0: ಕುಂದಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ದೀರಾ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನೆ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ, ಕುಂದಾಪುರಂದಡೆ. ಇವತ್ತು ನನ್ನೊಟ್ಟಿಗೆ ಸಂಗೀತವನ್ನೇ ಉಸಿರಾಗಿಸಿಕೊಂಡು ಸಂಗೀತ ಕ್ಷೇತ್ರದಲ್ಲಿ ಒಂದಷ್ಟು ಸಾಧನೆ ಮಾಡಿರುವ ನಮ್ಮ ಕುಂದಾಪುರ ತಾಲೂಕಿನ ಕೋಟೇಶ್ವರದ ವಿದ್ಯಶ್ರೀ ಆಚಾರ್ಯ ಅವರು ನನ್ನೊಟ್ಟಿಗಿದ್ರೆ. ಅವರೊಟ್ಟಿಗೆ ಒಂದಷ್ಟು ಮಾತುಕತೆ, ಹಾಗೆ ಒಂದಷ್ಟು ಸುಮಧುರ ಗೀತೆಗಳನ್ನು ಕೇಂಬ ಹಂಗಾರಲ್ದ. ನಮಸ್ಕಾರ ಮೇಡಮ್.
3: ನಮಸ್ತೆ.
2: ಈಗ ಸಂಗೀತದ ಬಗ್ಗೆ ಒಂದು ಆಸಕ್ತಿ ಬರೋದಕ್ಕೆ ಕಾರಣ ಎಂತ ಮೇಡಮ್ ನಿಮ್ಗೆ? ಈಗ ಯಾಕಂತ ಹೇಳಿದ್ರೆ, ಒಂದು ಸಂಗೀತ ಕಲಿಬೇಕಂತ ಹೇಳಿದ್ರೆ ಹಿನ್ನೆಲೆ ಇರುತ್ತೈತೆ. ಈಗ ಮನೆಯಲ್ಲಿ ಯಾರು ಸಂಗೀತ ಕಲ್ತಿರ್ತಾರೆ ಅಥವಾ ನಿಮ್ಗೆ ನೀವು ಕಲಿಬೇಕಂತ ಆತರ ಏನಾದ್ರೂ ಅನಿಸಿತೆ ಅಂತ?
3: ನನ್ಗೆ ಮೈನ್ ಆಗಿ ಸಂಗೀತದಲ್ಲಿ ಮೊದಲನೇ ಗುರು ಅಂತ ಹೇಳಿದ್ರೆ ನಮ್ಮ ತಂದೆಯವರು, ಮಾರುತಿ ಆಚಾರ್ಯ ಅಂತ. ಸೊ ಅವರು ಮೂಲತಃ ಅಂದ್ರೆ ಮುಂಚೆ ಅವರು ಭಜನಾ ಕಲಾವಿದರಾಗಿದ್ರು. ಸೊ ಅವರು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಜನೆಯನ್ನ ಮಾಡ್ತಾ ಇದ್ರು, ಅಂದ್ರೆ ಭಜನೆ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ರು. ಆವಾಗ ಅವರು ನನ್ಗೆ, ಅದು ನಾನ್ ಚಿಕ್ಕೋಳಿರುವಾಗ ನನ್ಗೆ ಆಸಕ್ತಿ ಇಲ್ವೋ ಇತ್ತು ಇಲ್ವೋ ಗೊತ್ತಿಲ್ಲ, ಆದ್ರೆ ಅವರೇ ನನ್ನನ್ನ ಕರ್ಕೊಂಡೋಗಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಅವರು ನನ್ಗೆ ಭಜನೆಯಲ್ಲಿ ಅವ್ರು ಹಾಡ್ಬೇಕಾದ್ರೆ ನನ್ನ ಅವ್ರ ಪಕ್ಕದಲ್ಲಿ ನನ್ನನ್ನು ಕೂರಿಸ್ಕೊಂಡು ಹಾಡಿಸ್ತಾ ಇದ್ರು. ಹಾಗಾಗಿ ಮೋಸ್ಟ್ಲಿ ಅಲ್ಲಿಂದನೇ ನನ್ಗೆ ಆಸಕ್ತಿ ಬಂತು ಅಂತಾನೆ ಹೇಳ್ಬೋದು. ಅಂದ್ರೆ ನನ್ಗೆ ಸಂಗೀತದ ಗೀಳು ಒಂದು ಹುಟ್ಕೊಂಡಿದ್ದು ಅಲ್ಲಿಂದಾನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತಂದೆಯಲ್ಲಿ ಇದ್ದಂತಹ ಆಸಕ್ತಿ ಅದು ಮಗಳಿಗೆ, ಅಂದ್ರೆ ತಂದೆಯಿಂದ ಮಗಳಿಗೆ ಅಥವಾ ಮಕ್ಕಳಿಗೆ ಅದು ರಕ್ತಗತವಾಗಿ ಬರುತ್ತೆ ಅಂತ ಹೇಳ್ತಾರಲ್ಲ, ಸೊ ಹಾಗೆ ಅದೇ ರೀತಿ ಇದು ಕೂಡ ಹಾಗೆ. ನನ್ಗೆ ಸಂಗೀತದಲ್ಲಿ ನನ್ಗೆ ಮೂಲ ಗುರು ಅಂತ ಹೇಳಿದ್ರೆ ತಂದೆಯವರೇ. ನನ್ನ ತಂದೆಯಿಂದಲೇ ನಾನು ಸಂಗೀತದ ಒಂದು ಜರ್ನಿಯನ್ನ ಶುರು ಮಾಡಿದ್ದು ಅಂತ ಹೇಳ್ಬೋದು.
2: ಅಂದ್ರೆ ಅದು ವಂಶ ಪರಂಪರೆಯಾಗಿ ಬಂದು ಬಿಡ್ತೀವಿ.
3: ಹೌದು ಹೌದು, ನಮ್ಮ ತಂದೆಯವರು ಹಾಗೆ, ನಮ್ಮ ದೊಡ್ಡಪ್ಪ ಇರ್ಬೋದು, ಸೊ ಅವರು ಕೂಡ ಹಾಗೆ ಒಳ್ಳೆಯ ಒಂದು ಭಜನಾ ಕಲಾವಿದ್ರು ಅವರು ಕೂಡ. ಸೊ ಅವರು ಹಾಗೆ ನಮ್ಮ ತಂದೆಯವರು ಇಬ್ರು ಕೂಡ, ತಂದೆಯವರು ಹಾಡುದ್ರಲ್ಲಿಯೂ ಕೂಡ ಅವರು ನಿಪುಣರು, ಹಾಗೇನೆ ಬೇರೆ ಬೇರೆ ವಾದ್ಯಗಳನ್ನ ಕೂಡ ನುಡಿಸ್ತಾ ಇದ್ದಾರೆ ಅವರು. ಸೊ ಅವರು ಮೂಲತಃ ಅಂದ್ರೆ ತಬ್ಲಾ ವಾದಕರಾಗಿದ್ರು. ಸೊ ತಬ್ಲಾ ಜೊತೆಗೆ, ಅಂದ್ರೆ ತಬ್ಲಾ ಜೊತೆಗೆ ಅವರು ಹಾಡನ್ನ ಹಾಡೋದ್ರ ಜೊತೆಗೆ ನನ್ನನ್ನು ಕೂಡ ಅವರು ಕಾರ್ಯಕ್ರಮಕ್ಕೆ ಬೇರೆ ಬೇರೆ ವೇದಿಕೆಗಳಲ್ಲಿ ಹಾಡಿಸ್ತಾ ಇದ್ರು. ಸೊ ನಂಗೆ ಅದು ಏನು ಅಂದ್ರೆ, ಚಿಕ್ಕವರಿರುವಾಗ ಎಲ್ರಿಗೂ ಆಲ್ಮೋಸ್ಟ್ ಒಂದು ವೇದಿಕೆ ಹತ್ಬೇಕಾದ್ರೆ ತುಂಬಾ ಹೆದರಿಕೆ ಇರುತ್ತೆ. ಸೊ ಆ ಹೆದರಿಕೆ ನಮಗೂ ಕೂಡ ಇತ್ತು, ಆದ್ರೂ ನಮ್ಮ ತಂದೆಯವರು ನನ್ಗೆ ಒಂದು ಆಗುತ್ತೆ, ನನ್ನ ಮಗಳಿಗೂ ಸಂಗೀತದಲ್ಲಿ ಆಸಕ್ತಿ ಮೂಡಿಸುವ ಹಾಗೆ ಮಾಡ್ಬೇಕು ಅಂತ ಅವರೇ ಒಂದು ವೇದಿಕೆಗೆ ಕರೆಸಿ ನನ್ನ ಜೊತೆಗೆ ಕೂರಿಸ್ಕೊಂಡು, ನನ್ಗೆ ಭಯ ಆಗ್ತಿದ್ರು ಕೂಡ ಅವರು ನನ್ಗೆ ಕೂರಿಸ್ಕೊಂಡು ಹಾಡಿಸ್ತಾ ಇದ್ರು. ಸೊ ಬಹುಶಃ ಅಲ್ಲಿಂದಾನೆ ನನ್ಗೆ ಆಸಕ್ತಿ ಹುಟ್ಟು, ಹಾಗೆ ಅಲ್ಲಿಂದಾನೆ ಕಂಟಿನ್ಯೂ ಆಯ್ತು ಆ ಜರ್ನಿ ಅಂತ ಹೇಳ್ಬೋದು.
2: ಈಗ ಮೇಡಮ್, ಈಗ ಸಂಗೀತ ಅಂತ ಹೇಳಿದಾಗ ಮೊದಲ್ ಒಬ್ಬರು ನೆನಪಾಗ್ತಾರೆ ಆಯ್ತಾ. ಈಗ ನೀವು ಸಂಗೀತವನ್ನ ನಿಮ್ ತಂದೆಯಿಂದ ದೊಡ್ಡಪ್ಪನಿಂದ ಎಲ್ಲ ಕಲ್ತಿರಿ ಆಯ್ತಾ, ಆದ್ರೆ ಈಗ ಸಂಗೀತ ಅಂತ ಹೇಳಿದಾಗ ಒಬ್ಬ ವ್ಯಕ್ತಿ ನೆನಪಾಗ್ತಾರೆ, ಆ ವ್ಯಕ್ತಿ ಯಾರು ನಿಮ್ಮ ಲೈಫ್ ಅಲ್ಲಿ?
3: ಸಂಗೀತ ಅಂತ ಹೇಳಿದ್ರೆ ನನ್ಗೆ ತುಂಬಾ ಜನ ಅಂದ್ರೆ ದೊಡ್ಡ ದೊಡ್ಡ ಮೇರು ಕಲಾವಿದರುಗಳೆಲ್ಲ ಇದ್ದಾರೆ ಸಂಗೀತದಲ್ಲಿ, ಆದ್ರೆ ನನ್ಗೆ ಫಸ್ಟ್ ಆಗಿ ನೆನಪಾಗುವಂತದ್ದು ಒಂದು ಶಂಕರ್ ಶಾನ್ಭಕ್ ಸರ್. ಸೊ ಅವರ ನಾನು ತುಂಬಾ ಹಾಡುಗಳನ್ನ ಕೇಳ್ತೇನೆ. ಅವರ ಹಾಡುವಂತ ಶೈಲಿ ಇರ್ಬೋದು, ಏರು ಧ್ವನಿಯಲ್ಲಿ ಅವರು ಹಾಡನ್ನ ತಲುಪಿಸುವಂತ ರೀತಿ, ಸೊ ಅದು ತುಂಬಾ ಜನ ಇದ್ದಾರೆ ಗಾಯಕರು, ಅದು ನನಗೆ ತುಂಬಾ ಇಷ್ಟವಾಗುದಂತೆ ಶಂಕರ್ ಶಾನ್ಭಾಗ್ ಅವರ ಹಾಡುಗಳು. ಸೊ ಅವರ ಹಾಡುಗಳಲ್ಲಿ ನಾನು ತುಂಬಾ ಕಲ್ತಿರುವಂತದ್ದು, ಚಿಕ್ಕಂದಿನಿಂದಲೇ ಕೇಳ್ಕೊಂಡು ಬಂದಿರುವಂತಹ ಹಾಡುಗಳು ಅವರದ್ದು ಜಾಸ್ತಿಯಾಗಿ. ಸೊ ಹಾಗಾಗಿ ನನ್ಗೆ ಆದಷ್ಟು ನಾನು ಅವರದ ಹಾಡುಗಳನ್ನ ಕೇಳ್ತಾ ಬಂದಿದ್ದೇನೆ, ಹಾಗಾಗಿ ನನ್ಗೆ ಅವರು ತುಂಬಾ ಇಷ್ಟ ಅಂತಾನೆ ಹೇಳ್ಬೋದು ಹಾಡಲ್ಲಿ.
2: ಹಾಗೆ ಈಗ ಸಂಗೀತ ಕಲ್ತ ಮೊದಲು ಹಾಡಿದಂತ ಒಂದು ಹಾಡು ಯಾವ್ದು ಮೇಡಮ್ ನೀವು, ಮತ್ತ ಆ ಒಂದು ಕ್ಷಣ ಹೇಗಿತ್ತು? ಈಗ ಅಂತ ಹೇಳಿದ್ರೆ ನಾವು ಸಂಗೀತ ಕಲಿತೀವಿ, ಪ್ರತಿಯೊಂದು ಸಂಗೀತ ಅಂತ ಅಲ್ಲ, ಯಾವುದೇ ಒಂದಾಗಿರ್ಬೇಕು ನಾವು ಕಲ್ತೇವೆ, ಕಲ್ತು ಅದಕ್ಕೊಂದು ವೇದಿಕೆ ಅಂತ ಹೇಳಿ ಸಿಕ್ಕತ್ತೈತಾ ಫಸ್ಟ್ ಗೆ? ಈಗ ಚಿತ್ರಕಲೆ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲೂ ನಾವು ಕಲ್ತಾದ್ಮೇಲೆ ನಮ್ಗೊಂದು ವೇದಿಕೆ ಅಂತ ಹೇಳಿ ಸಿಕ್ಕತ್ತೆ. ಆ ವೇದಿಕೆ ಹತ್ತಬೇಕಿದ್ರೆ ಒಂದು ಕಾರಣ ಇರುತ್ತೈತೆ, ಯಾರೋ ಒಂದು ನಮ್ಮನ್ನ ಸಪೋರ್ಟ್ ಮಾಡಿ ಕರ್ಕೊಂಡು ಹೋಗಿರ್ತಾರೆ. ನೀವು ಮೊದಲು ಸಂಗೀತ ಕಲ್ತು ಹಾಡಿದಂತ ಒಂದು ಕ್ಷಣ ಹೇಗಿತ್ತು, ಅದನ್ನ ಒಂದ್ಸಲ ನೆನ್ಪು ಮಾಡ್ಕೊಳ್ಳಕ್ಕೆ?
3: ಸಂಗೀತ ಕಲ್ತಿದ್ದಕ್ಕಿಂತ ನಾನು ಮೊದಲನೇ ಬಾರಿ ನನಗೆ ವೇದಿಕೆ ಅಂತ ಸಿಕ್ಕಿದ್ದು ಮುಂಬೈಯಲ್ಲಿ, ಯಾಕಂದ್ರೆ ನಾನು ಅಲ್ಲಿ ಹುಟ್ಟಿದ್ದು ಮುಂಬೈನಲ್ಲೇನೆ. ಅಂದ್ರೆ ಬೆಳೆದಿದ್ದಂದ್ರೆ ಊರಲ್ಲೇ, ನಾವು ಊರಿಗೆ ನಂತರ ಶಿಫ್ಟ್ ಆದ ನಂತರದಲ್ಲಿ ನಾನು ಬೆಳೆದಿದ್ದು ಊರಲ್ಲೇ, ಆದ್ರೆ ಹುಟ್ಟಿದ್ದು ಮುಂಬೈಯಲ್ಲಿ ಆಗಿದ್ರಿಂದ ಅಲ್ಲಿ ಚಿಕ್ಕ ಪುಟ್ಟ ಒಂದು ಕಾರ್ಯಕ್ರಮಗಳು ಅಲ್ಲಿ ಸಿಟಿಯಲ್ಲಿ ಆಗ್ತಾ ಇತ್ತು. ಕರ್ನಾಟಕ ಸಂಘ ಮುಂಬೈ ಅಂತ, ಅಲ್ಲಿ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮ ಇತ್ತು. ಸೊ ಅಲ್ಲಿ ಮೊದಲನೇ ಬಾರಿ ನಾನು ಪ್ರಾರ್ಥನೆ ಹಾಡಿದ ನೆನಪು ನನಗೆ. ಸೊ ಆ ಟೈಮ್ ಫಸ್ಟ್ ಟೈಮ್ ನಾನು ವೇದಿಕೆ ಹತ್ತಿದ್ದು ಆ ಕಾರ್ಯಕ್ರಮದಲ್ಲಿ. ಸೊ ಅದ ನಂತರದಲ್ಲಿ ನನಗೆ ನಾನು ವೇದಿಕೆ ಅಂತ ಫಸ್ಟ್ ಬಂದಿದ್ದು ಊರಲ್ಲೇ. ಸೊ ಆಲ್ಮೋಸ್ಟ್ ಊರಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದೆ. ಅಲ್ಲಿಂದ ಹಾಗೆ ಆರಂಭ ಆಯ್ತು. ಹಾಗೆ ಸಿಂಗಿಂಗ್ ಜರ್ನಿ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಅವಕಾಶ ಸಿಕ್ತು ಅಂತಾನೆ ಹೇಳ್ಬೋದು. ಮೊದಲಾಗಿ ನಾನು ಪ್ರಾರ್ಥನೆ ಹಾಡಿದ್ದೆ, ಅದ ನೆನಪು ನನಗೆ ಅಂತ ಹೇಳ್ತೀನಿ. ಹೌದು.
2: ಆತರ ಈಗ ಸಂಗೀತದ ಬಗ್ಗೆ ನಿಮ್ಗೊಂದು ಆಸಕ್ತಿ ಇದೆ ಅಂತ ಗೊತ್ತಾದಾಗ ನಿಮ್ಮನ್ನ ಸಂಗೀತದ ಬಗ್ಗೆ ಪ್ರೇರೇಪಿಸಿದ್ ಯಾರು ಮೇಡಮ್? ಈಗ ನಿಮ್ಗೊಂದು ಸಂಗೀತ ಇವಳು ಹಾಡಬಲ್ಲಳು ಅಂತ ಹೇಳಿ ಗೊತ್ತಾದ, ಈಗ ಸಂಗೀತ ಕಲ್ತಿದ್ದ ತಂದೆಯಿಂದ ದೊಡ್ಡಪ್ಪನಿಂದ, ಆದ್ರೆ ಸಂಗೀತ ಒಂದು ಹಾಡಬಲ್ಲಳು ಅಂತ ಹೇಳಿ ಒಂದು ಆಸಕ್ತಿ ಇದೆ ಅಂತ ಹೇಳಿ ನಿಮ್ಮನ್ನ ಪ್ರೇರೇಪಿಸಿದಾರು ಅಂತ ಹೇಳಿ ಇರ್ತಾರಲ್ಲ, ಅವ್ರು ಯಾರು
3: ಪ್ರೇರೇಪಿಸಿದವರು ಅಂತ ಹೇಳಿದ್ರೆ ನನ್ನ ಕಾಲೇಜಿನ ದಿನಗಳಲ್ಲಿ ನಾನು ನೆನಪಿಸ್ಕೊಳ್ತೇನೆ. ಯಾಕಂತ ಹೇಳಿದ್ರೆ ನಾನು ಹೀಗೆ ಕ್ಯಾಶುವಲ್ ಆಗಿ ಹವ್ಯಾಸವಾಗಿ ನಾನು ಹಾಡ್ತಾ ಇದ್ದೆ ಅಷ್ಟೇ. ಏನು ನನ್ಗೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಭಯ ಆಗ್ತಾ ಇತ್ತು ವೇದಿಕೆ ಹತ್ಬೇಕಾದ್ರೆ. ಆ ಟೈಮಲ್ಲಿ ನಾನು ಕಾಲೇಜಿಗೆ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ನನ್ನ ಕಾಲೇಜಿನಲ್ಲಿ ಇರುವಂತ ಅಧ್ಯಾಪಕರು ಅವರು ನನಗೆ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದು. ಸೊ ಅವರನ್ನ ನಾನು ಈ ಸಂದರ್ಭದಲ್ಲಿ ಕೂಡ ತುಂಬಾ ನೆನಪಿಸಿಕೊಳ್ತೇನೆ. ಯಾಕಂತ ಹೇಳಿದ್ರೆ ಗೊತ್ತಿರ್ಬೋದು ಕಾಲೇಜಿನ ದಿನಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತುಂಬಾ ಆಗ್ತವೆ. ಸೊ ಅದರಲ್ಲಿ ನನ್ಗೆ ಫಸ್ಟ್ ವೇದಿಕೆಯಲ್ಲಿ ನನ್ಗೆ ನೀನು ಹಾಡ್ತೀಯ, ನೀನ್ ಕಾಂಪಿಟ್ ಮಾಡ್ತೀಯ, ನೀನ್ ಗೆದ್ದೆ ಗೆಲ್ತೀಯ ಅಥವಾ ಈ ತರ ಒಂದು ಸಪೋರ್ಟ್ ಮಾಡಿದ್ದು ಅಂತ ಹೇಳಿದ್ರೆ ನಮ್ಮ ಸರ್ ಸರ್ವೇಶ್ ಸರ್ ಅಂತ, ಅವರು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ತದನಂತರದಲ್ಲಿ ಅಲ್ಲಿ ಮೇಡಮ್ ಇರ್ಬೋದು ಎಲ್ಲರೂ ಕೂಡ ಹಾಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಆದ್ರೆ ನನ್ಗೆ ನೀವು ಖಂಡಿತ ಹಾಡಿ ಹಾಡ್ತೀಯ ಗೆಲ್ತಿ ಅನ್ನೋ ಒಂದು ತುಂಬಾ ನನ್ಗೆ ಸಪೋರ್ಟ್ ಮಾಡಿದವರು ನಮ್ಮ ಸರ್ ಅಂತಾನೆ ಹೇಳ್ಬೋದು, ಸರ್ವೇಶ್ ಸರ್ ಅಂತ. ಸೊ ತದನಂತರದಲ್ಲಿ ನನ್ಗೆ ಹಾಗೆ ಕಂಟಿನ್ಯೂ ಕಾಲೇಜಿನ ದಿನಗಳಲ್ಲಿ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅಂತರ್ ಕಾಲೇಜು ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ದೆ. ಸೊ ಅಲ್ಲಿ ಹಾಗೆ ನನ್ಗೆ ಬಹುಮಾನಗಳು ಬರ್ತಾ ಇತ್ತು, ಅದು ತುಂಬಾ ಖುಷಿ ಆಗ್ತಾ ಇತ್ತು. ಆ ಕ್ಷಣ ನಾನು ಇವಾಗ್ಲೂ ನೆನಪಿಸ್ಕೊಳ್ತೇನೆ ತುಂಬಾ.
2: ಹಾಗೆ ಈಗ ಯಾವುದೋ ಒಂದು ಹಾಡು ಅಂತ ಹೇಳಿದ್ರೆ ನಾವು ಕೆಲಸ ಮಾಡುವಾಗ ಅಥವಾ ಮನಸ್ಸಿಗೆ ಏನೋ ಬೇಜಾರಾದಾಗ ಅಥವಾ ಖುಷಿ ಆದಾಗ ಯಾವುದೋ ಒಂದು ಹಾಡು ನಮ್ಮನ್ನ ಪದೇ ಪದೇ ಕಾಡ್ತಾ ಇರತ್ತೈತ ಮನಸ್ಸಿನ ಮೂಲೆಯಲ್ಲಿ. ಎಲ್ಲೋ ಒಂದು ಅದನ್ನ ನಮ್ಮನ್ನ ಮನೆ ಮಾಡ್ಕೊಂಡೇ ಇರತ್ತ. ನಮ್ಗೆ ಬೇಜಾರಾದಾಗ, ಖುಷಿ ಆದಾಗ ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ನಮ್ಮ ತುಟಿ ಅಂಚಿನಲ್ಲಿ ಅದು ಬರ್ತಾನೆ ಇರತ್ತೈತ. ಅಂತ ಒಂದು ಹಾಡು ನಿಮ್ಮ ಮನಸ್ಸಿನಲ್ಲಿ ಹುದುಗಿದ್ದೇನಾದ್ರೂ ಇತ್ತ? ಆ ಒಂದು ಹಾಡು ಇದ್ದಿದ್ರೆ ಈಗ ಒಂದು ಜಲಕ್ ಒಂದ್ ಲೈನ್ ಹಾಡ್ಬಹುದಾ?
3: ಖಂಡಿತ. ಅಂದ್ರೆ ನನ್ಗೆ ಅಮ್ಮನ ಕುರಿತಾದಂತ ಕೆಲವೊಂದು ಹಾಡುಗಳು ತುಂಬಾ ಕಾಡುತ್ತೆ. ಅಂದ್ರೆ ಕೆಲವೊಂದು ಅಮ್ಮನ ಬಗ್ಗೆ ಇರ್ಬೋದು ಅಥವಾ ಬೇರೆ, ಅಂದ್ರೆ ಕೆಲವೊಂದು ಭಾವಗಳು ಒಂದೊಂದು ಹಾಡಿನಲ್ಲಿ ಒಂದೊಂದು ರೀತಿಯ ಭಾವಗಳಿರುತ್ತೆ. ಅದು ನನಗೆ ತುಂಬಾನೇ ಫಸ್ಟ್ ನೆನಪಾಗುವಂತ ಹಾಡು ಅಂತ ಹೇಳಿದ್ರೆ ನಾನು ಇದು ಮೋಸ್ಟ್ಲಿ ನಾನು ಇದು ಅಮ್ಮನಿಗೋಸ್ಕರನೇ ನಾನು ಡೆಡಿಕೇಟ್ ಮಾಡ್ತೇನೆ ಈ ಹಾಡನ್ನ. ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗ್ಗಿದೆ ಅಂತೇಳಿ. ಸೊ ಆ ಹಾಡು ಅವರಿಗೋಸ್ಕರ ನಾನು ಹಾಡ್ತೀನಿ. ಈ ಹಾಡು ನನಗೆ ಪರ್ಟಿಕ್ಯುಲರ್ ತುಂಬಾನೇ ಇಷ್ಟ, ಹಾಗಾಗಿ
2: ಹಾಡಿ ಮೇಡಮ್ ಒಂದು ಜಲಕ್ ಹಾಡಿ ಕಂಬ.
3: ಖಂಡಿತ. ಇದು ಸಂಗೀತ ಅವರು ಡಾಕ್ಟರ್ ಸಿ ಅಶ್ವಥ್ ಅವರು ಸಂಗೀತ ಕೊಟ್ಟಿರುವಂತಹ ಹಾಡು ಇದು. ಅದ್ಭುತವಾದಂತಹ ಹಾಡು. ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ,

0: ಇಷ್ಟೊಂದು ಅರ್ಥಗರ್ಭಿತವಾದ ಹಾಡಲ್ಲ ಮೇಡಮ್?
1: ಹೌದು, ಖಂಡಿತ ಖಂಡಿತ. ಇದೊಂದು ಭಾವಗೀತೆ, ಹಾಗಾಗಿ ನಂಗೆ ತುಂಬಾ ಇಷ್ಟವಾದಂತ ಹಾಡು, ಹಾಗಾಗಿ ಇದು ಡೆಡಿಕೇಟ್ ಮಾಡಿದ್ದೀನಿ.
0: ನಿಜ ಹೇಳ್ಬೇಕಂತ ಹೇಳಿದ್ರೆ ಹಿಂದಿನ ಕವಿವರ್ಯರು ರಚಿಸಿರುವಂತ ಅದೆಷ್ಟೋ ಗೀತೆಗಳ ಅದು ಮರಿಲಿಕ್ಕೆ ಸಾಧ್ಯನೇ ಇಲ್ಲ ಅಂತ
1: ಖಂಡಿತ
0: ಹೇಳ್ಬಹುದು.
1: ಖಂಡಿತ, ಅಂತ ಭಾವಗೀತೆಗಳು ಇವಾಗ್ಲೂ ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಂತ
0: ಹೌದು,
1: ಒಂದು ಸಾಹಿತ್ಯನ ಕಮಲ್ ಅವರು ಬರೆದಿರುವಂತದ್ದು, ಸೊ ಅದ್ಭುತವಾದಂತ ಸಾಹಿತ್ಯ. ಹಾಗಾಗಿ ಈ ಹಾಡು ನನಗೆ ತುಂಬಾ ಇಷ್ಟ,
0: ಹೌದು
1: ಅದಕ್ಕೋಸ್ಕರ
0: ಮೇಡಮ್.
1: ಡೆಡಿಕೇಟ್ ಮಾಡಿದೆ. ಹೌದು,
0: ಆ ಕಾಲ ಅಂತಲ್ಲ, ಈ ಕಾಲ ಅಂತಲ್ಲ, ಮುಂದಿನ ದಿನಗಳಲ್ಲೂ ಕೂಡ ಅಂತ ಭಾವಗೀತೆಗಳು, ಅದೆಷ್ಟೋ ಭಾವಗೀತೆಗಳು ಈಗ ಸಿನಿಮಾ ಹಾಡುಗಳಾಗಿ ಮಾರ್ಪಾಟಾಗಿದೆ ಆಯ್ತಾ. ಆದ್ರೂ
1: ಹೌದು
0: ಕೂಡ ಆ ಒಂದು ಭಾವಗೀತೆಗಳನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅವ್ರು ಬರ್ದಿರುವಂತದ್ದು ವರ್ಣಿಸ್ಲಿಕ್ಕೆ ಪದಗಳೇ ಸಾಲ್ದೇನು ಅಂತ ಹೇಳಕ್. ಯಾಕಂತ ಹೇಳಿದ್ರೆ
1: ಎಷ್ಟೋ ಭಾವಗೀತೆಗಳು ಕೂಡ ಹಾಗೆ ಸಿನಿಮಾದಲ್ಲಿಯೂ ಬಂದು ಹೋಗಿದೆ, ಸಿನಿಮಾದಲ್ಲಿಯೂ ಕೂಡ ಅದು ಬೇರೆ ಟಚ್ ಕೊಟ್ಟಿದ್ದಾರೆ. ಹಾಗಾಗಿ ಭಾವಗೀತೆಗೆ ಅದು ಯಾವಾಗ್ಲೂ ಕೂಡ ಕೇಳ್ಬೇಕು ಅಂತ ಅನಿಸ್ತಾನೆ ಇರುವಂತಹ ಪದ್ಯ ಎಲ್ಲಾ ಹಾಡುಗಳು ಕೂಡ ಅಷ್ಟೇ. ಈಗ ಇದು ಒಂದೇ ಭಾವಗೀತೆ ಅಂತ ಅಲ್ಲ, ಎಷ್ಟೋ ಭಾವಗೀತೆಗಳಿದೆ. ಸೊ ಆ ಭಾವಗೀತೆಗಳು ಒಂದಕ್ಕಿಂತ ಒಂದು ಅತ್ಯದ್ಭುತವಾದಂತಹ ಸಂಗೀತ ಸಂಯೋಜನೆ ಆಗಿರುವಂತದ್ದು, ಜೊತೆಗೆ ಸಾಹಿತ್ಯನು ಕೂಡ ಹಾಗೆ ಅಷ್ಟೇ ಅದ್ಭುತವಾದಂತಹ ಸಾಹಿತ್ಯಗಳಿದೆ. ಸೊ ಅಂತ ಭಾವಗೀತೆಗಳನ್ನ ಹಾಡೋದೇ ಒಂದು ಖುಷಿಯ ವಿಚಾರ.
0: ಹೌದು ಮೇಡಮ್. ಯಾಕಂತ ಹೇಳಿದ್ರೆ ಇವತ್ತಿನ ಸಿನಿಮಾ ಹಾಡುಗಳು ಎಷ್ಟೇ ಮನಸ್ಸಿಗೆ ಖುಷಿ ಕೊಟ್ಟರು ಕೂಡ ಅದು ಕ್ಷಣಿಕ ಆಗಿರುತ್ತೆ ಆಯ್ತಾ. ಆದ್ರೆ ಭಾವಗೀತೆಗಳು ಹಾಗಲ್ಲ, ಒಂದು ಸಲ ಅಲ್ಲ, ಸಾವಿರ ಸಲ ಕೇಳಿದ್ರು ಕೂಡ ಅದೇನೋ ಒಂಥರ ಖುಷಿ ಕಾಣಿಯದ ಮನ್ಸಿಗೆ, ಒಂಥರ ಎಷ್ಟೇ ನೋವಾಗ್ಲಿ ಅದನ್ನ ಆ ಒಂದು ಗೀತೆ ಕೇಳಿದ ಕೂಡಲೇ ಅದನ್ನ ಮರ್ತು ಬಿಡುವಷ್ಟು ಶಕ್ತಿಯನ್ನ ಕೊಡತ್ತೆ ಆಯ್ತಾ. ಅಂತ ಒಂದು ಅದ್ಭುತ ರಚನೆ ಹಿಂದೆ ಎಲ್ಲ ಇದೆ ಆಯ್ತಾ. ಆದ್ರೆ ಇವತ್ತಿನ ರಚನೆಗಳೆಲ್ಲ ಸ್ವಲ್ಪ ಬದಲಾವಣೆ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇದೆ, ಆದ್ರೆ ಹಾಡುಗಳು ಹಾಗಲ್ಲ, ಮನಸ್ಸಿಗೆ ನಾಟುವಂತೆ ಇದ್ದೀತಾಯ್ತಾ ಆಗಲಿನ ಹಾಡುಗಳೆಲ್ಲ.
1: ಹೌದು ಹೌದು, ಖಂಡಿತ ಮನಸ್ಸಿಗೆ ತುಂಬಾ ಹತ್ತಿರವಾದಂತಹ ಹಾಡುಗಳು, ಹಾಗೆ ಸಾಹಿತ್ಯನು ಕೂಡ ಹಾಗೆ ಅದ್ಭುತವಾದಂತ ಸಾಹಿತ್ಯಗಳು.
0: ಅದೆಷ್ಟೋ ಗಾಯಕರು ಅಂತ ಭಾವಗೀತೆಗಳನ್ನ ಹಾಡಿ ಹೆಸರು ಮಾಡಿದ್ರಲ್ಲ, ತುಂಬಾ
1: ಭಾವಗೀತೆಗೆ ಹೆಸರುವಾಸಿಯಾಗಿರೋದು ಎಷ್ಟೋ ಜನ ಇದ್ದಾರೆ.
0: ಹೌದು ಮೇಡಮ್.
1: ಹೌದು ಖಂಡಿತ ಖಂಡಿತ.
0: ಹಾ ಮೇಡಮ್, ಈಗ ನನ್ಗೊಂದ್ ನೀವು ಯಾವ್ದೋ ಒಂದ್ ಖಾಸಗಿ ವಾಹಿನಿ ಒಂದರಲ್ಲಿ ಕಾರ್ಯಕ್ರಮಕ್ಕೂ ಕೂಡ ಭಾಗವಹಿಸಿರಿ ಅಂತ ಹೇಳಿ ಕೇಂದೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಕ್ಕ?
1: ಹಾ ಅಂದ್ರೆ ನಾನು ಅಂದ್ರೆ ವೃತ್ತಿ ಬದುಕಲ್ಲಿ ನಾನು ಸ್ಟಾರ್ಟ್ ಮಾಡುವಾಗ ಜರ್ನಲಿಸಂ ಓದ್ದು ಡಿಗ್ರಿ ಪದವಿಯಲ್ಲಿ. ಹಾಗೆ ಖಾಸಗಿ ಕಾರ್ಯಕ್ರಮ ಅಂತ ಬಂದಾಗ ನಾನು ಬೆಂಗಳೂರಲ್ಲಿ ಬಸವ ಟಿವಿ ಅಂತ ಹೇಳಿ ಇತ್ತು, ಅಲ್ಲಿ ಬೇರೆ ಬೇರೆ ಭಾವಗೀತೆಗಳ ಸರಣಿ ಕಾರ್ಯಕ್ರಮ ಇತ್ತು. ಸೊ ಅಲ್ಲಿ ನಾನು ಆ ಭಾವಗೀತೆ ಕಾರ್ಯಕ್ರಮವನ್ನ ನೀಡಿದ್ದೆ. ಹಾಗೆ ದೂರದರ್ಶನ ಕೇಂದ್ರದಲ್ಲಿಯೂ ಕೂಡ ಬೇರೆ ಕಾರ್ಯಕ್ರಮಗಳನ್ನ ಕೊಟ್ಟಿದೆ. ಥಟ್ ಅಂತ ಹೇಳಿ ಒಂದು ಕಾರ್ಯಕ್ರಮ ಇತ್ತು, ಅಲ್ಲಿ ನಾನು ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು. ಹಾಗೆ ಬೇರೆ ಬೇರೆ ಖಾಸಗಿ ಕಾರ್ಯಕ್ರಮ ಅಂತ ಬಂದಾಗ ಬೇರೆ ಬೇರೆ ವೇದಿಕೆ ಕಾರ್ಯಕ್ರಮಗಳು ಅಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನನಗೆ ಹೆಚ್ಚಾಗಿ ಸಿಕ್ಕಿದ್ದು ಅವಕಾಶ ಅಂತಾನೆ ಹೇಳ್ಬೋದು. ಒಂದು ಕಾರ್ಯಕ್ರಮ ಕೊಟ್ಟಾದ ನಂತರ ಅಲ್ಲಿ ನನಗೆ ಬೇರೆ ಬೇರೆ ಕಾರ್ಯಕ್ರಮ ಸಂಯೋಜಕರು ಕರೆ ಮಾಡಿ ಒಂದಿಷ್ಟು ಕಾರ್ಯಕ್ರಮಗಳಿಗೆ ನನಗೆ ವೇದಿಕೆಯನ್ನ ಕೊಟ್ಟಿದ್ದು ತುಂಬಾ ಖುಷಿಯ ವಿಚಾರ ಅಂತ ಹೇಳ್ಬೋದು.
0: ಇದು ಹಾಡುವಂತ ಕಾರ್ಯಕ್ರಮಕ್ಕೆ ಯಾವ್ದರಲ್ಲಿ ಭಾಗವಹಿಸಿದ್ರ ಮೇಡಮ್? ಈಗ ಟಿವಿ ಚಾನೆಲ್ ನಡೆಸುವಂತ ಸಂಗೀತ ಸ್ಪರ್ಧೆ ಅಂತ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿಸಿದ್ರ?
1: ಸಂಗೀತ ಸ್ಪರ್ಧೆಯಲ್ಲಿ ಹೆಚ್ಚಾಗಿ ಅಂದ್ರೆ ನಾನು ಕಾಲೇಜಿನ ದಿನಗಳಲ್ಲಿ ಜಾಸ್ತಿ ನಾನು ಭಾಗವಹಿಸಿದಂತಾನೆ ಹೇಳ್ಬೋದು. ತದ ನಂತರದಲ್ಲಿ ನಾನಂದ್ರೆ ನನಗೆ ಬೆಂಗಳೂರಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ 4 ವರ್ಷ ಪಬ್ಲಿಕ್ ವಾಹಿನಿಯಲ್ಲಿ. ಸೊ ಆವಾಗ ನನ್ಗೆ ಮಾಧ್ಯಮದ ಬದುಕು ಅಂತ ಹೇಳಿದ್ರೆ ಸ್ವಲ್ಪ ಒತ್ತಡ ಅಂತಲೇ ಹೇಳ್ಬೋದು. ಅಂದ್ರೆ ನಾವು ಈ ವೃತ್ತಿ ಮತ್ತು ಪ್ರವೃತ್ತಿ ಇದೆಯಲ್ಲ, ಸೊ ಅದನ್ನ ಎರಡನ್ನು ಕೂಡ ಸ್ವಲ್ಪ ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟನೇ ಆ ಟೈಮಲ್ಲಿ. ಹಾಗಾಗಿ ನಾನು ವೃತ್ತಿ ಬದುಕಿಗೆ ಸ್ವಲ್ಪ ಜಾಸ್ತಿ ಸಮಯ ಕೊಟ್ಟಿದ್ರಿಂದ ಸೊ ನನ್ಗೆ ಅಲ್ಲಿ ವೇದಿಕೆ ಕಾರ್ಯಕ್ರಮ ಅಂದ್ರೆ ಈ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸ್ಲಿಕ್ಕೆ ನಂಗೆ ಅವಕಾಶ ಸ್ವಲ್ಪ ಕಡಿಮೆ ಆಗಿತ್ತು. ಯಾಕಂತ ಹೇಳಿದ್ರೆ ಸಮಯದ ಅಭಾವ. ಹಾಗಾಗಿ ಸೊ ವೃತ್ತಿ ಬದುಕಿಗೆ ನಾನಂದ್ರೆ 4 ವರ್ಷ ಜಾಸ್ತಿ ಅಲ್ಲಿ ವೃತ್ತಿ ಜೀವನದಲ್ಲೇ ಸ್ವಲ್ಪ ಕಳೆದು ಹೋಗಿದ್ರಿಂದ ಸೊ ವೇದಿಕೆ ಕಾರ್ಯಕ್ರಮಗಳು ನಾನು ಜಾಸ್ತಿ ಹೋಗಿದ್ದು. ಹಾಗಾಗಿ ನಾನು ವೇದಿಕೆ ಕಾರ್ಯಕ್ರಮಗಳಿಗೆ ಜಾಸ್ತಿ ಹೋಗ್ತಾ ಇದ್ದೆ. ಸ್ಪರ್ಧೆ ಅಂತ ಬಂದಾಗ ನಾನು ಕಾಲೇಜಿನ ದಿನಗಳಲ್ಲಿ ಅಂತರ್ ಕಾಲೇಜು ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆ ಆಗಿರ್ಬೋದು, ರಾಜ್ಯ ಮಟ್ಟದ ಸ್ಪರ್ಧೆ ಆಗಿರ್ಬೋದು, ಹಾಗೆ ಬೇರೆ ಬೇರೆ ಹೊರಗಡೆ ಜಿಲ್ಲಾ ಮಟ್ಟದ ಸಂಗೀತ ಸ್ಪರ್ಧೆ ಆಗಿರ್ಬೋದು, ಸೊ ಅಲ್ಲಿ ನಾನು ಜಾಸ್ತಿ ಭಾಗವಹಿಸಿದ್ದು ಅಂತ ಹೇಳ್ಬೋದು. ಹಾಗೆ ಯುವಜನ ಕ್ರೀಡೆ ಯುವಜನ ಇಲಾಖೆಯಲ್ಲಿ ನಡೆದಿರುವಂತಹ ಕಾರ್ಯಕ್ರಮಗಳಿರ್ಬೋದು, ಸೊ ಅಲ್ಲಿ ನಾನು ಹಾಗಾಗಿ. ಸೊ ನಾನು ಟ್ರ್ಯಾಕ್ ಸಿಂಗಿಂಗ್ ಸ್ಪರ್ಧೆ ಅಂತ ಬಂದಿದ್ದು ನಾನು ಆಲ್ಮೋಸ್ಟ್ ಕಾಲೇಜಿನ ದಿನಗಳಲ್ಲಿ ಮಾತ್ರ.
0: ಮೇಡಮ್, ಈಗ ನೀವು ಆರ್ಕೆಸ್ಟ್ರಾಗಳಲ್ಲಿ ಕೂಡ ಹಾಡ್ತೀರಾ ಅಂತ ಕೇಳಿದೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಕ್ಕ?
1: ಆರ್ಕೆಸ್ಟ್ರಾ ಅದೇ ನಾನೀಗ ಇತ್ತೀಚೆಗೆ ಅಂದ್ರೆ ಈಗ 1 ವರ್ಷ ಸ್ವಲ್ಪ ಬ್ರೇಕ್ ಕೊಟ್ಟಿದ್ದೆ. ಹಾಗಾಗಿ ಇಷ್ಟು ವರ್ಷಗಳಲ್ಲಿ ನಾನು ಜಾಸ್ತಿ ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ಬೆಂಗಳೂರು ಇರ್ಬೋದು, ಹಾಸನ ಆಗ್ಲೇ ಸಕಲೇಶ್ಪುರ ಮತ್ತೆ ಮುಂಬೈ, ಹಾಗೆ ಬೇರೆ ಬೇರೆ ವೇದಿಕೆಗಳಲ್ಲಿ ಸುಗಮ ಸಂಗೀತ ಇರ್ಬೋದು, ಹಾಗೆ ಕರೋಕೆ ಗಾಯನ, ಸೊ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಅಲ್ಲಿ ಭಾಗವಹಿಸ್ತಾ ಇದ್ದೆ. ಜೊತೆಗೆ ಈ ಕಾರ್ಯಕ್ರಮ ನೀಡಿದ ನಂತರ ಲೈವ್ ಕಾರ್ಯಕ್ರಮಗಳು, ಮಾಮೂಲಿ ಹೀಗೆ ಕಾರ್ಯಕ್ರಮಗಳು ಒಂದೊಂದೇ ನೀಡ್ತಾ ಬಂದಿದ್ದೆ. ಹಾಗಾಗಿ ಅದ್ರ ಜೊತೆಗೆ ನಾನು ಒಂದಿಷ್ಟು ಆಲ್ಬಮ್ ಸಾಂಗ್ ಗಳಿಗೆ ಕಂಪೋಸಿಷನ್ ಅನ್ನು ಕೂಡ ಮಾಡಿರುವಂತದ್ದು.
0: ಮೇಡಮ್, ಈಗ ಅಂತ ಹೇಳಿದ್ರೆ ಈಗ ಆರ್ಕೆಸ್ಟ್ರಾಗಳಲ್ಲೆಲ್ಲ ಹಾಡಕ್ ಹೋಗ್ತಿರಲ್ಲ, ಅಲ್ಲಿ ಈಗ ಒಂದು ವೇದಿಕೆ ವೇದಿಕೆ ಅಂತ ಮೇಲೆ ಎಲ್ಲರಿಗೂ ಸಮಾನಾಗಿ ನಾನು ಚೆನ್ನಾಗಿ ಹಾಡ್ತೀನಿ ಅಂತ ಹೇಳಲಿಕ್ಕೆ ಆಗಲ್ಲ ಆಯ್ತಾ. ಯಾಕಂತ ಹೇಳಿದ್ರೆ ಕೆಲವರಿಗೆ ಖುಷಿ ಕೊಟ್ರೆ ಇನ್ ಕೆಲವರಿಗೆ ಬೇಜಾರು ಕೂಡ ಆಗ್ತೈತ. ನೀವು ಹಾಡಿದಂತ ಒಂದು ವೇದಿಕೆ ಮೇಲೆ ವಿದ್ಯಾಶ್ರೀ ಅವರು ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಅಂತ ಹೇಳಿದ್ದ, ಅಥವಾ ಇನ್ ಕೆಲವರು ಇನ್ನು ಚೆನ್ನಾಗಿ ಹಾಡ್ಬೇಕಿತ್ತು ಅಂತ ಹೇಳಿದ್ದ ಸನ್ನಿವೇಶ ಎಲ್ಲಾದ್ರೂ ನಿಮ್ಗೆ ಮನ್ಸಿಗೆ ಖುಷಿ ಕೊಟ್ಟದ್ದ ಅಥವಾ ಬೇಜಾರಾದ ಸನ್ನಿವೇಶ ಇತ್ತ?
1: ಅಂದ್ರೆ ಸನ್ನಿವೇಶ ಅಂತ ಈಗ ನಾವು ಸಂಗೀತ ಅಂತ ಬಂದಾಗ ಒಂದು ಸಂಗೀತ ಸಾಗರ ಇದ್ದಾಗೆ ನಾವು ಕಲಿಯುವಂತ ಒಂದು ವಿಷಯಗಳು ತುಂಬಾ ಇದೆ ಸಂಗೀತದಲ್ಲಿ. ಸೊ ಹಾಗಾಗಿ ನಾವು ವೇದಿಕೆ ಪ್ರತಿಯೊಂದು ವೇದಿಕೆ ಕಾರ್ಯಕ್ರಮದಲ್ಲಿ ಹೋದಾಗ ಫಸ್ಟ್ ಒಂದ್ ಎರಡು ನಿಮಿಷ ಸ್ವಲ್ಪ ಭಯ ಇರುತ್ತೆ. ಸೊ ಆದ ನಂತರ ನಾವು ಹಾಡನ್ನು ಒಂದು ಪ್ರಸ್ತುತ ಪಡಿಸ್ತೇವೆ. ಆ ಹಾಡನ್ನು ಹಾಡಿದಾಗ ನಮ್ಮಲ್ಲಿ ಏನ್ ತಪ್ಪುಗಳಾಗಿದೆ ಅದು ನಮ್ಗೆ ಗೊತ್ತಾಗಿರುತ್ತೆ. ಸೊ ಆವಾಗ ಯಾವ್ದಾದ್ರು ಒಂದು ಗೀತೆನ ತಗೊಂಡು ನಾವು ಹಾಡಿದಾಗ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅಂತ ಅನ್ಸುತ್ತೆ. ಆದ್ರೆ ಅದನ್ನ ಬೇರೆಯವರು ಗುರುತಿಸಿದಾಗ ಒಂದಿಷ್ಟು ತಪ್ಪುಗಳನ್ನ ಕೆಲವರು ಹೇಳ್ತಾರೆ, ಇನ್ ಕೆಲವರು ಅದನ್ನ ಇನ್ನು ಚೆನ್ನಾಗಿ ಹಾಡ್ಬೋದಿತ್ತು ಅಂತ ಹೇಳಿದ್ರು. ಇನ್ ಕೆಲವರು ಬಂದು ಡೈರೆಕ್ಟ್ ಆಗಿ ಕೂಡ ಹೇಳಿದ್ದಾರೆ, ತುಂಬಾ ಚೆನ್ನಾಗಿ ಹಾಡಿದ್ದೀರಾ ಮೇಡಮ್, ಬಹಳ ಅದ್ಭುತವಾದ ಸ್ವರ ನಿಮ್ದು ಹಾಗೆ ಅಂತ. ಸೊ ಕೆಲವೊಂದು ಗೀತೆಗಳಲ್ಲಿ ಕೂಡ ಹೇಳಿದ್ದಾರೆ ಈ ತರ ಇಂಪ್ರೂವ್ಮೆಂಟ್ ಇರ್ಬೋದು ಅಂತ, ಇಂಪ್ರೂವ್ಮೆಂಟ್ ಮಾಡ್ಬೋದು ಅಂತ. ಸೊ ಹಾಗೆ ಈಗ ಒಂದೊಂದು ನಾವು ಒಂದೊಂದು ವೇದಿಕೆಯಲ್ಲಿ ಒಂದೊಂದು ಗೀತೆಯನ್ನ ನಾವು ಪ್ರಸ್ತುತ ಪಡಿಸುವಾಗ ಒಂದಿಷ್ಟು ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳಾಗ್ಬೋದು. ಈಗ ಕರೋಕೆಯಲ್ಲಿ ಹಾಗೆ ನಾವು ಕರೋಕೆಯಲ್ಲಿ ಇಂದಿಷ್ಟು ಲಿಮಿಟ್ ಅಲ್ಲಿ ಹಾಡ್ಬೇಕು ಅಂತ ಇದೆ. ಆದ್ರೆ ಲೈವ್ ಸಂಗೀತ ಅಂತ ಹೇಳಿದ್ರೆ ಆಗಲ್ಲ, ನಾವು ಅಲ್ಲಿ ಒಂದಿಷ್ಟು ವಾದ್ಯ ವೃಂದದವರು ಇರ್ತಾರೆ, ಅವ್ರ ಜೊತೆ ಹಾಡ್ಬೇಕಾಗತ್ತೆ. ಸೊ ಕರೋಕೆ ಅಂತ ಬಂದಾಗ ನಾವು ಆ ಕರೋಕೆ ಎಷ್ಟು ಮ್ಯೂಸಿಕ್ ಇದೆ ಅಷ್ಟೇ ಹಾಡ್ಬೇಕಾಗತ್ತೆ. ಸೊ ಅವಾಗ ಅವರು ನೆನಪು ಮಾಡ್ಕೊಳ್ಳುವಂತದ್ದು ಅದೇ. ನಾನು ಲಾಸ್ಟ್ ಟೈಮ್ ಒಂದ್ ಎರಡ್ ಮೂರು ಕಾರ್ಯಕ್ರಮಗಳಲ್ಲಿ ಹೋದಾಗ ಹೇಳಿದ್ದಾರೆ, ಬಹಳ ಚೆನ್ನಾಗಿ ಹಾಡಿದ್ಯಾ, ಸೊ ಈ ಗೀತೆ ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಬಹಳ ಹೇಗೆ ನೀವು ಇದನ್ನ ಇಷ್ಟನ್ನ ಕಲಿತೀರಾ, ಹೇಗೆ ಪ್ರಾಕ್ಟೀಸ್ ಮಾಡ್ತೀರಾ, ಸೊ ಈ ತರ ಎಲ್ಲ ಕೇಳಿದ್ದಿದ್ದೆ ಅವರು. ಸೊ ಅವಾಗ ನಾನು ಹೇಳಿದ್ದು ಅಷ್ಟೇ, ನಾವು ಪ್ರಾಕ್ಟೀಸ್ ಮಾಡ್ತೀವಿ ಹೌದು, ಆದ್ರೆ ನಾವು ಮೂಲ ಗಾಯಕರು ಏನ್ ಹಾಡಿದಾರು ಆ ಹಾಡಿಗೆ 90% ನಾವು ಜಸ್ಟಿಸ್ ಅನ್ನ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಹಾಗಂತ ಖಂಡಿತ ಒಂದಿಷ್ಟು ಕೆಲವೊಂದು ತಪ್ಪುಗಳಾಗಿದ್ದಿದೆ. ಸೊ ಅಂತ ಮೇಜರ್ ಅಂತ ಯಾರು ಹೇಳಲಿಲ್ಲ ನನ್ಗೆ.
0: ಅದೇ ಏನು ಇರುತ್ತಲ್ಲ ಅಂದ್ರೆ ಈಗ ತಪ್ಪು ಸರಿ ಎಲ್ಲಾನ ಸರಿ ಮಾಡ್ಕೊಂಡು ಹೋಗತ್ತೆ ಅಂತ ಹೇಳೋಕಾತಿಲ್ಲ, ತಪ್ಪು ಕೂಡ ಆಗುತ್ತೆ.
1: ತಪ್ಪುಗಳು ಚಿಕ್ಕ ಪುಟ್ಟ ತಪ್ಪುಗಳಾಗಿ ಆಗುತ್ತೆ. ಯಾಕಂತ ಹೇಳಿದ್ರೆ ಮೂಲ ಗಾಯಕರು ಹಾಡಿರುವಂತ ಎಷ್ಟೋ ಹಾಡುಗಳಿದೆ. ಸೊ ಆ ಹಾಡುಗಳಿಗೆ ನಾವು ಸಂಪೂರ್ಣವಾಗಿ ಒಂದು ಜಸ್ಟಿಸ್ ಅನ್ನ ಕೊಡ್ಬೇಕಂತ ಹೇಳಿದ್ರೆ ಅದು ತುಂಬಾ ಪ್ರಾಕ್ಟೀಸ್ ಬೇಕಾಗುತ್ತೆ, ಬಹಳಷ್ಟು ಅಭ್ಯಾಸ ಮಾಡ್ಬೇಕು ನಾವು. ಸೊ ಅಭ್ಯಾಸಕ್ಕಿಂತ ಹೆಚ್ಚಾಗಿ ಆ ಭಾವಗಳು, ಒಂದೊಂದು ಹಾಡಿನಲ್ಲಿ ಒಂದೊಂದು ಪದಕ್ಕೂ ಒಂದೊಂದು ಭಾವಗಳಿದೆ, ಪ್ರತಿಯೊಂದು ನಾವು ಗಮನಿಸಿ ಹಾಡ್ಬೇಕು ಅಂದ್ರೆ ನಮಗೂ ಕೂಡ ಸ್ವಲ್ಪ ಭಯ ಜಾಸ್ತಿ ಖಂಡಿತ ಇದ್ದೇ ಇರುತ್ತೆ. ಆದ್ರೆ ತಪ್ಪುಗಳು ಒಂದಿಷ್ಟು ಆಗುತ್ತೆ, ಆ ತಪ್ಪುಗಳನ್ನ ನಾವು ತಿದ್ದುಪಡಿ ಮಾಡ್ಕೊಂಡು ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಹೋದಾಗ ಪ್ರಿಪೇರ್ ಮಾಡ್ಕೊಂಡು ನಾವು ಹಾಡ್ತೀವಿ ಅಂತ ಹೇಳ್ಬೋದು.
0: ಅದು ಸಂಗೀತದಲ್ಲ ಹಾಗೆ ಅಲ್ಲ ಮೇಡಮ್, ಅದೊಂಥರ ಸಮುದ್ರ ಇದ್ದಂಗಲ್ಲ. ನಾವು ಎಷ್ಟು
1: ವಿಷಯಗಳನ್ನ ಕಲಿತಷ್ಟು ವಿಷಯಗಳಿದೆ. ಒಂದು ಹಾಡನ್ನ ಕೇಳ್ತೀವಿ, ಒಂದು ಹಾಡನ್ನ ಒಂದ್ ಗಾಯಕರು ಒಂಥರ ಹಾಡಿರ್ತಾರೆ, ಇನ್ನೊಬ್ರು ಗಾಯಕರು ಇನ್ನೊಂದು ರೀತಿಯಲ್ಲಿ ಹಾಡಿರ್ತಾರೆ, ಇನ್ನೊಂದು ರಾಗ ಸಂಯೋಜನೆ ಮಾಡಿ ಹಾಡಿರ್ತಾರೆ. ಸೊ ಹಾಗಾಗಿ ಹಾಡುಗಳು ಅಂತ ಹೇಳಿದ್ರೆ ಅದು ಬೇರೆ ಬೇರೆ ತರ. ಈಗ ನಾವು ರಾಗ ಸಂಯೋಜನೆ ಇರ್ಬೋದು ಅಥವಾ ಅಲ್ಲಿ ರಿದಮ್ ಇರ್ಬೋದು, ಪ್ರತಿಯೊಂದು ಕೂಡ ಹಾಗೆ ಒಂದೊಂದು ಹಾಡು ಒಂದೊಂದು ವಿಭಿನ್ನ ಶೈಲಿಯಲ್ಲಿ ಇರುತ್ತೆ. ಸೊ ಅದನ್ನ ನಾವು ಅಟ್ ಲೀಸ್ಟ್ ಆ ಮೂಲ ಗಾಯಕರು ಏನ್ ಹಾಡಿರ್ತಾರೆ ಅದಕ್ಕೆ ನಾವು ಖಂಡಿತ ನ್ಯಾಯ ಕೊಡ್ಲೇಬೇಕು ಅಂತ ಹೇಳ್ಬೋದು.
0: ಹೌದ್ ಮೇಡಮ್, ಅದೇ ಅಂದ್ರೆ ಈಗ ತಪ್ಪುಗಳನ್ನ ಹೇಳಿದಾಗ ಮಾತ್ರ ನಾವು ತಿದ್ದುಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಯಾಕಂತ ಹೇಳಿದ್ರೆ ಸಂಗೀತನೇ ಹಾಗೆ ಅಲ್ಲ, ಈಗ ಬೇರೆ ಯಾವುದೇ ಕ್ಷೇತ್ರದಲ್ಲಾದ್ರೂ ಕೂಡ ಒಂದಿಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ಬಹುದು, ಆದ್ರೆ ಸಂಗೀತ ಹಾಗಲ್ಲ ಆಯ್ತಾ. ಅದೊಂಥರ ಅದ ಹೋಗ್ತಾನೆ ಇರುತ್ತೆ ಆಯ್ತಾ, ಅದಂದ್ರೆ ನಿಲ್ಲದ ಗಾಳಿ ತರ. ಯಾಕಂತ ಹೇಳಿದ್ರೆ ಅದೀಗ ನೀವು ಹಾಡಿದ್ದು ನಾನು ಹಾಡ್ಬಹುದು, ಇನ್ನೊಬ್ಬರು ಹಾಡ್ಬಹುದು, ಮತ್ತೊಬ್ಬರು ಹಾಡ್ಬಹುದು, ಆದ್ರೆ ಲಯಗಳು ಇದು ಬೇರೆ ಬೇರೆ ಆಗ್ತಾನೆ ಹೋಗುತ್ತೆ. ಹೌದು, ಹಾಗೆ ತುಂಬಾ ವ್ಯತ್ಯಾಸ ಇರುತ್ತೆ. ಮತ್ತೆ ಸಂಗೀತದಲ್ಲಿ ಕಲಿಬೇಕಾದದ್ದು ತುಂಬಾ ಇರುತ್ತೆ ಆಯ್ತಾ. ನಾನು ಇಷ್ಟು ಕಲ್ತಿದ್ದೀನಿ ಅಂತ ಹೇಳೋದಕ್ಕಿಂತ ನಾನು ಎಷ್ಟು ಕಲಿಬೇಕಾಗಿದೆ ಅನ್ನೋದು ತುಂಬಾ
1: ಕಲ್ತಿದ್ದೀನಿ ಅಂತ ಹೇಳೋದಿಲ್ಲ. ಕಣ್ ನಾನು ಯಾವುದೇ ಒಂದು ಗೀತೆಯ ವೇದಿಕೆಯನ್ನ ಪ್ರಸ್ತುತ ಪಡಿಸುವಾಗ ಸೊ ನಾನು ಇನ್ನೊಬ್ಬರ ಹತ್ರ ಕೇಳ್ತೇನೆ ಈ ಹಾಡು ಹೇಗ್ ಹಾಡ್ಬೋದು, ಹೀಗ್ ಹಾಡಿದ್ರೆ ಈಗ ಚೆನ್ನಾಗಿರುತ್ತೆ. ಸೊ ಒಂದಿಷ್ಟು ಕಲ್ತಿರೋರು ಇರ್ತಾರೆ, ಸೊ ಅವ್ರ ಹತ್ರನು ಕೂಡ ತುಂಬಾ ಹಿರಿಯರು ಆಗಿರ್ಬೋದು, ಮಾರ್ಗದರ್ಶಿಗಳಿರ್ಬೋದು, ಸೊ ಅವ್ರ ಹತ್ರ ನಾನು ಖಂಡಿತ ಕೇಳಿ ನಾನು ಅಭ್ಯಾಸ ಮಾಡಿ ವೇದಿಕೆಯಲ್ಲಿ ನಾನು ಪ್ರಸ್ತುತ ಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ.
0: ಮೇಡಮ್, ಈಗ ಸಂಗೀತದಲ್ಲಿ ಒಂದಿಷ್ಟು ಬದಲಾವಣೆಗಳಾಗ್ತಾ ಇದೆ ಆಯ್ತಾ. ಯಾಕಂತ ಹೇಳಿದ್ರೆ ಇವತ್ತಿನ ದಿನಕ್ಕೂ ಹಿಂದೆ ಸ್ವಲ್ಪ ಒಂದಿಷ್ಟು ದಿನಗಳ ಹಿಂದೆ ಹೋದಾಗ ಅಲ್ಲಿಯ ಸಂಗೀತಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಂತ ನನ್ಗನ್ಸುತ್ತೆ. ನೀವೊಬ್ಬರ ಸಂಗೀತಗಾರರಾಗಿ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ತೀರಾ?
1: ಖಂಡಿತ. ಈಗ ನಾವು ಶಾಸ್ತ್ರೀಯವಾಗಿ ನೋಡೋದಾದ್ರೆ ಅಲ್ಲಿ ನಾವು ಹಿಂದಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಒಂದಿಷ್ಟು ಇದೆ ಶಾಸ್ತ್ರೀಯವಾಗಿ ಬದಲಾವಣೆ ಆಗಿರೋದು. ಅಥವಾ ಇವಾಗಿನ ಸಂಗೀತ ಆಗಿರ್ಬೋದು, ಇವಾಗಿನ ಸಂಗೀತದಲ್ಲಿ ಜಾಸ್ತಿ ಟೆಕ್ನಾಲಜಿ ಇದೆ. ಸೊ ಟೆಕ್ನಾಲಜಿ ತಂತ್ರಜ್ಞಾನಗಳು ತಂತ್ರಜ್ಞಾನದಲ್ಲೇ ಇದೆ. ನಾವೀಗ ಒಂದು ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ, ಒಂದು ಹಾಡಿನ ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ಅಲ್ಲಿಯೂ ಕೂಡ ಹಾಗೆ ಮಾಸ್ಟರಿಂಗ್ ಅಲ್ಲಿ ಇರ್ಬೋದು. ಸೊ ಪ್ರತಿಯೊಂದು ವಿಚಾರಗಳಲ್ಲಿಯೂ ಕೂಡ ನಾವು ಟೆಕ್ನಿಕಲಿ ತುಂಬಾ ಇಂಪ್ರೂವ್ಮೆಂಟ್ ಇದೆ. ಹಿಂದೆ ಆಗಿರ್ಲಿಲ್ಲ, ನಾವು ಒಂದ್ಸಲ ರೆಕಾರ್ಡಿಂಗ್ ಮಾಡಿದಾಗ ಅದು ಏನಿದೆ ಅದೇ ಬರುತ್ತೆ, ಬಟ್ ಟೆಕ್ನಿಕಲಿ ಇವಾಗ ಆಗಲ್ಲ, ಇಂಪ್ರೂವ್ಮೆಂಟ್ ಇದೆ. ಸೊ ಏನಾದ್ರೂ ವೇರಿಯೇಷನ್ಸ್ ಇದ್ರೆ ಅಲ್ಲಿಯೂ ಕೂಡ ವೇರಿಯೇಷನ್ಸ್ ಆಗುತ್ತೆ ಟೆಕ್ನಿಕಲಿ ಅಂತ ಹೇಳಿದ್ರೆ. ಟೆಕ್ನಿಕಲಿ ತುಂಬಾ ಮುಂದುವರೆದಿದೆ ಅಂತ ಹೇಳ್ಬೋದು. ಹಿಂದಿನ ಸಂಗೀತದಲ್ಲಿ ಶಾಸ್ತ್ರೀಯವಾಗಿ ಜಾಸ್ತಿ ಡೆಪ್ತ್ಗಳು ಅಂದ್ರೆ, ಈಗ ಕೆಲವೊಂದು ಒಂದು ಹಾಡ್ ತಗೊಂಡಾಗ ಆ ಹಾಡಲ್ಲಿ ವೇರಿಯೇಷನ್ಸ್ ಇರ್ಬೋದು. ಸೊ ಇವಾಗಿನ ಹಾಡುಗಳು ಹಾಗಲ್ಲ, ಸ್ವಲ್ಪ ಮೆಲೋಡಿಯಲ್ಲಿ ಆಗಿರ್ಬೋದು ಅಥವಾ ರಿದಮ್ ಅಲ್ಲಿ ಆಗಿರ್ಬೋದು ಬದಲಾವಣೆಗಳು ತುಂಬಾ ಆಗಿದೆ ಅಂತಾನೆ ಹೇಳ್ಬೋದು.
0: ಮೇಡಮ್, ನೀವೀಗ ಸಂಗೀತ ಕ್ಲಾಸ್ ಕೂಡ ನಡೆಸ್ತಾ ಇದ್ದೀರಿ ಅಂತ ಗೊತ್ತಾಯ್ತು. ಇದು ಹೌದಾ? ಹೇಗೆ, ಎಲ್ಲಿ ನಡೆಸ್ತಾ ಇದ್ದೀರಾ, ಅದ್ರ ಬಗ್ಗೆ ಸ್ವಲ್ಪ ಹೇಳಕ್ಕ?
1: ಬಿಗಿನಿಂಗ್ ಸ್ಟೆಪ್ ಅಂತಾನೆ ಹೇಳ್ಬೋದು. ಅಂದ್ರೆ ಈಗ ಕರೋಕೆ ಸಂಗೀತ ಕ್ಲಾಸ್ ನಾನು ಮಾಡ್ತಾ ಇರೋದು ಅಂದ್ರೆ ರೀಸೆಂಟ್ ಆಗಿ ಒಂದು 3-4 ತಿಂಗಳು ಅಷ್ಟೇ ಆಗಿದೆ ಆರಂಭ ಆಗಿ. ಸೊ ಹಾಗಾಗಿ ಮಕ್ಕಳಿಗೆ ಹಾಗೂ ದೊಡ್ಡವರಿಗೆ ಕರೋಕೆ ಮತ್ತೆ ಸುಗಮ ಸಂಗೀತ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದೇನೆ.
0: ಅದ್ ಎಲ್ಲಿ ಮಾಡ್ತಾ ಇದ್ರಿ ಮೇಡಮ್? ಯಾಕಂತ ಹೇಳಿದ್ರೆ ನಮ್ಮ ರೇಡಿಯೋ ಕುಂದಾಪುರ ಕೇಳ್ತಿವರು ವಿದ್ಯಾಶ್ರೀ ಆಚಾರ್ಯವರು ಒಂದು ಸಂಗೀತ ಕ್ಲಾಸ್ ಕೊಡ್ತಾ ಇದ್ದಾರೆ. ಹಾ, ನನ್ಗೂ ಸೇರ್ಬೇಕು, ಯಾಕಂದ್ರೆ ಅವ್ರ ತರನೇ ಆಗ್ಬೇಕಂತ ಒಂದಿಷ್ಟು ಮಂದಿಯಲ್ಲಿ ಇರುತ್ತೆ. ಈಗ ನಿಮ್ಮನ್ನು ಸಂಪರ್ಕಿಸಬೇಕು, ನೀವು ಎಲ್ಲಿ ಸಂಗೀತ ಕ್ಲಾಸ್ ಅನ್ನು ಕೊಡ್ತಾ ಇದ್ದೀರಾ ಅಥವಾ ಹೇಗೆ?
1: ನಾನು ಕುಂದಾಪುರದಲ್ಲಿ ಸಂಗೀತ ಕ್ಲಾಸ್ ಮಾಡ್ತಾ ಇದ್ದೀನಿ, ಪೂರ್ವಿಕಾ ಕಾಂಪ್ಲೆಕ್ಸ್ ಅಲ್ಲಿ. ಅಲ್ಲಿ ಕರೋಕೆ ಸಂಗೀತ ಮತ್ತೆ ಸುಗಮ ಸಂಗೀತ ಎರಡು ಕೂಡ ಕ್ಲಾಸ್ ಮಾಡ್ತಾ ಇದ್ದೀನಿ. ಅಥವಾ ಅಂದ್ರೆ ಒಂದ್ರೆ 3-4 ತಿಂಗಳಾಗಿದೆ ಅಷ್ಟೇ ನಾನು ಆರಂಭ ಮಾಡಿ, ಹಾಗಾಗಿ ಇದನ್ನು ಬಿಗಿನಿಂಗ್ ಸ್ಟೆಪ್ಸ್ ಅಂತಾನೆ ಹೇಳ್ಬೋದು.
0: ಈಗ ನಿಮ್ಗೆ ಮೇಡಮ್, ಈಗ ಒಂದು ಹಾಡು ಮರಿಲಿಕ್ಕೆ ಆಗಲ್ಲ ಅನ್ನೋ ಒಂದು ಹಾಡು ಏನಾದ್ರೂ ಇದೆಯಾ ನಿಮ್ಮ ಮನಸ್ಸಿನಲ್ಲಿ? ಯಾವುದೋ ಒಂದು ಭಾವಗೀತೆ ಆಗಿರ್ಬೋದು, ಸಿನಿಮಾ ಹಾಡು ಕೂಡ ಆಗಿರ್ಬೋದು, ಆಯ್ತಾ? ಯಾವುದೋ ಒಂದು ಹಾಡು ನಿಮ್ಮನ್ನ ಪದೇ ಪದೇ ಕಾಡ್ತಾ ಇದ್ದದ್ದು ಅಂತ ಒಂದು ಹಾಡು ಇತ್ತ?
1: ಅದೇ ನನ್ಗೆ ಸ್ವಲ್ಪ ನಾನು ಸಿನಿಮಾ ಗೀತೆಗಳಿಗಿಂತ ಜಾಸ್ತಿಯಾಗಿ ಕೇಳಿದ್ದು ಭಾವಗೀತೆ. ಹಾಗಾಗಿ ಭಾವಗೀತೆಗಳು ತುಂಬಾ ಇದೆ, ತುಂಬಾ ಹಾಡುಗಳಿದೆ. ಆದ್ರೆ ನಂಗೆ ತುಂಬಾ ಇಷ್ಟ ಆಗುವಂತ ಹಾಡು ಒಂದು ಯಾಕೋ ಕಾಣಿ ರುದ್ರವೀಣೆ ಅಂತೇಳಿ ಒಂದು ಹಾಡಿದೆ. ಆ ಹಾಡುಗಳು ತುಂಬಾನೇ ಇಷ್ಟ ನನಗೆ. ಆ ಹಾಡು ಕೂಡ ಹಾಗೆ ಬಹಳ ಚೆನ್ನಾಗಿದೆ. ಸೊ ಅದನ್ನ ಹಾಡ್ಲಿಕ್ಕೆ ನಾನು ಬೇಕಾದ್ರೆ ಪ್ರಯತ್ನ ಮಾಡ್ತೇನೆ.
0: ಒಂದು ಲೈನ್ ಹಾಡಿ ಮೇಡಮ್, ಯಾಕಂತ ಹೇಳಿದ್ರೆ ನೀವು ಹೇಳುವಾಗ್ಲೇ ನನ್ಗೂ ಕೇಳ್ಬೇಕು ಅನ್ಸ್ತಾ ಇತ್ತಾಯ್ತಾ? ಒಂದು ಲೈನ್ ಹಾಡಿ ಕಾಂಬ.
1: ಇದು ದರಾ ಬೇಂದ್ರೆ ಅವರ ಒಂದು ಗೀತೆ, ಅದ್ಭುತವಾದಂತಹ ಗೀತೆ. ಸೊ ಹಾಡು ಕೇಳಿದಷ್ಟು ಮತ್ತಷ್ಟು ಕೇಳಬೇಕು ಅನ್ನುವಂತ ಹಾಡು.

0: ಹಾಡೋದು.
1: ತುಂಬಾ ಖುಷಿ ಆಯ್ತು ಮೇಡಮ್, ಯಾಕೆಂತ ಹೇಳಿದ್ರೆ ಆ ಹಾಡುಗಳೇ ಅದೇನು ಅರ್ಥಗರ್ಭಿತ ಅಂತ ಹೇಳಲಿಕ್ಕಾಯ್ತಾ. ಅದರಲ್ಲೂ ನಿಮ್ಮ ಧ್ವನಿಯಲ್ಲಿ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಇವಾಗ್ಲೇ ಒಂದಿಷ್ಟು ಹಾಡುಗಳು ಪ್ರಸಾರ ಆಗಿದ್ದೆ ಆಯ್ತಾ. ಭಕ್ತಿಗೀತೆ ಆಗಿರ್ಬೋದು, ಭಾವಗೀತೆ ಆಗಿರ್ಬೋದು, ಇವಾಗ್ಲೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ನಿಮ್ಮ ಹಾಡುಗಳು ಪ್ರಸಾರ ಆಗಿದೆ. ಒಂದಿಷ್ಟು ಜನರ ಮನೆಯನ್ನ ಮನವನ್ನ ಗೆದ್ದಿದೆ ಅಂತ ಹೇಳಲಿಕ್ಕೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಈಗ ವಿದ್ಯಾಶ್ರೀ ಆಚಾರ್ಯವರ ಪ್ರಕಾರ ಹೇಳುದಾದ್ರೆ ಸಂಗೀತ ಅಂದ್ರೆ ಏನ್ ಮೇಡಮ್? ಈಗ
0: ಸಂಗೀತ ಅಂತ ಹೇಳಿದ್ರೆ ನನ್ಗೆ ಉಸಿರು ಪ್ರಕಾರ, ನನ್ಗೆ ಖಂಡಿತ ಸಂಗೀತವಿಲ್ಲದೆ ಜೀವನವಿಲ್ಲ, ಜೀವನ ಇಲ್ಲದೆ ಸಂಗೀತ ಇಲ್ಲ. ಆತರ ಸಂಗೀತ ಜೀವನದ ಒಂದು ಭಾಗ ಅಂತಾನೆ ಹೇಳ್ಬೋದು.
1: ಹೌದು ಮೇಡಮ್, ಅದೇನು ಹೇಳ್ತಾರಲ್ಲ, ಎಷ್ಟೇ ಮನಸ್ಸಿ ನೋವಾದ್ರೂ ಕೂಡ ಒಂದು ಕ್ಷಣ ಒಂದು ಸಂಗೀತದ ಒಂದು ಲೈನ್
0: ಒಂದು ಕಲ್ಲು ಮನಸ್ಸನ್ನ ಕೂಡ ಕರಗಿಸುವಂತ ಶಕ್ತಿ ಇರೋದು ಸಂಗೀತಕ್ಕೆ ಮಾತ್ರ ಅಂತಾನೆ ಹೇಳ್ಬೋದು.
1: ನಿಜವಾಗ್ಲೂ ಹೌದು ಮೇಡಮ್. ಎಂತಕ್ಕಂತ ಹೇಳಿದ್ರೆ ಎಷ್ಟೇ ಮನಸ್ಸಿ ಭಾರ ಆದ್ರೂ ಕೂಡ ಒಂದ್ ಹಾಡು, ಅದು ಯಾವ್ದು ಕೂಡ ಆಗಿರ್ಬೋದು ಆಯ್ತಾ, ಯಾವ್ದೋ ಒಂದು ಹಾಡು ನಮ್ಮ ಮನಸ್ಸನ್ನ ಬದಲಾಯಿಸುವಂತ ಒಂದು ಶಕ್ತಿ ಇರೋದು ಹಾಡಿಗೆ ಮಾತ್ರ.
0: ಸಂಗೀತದಲ್ಲಿ ಥೆರಪಿ ಕೂಡ ಬಂದಿದೆ. ಎಷ್ಟೋ ಎಷ್ಟೋ ಮಾನಸಿಕ ಕಾಯಿಲೆ ಇರ್ಬೋದು, ಸೊ ಪ್ರತಿಯೊಂದಕ್ಕೂ ಕೂಡ ಸಂಗೀತ ಒಂದು ದಿವ್ಯೌಷಧ ಅಂತಾನೆ ಹೇಳ್ಬೋದು. ಸಂಗೀತ ಥೆರಪಿ ಕೂಡ ಇದೆ, ಅದ್ರ ಮೂಲಕ ಚಿಕಿತ್ಸೆನು ಕೂಡ ಕೊಡ್ತಾರೆ ಅಂತ ಹೇಳಿದ್ರೆ ಸಂಗೀತಕ್ಕೆ ಎಷ್ಟು ಪವರ್ ಇದೆ ಅನ್ನೋದ್ರು ಗೊತ್ತಾಗುತ್ತೆ.
1: ಈಗ ಸಂಗೀತ ಕಲಿಬೇಕಂತ ಒಂದಿಷ್ಟು ಜನರಿಗೆ ಆಸೆ ಇರುತ್ತೆ, ಈಗ ನಂಗೂ ಕೂಡ ಸಂಗೀತ ಕಲಿಬೇಕು ಅನ್ನೋ ಒಂದು ಆಸೆ ಇದೆ ಮೇಡಮ್. ಈಗ ಸಂಗೀತ ಕಲಿಯುವವರಿಗೆ, ಆಸಕ್ತಿ ಇರುವವರಿಗೆ ನಿಮ್ಮ ಒಂದು ಕಿವಿ ಮಾತು
0: ಹೇಳೋದಾದ್ರೆ, ಈಗ ನಾವು ಹಿಂದೆ ಇರುವಾಗ ಅಂದ್ರೆ ನಾವು ಕಾಲೇಜಿನ ದಿನಗಳಲ್ಲಿ ಇರುವಾಗ ವೇದಿಕೆಗಳು ಸಿಗ್ತಾ ಇದ್ದದ್ದು ತುಂಬಾ ಕಡಿಮೆ, ಅಂದ್ರೆ ಕಡಿಮೆ ಅಂತ ಹೇಳಿದ್ಕಿಂತ ನಾವು ಈಗ ಕಾಲೇಜಿನ ದಿನಗಳು ಒಂದಿಷ್ಟು ಕಾಂಪಿಟೇಷನ್ಸ್ ಗಳಲ್ಲಿ ಭಾಗವಹಿಸ್ತಾ ಇದ್ವಿ, ನಮ್ಗೂ ಒಂದು ವೇದಿಕೆ ಹತ್ತಬೇಕು ಅನ್ನೋ ಆಸೆ ಇರುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಭಯನೂ ಇರುತ್ತೆ, ವೇದಿಕೆನು ಸಿಗ್ತಾ ಇರ್ಲಿಲ್ಲ, ತುಂಬಾ ಅವಕಾಶಗಳು ಕಡಿಮೆ ಇತ್ತು. ಆದ್ರೆ ಇವಾಗ ಹಾಗಲ್ಲ, ಕರೋಕೆಗಳು ಬಂದ ನಂತರ ಅವಕಾಶಗಳು ತುಂಬಾ ಇದೆ. ಎಷ್ಟೋ ಜನರಿಗೆ ಈಗ ಹವ್ಯಾಸವಾಗಿ ಹಾಡ್ತಾ ಇರೋರಿಗೆ ಅಥವಾ ಹೀಗೆ ನಾನು ನನ್ ಮನಸ್ಸಿಗೆ ಖುಷಿ ಕೊಟ್ಟು ನಾನು ಹಾಡ್ತಾ ಇದ್ದೀನಿ ಅಂತ ಕೆಲವರು ಹೇಳ್ತಾರೆ. ಸೊ ಅಂತವರಿಗೂ ಕೂಡ ಈಗ ವೇದಿಕೆ ಇದೆ. ಸೊ ವೇದಿಕೆಗಳು ಇದೆ ಅನ್ನೋದ್ರ ಮೇಲೆ ಆ ವೇದಿಕೆಯಲ್ಲಿ ಅವಕಾಶಗಳು ತುಂಬಾ ಇದೆ, ಅವಕಾಶವನ್ನ ಬಳಸ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ನಿಮ್ಮಲ್ಲಿ ಕೆಲವರಿಗೆ ಎಷ್ಟು ಒಳ್ಳೆ ಸಂಗೀತ ಪ್ರತಿಭೆ ಇದೆ, ಅಂದ್ರೆ ಅವ್ರು ತುಂಬಾ ಚೆನ್ನಾಗಿ ಹಾಡ್ತಾರೆ, ಆದ್ರೆ ಅವ್ರಿಗೆ ವೇದಿಕೆ ಹತ್ತಲಿಕ್ಕೆ ಒಂದು ಭಯ ಇರುತ್ತೆ. ಫಸ್ಟ್ ಟೈಮ್ ನಾನು ವೇದಿಕೆ ಹತ್ತುವಾಗ ತುಂಬಾ ಭಯ ಇರುತ್ತಿತ್ತಲ್ವಾ, ಹಾಗೆ ಅವ್ರಿಗೂ ಕೂಡ ತುಂಬಾ ಭಯ ಇರುತ್ತೆ. ಸೊ ಆ ಭಯನ ಬಿಟ್ಬಿಡಿ, ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಆಯ್ತಾ, ಪ್ರಾಕ್ಟೀಸ್ ಮಾಡೋದಕ್ಕಿಂತ ಹೆಚ್ಚಾಗಿ ಹಾಡನ್ನ ಕೇಳಿ. ಒಬ್ಬ ಸಂಗೀತಗಾರನಿಗೆ ತಾನು ಹಾಡೋದಕ್ಕಿಂತ ಹೆಚ್ಚಾಗಿ ಕೇಳ್ಬೇಕಂತೆ ಆ ಹಾಡನ್ನ. ಹಾಗಾಗಿ ನೀವು ಜಾಸ್ತಿ ಕೇಳಿದಷ್ಟು ಆ ಹಾಡು ಚೆನ್ನಾಗಿ ಬರುತ್ತೆ. ಸೊ ಪ್ರಾಕ್ಟೀಸ್ ಮಾಡಿ, ಆ ಪ್ರಾಕ್ಟೀಸ್ ಮಾಡಿ ಜೊತೆಗೆ ನಿಮ್ಗೆ ವೇದಿಕೆಯಲ್ಲಿ ಯಾವ ಎಲ್ಲಿ ಅವಕಾಶ ಸಿಗುತ್ತೆ ಆ ವೇದಿಕೆ ಬಳಸ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಿರಂತರ ಅಭ್ಯಾಸ ಮಾಡಿದ್ರೆ ನಿಮ್ಗೆ ಒಂದು ಹಂತಕ್ಕೆ ತಲುಪಬಹುದು. ಸೊ ನಾನು ಒಂದು ವೇದಿಕೆಯಲ್ಲಿ ಹಾಡಬಲ್ಲೆ ಅನ್ನೋ ಧೈರ್ಯ ಇರುತ್ತೆ ನಿಮ್ಮಲ್ಲಿ. ಸೊ ಹಾಡಿ, ನಿಮ್ ಮನ್ಸಿಗೆ ಖುಷಿ ಕೊಡುತ್ತಾ ಹಾಡಿ, ಖಂಡಿತ ವೇದಿಕೆಗಳನ್ನು ಉಪಯೋಗಿಸ್ಕೊಳ್ಳಿ. ಎಷ್ಟೋ ಸ್ಪರ್ಧೆಗಳಾಗತ್ತೆ, ರಾಜ್ಯ ಮಟ್ಟದಲ್ಲಿ ಆಗಿರ್ಬೋದು, ಜಿಲ್ಲಾ ಮಟ್ಟದಲ್ಲಿ ಆಗಿರ್ಬೋದು. ಸೊ ಅವರೆಲ್ಲರಿಗೂ ನಾನು ಹೇಳೋದೊಂದೇ, ಚೆನ್ನಾಗಿ ಅಭ್ಯಾಸ ಮಾಡಿ ವೇದಿಕೆಯನ್ನ ಬಳಸ್ಕೊಳ್ಳಿ ಅಂತ ಅಷ್ಟೇ.
1: ಇದೊಂದು ಸಲಹೆ ನಿಮ್ಮಿಂದ ಸಿಕ್ಕಿದೆ ಆಯ್ತಾ ಮೇಡಮ್. ಈಗ ನನ್ಗೆ ಅನ್ಸುತ್ತಾಯ್ತಾ, ಈಗ ನೀವು ಸಂಗೀತ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರ, ನಂದು ಒಂದು ಸಣ್ಣ ಒಂದು ಸಮಸ್ಯೆ ಈಗ ನನ್ನ ಕಾಣ್ತಾ ಇದೆ ಆಯ್ತಾ. ಯಾಕಂತ ಹೇಳಿದ್ರೆ ನನಗೂ ಸಂಗೀತ ಕಲಿಬೇಕಂತ ತುಂಬಾ ಆಸೆ ಇದೆ. ಯಾಕಂತ ಹೇಳಿದ್ರೆ ಕಲಿಬೇಕನ್ನುವ ಆಸೆ ಇದೆ, ಮನಸ್ಸಿದೆ, ಮತ್ತೆ ಸಂಗೀತ ಹಾಡ್ಬಲ್ಲೆ, ಆದ್ರೆ ಸರಿಯಾಗಿ ಹಾಡ್ಲಿಕ್ಕೆ ಬರ್ತಾ ಇಲ್ಲ. ಏನೋ ಇನ್ನೂ ಕಲಿಬೇಕಂತ ಒಂದು ಮನಸ್ಸಿದೆ. ಯಾಕಂತ ಹೇಳಿದ್ರೆ ಕಲಿಬೇಕಂದ್ರೆ ನಂಗೆ ಹಣ ಬೇಕು, ಹಣ ಕೊಟ್ಟು ಕಲಿಯುವಂತ ಒಂದು ಮನಸ್ಸು ನನ್ನ ಹತ್ರ ಧೈರ್ಯ ಇಲ್ಲ. ಬಟ್ ಅಂತ ಒಂದು ಮನಸ್ಥಿತಿಯಲ್ಲಿ ಈಗ ಕಲಿಬೇಕು, ನನ್ಗೆ ಆಸಕ್ತಿ ಇದೆ ಅಂತ ಒಂದು ಮನಸ್ಸಿದೆ, ಆದ್ರೆ ನನಗೆ ಹಣ ಕೊಟ್ಟು ಕಲೀಲಿಕ್ಕೆ ಆಗ್ತಾ ಇಲ್ಲ. ನಿಮ್ಮಲ್ಲಿ ಅಂತದೊಂದು ಅಂತ ಬಡ ವಿದ್ಯಾರ್ಥಿಗಳಿಗೆ ಸಂಗೀತ ಕಲಿಯುವುದಕ್ಕೆ ಆಸಕ್ತಿ ಇದ್ರೆ ಅವಕಾಶ ಇದೆಯಾ?
0: ಖಂಡಿತವಾಗಿಯೂ, ಖಂಡಿತ ಅವಕಾಶ ಇದೆ. ಬಡ ವಿದ್ಯಾರ್ಥಿಗಳು ಅಂದ್ರೆ ಅವರಲ್ಲಿ ಪ್ರತಿಭೆ ಇದೆ ಅನ್ನೋದಾದ್ರೆ ಅದಕ್ಕಿಂತ ದೊಡ್ಡದು ಬೇರೆ ವಿಷಯ ಇಲ್ಲ ಅಲ್ವಾ. ಸೊ ಹಾಗಾಗಿ ಅವರಲ್ಲಿ ಮುಖ್ಯವಾಗಿ ಅವರಿಗೆ ಆಸಕ್ತಿ ಇರಬೇಕು. ಈಗ ಎಷ್ಟೋ ಕ್ಲಾಸ್ಗಳಾಗುತ್ತೆ, ಎಷ್ಟೋ ತರಗತಿಗಳಾಗುತ್ತೆ. ಸೊ ಇವಾಗ ಏನಾಗಿದೆ ಅಂದ್ರೆ ಶಾಸ್ತ್ರೀಯವಾಗಿ ಕಲಿಯೋರು ಸಂಖ್ಯೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಕಡಿಮೆ ಆಗ್ತಾ ಇದೆ ಈ ಕರೋಕೆ ಬಂದ ನಂತರ. ಸೊ ಕೆಲವರು ಬರ್ತಾರೆ ಒಂದ್ ವಾರ, ಆಮೇಲೆ ಸ್ವಲ್ಪ ಆಸಕ್ತಿಗಳು ಕಡಿಮೆ ಆಗುತ್ತೆ. ಈ ತರ ಆಗ್ಬಾರ್ದು. ಸಂಗೀತ ಕಲಿಬೇಕು ಅಂತ ಒಂದ್ಸಲ ನೀವು ಅನ್ಕೊಂಡ್ರೆ ಚೆನ್ನಾಗಿ ಅಭ್ಯಾಸ ಮಾಡ್ಬೇಕು. ಖಂಡಿತ ಅಂತ ವಿದ್ಯಾರ್ಥಿಗಳಿದ್ರೆ ನಾನು ಖಂಡಿತ ಸಂಗೀತ ಅಭ್ಯಾಸ ಮಾಡಿಸ್ತೇನೆ. ಸೊ ನನ್ಗೆ ಎಷ್ಟು ಎಷ್ಟು ಗೊತ್ತಿದೆಯೋ ಅಷ್ಟನ್ನ ನಾನು ಸಂಗೀತದ ಅಭ್ಯಾಸವನ್ನ ಕೊಡ್ಲಿಕ್ಕೆ ಅವರಿಗೆ ನಾನು ಕೂಡ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ಬೋದು.
1: ಈ ಮಾತು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಮೇಡಮ್, ತಪ್ಪು ತಿಳ್ಕೊಳ್ಬೇಡಿ, ಒಂದಿಷ್ಟು ವಿದ್ಯಾರ್ಥಿಗಳು ಒಂದ್ ಮೂರ್ನಾಲ್ಕು ಜನ ನನ್ನ ಹತ್ರ ಏನು ಕೇಳಿದ್ರೆ ಆಯ್ತಾ, ನನಗೆ ಸಂಗೀತ ಕಲಿಬೇಕಂತ ಆಸಕ್ತಿ ಇದೆ, ಆದ್ರೆ ನನಗೆ ಕಲೀಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ. ನಾನು ಹೇಳಿದೆ ನಿಮ್ಗೆ ಅವಕಾಶ ಕಲ್ಪಿಸಿ ಕೊಡುವಂತ ಕೆಲಸ ನಂದು ಅಂತ ಹೇಳಿದೆ. ಆದ್ರೆ ಮುಂದೆ ಅವ್ರ ಮನೆಯಲ್ಲಿ ಒಂದಿಷ್ಟು ಒತ್ತಡಗಳಿಂದಾಗಿ ಅವ್ರ ಹಿಂದೆ ಉಳ್ಕೊಂಡಿದ್ದಾರೆ ಆಯ್ತಾ. ಬಟ್ ತುಂಬಾ ಅಂತ ವಿದ್ಯಾರ್ಥಿಗಳು ತುಂಬಾ ಜನ ಇರ್ತಾರೆ ನಮ್ಮ ಸುತ್ತಮುತ್ತಲು. ಈಗ ನೀವು ಹೇಳಿದ್ರೆ ಕಲಿಬೇಕನ್ನುವ ಆಸಕ್ತಿ ಇದ್ದರಿಗೆ ನಾನು ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿ ಖಂಡಿತ. ಯಾಕಂತ ಹೇಳಿದ್ರೆ ಸಂಗೀತ ಆಗ್ಲಿ ಅಥವಾ ವಿದ್ಯೆ ಆಗ್ಲಿ ಅದರಲ್ಲಿ ನಾವು ಇನ್ನೊಬ್ಬರಿಗೆ ದಾರಿ ಎರೆಯುವುದಿದೆಯಲ್ಲ, ಅದಕ್ಕಿಂತ ದೊಡ್ಡ ಕೆಲಸ ಯಾವುದು ಇಲ್ಲ ಮೇಡಮ್.
0: ನಮ್ಮಲ್ಲಿ ಏನು ಜ್ಞಾನ ಇದೆಯೋ ಅಥವಾ ನಮ್ಮಲ್ಲಿ ಏನು ಒಂದಿಷ್ಟು ವಿಚಾರಗಳು ಗೊತ್ತಿದೆಯೋ, ಸೊ ಅವರಿಗೆ ನಾವು ಅದನ್ನ ಹೇಳಿ ಕೊಡುದ್ರಲ್ಲಿ ಅದು ದೊಡ್ಡ ಕೆಲಸನೇ ಅಂತಾನೆ ಹೇಳ್ಬೋದು. ಬಹಳಷ್ಟು ಒಂದು ಪುಣ್ಯದ ಕೆಲಸನೇ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಗ ನಾವು ಕೂಡ ಪರಿಪೂರ್ಣರಲ್ಲ, ಆದ್ರೂ ಕೂಡ ಏನು ನಮ್ಗೆ ತಿಳಿದ ಮಟ್ಟಿಗೆ ಆ ವಿದ್ಯಾರ್ಥಿಗಳಿಗೆ ಕೊಟ್ಟು ನಾವು ಸಂಗೀತದ ವಿದ್ಯೆಯನ್ನ ಸ್ವಲ್ಪನಾದ್ರೂ ನಾವು ಕೊಡ್ತಾ ಇದ್ರೆ, ಸೊ ಅದಕ್ಕಿಂತ ದೊಡ್ಡ ಕೆಲಸ ಬೇರೆ ಯಾವ್ದು ಇಲ್ಲ ಅಂತಾನೆ ಹೇಳ್ಬೋದು. ಆದ್ರೆ ಮೇನ್ ಆಗಿ ಅವರಿಗೆ ಆಸಕ್ತಿ ಬೇಕು ಖಂಡಿತವಾಗಿ ಸಂಗೀತದಲ್ಲಿ. ಮುಖ್ಯವಾಗಿ ಸಹನೆ, ತಾಳ್ಮೆ ತುಂಬಾ ಮುಖ್ಯ. ನಾವು ಯಾವುದೇ ಒಂದು ಗೀತೆನ ಕಲಿಬೇಕಾದ್ರೆ ಅಥವಾ ಯಾವುದೇ ಒಂದು ಚರಣನು ಪಲ್ಲವಿನೂ ಯಾವುದೇ ಒಂದು ಹಾಡ್ಬೇಕಾದ್ರೆ ಪೇಷನ್ಸ್ ತುಂಬಾನೇ ಮುಖ್ಯ. ಸೊ ನಾವು ಗಮನವಿಟ್ಟು ತುಂಬಾ ನಾವು ಕಲ್ತ್ರೆ ಖಂಡಿತವಾಗಿ ಅವರು ಕೂಡ ಮುಂದೆ ಬರ್ತಾರೆ, ಅವ್ರಿಗೂ ಕೂಡ ವೇದಿಕೆ ಸಿಗುತ್ತೆ, ಅವರಿಗೂ ಕೂಡ ಅವಕಾಶ ಸಿಗುತ್ತೆ ಅಂತಾನೆ ಹೇಳ್ತೀನಿ.
1: ತುಂಬಾ ಖುಷಿ ಆಯ್ತು ಮೇಡಮ್, ಯಾಕಂತ ಹೇಳಿದ್ರೆ ಇಂಥದೊಂದು ಒಂದು ಒಳ್ಳೆ ಮನಸ್ಸು ನಿಮ್ಗಿದೆಯಲ್ಲ, ಅದು ನನ್ಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಹಾಗೆ ಈಗ ವಿದ್ಯಾಶ್ರೀ ಆಚಾರ್ಯ ಅವರಿಗೆ ಸಂಗೀತದ ಒಟ್ಟಿಗೆ ಬೇರೆ ಏನಾದ್ರೂ ಹವ್ಯಾಸಗಳಿತ್ತ? ಯಾಕಂತ ಹೇಳಿದ್ರೆ ನೀವು ಹಾಡುಗಾರರ ಸಂಗೀತ ಕ್ಲಾಸ್ ಇದೆ, ಮನೆಯಲ್ಲಿ ಒಂದಿಷ್ಟು ಕೆಲಸಗಳಿರುತ್ತೆ, ಒತ್ತಡ ಇರುತ್ತೆ, ಇದ್ರ ನಡುವೆ ಬೇರೆ ಏನಾದ್ರೂ ಹವ್ಯಾಸ, ಬರೆಯುವಂತದ್ದಾಗಿರ್ಬೋದು, ಚಿತ್ರಕಲೆ ಆಗಿರ್ಬೋದು, ಅಥವಾ ಬೇರೆ ಇನ್ನೇನು ಹವ್ಯಾಸಗಳಿತ್ತ?
0: ನಾನಂದ್ರೆ ಹಿನ್ನೆಲೆ ಧ್ವನಿ ಕಲಾವಿದೆಯಾಗಿ ಕೂಡ ಮಾಡ್ತೇನೆ. ಯಾಕಂದ್ರೆ ಮಾಧ್ಯಮ ಕ್ಷೇತ್ರ ಆಗಿದ್ರಿಂದ ನನ್ಗೆ ಒಂದೇ ಫೀಲ್ಡ್ ಅಂತೇಳಿ ನಾನು ಸೆಟ್ ಆಗ್ಲಿಲ್ಲ. ಎಲ್ಲಾ ಕಡೆ ಆದಷ್ಟು ನಾನು ಏನ್ ಆಸಕ್ತಿ ಇದೆಯೋ ಅದು ಯಾವ್ದು ಸಮಯ ಸಿಗುತ್ತೋ ಅದಕ್ಕೆ ನಾನು ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇದ್ದೇನೆ. ನಾನಂದ್ರೆ ಕಾಲೇಜ್ ಮುಗಿದ ನಂತರ ನಾನು ಆರೇಳು ವರ್ಷ ನಾನು ಮಾಧ್ಯಮ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ಕೊಂಡಿದ್ದೆ. ಅವಾಗ ನಾನು ಹಿನ್ನೆಲೆ ಧ್ವನಿ ಕೂಡ ಕೊಡ್ತಾ ಇದ್ದೆ. ಅಂದ್ರೆ ಬೇರೆ ಬೇರೆ ಜಾಹೀರಾತುಗಳಿಗಿರ್ಬೋದು ಅಥವಾ ಸ್ಟೋರೀಸ್ಗಳಿಗೆ ಕತೆ, ಸೊ ಈ ತರ ಬೇರೆ ಬೇರೆ ಕತೆಗಳಿಗೂ ಕೂಡ ಹಿನ್ನೆಲೆ ಧ್ವನಿಯನ್ನ ಕೊಟ್ಟಿದ್ದೇನೆ, ಲೇಖನಗಳಿಗೂ ಕೂಡ ಕೊಟ್ಟಿದ್ದೇನೆ. ಹಾಗೆ ನನ್ನ ಹವ್ಯಾಸ ಅಂತ ಹೇಳಿದ್ರೆ ನನ್ಗೆ ಕೆಲವೊಂದು ನಿರ್ದೇಶನ ವಿಭಾಗದಲ್ಲಿ ಕೂಡ ನನಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ನಾನು ಶಾರ್ಟ್ ಮೂವೀಸ್ಗೆ ಸಹ ನಿರ್ದೇಶನವನ್ನ ಕೂಡ ಮಾಡಿದ್ದೆ. ಸೊ ಅದು ಬೆಂಗಳೂರಲ್ಲಿ ಕೂಡ ಒಂದು ಕಿರುಚಿತ್ರ ಆಗಿತ್ತು. ಆ ಕಿರುಚಿತ್ರಕ್ಕೆ ಸಂಗೀತ ನಿರ್ದೇಶನದ ಜೊತೆಗೆ ಸಹ ನಿರ್ದೇಶನವನ್ನ ಕೂಡ ಮಾಡಿದ್ದೆ. ಹಾಗಾಗಿ ನನಗೆ ಸಿನಿಮಾದಲ್ಲಿ ಸಿನಿಮಾ ವರ್ಕ್ ಅಲ್ಲಿ ಕೆಲವೊಂದು ಇಂಟ್ರೆಸ್ಟ್ ಇತ್ತು ನನಗೆ ತುಂಬಾ. ಸೊ ಹಾಗಾಗಿ ಅವಕಾಶಗಳು ಇತ್ತು, ಬಟ್ ನನಗೆ ಅವಕಾಶ ಸಿಗುವಷ್ಟರಲ್ಲಿ ನಾನು ಇಲ್ಲಿ ಊರಲ್ಲಿ ಸೆಟ್ಲ್ ಆಗಿದ್ದೆ. ಹಾಗಾಗಿ ನನಗೆ ಅಲ್ಲಿ ಅವಕಾಶಗಳು ಸ್ವಲ್ಪ ಕಡಿಮೆ ಆಯ್ತು. ಸೊ ಬೆಂಗಳೂರಲ್ಲಿ ಕೂಡ ನಾನು ಅಲ್ಲಿ ಸಿನಿಮಾದಲ್ಲಿ ಕೂಡ ಕೆಲಸ ಮಾಡಿದ್ದೆ ಅಂತ ಹೇಳಿಕ್ ಇಷ್ಟಪಡ್ತೇನೆ.
1: ಒಂದು ಅದ್ಭುತ ಪ್ರತಿಭೆ ನೀವೀಗ, ಯಾಕಂತ ಹೇಳಿದ್ರೆ ತುಂಬಾ ಪ್ರತಿಭೆಗಳು ನಿಮ್ಮ ಹತ್ರ ಇದೆ, ನಂಗೆ ತುಂಬಾ ಖುಷಿ ಆಯ್ತು ಮೇಡಮ್. ಯಾಕಂತ ಹೇಳಿದ್ರೆ ನಾನು ಕೇವಲ ಸಂಗೀತ ಒಂದೇ ಅನ್ಕೊಂಡಿದ್ದೆ, ಆದ್ರೆ ನಿಮ್ಮ ಹವ್ಯಾಸಗಳು ಮಾಡಿದಂತ ಕೆಲಸಗಳು ತುಂಬಾ ಇದೆ ಆಯ್ತಾ. ಹಾಗೆ ನಿಮ್ಗೀಗ ಅಂದ್ರೆ ಮುಂದಿನ ಗುರಿ ಮತ್ತೆ ಕನಸು ಏನಾದ್ರು ಇರ್ತಾ? ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರಿಗೆ ಇರತ್ತೆ, ನಾನು ಏನಾದ್ರೂ ಒಂದು ಸಾಧನೆ ಮಾಡಬೇಕು ಸಂಗೀತ ಕ್ಷೇತ್ರದಲ್ಲಿ ಅಥವಾ ಇನ್ಯಾವುದೋ ಒಂದು ಕ್ಷೇತ್ರದಲ್ಲಿ ನಾನು ಸಾಧನೆ ಮಾಡ್ಬೇಕು ಅಂತ ಇರುತ್ತೆ, ಮತ್ತೆ ಕನಸುಗಳನ್ನು ಕೂಡ ಇಟ್ಕೊಂಡಿರ್ತಾ. ಅಂತ ಕನಸು ಮತ್ತು ಗುರಿ ಏನಾದ್ರು ನೀವು ಇಟ್ಕೊಂಡಿರಿಯಾ?
0: ಕನಸು ಅಂತ ಹೇಳಿದ್ರೆ ಇದೆ, ನಾನು ಸಂಗೀತವೇ ನನ್ಗೆ ಕನಸು. ಸೊ ಇದೇ ನಾನು ಒಬ್ಬ ಓರ್ವ ಹಿನ್ನೆಲೆ ಗಾಯಕಿಯಾಗಿ ನಾನು ಗುರುತಿಸ್ಕೊಳ್ಬೇಕು ಅನ್ನೋ ಕನಸಿದೆ. ಹಾಗಾಗಿ ನಂದು ಇದೇ ಪಯಣ ನಾನು ಮುಂದುವರಿಸ್ತಾನೆ ಇದ್ದೇನೆ ಸಂಗೀತ ಕ್ಷೇತ್ರದಲ್ಲಿ. ಹಾಗಾಗಿ ನನ್ಗೆ ಇದರಲ್ಲೇ ನನ್ಗೆ ಇಂಟ್ರೆಸ್ಟ್ ಜಾಸ್ತಿ ಇರೋದ್ರಿಂದ ಹಿನ್ನೆಲೆ ಧ್ವನಿ ಹಾಗೆ ಸಂಗೀತ ಇದೆರಡರಲ್ಲೂ ಕೂಡ ನಾನು ಒಂದ್ ಸ್ಟೆಪ್ ಮುಂದೆ ಹೋಗ್ಬೇಕು ಅನ್ನೋ ಆಸೆ ತುಂಬಾನೇ ಇದೆ. ಹಾಗಾಗಿ ಸೊ ನಾನು ಏನ್ ಹವ್ಯಾಸವನ್ನು ರೂಢಿಸ್ಕೊಂಡಿದ್ದೆ, ಸಿನಿಮಾದ ಕೆಲಸ ಆಗಿರ್ಬೋದು ಅಥವಾ ವಾಯ್ಸ್ ಓವರ್ ಏನ್ ಮಾಡ್ತಾ ಇದ್ದೇನೆ, ಸೊ ಅದೇ ಕ್ಷೇತ್ರದಲ್ಲಿ ನಾನು ಮುಂದುವರಿಬೇಕು ಅನ್ನೋ ಆಸೆ ಇದೆ. ಹಾಗೆ ಡಬ್ಬಿಂಗ್ ಕೂಡ ಮಾಡ್ಬೇಕು ಅನ್ನೋ ಆಸೆ ಇದೆ, ನೋಡ್ಬೇಕು ಇನ್ನೇನಾಗುತ್ತೆ ಅಂತ. ವಾಯ್ಸ್ ಓವರ್ ಆಲ್ರೆಡಿ ಕೊಡ್ತಾ ಇದ್ದೆ, ಇನ್ನು ವಾಯ್ಸ್ ಡಬ್ಬಿಂಗ್ ಕೂಡ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ನೋಡೋಣ, ಖಂಡಿತ ಅದರಲ್ಲಿಯೂ ಕೂಡ ಮುಂದುವರೆದ್ರೆ ಮಾಡೇ ಮಾಡ್ತೇನೆ ಅಂತ.
1: ಖಂಡಿತ ಮೇಡಮ್, ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲ ಕನಸುಗಳು ನನಸಾಗ್ಲಿ ಅಂತ ಹೇಳಲಿಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ತುಂಬಾ ಖುಷಿ ಕೂಡ ಆಯ್ತಾಯ್ತಾ, ಯಾಕಂತ ಹೇಳಿದ್ರೆ ಒಬ್ಬ ಸಂಗೀತಗಾರ್ತಿ ಜೊತೆ ನಾನು ಇವತ್ತು ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ಅದು ನನಗ್ ತುಂಬಾ ಖುಷಿ ಆಗ್ತಿದೆ ಆಯ್ತಾ. ಯಾಕಂತ ಹೇಳಿದ್ರೆ ನಮ್ಮ ಕುಂದಾಪುರದಲ್ಲಿ ಒಂದಿಷ್ಟು ಸಂಗೀತಗಾರರು ಇದ್ರ ಆಯ್ತಾ, ಅವರೆಲ್ಲ ಎಲೆ ಮೊರೆಯ ಕಾಯಿ ಅಂತಿದ್ರೆ ತುಂಬಾ ಪ್ರತಿಭೆಗಳಿದೆ ಆಯ್ತಾ, ಅದನ್ನ ಗುರುತಿಸಿ ಪ್ರೋತ್ಸಾಹಿಸುವ ಚಿಕ್ಕ ಪ್ರಯತ್ನ ನಮ್ಮ ರೇಡಿಯೋ ಕುಂದಾಪುರ ಕಡೆಯಿಂದ ನಡೀತಾ ಇದೆ. ಇವತ್ತು ನೀವು ಒಂದಿಷ್ಟು ಕನಸುಗಳ ಗುರಿಗಳ ಬಗ್ಗೆ ಹೇಳಿದ್ರೆ ಅವೆಲ್ಲವೂ ಮುಂದಿನ ದಿನಗಳಲ್ಲಿ ನೆರವೇರ್ಲಿ, ನಿಮ್ಮೆಲ್ಲ ಕನಸುಗಳ ಜೊತೆಗೆ ನೀವು ಅನ್ಕೊಂಡ ಗುರಿಯನ್ನು ತಲುಪಲಿ, ಅದಕ್ಕೆ ದೇವರ ಸಹಾಯ ಸಹಕಾರ ಸಿಗ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಷ್ಟು ಹೊತ್ತು ನನ್ನೊಟ್ಟಿಗೆ ಮಾತುಕತೆಯಲ್ಲಿ ಭಾಗಿಯಾಗಿದ್ದಕ್ಕೆ ನಿಮ್ಗೆ ನಮ್ಮ ರೇಡಿಯೋ ಕುಂದಾಪುರದ ಕಡೆಯಿಂದ ತುಂಬಾ ಹೃದಯದ ಧನ್ಯವಾದಗಳು ಮೇಡಮ್.
0: ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್.
1: ಕೇಳುಗರೆ, ಇಷ್ಟು ಹೊತ್ತು ಹಾಡುಗಾರ್ತಿ ವಿದ್ಯಾಶ್ರೀ ಆಚಾರ್ಯ ಕೋಟೇಶ್ವರ ಅವರೊಟ್ಟಿಗೆ ಮಾತುಕತೆ ಕೇಳ್ರಿ ಅಲ್ದ. ಹಂಗಾರೆ ನಾನು ಹೋಯ್ ಬತ್ತೆ, ಅಲ್ಲಿವರೆಗೆ ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದಬರಂದಾಡಿ.
2: ಕಲಿನಿ ಕೋಟಿ ಭಾಷೆ, ಮಾತಾಡಿ ಒಂದ್ ಸಾವಿರ ಭಾಷೆ. ಅರೆ ಎದಿಗುಡೆಗೆ ಬೆಚ್ಚಗಿರ್ಲಿ ನಮ್ಮ ಬಿ ಭಾಷೆ.
3: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದಾಬಾರಂದಾಡೆ. ಈಗ ನಾವು ಕೇಂಬ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಭಕ್ತಿ ಸಿಂಚನ ಭಕ್ತಿಗೀತೆಯನ್ನ ಹಾಡುವುದಕ್ಕೆ ನನ್ನೊಟ್ಟಿಗೆ ಪಂಚಮಿ ಆಚಾರ್ಯ ಶ್ರೀ ಮಾಲಿಂಗೇಶ್ವರ ಭಜನಾ ಮಂಡಳಿ ಕುಂದಾಬಾರಂದಾಡೆ. ಹಾಗಿದ್ರೆ ಭಕ್ತಿಗೀತೆಯ ಭಕ್ತಿ ಸುದೆ ಕೇಂಕೆ ನೀವು ರೆಡಿ ತಾನೆ. ಮೊದಲಿಗೆ ಶ್ರೀ ಪುರಂದರದಾಸರ ರಚನೆ ರಾಮ ನಾಮವೆಂಬ ನಾಮವ ನೆನೆ.

0: ಇದುವರೆಗೆ ಪಂಚಮಿ ಆಚಾರ್ಯ ಮಹಾಲಿಂಗೇಶ್ವರ ಭಜನಾ ಮಂಡಳಿ ಕುಂದಬರಂದಡಿ ಇವರಿಂದ ಭಕ್ತಿಗೀತೆಗಳ ಭಕ್ತಿ ಸುದೆ ಕೇಳಿದಿರಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪಂಚಮಿ ವಿ ಆಚಾರ್ಯ ನೆರವು ನೀಡಿದ ಸಂತೋಷ್ ಮಗವೀರ ಕುಂದಬರಂದಡಿ ಇವರಿಗೆ ನಮ್ಮ ರೇಡಿಯೋ ಕುಂದಾಪುರದ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ಹಂಗಾರೆ ನಾನು ಹೋಯ್ಬತ್ತೆ ಅಲ್ಲಿವರೆಗೆ ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ ನಾನು ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದಬರಂದಡಿ
1: ನಮ್ ಕುಂದಾಪುರ ಕಾಮುಕ್ ಚಂದ ಬೀಚ್ ಬದಿ ತಿರ್ಗುಕ್ ಚಂದ ತೆಳ್ಳನ್ ದೋಸಿ ಕೋಳಿಗಸಿ ತಿಂಬುಕ್ ಚಂದ ನಮ್ ಕುಂದಾಪುರ ಕನ್ನಡ ಕೇಂಬುಕೇ ಚಂದ
2: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ

0: ಕನ್ನಡ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜಿ ಜ್ಯೋತಿ, ನಿಮ್ಮೊಟ್ಟಿಗೆ ಪ್ರಿಯ ಮನಸ್ಸೇ. ಈ ಕಾರ್ಯಕ್ರಮದಲ್ಲಿ ಇವತ್ತು ಪ್ರಿಯ ಮನಸ್ಸಲ್ಲಿ ಎಂತಪ್ಪ ವಿಶೇಷ ಇದೆ ಅಂತ ಕೇಂದ್ರೆ, ಯೂಶ್ವಲಿ ಹೇಳ್ತಾರೆ ನಾವು ಪ್ರೀತಿಯನ್ನು ಕೊಡಬೇಕು, ಏನನ್ನು ನಿರೀಕ್ಷಿಸಬಾರದು, ಅದು ಸ್ನೇಹ ಇರಬಹುದು ಸಂಬಂಧ ಇರಬಹುದು ಅಂತೆಲ್ಲ ಹೇಳ್ತಾರೆ. ಆ ಕೊಡುದೇನೋ ಕೊಡ್ಲಕ್ಕ, ಕೊಟ್ಟ ಮೇಲೆ ನಿರೀಕ್ಷೆ ಇಲ್ಲದೆ ಇಪ್ಪದ ಹ್ಯಾಂಗೆ? ದಟ್ ಶುಡ್ ಬಿ ಅನ್ಕಂಡೀಷನಲ್, ಅಂದ್ರಲ್ಲಿ ಕಂಡೀಷನ್ನೇ ಇರದಂತಹ ಪ್ರೀತಿ ಇರಬೇಕು, ಅಂತ ಪ್ರೀತಿ ನಿಜವಾದ ಪ್ರೀತಿ ಯಾವುದೇ ಸಂಬಂಧದಲ್ಲಿ ಅಂತ ಹೇಳ್ತಾರೆ. ಬಟ್ ಇದನ್ನೆಲ್ಲ ನಾನು ಸುಮಾರು ವೈಯಕ್ತಿಕವಾಗಿ ಟ್ರೈ ಮಾಡಿದೆ, ಅದು ನಿಜ ಹೇಳ್ತೆ, ನಿರೀಕ್ಷೆ ಇಲ್ಲದೆ ನಾವು ಇಪ್ಪಕ್ಕೆ ಆತಿಲ್ಲ. ಎಲ್ಲ ಒಂದ್ ಕಡೆ ನಾನು ಇದು ಕೊಟ್ಟೆ ಅಂದ್ಮೇಲೆ ನಂಗೊಂಚೂರು ಅದು ಕೊಡ್ಕಿದಿತ್ತಲ್ಲ ಅನ್ನೋ ಒಂದು ನಿರೀಕ್ಷೆ ಬಂದೇ ಬತ್ತ. ಇವತ್ತು ಅನ್ಕಂಡೀಷನಲ್ ಲವ್ ಯಾವುದೇ ಸಂಬಂಧದಲ್ಲಾದ್ರೂ ಹ್ಯಾಂಗಿರುತ್ತ, ಹ್ಯಾಂಗ್ ಇಟ್ಕೊಂಡ್ ಆ ತರದ್ ಒಂದು ಇದೆಯಾ ನಿಜವಾಗ್ಲು ಅನ್ನೋದ್ರ ಬಗ್ಗೆ ನಾವು ಮಾತಾಡೋಕೆ ನಮ್ಮೊಟ್ಟಿಗೆ ನಮ್ಮ ಕುಂದಾಪುರದ ಪ್ರಸಿದ್ಧ ಆಪ್ತ ಸಮಾಲೋಚಕರಾಗಿರುವಂತಹ ಸ್ವರ್ಣ ಕುಂದಾಪುರ ಅವರಿದ್ದಾರೆ. ಮೇಡಮ್ ನಮಸ್ಕಾರ.
2: ನಮಸ್ಕಾರ,
1: ಕಾರ್ಯಕ್ರಮಕ್ಕೆ ಸ್ವಾಗತ.
2: ಥ್ಯಾಂಕ್ ಯು.
1: ಈಗ ಅನ್ಕಂಡೀಷನಲ್ ಲವ್ ಹ್ಯಾಂಗೆ ಅಂತ
2: ಅಲ್ಲ, ಈಗಿನ ಕಾಲದಲ್ಲಿ ತುಂಬಾ ಕಷ್ಟ ಅಂತ ಹೇಳಿ ಅನ್ಸುತ್ತೆ.
1: ಹೌದು,
2: ಎರಡ್ ದಿನದ ಹಿಂದೆ ನನ್ಗೊಂದು ಹುಡುಗಿ ಮೆಸೇಜ್ ಮಾಡಿದಿಲ್ಲ. ನನ್ಗೆ ಒಬ್ಳು ತುಂಬಾ ಕ್ಲೋಸ್ ಫ್ರೆಂಡ್ ಇದ್ದಿದ್ಲು ಮ್ಯಾಮ್, ಈಗ ನನ್ಗೆ ಅವಳದ್ ರಿಯಾಲಿಟಿ ಗೊತ್ತಾಯ್ತು, ನನ್ನನ್ನು ಯೂಸ್ ಮಾಡ್ಕೊಳ್ಲಿಕ್ಕೋಸ್ಕರ ಅವಳು ಫ್ರೆಂಡ್ಶಿಪ್ ಮಾಡ್ಕೊಂಡದ್ದ, ಅದ್ ಗೊತ್ತಾದ ಮೇಲೆ ನನಗೆ ತುಂಬಾ ಹರ್ಟ್ ಆಯ್ತು ಅಂತ ಹೇಳಿ ಅವಳು ನನ್ಗೆ ಮೆಸೇಜ್ ಹಾಕಿದಿಲ್ಲ. ಅದನ್ನ ಕೇಳದ ಮೇಲೆ ನನ್ಗನ್ನಿಸ್ತು ಇಂತ ಇನ್ಸಿಡೆಂಟ್ಸ್ ಈಗ ತುಂಬಾ ಆಗ್ತಾ ಇದೆ, ಅದ್ರ ಬಗ್ಗೆನೆ ಇವತ್ತೊಂದ್ಸಲ ನಾವು ಮಾತಾಡುವ, ಎಷ್ಟೋ ಜನ ಯೂತ್ ಗಳಿಗೆ ಹೆಲ್ಪ್ ಆಗ್ಬಹುದು ಅಂತ ಹೇಳಿ ಅನಿಸ್ತು.
1: ಯೂತ್ ಮಾತ್ರ ಅಲ್ಲ, ಇದೆಲ್ಲರಿಗೂ ಬೇಕು, ಎಲ್ಲರಿಗೂ ಬೇಕು.
2: ಇವತ್ತು ಎಲ್ಲರಿಗೂ ಫೋನ್ ನಲ್ಲಿ ನೀವು ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ತೆಗೆದ್ ನೋಡಿದ್ರೆ 1,000 ಜಾಸ್ತಿ ಕಾಂಟ್ಯಾಕ್ಟ್ ಲಿಸ್ಟ್ ಇರುತ್ತೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ನೋಡಿದ್ರು ಸಾವಿರಾರು ಫ್ರೆಂಡ್ಸ್ ಇರ್ತಾರೆ. ಒಂದೇನಾದ್ರೂ ಪೋಸ್ಟ್ ಹಾಕಿದ್ರೆ, ಫೋಟೋ ಹಾಕಿದ್ರೆ ನೂರಾರು ಲೈಕ್ಗಳು ಕಮೆಂಟ್ಗಳು ಎಲ್ಲ ಬರುತ್ತೆ. ಆದ್ರೆ ಒಂದ್ಸಲ ನಿಮ್ಗೆ ಒಂಟಿ ಅಂತ ಹೇಳಿ ಫೀಲ್ ಆದಾಗ, ತಡ ರಾತ್ರಿ ಇರ್ಬೋದು, ಮನಸ್ಸು ಭಾರವಾದಾಗ, ಕಣ್ಣಲ್ಲಿ ನೀರು ಬರುವಾಗ, ಯಾವ ಮುಖವಾಡವೂ ಇಲ್ಲದೆ ಒಂದು ಫೋನ್ ಮಾಡಿ ನನ್ಗೆ ಯಾಕೋ ಮನ್ಸಿಗೆ ಸರಿ ಇಲ್ಲ ಅಂತ ಹೇಳಿ ಅನ್ಸ್ಕೊಳಕ್ಕೆ ಹೇಳ್ಕೊಳಕ್ಕೆ ನಿಮ್ ಹತ್ರ ಎಷ್ಟ್ ಜನ ಇದಾರೆ?
1: ಕರೆಕ್ಟ್, ಲೆಕ್ಕ ಮಾಡ್ಕೀಗ, ಲೆಕ್ಕ ಮಾಡ್ಕೀಗ ಎಷ್ಟ್ ಜನ ಇದ್ರಂತ. ಎಲ್ಲರೂ ಈ ಕಾರ್ಯಕ್ರಮ ಕೇಂಬರ್ ಎಲ್ಲೇಗ ಅವ್ರಿಗೆ ಅಪ್ಲೈ ಮಾಡ್ಕೊಂಡು ಲೆಕ್ಕ ಹಾಕು ಶುರು ಮಾಡ್ತಾರೆ. ನಾನೆಲ್ಲರೂ ಮಧ್ಯರಾತ್ರಿ ಎದ್ದು ಅಷ್ಟು ನೋವಲ್ಲಿದ್ದು ತುಂಬಾ ಅಳತಾ ಇದ್ದೀನಿ, ನಂಗೆ ಯಾರತ್ರನು ಹಂಚ್ಕೊಳ್ಬೇಕು, ಯಾರ ಹತ್ರ ಹಂಚ್ಕೊಳ್ಳಿ ಅನ್ನುವಾಗ ಎಷ್ಟು ಜನ ನನ್ನ ಲಿಸ್ಟ್ ನಲ್ಲಿದ್ದಾರೆ, ನನ್ನ ಮಾತನ್ನ ನಿಜವಾಗಿ ಕೇಳುವವರು, ನನ್ನ ನಿಜವಾಗಿ ಕೇರ್ ಮಾಡೋರು ಅಲ್ದಾ?
2: ಹೌದು, ಎಲ್ಲರೂ ಕನೆಕ್ಟೆಡ್ ಆಗಿದ್ದಾರೆ ಅಂದ್ರೆ ಆನ್ಲೈನ್ ಅಲ್ಲಿ ಜಗತ್ತಿನ ಜೊತೆಗೆ ಕನೆಕ್ಟೆಡ್ ಆಗಿದ್ದಾರೆ. ಆದ್ರೆ ಕಲೆಕ್ಟೆಡ್ ಆಗಿಲ್ಲ, ತಂತ್ರಜ್ಞಾನದಿಂದ ಹತ್ರವಾಗಿದ್ರು ಕೂಡ ಹೃದಯದಿಂದ ಹತ್ರವಾಗಿಲ್ಲ ಯಾರು ಕೂಡ ಅಲ್ವಾ. ಹೃದಯದಿಂದ ಬಹುಶಃ ದೂರ ಆಗ್ತಿದ್ದೀವೇನೋ ಇನ್ನು ಕೂಡ ಎಲ್ಲರಿಂದ ಅಂತ ಹೇಳಿ ಅನ್ಸುತ್ತೆ. ಇವತ್ತು ನನ್ನ ಹತ್ರ ಬರುವವರಲ್ಲಿ ಎಷ್ಟೋ ಜನ ಮಕ್ಕಳಲ್ಲಿ, ಈ ಕಾಲೇಜು ಮಕ್ಕಳಲ್ಲಂತೂ ಅದು ತುಂಬಾ ಜಾಸ್ತಿ ಅಂತ ಹೇಳಿ ಹೇಳ್ಬಹುದು. ನೀವು ಹೇಳಿದಾಗೆ ಎಲ್ಲಾ ಏಜ್ ಗ್ಯಾಪ್ ಅಲ್ಲಿ ಕೂಡ ಇದೆ ಈ ತರ ಎಲ್ಲ ಸಮಸ್ಯೆಗಳು ಇದೆ. ಹೌದು, ಆದ್ರೆ ಈ ಆನ್ಲೈನ್ ಸೋಷಿಯಲ್ ಮೀಡಿಯಾ ಅದನ್ನೆಲ್ಲ ತುಂಬಾ ಜಾಸ್ತಿ ಯೂಸ್ ಮಾಡೋದು ಈ ಹದಿಹರೆಯದ ಮಕ್ಕಳು, ಕಾಲೇಜು ಮಕ್ಕಳು ಅವ್ರು ಆಗಿರೋದ್ರಿಂದ ಅವರಲ್ಲಿ ಇದು ಇನ್ನೂ ಜಾಸ್ತಿ, ಈ ಒಂಟಿತನ ಅನ್ನುವಂಥದ್ದು ಅಥವಾ ಈ ಸ್ನೇಹ ಅಥವಾ ರಿಲೇಶನ್ಶಿಪ್. ನೋಡಿ, ರಿಲೇಶನ್ಶಿಪ್ಗೆ ನಾನ್ ಜಾಸ್ತಿ ಹೋಗೋದಿಲ್ಲ, ಯಾಕಂತ ಹೇಳಿದ್ರೆ ಹಿಂದಿನಿಂದ ಕೂಡ ರಿಲೇಶನ್ಶಿಪ್ ಅಲ್ಲಿ ಸ್ವಲ್ಪ ಕಂಡೀಷನ್ ಇದ್ದೇ ಇದೆ.
1: ಖಂಡಿತ,
2: ಅಲ್ಲಿ ಅನ್ಕಂಡೀಷನಲ್ ಅನ್ನೋ ವರ್ಡ್ ಮೋಸ್ಟ್ಲಿ ಅಲ್ಲಿ ಫಿಟ್ ಆಗುದಿಲ್ಲ.
1: ಮತ್ ಹೇಳ್ತಾರಲ್ಲ ಮಾರ್ರೆ, ಯು ಶುಡ್ ಲವ್ ಯುವರ್ ಪಾರ್ಟ್ನರ್ ಅನ್ಕಂಡೀಷನಲಿ ಅಂತ.
2: ಅನ್ಕಂಡೀಷನಲಿ ಅಂತ ಹೇಳೋದಷ್ಟೇ, ಬಟ್ ಈಗ ನೀವು ನೋಡಿ, ಇಬ್ರು ಲವರ್ಸ್ ಇದಾರೆ ಅಂತ ಹೇಳಿರೋವಾಗ ಅವಳು ನನ್ನನ್ ಮಾತ್ರ ಪ್ರೀತಿ ಮಾಡ್ಬೇಕು, ಬೇರೆ ಯಾರನ್ನು ಮಾಡಬಾರ್ದು ಅನ್ನೋ ಕಂಡೀಷನ್ ಇರುತ್ತೋ ಇಲ್ವೋ?
1: ಖಂಡಿತ ಇರುತ್ತೆ
2: ಅಲ್ವಾ. ಬಟ್ ಈ ಫ್ರೆಂಡ್ಶಿಪ್ ಅಲ್ಲಿ ಹಿಂದಿನಿಂದ ಅನ್ಕಂಡೀಷನಲ್ ಅನ್ನುವಂಥದ್ದು ಅಲ್ಲಿ ಫಿಟ್ ಆಗತ್ತೆ, ಯಾವ ಕಂಡೀಷನ್ ಇಲ್ಲ, ಯಾವುದೇ ನನ್ ಫ್ರೆಂಡ್ ಆದ್ಮೇಲೆ ಬೇರೆಯವ್ರ ಫ್ರೆಂಡ್ ಆಗ್ಬಾರ್ದು ಅಂತ ಏನಿಲ್ಲ ಅಲ್ವಾ.
1: ಹೌದು,
2: ಇದೆಲ್ಲ ಹಿಂದೆ ಹೇಗಿರ್ತಾ ಇತ್ತು ಅಂತ ಹೇಳಿದ್ರೆ, ಯಾವುದೇ ಅಪೇಕ್ಷೆ ಇಲ್ಲದೆ ಒಂದೇ ಶಾಲೆ ಬೆಂಚ್ ಅಲ್ಲಿ ಒಂದೇ ಬೆಂಚ್ ಅಲ್ಲಿ ಕುತ್ಕೊಂಡಿದೀವ ಫ್ರೆಂಡ್ಸ್, ಅಥವಾ ಜೊತೆಯಾಗಿ ಆಟ ಆಡ್ತಿದೀವ ಫ್ರೆಂಡ್ಸ್, ಸೈಕಲ್ ಹಿಂದೆ ಕುರ್ಸ್ಕೊಂಡು ಹೋಗ್ತಿದಾರ ಫ್ರೆಂಡ್ಸ್, ಹೀಗೆ ಅಲ್ಲಿ ಲಾಭದ ಲೆಕ್ಕಾಚಾರ ಇರ್ತಾ ಇರ್ಲಿಲ್ಲ.
1: ಕರೆಕ್ಟ್
2: ಅಲ್ವಾ. ಸ್ನೇಹ ಅನ್ನೋದು ಒಂದು ಅನ್ಕಂಡೀಷನಲ್, ಅದು ಯಾವುದೇ ರೀತಿಯಿಂದ ನೋಡಿದ್ರು ಕೂಡ ಆತರ ಒಂದು ನಿಸ್ವಾರ್ಥ ಭಾವ ಅಥವಾ ಫಲಾಪೇಕ್ಷೆ ಇಲ್ಲದಂತಹ ಒಂದು ಸಂಬಂಧ ಅಂತ ಹೇಳಿದ್ರೆ ಅದು ಫ್ರೆಂಡ್ಶಿಪ್ ಅಂತ ಹೇಳ್ಬೋದಿತ್ತು. ಇವತ್ತು ಈ ಫ್ರೆಂಡ್ಶಿಪ್ ಕೂಡ ಒಂದು ಇನ್ವೆಸ್ಟ್ಮೆಂಟ್, ನನ್ನ ಕೆರಿಯರ್ ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಥವಾ ಅವಳಿಗೆ ತುಂಬಾ ಕಾಂಟ್ಯಾಕ್ಟ್ಸ್ ಇದೆ, ಅವಳು ಪರಿಚಯ ಇದ್ರೆ ಒಳ್ಳೇದು, ಅವನ ಹತ್ರ ತುಂಬಾ ದುಡ್ಡಿದೆ ಪಾರ್ಟಿ ಕೊಡ್ತಾನೆ. ಈ ತರ ವ್ಯಕ್ತಿ ಮುಖ್ಯ ಅಲ್ಲ, ವ್ಯಕ್ತಿಯಿಂದ ಸಿಗುವಂತ ಅಗತ್ಯ ಮತ್ತೆ ಲಾಭ ಮುಖ್ಯ ಮಾಡ್ಕೊಂಡು ಫ್ರೆಂಡ್ಶಿಪ್ ಮಾಡ್ಕೊಳ್ಳುವಂಥದ್ದು. ಇದಕ್ಕೆ ಈ ಸಮಾಜಶಾಸ್ತ್ರದಲ್ಲಿ ಯುಟಿಲಿಟೇರಿಯನ್ ರಿಲೇಶನ್ಶಿಪ್ಸ್ ಅಂತ ಹೇಳಿ ಹೇಳ್ತಾರೆ, ಅಂದ್ರೆ ಉಪಯೋಗಿತವಾದಿ ಸಂಬಂಧಗಳು. ಯಾವ್ದು ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿ ನೋಡ್ಕೊಂಡು ಸಂಬಂಧ ಮಾಡ್ಕೊಳ್ಳೋದು, ಉಪಯೋಗ ಇಲ್ಲ ಅಂತ ಹೇಳಿ ಅನಿಸಿದಾಗ ಮುಖ ಕೂಡ ನೋಡೋದಿಲ್ಲ, ಮಾತಾಡ್ಸೋಕ್ಕೂ ಬರೋದಿಲ್ಲ. ನೀವೀಗ ಎಷ್ಟೋ ಕಡೆ ಹೋಗಿದ್ದಿರ್ಬೋದು, ನಿಮ್ಗೆ ಹೆಚ್ಚಿನವ್ರು ಬಂದು ಮಾತಾಡ್ಸಿದ್ದಿರ್ಬೋದು ಅಥವಾ ಕೆಲವರು ಮಾತಾಡ್ಸದೇನು ಇದ್ದಿರ್ಬೋದು ಅಲ್ವಾ. ಯೋಚನೆ ಮಾಡಿ ನೋಡಿದಾಗ ನಿಮ್ಮಿಂದ ಲಾಭ ಏನೋ ಇದೆ, ಪಡ್ಕೊಳ್ಳಕ್ ಆಗ್ಬಹುದು, ಮುಂದೆ ಇವ್ರು ಪ್ರಯೋಜನಕ್ ಬರ್ಬೋದು ಅಂತ ಹೇಳಿ ಅನ್ಕೊಂಡಾಗ ಮಾತಾಡ್ಸ್ಲಿಕ್ಕೆ ಬರ್ತಾರೆ. ಇಲ್ಲ, ಇವರಿಂದ ನಮ್ಗೇನ್ ಪ್ರಯೋಜನ ಇಲ್ಲ ಅಂತ ಹೇಳಿ ಅನ್ಕೊಳ್ಳೋರು ಮಾತಾಡ್ಸ್ಲಿಕ್ಕೂ ಬರುತ್ತ. ಇಲ್ಲಿವರೆಗೆ ನಮ್ಮಿಂದ ಅವರಿಗೆ ಪ್ರಯೋಜನ ಇರುತ್ತೆ, ಉಪಯೋಗ ಇರುತ್ತೆ, ಅಲ್ಲಿವರೆಗೆ ಸ್ನೇಹಿತರು. ಉಪಯೋಗ ಮುಗಿದ ತಕ್ಷಣ ಸ್ನೇಹದ ಆಯುಷ್ಯ ಕೂಡ ಮುಗ್ದೋಗುತ್ತೆ. ಈಗ ಇದನ್ನ ನಾವು ಸ್ನೇಹ ಅನ್ಬೇಕಾ ವ್ಯಾಪಾರ ಅನ್ಬೇಕಾ?
1: ನೀವೆಂತಂದ್ರೆ
2: ವ್ಯಾಪಾರ ಅಂತಾನೆ ಹೇಳ್ತೇನೆ ನಾನು.
1: ಒಂದ್ ಪರ್ಪಸ್ ಗಾಗಿ ಸಂಬಂಧ ಇಟ್ಕೊಂಡಿರೋದು.
2: ಹೌದು, ಮತ್ತ ಅದಕ್ಕೂ ನಾವು ಎಲ್ಲರನ್ನ ದೂರ್ಲಿಕ್ಕೆ ಸಹ ಬರೋದಿಲ್ಲ. ಯಾಕಂದ್ರೆ ಇವತ್ತು ಜಗತ್ತು ಹೇಗಿದೆ ಅಂತ ಹೇಳಿದ್ರೆ, ಇಲ್ಲಿ ಯಾರು ಗೆಲ್ತಾರೆ ಅವರನ್ನ ಮಾತ್ರ ಪ್ರೀತಿಸ್ತಾರೆ, ಸೋತವ್ರಿಗಿನ್ನ ಯಾರು ಪ್ರೀತಿಸೋದಿಲ್ಲ,
1: ಮಾತಾಡ್ಸೋದು ಇಲ್ಲ.
2: ಯಾರು ಗೆಲ್ತಾರೆ ಅವರಿಗೆ ಮಾತ್ರ ಮಣೆ ಹಾಕೋದ್ರಿಂದ ಪ್ರತಿಯೊಬ್ಬನಿಗೂ ಕೂಡ ನಾನು ಗೆಲ್ಬೇಕು. ನಾನು ಗೆಲ್ಬೇಕಾದ್ರೆ ಯಾವ ತರ, ನನ್ಗೆ ಫ್ರೆಂಡ್ಸ್ಗಳು ಸ್ವಲ್ಪ ಇನ್ಫ್ಲೂಯೆನ್ಸಿವ್ ಆಗಿರ್ಬೇಕು, ಹಣ ಇರೋರು ಆಗಿರ್ಬೇಕು, ಆ ತರ ಇದ್ರೆ ಅವರನ್ನ ಯೂಸ್ ಮಾಡ್ಕೊಂಡು ನಾನು ಗೆಲ್ಲಬಹುದು ಅನ್ನುವ ಒಂದು ದೂರಾಲೋಚನೆ ಅಥವಾ ದೂರಾಲೋಚನೆಯಿಂದ ಈ ತರ ಫ್ರೆಂಡ್ಶಿಪ್ ಗಳನ್ನು ಮಾಡ್ಕೊಳ್ಳೋದು ಶುರು ಆಗಿದೆ. ಇದು ಮಾಡ್ಕೊಳ್ಳೋರಿಗೇನು ಇಷ್ಟು ಎಫೆಕ್ಟ್ ಆಗದೆ ಇರ್ಬೋದು, ಆದ್ರೆ ಯಾರು ಈ ತರದ ಫ್ರೆಂಡ್ಶಿಪ್ ಗೆ ಒಳಗಾಗಿರ್ತಾರೆ, ಒಂದಿನ ಅವರಿಗೆ ಗೊತ್ತಾಗ ಅವ್ರ ಹೃದಯ ಒಡೆದೋಗುತ್ತೆ, ಅಥವಾ ಅವರಿಗೆ ಬೇರೆ ಒಳ್ಳೆಯ ಫ್ರೆಂಡ್ಸ್ ಗಳ ಮೇಲೆ ಕೂಡ ನಂಬಿಕೆ ಹೊರಟು ಹೋಗ್ಬೋದು ಅಲ್ವಾ. ಎಷ್ಟೋ ಜನ ಇವತ್ತು ನಮ್ಗೆ, ನಾನು ಯಾವ್ದೋ ಒಂದು ಸ್ಕೂಲ್ ಹಾಸ್ಟೆಲ್ಗೆ ಹೋಗಿದ್ದಾಗ ಈ ತರದ ಪ್ರಶ್ನೆಗಳು ಎಲ್ಲ ಇತ್ತು ನನ್ಗೆ, ಅವಳು ನೀರೆಲ್ಲ ರೆಡಿ ಮಾಡಿ ಇಡ್ತಾಳೆ ಅಂತ ಹೇಳಿ ಫ್ರೆಂಡ್ ಅಂತೇಳಿ, ಅವಳು ನಮ್ಗೆ ಯಾಕೆ ಫ್ರೆಂಡ್ ಅಂತ ಹೇಳಿದ್ರೆ, ಅವಳು ನನ್ ಕ್ಲೋಸ್ ಫ್ರೆಂಡ್, ಯಾಕೆ ಫ್ರೆಂಡ್ ಅಂತ ಹೇಳಿದ್ರೆ ಅವಳಿಂದ ಏನೋ ನನಗೆ ಲಾಭ ಇದೆ, ಲಾಭ ಇಲ್ಲದೆ ಇದ್ರೆ ಫ್ರೆಂಡ್ ಆಗಿರೋದಿಲ್ಲ ಆತರ. ಅಂದ್ರೆ ತುಂಬಾ ಚಿಕ್ಕ ವಯಸ್ಸಲ್ಲೇ ಈ ತರದ ಒಂದು ಭಾವನೆಗಳು ಮಕ್ಕಳಲ್ಲಿ ಬರ್ತಾ ಇರೋದ್ರಿಂದ ಆತರ, ಅಂದ್ರೆ ಯಶಸ್ಸಿದ್ರೆ ತುಂಬಾ ಸಂತೋಷವಾಗಿದ್ರೆ, ಯಾರಾದ್ರೂ ಒಂದು ಹುಡುಗಿ ಅಳ್ತಾ ಇದ್ದಾಳೆ ಅಂತ ಹೇಳಿದ್ರೆ, ಅಥವಾ ಯಾರೋ ಒಂದು ಹುಡುಗ ಯಾವಾಗ ನೋಡಿದ್ರು ಇಮೋಷನಲಿ ಡೌನ್ ಆಗಿರ್ತಾನೆ ಅಂದ್ರೆ ಅಂತವ್ರ ಫ್ರೆಂಡ್ಶಿಪ್ ಮಾಡ್ಕೊಳಕ್ ಯಾರು ಬರೋದಿಲ್ಲ, ಯಾರು ಇಷ್ಟ ಪಡೋದಿಲ್ಲ. ಎಲ್ರಿಗೂ ಖುಷಿ ಪಡ್ಬೇಕು, ಎಂಜಾಯ್ ಮಾಡ್ಬೇಕು, ಅವ್ರು ಸಕ್ಸಸ್ಫುಲ್ ಆಗಿರ್ಬೇಕು, ಯಾವ್ದಾದ್ರು ಒಂದ್ರ ರಂಗದಲ್ಲಿ ಫೇಮಸ್ ಆಗಿರ್ಬೇಕು ಅಂತವರ ಹಿಂದೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಕ್ಕೆ ಜನ ಕಾಯ್ತಿರ್ತಾರೆ. ಸೋತವರನ್ನ ಅಥವಾ ಅವರ ಬೇಜಾರಲ್ಲಿರುವವರನ್ನ, ಅವ್ರ ನಿಮ್ ಹತ್ರ ನೀವೀಗ ಸೋಲ್ತಾ ಇದ್ರಿ, ನಿಮಗೆ ಖಿನ್ನತೆ ಇದೆ ಅಥವಾ ನಿಮ್ ಗೊಂದಲಗಳಿದೆ ಅಂತ ಹೇಳಿದ್ರೆ ಅದನ್ನೆಲ್ಲ ಸಹಿಸ್ಕೊಳ್ಳುವಂತ ತಾಳ್ಮೆ ಇವತ್ ಯಾರಿಗೂ ಇರೋದಿಲ್ಲ. ಹಾಗಾಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸ್ನೇಹಿತರ ಮುಂದೆ ಕೂಡ ಮುಖವಾಡ ಹಾಕೊಂಡೇ ಇರ್ತಾರೆ. ಮುಂಚೆ ಹೇಗಿತ್ತು ಹೇಳಿ, ನಾವು ಇಡೀ ಜಗತ್ತಿನ ಮುಂದೆ ಎಷ್ಟೇ ಮುಖವಾಡ ಹಾಕೊಂಡಿದ್ರು ಕೂಡ ಫ್ರೆಂಡ್ಸ್ ಹತ್ರ ರಿಯಾಲಿಟಿಯನ್ನ ಬಿಚ್ಚಿಡ್ತಾ ಇದ್ವಿ, ಏನೇ ಇದ್ರು ನೇರವಾಗಿ ಹಂಚ್ಕೊಳ್ತಾ ಇದ್ವಿ. ಇವತ್ ಹಾಗಲ್ಲ, ಇವತ್ತು ಯಾರು ಆತರ ನೇರವಾಗಿ ಹಂಚ್ಕೊಳ್ಳೋದೇ ಇಲ್ಲ. ಈಗ ಒಂದ್ ವೇಳೆ ನಿಮ್ಮ ಸ್ನೇಹಿತರ ಎದುರುಗಡೆ ನಿಮ್ ದೌರ್ಬಲ್ಯಗಳನ್ನ ನೋವನ್ನ ಮುಚ್ಚಿಡುವಂತ ಅನಿವಾರ್ಯತೆ ಇದ್ರೆ ಅದು ಸ್ನೇಹ ಆಗತ್ತಾ ಅಥವಾ ಒಂದು ಸಾಮಾಜಿಕ ಒಪ್ಪಂದ ಆಗತ್ತಾ? ನಿಜವಾದ ಫ್ರೆಂಡ್ಶಿಪ್ ಅಂದ್ರೆ ಏನು? ನಿಮ್ಮ ಅತ್ಯಂತ ಕೆಟ್ಟ ಆವೃತ್ತಿ, ನಿಮ್ಮ ವರ್ಸ್ಟ್ ವರ್ಷನ್ ನೋಡಿದ್ಮೇಲೂ ನಿಮ್ಮನ್ನ ಜಡ್ಜ್ ಮಾಡದೆ ಪರವಾಗಿಲ್ಲ ನಾನ್ ಇದೀನಿ ಬಿಡು ಅಂತ ಹೇಳಿ ಹೆಗಲ್ ಮೇಲೆ ಕೈ ಹಾಕುವಂತ ಆ ನಂಬಿಕೆ ಇರುವಂತ ಒಂದು ಫ್ರೆಂಡ್ ಅಲ್ವಾ. ಆದ್ರೆ ಇವತ್ತು ಏನು, ಎಲ್ಲಾದ್ರಲ್ಲೂ ನಾವು ಇನ್ವೆಸ್ಟ್ಮೆಂಟ್ ಒಂಥರ ರಿಟರ್ನ್ ಬರುತ್ತೆ ನಮ್ಗೆ ಅನ್ನುವಂತ ಒಂದು ಲಾಭ ಹುಡುಕಿ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದ್ರಿಂದ ಇದು ತುಂಬಾ ಇವತ್ತು ಅಪಾಯದ ಅಂಚಲ್ಲಿರ್ಬೋದು. ಸ್ನೇಹ ಅಂದ್ರೆ ಮುಂದೆ ಅನ್ಕಂಡೀಷನಲ್ ಫ್ರೆಂಡ್ಶಿಪ್ ಇರೋದು ಡೌಟ್ ಅಂತ ಹೇಳಿ ಅನ್ಸುತ್ತೆ. ಇನ್ನು ಈ ಸ್ನೇಹಿತರಲ್ಲಿ ಯಾವಾಗ್ಲೂ ಹೇಳೋದಿದೆ, ಕಷ್ಟಕ್ಕಾಗುವಂತ ಸ್ನೇಹಿತರು ಅಲ್ವಾ. ಕಷ್ಟಕ್ಕೆ ಅದ ಕಷ್ಟಕ್ಕಾಗುವ ಸ್ನೇಹಿತರೆ ಅಂತ ಹೇಳಿದ್ರೆ ನಮ್ ಕಷ್ಟಕ್ಕೆ ಕಷ್ಟ ಆಗುವಾಗ ಬರುವಂತ ಫ್ರೆಂಡ್ಸ್ ಎಲ್ಲ ಬೇಕು ಅಂತ ಹೇಳಿ.
1: ಅದೇ ಹೇಳ್ತಾನಲ್ಲ, ಫ್ರೆಂಡ್ ಇನ್ ನೀಡ್ ಇಸ್ ಅ ಫ್ರೆಂಡ್ ಇನ್ ಡೀಡ್ ಅಂತ.
2: ನಮ್ಗಿವಾಗ ಯಾವ್ದೋ ಒಂದು ಸರ್ಕಾರಿ ಆಫೀಸ್ ಅಲ್ಲಿ ಒಂದ್ ಏನೋ ಕೆಲಸ ಆಗ್ಬೇಕಿರುತ್ತೆ ಅಂತ ಇಟ್ಕೊಳ್ಳಿ, ತಕ್ಷಣ ನಮಗ್ ನೆನ್ಪಾಗೋದು ಯಾರು, ಅಲ್ಲಿ ಕೆಲಸ ಮಾಡುವಂತ ಫ್ರೆಂಡ್.
1: ಕರೆಕ್ಟ್.
2: ನಮ್ಗೆ ಸಾಲ ಬೇಕಾಗಿರುತ್ತೆ ಅಂತ ಇಟ್ಕೊಳ್ಳಿ,
1: ಸತ್ಯ.
2: ಅವಾಗ ನೆನ್ಪಾಗೋದು ಒಬ್ಬ ಶ್ರೀಮಂತ ಫ್ರೆಂಡ್,
1: ಬೆಸ್ಟ್ ಫ್ರೆಂಡ್
2: ಅಲ್ವಾ. ಪ್ರಮೋಷನ್ ಬೇಕಿರುತ್ತೆ ಅಂತ ಹೇಳಿ ಇಟ್ಕೊಳ್ಳಿ. ಬಾಸ್ ಜೊತೆ ಯಾರು ತುಂಬಾ ಮ್ಯಾನೇಜ್ಮೆಂಟ್ ಜೊತೆ ತುಂಬಾ ಕ್ಲೋಸ್ ಇರೋ ಫ್ರೆಂಡ್ ಯಾರಿದ್ದಾರೆ ನಮ್ಗೆ, ಅವ್ರ ಮೂಲಕ ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡಿ ಆ ತರ. ಇದೆಲ್ಲ ನಾವು ಪ್ರಜ್ಞಾಪೂರ್ವಕವಾಗಿ ಅಥವಾ ಅಪ್ರಜ್ಞಾಪೂರ್ವಕವಾಗಿಯೋ ಕೆಲ್ಸಕ್ಕೆ ಬರುವ ಸ್ನೇಹಿತರ ನೆಟ್ವರ್ಕ್ ಅನ್ನ ನಾವು ಇಟ್ಕೊಂಡಿರ್ತೇವೆ. ಇದನ್ನ ನಾವು ನೆಟ್ವರ್ಕಿಂಗ್ ಅಂತ ಹೇಳ್ಬಹುದು, ಆದ್ರೆ ಇದನ್ನ ಸ್ನೇಹ ಅಂತ ಹೇಳಿದ್ರೆ ತಪ್ಪಾಗುತ್ತೆ.
1: ಓಕೆ.
2: ನಮ್ ಕಾಂಟ್ಯಾಕ್ಟ್ ಅಲ್ಲಿ ಎಷ್ಟು ನಂಬರ್ಗಳಿರುತ್ತೆ, ಒಂದ್ ಕೆಲಸ ಆಗ್ಬೇಕು ಅಂತ ಹೇಳಿ ಅದಾಗ ನಾವು ಒಂದು ಲಿಸ್ಟ್ ಅನ್ನ ತೆಗೆದು ನೋಡ್ತಾ ಇವರಿಂದ ಆಗ್ಬೋದಾ ಈ ಕೆಲಸ, ಇವರಿಂದ ಆಗ್ಬೋದಾ ಅಂತ ಚೂಸ್ ಮಾಡಿ ಅವ್ ಯಾರಿಂದ ಆಗತ್ತೆ ಅವ್ರಿಗೆ ಮಾತ್ರ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ. ಬಟ್ ಅದು ಫ್ರೆಂಡ್ಶಿಪ್ ಅಲ್ಲಲ್ಲ, ಅವರು ನಮ್ಮ ಅಗತ್ಯವನ್ನ ಪೂರೈಸ್ತಾರೆ ಅಲ್ವಾ.
1: ಹೌದು.
2: ಇದು ಕೆಲ್ಸಕ್ಕೆ ಬರುವಂತ ಸ್ನೇಹಿತರು ಅಂತ ಹೇಳಿದ್ರೆ ಕೆಲ್ಸ ಮಾಡಿಸ್ಕೊಡ್ತಾರೆ ಅಷ್ಟೇ, ನಿಮ್ ಕೆಲ್ಸಕ್ಕೆ ಬರ್ತಾರೆ ಅವರು.
1: ಕರೆಕ್ಟ್.
2: ಬಟ್ ಕಷ್ಟಕ್ ಬರೋರು ಹೇಗಿರ್ತಾರೆ, ಇಡೀ ಪ್ರಪಂಚ ನಿಮ್ ಎದುರುಗಡೆ ನಿಂತಾಗ, ನಿಮ್ಗೆ ಎದುರಾಗಿ ನಿಂತಾಗ, ಅಥವಾ ನೀವು ಸೋತು ಒಂದು ಕಡೆ ಬಸವಳದು ಕೂತಾಗ ನಿಮ್ ಪಕ್ಕದಲ್ಲಿ ನಿಶ್ಶಬ್ದವಾಗಿ ಬಂದಿರ್ತಾರೆ ನೋಡಿ.
1: ಯಸ್.
2: ಕಷ್ಟಕ್ಕಾಗುವವರು.
1: ಕರೆಕ್ಟ್
2: ಅಲ್ವಾ. ಈಗ ಕೆಲಸಲ್ಲ ನಮ್ಗೆ ಕೆಲಸಗಳೆಲ್ಲ ಮುಗ್ದು ಹೋಗ್ಬಹುದು. ಈಗ ನನ್ಗೇನೋ ಒಂದು ಆಫೀಸ್ ಅಲ್ಲಿ ಕೆಲಸ ಆಗ್ಬೇಕಿತ್ತು, ಒಂದೇನೋ ಪ್ರಮೋಷನ್ ಆಗ್ಬೇಕಿತ್ತು, ಇದೆಲ್ಲ ಜೀವನದಲ್ಲಿ ಪ್ರತಿ ಸಲ ಬರೋದಿಲ್ಲ. ಆದ್ರೆ ಕಷ್ಟಗಳು ಯಾವತ್ತು ಬರ್ತಾ ಇರತ್ತೆ, ಅಂತ ಸಮಯದಲ್ಲಿ ಯಾರಿದ್ದಾರೆ ನಮ್ ಜೊತೆಗೆ? ಈಗ ಹಳೆ ಕಾಲದ ನಿಷ್ಕಲ್ಮಶ ನಿರಪೇಕ್ಷ ಸ್ನೇಹ ಎಲ್ಲ ಇವತ್ತು ನಾವು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ, ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು ಫಸ್ಟ್. ಯಾಕೆ ನಮ್ಗೆ ಹಿಂದಿನ ಹಾಗೆ ಒಂದು ಆ ಒಂದು ನಿರಪೇಕ್ಷೆ, ಯಾವುದೇ ಅಪೇಕ್ಷೆ ಇಲ್ಲದೆ, ಯಾವುದೇ ಕಲ್ಮಶ ಇಲ್ಲದೆ ಮನಸ್ಸಿನಲ್ಲಿ ಆ ನಿಷ್ಕಲ್ಮಶವಾದಂತ ಅದು ಜಾತಿ ಅಂತಸ್ತು ಎಲ್ಲವನ್ನ ಮೀರಿದ ಒಂದು ಸ್ನೇಹ ಅನ್ನುವಂಥದ್ದು ಇದೆಯಲ್ಲ, ಅದು ಇವತ್ತಿಗೆ ಯಾಕೆ ಕಡಿಮೆ ಆಗ್ತಿದೆ ಅಂತೇಳಿ ನಾವು ಕಾರಣವನ್ನು ಸ್ವಲ್ಪ ತಿಳ್ಕೊಂಡ್ರೆ ಬಹುಶಃ ಅದನ್ನ ತಡೆಗಟ್ಟಲಿಕ್ಕೂ ಪ್ರಯತ್ನ ಪಡ್ಬೋದೇನೋ ಅಂತ ಹೇಳಿ ಅನ್ಸುತ್ತೆ. ಮೊದಲನೇದಾಗಿ ನೋಡಿದ್ರೆ ವೇಗ, ಇವಾಗಿನ ಒಂದು ಪ್ರಪಂಚ ಹೇಗಿದೆ ಅಂತ ಹೇಳಿದ್ರೆ ತುಂಬಾ ವೇಗವಾಗಿ ಸಾಗ್ತಾ ಇದೆ. ಇಲ್ಲಿ ಯಾರಿಗೂ ಕೂಡ ತಾಳ್ಮೆ ಇಲ್ಲ. ನಾವು ಇದಕ್ಕೆ ಹೈಪರ್ ಇಂಡಿವಿಜುವಲಿಸಂ ಅಂತ ಹೇಳಿ ಹೇಳ್ತೇವೆ. ಆದ್ರೆ ತುಂಬಾ ವೇಗವಾಗಿ ಪ್ರತಿಯೊಬ್ಬರು ಕೂಡ ಇದಾರೆ ಆತರ. ಇವತ್ತು ಯಾರಿಗೂ ಕೂಡ ಇನ್ನೊಬ್ರು ಕತೆ ಕೇಳುವ ತಾಳ್ಮೆ ಇಲ್ಲ. ನೀವೀಗ ಜಾಸ್ತಿ ಯಾರಿಗಾದ್ರೂ ಒಬ್ಬರಿಗೆ ಕಾಲ್ ಮಾಡಿ ಇಂತಿಂತ ನನ್ ಸಮಸ್ಯೆ ಆಯ್ತಾ ಆಗಿಗೆ ಅಂತ ಹೇಳಿ ಹೇಳಿ ಏನ್ ಹೇಳ್ತಾರೆ ಗೊತ್ತಾ, ನನ್ ಲೈಫೇ ನನಗ್ ಸಾಕಾಗಿದೆ, ಇನ್ ಇದ್ರಲ್ಲಿ ನಿನ್ ತಲೆನೋವು ಬೇರೆ ನಂಗ್ ಬೇಕಾ ಅಲ್ವಾ. ಹೇಳದೇ ಇದ್ರು ಮನ್ಸಲ್ಲಾದ್ರೂ ಎಣಿಸ್ಕೊಳ್ತಾರೆ. ಆ ತರದ ಒಂದು ಸ್ನೇಹ ಅಥವಾ ಆ ತರದ ಒಂದು ಇದು ಬರ್ತಾ ಇದೆ. ಈಗ ಈ ಸ್ನೇಹಕ್ಕೆ ಯಾವಾಗ್ಲೂ ಸಮಯ ಬೇಕಾಗುತ್ತೆ. ನಾವೆಲ್ಲಿಯೋ ಬರೀ ಮೆಸೇಜ್ ಮಾಡಿ ಜಸ್ಟ್ ಆತರ ಕಾಲ್ ಮಾಡಿ ಇದ್ ಮಾಡೋದಕ್ಕಿಂತ ಜೊತೆಗೆ ಕಳೆಯುವಂತ ಸಮಯ ಇದೆಯಲ್ಲ, ಅದು ತುಂಬಾ ಬೇಕಾಗಿರುತ್ತೆ. ಬಟ್ ಅದು ಎಲ್ಲಿದೆ ಈಗ ನಮ್ಮ ಹತ್ರ? ನಮ್ಮ ಹತ್ರ ಸಮಯ ಇಲ್ಲ. ಇನ್ನೊಂದು ಏನಂತ ಹೇಳಿದ್ರೆ ಹೋಲಿಕೆ ಮತ್ತೆ ಅಸೂಯೆ. ಇದು ಈ ಒಬ್ಬ ಸ್ನೇಹಿತ ಅವನ್ ಬೆಳವಣಿಗೆ ಆಗ್ತಾ ಇದ್ದಾನೆ ಅಂತ ಹೇಳಿ ನೋಡಿ ಹೆಮ್ಮೆ ಪಡುವುದಕ್ಕಿಂತ ಒಳಗೊಳಗೆ ಹೋಲಿಕೆ ಮಾಡ್ಕೊಂಡು ಕೊರಗುವವರೇ ಜಾಸ್ತಿ ಇವತ್ತು
1: ಅಲ್ವಾ.
2: ಅವಳು ನನ್ಗಿಂತ ಬೇಗ ಪ್ರಮೋಷನ್ ತಗೊಂಡ್ಬಿಟ್ಲು, ಅಥವಾ ಅವನ್ ನನ್ಗಿಂತ ಬೇಗ ಕಾರ್ ತಗೊಂಡ, ಅವಳ್ ನನ್ ಏನ್ ಇಡೀ ದಿನ ಟ್ರಿಪ್ ಹೋಗ್ತಾ ಇರ್ತಾಳೆ, ಅವಳು ಎಷ್ಟು ಲೈಫ್ ಎಂಜಾಯ್ ಮಾಡ್ತಾ ಇದ್ದಾಳೆ, ಈ ತರದ ಒಂದು ಕಂಪ್ಯಾರಿಸನ್ ಅಥವಾ ಈ ಅಸೂಯೆ ಅನ್ನುವಂಥದ್ದು ಇದೆಯಲ್ಲ, ಇದು ಈ ಸ್ನೇಹಿತರ ಮಧ್ಯೆ ಒಂದು ಅದೃಶ್ಯ ಗೋಡೆಯನ್ನು ಕಟ್ಟುತ್ತೆ. ಗೊತ್ತಿಲ್ದೇನೆ ಒಂದು ಗೋಡೆ. ಅಂದ್ರೆ ಆ ಸ್ನೇಹಿತರ ಅಭ್ಯುದಯವನ್ನ ನೋಡಿ ಸಂತೋಷ ಪಡುವಂತ ಕಾಲ ಇಲ್ಲ.
1: ನಾವು ಹಂಗ ಇಲ್ಲಲ್ಲ ಅಂತ ಬೇಜಾರು.
2: ಹಾ, ಬೇಜಾರು. ಅವ್ರು ಹಾಗಾದ್ರಲ್ಲ ಪರವಾಗಿಲ್ಲ ಖುಷಿಯೇ ಪಡೋದ್ಕಿಂತ ನಾವು ಹಾಗಾಗ್ಲಿಲ್ಲಲ್ಲ ಅನ್ನುವಂತ ಬೇಜಾರೇ ಜಾಸ್ತಿ ಇರುತ್ತೆ. ಇನ್ನೊಂದು ಭಾವನಾತ್ಮಕ ವಿನಿಮಯದ ಕೊರತೆ ಅಂತ ಹೇಳಿ ಹೇಳ್ತೀವಿ ನಾವು. ಯಾವುದೇ ಭಾವನೆಗಳನ್ನ ಇವತ್ತು ಯಾರಾದ್ರೂ ಹಂಚ್ಕೊಳ್ತಾರ? ಇವತ್ತು ಸಂಭಾಷಣೆಗಳೆಲ್ಲ ಕೇವಲ ಮೆಮೆ ಕಳ್ಸೋದಕ್ಕೆ, ರೀಲ್ಸ್ ಕಳ್ಸೋದಕ್ಕೆ, ಶೇರ್ ಮಾಡೋದಕ್ಕೆ ಮಾತ್ರ ಸೀಮಿತವಾಗಿದೆ. ನಮ್ ಭಾವನೆಗಳನ್ನ ಅಸಲ್ಲಿಗೆ ನೋಡಿ, ಮುಂಚೆ ಎಲ್ಲ ಸಾಯಂಕಾಲ ಆದ ಕೂಡ್ಲೇ ಎಲ್ಲೋ ಒಂದ್ ಕಡೆ, ಅಥವಾ ಈ ಒಂದ್ ಮಧ್ಯಾಹ್ನ ಆದ ಕೂಡ್ಲೇ ಎಲ್ಲೋ ಒಂದ್ ಕಡೆ, ರಜಾ ದಿನಗಳಲ್ಲಿ ಎಲ್ಲೋ ಒಂದ್ ಕಡೆ ಕುತ್ಕೊಂಡು ಎಲ್ಲರೂ ಫ್ರೆಂಡ್ಸ್ ಎಲ್ಲ ಮಾತಾಡ್ತಾ ಇರ್ತಾ ಇದ್ರು. ಇವತ್ತು ಆ ತರ ಯಾರಿಗೂ ಕೂಡ ಪುರ್ಸೋತಿಲ್ಲ, ಯಾಕಂದ್ರೆ ಇವತ್ತೊಂದು ಸಂಡೇ ಸಿಕ್ತು ಅಂತ ಹೇಳಿದ್ರೆ ನಾವು ಫುಲ್ ಮೊಬೈಲ್ ಇಟ್ಕೊಂಡು ಕುತ್ಕೊಳ್ತೇನೆ ಅಂತ.
1: ಕರೆಕ್ಟ್ ಕರೆಕ್ಟ್. ಇನ್ನೊಂದು ನಾನು ಅಬ್ಸರ್ವ್ ಮಾಡ್ದಂಗೆ, ಇದು ಈಗಿನ ಯಂಗ್ ಜನರೇಷನ್ ಜೆನ್ಸೀಸ್ ಅಥವಾ ಯಾರಿಗೂ ಅಂತಲ್ಲ ಎಲ್ರಿಗೂ ಈಗ ಮನುಷ್ಯರಿಗಿಂತ ಮೊಬೈಲೇ ಆಪ್ತ ಅನ್ನೋದು.
2: ಹೌದು,
1: ಯಾಕಂದ್ರೆ ಅಲ್ಲಿ ಕಂಡೀಷನ್ ಇರೋದಿಲ್ಲಲ್ಲ ಮೊಬೈಲ್ ಜೊತೆ ಫ್ರೆಂಡ್ಶಿಪ್ ಇಟ್ಕೊಂಡ್ರೆ.
2: ಅದೇ, ಮತ್ತೆ ಒಳಗೆ ಈಗ ಇರೋದ್ರಿಂದ ಹೊರಗಡೆಯ ಒಂದು ಫ್ರೆಂಡ್ಶಿಪ್ ಮಾಡ್ಕೊಳ್ಬೇಕು ಅನ್ನುವಂತಹ ಒಂದು ಇಚ್ಛೆ ಕೂಡ ಯಾರಲ್ಲೂ ಇಲ್ಲ.
1: ಕರೆಕ್ಟ್.
2: ಮುಂಚೆ ಈ ಮೊಬೈಲ್ ಟಿವಿ ಎಲ್ಲ ಇಲ್ದೇ ಇರುವಂತ ಸಮಯದಲ್ಲೆಲ್ಲ ಸಮಯ ಕಳೀಲಿಕ್ಕೆ, ಮನಸ್ಸಿನ ಭಾವನೆಗಳನ್ನ ಹೇಳ್ಕೊಳ್ಲಿಕ್ಕೆ, ಅಥವಾ ಬರೀ ಹೇಳ್ಕೊಳ್ಲಿಕ್ಕೆ ಅಂತ ಹೇಳಿಲ್ಲ, ಕೇಳೋದು ಕೂಡ ಇಂಟ್ರೆಸ್ಟ್ ಅಲ್ವಾ. ಆ ತರದಕ್ಕೋಸ್ಕರ ಎಲ್ಲರೂ ಹೊರಗೆ ಬಂದು ಒಬ್ಬರ ಜೊತೆಗೊಬ್ರು ಮಾತಾಡಿ ಬೆರೆತು, ಹಾ ಓಕೆ ನಮ್ಗೆ ಇವರು ನಾನು ಕರೆಕ್ಟ್ ಮ್ಯಾಚ್ ಆಗ್ತೀವಿ ನಮ್ದು ವೇವ್ ಲೆಂತ್ ಅಂತ ಹೇಳಿ ಅಂದಾಗ ಅಲ್ಲಿ ಫ್ರೆಂಡ್ಶಿಪ್ ಅಂತ ಹೇಳಿ ಮುಂದುವರೆದು ಒಂದ 50 ಜನರ ಹತ್ರ ಮಾತಾಡಿದ್ರೆ ಒಂದ್ 2-3 ಜನ ಒಳ್ಳೆ ಕ್ಲೋಸ್ ಫ್ರೆಂಡ್ ಅಂತ ಹೇಳಿ ಇರ್ತಾ ಇದ್ರು. ಈಗ ಆ ತರ ಏನು ಇಲ್ಲ, ಫ್ರೆಂಡ್ಶಿಪ್ ಮಾಡ್ಕೊಳ್ಳೋ ಅವಶ್ಯಕತೆಯೇ ಬೀಳ್ತಾ ಇಲ್ಲ ಇವರಿಗೆ. ಯಾಕಂದ್ರೆ ಇವ್ರ ಹತ್ರ ಮೊಬೈಲ್ ಇದೆ. ಆನ್ಲೈನ್ ಅಲ್ಲಿ ಎಷ್ಟು ಜನರ ಜೊತೆಗೆ ಇವರು ಚಾಟ್ ಮಾಡ್ತಿರ್ತಾರೆ, ಆದ್ರೆ ನಿಜವಾದ ಸ್ನೇಹ ಪ್ರೀತಿ ಬಾಂಧವ್ಯ ಇದು ಯಾವುದು ಕೂಡ ಇವರಿಗೆ ತವೆ ಆಗೋದಿಲ್ಲ. ಯಾಕಂದ್ರೆ ನಿಮ್ ಹತ್ರ ಒಂದ್ ಇದ್ರೆ ಮಾತ್ರ ನಿಮ್ಗೆ ಅದ್ರ ಬೆಲೆ ಗೊತ್ತಾಗೋದಲ್ವಾ. ಇಲ್ಲ ಅಂತ ಹೇಳಿ ಯಾವಾಗ ಗೊತ್ತಾಗೋದು ಹೇಳಿ? ನೀವು ಬಡವ ಅಂತ ನಿಮಗ್ ಗೊತ್ತಾಗೋದು ಯಾವಾಗ? ದುಡ್ಡಿಲ್ಲದಾಗ ಇಲ್ಲ ಇವರಿಗೆ ಬಾಂಧವ್ಯನೇ ಇಲ್ಲ. ಸೊ ಇವರಿಗೆ ನನ್ ಫ್ರೆಂಡ್ಶಿಪ್ ಇಲ್ಲ, ನನ್ ಫ್ರೆಂಡ್ಸ್ ಇಲ್ಲ ಅನ್ನುವಂತ ಭಾವನೆ ಕೂಡ ಇವ್ರಿಗೆ ಬರೋದಿಲ್ಲ. ಆ ಫ್ರೆಂಡ್ಶಿಪ್ ಹೇಗಿರುತ್ತಂತ ಇವ್ರಿಗೆ ಗೊತ್ತೇ ಇಲ್ಲ. ಗೊತ್ತಿಲ್ಲದೆ ಇರುವಾಗ ಇಲ್ಲ ಅನ್ನುವ ಕೊರಗಿಸ್ತಾ ಇರೋದಿಲ್ಲ. ಆ ರೀತಿಯಾಗಿ ಈಗ ಯಂಗ್ ಜನರೇಷನ್ ಮೊಬೈಲ್ ಕೈಯಲ್ಲಿ ಹಿಡ್ಕೊಂಡ್ರೆ ಎಲ್ಲವೂ ನನ್ ಕೈಯಲ್ಲಿ ಇದೆ ಅಂತ ಹೇಳಿ ಅಂದ್ಕೊಂಡು, ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಏನೂ ಇಲ್ಲದೆ ಬರಿದಾದ ಹೃದಯವನ್ನು ಹೊತ್ಕೊಂಡು ಇರ್ತಾರೆ ಇವರು. ಇವ್ರು ಅಂದ್ಕೊಂಡಿರ್ತಾರೆ ನನ್ಗೆ ಎಷ್ಟು ಜನ ಚಾಟ್ ಮಾಡ್ತಾರೆ, ಎಷ್ಟು ಜನ ಲೈಕ್ ಕೊಡ್ತಾರೆ, ಕಮೆಂಟ್ ಹಾಕ್ತಾರೆ, ಎಲ್ಲ ಹೌದು. ನಿಜ ನಾನು ಸೋತು ಕುಳಿತಾಗ ನನ್ ಹೆಗಲ್ ಮೇಲೆ ಕೈ ಇಡೋಕೆ, ನನ್ ಕಣ್ಣೀರ್ ವರ್ಸಕ್ ಒಂದಾದ್ರೂ ಕೈ ಇದೆಯಾ?
1: ಅದಕ್ಕೆ ಅಲ್ದ ಈಗ ನೋಡಿ, ಸ್ನೇಹ ಇಟ್ಕೊಂಡ್ರೆ ಅದೊಂದು ಕಮಿಟ್ಮೆಂಟ್. ಸ್ನೇಹ ಅಥವಾ ಯಾವ್ದೇ ರಿಲೇಶನ್ಶಿಪ್, ತಾಯಿ ಮಗುವಿನ ಸಂಬಂಧನ ಹೇಳ್ತಾರೆ ಅನ್ಕಂಡೀಷನಲ್ ಅಂತ. ಅಂದ್ರೆ ಅಲ್ಲಿ ಯಾವುದೇ ನಿರೀಕ್ಷೆಗಳೇ ಇಪ್ಪುದಿಲ್ಲ ತಾಯಿ ಮತ್ತೆ ಮಗುವಿನ ಸಂಬಂಧ. ಅಲ್ಲೂ ಸಹ ನೀವ್ ಹೇಳ್ತೀರಾ ಅನ್ಕಂಡೀಷನ್ ಅಲ್ಲಿ ಇಪ್ಪುದಿಲ್ಲ ಅಂತ ಹೇಳಿ?
2: ಇಲ್ಲಪ್ಪ, ಅಲ್ಲಿ ಸಹ ಇರ್ತದೆ.
1: ಹಾ, ಹೆಂಗದ?
2: ಈಗ ನೋಡಿ, ತಾಯಿ ಆದವಳಿಗೆ ತನ್ನ ಮಗ ಒಳ್ಳೆ ಅಥವಾ ಮಗಳು ಒಳ್ಳೆಯ ಸ್ಥಾನಕ್ಕೆ ಏರ್ಬೇಕನ್ನುವಂತ ಅಪೇಕ್ಷೆ ಇರೋದಿಲ್ವಾ?
1: ಖಂಡಿತ ಇರುತ್ತೆ.
2: ಅಥವಾ ಅವ್ರು ನಮ್ಮನ್ನ ಪ್ರೀತಿಸ್ಲಿ ಅಂತ ಹೇಳಿ ಇರೋದಿಲ್ವಾ?
1: ಹಾ, ಆಫ್ ಕೋರ್ಸ್ ಇರುತ್ತೆ ತುಂಬಾನೇ.
2: ಮತ್ತೆ ಸೊ ಅನ್ಕಂಡೀಷನಲ್ ಹೇಗಾಯ್ತು?
1: ಮತ್ತೆ ಎಂತ ಅನ್ಕಂಡೀಷನಲ್ ಅಂದ್ರೆ ಎಂತ ಮರ್ರೆ ಹೇಳಿ.
2: ಎಲ್ಲದ್ರಲ್ಲೂ ಈಗ ಇರುತ್ತೆ ಅದೆಲ್ಲ ಅನ್ಕಂಡೀಷನಲ್ ಅನ್ನೋ ವರ್ಡ್ ಮೋಸ್ಟ್ಲಿ ನಮ್ದೇ ಅಲ್ಲ ಅದು. ಎಲ್ಲಾದ್ರಲ್ಲೂ ಕಂಡೀಷನ್ ಅನ್ನುವಂತದ್ದು ಇದ್ದೇ ಇರುತ್ತೆ.
1: ಈಗ ಸ್ವರ್ಣ ಅವರೇ ಮಧ್ಯದಲ್ಲಿ ಮಾತಾಡ್ತಿದ್ದೀನಿ, ಈಗ ಗಂಡ ಹೆಂಡತಿ ಸಂಬಂಧ
2: ಕಂಡೀಷನಲ್ ಅಂತೂ ಈ ಎಲ್ಲಾ ಸಂಬಂಧಗಳಿಗಿಂತ ಜಾಸ್ತಿ ಅಲ್ಲೇ ಇರುತ್ತೆ
1: ಅಲ್ಲ.
2: ಮೋಸ್ಟ್ಲಿ ನೀವು ಯಾವ್ದೇ ರಿಲೇಶನ್ಶಿಪ್ ತಗೊಂಡ್ರು ಕೂಡ ಅಷ್ಟೊಂದು ಕಂಡೀಷನ್ ಇರೋದಿಲ್ವೇನೋ. ಹಸ್ಬೆಂಡ್ ಅಂಡ್ ವೈಫ್ ಅನ್ನುವಂತ ಸಂಬಂಧದಲ್ಲಿ ಸಿಕ್ಕಾಪಟ್ಟೆ ಕಂಡೀಷನ್ಸ್ ಇರುತ್ತೆ.
1: ಯಾಕಪ್ಪ ಅದು?
2: ಅದು ಹಾಗೆ ಬೆಳ್ಸ್ಕೊಂಡು ಬಂದಿರೋದು ಅಥವಾ ಓಕೆ ನಾವು ಹಸ್ಬೆಂಡ್ ಅಂಡ್ ವೈಫ್ ಇದು ತೆಗೆದುಕೊಂಡಾಗ ಇದ್ರ ಬಗ್ಗೆ ತುಂಬಾ ಮಾತಾಡಿದೀವಿ ಅನ್ಸುತ್ತೆ.
1: ಅಲ್ಲ, ಅದು ಅನ್ಕಂಡೀಷನಲ್ ಎಂತ ಕಾತಿಲ್ಲ ನಮ್ಗೆಲ್ಲ. ನಮ್ಗೆ ಇಲ್ಲೇ ಒಂದು ಕ್ಲಾಸಸ್ ತಗೊಳ್ಳುವಾಗ ಹೇಳೋದು, ಯುವ ಲವ್ ಶುಡ್ ಬಿ ಅನ್ಕಂಡೀಷನಲ್. ನೀವು ನಿರೀಕ್ಷೆ ಇಟ್ಕೊಂಡಾಗ ನಿಮ್ಗೆ ಹರ್ಟ್ ಆಗುತ್ತೆ, ಬೇಜಾರಾಗುತ್ತೆ. ನೀವು ಪ್ರೀತಿ ಮಾಡ್ಬೇಕು, ಆದ್ರೆ ನೀವು ನಿರೀಕ್ಷೆ ಮಾಡಬಾರ್ದು. ಇಸ್ ಇಟ್ ಪಾಸಿಬಲ್ ಫಾರ್ ಹ್ಯೂಮನ್
2: ಬೀಯಿಂಗ್? ಶ್ಲೋಕಗಳಿಗೆ ಮಾತ್ರ ಮೀಸಲಾಗಿದೆ. ಆದ್ರೆ ನಿಜ ಯಾವುದೇ ಒಂದು ಪ್ರೀತಿಯನ್ನ ಅನ್ಕಂಡೀಷನಲ್ ಆಗಿ ಕೊಟ್ರೆ ನಿಮ್ಮ ಒಂದು ವೈಯಕ್ತಿಕ ಲಾಭ ತುಂಬಾ ಇದೆ ಅದರಲ್ಲಿ. ನಾನ್ ಹೇಳೋದು, ನೀವು ಅನ್ಕಂಡೀಷನಲ್ ಆಗಿ ಲವ್ ಮಾಡ್ತಿದ್ದೀರಿ ಅಂತ ಹೇಳಿ ಆದ್ರೆ ನಿಮಗೆ ವೈಯಕ್ತಿಕ ಲಾಭ ತುಂಬಾ ಇದೆ ಅದರಲ್ಲಿ. ಹೇಗೆ ಅಂದ್ರೆ, ಈಗ ನಾನೀಗ ಒಬ್ಬರನ್ನು ಪ್ರೀತಿ ಮಾಡ್ತೇನೆ ಅನ್ಕಂಡೀಷನಲ್, ನನ್ಗೇನು ಕಂಡೀಷನ್ ಇಲ್ಲ. ಅವ್ರು ನನ್ನನ್ನು ವಾಪಸ್ ಪ್ರೀತಿ ಮಾಡ್ಲಿ ಅಂತಿಲ್ಲ, ಅಥವಾ ಬೇರೆ ಯಾರನ್ನು ಅವ್ರು ಪ್ರೀತಿಸದೆ ಇರ್ಲಿ ಅಂತ ಇಲ್ಲ, ಅಥವಾ ಏನೂ ಇಲ್ಲ ಅಂತ ಹೇಳಿ ಆದಾಗ ನನ್ಗೇನಾಗತ್ತೆ, ನನಗ್ ಹರ್ಟ್ ಆಗೋದಿಲ್ಲ, ನಾನ್ ಖುಷಿಯಾಗಿ ಇರ್ತೀನಿ ಅಲ್ವಾ? ಸರಿ ಅಲ್ವಾ? ಸೊ ನನ್ನ ವೈಯಕ್ತಿಕ ಲಾಭ ಅದ್ರಲ್ಲಿದೆ. ಆದ್ರೆ ಈಗ ನೋಡಿ, ಎಲ್ಲರೂ ಹೇಳ್ತಾರೆ ಯೋಗ ಅನ್ನುವಂಥದ್ದು, ಯೋಗ ಮಾಡಿದ್ರೆ ಎಲ್ಲರೂ ನಿರೋಗಿಗಳಾಗಿ ಇರ್ತಾರೆ, ಅಥವಾ ನಮ್ಮ ಆಯುರ್ವೇದ ದಿನಚರಿಯನ್ನ ಫಾಲೋ ಮಾಡಿದ್ರೆ ನಿರೋಗಿಯಾಗಿ ಇರ್ತಾರೆ, ಎಲ್ರಿಗೂ ಗೊತ್ತು. ಬಟ್ ಯಾರು ಪಾಲಿಸ್ತಾರ?
1: ಇಲ್ಲ
2: ಇಲ್ಲ, ಪಾಲಿಸಲ್ಲ, ಗೊತ್ತಿದ್ದು ಪಾಲಿಸಲ್ಲ. ಹಾಗೆ ಈ ಅನ್ಕಂಡೀಷನ್ ಲವ್ ಅನ್ನೋದ್ರಲ್ಲೂ ಸಂತೋಷ ಇದೆ ಅಂತ ಹೇಳಿ ಎಲ್ರಿಗೂ ಗೊತ್ತು, ಆದ್ರೆ ಇರೋದಕ್ಕಾಗಲ್ಲ. ಅನ್ಕಂಡೀಷನಲ್ ಆಗಿ ಯಾವುದೇ ಸಂಬಂಧದಲ್ಲಿ, ಈಗ ನೀವು ನಿಮ್ಮ ಮಕ್ಕಳನ್ನ ಬೆಳೆಸ್ತಾ ಇದ್ದೀರಿ, ನೀವು ಅನ್ಕಂಡೀಷನಲ್ ಆಗಿರೋದಕ್ ಸಾಧ್ಯನಾ?
1: ಖಂಡಿತವಾಗ್ಲೂ ಇಲ್ಲ,
2: ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಸೊ ಎಲ್ಲಾ ಸಂಬಂಧಗಳು
1: ನಮ್ದಂತೂ ಫುಲ್ ಕಂಡೀಷನ್
2: ನೋಡಿ. ಅದಕ್ಕೆ ಹೇಳೋದು, ಕಂಡೀಷನಲ್ ಇಲ್ಲ ಅಂತ ಹೇಳಿದ್ರೆ ಹೆಂಗಾಗತ್ತೆ ಗೊತ್ತ? ನಿಜ, ನಾವೀಗ ಅನ್ಕಂಡೀಷನ್ ಅಂತ ಹೇಳಿದ್ರೆ ಇವು ಬೇಲಿ ಇಲ್ಲದ ಹೊಲ ಆಗ್ಬಿಡತ್ತೆ. ಯಾರು ಬೇಕಾದ್ರೂ ಬಂದು ನಿಂತ್ಕೊಂಡು ಹೋಗ್ಬೋದು. ಹಾಗ್ ಮಾಡೋದಕ್ ಸಾಧ್ಯನಾ? ಓಕೆ, ನಾನು ಅನ್ಕಂಡೀಷನಲ್ ಪ್ರೀತಿ, ನಾನು ಚಂದ ಬೆಳೆಸ್ತೀನಿ, ಯಾರು ಬೇಕಾದ್ರೆ ತಿನ್ಕೊಂಡು ಹೋಗ್ರಪ್ಪ, ನನ್ ಕಂಡೀಷನೇ ಇಲ್ಲ ಅಂತ ಹೇಳಿ ನಾವು ಕುತ್ಕೊಂಡ್ರೆ ಅದು ಆ ತರ ಆಗತ್ತೆ. ಹಾಗಾಗಿ ಈ ಒಂದು ವ್ಯವಸ್ಥೆ ಅನ್ನುವಂಥದ್ದು ಇದೆಯಲ್ಲ, ಈ ವ್ಯವಸ್ಥೆ, ಈ ವ್ಯವಸ್ಥೆಗೆ ಕಂಡೀಷನ್ ಅನ್ನುವಂಥದ್ದು ಖಂಡಿತವಾಗ್ಲೂ ಬೇಕು. ಆದ್ರೆ ಒಂದು ಲಿಮಿಟ್ ಅಲ್ಲಿದ್ರೆ ತುಂಬಾ ಒಳ್ಳೇದು. ಓಕೆ, ನನ್ನ ಹೆಂಡತಿ ನನ್ನನ್ ಮಾತ್ರ ಪ್ರೀತಿಸ್ಬೇಕು ಅನ್ನೋದು ಓಕೆ, ಬಟ್ ಹಾಗಂತ ಹೇಳಿ ಅವಳು ಯಾರ ಹತ್ರನೂ ಮಾತಾಡಬಾರ್ದು ಅನ್ನುವ ಕಂಡೀಷನ್ ತುಂಬಾ, ಅದು ಏನಾಗುತ್ತೆ ಅಂದ್ರೆ ಸಂಬಂಧಗಳನ್ನ ಹಾಳು ಮಾಡತ್ತೆ ಅಲ್ವಾ. ಅದಕ್ಕೆ ಕಂಡೀಷನ್ ಇರ್ಬೇಕು, ಬಟ್ ಲಿಮಿಟೆಡ್, ಅದಕ್ಕೊಂದು ಲಿಮಿಟ್ ಇರ್ಬೇಕು ಇಷ್ಟೇ. ಇಷ್ಟರವರೆಗೆ ಕಂಡೀಷನ್, ಇಷ್ಟರವರೆಗೆ ಅನ್ಲಿಮಿಟೆಡ್ ಅಂತ ಈ ತರದೆಲ್ಲ ಇದ್ದಾಗ ಸ್ವಲ್ಪ ಮಟ್ಟಿಗಾದ್ರೂ ಜೀವನ ಸುಗಮವಾಗಿ ನಡ್ಕೊಂಡು ಹೋಗುತ್ತೆ. ಇಲ್ಲ ಅಂದ್ರೆ ಪ್ರತಿಯೊಂದ್ರಲ್ಲೂ ಕಂಡೀಷನ್ ಕಂಡೀಷನ್ ಅಂತ ಹೇಳಿ ಹಾಕೊಳ್ಲಿಕ್ಕೂ ಆಗೋದಿಲ್ಲ, ಅಥವಾ ಪ್ರತಿಯೊಂದಕ್ಕೂ ಅನ್ಕಂಡೀಷನ್. ರಿಮೋಟ್ ಇರುತ್ತಲ್ವಾ, ವಾಲ್ಯೂಮ್ ಜಾಸ್ತಿ ಆದಾಗ ನಾವು ಕಡಿಮೆ ಮಾಡ್ಕೋತೀವಿ, ಚಾನೆಲ್ ಬೋರ್ ಆದ್ರೆ ಬೇರೆ ಮಾಡ್ತೀವಿ. ಹಾಗೆ ನಮ್ಮ ಕೈಯಲ್ಲಿ ಇರ್ಬೇಕು ರಿಮೋಟ್, ಎಲ್ಲಿ ಅನ್ಕಂಡೀಷನಲ್ ಇರ್ಬೇಕು, ಎಲ್ಲಿ ಕಂಡೀಷನಲ್ ಇರ್ಬೇಕು ಅಂತ ಹೇಳಿ. ಆದ್ರೆ ಒಂದು ಮುಂಚಿನಿಂದ ನೀವು ಸಾವಿರಾರು ವರ್ಷಗಳ ಹಿಂದಿನಿಂದ ಕೃಷ್ಣ ಮತ್ತೆ ಸುಧಾಮನ ಒಂದು ಮಿತ್ರತ್ವವನ್ನೇ ನಾವು ತೆಗೆದುಕೊಂಡ್ರು ಕೂಡ, ಅಲ್ಲಿಂದ ಒಂದು ನಿಸ್ವಾರ್ಥವಾದಂತಹ ಫ್ರೆಂಡ್ಶಿಪ್ ಅಂದ್ರೆ, ಎಲ್ರು ಹೇಳ್ತಾರೆ ಎಲ್ಲಾ ಸಂಬಂಧಗಳನ್ನ ನಿಮ್ಗೆ ಚೂಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗಲ್ಲ, ನನ್ಗೆ ಒಳ್ಳೆ ತಾಯಿ ಬೇಕು, ಒಳ್ಳೆ ತಂದೆ ಬೇಕು, ಒಳ್ಳೆ ಅಕ್ಕ ತಮ್ಮ ಎಲ್ಲ ಬೇಕು, ಆತರ ನಮ್ಗೆ ಚೂಸ್ ಮಾಡ್ಕೊಳ್ಳೋ ಅವಕಾಶ ಇಲ್ಲ. ಆದ್ರೆ ಒಳ್ಳೆ ಫ್ರೆಂಡ್ ಬೇಕು ಅಂತ ಹೇಳಿ ಚೂಸ್ ಮಾಡ್ಕೊಳ್ಳೋ ಅವಕಾಶ ಇದೆ ನಮಗೆ,
1: ಖಂಡಿತ.
2: ಹಾಗಾಗಿ ಆ ಒಂದು ಸಂಬಂಧ ಅನ್ನುವಂಥದ್ದು ಯಾವತ್ತು ಕೂಡ ಅನ್ಕಂಡೀಷನಲ್ ಆಗಿ ಇದೆ ಅಂತ ಹೇಳಿ ಮುಂಚೆಯಿಂದ ಬೆಳೆದ್ಕೊಂಡ ಬಂದಂತ ಒಂದ್ ಪದ್ಧತಿ. ಆ ಫ್ರೆಂಡ್ಶಿಪ್ ಅಲ್ಲಿ ಯಾವ ನಿರೀಕ್ಷೆಗಳು ಇರೋದಿಲ್ಲ. ನಾನ್ ಇವತ್ತು ಅವನಿಗೆ ಸಮಾಧಾನ ಮಾಡಿದ್ದೇನೆ, ನಾಳೆ ಅವನು ನನಗೆ ಸಮಾಧಾನ ಮಾಡ್ಬೇಕು ಅನ್ನುವಂತ ನಿರೀಕ್ಷೆಗಳು ಇರೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಉದಾಹರಣೆಗಳು ನಿಮ್ಗೆ ಬೇಕಾದಷ್ಟು ಸಿಗ್ತವೆ ಇತಿಹಾಸದಲ್ಲಿ. ಅದೇ ರೀತಿ ಜನರು ಕೂಡ ಬದುಕ್ತಾ ಬಂದಿದ್ರು ಅಂತ ಹೇಳಿ ಅನ್ಸುತ್ತೆ. ಆದ್ರೆ ಇತ್ತೀಚೆಗೆ ತೀರಾ ಇತ್ತೀಚೆಗೆ ಈ ತರದ ಒಂದು ಏನು ಹೂಡಿಕೆ ಅನ್ನುವ ರೀತಿಯಲ್ಲಿ ಫ್ರೆಂಡ್ಶಿಪ್ ಅನ್ನ ಬಳಸ್ಕೊಳ್ಳುವಂಥದ್ದು ತುಂಬಾ ತುಂಬಾ ತುಂಬಾ ಕಂಡು ಬರ್ತಾ ಇದೆ. ನನ್ನ ಹತ್ರನೇ ಕಳೆದ ವರ್ಷದಿಂದ ಎಷ್ಟೋ ಜನ ಇತ್ತು ಫ್ರೆಂಡ್ಸ್ ಅಂತ ಹೇಳಿ ಮೋಸ ಮಾಡಿದ್ರು, ಫ್ರೆಂಡ್ ಅಂತ ಹೇಳಿ ನಂಬ್ಕೊಂಡು ಈ ತರ ಮಾಡಿದ್ರು ಅಂತ ಹೇಳಿ ಸುಮಾರು 50-60 ವರ್ಷದ ಹಿರಿಯರಿಂದ ಹಿಡಿದು ಮಕ್ಕಳವರೆಗೆ ಹೇಳಿದ್ದಾರೆ. ತುಂಬಾ ಚಿಕ್ಕ ಮಕ್ಕಳಲ್ಲಿ ನೀವು ನೋಡ್ಬೋದು, ನನ್ಗೇನೋ ಲಾಭ ಇದೆ ಅಂತ ಹೇಳುವಾಗ ಅವ್ನ್ ಫ್ರೆಂಡ್ ಅಂತ ಹೇಳಿ ಹೇಳೋದು.
1: ಈವನ್ ಸಂಬಂಧಿಕರು ಕೂಡ, ಐಶ್ವರ್ಯ ರೈ ನನ್ನ ಫ್ಯಾಮಿಲಿ, ಸಚಿನ್ ತೆಂಡೂಲ್ಕರ್ ನನ್ನ ಫ್ಯಾಮಿಲಿ. ಓಕೆ, ಹಾ ಹೇಳಿ.
2: ಆ ತರ ಹಾಗಂತ ಇನ್ನೂ ಒಂದು ಇದಿದೆ, ನನಗೆ ಒಳ್ಳೆ ಸ್ನೇಹಿತರು ಸಿಗ್ತಾನೆ ಇಲ್ಲ, ಎಲ್ರು ಸ್ವಾರ್ಥಿಗಳು ಅಂತ ಹೇಳಿ ನಾವು ಬೇರೆಯವ್ರ ಕಡೆ ಬೆರಳು ತೋರಿಸ್ತೇವೆ. ಆದ್ರೆ ನಾವು ಒಂದ್ಸಲ ಯೋಚನೆ ಮಾಡ್ಬೇಕು ಕಣ್ ಮುಚ್ಕೊಂಡು, ನಾನ್ ಯಾರಿಗಾದ್ರೂ ಈ ತರ ಅನ್ಕಂಡೀಷನಲ್ ಕಷ್ಟಕ್ಕೆ ಬರುವಂತಹ ಒಳ್ಳೆ ಸ್ನೇಹಿತನಾಗಿದ್ದೇನಾ?
1: ಕರೆಕ್ಟ್.
2: ನನ್ನ ಸ್ನೇಹಿತ ಕಷ್ಟದಲ್ಲಿದ್ದಾಗ ನಾನ್ ಯಾವುದೇ ಮುಖವಾಡ ಇಲ್ಲದೆ ಅವನ್ ಜೊತೆ ನಿಂತಿದ್ದೇನಾ? ಇದನ್ನು ಕೂಡ ಪ್ರತಿಯೊಬ್ರು ಕೂಡ, ಯಾಕೆ ಅಂದ್ರೆ ಕೊಟ್ರೆ ಮಾತ್ರ ಬರೋದಲ್ವಾ ಕೆಲವು ಸಲ.
1: ಕರೆಕ್ಟ್.
2: ನಾವು ಬೇರೆಯವರು ಏನ್ ಮಾಡಿದ್ದಾರೆ ಅಂತ ಯೋಚನೆ ಮಾಡಿ ಮಾಡಿ ನಾವು ಏನ್ ಮಾಡಿದ್ದೇವೆ ಅಂತ ಹೇಳಿ ಯೋಚನೆ ಮಾಡದೇ ಇದ್ರೆ ಅದು ಕೂಡ ತಪ್ಪಾಗತ್ತೆ. ನಾನು ಯಾರಿಗೋ ಒಂದು ಸಹಾಯ ಮಾಡಿದೆ ಅಥವಾ ಒಂದು ಸ್ನೇಹಿತನಾಗಿ ಅವನ ಜೊತೆ ನಿಂತಿದ್ದೆ ಅಂತ ಹೇಳಿ ಅನ್ಕೊಂಡಾಗ ಅವನೇ ನನಗೆ ಮಾಡದೇ ಇದ್ರು ಕೂಡ ಬೇರೆ ಯಾರೋ ನನ್ನ ಈ ತರ ಒಂದು ಒಳ್ಳೆಯ ಇದನ್ನು ನೋಡಿ ನನ್ಗೆ ಇನ್ನೊಬ್ರು ಯಾರೋ ನನ್ನ ಕಷ್ಟಕ್ಕೆ ಬರ್ಬೋದಲ್ವಾ ಅಂತ ಆ ರೀತಿ ಯೋಚನೆ ಮಾಡಿಯಾದ್ರೂ ಕೂಡ ನಮ್ಮನ್ನ ನಾವು ಒಂದ್ಸಲ ಕೇಳ್ಕೊಳ್ಬೇಕು. ನಾನು ಬೇರೆಯವ್ರ ಕಷ್ಟದಲ್ಲಿ ಇದ್ದಾಗ ಯಾವುದೇ ನೆಪ ಒಡ್ಡದೆ, ಈ ಕೆಲಸಲ ಕೆಲವರು ಹೇಳೋದನ್ನ ಕೇಳಿದ್ದೇನೆ, ನನ್ಗೆ ಅರ್ಜೆಂಟ್ ಒಂದ್ ಕೆಲಸ ಆಗ್ಬೇಕಿತ್ತು, ನನ್ನ ಸ್ನೇಹಿತನಿಗೆ ಕಾಲ್ ಮಾಡಿದೆ, ಅವನು ಈಗ ನೀನೊಂದು 10 ನಿಮಿಷ ಮುಂಚೆ ಹೇಳಿದ್ರೆ ಆಗ್ತಿತ್ತು, ಈಗ ಅದಾಗಲ್ಲ ಅಂತ ಹೇಳಿ ಹೇಳೋದನ್ನ ಕೇಳ್ಬೋದು. ಅದೊಂದು ನುಣುಚಿಕೊಳ್ಳುವಂತಹ ಒಂದು ಮಾರ್ಗ ಅಲ್ವಾ. ಅಂತ ಘಟನೆಗಳು ಬೇಕಾದಷ್ಟು ಎಲ್ಲರ ಜೀವನದಲ್ಲಿ ಕೂಡ ನಡೀತಾ ಇರುತ್ತೆ. ಹಾಗೆ ನಾವುಗಳು ಕೂಡ ಹಾಗೆ ಮಾಡ್ತಿದೀವ. ಯಾರೋ ಒಬ್ರು ಮೊನ್ನೆ ಹೇಳ್ತಾ ಇದ್ರು, ತುಂಬಾ ಹೆಲ್ಪ್ ಮಾಡ್ತಾರೆ ಆ ವ್ಯಕ್ತಿ, ಎಲ್ಲರಿಗೆ ಹೆಲ್ಪ್ ಮಾಡ್ತಾನಪ್ಪ, ಅವಳು ತುಂಬಾ ಹೆಲ್ಪಿಂಗ್ ನೇಚರ್ ಅಂತ ಹೇಳಿ ಹೇಳೋವಾಗ, ನೀವು ಮೇಲ್ಮುಖವಾಗಿ ಅವರು ತುಂಬಾ ಒಳ್ಳೆಯವರು ಅಂತ ಹೇಳಿ ಅಂದ್ಕೊಳ್ಬೇಡಿ. ಆದ್ರೆ ಅವ್ರು ತುಂಬಾ ಹೆಲ್ಪ್ ಮಾಡ್ತಾ ಇರೋದಕ್ಕೆ ಕಾರಣ, ಯಾರು ಹೆಲ್ಪ್ ಮಾಡದೆ ಇದ್ರೆ ಹೇಗಾಗತ್ತೆ ಅನ್ನುವ ನೋವು ಅವ್ರಿಗೆ ಗೊತ್ತಿದೆ, ಅದಕ್ಕೋಸ್ಕರ ಹೆಲ್ಪ್ ಮಾಡ್ತಾರೆ ಅವರು, ಬೇರೆಯವ್ರಿಗೆ ಹಾಗಾಗದೆ ಇರ್ಲಿ ಅಂತ ಹೇಳಿ ಅಂತ. ಅದು ಕೂಡ ನಿಜ ಆಗಿರ್ಬೋದು ಅಲ್ವಾ.
1: ಹೌದು,
2: ನಿಮಗೆ ಆ ನೋವು ಗೊತ್ತಿದ್ರೆ ತಾನೇ ನೀವು ಇನ್ನೊಬ್ರಿಗೆ ಅದನ್ನು ಮಾಡೋದಕ್ಕೆ ಸಾಧ್ಯ ಆಗೋದು.
1: ಕರೆಕ್ಟ್.
2: ಕೆಲವರು ಸ್ನೇಹ ಅನ್ನುವಂಥದ್ದು ಬರೀ ಪಡೆದುಕೊಳ್ಳೋದು ಅಂತ ಹೇಳಿ ಅನ್ಕೊಂಡ್ಬಿಡ್ತಾರೆ, ಅದು ಕೊಡುವ ಜವಾಬ್ದಾರಿ ಕೂಡ ಹೌದಂತ ಹೇಳಿ ಅರ್ಥ ಮಾಡ್ಕೊಳ್ಳೋದಿಲ್ಲ.
1: ಯಸ್.
2: ಇವತ್ತು ನಮ್ ಜಗತ್ನಲ್ಲಿ ನಮ್ ಸುತ್ತ 100+ ಇದ್ರೆ ಎಲ್ರು ನಗ್ನಗ್ತಾ ಮಾತಾಡ್ತಾರೆ, ಎಷ್ಟು ಜನ ಶೇಕ್ ಹ್ಯಾಂಡ್ ಮಾಡ್ತಾರೆ, ಜೊತೆಯ ಕಾಫಿ ಕುಡಿತಾರೆ. ಅಂದ್ರೆ ಇವರಲ್ಲಿ ಯಾರು ನಮ್ ಆತ್ಮಕ್ಕೆ ತುಂಬಾ ಹತ್ರ ಆದವರು, ಯಾರು ನಮ್ಮ ಅವಕಾಶಕ್ಕೆ ಹತ್ರ ಆದವರು, ಇದನ್ ಹೇಗೆ ಗುರುತಿಸೋದು ನಾವು? ಈಗ ಈ ಜಗತ್ತಿನಲ್ಲಿ ಏನು ನೈಜ ಸ್ನೇಹವನ್ನ ಗುರುತಿಸೋದು ಹೇಗೆ, ಅಥವಾ ಮುಖವಾಡ ಹಾಕೊಂಡಿರೋರು ಅವ್ರನ್ನ ಹೇಗ್ ಗುರುತಿಸೋದು ಅಲ್ವಾ? ಮೊನ್ನೆ ಯಾರೋ ಒಂದು ಹುಡುಗಿ, ಇವತ್ತಿನ ಎಲ್ಲ ಯೂತ್ಸ್ ಎಲ್ಲ ಏನ್ ಹೇಳ್ತಾರೆ ಕೇಳಿ, ನನ್ ಬೆಸ್ಟ್ ಫ್ರೆಂಡ್ ಅಂತ ಅನ್ಕೊಂಡಿದ್ದೆ, ಕಷ್ಟದ ದಿನಗಳಲ್ಲಿ ನಾನ್ ಅವಳಿಗೊಂದು ಮೆಸೇಜ್ ಹಾಕಿದ್ರೆ ಅವಳೊಂದು ಲೈಕ್ ಮಾಡಿ ಇಮೋಜಿ ಕಳಿಸಿ ಸುಮ್ಮನಾದ್ಲಂತೆ.
1: ಲೈಕ್ ಮಾಡಿದ್ದ?
2: ಲೈಕ್ ಇಮೋಜಿ ಕೈ ಹೀಗೆ
1: ಓಕೆ,
2: ಆತರ ಇಮೋಜಿ ಹಾಕಿ ಸುಮ್ನೆ ಕುತ್ಕೊಂಡ್ಲು ಅಂತ. ಏನು ಇದು ಮಾಡ್ಲಿಲ್ಲ, ಬಟ್ ಅವಳಿಗೆ ಹೆಲ್ಪ್ ಬೇಕಾದಾಗ ನನಗ್ 10 ಸಲ ಕಾಲ್ ಮಾಡ್ತಾ ಇದ್ಲು ಅಂತ.
1: ಓಕೆ
2: ಅಲ್ವಾ. ಅದು ಈ ಕೆಲವರು ನೋಡಿ, ಎಲ್ಲಾ ಸ್ನೇಹಿತರಲ್ಲೂ ಕೂಡ ಎಲ್ಲಾ ಭಾವನೆಗಳನ್ನು ಹಂಚ್ಕೊಳ್ಳೋರೇ ಇರ್ತಾರೆ ಅಂತ ಹೇಳಿ ಇರೋದಿಲ್ಲ. ಕೆಲವರು ಭಾವನೆಗಳನ್ನ ಹಂಚ್ಕೊಳ್ತಾರೆ, ಕೆಲವರು ಸಮಯ ಕೊಡ್ತಾರೆ ಅಲ್ವಾ. ಬರೀ ಕೆಲವರು ಬರೀ ಪಡ್ಕೊಳ್ಳೋದು ಮಾತ್ರ ಅವ್ರದ್ದು. ಹಾಗಂತ ಹೇಳಿ ನಾವು ಈ ಸ್ನೇಹದಲ್ಲಿ ವ್ಯಾಪಾರದ ಲೆಕ್ಕಾಚಾರ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಪರಸ್ಪರ ಕೃತಜ್ಞತೆ ಮತ್ತೆ ಗೌರವ ಇದ್ರೆ ಮಾತ್ರ ಅದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳ್ಬೋದು. ಓಕೆ, ನನ್ ಕಷ್ಟ ಕಾಲದಲ್ಲಿ ನಿಂತ ಅವನು ಅನ್ನುವಂತ ಕೃತಜ್ಞತೆ ನೀವು ತೋರಿಸ್ಲಿಲ್ಲ ಅಂತ ಹೇಳಿ ಆದ್ರೆ ಒಂದ್ಸಲ ಅವ್ರು ಬರ್ತಾರ ಇಲ್ಲ, ಇಂತ ಒಂದು ಪರಿಸ್ಥಿತಿಯಲ್ಲಿ ಬಂದ ಅನ್ನುವಂತ ಒಂದು ಗೌರವ ಭಾವನೆ ನಾವು ಇಟ್ಕೊಂಡಿದ್ರೆ, ಆ ಗ್ರಾಟಿಟ್ಯೂಡ್ ನಮ್ಮಲ್ಲಿದ್ರೆ, ನಾವು ಕೂಡ ಮುಂದೊಂದು ದಿನ ಅವನಿಗೆ ಕಷ್ಟ ಬಂದಾಗ, ಅವಳಿಗೆ ಕಷ್ಟ ಬಂದಾಗ ನಾವು ಜೊತೆಗೆ ಹೋಗೋದಕ್ಕೆ ಸಾಧ್ಯ ಆಗತ್ತೆ.
1: ಯಸ್
2: ಅಲ್ವಾ. ಮತ್ತೆ ನಾವು ಯೋಚನೆ ಮಾಡಿ ನೋಡ್ಬೇಕು, ಹೇಗೆ ಇವರು ನಿಜವಾಗ್ಲೂ ಫ್ರೆಂಡಾ ಇಲ್ವಾ. ನಮ್ಮ ಯಶಸ್ಸನ್ನ ಹೇಳ್ಕೊಂಡಾಗ ಅವ್ರ ಕಣ್ಣುಗಳಲ್ಲಿ ನಿಜವಾಗ್ಲೂ ಒಂದು ಹೆಮ್ಮೆ ಕಾಣಿಸ್ತಾ ಇದೀಯಾ, ಅಥವಾ ಅಸೂಯೆ ಗೆರೆ ಮೂಡ್ತಾ ಇದೀಯಾ ನೋಡ್ಬೇಕು ಹೇಗಿದೆ. ಇಲ್ಲ ನೀವು ನಿಮ್ದು ಏನೋ ಒಂದು ಸ್ಯಾಡ್ ಸ್ಟೋರಿ ಹೇಳ್ಕೊಳ್ತಾ ಇದೀರಿ ಅವ್ರ ಹತ್ರ, ಅವ್ರು ಮೊಬೈಲ್ ನೋಡ್ತಾ ನೋಡ್ತಾ ಅವ್ರ ಮೊಬೈಲ್ ನೋಡ್ತಾ ನೋಡ್ತಾ ಹೌದಾ ಬೇಜಾರ್ ಮಾಡ್ಕೊಳ್ಬೇಡ ಬಿಡು ಅಂತ ಹೇಳಿ ಆರತಿಯ ಉತ್ತರ ನೀಡಿದ್ರೆ ಆತರ ಮಾಡ್ತಾರ ಫ್ರೆಂಡ್ ಅಂದ್ರೆ? ಅಥವಾ ನೀವು ಒಂದ್ ಕಷ್ಟ ಅಂತ ಹೇಳಿ ನೋವಿನ ವಿಷಯಗಳನ್ನ ಹೇಳ್ಕೊಳ್ಳುವಾಗ ಅವ್ರ ಮೊಬೈಲ್ ಅನ್ನ ಸೈಲೆಂಟ್ ಗೆ ಹಾಕಿ ಸ್ವಿಚ್ ಆಫ್ ಮಾಡಿನೋ ಏನೋ ಮಾಡಿ ನಿಮಗೆ ಅವರು ನಿಮ್ ಕಣ್ಣಲ್ಲಿ ಕಣ್ಣಿಟ್ಟು ಕೈ ಹಿಡ್ಕೊಂಡು ನಿಮ್ ಕಷ್ಟವನ್ನ ನೋಡಿ ಅದಕ್ಕೆ ಸಮಾಧಾನ ಮಾಡ್ತಿದಾರ? ಯಾವ ತರ ಫ್ರೆಂಡ್ ಇದಾರೆ ನಿಮ್ಗೆ, ಅದನ್ನ ನೀವು ಆಲೋಚನೆ ಮಾಡ್ಬೇಕು, ಗಮನಿಸ್ಬೇಕು. ಇನ್ನು ಕೆಲವು ಸಲ ಕೇಳಿಸ್ಕೊಳ್ಳೋದು ಬೇರೆ ಆಲಿಸೋದು ಬೇರೆ. ನಾನ್ ಎಷ್ಟೋ ಸಲ ಹೇಳಿದ್ವಿ ಅಲ್ವಾ, ಹೇಳ್ತಿರ್ತೀರಾ, ನಾನ್ ಬರೀ ಕೇಳ್ತಾ ಇರ್ತೀನಿ, ಕಿವಿಯಿಂದ ಕೇಳ್ತಿರುತ್ತೆ ಆದ್ರೆ ನನ್ ಮನ್ಸಿಗೆ ಹೋಗ್ತಾ ಇರೋದಿಲ್ಲ.
1: ಆಲಿಸ್ತಾ ಇಲ್ಲ ಅಂತ?
2: ಆಲಿಸ್ತಾ ಇಲ್ಲ,
1: ಬರೀ ಆಲಿಸ್ತಾ ಇರ್ತಾರ ಅವ್ರು, ಆಲಿಸ್ತಾ ಇರಲ್ಲ.
2: ಅದೇ, ಆದ್ರೆ ಒಬ್ಬ ನಿಜವಾದ ಸ್ನೇಹಿತ ಅಂತ ಹೇಳಿದ್ರೆ ನೀವು ಮಾತಾಡದೇ ಇದ್ರು ಕೂಡ ನಿಮ್ಗೆ ಅವ್ರು ಅರ್ಥ ಮಾಡ್ಕೊಳ್ತಾರೆ, ಮೂಡ್ ಹೇಗಿದೆ ಅಂತ ಹೇಳಿ ನೋಡಿದ ತಕ್ಷಣ ಅರ್ಥ ಮಾಡ್ಕೊಳ್ತಾರೆ ನಿಜವಾದ ಫ್ರೆಂಡ್ಸ್. ಓ, ಇವತ್ತು ಇವಳ್ ಮೂಡ್ ಚೆನ್ನಾಗಿಲ್ಲ, ಇವಳಿಗೇನೋ ಆಗಿದೆ, ಸರಿ ಆಮೇಲೆ ಕೇಳೋಣ ಅಂತ ಹೇಳಿ ಆಮೇಲೆ ಏಕಾಂತದಲ್ಲಿ ಬಂದಾದ್ರು, ಏನು ಇವತ್ ನಿನ್ ಮೂಡ್ ಸರಿ ಇರ್ಲಿಲ್ವಾ, ಯಾಕೆ ಇಷ್ಟ ಚಪ್ಪ ಇದ್ದೆ, ಅಥವಾ ಯಾಕೆ ಈ ತರ ಇರಿಟೇಷನ್ ಮಾಡ್ಕೊಳ್ತಾ ಇದ್ದೆ ಅಂತ ಹೇಳಿ ಕೇಳ್ತಾರೆ ಅವ್ರು ಬಂದು ಅಲ್ವಾ. ಹಾಗಾಗಿ ಈಗ ನಮ್ದು ಈ ಕೌನ್ಸಿಲಿಂಗ್ ಇದ್ರಲ್ಲಿ ಆಪ್ತ ಸಮಾಲೋಚನೆಯಲ್ಲಿ ನಾವೊಂದು 3 ರೀತಿಯ ಮಾಪನಗಳನ್ನ ಬಳಸ್ತೇವೆ.
1: ಓಕೆ ಸುರಣ ಅವರ, ಈ ಮೂರು ರೀತಿಯ ಮಾಪನಗಳು ಯಾವ್ದು, ಅದು ನೀವು ಅನ್ಕಂಡೀಷನಲ್ ಲವ್ ಎಷ್ಟು ಮಟ್ಟದಲ್ಲಿದೆ ಅಂತ ಚೆಕ್ ಮಾಡುದಾ? ಇದ್ರ ಬಗ್ಗೆ ನಾವು ಮುಂದಿನ ಸಂಚಿಕೆಯಲ್ಲಿ ಮಾತಾಡುವ, ಅಡಿಲ್ಯಾ?
2: ಖಂಡಿತ.
1: ಈಗ ಟೈಮ್ ಆಯ್ತಾ, ನೆಕ್ಸ್ಟ್ ಸಂಚಿಕೆಯಲ್ಲಿ ಈ ಮೂರು ರೀತಿಯ ಮಾಪನಗಳು ಯಾವ್ಯಾವ್ದು ಅನ್ನೋದನ್ನ ನಾವು ಪ್ರಿಯ ಮನಸ್ಸೆಯಲ್ಲಿ ಮಾತಾಡುವ. ಪ್ರಿಯ ಕೇಳುಗ್ರೆ, ಅದಕ್ಕಾಗಿ ನೀವು ಸ್ವಲ್ಪ ಕಾಯ್ಕಾತ್ತ, ನೆಕ್ಸ್ಟ್ ವಾರ ಮಂಗಳವಾರ ಸಂಜೆ 6 ಗಂಟೆಗೆ ಮತ್ತೆ ಪ್ರಿಯ ಮನಸ್ಸೆಯಲ್ಲಿ ಸಿಕ್ಕತ್ತ. ಸ್ವರ್ಣ ಮೇಡಮ್, ಥ್ಯಾಂಕ್ ಯು ಸೋ ಮಚ್.
2: ನಿಮಗೂ ಕೂಡ ಥ್ಯಾಂಕ್ ಯು.
1: ಸ್ವರ್ಣ ಮೇಡಮ್ಗೆ ಆಕ್ಚುಲಿ ಕೆಮ್ಮ, ಪಾಪ ಕೆಮ್ಮದಲ್ಲೂ ಕೆಲಸ ಬಿಡೋರಲ್ಲ ಅವರು, ಅಷ್ಟು ಕಮಿಟೆಡ್ ನಮ್ ಜೊತೆ ಮಾತಾಡಿದ್ರಿ ನೀವು, ನಿಮ್ಗೆ ಧನ್ಯವಾದಗಳು. ಬೇಗ ಹುಷಾರಾಗಿ ಹಂಗೆ ಕೇಳುಗ್ರೆ. ಸರಿ, ನಾವು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಕ್ತೋ. ನೀವು ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ಕ. ನೀವು ಕೇಂತ ಇದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ

ಆಗ್ತಿರ್ಬಹುದು ಅನ್ನೋದ್ರ ಬಗ್ಗೆ ಸಣ್ಣದಾಗಿ ಒಂದು ಮಾತುಕತೆ ನಡೆಸುವ. ಈಗ ನಮ್ಮ ಮಕ್ಕಳು ಶಾಲೆ ಹೋಗಿ ಎಂತ ಕಲಿತಿದ್ರು ಅಂತ ಕೇಳಿದ್ರೆ ಹೆಚ್ಚಿನವರು ಇಷ್ಟನೇ ಕ್ಲಾಸ್ ಕಲಿತಾ ಇದ್ರು ಅಂತೇಳಿ ನಾವು ಹೇಳತ್ತೋ ಏನು, ಆದ್ರೆ ಮಕ್ಕಳು ನಿಜಕ್ಕೂ ಎಂತ ಕಲಿತಾ ಇದ್ರು ಅಂತೇಳಿ ಹೇಳಿದ್ರೆ ಜ್ಞಾನವನ್ನ ಅಥವಾ ಬರೀ ಅಕ್ಷರಾಭ್ಯಾಸವನ್ನು ಅಥವಾ ಇದೆಲ್ಲದರ ಜೊತೆಗೆ ಬದುಕುವ ಆನಂದವನ್ನ ಕಲಿತಾ ಇದ್ರ ಅನ್ನೋದು ಇವತ್ತಿನ ದಿನಮಾನದಲ್ಲಿ ನಿಜವಾಗ್ಲೂ ಕೇಳ್ಕೊಳ್ಬೇಕಾದಂತಹ ಪ್ರಶ್ನೆ. ಇವತ್ತು ಮಗ ಶಾಲೆ ಹೋಗಿ ಎಂತ ಮಾಡ್ತೆ, ಶಾಲೆ ಕಲ್ತ ಎಂತ ಮಾಡ್ತೆ ಅಂದ್ರೆ ನಾನು ಇಂಜಿನಿಯರ್ ಆತೆ ಡಾಕ್ಟರ್ ಆತೆ ಅಂತ ಹೇಳ್ತೋ ಮಕ್ಕಳು. ಇಂಜಿನಿಯರ್ ಡಾಕ್ಟರ್ ಆತ್ಯಾ, ಅಷ್ಟು ಖುಷಿಯಾ ನಿಂಗೆ, ಎಂತಕ್ಕೆ ಅದೇ ಆಯ್ಕೆ ಅಂತ ಕೇಳಿದ್ರೆ ನಾನು ತುಂಬಾ ಜನ ಮಕ್ಕಳ ಹತ್ರ ಕೇಳಿದೆ, ಅದ್ರ ಮೋಸ್ತು ದುಡ್ಡು ದುಡುಕಾತ್ತಂಬ್ರು ಅಂತ ಹೇಳಿ. ಮೂಲ ಶಾಲೆಗೆ ಹೋಪದ್ರ ಮೂಲ ದುಡ್ಡು ದುಡಿಮೆಯೇ ಆಯ್ಬಿಟ್ಟಿತ್ತಿ ಇವತ್ತು. ಆದರೆ ಬದುಕಿನ ಆನಂದ ಕಂಡುಕೊಳ್ಳುವಲ್ಲಿ, ನಿಜವಾದ ಜ್ಞಾನವನ್ನು ಸಂಪಾದನೆ ಮಾಡುವುದರಲ್ಲಿ ನಾವೆಲ್ಲಾದರೂ ಸ್ವಲ್ಪ ಎಡುತ್ತಾ ಇದ್ದೀವ ಅನ್ನೋದು ಒಂಚೂರು ಇವತ್ತಿನ ವಿಷಯದಲ್ಲಿ ಹೇಳ್ಕೊಂಡು ಬರುವ. ಮಕ್ಕಳು ಶಾಲೆ ಕಲಿತಾ ಇದ್ರಿ, ನಿಮ್ಮ ಮಕ್ಕಳು ಶಾಲೆ ಕಲಿಯುವ ಮಕ್ಕಳು ಎಷ್ಟು ಖುಷಿಯಾಗಿದ್ರು, ಕಲಿಯೋದ್ರಂಗೆ ಎಷ್ಟು ಆಸಕ್ತಿಯಿಂದ ಕಲಿತಾ ಇದ್ರು ಅಂತ ಹೇಳಿ ಕೇಳಿದ್ರೆ, ಪಾಪ ಹೆಚ್ಚಿನ ಮಕ್ಕಳು ತುಂಬ ಒತ್ತಡದಲ್ಲೇ ಇರ್ತಾರೋ ಏನೋ. ಇದು ದುಡಿವಿಕೆಗೋಸ್ಕರ ಮಕ್ಕಳನ್ನ ಪ್ರತಿದಿನ ಬೆಳಗ್ಗೆ ಎದ್ದು ತಯಾರಿ ಮಾಡಿ ಅವರನ್ನ ಕಳಿಸ್ತಿರೋದು. ಜ್ಞಾನ ಸಂಪಾದನೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಅಂಕ ಅಂತೂ ಸಂಪಾದನೆ ಮಾಡಲೇಬೇಕು ಅಂಥೇಳಿ ನಾವು ಪೋಷಕರಾಗಿಯೂ ಶಿಕ್ಷಕರಾಗಿಯೂ ಮಕ್ಕಳ ಮೇಲೆ ಒತ್ತಡ ತರ್ತಾ ಇರೋದು ಒಂಥರ ವಿಪರ್ಯಾಸ ಅಂತ ಅನ್ನಿಸ್ತಾ ಇಲ್ವಾ? ಬಿಡಿ, ಶಿಕ್ಷಣ, ಶಾಲೆ, ಕಲಿಯುವಿಕೆ, ರ್ಯಾಂಕಿಂಗು, ಇದರ ಆಚೆಗೆ ನಾವೊಂದು ಬೇರೆ ಜ್ಞಾನದಲ್ಲಿ ಬೇರೆ ದಿಕ್ಕಿನಲ್ಲಿ ಮಾತಾಡುವ. ನಿಮಗೆ ಒಂದು ಕತೆ ಹೇಳ್ಬಿಡ್ತಾನೆ. ನಾನು ಪ್ರಾಥಮಿಕ ಶಾಲೆ ಓದುವಾಗ, ಸಾಧಾರಣ ಒಂದು 30-35 ವರ್ಷದ ಹಿಂದೆ, ನಮ್ಮ ಶಾಲೆಗೆ ನಿಜ ನೀವು ಅಂದ್ಕೊಂಡಿರೋ ಹಾಗೆ ನಾವೆಲ್ಲರೂ ಓದಿದ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲೇ. ಆವಾಗ ಬಡವರಿಂದ ಹಿಡಿದು ಶ್ರೀಮಂತರ ತನಕ ಎಲ್ರಿಗೂ ಸರ್ಕಾರಿ ಶಾಲೆಗಳು ಮಾತ್ರ ಲಭ್ಯವಾಗಿರ್ತಿತ್ತು. ಮತ್ತು ಅದರಲ್ಲೇ ಕೂಡ ಅದ್ಭುತವಾಗಿ ಓದುವಂಥ ಜಾಣರಾಗಿರುವಂಥ ಮಕ್ಕಳು ಇರ್ತಾ ಇದ್ರು. ಇರಲಿ, ಆ ನಮ್ಮ ಪ್ರಾಥಮಿಕ ಶಾಲೆಗೆ ತುಂಬ ದೂರದಿಂದ ಒಬ್ಬ ರೈತಾಪಿ ವರ್ಗದ ಮನೆಯಿಂದ ಒಂದು ಹುಡುಗ ಓದೋದಕ್ಕೆ ಅಂತ ಬರ್ತಾ ಇದ್ದ. ಆವಾಗೆಲ್ಲ ಈಗಿನಂತೆ ಮನೆ ಬಾಗಿಲಿಗೆ ಬಸ್ಸಿನ ವ್ಯವಸ್ಥೆ, ಶಾಲೆ ತನಕ ಹೋಗಿ ಬಿಡುವಂಥದ್ದೆಲ್ಲ ಇರಲಿಲ್ಲ. ಎಲ್ಲರೂ ನಾವು ನಡ್ಕೊಂಡು ಹೋಗ್ತಾ ಇದ್ವಿ, ನಡ್ಕೊಂಡು ಬರ್ತಾ ಇದ್ವಿ. ಆ ಹುಡುಗ ತುಂಬ ಶತದಡ್ಡ, ಸುಮ್ಮನೆ ಹೀಗೆ ಅವನ ಹೆಸರು ಒಂದು ರಾಜು ಅಂತ ಇಟ್ಕೊಳ್ಳಿ, ಆತನ ಹೆಸರು ಬೇಡ ಪಾಪ ಹೇಳೋದಿಲ್ಲಿ. ಆತ 7ನೇ ಕ್ಲಾಸ್ ತನಕನೂ ಅವನಿಗೆ ಓದೋದಕ್ಕೆ ಬರೆಯೋದಕ್ಕೆ ಬರ್ತಾ ಇರಲಿಲ್ಲ. ಸುಮ್ಮನೆ ಮೇಷ್ಟ್ರು ತಳ್ತಾ ಇದ್ರು, ಅತ್ಲಕ್ಕೆ ಪಾಸ್ ಆಗಾದ್ರೂ ಹೋಗು ಮರಯ್ಯ ನಮ್ಮ ಶಾಲೆಯಿಂದ ಆಚೆಗೆ, ನೀನು ದಡ್ಡ ಅಂಥೇಳಿ. ಅವನು ಹೇಗಿದ್ದ ಅಂದರೆ ಶಾಲೆಗೆ ಬರೋದೇ ಪೆಟ್ಟು ತಿನ್ನೋಕೆ, ಅದರಲ್ಲಿ ಏನು ಮಹಾ ಅಂತ ಆ ಒಂದು ಮೈಂಡ್ ಸೆಟ್ ಇಟ್ಕೊಂಡೇ ಬರ್ತಾ ಇದ್ದ ಆ ಹುಡುಗ. ಆದರೆ ನಾವೊಂದಿಷ್ಟು ಮಕ್ಕಳಿದ್ವಿ ಶಾಲೆಯಲ್ಲಿ ಜಾಣ ಮಕ್ಕಳು ಅಂತ ಅನ್ನಿಸ್ಕೊಂಡವರು, ಪಟಪಟನೆ ಪಾಠ ಓದೋದ್ರಲ್ಲಿ, ಗುಂಡೆಗೆ ತಪ್ಪಿಲ್ಲದೆ ಚಂದ ಅಕ್ಷರ ಬರೆಯೋದ್ರಲ್ಲಿ, ಲೆಕ್ಕ ಬಿಡಿಸೋದ್ರಲ್ಲಿ, ಮತ್ತಾರೋ ತಪ್ಪು ಮಗ್ಗಿ ಹೇಳಿದ್ರೆ ಆಡ್ಕೊಂಡು ನಗೋದ್ರಲ್ಲಿ ಸ್ವಲ್ಪ ನಾವು ಜಾಣ ಮಕ್ಕಳು ಇದ್ವಿ ಅಂತ ಹೇಳುವ. ಆದರೆ ಈ ಹುಡುಗ ಪಾಠ ಆಗುವಾಗ ಕಿಟಕಿ ಆಚೆಗೋ ಅಥವಾ ಮೇಷ್ಟ್ರನ್ನು ಬೋರ್ಡನ್ನು ಏಕಕಾಲಕ್ಕೆ ನೋಡ್ತಾ ಧ್ಯಾನಸ್ಥನಾಗಿ ಕುಳಿತು ಬಿಡೋದು, ನಾವು ಅವನನ್ನೆಲ್ಲ ಆಡ್ಕೊಂಡು ನಗೋದು, ಹೀಗೆಲ್ಲ ನಡೀತಾ ಇತ್ತು. ಅಂತೂ ಶಾಲೆಯ ಕೊನೆಯ ಬೆಲ್ಲು ಹೊಡೆದು ಪಾಟಿ ಚೀಲ ಹೆಗಲಿಗೆರೆಸ್ಕೊಂಡು ಹೊರಟು ಬಿಡೋದು. ಆಮೇಲೆ ಈ ಬೆಲ್ಲಿನ ಬಗ್ಗೆ ಒಂದು ಹೇಳೋದಂದ್ರೆ, ನಾವೆಲ್ಲ ಓದುವಾಗ ಹೇಗಿತ್ತು ಅಂದ್ರೆ ಶಾಲೆಯ ಮೊದಲು ಬೆಲ್ ಹೊಡೆಯುವಾಗ ಆತಂಕ, ಅಬ್ಬ ಶಾಲೆ ಶುರುವಾಗುತ್ತೆ, ಇನ್ನು ಪಾಠ ಕಲಿಬೇಕು, ಅದು ಓದಬೇಕು, ಇದು ಬರಿಬೇಕು ಅಂತ. ಅದೇ ಕೊನೆ ಬೆಲ್ ಹೊಡೆಯುವಾಗ ಅತ್ಯಂತ ಸಂತೋಷ, ಸಂತಸ. ಆವಾಗ ಮೇಷ್ಟ್ರ ಕಂಡ್ರೆ ನಾವು ತುಂಬಾ ಹೆದರ್ತಾ ಇದ್ವಿ, ಹೆದರಿದ್ರು ಕೂಡ ಆ ಶಾಲೆಯ ಕೊನೆ ಬೆಲ್ ಹೊಡೆದ ತಕ್ಷಣ ಒಂದು ಹೋ ಅಂತ ಒಂದು ಸಣ್ಣ ಕಿರುಚಾಟ ಆದ್ರೂ ಮಾಡಿ ಹೊರಗೆ ಬರ್ತಾ ಇದ್ವಿ. ಈಗಿನ ಮಕ್ಕಳು ತುಂಬಾ ಶಿಸ್ತಿನವರು ಅಂತ ಕೇಳಲ್ಪಟ್ಟಿದ್ದೇನೆ, ಅವರು ಹಾಗೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಇರಲಿ, ಬೆಳಗ್ಗೆ ಶಾಲೆ ಶುರುವಾಗಿ ಓದಿ ಬರೆದು ಎಲ್ಲ ಮಾಡಿ ಕುಣಿದು ಕುಪ್ಪಳಿಸಿ, ಆಗ ಆಟನೂ ಇರ್ತಿತ್ತು, ನಮ್ಮ ಶಾಲೆಯ ಮುಂದೆ ವಿಶಾಲವಾದ ಬಯಲು ಇರ್ತಿತ್ತು. ಈಗಿನ ದುರಂತ ಏನು ಅಂದರೆ, ಹೇಳಿಕೊಳ್ಳುವ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಆಟದ ಬಯಲುಗಳೇ ಇಲ್ಲ. ಆಟದ ಬಯಲು ಇಲ್ಲದ ಶಾಲೆಗೆ ನಾವು ಹಾಕೋದಿಲ್ಲ ಅಂತ ಹೆಚ್ಚಿನ ಪೋಷಕರು ಏನಾದರೂ ನಿರ್ಧಾರ ಮಾಡಿದರೆ ತುಂಬ ಶಾಲೆಗಳು ಮುಚ್ಚಿ ಹೋಗ್ಬೋದೋ ಏನೋ. ಇರಲಿ, ಈಗಿನ ಪೋಷಕರಿಗೂ ಕೂಡ ಮಕ್ಕಳು ಆಟಕ್ಕಿಂತ ಜಾಸ್ತಿ ಪಾಠದಲ್ಲೇ ಇರಲಿ ಅನ್ನೋದು ಕೂಡ ಇದರ ಬೆಳವಣಿಗೆಗೆ ಕಾರಣ ಆಗಿರ್ಬೋದೋ ಏನೋ.
ಹೀಗೆ ಹೊರಗಡೆ ಬಿದ್ದ ನಂತರ, ನಾವು ಶಾಲೆಯಿಂದ ಹೊರಗೆ ಬಿದ್ದ ನಂತರ ಮನೆ ಹೋಗುವ ದಾರಿ ಉದ್ದಕ್ಕೂ ನಿಮ್ಗೆ ಒಂದು ವಿಷಯ ಏನ್ ಹೇಳ್ಬೇಕಂದ್ರೆ, ಆವಾಗೆಲ್ಲ ಜೂನ್ 1ಕ್ಕೆ ಶಾಲೆ ಶುರುವಾಗ್ತಾ ಇತ್ತು. ಈಗಿನ ಹಾಗೆ SLC PUC ಮಕ್ಕಳಿಗೆ ಪಾಪ ಇಡೀ 2 ತಿಂಗಳು ಬೇಸಿಗೆ ರಜೆಯನ್ನೇ ನೋಡೋದಿಲ್ಲ. SLC ಮಕ್ಕಳು ಇನ್ನೇನೋ ದೊಡ್ಡ ಅಚೀವರ್ಸ್ ಅನ್ನೋ ತರ ಅವರಿಗೆ ರಜೆಯನ್ನ ಮೊಟಕುಗೊಳಿಸಿ ತುಂಬಾ ಬೇಗ, ಹಾಗೆಲ್ಲ ಇರಲಿಲ್ಲ. ಜೂನ್ 1ಕ್ಕೆ ಶಾಲೆ ಶುರುವಾದ್ರೆ

0: ನಾವು ಹೋಗ್ತಿದ್ದೆ 3-4 ತಾರೀಕಿಗೆ ಶಾಲೆಗೆ ಹೋಗ್ತಾ ಇದ್ವಿ. ಅಷ್ಟೊತ್ತಿಗೆಲ್ಲ ಆಗಾಗ ಬಂದು ಹೋಗುವಂಥ ಬೇಸಿಗೆಯ ಹದವಾದ ಮಳೆ ಆಗಿರ್ತಾ ಇತ್ತು, ಭೂಮಿ ತಂಪುಗಟ್ತಾ ಇತ್ತು. ಇಂಥ ವಾತಾವರಣದಲ್ಲಿ ನಾವು ಶಾಲೆಯಿಂದ ಮನೆಗೆ ನಡ್ಕೊಂಡು ಬರುವಾಗ ರಸ್ತೆ ಅಕ್ಕಪಕ್ಕದಲ್ಲೆಲ್ಲ ಅವಾಗೆಲ್ಲ ಗೊತ್ತಲ್ಲ ಮೇಲೆ ಕೆಳಗೆ ನೋಡ್ತಾ ನಿಜವಾದ ಶಾಲೆಯ ಸಂತೋಷವನ್ನು ನಾವು ಅವಾಗ ಅನುಭವಿಸ್ತಾ ಇದ್ವಿ. ಯಾರೋ ಹಾರಿಸಿಬಿಟ್ಟಂಥ ಗಾಳಿಪಟ ಯಾವುದೋ ಮರದಲ್ಲಿಯೋ ಲೈಟು ಕಂಬದಲ್ಲಿಯೋ ನೇತಾಡ್ತಿದ್ರೆ ನಾವೆಲ್ಲ ಶಾಲೆ ಬ್ಯಾಗನ್ನು ಬಿಸಾಕಿ ಅದೊಂದು ಆದ್ಯ ಕರ್ತವ್ಯ ಅನ್ನೋ ಥರ ಹೇಗಾದರೂ ಮಾಡಿ ಕಲ್ಲೊಡೋದೋ ಮರ ಹತ್ತಿನೋ ಆ ಲೈಟ್ ಕಂಬ ಅಲ್ಲಾಡಿಸಿನೋ ಅದನ್ನು ಬೀಳಿಸಲೇಬೇಕಾಗಿತ್ತು. ಅದೊಂದು ಸಾಧನೆ ಅನ್ನೋ ಥರ ಎಲ್ಲೆಲ್ಲಿ ಯಾವ್ಯಾರ ಮನೆಯಲ್ಲಿ ಹಣ್ಣುಗಳು ಬಿಡ್ತಾ ಇತ್ತು, ಪೇರಳೆ ಹಣ್ಣು ಮಾವಿನ ಹಣ್ಣು ಅದೆಲ್ಲವನ್ನು ನೋಡ್ತಾ ಅದೆಲ್ಲ ಲೆಕ್ಕ ಹಾಕ್ತಾ ಅಲ್ಲಲ್ಲಿ ಬಿದ್ದದ್ದನ್ನು ತಿಂದು ಒಂದು ಖುಷಿಯಲ್ಲಿ ಕೇಕ್ ಹೇಳಿ ಸಂಭ್ರಮದಲ್ಲಿ ನಾವು ಮನೆಗೆ ಬರ್ತಾ ಇದ್ವಿ. ಹೀಗೆ ಬರುವಾಗ ಅಕ್ಕಪಕ್ಕದಲ್ಲಿ ಆಗಾಗ ಆಗಷ್ಟೇ ಮೊಳಕೆ ಒಡೆದಂಥ ಸಣ್ಣ ಸಣ್ಣ ಸಸಿಗಳು ಟಿಸಿಲುಗಳು ಎಲ್ಲ ಬಿದ್ದಿರ್ತಾ ಇತ್ತು. ಈ ಶಾಲೆಯಲ್ಲಿ ಶತದಡ್ಡ ಅನಿಸ್ಕೊಂಡ ಹುಡುಗ ಅವನು ಅದನ್ನು ಕರಾರುವಕ್ಕಾಗಿ ಹೇಳ್ತಾ ಇದ್ದ, ಇದು ಇಂಥದ್ದೇ ಸಸಿ, ಇದು ಇಂಥದ್ದೇ ಬಳ್ಳಿ ಆಗ್ತದೆ ಅಂತ ಹೇಳಿ. ಆಮೇಲೆ ಅದಷ್ಟೇ ಅಲ್ಲ, ದಾರಿ ಉದ್ದಕ್ಕೂ ಹೋಗಿ ಬರುವಾಗ ಇಲ್ಲಿ ಎಷ್ಟೆಲ್ಲ ಮರಗಿಡಗಳಿರ್ತಿತ್ತು ಅದಷ್ಟೂ ಮರಗಿಡಗಳ ಹೆಸರನ್ನ ಹೇಳ್ತಾ ಇದ್ದ. ಆಮೇಲೆ ಪ್ರತಿಯೊಂದು ಮರದ ಕೆಳಗೆ ನಿಂತು ಈ ಮರದಲ್ಲಿ ಇಂಥದ್ದೇ ಪಕ್ಷಿ ಇದೆ ಅಂತಲೂ ಹೇಳ್ತಾ ಇದ್ದ. ನಿನಗೆ ಹೇಗಪ್ಪ ಆಕಾಶದ ಎತ್ತರಕ್ಕೆ ಚಾಚಿಕೊಂಡಿರುವ ಮರದಲ್ಲಿ ಇಂಥದ್ದೇ ಪಕ್ಷಿ ಇದೆ ಅಂತ ಹೇಗೆ ಹೇಳ್ತೀಯಾ ಅನ್ನೋ ಆಶ್ಚರ್ಯದಲ್ಲಿ ನಾವು ಕೇಳಿದ್ರೆ, ನೋಡು ಈ ಸುರುಳಿ ಸುರುಳಿ ಹಾಗೆ ದೊಡ್ಡ ಶಾವಿಗೆ ಹಚ್ಚಿನ ಹಾಗೆ ಬಿದ್ದಿರುವ ಹಕ್ಕಿಯ ಹಿಕ್ಕೆ ಇದೆಯಲ್ಲ, ಇದು ಗಿಳಿಯದ್ದು, ಇನ್ನೊಂದು ಗುರವಂಕದ್ದು, ಇನ್ನೊಂದು ಕಾಗೆಯದ್ದು, ಹೀಗೆ ನೂರಾರು ಪಕ್ಷಿಗಳ ಬರೀ ಹಿಕ್ಕೆಯನ್ನು ನೋಡಿ ಆತ ಈ ಮರದಲ್ಲಿ ಇಂಥದ್ದೇ ಪಕ್ಷಿ ವಾಸ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದ. ಈಗ ನಿಜಕ್ಕೂ ನಾವು ತಿಳ್ಕೋಬೇಕಾಗಿದ್ದು ಶತದಡ್ಡ ಅವನ ಅಥವಾ ಲೆಕ್ಕ ಮಾಡೋದ್ರಲ್ಲಿ ಓದೋದ್ರಲ್ಲಿ ಬರೆಯೋದ್ರಲ್ಲಿ ಜಾಣರಾಗಿದ್ದ ನಾವ ಅಂತ ಹೇಳಿ. ಪ್ರಕೃತಿ ಒಂದು ಪಾಠಶಾಲೆ, ಪ್ರಕೃತಿ ಒಂದು ವಿಜ್ಞಾನ, ಆದರೆ ಅದನ್ನು ಓದೋದಕ್ಕೆ ಹೀಗೆ ಅಂತ ಹೇಳಿ ಒಂದು ಚೌಕಟ್ಟಿನ ಸಬ್ಜೆಕ್ಟನ್ನ ನಾವು ಹಾಕ್ತಾ ಹೋದಾಗ್ಲೇ ನಮ್ಮ ಜ್ಞಾನ ವಿಸ್ತಾರ ಬಹುಶಃ ಕಡಿಮೆ ಆಗ್ತಾ ಹೋಯ್ತೋ ಏನೋ. ಜ್ಞಾನ ಅನ್ನೋದು ಆನಂದವಾಗಿ ದಾರಿದೀಪವಾಗಿ ಬಂದಾಗಲೇ ಅದು ನಮ್ಮ ಬದುಕಿನ ಸಾರ್ಥಕತೆ. ಇಂಥದ್ದೇ ಆನಂದವನ್ನು ಹೊಂದಿದವರೇ ಮತ್ತು ಜ್ಞಾನವನ್ನು ಪಡೆದವರು ಪಕ್ಷಿತಜ್ಞ ಸಲೀಂ ಅಲಿ ಆದರು, ಜ್ಞಾನವನ್ನು ಹೊಂದೋರು ಅಕ್ಷರಾಭ್ಯಾಸ ಇಲ್ಲದೆ ಇದ್ರೂ ಕೂಡ ವೃಕ್ಷ ಪ್ರೇಮಿ ಸಾಲು ಮರದ ತಿಮ್ಮಕ್ಕನಂತವ್ರು ಸಿಗ್ತಾರೆ, ತುಳಸಿಗೌಡ ಲಕ್ಷ ಮರಗಳ ತಾಯಿ ಪರಿಸರವಾದಿ ಅನ್ನಿಸ್ಕೊಂಡಂಥ ತುಳಸಿಗೌಡರಂಥ ಪರಿಸರವಾದಿಗಳನ್ನೆಲ್ಲ ಹುಟ್ಟು ಹಾಕುತ್ತೋ ಏನು. ಇದೆಲ್ಲ ಒತ್ತಟ್ಟಿಗಿರಲಿ, ಇವತ್ತು ಪುಸ್ತಕದ ಜ್ಞಾನದ ಜೊತೆಗೆ ಸರಿ ತಪ್ಪುಗಳ ನೈತಿಕ ಮೌಲ್ಯಗಳನ್ನು ಪೋಷಕರು ಶಿಕ್ಷಕರು ಬಹುಶಃ ಕೂಡಿಯೇ ಹೇಳ್ಕೊಡುವಂತಹ ಅಗತ್ಯತೆ ಇವತ್ತಿಗಿದೆ. ಹೇಗೆ ಮದ್ಯಪಾನ ಧೂಮಪಾನ ಗುಟ್ಕಾ ತಂಬಾಕು ಇಂಥವೆಲ್ಲ ಆರೋಗ್ಯಕ್ಕೆ ಮಾರಕ ಅಂತ ನಾವು ಮಕ್ಕಳಿಗೆ ಹೇಳ್ಕೊಡ್ತೇವೋ ಹಾಗೆ ಅಷ್ಟೇ ಗಟ್ಟಿ ಧ್ವನಿಯಲ್ಲಿ ಧೈರ್ಯವಾಗಿ ನೀವು ಮುಂದೆ ಏನಾದ್ರೂ ದೊಡ್ಡ ಜನರಲ್ ಸ್ಟೋರ್ನ ಮಾಲೀಕರಾದರೆ ಅಥವಾ ಸಣ್ಣ ಪುಟ್ಟ ಅಂಗಡಿಗಳನ್ನು ಜೀವನೋಪಾಯಕ್ಕೆ ಇಟ್ಕೊಂಡ್ರೆ ನಿಮ್ಮ ಅಂಗಡಿಗಳಲ್ಲಿ ನಾವು ಸಿಗರೇಟು ಗುಟ್ಕಾದಂಥದ್ದನ್ನು ಮಾರೋದಿಲ್ಲ, ಮಾರಬಾರದು ಅನ್ನೋದನ್ನು ನಾವು ಹೇಳ್ಕೊಡ್ತಾ ಇದ್ದೀವ, ಅದನ್ನು ನಾವು ಕೇಳ್ಕೊಳ್ಬೇಕಾಗತ್ತೆ. ಒಬ್ಬ ಬೆಳೆ ಬೆಳೆಯುವ ಅನ್ನದಾತ ರೈತನಿಗೆ ಒಬ್ಬ ಬಾರ್ ಓನರ್ಗಿಂತ ಜಾಸ್ತಿ ಬೆಲೆ ಕೊಡೋದನ್ನು ನಾವು ಕಲಿಸ್ಬೇಕಾಗತ್ತೆ. ಸ್ವಲ್ಪ ಜನರಿಗೆ ಇದು ಕಹಿ ಅನ್ನಿಸ್ಬೋದು, ಆದರೆ ವಾಸ್ತವ ಅಲ್ವಾ? ಮದ್ಯಪಾನ ಕೆಟ್ಟದ್ದು ಹೇಗೋ, ಮದ್ಯಪಾನ ಮಾರ್ತಿದ್ದಾರೆ ಸಿಗ್ತಿದೆ ಅನ್ನೋದ್ರಿಂದ ಜನಗಳು ಹಾಳಾಗ್ತಿರೋದು ಹಾಗೆ ಅಂತ ನಾನು ಅನ್ಕೊಳ್ತೇನೆ. ಈ 90% ತೆಗೆದ ಮಕ್ಕಳು ಮಾತ್ರ ನಮ್ಮ ಶಾಲೆಯ ಉನ್ನತ ಶಿಕ್ಷಣಕ್ಕೆ ಯೋಗ್ಯರು ಅಂತ ಕೆಲವೊಂದು ಕಾಲೇಜುಗಳು ಬೋರ್ಡ್ ಹಾಕೊಳ್ತವೆ. ತುಂಬ ಚೆನ್ನಾಗಿ ಓದೋ ಮಕ್ಕಳಿಗೆ, ತುಂಬ ಬುದ್ಧಿವಂತ ಮಕ್ಕಳಿಗೆ ಬಹುಶಃ ಶಾಲೆ ಅನ್ನೋದು ಅಷ್ಟೊಂದು ಅಗತ್ಯವಾಗಿರೋದಿಲ್ಲ. ಅವರಷ್ಟಕ್ಕೆ ಅವ್ರು ಓದ್ಬಿಡ್ತಾರೋ ಏನೋ, ಅಥವಾ ಸ್ವಲ್ಪ ಹೇಳಿಕೊಟ್ರೂ ತುಂಬ ತಿಳ್ಕೊಂಡು ಅದನ್ನು ಹೇಗೆ ಅಂಕ ತೆಗೆಯೋದು ಅನ್ನೋದರಲ್ಲಿ ನಿಸ್ಸೀಮರಾಗ್ಬಿಡ್ತಾರೆ. ಅದೇ ನಿಜಕ್ಕೂ ನಾವು ಹೇಳ್ಕೊಡ್ಬೇಕಾಗಿರೋದು ಸಾಧಾರಣ ಬುದ್ಧಿಮತ್ತೆಯ ಮಕ್ಕಳಿಗೆ ಅಲ್ವಾ? ಯಾವ ಶಿಕ್ಷಣ ಅಥವಾ ಶಿಕ್ಷಕ ನಿಜವಾಗ್ಲೂ ಜ್ಞಾನವಂತನಾಗಿದ್ದರೆ, ಆ ಶಿಕ್ಷಣ ಸಂಸ್ಥೆ ನಾನು ಜ್ಞಾನವನ್ನೇ ಹಂಚ್ತೇನೆ ಅಂತ ನಿಂತರೆ ಈ ರ್ಯಾಂಕ್ ಬಂದ ಸ್ಟೂಡೆಂಟ್ಗಳಷ್ಟೇ ನಮಗೆ ಒಳಗಡೆ ಪ್ರವೇಶ, ಅಥವಾ ನಮ್ಮ ರ್ಯಾಂಕ್ ಬಂದವ್ರನ್ನಷ್ಟೇ ದೊಡ್ಡದಾಗಿ ಬೋರ್ಡಲ್ಲಿ ಬಿಂಬಿಸುವ ಕೆಲಸವನ್ನು ಮಾಡೋದನ್ನು ಬಿಟ್ಟು ಸಾಧಾರಣ ಮಕ್ಕಳನ್ನು ಕೂಡ ನಾವು ಅತ್ಯಂತ ಉನ್ನತ ಜ್ಞಾನವನ್ನು ಕೊಟ್ಟು ಅವರನ್ನು ವಿದ್ಯಾವಂತರನ್ನಾಗಿ ಮಾಡಬಲ್ಲೆವು, ಮತ್ತು ಈ ಸಮಾಜದ ಯಾವುದೇ ಸ್ತರದಲ್ಲಿ ಕೂಡ ಅವರು ಆತ್ಮವಿಶ್ವಾಸದಿಂದ ಬಾಳೋ ಹಾಗೆ ನಾವು ಮಾಡ್ತೀವಿ ಅಂತ ಯಾವುದಾದ್ರೂ ಶಿಕ್ಷಣ ಸಂಸ್ಥೆ ಇವತ್ತು ಹೇಳ್ತಾ ಇದೆಯಾ ಅನ್ನೋದು ನಾವು ಪೋಷಕರು ನಮ್ಮ ಬೆವರಿನ ದುಡಿಮೆಯನ್ನ ಅದಕ್ಕೆ ಹಾಕೋದಕ್ಕಿಂತ ಮುಂಚೆ ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗುತ್ತೋ ಏನೋ. ಪಠ್ಯ ಅಂದ್ರೆ ಖುಷಿ ಖುಷಿಯಲ್ಲಿ ಓದಬೇಕಾದ ಮಕ್ಕಳು, ಓ ಇದನ್ನ ನಾನು ಓದ್ತಾ ಇದ್ದೀನಿ ಇದನ್ನ ನಾನು ತಿಳ್ಕೊಳ್ತೇನೆ ಅಂತ ಇರಬೇಕಾಗಿದ್ದ ಮಕ್ಕಳು. ಪಠ್ಯ ಅಂದ್ರೆ ಇದನ್ನ ಓದಿದ್ರೆ ಅಂಕ ಬರುತ್ತೆ, ಮಾರ್ಕ್ಸ್ ಬರುತ್ತೆ, ಹೇಗಾದ್ರೂ ಮಾಡಿ ಬಾಯಿಪಾಠ ಆದ್ರೂ ಮಾಡಿ ಇದನ್ನ ಓದ್ಬಿಡ್ಬೇಕು, ಇದನ್ನ ಈ ವರ್ಷದಲ್ಲಿ ಬಿಟ್ಟು ಬಿಡಬೇಕು ಅಂತ ಓದುವ ಮಕ್ಕಳೇ ಜಾಸ್ತಿ ಆಗಿದ್ದಾರೆ. ನೋಡಿ, ಈ ಅಂಕ ತೆಗೆಯುವ ಒತ್ತಡದಲ್ಲಿ ಮುಂದೆ ನಮ್ಮ ದೇಶವನ್ನ ಆಳಬೇಕಾದಂತಹ ಅಥವಾ ನಮ್ಮ ದೇಶವನ್ನ ಬೆಳೆಸಬೇಕಾದಂತಹ ಮಕ್ಕಳು ಅವರ ಮಾನಸಿಕ ದೈಹಿಕ ಆರೋಗ್ಯ ಹಾಳು ಮಾಡಿಕೊಂಡ್ರೆ ಅದು ನಮ್ಮ ಸಮಾಜಕ್ಕೆ ಆಗುವ ದೊಡ್ಡ ನಷ್ಟ ಅಲ್ವಾ? ಎಲ್ಲ ಪಿ ಯು ಶಾಲೆಗಳು ಇವತ್ತು ನೀಟ್ ಜೆಇ ಕೋರ್ಸ್ ಕೋಚಿಂಗ್ ಕೊಡ್ತೇವೆ ಅಂತ ಬೋರ್ಡ್ ಹಾಕೊಳ್ತಾರೆ, ಆದರೆ ನಮ್ಮ ಶಾಲೆಯ ಇಂತಿಷ್ಟು ಮಕ್ಕಳು ಇಂಜಿನಿಯರ್ ಸೀಟ್ ಗಿಟ್ಟಿಸ್ಕೊಂಡಿದ್ದಾರೆ ಅಂತ ಹಾಕ್ತಾರೆ ಹೊರತು ಇದರ ಆಚೆಗೂ ಬೇರೆ ಬೇರೆ ಯೋಗ್ಯ ಡಿಗ್ರಿಗಳಿದೆ, ಕೋರ್ಸ್ಗಳಿದೆ, ಅದು ಕೂಡ ನಮ್ಮ ಮಕ್ಕಳನ್ನ ಬದುಕೋದಕ್ಕೆ ಯೋಗ್ಯರನ್ನಾಗಿ ಮಾಡ್ತದೆ. ಅಂಥ ಕೋರ್ಸ್ಗಳಿಗೂ ಕೂಡ ನಮ್ಮಲ್ಲಿ ಜ್ಞಾನಕ್ಕೆ ದಾರಿ ಇದೆ, ದೀವಿಗೆ ಇದೆ ಅಂತ ಹೇಳಿಕೊಳ್ಳುವಂತಹ ಕಾಲೇಜುಗಳು ಇವತ್ತು ಮುಂದೆ ಬರಬೇಕಾಗಿದೆ. ಇಂಜಿನಿಯರ್ ಮತ್ತೆ ಡಾಕ್ಟರ್ ಆದ್ರೆ ಮಾತ್ರ ಸರ್ವಶ್ರೇಷ್ಠ, ಇಲ್ಲ ಅಂದ್ರೆ ಕನಿಷ್ಠ ಅನ್ನೋದು ಭಾವ ಯಾಕೆ ಬಂದಿದೆಯೋ ಗೊತ್ತಿಲ್ಲ. ಯಾಕಂದ್ರೆ ಎಲ್ಲಾ ಪಿ ಯು ಶಾಲೆಗಳು ಕಾಲೇಜುಗಳು ಇವತ್ತು ಹಾಕೊಳ್ತಾ ಇರೋದು ನಮ್ಮಲ್ಲಿ ನೀಟ್ ಕೋಚಿಂಗ್ ಕೊಡ್ತೇವೆ, ಜೆಇ ಕೋಚಿಂಗ್ ಕೊಡ್ತೇವೆ ಅಂತಲೇ ಹಾಕೋತಾ ಇರೋದು. ಪಿ ಯು ಸಿ ಅಂತ ಮೊದಲೇ ವಿಜ್ಞಾನ ವಿಷಯದಲ್ಲಿ ಅತ್ಯಂತ ಕಷ್ಟವಾಗಿರೋ ಸಿಲೆಬಸ್ಗಳನ್ನು ಓದಿಯೂ ಪಾಪ ತುಂಬಾ ಮಕ್ಕಳು ನೀಟು ಜೆಇ ಅಂತೆಲ್ಲ ತುಂಬಾ ಒತ್ತಡದಲ್ಲಿ ಇವತ್ತು ಸಿಕ್ಕಾಕೊಂಡಿದ್ದಾರೆ. ಸಮಾಜದ ಸರ್ವತೋಮುಖ ಬೆಳವಣಿಗೆಯಲ್ಲಿ ಇಂಜಿನಿಯರಿಂಗ್ ಅಷ್ಟೇ ಶ್ರೇಷ್ಠವಾ, ಡಾಕ್ಟರ್ ಅಷ್ಟೇ ಶ್ರೇಷ್ಠನಾ? ಇದು ನಾವಿವತ್ತು ಕೇಳ್ಕೊಳ್ಬೇಕು. ನಮ್ಮ ಸಮಾಜದಲ್ಲಿ ಆಟೋ ಓಡಿಸೋರಿಂದ ಕೃಷಿಕರಿಂದ ಮನೆ ಕಟ್ಟೋರಿಂದ ಪ್ರತಿಯೊಬ್ಬ ಮೇಸ್ತ್ರಿಯವರಿಂದ ಇವತ್ತು ಪ್ರತಿಯೊಬ್ಬರು ಕೂಡ ನಮಗೆ ಬೇಕಾಗಿದ್ದಾರೆ, ಮತ್ತು ಅವರೆಲ್ಲರೂ ಕೂಡಿದರೆ ಮಾತ್ರ ಇವತ್ತು ಸಮಾಜ ಆಗೋದು. ಅವರಿವರ ಮಕ್ಕಳು ಇಂಜಿನಿಯರ್ ಆದರೂ ನಮ್ಮ ಮಕ್ಕಳು ಇಂಜಿನಿಯರೇ ಆಗಬೇಕು ಅನ್ನೋದು ಇವತ್ತು ಹೆಚ್ಚಿನ ಪೋಷಕರಲ್ಲಿ ತಲೆಗೆ ತುಂಬಿಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಮಕ್ಕಳು ಇಂಜಿನಿಯರ್ ಆಗ್ತಾ ಇದ್ದಾರೆ. ನೋಡಿ, ಇತ್ತೀಚೆಗೆ ಅಂದರೆ ಈಗೊಂದು 2-3 ದಿವಸದ ಹಿಂದೆ ಬಂದ ಸಮೀಕ್ಷೆಯ ಪ್ರಕಾರ ಮೈಕ್ರೋಸಾಫ್ಟ್ ತನ್ನ ಕಂಪನಿಯಿಂದ 6,000 ಉದ್ಯೋಗಿಗಳನ್ನು ತೆಗೆದುಹಾಕಿದ್ದಾರೆ. 18 ವರ್ಷ ಅನುಭವ ಇರೋರು ಕೂಡ ಅದರಲ್ಲಿ ಇದ್ದಾರೆ ಅನ್ನೋದು ತುಂಬ ದುಃಖಕರವಾದ ಸಂಗತಿ. ಪ್ರತಿ ವರ್ಷ ನಮ್ಮ ದೇಶದಲ್ಲಿ 15 ಲಕ್ಷ ಇಂಜಿನಿಯರ್ ಸ್ಟೂಡೆಂಟ್ಸ್ಗಳು ಹೊರಗಡೆ ಬರ್ತಾ ಇದ್ದಾರೆ, ಅದರಲ್ಲಿ ಕೆಲಸ ಸಿಗ್ತಾ ಇರೋದು 10% ಜನ ಮಾತ್ರ. ನೋಡಿ, ಇವತ್ತು ನಾವು ಮೊಬೈಲನ್ನು ಬರೀ ರೀಲ್ಸ್ ನೋಡೋದಕ್ಕೆ ಅಥವಾ ಇನ್ನೇನೋ ನೋಡೋದಕ್ಕೆ ಉಪಯೋಗಿಸ್ಕೊಳ್ಳೋದಕ್ಕಿಂತ ನಮ್ಮ ಮಕ್ಕಳನ್ನು ಶಾಲೆಗೆ ಹಾಕೋದಕ್ಕೆ ಮುಂಚೆ ಅಥವಾ ನಮ್ಮ ಮಕ್ಕಳಿಗೆ ಏನನ್ನೋ ಒಂದು ಕಣ್ಣು ಮುಚ್ಚಿಕೊಂಡು ಕಲಿಸ್ಬಿಡ್ತೇವೆ, ಅವರಿವರು ಓದಿದ್ದನ್ನೇ ಇವರು ಓದ್ಬಿಡಲಿ ಅನ್ನೋದಕ್ಕಿಂತ ಮುಂಚೆ ಈ ಅಂಕಿಅಂಶಗಳನ್ನು ಒಂಚೂರು ನಾವೇ ಹುಡುಕಿ ತೆಗೆದು ನೋಡಿದ್ರೆ ಬಹುಶಃ ಒಳ್ಳೆಯದೋ ಏನೋ. 15 ಲಕ್ಷ ಇಂಜಿನಿಯರ್ ಆಗಿ ಬರುವ ಮಕ್ಕಳು ಇಂಜಿನಿಯರ್ ಕಾಲೇಜಲ್ಲಿ ಅದೆಷ್ಟು ಮಣ್ಣು ಹೊತ್ತಿರ್ತಾರೆ ಅಥವಾ ಅದೆಷ್ಟು ನಾವು ನಮ್ಮ ಬೆವರಿನ ಪರಿಶ್ರಮವನ್ನು ಹಾಕಿರ್ತೀವಿ ಅನ್ನೋದು ನಮಗೆ ಗೊತ್ತಿದೆ. ಅಷ್ಟು ದೊಡ್ಡ ಓದು, ಅಷ್ಟು ಕಷ್ಟಪಟ್ಟು, ಅಷ್ಟು ವರ್ಷಗಟ್ಟಲೆ ಓದಿ ಬಂದ ಮಕ್ಕಳಿಗೆ ಸರಿಯಾದ ಸಂಬಳವಿಲ್ಲದ ಕೆಲಸ ಸಿಗದೇ ಇದ್ದರೆ ಅದು ನಿಜಕ್ಕೂ ತಂದೆ ತಾಯಿಗೆ ಮತ್ತು ಮಕ್ಕಳಿಗೆ ಆಘಾತ ಅಲ್ವಾ? ಹಾಗಾಗಿ ನಾವು ಈ ಇಂಜಿನಿಯರ್ ಆಚೆಗೂ ಕೂಡ 15 ಲಕ್ಷದಲ್ಲಿ 10% ಅಂದರೆ ಬರೀ 15,000 ಆಯಿತು, 15,000 ಮಕ್ಕಳಿಗಷ್ಟೇ ಕೆಲಸ ಸಿಕ್ಕುತ್ತೆ, ಇನ್ನು ಉಳಿದ ಲಕ್ಷಾಂತರ ಮಕ್ಕಳು ಹಾಗೆ ಉಳಿದೋಗ್ತಾರೆ ಅಂತ ಅಂದರೆ, ಅಥವಾ ಬೇರೆ ಬೇರೆ ಕೆಲಸಗಳಿಗೆ ಅವರು ಶಿಫ್ಟ್ ಆದರೂ ಕೂಡ ಇಂಜಿನಿಯರ್ ಓದಿ ಆ ಕೆಲಸಗಳಿಗೆ ಶಿಫ್ಟ್ ಆಗೋ ಅಗತ್ಯ ಇದೆ. ಇದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಜ್ಞಾನಾರ್ಜನೆ ಆತ್ಮವಿಶ್ವಾಸ ತುಂಬಬೇಕಾದ ದೊಡ್ಡ ದೊಡ್ಡ ಸಂಸ್ಥೆಗಳು ಇವತ್ತು ನಿಜವಾಗ್ಲೂ ಮಕ್ಕಳನ್ನ ಚೂರು ಅವರು ತಗೊಂಡ ಫೀಸಿಗೆ ನೋಡಿ ಮಕ್ಕಳೇ ಇದರ ಆಚೆಗೂ ಹೀಗೆಲ್ಲ ಇದೆ, ಮತ್ತೆ ಇಂಜಿನಿಯರ್ ಆಗೋದು ಒಂದೇ ಆದ್ಯ ಕರ್ತವ್ಯ ಅಂತ ಅಂದ್ಕೊಳ್ಬೇಡಿ ಅಂತ ಹೇಳಿ ಬೇರೆ ಬೇರೆ ಸ್ಥಳಗಳಲ್ಲಿ ಅಥವಾ ಸಮಾಜದ ಬೇರೆ ಬೇರೆ ರಂಗಗಳಲ್ಲಿ ತುಂಬ ಹೆಸರುವಾಸಿಯಾದವರನ್ನ, ಆತ್ಮೋನ್ನತಿಗಾಗಿ ಕೆಲಸ ಮಾಡುವವರನ್ನ, ಬದುಕಿನ ಆನಂದವನ್ನು ಕಂಡುಕೊಂಡವರನ್ನ ಇವತ್ತು ಪರಿಚಯಿಸಬೇಕಾದಂಥ ಅಗತ್ಯ ಇದೆ ಅನ್ನೋದು ನಮ್ಮ ಅಭಿಪ್ರಾಯ. ನಾನು ಯಾಕೆ ಶಿಕ್ಷಣದಲ್ಲಿ ಪದೇ ಪದೇ ಮಕ್ಕಳು ಖುಷಿಯಾಗಿದ್ದಾರಾ ಅಂತ ಕೇಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ ಅಂದರೆ, ಒಂದು ಪುಟ್ಟ ಕತೆ ಹೇಳ್ಬಿಡ್ತಾನೆ. ಒಬ್ಬರು ಡಾಕ್ಟ್ರ್ ಇದ್ದರು ಫಾರಿನ್ ಕಂಟ್ರಿನಲ್ಲಿ, ಯುನೈಟೆಡ್ ಕಿಂಗ್ಡಮ್ನಲ್ಲಿ. ಆ ಡಾಕ್ಟ್ರು ಆತ ತುಂಬ ಕಷ್ಟಪಟ್ಟು ಓದಿ ಡಾಕ್ಟರ್ ಆಗಿರ್ತಾನೆ. ಚಿಕ್ಕಂದಿನಿಂದ ಡಾಕ್ಟರೇ ಆಗಬೇಕು, ನಾನು ಅತ್ಯುತ್ತಮ ವೈದ್ಯ ಆಗಬೇಕು ಅಂತ ಕನಸು ಕಂಡು ಆತ ವೈದ್ಯ ಆದವನು. ಆತ ವೈದ್ಯ ವೃತ್ತಿ ಶುರು ಮಾಡಿದಾಗ ಪೇಷಂಟ್ಗೋಸ್ಕರ ಕಾಯ್ತಾ ಇರ್ತಾನೆ. ಒಂದ್ ದಿವಸ ಕಾಯ್ತಾನೆ, ಎರಡು ದಿವಸ ಕಾಯ್ತಾನೆ, ಒಂದ್ ವಾರ ಕಾಯ್ತಾನೆ. ಪೇಷಂಟ್ಗಳು ಹೊಸ ವೈದ್ಯರಾದ್ರಿಂದ ಅಷ್ಟು ಬೇಗ ಬರೋದಿಲ್ಲ. ಈತ ಸುಮ್ಮನೆ ಕೂತ್ಕೊಂಡು ಏನ್ ಮಾಡೋದು ಅಂತ ಹೇಳಿ ಒಂದು ಚಿಕ್ಕ ಕಥೆ ಬರೀತಾನೆ. ಆ ಕಥೆಯನ್ನ ಅಲ್ಲಿನ ಯಾವುದೋ ಒಂದು ದೈನಿಕಕ್ಕೆ ಕಳಿಸ್ತಾನೆ, ಪತ್ರಿಕೆಗೆ. ಆ ಕಥೆ ಅಲ್ಲಿ ಪ್ರಕಟವೂ ಆಗ್ಬಿಡತ್ತೆ, ಮತ್ತೆ ಅದಕ್ಕೆ ತಕ್ಕಂತೆ ಒಂದು ಗೌರವ ಸಂಭಾವನೆ ಕೂಡ ಅವನಿಗೆ ಬರುತ್ತೆ. ಅವನಿಗೆ ಖುಷಿಯಾಗ್ಬಿಡುತ್ತೆ, ಅರೆ ಟೈಮ್ ಪಾಸ್ಗೆ ಅಂತ ಬರ್ತಿದ್ದ ಕಥೆ, ಅದಕ್ಕೆ ನನಗೆ ಸಂಭಾವನೆಯೂ ಬಂತು, ಜನಪ್ರಿಯತೆಯೂ ಬಂತಲ್ಲ, ಇರಲಿ ಇನ್ನೂ ಪೇಷಂಟ್ ಬರೋ ತನಕ ನಾನು ಹೀಗೆ ಕಥೆಗಳನ್ನು ಬರೀತೀನಿ ಅಂತ ಹೇಳಿ ಬರಿತಾ ಹೋಗ್ತಾನೆ. ಇವತ್ತು ಆತ ದೊಡ್ಡ ಕಾದಂಬರಿಕಾರ, ನಾವೆಲ್ಲ ಓದಿದ ಶರ್ಲಾಕ್ ಹೋಮ್ಸ್ ಸೀರೀಸ್ನ ಕಾದಂಬರಿಕಾರ ಸರ್ ಆರ್ಥರ್ ಕೊನಾನ್ ಡಯಲ್. ಇದು ಇದಕ್ಕೋಸ್ಕರನೇ ಹೇಳೋದು, ಮಕ್ಕಳಿಗೆ ಅಥವಾ ಮನುಷ್ಯರಿಗೆ ಎಲ್ಲಿ ಖುಷಿ ಸಿಗ್ತದೋ ಆ ಖುಷಿಯೊಂದಿಗೆ ನಾವು ಬದುಕೋಣ. ವಿದ್ಯೆ ಒಳ್ಳೆಯದಲ್ಲ ಅಂತ ಹೇಳೋದೇ ಇಲ್ಲ, ವಿದ್ಯೆ ಅತ್ಯಂತ ಅಗತ್ಯ, ವಿದ್ಯೆಯೊಟ್ಟಿಗೆ ನಾವು ಕಳೆದು ಹೋಗೋದು ಬೇಡ, ನಾವು ಬೆಳೆಯೋಣ ಅಂತ ಹೇಳ್ತಾ ಇದೊಂದು ಪುಟ್ಟ ಮಾತುಕತೆಗೆ ವಿರಾಮ ಹಾಕ್ತಾ ಇದ್ದೇನೆ. ಮತ್ತೆ ಸಿಗೋಣ, ನಾನು ಮಾತಾಡ್ತಾ ಇದ್ದೀನಿ ಜ್ಯೋತಿ, ಮಾತು ಸ್ವಲ್ಪ ಜಾಸ್ತಿ, ಈ ಮಳೆಗಾಲ ಸುಟ್ಟ ಹಪ್ಪಳದೊಂದಿಗೆ ರುಚಿ ರುಚಿಯಾದ ಬಿಸಿ ಬಿಸಿಯಾದ ಹಬೆಯಾಡುವ ಚಹಾದೊಂದಿಗೆ ಮುಖಾಮುಖಿಯಾಗ್ತಾ ಕಲಿಯೋಣ ಅಂತ ಹೇಳ್ತಾ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಹಲೋ ಹಲೋ ಮಗ, ಕೇಂತಿತ್ತ?
2: ಹಾ ಅಮ್ಮ, ಕೇಂತಿತ್ತು ಹೇಳ.
1: ಮಗ ಹೆಂಗಿದ್ದೆ?
2: ನಾನ್ ಚೆನ್ನಾಗಿದ್ದೆ, ಎಂತ ಕಾಲ್ ಮಾಡೋದು?
1: ಅಪ್ಪಂಗ್ ಜೀವಕ್ಕೆ ಎಂತ ಎಡಿಯ ಮಗ, ನೀನ್ ಊರಿಗೆ ಬರ್ದೆ ಸುಮಾರ್ ಸಮಯ ಆಯ್ತಲ್ಲ, ಅದ್ಕೆ ಈ ಸಲ ಅಸಡಿ ಹಬ್ಬಕ್ಕಾರು ಬತ್ತೆ ಕಾಂಬಂದಡಿ ಫೋನ್ ಮಾಡ್ದೆ ಮಗ. ಅಪ್ಪನ್ ಕಣ್ಕ ಹೋದಂಗು ಅತ್ ಈ ಸಲ ಆತಿಲ್ಲ ಅಂದ್ ಹೇಳ್ಬೇಡ ಮಗ, ಬತ್ತಿಯಲ್ಲ.
2: ಸರಿ ಅಮ್ಮ, ಬತ್ತೇನ.
1: ಹಾ ಆಯ್ತ್ ಮಗ, ಇಡ್ತೆ ಅಕ್ಕ.
3: ಬೇಬಿ, ಈ ಮಳೆಲ್ ನಿಮ್ ಊರಿಗೆ ಬರೋದ್ ಬೇಕಿತ್ತ? ಒಂದ್ ರೋಡ್ ಬೇರೆ ಸರಿ ಇಲ್ಲ.
2: ಸಾರಿ ಬೇಬಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ.
4: ಓ ಹೋ ಸತೀಶ, ಹೆಂಗಿದೆ ಮಗ?
2: ಓ ಶೇಖರ್ ಮಾಸ್ಟ್ರೆ, ನಮಸ್ತೆ. ನಾನ್ ಚೆನ್ನಾಗಿದ್ದೆ, ನೀವ್ ಹೇಗಿದ್ದೀರಾ?
4: ನಾವ್ ಇತ್ತಲ್ಲ ಮಗ, ಏನ್ ಬಾರಿ ಅಪರೂಪದವನ ಇದೆ ಊರ್ ಬದಿಗೆ.
2: ಕೆಲ್ಸ ಮಾಸ್ಟ್ರೆ, ಒಂದ್ ದಿನಾನು ಫ್ರೀ ಇಲ್ಲ, ಅಷ್ಟೊಂದ್ ಬ್ಯುಸಿ ಆಗಿದ್ದೀನಿ ಈಗ.
4: ಆಯ್ಲಿ ಮಗ, ಒಳ್ಳೇದೆ, ನಮ್ಮ ಊರ್ ಬದಿ ಮಕ್ಕಳು ಒಳ್ಳೆದಾರೆ, ನಮಗೂ ಖುಷಿ ಅಲ್ದ? ಅದು ನಮ್ ಶಾಲೆ ಕಲ್ತ ಇಷ್ಟು ಒಳ್ಳೆ ಸ್ಥಾನದಂಗ ಇದ್ದೆ ಅಲ್ಲ, ಅದೇ ಖುಷಿ.
2: ಮಾಸ್ಟ್ರೆ, ನಾನು ಡಿಗ್ರಿನೂ ಇದೇ ಊರಂಗ್ ಮಾಡಿರೆ ಓಲ್ ಕಾಣಿ, ಆ ಗದ್ದಿ ಬದಂಗೆ ಅಗ್ಗಿ ಬಿಡೋ ಹೊರ್ತಿದ್ವಲ್ಲ ಗಂಡ್ಗಳ, ಹಾಂಗೆ ಇರ್ಕಿದಿತ್ತ. ನಾನ್ 7ನೇ ಕ್ಲಾಸ್ ಆದ್ಮೇಲೆ ಇಂಗ್ಲಿಷ್ ಮೀಡಿಯಂ ಹಾಪಕ್ ಹೋಯ್, ನಂಗೀಗ ಕಂಪ್ನಿಗೆ ಒಳ್ಳೆ ಜಾಬ್ ಸಿಕ್ಕಿ ಒಳ್ಳೆ ಪೋಸ್ಟ್ ಅಲ್ಲಿ ಇದ್ದೆ.
4: ಹಾರು ಕಲ್ತ್ರ ಮೇಲೆ ಹಕ್ಕಿಗೆ ಕೂಡಿ ನೆನ್ಪಾತಿಲ್ಲ. ನೀ 7ನೇ ಕ್ಲಾಸ್ ಆದ್ಮೇಲೆ ಇಂಗ್ಲಿಷ್ ಮೀಡಿಯಂಗೆ ಹೋಗಿ ಕಲ್ತಿಪ್ಪಗೂ ಸಾಕು, ಆದ್ರೆ ಬುಡಗಟ್ಟಿ ಇಲ್ದೆ ತಲೆ ಎತ್ತರಕ್ಕೆ ಬೆಳಕ್ ಆತಿಲ್ಲ, ಪಂಚಾಂಗ ಇಲ್ದೆ ಮನೆ ಕಟ್ಟೋಕ್ ಆಗ್ತಾನ?
2: ಅಯ್ಯೋ ಇರ್ಲಿ ಬಿಡಿ ಮಾಸ್ಟ್ರೆ, ನೋಡು ರಸ್ತೆಗೆ ಪಾಠ ಮಾಡಬೇಡಿ.
4: ಸರಿ ಮಗ, ಅಬ್ಬಿ ಕಾಯ್ತಾ ಇದ್ದಾಳೇನು, ಮಳಿ ಬಪ್ಪುಗಿಂತ ಮುಂಚೆ ಮನೆ ಹೋಗಿ ಸೇರ್ಕೊ, ನಾ ಬತ್ತೆ ಅಕ್ಕ.
2: ಸರಿ ಮಾಸ್ಟ್ರೆ.
3: ಬೇಬಿ, ಯಾರವರು?
2: ಅವರು ಶೇಖರ್ ಮಾಸ್ಟರ್ ಅಂತ, ನಮ್ ಪ್ರೈಮರಿ ಕನ್ನಡ ಸರ್ ಅವರು, ಯಾವಾಗ್ಲೂ ಕನ್ನಡ ಕನ್ನಡ ಅಂತ ಸಾಯ್ತಾ ಇರ್ತಾರೆ. ಸರಿ ನೀನ್ ನಡಿ ಹೋಗೋಣ.
5: ಓಹೋಹೋ ಸತೀಶಾ, ಎಲ್ಲಿ ಹೆಕ್ಕ ತಿಂತಿದ್ದೆ ಇಷ್ಟು ದಿವಸ?
2: ಓಹ್ ಮಾವ್ಲಣ್ಣ, ನೀವಿನ್ನು ಗಮ್ಮತ್ ಮಾಡುದು ಬಿಡ್ಲೆ ಮಾರ್ರೆ, ಹಂಗೆ ಇದ್ರಿ ಮಾರ ನೀವು.
5: ಹೌದ್ ಮಾರೆ, ನಾನ್ ಹಂಗೆ ಇದ್ದಿ, ನೀನ್ ಮಾತ್ರ ಪೂರ್ತಿ ಬದ್ಲಾಯಿದೆ ಕಾಣ್. ಹೇಳ್ದೆ ಕೇಳ್ದೆ ಬೆಂಗಳೂರಂಗ್ ಒಂದ್ ಮದಿ ಬೇರೆ ಆಯ್ದೆ. ಆಯ್ಲಿ ಆಯ್ಲಿ,
2: ಅದರ್ಲಿ ಮಾಬ್ಲಣ್ಣ, ಅಲ್ ಮುಂದ್ ದಾರಿ ಅಂತ ಬಂದ್ ಮಾಡಿದೆ.
5: ಹೌದಾ, ನಿಮ್ ಅಪ್ಪ ಹಿಂಗು ಆ ಕೆರಿ ಮನಿ ಸೇಸು ಅಣ್ಣಂಗ್ ಜೋರ್ ಗಾಲಟಿ ಮಾರೆ, ಅದಕ್ಕೆ ಆ ಜನ ನಿಮ್ ಮನಿ ಹಾಪ್ ದಾರಿ ಬಂದ್ ಮಾಡಿರ್.
2: ಮತ್ತೀಗ ಮನೆಗೆ ಹೆಂಗ್ ಹೋಗುದು?
5: ನೀನೀಗ ಬಂದೆ ಕಾಣ, ಅದ್ರಂಗ್ ವಾಪಸ್ ಹೋಗ್, ಅಲ್ಲ ಕೆರಿ ಹತ್ರ ಸಿಮೆಂಟ್ ರೋಡ್ ಇತ್ ಕಾಣ್, ಅದ್ರಂಗ್ ಹೋಗ್ ಸೀದಾ ನಿಮ್ ಮನಿ ಬಾಗ್ಲಿಗೆ ಹೋದ್ ಅಲ್ ಕಾಣ್, ಓಲ್ ತೋರತ್ಕ ಅದೇ ನಿಮ್ ಮನಿ.
3: ಬೇಬಿ, ಅದ ನಿಮ್ ಮನೆ? ಅಷ್ಟ ಚಿಕ್ ಮನೇಲಿ ನಾವಿರ್ಬೇಕಾ? ಐ ಕಾಂಟ್. ಇಲ್ಲೇ ಹತ್ರ ಎಲ್ಲಾದ್ರೂ ಹೋಟ್ಲೋ ಲಾಡ್ಜೋ ಏನು ಇಲ್ವಾ?
2: ಮಾವ್ಲಣ್ಣ, ಇಲ್ಲಿ ಹತ್ರ ಎಲ್ಲಾದ್ರೂ ಲಾಡ್ಜ್ ಇತ್ತಾ?
5: ಅಂದ್ರೆ
2: ಅಂದ್ರೆ ಅದೇ ವಸತಿ ಗೃಹ ಇದ್ರೆ ಹೇಳಿ, ನಾವು ಅಲ್ಲೇ ಇರ್ತೀವಿ 2 ದಿನ.
5: ಅಲ್ಲ ಮಾರೆ, ನೀನ್ ವಸಂತಿ ಗ್ರಹದಂಗೆ 2 ದಿನ ಇದ್ರೆ ವಸಂತಿ ಗಂಡ ಸುಮ್ನೆ ಐಕಂತ?
2: ಅಯ್ಯೋ ಮಾಬ್ಲಣ್ಣ, ಅದು ವಸಂತಿ ಗ್ರಹ ಅಲ್ಲ, ವಸತಿ ವಸತಿ ಗ್ರಹ. ಇರ್ಲಿ ಬಿಡಿ, ನಾವು ಮನೆಗೆ ಹೋಗ್ತೀವಿ, ಬರ್ತೀವಿ ಆಯ್ತಾ?
5: ಆಯ್ಲಿ ಮಗ.
3: ಬೇಬಿ, ಮತ್ತೆ ವಾಪಸ್ ಹೋಗ್ಬೇಕಾ?
2: ಇನ್ ಸ್ವಲ್ಪ ದೂರ ಅಷ್ಟೇ ಬೇಬಿ.
6: ಗಡ ಸತೀಶ, ಎಷ್ಟೊತ್ತಿಗೆ ಬಂದೆ ಗಡ? ಎಷ್ಟ್ ಸಮಯ ಆಯ್ತ್ ನಿನ್ ಕಂಡ್, ಅದ್ಯಾರ ಹೆಂಡ್ತಿಯಾ? ಬಾರಿ ಲೈಕ್ ಇತ್ ಮರೆ ಹೆಣ್ಣ. ಆರು ನಿನ್ ಮೇಲೆ ಸಿಟ್ಟಿದ್ ಕಡ ನಂಗೆ.
2: ಅತ್ತೆ ಅತ್ತೆ ನಿಧಾನ ನಿಧಾನ, ಯಾಕೆ ಸಿಟ್ಟು ನನ್ ಮೇಲೆ? ನಾನೇನ್ ಮಾಡ್ದೆ?
6: ಅಲಗಡ, ನಿನ್ನ ಮದಿಗಾರು ಗನಾ ಸೀರಿ ಸಿಕ್ಕತ್ತಂದಳಿ ಕಾಯ್ತಿದ್ದಿದೆ. ನೀನ್ ಕೇಂದ್ರೆ ಹೇಳ್ದೆ ಕೇಂದ್ರೆ ಗಟ್ಟಿದ್ ಮೇಲೆ ಮದಿ ಮಾಡ್ಕಂಡೆ. ನಮ್ದ್ ಸಾಯ್ಲಿ ಹೆತ್ ಅಪ್ಪ ಅಬ್ಬಿಗಾರು ಹೇಳಕ್ಕಿತ್ತ, ನೀನ್ ಹಿಂಗ್ ಮಾಡ್ತೆ ಅಂದಳಿ ಅನ್ಕಂಡಿರ್ಲ ಮಗ.
2: ಏನೀಗ, ನಾನ್ ಬೆಂಗಳೂರಿಗೆ ಮದುವೆ ಆದ ಕೂಡ್ಲೆ ಊರಂಗೇನ್ ಮಳೆ ಆಗೋದೇ ಸ್ಟಾಪ್ ಆಯ್ತಾ?
6: ಹಂಗಲ್ಲ ಮಗ, ಸಣ್ಣ ಮಗು ಇಪ್ಪತ್ತಿಗೆ ಅಟ್ಟದ ಮೇಲಿಟ್ರೆ ಕಾಕಿ ಕಚ್ಕೋ ಹೊತ್ತ, ಕೆಳಗಿಟ್ರೆ ಎರು ಕಚ್ಕೋ ಹೊತ್ತ ಅಂದಳಿ ಜಾಗೃತಿ ಮಾಡಿ ಸಾಕಿ ಇಷ್ಟು ಬಲ ಬಟ್ಟಿ ಸೇರ್ಸಿದಳ್ ನಿನ್ ಅಬ್ಬಿ. ನೀನ್ ಹಿಂಗ್ ಮಾಡುದ ಅಬ್ಬಿಗೆ?
2: ಏ ಅತ್ತೆ, ಬರ್ತಾ ಬರ್ತಾ ಶುರು ಆಯ್ತಾ ನಿಂದು?
6: ಹ ಸರಿ ಮಗ, ಈಗಳಿನ ಕಾಲದ ಮಕ್ಕಳಿಗೆ ನಾವ್ ಎಂತ ಹೇಳ್ರು ಹೆಚ್ಚೆ. ನೀನ್ ಮನಿಗ್ ಹೋಗ, ನಾನ್ ದ್ಯಾನಿಗ್ ಒಂದ್ ಮುಷ್ಟಿ ಹುಲ್ಲು ಕೊಯ್ಕ ಬತ್ತೆ.
7: ಕಮಲಾ! ಏ ಕಮಲಾ, ಅಲ್ಲ ಎಲ್ಲಿದ್ದೆ ಮಾರತಿ? ಇನ್ನು ಅಡುಗೆ ಮನೆ ಕೆಲಸ ಇಲ್ಲ ನಿಂದ?
1: ಹಾ ಬಂದೆ, ನೀವು ಗಡ್ಬಿಡಿ ಮಾಡ್ಬೇಡಿ ಮಾರ್ರೆ, ನಂಗೆ ಮಗ ಬತ್ತಿಪ್ಪು ಖುಷಿ ಕೈ ಕಲೆ ಆಡ್ತಿಲ್ಲ ಇಲ್ಲ.
7: ಹಾ ಹಾ, ನೀ ದೇಹದ ಮನೆ ಪಾತ್ರೆಗಳ ಕಣ ಮಾಡ ಸಾಕ. ಅಲ್ಲಿ ಕಾಣ್, ಎಷ್ಟು ಸಲ ಹೇಳಿದೆ ನಿಂಗೆ ಮನಿ ಬಾಗ್ಲಂಗ್ ಕೋಳಿ ಒಕ್ಕೆ ಹಾಕ್ಬೇಡಂದೇಳಿ? ಆ ಕೋಳಿ ಮನಿ ಬಾಗ್ಲಂಗ್ ಹೇಳಿ ಕುಯ್ದು ಕಣಲ್.
1: ತಡಿನಿ, ಒಲಿ ಮೇಲೆ ಅಳಗಿ ಇಟ್ಟಿಗ್ ಬಂದಿದೆ, ಇಳಿಸಿ ಬಂದ್ ಕಣಕ್ ನೀರ್ ಹಾಕಿ ತೊಳಿತೆ.
7: ಹಾ ಹಾ, ಬೇಗ ಹೋಗ.
8: ಏನ್ ಶಂಕರಣ್ಣ, ಮನೆಗೆ ಏನ್ ಬೆಳಗಿಂದ ಗೌಜೆ? ಎಂತ ನೆಂಟ್ರು ಬತ್ತ?
2: ನಮ್ಮನಿಗೆ ಅವ್ನ ನೆಂಟ್ರ ಮುಂಚಣ, ನಂಗವಳು ಅವಳಿ ನಾನು, ಇಷ್ಟೇ ನಮ್ ಪ್ರಪಂಚ.
8: ಅಯ್ಯಯ್ಯೋ, ಎಂತಕ್ಕೆ ಹಂಗ ಹೇಳ್ತೀರಿ ಮಾರೆ? ಮಕ್ಕಳ ಇದ್ರಲ್ಲ.
2: ಯಾವ ಮಕ್ಕಳು ಮಾರ್ರೆ? ಹಿರಿಯಳ ಹೇಳದೆ ಕೆಣದೆ ಯಾರ ಬಾಂಬೆ ಜೊತೆಗೆ ಓಡಿ ಹೋದಳ. ಗಂಡಾರು ನಾವು ಹೇಳದ್ ಕೇಳ್ಕ ಹಳತಿನ ಕಾಲಕ್ಕೆ ನಮ್ಮನ್ ಕಾಂತನ ಕಂಡ್ರೆ ಅವನು ಕೆಲ್ಸಕ್ಕಂದ್ರೆ ಬೆಂಗಳೂರಿಗೆ ಹೋದನು ಅಲ್ಲೇ ಮದಿ ಮಾಡ್ಕಂಡ. ಸಾಯ್ಲಿ, ವರ್ಷಕ್ ಒಂದ್ಸಲ ಅವ್ರು ಅಪ್ಪ ಬಿನ್ ಕಾಂಬು ಬತ್ನ ಕಂಡ್ರು, ಅದೂ ಇಲ್ಲ. ಈಗಳು ನಂಗ್ ಹುಷಾರಿಲ್ಲಂದ್ರೆ ಅವಳು ಸುಳ್ಳೇಳದಕ್ಕೆ ಬತ್ತಿದ್ದವ. ಇನ್ನೇನ್ ಬಪ್ಪಕ್ಕೂ ಸಾಕ್.
8: ಇರ್ಲಿ ಬಿಡಿ ಶಂಕರಣ್ಣ, ಬೇಜಾರು ಮಾಡ್ಕೊಂಡ್ಬೇಡಿ, ಒಂದಲ್ಲ ಒಂದಿನ ಎಲ್ಲ ಸರಿಯಾತ್.
2: ಒಂದಿನ? ಹಾ, ಆ ಒಂದಿನ ನಾ ಸತ್ರ ಮೇಲೆ ಬತ್ತೇನು.
8: ಅಯ್ಯೋ ಶಂಕರಣ್ಣ, ಹಂಗೆಲ್ಲ ಹೇಳ್ಬೇಡಿ. ಒಂದ್ಗಳಿಗೆ ಒಳ್ಳೇದಿರುತ್ತ, ಒಂದ್ಗಳಿಗೆ ಕೆಟ್ಟದಿರುತ್ತ, ಎಲ್ಲ ಒಂದಲ್ಲ ಒಂದಿನ ಸರಿಯಾತ್. ಅಂದಂಗೆ ನಾನ್ ಕ್ಯಾನಿಗೆಂಟಿ ತಪ್ಪು ಕೊಟ್ಟಿದೆ, ಬತ್ರಿಯಾ?
2: ಹೌದು ಮಾರ್ರೆ, ಈ ಗೌಜೊಳಗೆ ನಂಗೆ ಹಂಬ್ಲೇ ಇರ್ಲ. ನೀವು ಸಿಕ್ಕದ್ ಒಳ್ಳೇದೈತ್ ಕಾಣಿ. ಹೋಯ್ ಪಪ್ಪ ಬನ್ನಿ.
7: ಕಮಲಾ, ನಾನಿಲ್ಲ ಗುಡ್ಡಿ ಬದಿ ಹೋಯ್ ಬತ್ತೇಕ.
2: ಬೇಬಿ, ಇದೇ ನನ್ ಮನೆ, ಬಾ. ಅಮ್ಮ ಅಮ್ಮ!
1: ಹೋ ಸತೀಶ, ಬಂದ್ಯ ಮಗ? ಬನ್ನಿ ಬನ್ನಿ, ಮೆಟ್ ಕಳ್ಸಿಗ್ ಒಳಗ್ ಬನ್ನಿ.
3: ಬೇಬಿ ಇರು ಒಂದ್ ನಿಮಿಷ, ನನ್ ಕಾಲಿಗೇನೋ ಕ್ರೀಮ್ ತಾಕ್ತು.
1: ಅಯ್ಯೋ, ಅದ್ ಕ್ರೀಮ್ ಅಲ್ಲ ಮಗ, ಬತ್ತ ಬತ್ತ ಕೋಳಿ ಹೆಲ್ಮೆಟ್ಕ ಬಂದ್ಯಾ?
3: ಚೀ,
1: ತಡಿ, ಕಾಲ್ ತೊಳಕ್ ನೀರ್ ತಕ ಬತ್ತೇಕ.
3: ಬೇಬಿ, ಈ ಗಲೀಜ್ ಮನೇಲಿ ಎರಡ್ ದಿನ ಇರ್ಬೇಕಾ? ನಾನ್ ಸತ್ರು ಇರಲ್ಲ. ಕೋಳಿ ದನ ನಾಯಿ ಒಂದ ಎರಡ, ಈ ಕೊಟ್ಗೆಲ್ ನಿಮ್ಮಪ್ಪ ಅಮ್ಮ ಇರ್ತಾರ?
2: ಹೂ ಬೇಬಿ, ಈ ಮನೇಲಿ ನಮ್ಮ ಅಪ್ಪ ಅಮ್ಮ ಇರ್ತಾರಂತ ಯೋಚನೆ ಮಾಡಿದ್ರೆ ಹೊಟ್ಟೆ ಕರ್ಲೆಲ್ಲ ಚುರ್ಕನ್ಸತ್ತೆ. ಅದಕ್ಕೆ ನಮ್ಮ ಅಪ್ಪ ಅಮ್ಮನ ನಮ್ಮ ಅಪ್ಪ ಅಮ್ಮನ ವೃದ್ಧಾಶ್ರಮಕ್ಕೆ ಸೇರ್ಸಿ ಈ ಮನೇನ ಡೆಮಾಲಿಷ್ ಮಾಡಿ ಆದಷ್ಟು ಬೇಗ ಜಾಗನ ಸೇಲ್ ಮಾಡ್ಬೇಕು. ಈ ಎರಡ್ ದಿನದಲ್ಲಿ ಈ ಕೆಲಸ ಮಾಡಿ ಮುಗಿಸ್ಬೇಕು.
3: ಹಾಗಾದ್ರೆ ನಾವ್ ಹಬ್ಬಕ್ ಬಂದಿದ್ದಲ್ವಾ?
2: ಚೇಚೆ, ಇಲ್ಲಪ್ಪ, ಹಬ್ಬನ ಅವ್ರ ಆಚರಿಸ್ಲಿ. ಪಾಪ, ಈ ಮನೇಲಿ ಅವ್ರು ಮಾಡೋ ಕೊನೆ ಹಬ್ಬ ಅಲ್ವಾ?
1: ಹಾ ಮಗ, ನೀರ್ ತಕ್ಕೋ. ಎಂತೋ ಮಾತಾಡ್ತಾ ಇದ್ದೀರಿ, ಎಂತ?
2: ಏನಿಲ್ಲಮ್ಮ, ಅಪ್ಪ ಇಲ್ಲಿ ಕಾಣಿಸ್ತಿಲ್ಲ.
1: ಅಪ್ಪಯ್ಯನ ನಾಳೆ ಆಸಡಿ ಹಬ್ಬಕ್ಕೆ ಕ್ಯಾನಿಗೆಂಡಿ ತಪ್ಪು ಕೋಯ್ರ್.
3: ಏನು, ಆಲೂಗಡ್ಡೆನ?
1: ಆಲೂಗಡ್ಡೆ ಅಲ್ಲ, ಕ್ಯಾನಿಗೆಂಡಿ.
3: ಹಂಗಂದ್ರೇನು, ಅದನ್ನ ಏನ್ ಮಾಡ್ತಾರೆ?
1: ನಾಳೆ ಆಸಡಿ ಹಬ್ಬ ಅಲ್ಲ, ಅದಕ್ಕೆ ಕ್ಯಾನಿಗೆಂಡಿ ತಂದ ಅದ್ರಂಗ್ ಕಡ್ಬ್ ಮಾಡಿ ಕೋಳಿ ಗಸಿ ಮಾಡಿ ಮಿಸಾಲ್ ಇಡ್ತ ನಾಳಿಗೆ.
3: ವಾಟ್ ಇಸ್ ದಿಸ್ ಮೀಸೆ?
2: ಅದು ಮೀಸೆ ಅಲ್ಲ, ಮಿಸಾಲ್ ಇಡೋದು.
3: ಅಂದ್ರೆ
1: ನಮ್ ಸತ್ತೋದ್ ಹಿರಿಯರಿಗೆಲ್ಲ ಉಂಬುಕ್ ಹಾಕುದು.
3: ಏನು, ಸತ್ತೋದವ್ರ ಭೂತನ?
1: ಯೋ, ಭೂತನು ಇಲ್ಲ, ಎಂತ ಜರದ್ದು ಇಲ್ಲ. ಒಳಗ್ ಬನ್ನಿ, ಇವ್ರು ಬಂದ್ರು ಕೂಡ್ಲೆ ಉಂಬುಕ್ ಹಾಕ್ತೆ.
7: ಕಮಲಾ! ಏ ಕಮಲಾ!
2: ಅಪ್ಪ ಹೆಂಗಿದ್ರಿ?
7: ಹಾ, ಜೀವಿತ. ಸದ್ಯ ಸಾಯುದ್ರೊಳಗೊಂದು ಬಂದೆ ಅಲ್ಲ, ಅದೇ ನಮ್ ಪುಣ್ಯ.
1: ಹೋಯ್, ಉಂಬು ಹೊತ್ತಿಗೆ ಎಂತ ನಿಮ್ದ? ಸುಮ್ನ ಐಕಣಿ ಮಗ, ಬನ್ನಿ ಎಲ್ಲ ಉಂಬ. ಅನ್ನ ಚೂರು ಹಾಕುದ ಮಗ?
2: ಸಾಕಮ್ಮ, ಸಾಕ್ ಸಾಕ್.
1: ಆಂಟಿ, ಇದೇನು? ಅದ ಉಪ್ಪಿನ ನೋಡಿ ಮಗ.
2: ಅಮ್ಮ, ಬರೀ ಕೈಯಲ್ಲಿ ಹಾಕ್ತಾ ಇದೆಯಲ್ಲ, ಸ್ಪೂನ್ ಗಿನ್ನೇನಿಲ್ವಾ? ಹೈಜೀನ್ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಇವತ್ತೇನಾದ್ರೂ ಸ್ಪೆಷಲ್ ಮಾಡ್ಬೋದಿತ್ತಲ್ವಾ?
1: ಅದ ಮಗ, ಹೆಂಗೋ ನಾಳೆ ಕೋಳಿ ಮಾಡ್ಕಲ್ಲ, ಕೇವತ್ ಮಾಡ್ಲ.
2: ಹೌದು, ನೀ ತಿಂಗಳ ತಿಂಗಳ ತಂದ ಹಾಕ್ತ ಕಣ ತರತರದ್ ಮಾಡುಕೆ. ಹಾಗಲ್ಲ, ನಾಳೆ ಮಾಡೋದನ್ನ ಇವತ್ತೇ ಮಾಡ್ಬೋದಿತ್ತಲ್ಲ.
7: ಇಷ್ಟೇ ಬಂದಂಗ್ ಮಾಡುಕೆ ಅದು ನಿನ್ನ ಮದಿ ಅಲ್ಲ, ಅದಕ್ಕಂದೇಳಿ ಒಂದ್ ರೀತಿ ರಿವಾಜಿತ್.
2: ನೀವು ನಿಮ್ ಮೂಢ ನಂಬಿಕೆಯೋ?
1: ಹಾ ಇರ್ಲಿ ಇರ್ಲಿ, ಊಣಿ ಊಣಿ.
3: ಆಂಟಿ, ನಿಮ್ದು ಇದು ಹೊಡಿ ಉಪ್ಪು ತುಂಬಾ ಚೆನ್ನಾಗಿತ್ತು.
1: ಮಗ, ಅದ್ ಹೊಡಿ ಉಪ್ಪಲ್ಲ, ಉಪ್ಪಿನ ಹೊಡಿ.
3: ಏನೋ ಒಂದು, ನಾವ್ ನಾಡಿದ್ ಹೋಗುವಾಗ ಸ್ವಲ್ಪ ಕೊಟ್ ಕಳ್ಸಿ ಆಯ್ತಾ?
1: ಎಂತ, ನಾಡ್ದಿಗೆ ಹೊರಟಾಯ್ತಾ?
2: ಹಾ ಅಮ್ಮ, ಹಾಗೆ ನಿನ್ ಹತ್ರ ಒಂದು ಮುಖ್ಯವಾದ ವಿಷಯನ ಹೇಳ್ಬೇಕಿತ್ತು.
1: ಎಂತ ಮಗ?
2: ಅದು ಈ ಮನೆ ಹೆಂಗೋ ಬೀಳೋ ಸ್ಥಿತಿಯಲ್ಲಿ ಇದೆಯಲ್ಲ, ಅದಕ್ಕೆ ಹೊಸ ಮನೆ ಕಟ್ಟೋ ಪ್ಲಾನ್ ಅಲ್ಲಿದ್ದೆ.
1: ಹೌದಾ ಮಗ?
2: ಹೌದಮ್ಮ, ಅದಕ್ಕೆ ಹೊಸ ಮನೆ ಕಟ್ಟೋವರೆಗೂ ನೀನು ಮತ್ತೆ ಅಪ್ಪ ವೃದ್ಧಾಶ್ರಮದಲ್ಲಿರ್ಬೇಕಾಗುತ್ತೆ.
7: ಶಭಾಷ್ ಮಗನೇ, ನೀನು ಫೋನ್ ಮಾಡ್ರು ಕೂಡ ಗೊತ್ತಾಯ್ತು ನಂಗೆ, ಹಿಂಗಿನ ಎಂತದ್ದು ಮಂಡಿಗೆ ಇಟ್ಕೊ ಬತ್ತೆ ಅಂದಳಿ. ಇಲ್ಲಿ ಕಾಣ, ಈ ಮನೆ ಗೋಡೆ ಇಸ್ಕ ಬಿದ್ದು ನಾವಿಬ್ರು ಇಲ್ಲೇ ಮಣ್ಣ ರೋಡಿಲ್ಲ. ಆದ್ರೆ ನಾನು ಈ ಮನೆ ಈ ಊರನ್ ಬಿಟ್ಟು ಎಲ್ಲಿಗೂ ಬತ್ತಿಲ್ಲ.
2: ಅಯ್ಯೋ, ಊರು ಹೇಳಿ ಸಾಯ್ಬೇಡಿ ಮಾರ್ರೆ, ಅಂತದ್ ಎಂತೈತಿ ಊರಂಗೆ? ಹಬ್ಬ ಅಂಬ್ರು, ಗೆದ್ದಿ ಅಂಬ್ರು, ದೈದ್ ಮನಿ ಅಂಬ್ರು, ಜಕ್ಣಿ ಅಂಬ್ರು, ಹೋಗಿ ಇಲ್ದಿದ್ ಮನಿ ಅಂಬ್ರ, ಇವತ್ತು ನಾಳಿಗೆ ಹೋಪರಿಗೆ, ಇದೆಲ್ಲ ಎಂತಕ್ಕೆ?
1: ಅಯ್ಯೋ ಹಂಗೆಲ್ಲ ಹೇಳ್ಬೇಡ ಮಗ, ನಮ್ ಕಾಲ ಮುಗ್ದ್ರ ಮೇಲೆ ಇದನ್ನೆಲ್ಲ ನೀವೇ ಮುಂದುವರ್ಸ್ಕೊಂಡೋಯ್ಕ.
2: ಅಯ್ಯಪ್ಪ ಕೈ ಮುಗಿತೆ, ಇದೊಂದು ಹೇಳ್ಬೇಡ, ಅದೆಲ್ಲ ನಿಮ್ಮೊಟ್ಟಿಗೆ ಕೈದಾ ಇಲ್ಲಿ, ನಾನ್ ಸತ್ರು ಇದನ್ನೆಲ್ಲ ಮಾಡುದಿಲ್ಲ. ಅಮ್ಮ ಒಂದು ತಿಳ್ಕೊ, ಫಸ್ಟ್ ಫಸ್ಟ್ ಕಂಡಿಡ್ದು ಮುಂದುವರಿತಿಪ್ಪತ್ತಿಗೆ ನೀವಿನ್ನು ಜಕ್ಣಿ ದೈದ್ಭೋಗ ಆಚಾರ ವಿಚಾರನಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಕಂಡ್ರೆ ಆತಿಲ್ಲ, ನಿಮ್ಮಂತರಿಂದನೇ ದೇಶ ಉದ್ದಾರ ಆತಿಲ್ಲ. ಒಂದು ಚೂರು ಪ್ರಪಂಚ ಜ್ಞಾನ ಬೆಳೆಸ್ಕಣಿ, ನೀವ್ ಇಲ್ಲಿಬ್ರು ಗೆದ್ದಿಗೆ ಇಳಿದು ಕೆಲಸ ಮಾಡ್ದಿರೇ ಏನ್ ಲೋಕೇನ್ ಮುಳುಗಿ ಹೋತಿಲ್ಲ. ಅಪ್ಪ ನೀವ್ ಹೇಳದೆ ಸಮ, ನಾನ್ ಬಪ್ಪತ್ತಿಗೆ ಪ್ಲಾನ್ ಮಾಡ್ಕ ಬಂದಿದೆ, ಈ ಜಾಗ ಈ ಮನೆ ಎರಡು ಸೇಲ್ ಮಾಡಿ ನಾನ್ ಬೆಂಗಳೂರಿಗೆ ಹೋಗಿ ಸೆಟ್ಲ್ ಆಯ್ಕೊಂಡೇಳಿ ಮಾಡಿದಿ, ಚೂರು ಅರ್ಥ ಮಾಡ್ಕಣಿ, ಮೂಢ ನಂಬಿಕೆಯೊಳ ಸಾಯ್ಬೇಡಿ.
7: ಒಳ್ಳೆ ಮಾತಾಡ್ದೆ ಮಗ, ನಿನ್ನ ಹೆತ್ತ ಬೆಳೆಸದಕ್ಕೆ ಇವತ್ತಿಗೆ ಒಳ್ಳೆ ಮಾತಾಡ್ದೆ ಕಣ. ಎಂತಂದೆ? ಮೂಢ ನಂಬಿಕೆ. ಚಾಣಕ್ಯ ಪತಿ ಹೊಸ್ಲಜ್ಜಿದ್ದೀನ ಹೊಸ್ಲ ಮೇಲೆ ಇಟ್ಟು ದುದ್ದಿನ ದೋಸೆ ಇಟ್ಕೊ ಅಜ್ಜಿ ಓಡಂದ್ಲೆ ಕೂಗಿ ಓಡೋತಿಗೆ ಗೊತ್ತಾಯಿಲ್ಲ ನಿಂಗೆ ಮೂಢ ನಂಬಿಕೆ ಅಂದಳಿ. ಫಸ್ಟಿನ ದಿನ ಹೊಸಕ್ಕೆ ಉಂಡ್ಕೊಂಡು ಅವಂಟಿಕೆ ಸಿಂಬತಿ ಗೊತ್ತಾಯಿಲ್ಲ ನಿಂಗೆ ಮೂಢ ನಂಬಿಕೆ ಅಂದಳಿ. ಯುಗಾದಿ ಹಬ್ಬದ ದಿನ ಬೆಳಮುಚ್ಚು ಬೇಗ ಎತ್ಕೊಂಡು ನನ್ನ ಜೊತೆಗೆ ಗೆದ್ದಿ ಹೊಡ್ಸೂಡು ಬತ್ತಿದ್ದೆ ಕಣ, ಅಷ್ಟೊತ್ತಿಗೆ ಗೊತ್ತಾಯಿಲ್ಲ ನಿಂಗೆ ಅದು ಮೂಢ ನಂಬಿಕೆ ಅಂದಳಿ. ಈಗ ಶಾಲೆಗೆ ಕಲಿತು ದೊಡ್ಡ ವ್ಯಕ್ತಿ ಇದೆ ಕಣ, ಈಗ ಇದೆಲ್ಲ ಮೂಢ ನಂಬಿಕೆ ಅಲ್ಲ.
2: ಅದು
7: ಮಾತಾಡ್ಬೇಡ, ತಪ್ಪು ನಿಂದಲ್ಲ ಮಗ, ಹಟ್ಟಿ ಬಟ್ಟಿ ಕಟ್ಟಿ ನಿನ್ನ ಶಾಲೆ ಕಳಿಸಿ ನಾಳೆ ನನ್ನ ಮಗ ಹಳತಿ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ HS ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಪ್ರಿಯ ಕೇಳುಗರೆ, ನಮ್ಮ ಭಾರತೀಯ ಸಾಹಿತ್ಯದ ಇತಿಹಾಸದಲ್ಲಿ ಕೆಲವು ಹೆಸರುಗಳು ಕಾಲದ ಮಿತಿಯನ್ನು ಮೀರಿ ಶಾಶ್ವತವಾಗಿ ಉಳಿದಿವೆ. ಅಂತ ಹೆಸರುಗಳಲ್ಲಿ ರವೀಂದ್ರನಾಥ ಟ್ಯಾಗೋರ್ ಅವರದ್ದು ಪ್ರಮುಖವಾದದ್ದು. 1861 May 7 ಕೋಲ್ಕತ್ತಾದಲ್ಲಿ ಜನಿಸಿದ ಟ್ಯಾಗೋರ್ ಅವರು ಕವಿ, ಕಾದಂಬರಿಕಾರ, ನಾಟಕಕಾರ, ಸಂಗೀತ ಸಂಯೋಜಕ ಹಾಗೂ ಶಿಕ್ಷಣ ತಜ್ಞರಾಗಿ ಸಾಹಿತ್ಯ ಮತ್ತು ಸಂಸ್ಕೃತಿಯ ಹಲವು ಕ್ಷೇತ್ರಗಳಲ್ಲಿ ತಮ್ಮ ಕೊಡುಗೆಯನ್ನ ನೀಡಿದವರು. 1913 ಗೀತಾಂಜಲಿ ಕವನ ಸಂಕಲನಕ್ಕಾಗಿ ಸಾಹಿತ್ಯ ಕ್ಷೇತ್ರದ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಮೊದಲ ಏಷ್ಯನ್ ಎಂಬ ಗೌರವ ಅವರಿಗೆ ಸಂದಿದೆ. ಭಾರತದ ರಾಷ್ಟ್ರಗೀತೆ ಜನಗಣಮನ ಹಾಗೂ ಬಾಂಗ್ಲಾದೇಶದ ರಾಷ್ಟ್ರಗೀತೆ ಅಮರ್ ಶೋನಾರ್ ಬಾಂಗ್ಲಾ ಅವರ ಸೃಜನಶೀಲತೆಗೆ ಹಿಡಿದ ಕನ್ನಡಿಯಾಗಿದೆ. ಸಾಹಿತ್ಯವನ್ನು ಬರೀ ಬರವಣಿಗೆಯಾಗಿ ಅಲ್ಲದೆ ಜೀವನವನ್ನು ಅರ್ಥೈಸುವ ಒಂದು ಸಾಧನವಾಗಿ ಕಂಡ ಟ್ಯಾಗೋರ್ ಅವರ ಚಿಂತನೆಗಳು ಇಂದಿಗೂ ಪ್ರಸ್ತುತ. ಅವರ ಕೃತಿಗಳು ಭಾಷೆ, ಗಡಿ ಎಲ್ಲವನ್ನ ಮೀರಿ ವಿಶ್ವದಾದ್ಯಂತ ಓದುಗರನ್ನ ತಲುಪಿದೆ. ಅವರ ಇಂತಹ ಅಮರ ಕೃತಿಗಳಲ್ಲಿ ಒಂದಾದ ಅಂಚೆ ಮನೆ ನಾಟಕವು ವಿಶೇಷ ಸ್ಥಾನವನ್ನೇ ಪಡೆದುಕೊಂಡಿದೆ. ಆಶಾಭಾವನೆ, ಕನಸುಗಳು ಮತ್ತು ಮುಕ್ತ ಜೀವನದ ಹಂಬಲವನ್ನು ಮನಮುಟ್ಟುವ ರೀತಿಯಲ್ಲಿ ಚಿತ್ರಿಸುವ ಈ ಕೃತಿ ಇಂದಿಗೂ ತನ್ನ ಪ್ರಸ್ತುತತೆಯನ್ನ ಉಳಿಸಿಕೊಂಡಿದೆ. ಪ್ರಿಯ ಕೇಳುಗರೆ, ಈಗ ಕೇಳೋಣ ರವೀಂದ್ರನಾಥ ಟ್ಯಾಗೋರ್ ಅವರ ಅಂಚೆ ಮನೆ ರೇಡಿಯೋ ನಾಟಕವನ್ನ. ಇದನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ನಮ್ಮ ಭಂಡಾರ್ಕರ್ಸ್ ಕಾಲೇಜಿನ ವಿದ್ಯಾರ್ಥಿಗಳು. ಈಗ ಪಾತ್ರಧಾರಿಗಳ ಪರಿಚಯ. ಅಮಲನಾಗಿ ಧೃತಿ ಬಿ ಗೌಡ, ಮಾಧವದತ್ತನಾಗಿ ಅನಂತಕೃಷ್ಣ ನಾವುಡ, ತಾತಯ್ಯನಾಗಿ ರಿಷಿರಾಜ್ ಬಿ ಪೂಜಾರಿ, ವೈದ್ಯನಾಗಿ ರಜ್ವಲ್ ಶೆಟ್ಟಿ, ಮೊಸರಿನವನ ಪಾತ್ರದಲ್ಲಿ ವೈಭವ್ ಶೆಟ್ಟಿ, ಪಹರೆಯವನಾಗಿ ಸತ್ಯನ್, ಮುಖಂಡನ ಪಾತ್ರದಲ್ಲಿ ದೀಕ್ಷಿತ್ ಮತ್ತು ತನ್ಮಾಯ್, ಸುಧಾ ಎಂಬ ಹೂವಿನ ಹುಡುಗಿಯಾಗಿ ಭೃಂಗಾಕೆ ಉಡುಪ, ರಾಜದೂತನಾಗಿ ಪ್ರತೀಕ್, ರಾಜವೈದ್ಯನಾಗಿ ಸುದೀಕ್ಷಾ, ನಿರ್ದೇಶಕರಾಗಿ ಮೀನಾಕ್ಷಿ ಎನ್. ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಇಂಗ್ಲಿಷ್ ವಿಭಾಗದ ಪ್ರಾಧ್ಯಾಪಕರು. ಈ ಅಂಚೆಮನೆ ನಾಟಕದ ನಾಯಕ ಅಂತಾನೆ ಹೇಳ್ಬೋದು ಅಮಲ ಅನ್ನು ಸಣ್ಣ ಹುಡುಗ. ಆ ಹುಡುಗನ ಸುತ್ತನೆ ಈ ಅಂಚೆಮನೆ ನಾಟಕ ಸುತ್ತತಾ ಇರತ್ತೆ. ಯಾಕೆ ಸುತ್ತತಾ ಇರತ್ತೆ ಅಂದ್ರೆ, ಈ ಇಡೀ ನಾಟಕದ ಜೀವಾಳ ಅಮಲ ಆಗಿರ್ತಾನೆ. ಯಾಕಂದ್ರೆ ಅಮಲ ಶ್ರೀಮಂತ ಪಂಡಿತನೊಬ್ಬನ ದತ್ತು ಮಗ. ಅವನ್ ಕಾಯಿಲೆ ಬಿದ್ದಾಗ ಹೊರಗಡೆ ಹೋಗ್ಬಾರ್ದು ಅಂತ ವೈದ್ಯರು ಕಟ್ಟಾಜ್ಞೆ ಮಾಡಿರ್ತಾರೆ. ಆದ್ರೆ ಜೀವನ ಪ್ರಪಂಚಕ್ಕೆ ಹೊಸದಾಗಿ ಬಂದ ಆ ಎಳೆಯ ಮಗುವಿಗೆ ಪ್ರಪಂಚವನ್ನ ಕಾಣಬೇಕು ಅಂತ ತುಂಬಾ ಆಸೆ. ತನ್ನ ಮನೆ ಹತ್ತಿರದ ಕಿಟಕಿ ಹತ್ರ ಕೂತ್ಕೊಂಡು ದಾರಿಯಲ್ಲಿ ಹೋಗುವ ಮೊಸರಿನವರನ್ನ, ಪಹರೆಯವರನ್ನ, ಭಿಕ್ಷುಕರನ್ನ, ಫಕೀರನನ್ನ, ಊರಿನ ಮುಖಂಡನನ್ನ, ಸುಧಾ ಎಂಬ ಹೂವಿನ ಹುಡುಗಿಯನ್ನ, ಅಷ್ಟೇ ಯಾಕೆ ಠಾಕೂರ್ ತಾತ ಅನ್ನೋರನ್ನು ಮಾತಾಡ್ಸಿ ಮಾತಾಡ್ಸಿ ಸ್ನೇಹ ಬೆಳೆಸಿಕೊಳ್ಳೋ ಹುಡುಗ ಅಮಲ ಆಗಿರ್ತಾನೆ. ಅವ್ರು ಹೇಳುವ ಕತೆಗಳನ್ನ ಕೇಳ್ತಾನೆ, ಅವ್ರ ಹಾಗೆ ತಾನೂ ಆಗ್ಬೇಕು ಅಂತ ಆಸೆ ಪಡ್ತಾನೆ. ತನ್ನ ಮನೆಯ ಮುಂದೆ ಹೊಸದಾಗಿ ಕಟ್ಟಿದ ಕೆಂಪು ಬಣ್ಣದ ಮನೆಯೇನೆಂದು ಪಹರೆಯವನನ್ನ ಕೇಳ್ತಾನೆ. ಅದು ಅವನ್ ರಾಜ ಕಟ್ಟಿಸಿದ ಹೊಸ ಅಂಚೆ ಮನೆ ಅಂತ ಗೊತ್ತಾದಾಗ ತಾನೂ ಒಂದಿನ ರಾಜನ ಅಂಚೆಯವನಾಗ್ತಾನೆ ಅನ್ನೋ ಕನಸು ಕಾಣ್ತಾನೆ. ತನಗೂ ರಾಜನಿಂದ ಕಾಗದ ಬರಬಹುದಾ ಅಂತ ಠಾಕೂರ್ ತಾತನನ್ನ ಕೇಳ್ತಾನೆ. ಬರಬಹುದು ಅಂತ ಠಾಕೂರ್ ತಾತ ಹೇಳಿದಾಗ ಈ ಚಿಕ್ಕ ಹುಡುಗನ ಸಂತೋಷಕ್ಕೆ ಪಾರವೇ ಇರೋದಿಲ್ಲ. ಇದು ಬರಿಯ ಹುಚ್ಚಂತ ಊರಿನ ಮುಖಂಡ ಮುಂತಾದವರು ಪರಿಹಾಸ್ಯ ಮಾಡ್ತಾರೆ. ಆದ್ರೆ ಕಡೆಗೂ ಅಮಲನಿಗೆ ರಾಜನಿಂದ ಕಾಗದ ಬರುತ್ತೆ. ಅಮಲನ ಚಿಕಿತ್ಸೆಗಾಗಿ ರಾಜ ವೈದ್ಯರೂ ಬರ್ತಾರೆ. ಆದ್ರೆ ಯಾರಿಂದಲೂ ಅಮಲನನ್ನ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಈ ಕೃತಿಯನ್ನ ಓದ್ತಾ ಹೋದಾಗೆ ಅಥವಾ ಈ ನಾಟಕವನ್ನ ನೀವು ಕೇಳ್ತಾ ಹೋದಾಗೆ ಯಾವುದೋ ಒಂದು ಭಾವಪೂರ್ಣವಾದ ಆಧ್ಯಾತ್ಮಿಕ ಪ್ರಪಂಚದ ಕಡೆಗೆ ನಮ್ಮ ಮನಸ್ಸು ಸಾಗುತ್ತೆ. ಅದು ಹೌದೋ ಅಲ್ವೋ, ಅದನ್ನ ಪರೀಕ್ಷಿಸಿಕೊಳ್ಳಿಕ್ಕೆ ಈ ನಾಟಕವನ್ನ ಕೇಳೋದಕ್ಕೆ ಶುರು ಮಾಡಿ. ಕೇಳಿ ಈಗ ರವೀಂದ್ರನಾಥ ಟಾಗೋರ್ ಬರೆದ ನಾಟಕ ಅಂಚೆ ಮನೆ.
3: ಮೊಯ್ದ್ರೆ, ಇದೊಳ್ಳೆ ಕಷ್ಟ ಆಯ್ತಲ್ಲ, ಅವನಿಲ್ದೆ ಇದ್ದಿದ್ರೆ ಎಷ್ಟೋ ಒಳ್ಳೇದಾಗ್ತಿತ್ತು, ಆಗ ನಮ್ಗೆ ಏನೂ ಚಿಂತೆನೇ ಇರ್ತಿರ್ಲಿಲ್ಲ. ಈಗ ಅವನ ದೆಲ್ಲಿಂದ ಬಂದು ನನ್ನ ಮನೆಗೆ ಬೆಳಕಾದ್ನೋ ಏನೋ. ಅವನು ಹೊರಟು ಹೋದ ಅಂದ್ರೆ ಈ ಮನೆ ಮನೆ ಎಂದೇ ಎನಿಸುವುದಿಲ್ಲ. ಡಾಕ್ಟ್ರೆ, ನೀವು ಹೇಳುದು
4: ತುಂಬಾ ಚಿಂತೆ ಮಾಡಬೇಡಿ. ಅವನ ಹಣೆಯಲ್ಲಿ ಆಯಸ್ಸು ಗಟ್ಟಿಯಾಗಿ ಬರೆದಿದ್ರೆ ಬಹಳ ಕಾಲ ಬದುಕಲುಬಹುದು. ಆದ್ರೆ ಆಯುರ್ವೇದದಲ್ಲಿ ಬರೆದಿರುವಂತೆ ಆದರೂ
3: ಇದೇನು ಹೇಳ್ತಾ ಇದ್ದೀರಿ?
4: ಶಾಸ್ತ್ರ ಹೀಗೆಂದು ಹೇಳುತ್ತದೆ, ಪೈಪ್ತಿಕಾನ್ ಸನ್ನಿಪಾತ ಜಾನ್ ಕಫವಾತ ಸಮೋದ್ಭವಾನ್.
3: ಸಾಕ್ ಸಾಕ್ ಬಿಡಿ, ಆ ಶ್ಲೋಕವನ್ನು ಮಾತ್ರ ಹೇಳಬೇಡಿ. ಇದರಿಂದ ನನ್ನ ಭಯ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಈಗ ಏನ್ ಮಾಡಬೇಕೆಂದು ಮೊದಲು ಹೇಳಿ, ಅಷ್ಟೇ ಸಾಕು.
4: ಒಂದ್ ನಿಮಿಷ, ಸ್ವಲ್ಪ ನಶ್ಯವನ್ನು ಇರಿಸ್ಕೊಳ್ತೇನೆ. ನಿಮ್ ಮಗನನ್ನ ಬಹಳ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕು.
3: ವೈದ್ರೆ, ಚಿಕ್ಕ ಹುಡುಗ ಅವನು, ಹಗಲು ರಾತ್ರಿ ಮನೆಯಲ್ಲೇ ಕಟ್ಟಿ ಹಾಕ್ಬೇಕಂದ್ರೆ ಕಷ್ಟ ಆಗುದಿಲ್ವೇ?
4: ಹೌದು ಕಷ್ಟ, ಆದ್ರೆ ಮಾಡುವುದೇನು? ಈ ಶರತ್ಕಾಲದ ಗಾಳಿ ಬಿಸಿಲು ಎರಡೂ ಸಹ ಹುಡುಗನಿಗೆ ವಿಷದಂತೆ. ಇದಕ್ಕೆ ಕಾರಣವನ್ನು ಶಾಸ್ತ್ರ ಕೂಡ ಹೇಳಿದೆ, ಅಪಸ್ಮಾರೇ ಜ್ವರೇ ಕಾಶೆ ಕಾಮಲಾಯಂ ಹಲೀಮಕೆ.
3: ಅಯ್ಯೋ ವೈದ್ರೆ, ನಿಮ್ಮ ಆ ಶಾಸ್ತ್ರದ ವಿಚಾರವನ್ನು ತೆಗಿಬೇಡಿ. ಹಾಗಾದ್ರೆ ಅವನನ್ನು ಮನೆಯಲ್ಲೇ ಕಟ್ಟಾಕ್ಬೇಕೆ? ಬೇರೆ ಉಪಾಯವೇ ಇಲ್ವೇ?
4: ಇಲ್ವೇ ಇಲ್ಲ. ಕಾರಣವೇನಂದ್ರೆ ಪವನೇ ತಪನೇ ಚೈವ.
3: ಅಯ್ಯೋ, ನಿಮ್ಮ ಚೈವ ಕಟ್ಕೊಂಡು ನನಗಾಗುವ ಲಾಭವಾದ್ರೂ ಏನು ಹೇಳಿ, ಅದನ್ನ ಬದಿಗಿರಿಸಿ. ಸದ್ಯಕ್ಕೆ ನಾವು ಏನ್ ಮಾಡ್ಬೇಕು ಅಂತ ಹೇಳಿ. ಆದ್ರೆ ನಿಮ್ ಚಿಕಿತ್ಸೆ ಅಂತೂ ಬಹಳ ಕಠೋರವಾಗಿದೆ. ರೋಗದ ಎಲ್ಲಾ ಸಂಕಟವನ್ನಾದ್ರೂ ಆ ಚಿಕ್ಕ ಹುಡುಗ ಮೌನವಾಗಿ ಸಹಿಸಿಯಾನು. ಆದ್ರೆ ನಿಮ್ಮ ಔಷಧಿಯನ್ನು ಕುಡಿಯುವಾಗ ಅವನು ಪಡುವ ಪಾಡು ಮಾತ್ರ, ಅದನ್ನ ನೋಡಿದ್ರೆ ನನ್ನ ಎದೆ ಮಾತ್ರ ಬಿರಿಯುವಂತಾಗ್ತದೆ.
4: ಕಷ್ಟಪಟ್ರೆ ಒಂದಕ್ಕೆರಡು ಪದ ಇದ್ದೇ ಇದೆ. ಆದ್ದರಿಂದಲೇ ಮಹರ್ಷಿ ಚ್ಯವನನು ಹೀಗೆಂದು ಹೇಳಿರುವನು, ಭೇಷಜಂ ಹಿತವಾಕ್ಯಂ ಚ ತಿಕ್ತಮಾಶು ಫಲಪ್ರದಂ. ಸರಿ, ಒಳ್ಳೇದು, ನಾನಿನ್ ಹೊರಡ್ತೇನೆ.
3: ಅಯ್ಯೋ, ಈ ತಲೆನೋವು ಮಧ್ಯೆ ಈ ಠಾಕೂರ್ ತಾತ ಯಾಕೆ ಬಂದ?
5: ಯಾಕೆ ನೀನ್ ನನ್ಗಾಕೆ ಹೆದರ್ತೀಯ?
3: ನೀವು ಮಕ್ಕಳನ್ನ ಮಾತಿನಲ್ಲೇ ಮರಳು ಮಾಡೋದ್ರಲ್ಲಿ ಸರ್ದಾರ ಅಲ್ವಾ?
5: ನೀನೇನು ಮಗುವಲ್ಲ, ಅಥವಾ ನಿನ್ ಮನೇಲೂ ಮಕ್ಕಳಿಲ್ಲ. ಮಾತಿಗೆ ಮರಳಾಗುವ ಚಿಕ್ಕ ವಯಸ್ಸಿನವನು ನೀನಲ್ಲ. ಅಂದಮೇಲೆ ನಿನಗೆ ಯಾಕೆ ಇಷ್ಟ ಕಳವಳ?
3: ಮನೆಗೆ ಒಂದ್ ಮಗುವನ್ ಕರೆತಂದು ಸಾಕ್ತಿದ್ದೇನೆ ತಾತ ನಾನೀಗ.
5: ಓ ಹಾಗೋ.
3: ನನ್ನ ಹೆಂಡತಿ ಒಬ್ಬ ಹುಡುಗನನ್ನ ದತ್ತಗೊಳ್ಬೇಕು ಅಂತ ಹಂಬಲಿಸ್ತಿದ್ಲು.
5: ಅದನ್ನೇನು ಬಹಳ ದಿನಗಳಿಂದ ಕೇಳ್ತಾ ಇದ್ದೆ, ಆದ್ರೆ ನಿನಗೆ ಇಷ್ಟ ಇರಲಿಲ್ಲ ಅಂತ ಕೇಳ್ಪಟ್ಟೆ ನಾನು.
3: ತಾತ, ತುಂಬಾ ಕಷ್ಟಪಟ್ಟು ಹಣ ಸಂಪಾದಿಸಿದ್ದೇನೆ ನಾನು, ಇದು ನಿನಗೂ ಗೊತ್ತಿದೆ ಅಲ್ವಾ? ಆದ್ರಿಂದ ಕಂಡು ಕೇಳದ ಯಾವನೋ ಒಬ್ಬ ಹುಡುಗ ಬಂದು ನಾನು ಬೆವರು ಸುರಿಸಿ ಕಷ್ಟಪಟ್ಟು ಗಳಿಸಿದ ಹಣನೆಲ್ಲ ಪೋಲು ಮಾಡಿ ಹಾಳು ಮಾಡಿಬಿಟ್ರೆ ಅದೇ ನನಗೆ ಭಯವಾಗ್ತಿತ್ತು. ಆದ್ರೆ ಈ ಹುಡುಗ ಆಗಲ್ಲ ತಾತ, ನನಗೆ ಇವನನ್ನು ಕಂಡ್ರೆ ತುಂಬಾ ಪ್ರಾಣ.
5: ಆದ್ದರಿಂದಲೇ ಇರಬೇಕು, ಇವನಿಗಾಗಿ ಹಣವನ್ನು ಖರ್ಚು ಮಾಡಿದಷ್ಟು ಹಣದ ಸದುಪಯೋಗವಾಗ್ತಿದೆ ಎಂದು ಯೋಚಿಸ್ತಾ ಇದ್ದೆ ಅಲ್ಲ?
3: ಹಿಂದೇನೋ ಹಣ ಸಂಪಾದಿಸ್ತಿದ್ದೆ ತಾತ, ಅದು ಬರೀ ಒಂದು ಗೀಳಿನಂತಿತ್ತು. ಸಂಪಾದಿಸಿದ ವಿನಃ ಒಂದು ನಿಮಿಷವೂ ಇರಲಾಗ್ತಿರ್ಲಿಲ್ಲ. ಆದ್ರೆ ಈಗ ನಾನು ದುಡಿದ ಧನವೆಲ್ಲ ಈ ಹುಡುಗನಿಗೆ ಸೇರುವುದೆಂದು ನನಗೆ ನಿಜವಾಗಿ ಬಹಳ ಸಂತೋಷವಾಗ್ತಾ ಇದೆ.
5: ಭಲೆ ಭಲೆ, ಆದ್ರೆ ಈ ಹುಡುಗನನ್ನ ನೀವೆಲ್ಲಿ ಪಡೆದಿರಿ?
3: ತಾತ, ನನ್ನ ಹೆಂಡತಿಗೆ ಹಳ್ಳಿಯವಾರೆಯಲ್ಲಿ ಈ ಹುಡುಗ ಅಣ್ಣನ ಮಗನಾಗಬೇಕು. ಬಾಲ್ಯದಲ್ಲಿಯೇ ತಾಯಿಯನ್ನೂ ಕಳೆದುಕೊಂಡ, ಆಮೇಲೆ ಕೆಲವು ದಿನಗಳ ಹಿಂದೆ ತಂದೆಯನ್ನೂ ಸಹ ಕಳೆದುಕೊಂಡ. ಪಾಪ, ತಬ್ಬಲಿಯಾಗ್ಬಿಟ್ಟ.
5: ಹಾಗಾದ್ರೆ ಅವನಿಗೆ ನನ್ನ ಅವಶ್ಯಕತೆ ಇದ್ದೇ ಇದೆ.
3: ತಾತ, ಪಂಡಿತರು ಹೇಳಿದ್ರು ಅವನಿಗೆ ಇಷ್ಟು ಚಿಕ್ಕ ವಯಸ್ಸಲ್ಲೇ ವಾತ ಪಿತ್ತ ಕಫ ಎಲ್ಲವೂ ಒಟ್ಟಿಗೆ ಸೇರಿ ಪ್ರಕೋಪಗೊಂಡಿದೆ ಅಂತೆ. ಅದನ್ನು ಕೇಳಿದಾಗಿನಿಂದಂತೂ ನನಗೆ ಮತ್ತಷ್ಟು ನಿರಾಶೆಯಾಗಿಬಿಟ್ಟಿದೆ. ಇನ್ನು ಉಳಿದಿರುವುದೊಂದೇ ಉಪಾಯ, ಅವನನ್ನ ಶರತ್ಕಾಲದ ಬಿಸಿಲು ಗಾಳಿಗೆ ಬಿಡದೆ ಮನೆಯಲ್ಲೇ ಕಟ್ಟಾಕಬೇಕಂತೆ. ಆದ್ರೆ ನಿನಗೆ ಮಕ್ಕಳನ್ನ ಮನೆಯಿಂದ ಹೊರಗೆ ಕರ್ಕೊಂಡು ಹೋಗಿ ಆಟ ಆಡಿಸುವುದೇ ಒಂದು ಕೆಲಸವಲ್ವಾ? ಆದ್ರಿಂದಲೇ ನಾನಿಷ್ಟು ಹೆದರ್ತಾ ಇದ್ದೇನೆ.
5: ನೀನ್ ಹೇಳುವುದು ಸುಳ್ಳೇನಲ್ಲ. ನಾನು ಶರತ್ ಕಾಲದ ಬಿಸಿಲುಗಾಳಿಯಂತೆ ಭಯಾನಕನಾಗಿದ್ದೇನೆ. ನಿಜವೇ? ಆದರೆ ತಮ್ಮ, ಮನೆಯೊಳಗೆ ಆಡಿಸುವುದನ್ನು ಅಲ್ಪ ಸ್ವಲ್ಪ ಬಲ್ಲೆ. ನನ್ನ ಕೆಲಸ ಕಾರ್ಯಗಳನ್ನೂ ಮುಗಿಸಿಕೊಂಡು ಬಂದು ಈ ಹುಡುಗನನ್ನ ಸ್ನೇಹ ಮಾಡಿಕೊಳ್ತೇನೆ.
6: ಮಾವ!
3: ಏನು ಅವಲ?
6: ನಾನು ಅಂಗಳಕ್ಕೂ ಹೋಗ್ಬಾರ್ದ?
3: ಹೋಗ್ಬಾರ್ದಪ್ಪ.
6: ಅಲ್ಲಿ ಬೀಸೋ ಕಲ್ ಹತ್ರ ಅತ್ತೆ ಬೇಳೆನೆಲ್ಲ ಬೀಸ್ತಾ ಇದ್ದಾರೆ. ಅಲ್ ನೋಡಿ, ಅಳಿಲು ಆ ಚಿಕ್ಕ ಚಿಕ್ಕ ತುಂಡುಗಳನ್ನೆಲ್ಲ ಆರಿಸ್ಕೊಂಡು ಹೇಗೆ ಗಬಗಬ ತಿಂತಾ ಇದೆ ಅಂತ. ಅಲ್ಲಿಗೂ ಹೋಗ್ಬಾರ್ದ? ನಾನು
3: ಹೋಗ್ಬಾರ್ದು ಮಗು.
6: ನಾನು ಅಳಿಲಾಗಿ ಹುಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಆದ್ರೆ ನನ್ನ ಯಾಕೆ ಯಾರು ಹೊರಗಡೆ ಬಿಡ್ತಾ ಇಲ್ಲ?
3: ವೈದ್ಯರು ಹೇಳಿದಾರಲ್ವಾ, ಹೊರಕ್ಕೆ ಹೋದ್ರೆ ನಿನ್ ಕಾಯಿಲೆ ಜಾಸ್ತಿ ಆಗ್ತದಂತೆ.
6: ಹೌದಾ? ವೈದ್ಯರಿಗೆ ಹೇಗೆ ಗೊತ್ತಾಯ್ತು?
3: ಏನಂತ ಮಾತಾಡ್ತೀಯ ಅಮಲ? ವೈದ್ಯರಿಗೆ ತಿಳಿಯುವುದಿಲ್ವೇ? ಹಾಗಾದ್ರೆ ಅವರು ದೊಡ್ಡ ದೊಡ್ಡ ಪುಸ್ತಕಗಳನ್ನೆಲ್ಲ ಓದಿ ತಿಳ್ಕೊಂಡಿದ್ದಾರೆ ಮಗು.
6: ಬರೀ ಪುಸ್ತಕಗಳನ್ನ ಓದಿದ್ರೆ ಎಲ್ಲ ಗೊತ್ತಾಗುತ್ತ ಮಾವ?
3: ಏನಂತ ಮಾತಾಡ್ತೀಯ ಅಮಲ?
6: ನಾನ್ ಯಾವ ಪುಸ್ತಕಗಳನ್ನು ಓದಿಲ್ಲ, ಹಾಗಾಗಿ ನನ್ಗೇನು ಗೊತ್ತಿಲ್ಲ.
3: ದೊಡ್ಡ ದೊಡ್ಡ ಪಂಡಿತರು ನಿನ್ನ ಹಾಗೆ ಇರ್ತಾರೆ ಅಮಲ. ಅವರಂತೂ ಮನೆಯಿಂದ ಹೊರಕ್ಕೇ ಹೋಗುವುದಿಲ್ಲ.
6: ಏನು, ಹೊರಗಡೆನೆ ಹೋಗಲ್ವಾ?
3: ಯಾವಾಗ ಹೋಗ್ತಾರೆ ಹೇಳು ನೋಡೋಣ. ಅವರು ಪುಸ್ತಕಗಳನ್ನ ಓದುತ್ತಾ ಓದುತ್ತಾ ಮನೆಯಲ್ಲೇ ಕುಳಿತಿರ್ತಾರೆ. ಅವರಿಗೆ ಬೇರೆ ಕಡೆ ದೃಷ್ಟಿಯೇ ಇರುವುದಿಲ್ಲ. ನೋಡಪ್ಪ ಅಮಲ, ದೊಡ್ಡವನಾದ ಮೇಲೆ ನೀನೂ ಪಂಡಿತನಾಗುತ್ತಿ, ದೊಡ್ಡ ದೊಡ್ಡ ಪುಸ್ತಕಗಳನ್ನೆಲ್ಲ ಓದುತ್ತಿ, ಜನರೆಲ್ಲ ನಿನ್ನನ್ನು ನೋಡಿ ದಂಗಾಗಿ ಮೂಗಿನ ಮೇಲೆ ಬೆಳೆಡ್ತಾರೆ ಮಗು.
6: ಇಲ್ಲ ಇಲ್ಲ, ನಾನಂತೂ ಪಂಡಿತನಾಗಲ್ಲ ಮಾವ, ನಾನಂತೂ ಪಂಡಿತನಾಗಲ್ಲ.
3: ಇದೆಂತ ಮಾತು ಅಮಲ, ನನಗೂ ಈಗ ಪಂಡಿತ ಆಗುವಂತ ಹೇಳಿದ್ರೆ ಖಂಡಿತ ಬಿಡ್ತಿರ್ಲಿಲ್ಲ.
6: ಇಲ್ಲಪ್ಪ, ನಾನಂತೂ ಪಂಡಿತ ಆಗಲ್ಲ. ನಾನು ಈ ಜಗತ್ತನ್ನ ನೋಡ್ಬೇಕು, ಇಲ್ಲಿರೋ ವಸ್ತುಗಳನ್ನೆಲ್ಲ ನೋಡ್ತಾನೇ ಇರ್ಬೇಕು.
3: ಏನು ಮಗು, ನೋಡುವಂತದ್ ಎಷ್ಟಿದೆ ಹೇಳು.
6: ಅಲ್ ನೋಡಿ, ಆ ಕಿಟಕಿಯಿಂದ ಆಚೆಗೆ ದೂರದಲ್ಲಿ ಒಂದ್ ಗುಡ್ಡ ಕಾಣಿಸ್ತಾ ಇದೆಯಲ್ಲ, ನನಗಂತೂ ಅದನ್ನ ಹತ್ತಿ ಅದ್ರ ಆಚೆಗೆ ಹೋಗ್ಬೇಕು ಅಂತ ಬಹಳ ಆಸೆ.
3: ಅಯ್ಯೋ ಹುಚ್ಚೆ, ಕೆಲಸ ಇಲ್ಲ ಕಾರ್ಯ ಇಲ್ಲ ಸುಮ್ಮನೆ ಗುಡ್ಡದ ಆಚೆಗೆ ಹೋಗ್ತಿ. ನೀನು ಹೇಳುವುದೇನೆಂದು ನಂಗೆ ಗೊತ್ತಾಗುದಿಲ್ಲ ಅಂತ ಅನ್ಕೊಂಡ್ಯ? ಗುಡ್ಡ ನಮ್ಮ ಎದುರಿಗೆ ಒಂದು ದೊಡ್ಡ ಗೋಡೆ ಇದ್ದಂತೆ. ಅದು ಯಾಕೆ ಹಾಗೆ ನಿಂತಿದೆ ಹೇಳು, ಹೇಳು ನೋಡೋಣ. ಏಕೆಂದ್ರೆ ಅದನ್ನು ದಾಟಿ ಹೋಗಬಾರದು ಅಂತ. ಇಲ್ಲದೆ ಇದ್ರೆ ಇಷ್ಟು ದೊಡ್ಡ ದೊಡ್ಡ ಕಲ್ಲುಗಳೆಲ್ಲ ಸೇರಿ ಹೀಗೆ ದೊಡ್ಡ ಗುಡ್ಡ ಬೇಕೆ ಆಗಬೇಕಿತ್ತು?
6: ಇದೇನು ಹೇಳ್ತಿದ್ದೀರಾ ಮಾವ ನೀವು? ಆ ಗುಡ್ಡದ ಆಚೆಗ್ ನಾವು ಹೋಗ್ಬಾರ್ದು ಅಂತ ಗುಡ್ಡ ತಡೆಗೋಡೆಯಾಗಿ ನಿಂತಿದ್ಯಾ? ನನ್ಗೇನು ಹಾಗನ್ನಿಸ್ತಿಲ್ವಲ್ಲ, ಭೂಮಿಗೆ ಮಾತಾಡಕ್ ಬರಲ್ಲ, ಅದಕ್ಕಾಗಿ ಆ ನೀಲಿ ಬಣ್ಣದ ಆಕಾಶದ ಹತ್ರ ತನ್ನ ಕೈ ಎತ್ತಿ ಕೂಗ್ತಾ ಇದೆ. ಬಹಳ ದೂರದಲ್ಲಿರೋ ಜನರು ಮತ್ತೆ ಯಾವಾಗ್ಲೂ ಮನೇಲೇ ಇರ್ತಾರಲ್ಲ, ಅವರೆಲ್ಲರೂ ಮಧ್ಯಾಹ್ನ ಕಿಟಕಿ ಹತ್ರ ಹೋಗಿ ಆ ಗುಡ್ಡದ ಕೂಗನ್ನ ಕೇಳ್ತಾರಲ್ವಾ? ಪಂಡಿತರಿಗೆ ಇದೆಲ್ಲ ಗೊತ್ತಾಗಲ್ಲ ಬಿಡಿ.
3: ಅವರೇನು ನಿನ್ನ ಹಾಗೆ ಹುಚ್ಚರಲ್ಲ ಮಗು, ಅದನ್ನ ಕೇಳಲು ಅವರು ಇಚ್ಛಿಸುವುದು ಇಲ್ಲ.
6: ಏನು, ನನ್ನಂತೆ ಹುಚ್ಚರಲ್ವಾ? ಹೌದು, ನಿನ್ನೆ ಇದೇ ರೀತಿ ಒಬ್ಬ ಮನುಷ್ಯನನ್ನ ನಾನು ನೋಡಿದ್ದೆ.
3: ಹೌದಾ, ಅವನು ಹೇಗಿದ್ದ?
6: ಅವನ ಹೆಗಲ ಮೇಲೆ ಒಂದು ಬಿದಿರಿನ ದೊಣ್ಣೆ ಇತ್ತು, ದೊಣ್ಣೆ ಒಂದು ತುದಿಗೆ ಒಂದು ಗಂಟನ್ನ ಸಿಕ್ಸ್ಕೊಂಡಿದ್ದ. ಅವನು ಎಡಗೈಯಲ್ಲಿ ಒಂದು ಲೋಟವಿತ್ತು, ಹಳೆಯದಾದ ಪಂಜಾಬಿ ಮೋಜುಗಳನ್ನ ಮೆಟ್ಟುತ್ತಾ ಅವನು ಆ ದಾರಿಲಿ ಗುಡ್ಡದ ಕಡೆಗೆ ಹೋಗ್ತಾ ಇದ್ದ. ನಾನು ಅವನನ್ನ ಹತ್ರ ಕರೆದು ಎಲ್ಲಿಗ್ ಹೋಗ್ತಿದ್ಯಾ ಅಂತ ಕೇಳ್ದೆ. ಅದಕ್ಕೆ ಅವನ್ ಹೇಳ್ದ, ನನ್ಗಂತೂ ಗೊತ್ತಿಲ್ಲ, ಎಲ್ಲಿಗಾದ್ರೂ ಸರಿ ಅಂತಾನೆ. ನಾನ್ ಕೇಳ್ದೆ ಯಾಕ್ ಹೋಗ್ತಿದ್ಯಾ ಅಂದ್ರೆ, ಅವನ್ ಹೇಳ್ದ ಕೆಲ್ಸ ಹುಡ್ಕೋಕೆ ಅಂತಾನೆ. ಮಾವ, ಹಾಗಾದ್ರೆ ಎಲ್ರು ಕೆಲ್ಸ ಹುಡುಕ್ಬೇಕಾ?
3: ಹುಡುಕ್ಲೇಬೇಕಲ್ವಾ, ಎಷ್ಟು ಜನ ಕೆಲ್ಸ ಹುಡುಕ್ತಾರೆ.
6: ಹಾಗಾದ್ರೆ ನಾನು ಅವನಂತೆ ಕೆಲ್ಸ ಹುಡುಕ್ತೀನಿ.
3: ಹುಡುಕಿದ್ರು ಸಿಗದೇ ಇದ್ರೆ?
6: ಹುಡುಕಿದ್ರು ಸಿಕ್ತಿದ್ರೆ ಮತ್ತೆ ಮತ್ತೆ ಹುಡುಕ್ತೀನಿ. ಆಮೇಲೆ ಆ ಪಂಜಾಬಿ ಮೋಜು ತೊಟ್ಟಿದ್ದ ಮನುಷ್ಯ ಹೊರಟು ಹೋದ. ನಾನು ಬಾಗ್ಲ ಹತ್ರ ನಿಂತು ನೋಡ್ತಾ ಇದ್ದೆ. ಅಲ್ಲಿ ದೂರದ ಅತ್ತಿ ಮರದ ಕೆಳಗೆ ಪುಟ್ಟ ತೊರೆ ಹರಿತಾ ಇದೆಯಲ್ಲ, ಅಲ್ಲಿ ಅವನು ತನ್ನ ಕೋಲನ್ನ ಇಟ್ಟು ತೊರೆ ನೀರಲ್ಲಿ ಕೈಕಾಲುಗಳನ್ನ ತೊಳೆದುಕೊಂಡ. ನಂತರ ಅವನ ಹಿಟ್ಟಿನ ಗಂಟಿಂದ ಹುರಿ ಹಿಟ್ಟನ್ನ ತೆಗೆದುಕೊಂಡು ಅಲ್ಲೇ ನೀರಲ್ಲಿ ನೆನೆಸಿ ತಿಂತಾ ಇದ್ದ. ತಿಂದ ಮೇಲೆ ಮತ್ತೆ ತನ್ನ ಗಂಟನ್ನ ಕಟ್ಟಿ ಹೆಗಲ ಮೇಲೆ ಇಟ್ಕೊಂಡು ಆ ಮಂಡ್ಯವರೆಗೂ ಬಟ್ಟೆಯನ್ನ ಮಡಚ್ಕೊಂಡು ಆ ತೊರೆಗೆ ಅಡ್ಡಲಾಗಿ ನೀರಿನಲ್ಲಿ ಒಂದೊಂದೇ ಹೆಜ್ಜೆ ಇಡ್ತಾ ಬಲು ಸಂತೋಷದಿಂದ ತೊರೆಯಿಂದ ಆಚೆಗೆ ಹೋಗ್ತಾ ಇದ್ದ ಮಾವ. ನಾನು ಸಹ ತೊರೆ ಬಳಿಯಲ್ಲಿ ಕುತ್ಕೊಂಡು ಒಂದಿನ ಹುರಿ ಹಿಟ್ಟನ್ನ ತಿಂತೀನಿ ಅಂತ ಅತ್ತೆ ಹತ್ರ ಹೇಳ್ದೆ.
3: ಅತ್ತೆ ಏನಂದ್ರು ಅದಕ್ಕೆ?
6: ಜ್ವರ ಹೋದ್ಮೇಲೆ ಅವರೇ ನನ್ನನ್ನ ಅಲ್ಲಿ ಕರ್ಕೊಂಡು ಹೋಗ್ತಾರಂತೆ. ನನ್ಗಿನ್ನ ಜ್ವರ ಯಾವಾಗ ಕಡಿಮೆ ಆಗುತ್ತೋ ಏನೋ.
3: ಇನ್ನೇನು, ಹೆಚ್ಚು ದಿನ ಇಲ್ಲ ಅಮಲ.
6: ಹೆಚ್ಚು ದಿನ ಇಲ್ವಾ? ಹಾಗಾದ್ರೆ ನಾನ್ ಬೇಗ ಹುಷಾರಾಗ್ತೀನ ಮಾವ. ಹುಷಾರಾದ್ಮೇಲೆ ನಾನ್ ಖಂಡಿತ ಹೋಗ್ತೀನಿ ಅಲ್ಲಿಗೆ.
3: ಎಲ್ಲಿಗೆ ಹೋಗ್ತೀನಿ ಮಗು?
6: ಅಲ್ಲೇ ಅಂಕು ಡೊಂಕಾಗಿ ಹರಿದು ಹೋಗ್ತಾ ಇದೆಯಲ್ಲ, ಆ ಎಲ್ಲ ತೊರೆಗಳಲ್ಲೂ ನನ್ನ ಪುಟ್ ಪುಟ್ಟ ಕಾಲನ್ನ ಇಟ್ಕೊಂಡು ದಾಟ್ಕೊಂಡು ಹೋಗ್ತೀನಿ. ಮಧ್ಯಾಹ್ನ ಎಲ್ಲರೂ ತಮ್ಮ ಮನೆಯಲ್ಲಿ ಬಾಗ್ಲನ್ನ ಮುಚ್ಕೊಂಡು ಮಲಗಿರುವಾಗ ನಾನ್ ಎಷ್ಟೋ ದೂರದಲ್ಲಿ ಅದೆಲ್ಲೆಲ್ಲೋ ಕೆಲ್ಸವನ್ನ ಹುಡುಕ್ತಾ ಅಲಿತಾ ಇರ್ತೀನಿ.
3: ಸರಿ ಸರಿ, ಮೊದಲು ನಿನ್ಗೆ ಕಾಯಿಲೆ ಗುಣವಾಗ್ಲಿ, ಆಮೇಲೆ ನೀನು
6: ಆಮೇಲೆ ಪಂಡಿತ ಆಗುವಂತ ಮಾತ್ರ ನೀವು ಹೇಳ್ಬಾರ್ದು ಆಯ್ತಾ?
3: ಹಾಗಾದ್ರೆ ನೀ ಏನಾಗ್ಲಿ ಇಷ್ಟಪಡ್ತೀ?
6: ನಾನು ಈಗ ಏನು ಹೇಳಲ್ಲ, ಯೋಚನೆ ಮಾಡಿ ಹೇಳ್ತೀನಿ.
3: ಆದ್ರೆ ನೀನ್ ಮಾತ್ರ ಹೀಗೆ ಯಾರ್ಯಾರನ್ನೆಲ್ಲ ಕರೆದು ಮಾತಾಡ್ತಾ ಇರಬೇಡ.
6: ನನ್ಗೆ ವಿದೇಶಿ ಜನ ಅಂದ್ರೆ ತುಂಬಾ ಇಷ್ಟ.
3: ಅವ್ರೆಲ್ಲಾದ್ರೂ ನಿನ್ನ ಹಿಡ್ಕೊಂಡು ಹೋಗ್ಬಿಟ್ರೆ?
6: ಹಿಡ್ಕೊಂಡು ಹೋದ್ರೆ ನನ್ಗಂತೂ ತುಂಬಾ ಖುಷಿ ಆಗುತ್ತೆ. ಆದ್ರೆ ಯಾರು ನನ್ನ ಕರ್ಕೊಂಡೇ ಹೋಗಲ್ಲ, ಎಲ್ರು ಮನೇಲೆ ನನ್ನ ಕೂರ್ಸ್ಬಿಡ್ತಾರಲ್ಲ, ಅದೇ ಬೇಜಾರು.
3: ಸರಿ ಸರಿ, ನನ್ಗೀಗ ಕೆಲ್ಸ ಇದೆ, ನಾ ಹೋಗ್ತೇನೆ. ಆದ್ರೆ ನೋಡು, ಹೊರಗ್ ಮಾತ್ರ ಹೋಗ್ಬಾರ್ದು.
6: ಇಲ್ಲ, ಹೊರಗಡೆ ಹೋಗಲ್ಲ, ಆದ್ರೆ ರಸ್ತೆ ಹತ್ರದ ಆ ಕೊಠಡಿಯ ಕಿಟಕಿ ಪಕ್ಕನೇ ನಾನು ಇರ್ತೀನಿ.
7: ಮೊಸರು ಮೊಸರು ಮೊಸರು ಬೇಕೆ ಮೊಸರು?
6: ಓ ಮೊಸರಿನವನೇ, ಮೊಸರು.
7: ಯಾಕೆ ಸುಮ್ನೆ ಕೂಗ್ತಾ ಇದೀಯ? ತಗೋತಿ ಏನು?
6: ಹೇಗ್ ತಗೊಳ್ಳಿ, ನನ್ ಹತ್ರ ದುಡ್ಡೇ ಇಲ್ವಲ್ಲ.
7: ಎಂತ ಹುಡುಗನಪ್ಪ ನೀನು, ತಗೊಳಲ್ಲ ಅಂದ್ಮೇಲೆ ಯಾಕೆ ಸುಮ್ನೆ ಕರೆದು ಕಾಲಹರಣ ಮಾಡ್ತೀಯ?
6: ನಾನು ನಿನ್ ಜೊತೆ ಬರೋ ಹಾಗಿದ್ರೆ ಬರ್ತಿದ್ದೆ ನೋಡು.
7: ನನ್ ಜೊತೆನಾ?
6: ಹೌದು, ನೀನ್ ಅಷ್ಟ ದೂರದಿಂದ ಕೂಕೊಂಡ್ ಬರ್ತಿರೋದನ್ನ ನಾನ್ ನೋಡ್ದೆ. ಅವಾಗ ನನ್ ಮನ್ಸು ಹೇಗೇಗೋ ಆಗುತ್ತೆ.
7: ಮಗು, ನೀನ್ ಇಲ್ಲಿ ಕುತ್ಕೊಂಡು ಏನ್ ಮಾಡ್ತಿದ್ಯಪ್ಪ?
6: ವೈದ್ಯರು ನಾನ್ ಹೊರಗಡೆ ಹೋಗ್ಬಾರ್ದು ಅಂತ ಕಟ್ಟುನಿಟ್ಟು ಮಾಡಿದ್ದಾರೆ, ಅದಕ್ಕಾಗೆ ನಾನ್ ಹಗ್ಲೆಲ್ಲ ಇಲ್ಲೇ ಕುತ್ಕೊಂಡಿರ್ತೀನಿ.
7: ನಿನಗೇನಾಗಿದೆ ಮಗು?
6: ಅದೇ ನನಗ್ ಗೊತ್ತಾಗ್ತಾ ಇಲ್ಲ, ನಾನು ಏನು ಓದಿಲ್ಲ, ಹಾಗಾಗಿ ನನ್ಗೇನು ಗೊತ್ತಾಗಲ್ಲ. ನೀನು ಎಲ್ಲಿಂದ ಬರ್ತಿದ್ಯಾ?
7: ನಾನು ನನ್ನ ಹಳ್ಳಿಯಿಂದ ಬರ್ತಾ ಇದ್ದೀನಿ.
6: ನಿನ್ನ ಹಳ್ಳಿಯಿಂದನಾ? ಬಹಳ ದೂರನಾ?
7: ನನ್ನ ಹಳ್ಳಿ ಅಗೋ ನೋಡು, ಆ ಗುಡ್ಡದ ತಪ್ಪಲಲ್ಲಿದೆ, ಶ್ಯಾಮಲಿ ನದಿ ದಂಡೆ ಇದೆಯಲ್ಲ ಅಲ್ಲಿ.
6: ಏನು, ಆ ಗುಡ್ಡದ ಕೆಳಗೆ ಶ್ಯಾಮಲಿ ನದಿ ದಂಡೆ ಮೇಲೆನಾ? ಹಿಂದೆ ಯಾವಾಗ್ಲೋ ಒಮ್ಮೆ ನೋಡಿದೇನೋ ಏನೋ ನೆನ್ಪಿಲ್ಲ.
7: ಏನು, ನೀನ್ ನೋಡಿದೀಯಾ? ಹಾಗಾದ್ರೆ ಆ ಗುಡ್ಡದ ಕೆಳಗೆ ಯಾವಾಗಾದ್ರೂ ಹೋಗಿದ್ದೀಯಾ?
6: ಇಲ್ಲ, ಯಾವಾಗ್ಲೂ ಹೋಗ್ಲಿಲ್ಲ, ಆದ್ರೆ ನನ್ಗೆ ನೋಡಿರೋ ಹಾಗೆ ಅನ್ಸುತ್ತಪ್ಪ. ಬಹಳ ಹಿಂದಿನ ಕಾಲದಲ್ಲಿ ದೊಡ್ಡ ದೊಡ್ಡ ಮರಗಳ ಕೆಳಗೆ ಕೆಂಪು ಮಣ್ಣಿನ ದಾರಿ ಪಕ್ಕದಲ್ಲೇ ಅಲ್ವಾ ನಿನ್ ಹಳ್ಳಿ?
7: ಹೌದೌದು, ಅಲ್ಲೇ.
6: ಅಲ್ಲಿ ಗುಡ್ಡ ತಪ್ಪಲಲ್ಲಿ ಯಾವಾಗ್ಲೂ ದನಗಳು ಮೇಯ್ತಾ ಇರುತ್ತೆ ಅಲ್ವಾ?
7: ಹೌದೌದು, ನಿಮ್ಗೆಲ್ಲ ಗೊತ್ತಲ್ಲ, ನಮ್ ಹಳ್ಳಿಲಿ ನಿಜವಾಗಿಯೂ ಬಹಳ ದನಗಳಿವೆ.
6: ನಿಮ್ ಹಳ್ಳಿ ಹುಡುಗಿರು ನದಿಲಿ ಗಡ್ಗೆಯಿಂದ ನೀರ್ ತುಂಬಿಕೊಂಡು ತಲೆ ಮೇಲೆ ಇಟ್ಕೊಂಡು ಮನೆಗ್ ಹೋಗ್ತಾರೆ, ಅವರ ಸೀರೆ ಕೆಂಪು ಬಣ್ಣದ್ದು ಅಲ್ವಾ?
7: ಭಲೆ ಭಲೆ, ನಮ್ಮೂರಿನ ಎಲ್ಲಾ ಹುಡುಗಿರು ನದಿಯಿಂದ ನೀರ್ ತರೋದೇನೋ ನಿಜ, ಆದ್ರೆ ಎಲ್ಲರ ಸೀರೆನೂ ಕೆಂಪು ಬಣ್ಣ ಆಗಿರೋದಿಲ್ಲ. ಆದ್ರೂ ಮಗು, ನೀನ್ ಎಂದೋ ಒಮ್ಮೆ ಅಲ್ಲಿ ಖಂಡಿತ ಹೋಗಿರ್ಬಹುದು.
6: ಇಲ್ಲ, ನಾನ್ ನಿಜವಾಗ್ಯೂ ಅಲ್ಲಿಗೆ ಹೋಗಿಲ್ಲ ಮೊಸರಿನವನೇ. ನಾನು ಹೊರಗಡೆ ತಿರುಗಾಡೋದಕ್ ಹೋಗ್ಬಹುದು ಅಂತ ವೈದ್ಯರು ಹೇಳಿದ್ಮೇಲೆ ನೀನು ನನ್ನನ್ನ ನಿನ್ನ ಹಳ್ಳಿಗೆ ಕರೆದುಕೊಂಡು ಹೋಗ್ತೀಯಾ?
7: ಆಗಲಿ ಮಗು, ಖಂಡಿತ ಕರ್ಕೊಂಡು ಹೋಗ್ತೀನಿ.
6: ನನಗೂ ಸಹ ನಿನ್ನಂತೆ ಮೊಸರು ಮಾರುವುದನ್ನ ಕಲಿಸ್ಬೇಕು. ನಿನ್ ಹತ್ರ ಇದೆಯಲ್ಲ ಅಂತಹದೇ ಒಂದು ಗಡಿಗೆನ ತೆಗೆದುಕೊಂಡು ನಾನು ಮೊಸರು ಮಾರ್ತೀನಿ. ಆ ದೂರದ ರಸ್ತೆಯಲ್ಲಿ ಮೊಸರು ಮೊಸರು ಎಂದು ಕೂಗುತ್ತಾ ಹೋಗ್ತೀನಿ.
7: ಚೇಚೆ, ಇದೆಂತ ಮಾತು ಮಗು, ನೀನ್ ಯಾಕಪ್ಪ ಮೊಸರು ಮಾರ್ಬೇಕು? ದೊಡ್ಡ ದೊಡ್ಡ ಪುಸ್ತಕಗಳನ್ನು ಓದಿ ನೀನು ಪಂಡಿತನಾಗಬೇಕು.
6: ಇಲ್ಲ ಇಲ್ಲ, ನಾನು ಪಂಡಿತನಾಗಲ್ಲ. ನಾನು ಕೆಂಪು ಮಣ್ಣಿನ ದಾರಿಯ ಪಕ್ಕದಲ್ಲಿ ಹಳೇ ಆಲದ ಮರದ ಕೆಳಗಿರುವ ನಿನ್ನ ಗೊಲ್ಲರ ಪಾಳೆಯದಿಂದ ಮೊಸರನ್ನ ತಂದು ದೂರ ದೂರದ ಹಳ್ಳಿಗಳಲ್ಲಿ ಮಾರುತ್ತಾ ತಿರುಗ್ತಾ ಇರ್ತೀನಿ. ನೀನ್ ಕೂಗೋದ್ ಹೇಗೆ? ಮೊಸರು ಮೊಸರು ದೈಂಡಿ ಮೊಸರು, ಹೀಗೆ ಅಲ್ವಾ? ಅದರ ದನಿಯನ್ನು ನನ್ಗೆ ಸರಿಯಾಗಿ ಹೇಳ್ಕೊಡು.
7: ಅಯ್ಯೋ ಹಣೆ ಬರವೇ, ಈ ದನಿನ ನೀನ್ಯಾಕ್ ಕಲಿಬೇಕು ಮಗು?
6: ಯಾಕಂದ್ರೆ ಇದ್ರ ಧ್ವನಿ ನನಗ್ ಬಹಳ ಇಂಪೆನಿಸುತ್ತೆ. ಆಕಾಶದ ಕಡೆಯಿಂದ ಕೇಳಿ ಬರುವ ಹಕ್ಕಿಯ ಕೂಗು ಮನಸ್ಸನ್ನ ಕಲಕುವಂತೆ ಹಾದಿಯ ಮೂಲೆಯಲ್ಲಿ ಅಲ್ಲಿ ಕಾಣಿಸೋ ಮರಗಳ ಮರೆಯಿಂದ ಕೇಳಿ ಬರುವ ನಿನ್ನ ಕೂಗನ್ನು ಆಲಿಸುತ್ತಾ ನನ್ನ ಮನಸ್ಸು ಖುಷಿಯಾಗುತ್ತದೆ.
7: ಮಗು, ನೀನೊಂದು ಬಟ್ಟಲು ಮೊಸರು ಕುಡಿತೀಯಾ?
6: ಆದ್ರೆ ನನ್ನ ಹತ್ರ ಒಂದ್ ಕಾಸು ಇಲ್ವಲ್ಲ.
7: ಚೇಚೆ, ನೀನೇನು ಕಾಸು ಕೊಡೋದ್ ಬೇಡ, ಈ ಮೊಸರನ್ನ ಸ್ವಲ್ಪ ಆದ್ರೂ ಕುಡಿಲೇಬೇಕು, ಇಲ್ಲದಿದ್ರೆ ನಂಗೆ ಬಹಳ ಬೇಜಾರಾಗುತ್ತೆ.
6: ಆದ್ರೆ ನಿನಗ್ ಬಹಳ ಹೊತ್ತಾಯ್ತು ಅಲ್ವಾ?
7: ಹೊತ್ತೇನು ಆಗಿಲ್ಲ ಮಗು, ಹೊತ್ತಾದರೂ ನನಗೇನು ನಷ್ಟ ಇಲ್ಲ. ಮೊಸರು ಮಾರೋದ್ರಲ್ಲಿಯೂ ಎಷ್ಟು ಆನಂದ ಇದೆ ಎಂದು ಇವತ್ತು ನಿನ್ನಿಂದ ಕಲಿತೆ. ನಾನಿನ್ನು ಬರ್ಲಾ?
6: ಮೊಸರು ಮೊಸರು ಮೊಸರು ದಂಡಿ ಮೊಸರು, ಮುಂದಿನ ಗುಡ್ಡದ ತಪ್ಪಲಿನ ಶ್ಯಾಮಲಿ ನದಿಯ ದಂಡೆಯ ಗೊಲ್ಲರ ಹಟ್ಟಿಯ ಮೊಸರು. ಅವರು ಮುಂಜಾವಿನಲ್ಲೇ ತಮ್ಮ ತಮ್ಮ ದನಗಳನ್ನು ಕರೆಯುತ್ತಾರೆ. ಸಂಜೆ ಅವರ ಹೆಂಗಸರು ಅದನ್ನು ಹೆಪ್ಪು ಹಾಕಿ ಮೊಸರು ಮಾಡುತ್ತಾರೆ. ಅದೇ ಮೊಸರು, ಆ ಮೊಸರೇ ಮೊಸರು, ಒಳ್ಳೆಯ ಮೊಸರು. ಓಹೋ, ಪಹರೆಯವನು, ಪಹರೇ, ಓ ಪಹರೆ, ನನ್ನ ಮಾತನ್ನು, ಒಂದೇ ಒಂದು ಮಾತನ್ನು ಕೇಳಿ ಹೋಗು ಪಹರೆ.
5: ಹೀಗೆ ಕೂಗ್ತಿದ್ಯಾ? ನನ್ನನ್ ಕಂಡ್ರೆ ನಿಂಗೆ ಭಯೋಗೋದಿಲ್ವಾ?
6: ಏಕೆ, ನಿನಗೇಕೆ ಹೆದರ್ಬೇಕು? ನಾನು
5: ಒಂದು ವೇಳೆ ನಿನ್ನ ನಾನು ಹಿಡ್ಕೊಂಡು ಹೋದ್ರೆ?
6: ಹಿಡ್ದುಕೊಂಡು ಎಲ್ಲಿಗೆ ಹೋಗ್ತೀಯ? ಬಹಳ ದೂರ ಕರ್ಕೊಂಡು ಹೋಗ್ತೀಯಾ? ಅಲ್ಲಿ ಆ ಗುಡ್ಡ ಕಾಣಿಸ್ತಿದ್ಯಲ್ಲ, ಅದ್ರ ಆಚೆಗ್ ಕರ್ಕೊಂಡು ಹೋಗ್ತೀಯಾ?
5: ಒಮ್ಮೆಲೆ ರಾಜನ್ ಬಳಿ ಹಿಡ್ಕೊಂಡು ಹೋದ್ರೆ?
6: ಏನು, ರಾಜನ್ ಬಳಿಗ? ಹಾಗಾದ್ರೆ ಬೇಗ ಹಿಡ್ಕೊಂಡು ಹೋಗು. ಆದ್ರೆ ವೈದ್ಯರು ನನಗೆ ಹೊರಗ್ ಹೋಗ್ಬಾರ್ದು ಅಂತ ಆದೇಶ ಮಾಡಿದ್ದಾರೆ. ಯಾರು ನನ್ನನ್ನು ಹಿಡ್ದುಕೊಂಡು ಹೋಗೋದೇ ಇಲ್ಲ. ಹಗಲು ರಾತ್ರಿ ನಾನು ಇಲ್ಲೇ ಕೂತ್ಕೊಂಡಿರ್ಬೇಕು.
5: ವೈದ್ಯರು ನಿಷೇಧಿಸುವರೆ. ಅಯ್ಯೋ ಪಾಪ, ಅದರಿಂದಲೇ ನಿನ್ನ ಮುಖ ಕಪ್ಪುಗಟ್ಟಿದೆ, ಕಣ್ಣುಗಳು ಗುಳಿಬಿದ್ದಿವೆ, ನಿನ್ನ ಎರಡು ಕೈನ ನರಗಳು ಎದ್ದು ತೋರುತ್ತಿದೆಯಲ್ಲ.
6: ಪಹರೆಯವನೇ, ನೀನೀಗ ಗಂಟೆಯನ್ನು ಹೊಡೆಯೋದಿಲ್ವೇನು?
5: ಇನ್ನೂ ಹೊತ್ತಾಗಿಲ್ಲ.
6: ಹೊತ್ತು ಹೋಯ್ತೆಂದು ಒಬ್ಬ ಹೇಳ್ತಾನೆ, ಮತ್ತೊಬ್ನು ಇನ್ನೂ ಹೊತ್ತೇ ಆಗಿಲ್ಲ ಅಂತಾನಲ್ಲ. ಒಳ್ಳೇದು, ನೀನೀಗ ಗಂಟೆಯನ್ನು ಹೊಡೆದರೆ ಹೊತ್ತಾಗುವುದಿಲ್ವೇ ಪಹರೆ?
5: ಹಾಗಲ್ಲ ಮಗು, ಹೊತ್ತಾದ್ಮೇಲೆ ಗಂಟೆ ಹೊಡಿತೇನೆ.
6: ನಿನ್ನ ಗಂಟೆ ನನಗೆ ಬಹಳ ಇಷ್ಟ. ಅದರ ಧ್ವನಿಯು ಬಲು ಇಂಪು. ಮಧ್ಯಾಹ್ನದ ಹೊತ್ತು ನಮ್ಮನೇಲಿ ಎಲ್ರು ಊಟ ಮಾಡಿದ್ಮೇಲೆ ನಮ್ಮ ಮಾವ ತಮ್ ಕೆಲ್ಸದ ಮೇಲೆ ಹೊರಗಡೆ ಹೋದಾಗ ಅತ್ತೆಯವರು ರಾಮಾಯಣವನ್ನು ಓದ್ತಾ ಓದ್ತಾ ನಿದ್ದೆ ಹೋದ ನಂತರ ನಮ್ಮ ಮನೆಯ ಪುಟ್ಟ ನಾಯಿ ಮರಿ ಅಂಗಳದಾಚೆಗೆ ನೆರಳಿನಲ್ಲಿ ಬಾಲದಲ್ಲಿ ಮುಖವನ್ನು ಮುದುಡಿಕೊಂಡು ಮಲಗಿರುವಾಗ ನಿನ್ನ ಗಂಟೆ ಬಾರಿಸುತ್ತದೆ. ಟನ್ ಟನ್ ಟನ್ ಟನ್ ಟನ್ ಟನ್ ಪಹರೆ, ನಿನ್ನ ಗಂಟೆ ಏಕೆ ಬಾರಿಸುತ್ತದೆ?
5: ಗಂಟೆಯು ಎಲ್ಲರಿಗೂ ಒಂದೇ ಮಾತನ್ನು ಎಚ್ಚರಿಸುತ್ತದೆ, ಹೊತ್ತು ಕುಳಿತಿಲ್ಲ, ಕಳೆದು ಹೋಗುತ್ತಿದೆ ಎಂದು.
6: ಎಲ್ಲಿಗೆ ಹೋಗುತ್ತಿದೆ? ಯಾವ ದೇಶಕ್ಕೆ ಹೋಗುತ್ತಿದೆ?
5: ಇದಾರಿಗೂ ತಿಳಿಯದು.
6: ಆ ದೇಶವನ್ನು ಬಹುಶಃ ಯಾರೂ ನೋಡಿಲ್ವೇನೋ ಅಲ್ವಾ? ಹೊತ್ತಿನೊಡನೆ ನಾನು ಆ ದೇಶಕ್ಕೆ ಹೋಗ್ಬೇಕು ಅಂತ ನಂಗ್ ಬಹಳ ಆಸೆ ಆಗ್ತಾ ಇದೆ. ಯಾರೂ ತಿಳಿಯದ ಆ ದೇಶಕ್ಕೆ, ಬಹಳ ದೂರದಲ್ಲಿರುವ ಆ ದೇಶಕ್ಕೆ ನಾನೂ ಹೋಗ್ಬೇಕು.
5: ಆ ದೇಶಕ್ಕೆ ಎಲ್ಲರೂ ಒಂದಲ್ಲ ಒಂದು ದಿನ ಹೋಗಲೇಬೇಕು ತಮ್ಮ.
6: ಹಾಗಾದ್ರೆ ನಾನೂ ಹೋಗ್ಬೇಕಾ?
5: ಯಾಕಿಲ್ಲ, ನೀನೂ ಹೋಗ್ಬೇಕು.
6: ಆದರೆ ವೈದ್ಯರು ನಾನು ಹೊರಗಡೆ ಹೋಗ್ಬಾರ್ದು ಅಂತ ಕಟ್ಟುಪಾಡು ಮಾಡಿದಾರಲ್ಲ.
5: ಒಂದಾನೊಂದು ದಿನ ಸ್ವತಃ ವೈದ್ಯರೇ ನಿನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ ನೋಡು.
6: ಇಲ್ಲ ಇಲ್ಲ, ನಿನ್ಗೆ ಅವ್ರ ವಿಚಾರ ಇನ್ನು ಗೊತ್ತಿಲ್ಲ. ಅವರು ಕೈ ಹಿಡಿದು ಕೂರಿಸ್ತಾರೆ ವಿನಃ ಕರ್ದ್ಕೊಂಡಂತೂ ಹೋಗಲ್ಲ.
5: ಅಯ್ಯೋ, ಅವರಿಗಿಂತಲೂ ದೊಡ್ಡ ವೈದ್ಯರು ಬಂದು ನಿನ್ನ ಕರ್ಕೊಂಡು ಹೋಗ್ತಾರೆ ತಮ್ಮ.
6: ಅವರಿಗಿಂತ ದೊಡ್ಡ ವೈದ್ಯರು ಎಲ್ಲಿದ್ದಾರೆ? ಅವ್ರು ಬಂದು ನನ್ನ ಕರ್ದ್ಕೊಂಡು ಹೋಗೋದ್ ಯಾವಾಗ ಪಹರೆ? ನನಗಂತೂ ಕೂತ್ಕೊಂಡು ಕೂತ್ಕೊಂಡು ಬೇಸರ ಬಂದ್ ಹೋಗಿದೆ.
5: ಹಾಗೆ ಹೇಳ್ಬಾರ್ದು ಮಗು.
6: ನೋಡು ಪಹರೆ, ನಾನಂತೂ ಕೂತ್ಕೊಂಡ್ ಜಾಗದಲ್ಲೇ ಇದ್ದೀನಿ, ಕೂರಿಸಿರೋ ಜಾಗದಿಂದ ಒಂದಿಂಚು ಅಲ್ಗಾಡಿಲ್ಲ. ಆದ್ರೆ ನಿನ್ ಗಂಟೆ ಮಾತ್ರ ಠಣ್ ಠಣ್ ಅಂತ ಬಾರಿಸ್ತಾನೇ ಇದೆ. ನನ್ ಮನ್ಸಿಗೆಲ್ಲ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ಪಹರೆ?
5: ಏನ್ ತಮ್ಮ?
6: ಅಲ್ಲಿ ರಸ್ತೆ ಆಚೆ ದೊಡ್ಡ ಬಂಗ್ಲೆ ಮೇಲೆ ಬಾವುಟ ಹಾರ್ತಾ ಇದೆ ನೋಡು. ಅಲ್ಲೇಕೆ ಅಷ್ಟು ಜನ ಹೋಗ್ ಬರ್ತಿದ್ದಾರೆ? ಅವ್ರಿಗ ಅಲ್ಲೇನ್ ಕೆಲ್ಸ?
5: ಅಲ್ಲಿ ಹೊಸದಾಗಿ ಅಂಚೆ ಮನೆಯೊಂದು ತೆರೆದಿದೆ ತಮ್ಮ.
6: ಅಂಚೆಯ ಮನೆಯೇ? ಯಾರ ಅಂಚೆ ಮನೆ?
5: ಅಂಚೆ ಮನೆ ಮತ್ತೆ ಯಾರದು? ರಾಜನದು. ನೀನಂತೂ ವಿಚಿತ್ರ ಹುಡುಗ.
6: ಹಾಗಾದ್ರೆ ರಾಜನ ಅಂಚೆ ಮನೆಗೆ ರಾಜನಿಂದ ಕಾಗದ ಬರುತ್ತೆ ಅಲ್ವಾ?
5: ಹೌದು, ರಾಜನಿಂದಲೇ ಬರುತ್ತವೆ. ನೋಡ್ತಾ ಇರು, ಒಂದು ದಿನ ನಿನ್ನ ಹೆಸರಿಗೂ ಕಾಗದ ಬಂದೇ ಬರುತ್ತದೆ.
6: ನನಗೆ ಕಾಗದ ಬರುತ್ತಾ? ಆದ್ರೆ ನಾನಿನ್ನು ಚಿಕ್ಕ ಮಗು.
5: ಮಕ್ಕಳಿಗೆ ರಾಜನು ಪುಟ್ಟ ಪುಟ್ಟ ಕಾಗದಗಳನ್ನು ಬರೆಯುತ್ತಾನೆ ತಮ್ಮ.
6: ಭಲೇ, ಹಾಗಾದ್ರೆ ನನಗೆ ಯಾವಾಗ ಕಾಗದ ಬರುತ್ತೆ? ರಾಜನು ನನಗೂ ಕಾಗದ ಬರೀತಾನಾ? ನಿನಗೆ ಗೊತ್ತು ಇದೆಲ್ಲ.
8: ಅವನು ನಿನಗೆ ಕಾಗದ ಬರೆಯದಿದ್ದರೆ ನಿನ್ನ ಮನೆಯ ಕಿಟಕಿ ಎದುರಿಗೆ ಇಷ್ಟು ದೊಡ್ಡ ಬಣ್ಣದ ಬಾವುಟವನ್ನು ನೆಟ್ಟು ಅವನೇಕೆ ಅಂಚೆಯ ಮನೆಯನ್ನು ತೆರಿಸಬೇಕಿತ್ತು?
6: ಸರಿ, ರಾಜನಿಂದ ಕಾಗದ ಬಂದ್ಮೇಲೆ ಅದನ್ನ ನಂಗೆ ಯಾರು ತಂದ್ಕೊಡ್ತಾರೆ?
8: ರಾಜನ ಕೈ ಕೆಳಗೆ ಸುಮಾರು ಜನರಿರುತ್ತಾರೆ ಮಗು, ನೀನು ನೋಡಿಲ್ಲ ಅಷ್ಟೇ. ಎದೆ ಮೇಲೆ ಚಿನ್ನದ ದುಂಡು ದುಂಡು ಬಿಲ್ಲೆಗಳನ್ನು ಸಿಕ್ಕಿಸಿಕೊಂಡು ಅವರು ಎಲ್ಲಾ ಕಡೆಯಲ್ಲೂ ತಿರುಗುತ್ತಾರೆ ಮಗು.
6: ಹಾಗೇನು? ಹಾಗಾದ್ರೆ ಅವರು ಎಲ್ಲೆಲ್ಲಿ ತಿರುಗುತ್ತಾರೆ?
8: ಮನೆ ಮನೆಗೂ, ಹಳ್ಳಿ ಹಳ್ಳಿಗೂ, ದೇಶ ದೇಶದಲ್ಲೂ ಅವರು ತಿರುಗುತ್ತಾರೆ. ಇವನ ಪ್ರಶ್ನೆಯನ್ನು ಕೇಳಿದರೆ ನಗು ಬರುತ್ತದೆ.
6: ದೊಡ್ಡವನಾದ್ಮೇಲೆ ನಾನು ರಾಜನ ಅಂಚೆ ಮನುಷ್ಯನಾಗ್ತೀನಿ.
8: ಅಂಚೆವನಾಗುತ್ತೀಯ? ಅದು ಬಹಳ ಕಷ್ಟದ ಕೆಲಸ ಮಗು. ಬಿಸಿಲು, ಮಳೆ, ಚಿಕ್ಕವರು ದೊಡ್ಡವರು ಏನನ್ನು ಲೆಕ್ಕಿಸದೆ ಮನೆ ಮನೆಗೆ ಹೋಗಿ ಕಾಗದಗಳನ್ನು ಹಂಚಿ ಬರಬೇಕು. ಅದು ಬಹಳ ಕಠಿಣವಾದ ಕೆಲಸ ತಮ್ಮ, ಬಹಳ ಕಷ್ಟದ ಕೆಲಸ.
6: ನೀನ್ ಯಾಕೆ ನಗ್ತಾ ಇದೀಯ? ನನಗಂತೂ ಈ ಕೆಲಸನೇ ಎಲ್ಲಕ್ಕಿಂತ ತುಂಬಾ ಚೆನ್ನಾಗನ್ಸುತ್ತಪ್ಪ. ಹಾಗೆಯೇ ನಿನ್ ಕೆಲಸನೂ ಚೆನ್ನಾಗಿದೆ. ಮಧ್ಯಾಹ್ನದ ಸುಡು ಬಿಸಿಲಲ್ಲಿ ನಿನ್ ಗಂಟೆ ಬಾರಿಸುತ್ತೆ, ಠಣಕ್ ಠಣಕ್ ಠಣ್ ಠಣ್. ಒಮ್ಮೊಮ್ಮೆ ರಾತ್ರಿ ಹಾಸಿಗೆಯಲ್ಲಿ ಮಲಗಿರುವಾಗ ಅಕಸ್ಮಾತ್ ನಿದ್ದೆ ಹರಿದು ಎಚ್ಚರವಾದಾಗ ದೀಪ ಆರ್ಹೋಗಿರುತ್ತೆ. ಹೊರಗಿನ ಗಂಭೀರವಾದ ಕತ್ತಲಿಂದ ಗಂಟೆಯ ಸದ್ದು ಕೇಳಿ ಬರುತ್ತೆ, ಠಣಕ್ ಠಣಕ್ ಠಣ್ ಠಣ್.
8: ಅದು ಮುಖಂಡ ಬಂದು ಬಿಟ್ಟ, ನಾನೀಗ ಹೋಗುತ್ತೇನೆ. ನಿನ್ನೊಡನೆ ನಾನು ಹೀಗೆ ಮಾತಾಡುವುದನ್ನು ಅವನ್ ನೋಡಿದ್ರೆ ನಾನ್ ಬಹಳ ತೊಂದರೆ ಸಿಲ್ಕಬೇಕಾಗುತ್ತೆ.
6: ಎಲ್ಲಿದ್ದಾನೆ ಮುಖಂಡ? ಪಹರೆ ಅವನೇ, ಅವನ್ ಎಲ್ಲಿದ್ದಾನೆ ತೋರ್ಸು.
8: ಅಲ್ಲಿ ನೋಡು, ದೂರದಲ್ಲಿ ತಲೆಯ ಮೇಲೆ ತಾಳಿಯ ಗರಿಯ ದುಂಡನೆಯ ಛತ್ರಿಯನ್ನು ಹಿಡಿದುಕೊಂಡು ಇತ್ತಲೇ ಬರುತ್ತಿದ್ದಾನೆ.
6: ಅವನನ್ನು ರಾಜನೇ ಬಹುಶಃ ಮುಖಂಡನನ್ನಾಗಿ ಮಾಡಿರ್ಬೇಕು ಅಲ್ವಾ?
8: ಅಲ್ಲ ಮಗು, ಅವನು ತಾನೇ ಮುಖಂಡನಾಗಿ ಕುಳಿಸಿದ್ದಾನೆ. ಇವನ ಮಾತನ್ನು ಯಾರು ಕೇಳದಿದ್ದರೂ ಅವನು ಅವರ ಬೆನ್ನು ಹೊತ್ತಿ ಬೇತಾಳದಂತೆ ಅವರನ್ನು ಪೀಡಿಸುತ್ತಾನೆ. ಇದರಿಂದ ಎಲ್ಲರಿಗೂ ಅವನನ್ನು ಕಂಡರೆ ಬಹಳ ಭಯ. ಎಲ್ಲರೊಂದಿಗೂ ವೈರವನ್ನು ಬೆಳೆಸಿಕೊಂಡೇ ಅವನು ತನ್ನ ವೃತ್ತಿಯನ್ನು ನಡೆಸುತ್ತಾನೆ. ಸರಿ, ನಾನಿನ್ನು ಹೋಗುತ್ತೇನೆ. ನನ್ನ ಕೆಲಸಕ್ಕೂ ಅಡ್ಡಿಯಾಗುತ್ತಿದೆ. ನಾ ಬೆಳಗ್ಗೆ ಮತ್ತೆ ಬಂದು ನಿನಗೆ ಪಟ್ಟಣದ ಎಲ್ಲಾ ವಿಚಾರವನ್ನು ಹೇಳುತ್ತೇನೆ.
6: ರಾಜನಿಂದ ಪ್ರತಿದಿನನೂ ಒಂದೊಂದು ಕಾಗದ ಬರ್ತಾ ಇದ್ರೆ ಎಷ್ಟು ಚೆನ್ನಾಗಿತ್ತು. ಈ ಕಿಟಕಿ ಹತ್ರ ಅದನ್ನು ಓದ್ತಾ ಕುತ್ಕೋಬೋದಿತ್ತು. ಆದ್ರೆ ನಂಗ್ ಓದಕ್ ಬರಲ್ವಲ್ಲ, ಯಾರ ಹತ್ರ ಓದ್ಸೋದು? ಅತ್ತೆ ಏನೋ ರಾಮಾಯಣವನ್ನ ಓದ್ತಾರೆ, ಆದ್ರೆ ಅವ್ರಿಗೆ ರಾಜನ ಬರಹವನ್ನ ಓದಕ್ ಬರುತ್ತೋ ಇಲ್ವೋ? ಒಳ್ಳೇದು, ಯಾರಿಗೂ ಓದಕ್ ಬರದೇ ಇದ್ರೆ ಆ ಕಾಗದಗಳನ್ನೆಲ್ಲ ಜೋಪಾನವಾಗಿಟ್ಕೊಂಡು ದೊಡ್ಡನಾದ್ಮೇಲೆ ಓದ್ತೀನಿ. ಆದ್ರೆ ಅಂಚೆಯವನಿಗೆ ನನ್ನ ಗುರುತು ತಿಳಿಯದಿದ್ದರೆ ಏನ್ ಮಾಡೋದು? ಮುಖಂಡರೇ, ಓ ಮುಖಂಡರೇ, ಒಂದ್ ಮಾತನ್ ಕೇಳ್ಬೇಕು, ದಯವಿಟ್ಟು ಇಲ್ಲಿಗ್ ಬನ್ನಿ.
9: ಯಾರಯ್ಯ ಅದು ನಡುದಾರಿಯಲ್ಲಿ ನನ್ನನ್ನು ಹೀಗೆ ಕೂಗುತ್ತಿರುವನಲ್ಲ, ಎಲ್ಲಿಯ ಮಂಗ ಅವನು?
6: ತಾವು ಹಳ್ಳಿಯ ಮುಖಂಡರು, ಎಲ್ಲರೂ ತಮ್ಮ ಮಾತನ್ನು ಕೇಳುತ್ತಾರೆ ಅಲ್ಲವೇ?
9: ಹೌದು ಹೌದು, ಕೇಳುತ್ತಾರೆ, ಎಲ್ಲರೂ ಕೇಳುತ್ತಾರೆ.
6: ರಾಜನ ಅಂಚೆಯವನು ನಿನ್ನ ಮಾತನ್ನು ಕೇಳುತ್ತಾನಾ?
9: ಕೇಳದಿದ್ದರೆ ಅವನ ಜೀವ ಉಳಿಯಬೇಕಲ್ಲ, ಹುಡುಗಾಟವಲ್ಲ.
6: ಹಾಗಾದ್ರೆ ತಾವು ದಯವಿಟ್ಟು ಅವನಿಗೆ ಹೇಳಿಬಿಡಿ ನಾನೇ ಅಮಲ ಅಂತ. ನಾನು ಇಲ್ಲಿ ಕಿಟಕಿಯ ಹತ್ರ ಯಾವಾಗ್ಲೂ ಕೂತ್ಕೊಂಡಿರ್ತೀನಿ.
9: ಏಕೆ, ಏನು ಸಮಾಚಾರ?
6: ನನ್ನ ಹೆಸರಿಗೆ ಯಾವ್ದಾದ್ರೂ ಕಾಗದ ಬಂದರೆ?
9: ನಿನ್ನ ಹೆಸರಿಗೆ ಕಾಗದವ? ನಿನಗೆ ಯಾರು ಕಾಗದ ಬರೀತಾರೆ?
6: ರಾಜನಿಂದ ಕಾಗದ ಬಂದ್ರೆ?
9: ಈ ಹುಡುಗ ನೀನು ಕಡಿಮೆ ಇಲ್ಲ, ರಾಜ ನಿನಗೆ ಕಾಗದ ಬರೆಯಬೇಕೇನೋ? ಹೌದು ಹೌದು, ಖಂಡಿತ ಬರೆಯಬೇಕು. ನೀನು ಅವನಿಗೆ ಪರಮ ಸ್ನೇಹಿತ ತಾನೇ? ಕೆಲವಾರು ದಿನಗಳಿಂದ ರಾಜನು ನಿನ್ನನ್ನು ನೋಡಲೇ ಇಲ್ಲವಂತೆ. ಆದ್ದರಿಂದ ಅವನು ಗಳಿಗೆ ಗಳಿಗೆಗೂ ಕೊರಗಿ ಕೊರಗಿ ಸೋತು ಸೊರಗಿ ಹೋಗುತ್ತಿರುವನೆಂದು ಈಗ ತಾನೇ ಕೇಳಿದೆ. ಇನ್ನೇನು ಹೊತ್ತಿಲ್ಲ, ಇಂದೋ ನಾಳೆಯೋ ಅವನಿಂದ ಪತ್ರ ಬಂದು ಬಿಡುತ್ತದೆ. ನೀನೇನು ಯೋಚನೆ ಮಾಡಬೇಡ.
6: ಮುಖಂಡರೇ, ನೀವ್ ನನ್ನ ಹತ್ರ ಯಾಕೆ ಹೀಗ್ ಮಾತಾಡ್ತಾ ಇದ್ದೀರಾ? ನಿಮ್ಗೆ ನನ್ ಮೇಲೆ ಸಿಟ್ಟು ಬಂದಿದ್ಯಾ?
9: ಅಯ್ಯಪ್ಪ, ನಿನ್ನ ಮೇಲೆ ಸಿಟ್ಟಾಗಲೇ, ರಾಜನ ಪರಮ ಸ್ನೇಹಿತನ ಮೇಲೆ. ನನ್ನಲ್ಲಿ ಅಷ್ಟು ಸಾಹಸವಿದೆಯೇ? ರಾಜನಿಗೂ ನಿನಗೂ ಪತ್ರ ವ್ಯವಹಾರ ನಡೆಯುತ್ತದೆ. ಆ ಮಾಧವದತ್ತ ಬಹಳ ಕೊಬ್ಬಿದ್ದಾನೆ, 4 ಕಾಸು ಕೈಯಲ್ಲಿ ಸೇರೋಯ್ತು. ಇನ್ನೇನು, ಮನೆಯಲ್ಲಿ ರಾಜರು ಮಹಾರಾಜರ ವಿನಃ ಬೇರೆಯ ಮಾತೇ ಇಲ್ಲವೆಂದು ತೋರುತ್ತದೆ. ಇರಲಿ, ತಾಳು, ಅವನಿಗೆ ತಕ್ಕ ಶಾಸ್ತಿ ಮಾಡುತ್ತೇನೆ. ಏ ಹುಡುಗ, ರಾಜನ ಕಾಗದ ನಿನ್ನ ಮನೆಗೆ ಬೇಗನೆ ಬರುವಂತೆ ವ್ಯವಸ್ಥೆ ಮಾಡ್ತೇನೆ.
6: ಬೇಡ ಬೇಡ, ನೀವೇನ್ ಮಾಡೋದು ಬೇಡ.
9: ಯಾಕೋ, ನಿನ್ನ ಸ್ಥಿತಿಯನ್ನು ರಾಜನಿಗೆ ಹೋಗಿ ತಿಳಿಸುತ್ತೇನೆ. ಅವನು ಇನ್ನು ಸ್ವಲ್ಪವೂ ಹೊತ್ತು ಮಾಡದೆ ನಿನ್ನ ಸಮಾಚಾರವನ್ನು ತಿಳಿಯಲು ಒಡನೆಯೇ ಒಂದು ಪೇದೆಯನ್ನು ಕಳಿಸುತ್ತಾನೆ. ಮಾಧವದತ್ತನಿಗೆ ಎಷ್ಟು ಗರ್ವ! ರಾಜನ ಕಿವಿಗೆ ಈ ಮಾತು ಬಿದ್ರೆ ಎಲ್ಲ ಸರಿಯಾಗ್ತದೆ.
4: ಆಗ ಪಾಲಿಕೆಯೋರ್ವಳು ಪ್ರವೇಶಿಸುವಳು.
6: ಬಡಕೊತ್ತ ಹೋಗ್ತಿದ್ಯಲ್ಲ, ಯಾರ್ ನೀನು? ಸ್ವಲ್ಪ ನಿಲ್ಬಾರ್ದ?
10: ನನ್ಗೆ ನಿಲ್ಲೋಕ್ ಸಮಯವಿಲ್ಲ, ತುಂಬಾ ಹೊತ್ತಾಗ ಹೋಗಿದೆ.
6: ನಿಂಗೆ ನಿಲ್ಲೋಕ್ ಇಷ್ಟ ಇಲ್ಲ ಅಂತ ಹೇಳು, ನನಗೂ ಇಲ್ಲಿರೋಕ್ ಇಷ್ಟ ಇಲ್ಲ.
10: ನಿನ್ನ ನೋಡಿದ್ರೆ ಮುಂಜಾನೆಯ ನಕ್ಷತ್ರದ ತರ ಕಾಣಿಸ್ತಿದ್ಯ, ನಿಮ್ಗೇನಾಗಿದೆ?
6: ಏನಾಗಿದ್ಯೋ ಯಾರಿಗ್ ಗೊತ್ತು, ವೈದ್ಯರಂತೂ ಹೊರಗಡೆನೆ ಹೋಗ್ಬಾರ್ದು ಅಂತ ಹೇಳಿದ್ದಾರೆ.
10: ಓಹೋ, ಹಾಗಾದ್ರೆ ಹೊರಗೆ ಬರ್ಬೇಡ, ವೈದ್ಯರು ಹೇಳಿದಂತೆ ಕೇಳುವುದೊಳ್ಳೆದು. ಚೇಷ್ಟೆ ಮಾಡಬಾರ್ದು, ಇಲ್ಲವಾದ್ರೆ ಜನ ತುಂಟ ಎನ್ನುತ್ತಾರೆ. ಹೊರಗಡೆ ನೋಡಿ ನೋಡಿ ನಿನ್ನ ಮನಸ್ಸು ಚಂಚಲವಾಗಿದೆ. ಆದ್ರಿಂದ ನಾನು ಈ ಬಾಗಿಲನ್ನ ಮುಚ್ಚಿಬಿಡುತ್ತೇನೆ.
6: ಮುಚ್ಚಬೇಡ ಮುಚ್ಚಬೇಡ, ಹೊರಗಡೆ ಅಂತೂ ಹೋಗಕ್ ಬಿಡಲ್ಲ. ಕೊನೆ ಪಕ್ಷ ಈ ಒಳಗಡೆ ಕಿಟಕಿಯಿಂದನಾದ್ರೂ ಹೊರಗಿನ ಪ್ರಪಂಚನ ನೋಡ್ತೀನಿ. ಹೌದು, ನೀನ್ ಯಾರು ಅಂತ ಹೇಳೇ ಇಲ್ವಲ್ಲ, ನನ್ಗೆ ನಿನ್ ಪರಿಚಯನೇ ಇಲ್ಲ.
10: ನನ್ನ ಹೆಸರು ಸುಧಾ ಅಂತ.
6: ಏನು ಸುಧಾನಾ?
10: ನಿನಗ್ ಗೊತ್ತಿಲ್ವಾ, ನಾನು ಇಲ್ಲಿನ ತೋಟಗಾರನ ಮಗಳು.
6: ತೋಟಗಾರನ ಮಗಳ? ನೀನ್ ಏನ್ ಮಾಡ್ತೀಯಾ?
10: ಬುಟ್ಟಿ ತುಂಬಾ ಹೂವನ್ ಕೊಯ್ತೀನಿ, ಮಾಲೆ ಕಟ್ತೀನಿ, ಈಗ ಹೂವನ ಕೊಯ್ಯಕ್ ಹೋಗ್ತಿದ್ದೀನಿ.
6: ಹೂ ಕೊಯ್ಯಕ್ ಹೋಗ್ತಿದ್ಯಾ? ಅದಕ್ಕಾಗೆ ನೀನ್ ಅವಾಗಿಂದ ಇಷ್ಟು ಗಡಿ ಬಿಡಿ ಮಾಡ್ತಿದ್ಯಾ? ನೀನ್ ನಡೆಯುವಾಗ ನಿನ್ ಕಾಲಿನ ಖಡ್ಗಗಳು ಜಡ ಜಡ ಅಂತ ಶಬ್ದ ಮಾಡುತ್ತೆ.
11: ನಾನು ನಿನ್ ಜೊತೆ ಬರೋ ಹಾಗಿದ್ದಿದ್ರೆ ನಿನ್ ಕೈಗೆ ಸಿಲುಕ್ದಿರುವಂತ ಎತ್ತರದ ಕೊಂಬೆಗಳಲ್ಲಿರೋ ಹೂಗಳನ್ನೆಲ್ಲ ಕಿತ್ಕೊಡ್ತಿದ್ದೆ.
10: ಹೌದು, ಹೂವಿನ ವಿಚಾರದಲ್ಲಿ ನನಗಿಂತ ನಿನಗೆ ಚೆನ್ನಾಗಿ ಗೊತ್ತಿದೆ.
6: ಹೌದು, ಬಲ್ಲೆ, ಚೆನ್ನಾಗ್ ಬಲ್ಲೆ. ನಾನು ಸಂಪ್ಗೆ ಹೂವಿನ 7 ಮಂದಿ ತಮ್ಮಂದಿರ ಕಥೆಗಳನ್ನ ಬಲ್ಲೆ. ಎಲ್ಲರೂ ನನ್ನನ್ನು ಬಿಟ್ಟು ಬಿಟ್ರೆ ಎಂತಹ ದಟ್ಟವಾದ ದಾರಿಯೇ ತಿಳಿಯದ ಕಾಡಿನಲ್ಲಾದ್ರೂ ಹೋಗ್ತೀನಿ. ಚಿಕ್ಕ ಚಿಕ್ಕ ತೆಳ್ಳನೆಯ ಕೊಂಬೆಗಳ ಅಂಚಿನಲ್ಲಿ ಮೈನಾ ಹಕ್ಕಿಗಳು ತೊಟ್ಟಿಲು ತೂಗುತ್ತಾ ಕುಳಿತಿರೋ ಜಾಗದಲ್ಲಿ ನಾನು ಸಂಪ್ಗೆ ಹೂವಾಗಿ ಅರಳಬಲ್ಲೆ. ನೀನು ನನ್ನ ಪಾರನಳ ಅಕ್ಕ ಆಗ್ತೀಯಾ?
10: ನಿನಗೆ ಬುದ್ಧಿ ಇಲ್ವಾ? ನಾನ್ ಹೇಗೆ ಪಾರನಳ ಅಕ್ಕ ಆಗಬಲ್ಲೆ? ನಾನು ಸುಧಾ, ಶಶಿ ತೋಟಗಾರನ ಮಗಳು. ನಾನು ಪ್ರತಿ ದಿನವೂ ತುಂಬಾ ಹೂವಿನ ಮಾಲೆಯನ್ನು ಕಟ್ಟಬೇಕು, ನನಗೆ ಪುರ್ಸೋತೆ ಇಲ್ಲ.
6: ನಿನ್ನ ಹಾಗೆ ನಾನು ಕೊಠಡಿಯಲ್ಲೇ ಹಗಲೆಲ್ಲ ಕುಳಿತಿದ್ರೆ
10: ಎಷ್ಟು ಚೆನ್ನಾಗಿರ್ತಿತ್ತು.
6: ಹಾಗಾದ್ರೆ ನೀನ್ ಹಗಲೆಲ್ಲ ಏನ್ ಮಾಡ್ತೀಯಾ?
10: ನನ್ನ ಹತ್ರ ಚೈನೀಸ್ ಸೊಸೆ ಎಂಬ ಗೊಂಬೆ ಇದೆ, ಅದಕ್ಕೆ ದಿನಾನು ಮದುವೆ ಮಾಡ್ತೀನಿ ನನ್ನ ಮಿಯಾವ್ನೊಂದಿಗೆ. ನಾನ್ ಹೊರಟೆ, ಹೊತ್ತಾಯ್ತು, ಕಡೆಗೆ ಹೂ ಸಿಗೋದಿಲ್ಲ.
6: ನನ್ ಹತ್ರ ಇನ್ನೊಂದ್ ಸ್ವಲ್ಪ ಹೊತ್ತು ಮಾತಾಡಬಾರ್ದ? ನಿನ್ ಮಾತು ನಂಗ್ ತುಂಬಾ ಇಷ್ಟ.
10: ಆಗ್ಲಿ, ಆದ್ರೆ ಚೇಷ್ಟೆ ಮಾತ್ರ ಮಾಡ್ಬೇಡ, ಒಳ್ಳೆ ಹುಡುಗನಂತೆ ಶಾಂತವಾಗಿ ಕುತ್ಕೋ, ಹೂವನ್ನ ಕೊಯ್ತುಕೊಂಡು ಮನೆಗೆ ಹೋಗುವಾಗ ನಿನ್ ಜೊತೆ ಮಾತಾಡ.

0: ಅಲ್ವಾ?
1: ಇರುತ್ತೆ, ಖಂಡಿತ ಇರುತ್ತೆ, ನಾನಂತೂ ಮರೆಯಲ್ಲ.
0: ನೀವೆಲ್ಲ ಎಲ್ಲಿಗೆ ಹೋಗುತ್ತಿದ್ದೀರಿ? ಒಂದ್ ಬಾರಿ ಬಂದ್ ಹೋಗಿ ಇಲ್ಲಿ.
2: ನಾವೆಲ್ಲ ಆಟ ಆಡ್ಲು ಹೋಗ್ತಿದ್ದೇವೆ.
0: ನೀವೆಲ್ಲ ಯಾವ ಆಟ ಆಡ್ತಿದ್ದೀರಾ?
1: ನಾವೆಲ್ಲರೂ ಉಳ್ಮೆಯ ಆಟವನ್ನ ಆಡ್ತೇವೆ.
2: ಈ ಕೋಲ್ ಇದೆ ನೋಡು, ಇದೇ ನಮ್ ನೇಗಿಲು.
1: ನಾವಿಬ್ಬರು ಎತ್ತುಗಳಾಗ್ತೇವೆ.
0: ಹೌದಾ? ಹಗಲೆಲ್ಲ ಆಟ ಆಡ್ತೀರಾ?
2: ಹೌದು, ಸಂಜೆವರೆಗೂ ಕೂಡ ಆಡ್ತೇವೆ.
0: ಆಮೇಲೆ ನದಿ ದಡದಲ್ಲೇ ಮನೆಗೆ ಹೋಗ್ತೀರಿ ಅಲ್ವಾ?
1: ಹೌದು, ಕತ್ತಲಾಗುವ ಹೊತ್ತಿಗೆ ಹೋಗ್ತೇವೆ.
0: ಸಂಜೆ ಹೋಗುವಾಗ ನಮ್ಮನೆ ಮುಂದೆನೆ ಹೋಗ್ತೀರ ತಾನೆ?
2: ನೀನು ಕೂಡ ಹೊರಗಡೆ ಬಾ, ಆಡೋಣ.
0: ವೈದ್ಯರು ಹೊರಗಡೆ ಹೋಗ್ಬಾರ್ದು ಅಂತ ಹೇಳಿದ್ದಾರೆ ನಂಗೆ.
1: ವೈದ್ಯರು?
2: ವೈದ್ಯರ ಮಾತನ್ನೆಲ್ಲ ಕೇಳ್ತೀಯ ನೀನು? ಒಳ್ಳೇದು, ನಡೀರಿ, ನಾವು ಹೋಗೋಣ.
0: ಬೇಡ ಸೋದರರೇ, ನೀವು ಹೋಗ್ಬೇಡಿ. ಇಲ್ಲೇ ನನ್ನ ಕಿಟಕಿ ಎದುರಿಗೆ ರಸ್ತೆ ಮೇಲ್ ಸ್ವಲ್ಪ ಹೊತ್ತು ಆಟ ಆಡಿ, ನಾನ್ ನೋಡ್ತೀನಿ.
1: ಇಲ್ಲಿ ನಮಗೆ ಆಡೋಕೇನಿದೆ?
0: ಇಲ್ನೋಡಿ, ನನ್ನ ಆಟದ ಸಾಮಾನೆಲ್ಲ ಸುಮ್ನೆ ಬಿದ್ದಿದೆ, ಇದನ್ನೆಲ್ಲ ನೀವು ತೆಗೆದ್ಕೊಳ್ಳಿ. ಮನೆ ಒಳಗೆ ಒಂಟಿಯಾಗಿ ಆಟಾಡೋಕೆ ನಂಗ್ ಮನ್ಸೇ ಬರಲ್ಲ. ಈ ಆಟದ ಸಾಮಾನುಗಳಿಂದ ನನ್ಗ್ ಯಾವ ಉಪಯೋಗನೂ ಇಲ್ಲ.
1: ಅರೆ, ಎಷ್ಟು ಚೆನ್ನಾಗಿದೆ ಈ ಆಟದ ಸಾಮಾನುಗಳು! ಇದು ಜಹಾಜು, ಇಲ್ಲಿ ನೋಡು ಅಜ್ಜಿ, ಎಷ್ಟು ಚೆನ್ನಾಗಿದೆ ಈ ಸಿಪಾಯಿಯ ಗೊಂಬೆ.
2: ಇದನ್ನೆಲ್ಲ ನೀನ್ ನಮಗ್ ಕೊಟ್ಬಿಡ್ತೀಯಾ? ನಿನ್ಗೆ ಬೇಜಾರಾಗುದಿಲ್ವೇನು?
0: ಇಲ್ಲಪ್ಪ, ನಂಗ್ ಸ್ವಲ್ಪನೂ ಬೇಜಾರಾಗಲ್ಲ. ಇದೆಲ್ಲಾನು ನಿಮ್ಗೆ ಕೊಟ್ಬಿಡ್ತೀನಿ.
1: ಆದ್ರೆ ಮತ್ತೆ ಇದನ್ನ ನಾ ಹಿಂದಕ್ಕೆ ಕೊಡುವುದಿಲ್ಲ.
0: ಬೇಡ ಬೇಡ, ಇದೆಲ್ಲಾನು ನೀವೇ ಇಟ್ಕೊಳ್ಳಿ, ನಂಗ್ ಕೊಡೋದ್ ಬೇಡ.
2: ಇದರಿಂದ ಯಾರಿಗೂ ಸಿಟ್ಟು ಬರಲ್ಲ ತಾನೆ?
0: ಇಲ್ಲ, ಯಾರು ಸಿಟ್ಟಾಗಲ್ಲ. ಆದ್ರೆ ಪ್ರತಿದಿನ ಬೆಳಿಗ್ಗೆ ನೀವು ಈ ಆಟದ ಸಾಮಾನುಗಳನ್ನೆಲ್ಲ ತಂದು ನಮ್ಮ ಮನೆ ಬಾಗಿಲ ಮುಂದೆ ಸ್ವಲ್ಪ ಹೊತ್ತು ಆಟಾಡ್ಬೇಕು. ಈ ಆಟದ ಸಾಮಾನುಗಳೆಲ್ಲ ಹಳೇದಾಗಿ ಮಾಸ ಹೋದ್ಮೇಲೆ ನಾನ್ ಮತ್ತೆ ಹೊಸ ಆಟದ ಸಾಮಾನುಗಳನ್ನ ತರ್ಸ್ಕೊಡ್ತೀನಿ ನಿಮ್ಗೆ.
1: ಒಳ್ಳೇದು ತಮ್ಮ, ನಾವು ನಿತ್ಯವೂ ಇಲ್ಲೇ ಆಟ ಆಡುತ್ತೇವೆ. ಆ ಸಿಪಾಯಿಗಳನ್ನೆಲ್ಲ ಇಲ್ಲೇ ತಂದು ಇರಿಸಿ, ನಾವು ಯುದ್ಧದ ಆಟವನ್ನಾಡೋಣ. ಬಂದೂಕುಗಳನ್ನ ಎಲ್ಲಿಂದ ತರುವುದು? ಈ ಕೋಲನ್ನೇ ಬಂದೂಕನ್ನಾಗಿ ಮಾಡಿಕೊಳ್ಳೋಣ. ಆದರೆ ತಮ್ಮ, ನಿನಗೆ ನಿದ್ದೆ ಬರುತ್ತದೆ ಎಂದು ತೋರುತ್ತಿದೆಯಲ್ಲ.
0: ಹೌದು, ನಂಗ್ ತುಂಬಾ ನಿದ್ದೆ ಬರ್ತಿದೆ, ಯಾಕಂತಾನೇ ಗೊತ್ತಿಲ್ಲ. ಇದ್ದಕ್ಕಿದ್ದಂತೆ ನಿದ್ದೆ ಬರುತ್ತೆ. ತುಂಬಾ ಹೊತ್ತಿಂದ ಕುಳಿತ್ಕೊಂಡೇ ಇದ್ದೀನಿ, ಇನ್ನು ನನ್ ಕೈಲಿ ಕೂರಕ್ಕಾಗಲ್ಲಪ್ಪ. ನನ್ ಬೆನ್ನಕ್ಕೂ ಬಹಳ ನೋವುತ್ತಿದೆ.
2: ಇನ್ನು ಒಂದ್ ಗಂಟೆನೆ ಆಗ್ಲಿಲ್ಲ, ಆಗ್ಲೇ ನಿಂಗ್ ನಿದ್ದೆ ಬರ್ತಿದೆ ಅಲ್ಲ. ಓ, ಕೇಳಲಿ, ಒಂದ್ ಗಂಟೆ ಆಯ್ತನ್ಸುತ್ತೆ.
0: ಹೌದು, ಗಂಟೆ ಬಾರಿಸ್ತಿದೆ, ನನ್ಗೆ ನಿದ್ದೆ ಮಾಡೋಕ್ ಹೇಳ್ತಿದೆ.
1: ಹಾಗಾದ್ರೆ ನಾವೀಗ ಹೋಗ್ತೀವಿ, ನಾಳೆ ಬೆಳಗ್ಗೆ ಬರ್ತೀವಿ, ಆಯ್ತಾ?
0: ತಡೀರಿ ತಡೀರಿ, ಹೋಗೋ ಮೊದ್ಲು ನಿಮ್ಗೊಂದ್ ಮಾತನ್ ಕೇಳಲ ಸಹೋದರರೇ. ನೀವೆಲ್ಲರೂ ಹೊರಗಡೆನೆ ಇರ್ತೀರಿ, ನಿಮ್ಮಲ್ಲಿ ಯಾರಿಗಾದ್ರೂ ರಾಜನ ಅಂಚೆಯವರ ಪರಿಚಯ ಇದೆಯಾ?
2: ಇದೆ, ಚೆನ್ನಾಗಿದೆ.
0: ಯಾರು ಯಾರಿದ್ದಾರೆ, ಅವರ ಹೆಸರೇನು?
1: ಒಬ್ಬನ ಹೆಸರು ಮೇಘವೆಂದು, ಇನ್ನೊಬ್ಬನ ಹೆಸರು ಶರತ್, ಇನ್ನು ಬಹಳ ಜನ ಇದ್ದಾರೆ.
0: ಹೌದಾ? ಹಾಗಾದ್ರೆ ನನ್ನ ಹೆಸರಿಗೆ ಕಾಗದ ಬಂದ್ರೆ ಅವರು ನನ್ನನ್ನ ಗುರುತಿಸ್ತಾರೆ ಅಲ್ವಾ?
2: ಗುರುತಿಸ್ದೇನು, ಕಾಗದದ ಮೇಲೆ ನಿನ್ ಹೆಸರು ಇರ್ತದೆ ಅಲ್ಲ, ಅಷ್ಟೇ ಸಾಕು, ಅದರಿಂದಲೇ ಅವ್ರು ಗುರುತಿಸ್ಬಿಡ್ತಾರೆ.
0: ಹಾಗಾದ್ರೆ ನಾಳೆ ಬೆಳಿಗ್ಗೆ ನೀವು ಇಲ್ಲಿಗೆ ಬರ್ತೀರಲ್ಲ, ಅವಾಗ ಅವರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಕರ್ದ್ಕೊಂಡು ಬಂದು ನಂಗೆ ತೋರಿಸ್ತೀರಾ?
3: ಆಗ್ಲಿ, ತೋರಿಸ್ತೀವಿ.
0: ಮಾವ, ಈ ದಿನ ನಾನು ನನ್ನ ಕಿಟಕಿ ಹತ್ರನು ಹೋಗ್ಬಾರ್ದಾ? ವೈದ್ಯರು ಬೇಡ ಅಂತ ಹೇಳಿದಾರಾ?
4: ಹೌದ್ ಮಗು, ನಿತ್ಯ ನೀನ್ ಅಲ್ಲೇ ಕೂತ್ಕೊಂಡು ನಿನ್ ಕಾಯಿಲೆ ಹೆಚ್ಚಾಗ್ಬಿಟ್ಟಿದೆ.
0: ಇಲ್ಲ ಮಾವ, ಇಲ್ಲ, ನನ್ ಕಾಯಿಲೆ ವಿಚಾರ ನಂಗೇನು ತಿಳಿದಿಲ್ಲ. ಆದ್ರೂ ಅಲ್ಲಿ ಕೂತ್ಕೊಂಡಾಗ ನನ್ಗೆ ಹಾಯನಿಸುತ್ತೆ.
4: ಮಗು, ದಿನಾ ನೀನ್ ಅಲ್ಲೇ ಕೂತ್ಕೊಂಡು ಪಟ್ಟಣದ ಹುಡುಗರು ಮುದುಕರನ್ನೆಲ್ಲ ಸ್ನೇಹಿತರನ್ನಾಗಿ ಮಾಡ್ಕೊಂಡಿದ್ಯಾ. ಮನೆ ಮುಂದೆ ನೋಡು, ದಿನಾ ಸಂತೆ ಸೇರದಂತೆ ಜನ ಸೇರ್ತಾ ಇದ್ದಾರೆ. ಹೀಗೆ ಮಾತಾಡ್ತಾ ಇದ್ರೆ ನಿನ್ ಆರೋಗ್ಯ ಹೇಗಿರುತ್ತೆ ಹೇಳು ನೋಡು. ಈ ದಿನ ನಿನ್ ಮುಖ ಎಷ್ಟು ಕುಂದಿ ಹೋಗಿದೆ ನೋಡು.
0: ಮಾವ, ನನ್ನ ಆ ಫಕೀರ ತಾತ ಇದಾನಲ್ಲ, ನಾನು ಕಿಟಕಿ ಹತ್ರ ಕೂತ್ಕೊಳ್ದೆ ಇದ್ರೆ ಅದನ್ ನೋಡಿ ಅವ್ನ್ ಹಾಗೆ ಹೊರಟೋಗ್ಬಿಡ್ತಾನೆ ಅಲ್ವಾ?
4: ಯಾರು, ಯಾರ ಫಕೀರ ತಾತ?
0: ಅವನೇ, ದಿನಾನು ನನ್ ಹತ್ರ ಬಂದು ದೇಶ ವಿದೇಶಗಳ ಎಲ್ಲಾ ಕತೆಗಳನ್ನ ಹೇಳ್ತಾನಲ್ಲ, ಅವನೇ. ಅವನ ಕತೆಗಳಂದ್ರೆ ನಂಗ್ ತುಂಬಾ ಇಷ್ಟ ಮಾವ.
4: ಯಾರವನು?

0: ನಮ್ಗೆ ಯಾವ ಫಕೀರನ್ ಪರಿಚಯವೂ ಇಲ್ವಲ್ಲ.
1: ಇನ್ನೇನು, ಅವನೀಗ ಬರೋ ಹೊತ್ತಾಯ್ತು. ಮಾಮ, ನಿನ್ ಕಾಲಿಗ್ ಬೇಕಾದ್ರೂ ಬೀಳ್ತೀನಿ. ನನ್ ಕೊಠಡಿಗ್ ಬಂದ್ ಕೂತ್ಕೊಳ್ಬೇಕು ಅಂತ ಅವನಿಗೆ ಹೇಳ್ತೀರಾ?
2: ನಾನು ತಾತಯ್ಯ ಈಗ ಫಕೀರನ್ ವೇಷದಲ್ಲಿ ಹೋಗ್ತಾ ಇದ್ದೇನೆ.
1: ಇವನೇ ಮಾವ, ಇವನೇ ಆ ಫಕೀರ. ಬಾ ತಾತ, ನನ್ ಹಾಸಿಗೆ ಮೇಲೆ ಕೂತ್ಕೋ ಬಾ.
0: ಇದೇನು ಇವನು?
2: ಹೌದಪ್ಪ, ನಾನೇ ಫಕೀರ.
0: ಏನ್ ತಾತ, ಯಾವ ಯಾವ ವೇಷದಲ್ಲೆಲ್ಲ ಬರ್ತೀಯೋ ನೀನು?
1: ಈ ಬಾರಿ ನೀನು ಎಲ್ಲಿಗೆ ಹೋಗಿದ್ದೆ ತಾತ?
2: ಈ ಬಾರಿ ನಾನು ಕ್ರೌಂಚ ದ್ವೀಪಕ್ಕೆ ಹೋಗಿದ್ದೆ. ಅಲ್ಲಿಂದನೇ ನೇರವಾಗಿ ಬರ್ತಾ ಇದ್ದೇನೆ.
0: ಏನು, ಕ್ರೌಂಚ ದ್ವೀಪಕ್ಕ?
2: ಇದರಲ್ಲಿ ಆಶ್ಚರ್ಯ ಪಡಲೇನಿದೆ? ನೀನು ನನ್ನನ್ನ ನಿನ್ನ ಹಾಗಂತ ತಿಳ್ಕೊಂಡಿದೀಯಾ? ನನಗೆ ಹೋಗಲು ಯಾವ ಖರ್ಚೂ ಇಲ್ಲ. ಎಲ್ಲಿಗೆ ಬೇಕಾದರೂ ಅಲ್ಲಿಗೆ ನಾನು ಧಾರಾಳವಾಗಿ ಹೋಗ್ಬಲ್ಲೆ.
1: ನಿನ್ನ ಅದೃಷ್ಟವೇ ಅದೃಷ್ಟ ತಾತ. ತಾತ, ನನ್ಗೆ ಗುಣ ಆದ್ಮೇಲೆ ನೀನು ನನ್ನ ನಿನ್ ಶಿಷ್ಯನನ್ನಾಗಿ ಮಾಡ್ಕೊಳ್ತೀಯ ಅಂತ ಹೇಳಿದ್ದೆ, ನೆನ್ಪಿದ್ಯಾ?
2: ನೆನಪಿದೆ ಮಗು. ಗುಡ್ಡ ಬೆಟ್ಟ ಸಮುದ್ರ ನದಿ ಅಡವಿ ಅರಣ್ಯ ಎಲ್ಲಿ ಬೇಕೆಂದ್ರಲ್ಲಿ ಯಾವ ತಡೆಯೂ ಇಲ್ಲದೆ ತಿರುಗಾಡುವಂತಹ ಮಂತ್ರಗಳನ್ನೆಲ್ಲ ನಿನಗೆ ಕಲಿಸ್ತೇನೆ.
0: ಏನಿದು, ಏನ್ ಮಾತಾಡ್ತಾ ಇದ್ದೀರಿ ನೀವು? ಎಲ್ಲರೂ ಹುಚ್ಚರಂತೆ ಮಾತಾಡ್ತಿದ್ದೀರಲ್ಲ.
2: ಮಗು ಅಮಲ, ನನಗೆ ಗುಡ್ಡದ ಭಯವಿಲ್ಲ, ಬೆಟ್ಟದ ಭಯವಿಲ್ಲ, ಸಮುದ್ರದ ಭಯವೂ ಇಲ್ಲ, ಯಾವ ಭಯವೂ ಇಲ್ಲ. ಆದ್ರೆ ನಿನ್ನ ಮಾವನೊಡನೆ ಆ ವೈದ್ಯರು ಬಂದು ಸೇರಿಬಿಟ್ರೆ ಮಾತ್ರ ನನ್ನ ಮಂತ್ರವೂ ಸೋಲನ್ನೊಪ್ಪಬೇಕಾಗುವುದು. ಇದೊಂದೇ ಭಯ ನನಗಿರೋದು.
1: ಇಲ್ಲ ಇಲ್ಲ ಮಾವ, ನೀವು ವೈದ್ಯರು ಏನು ಹೇಳ್ಬೇಡಿ. ಇನ್ನು ನಾನು ಇಲ್ಲೇ ಮಲಗಿರ್ತೀನಿ, ಯಾವ ಚೇಷ್ಟೆನೂ ಮಾಡಲ್ಲ. ಆದ್ರೆ ನನಗೆ ಗುಣ ಆದ್ಮೇಲೆ ತಾತನಿಂದ ಮಂತ್ರವನ್ನು ಕಲಿತು ಹೊರಗಡೆ ಹೋಗೇ ಹೋಗ್ತೀನಿ. ನದಿ ಪರ್ವತ ಸಮುದ್ರ ಇದ್ಯಾವುದು ನನ್ನ ತಡೆಯಲ್ಲ.
0: ಚೀಚಿ, ಯಾವಾಗ್ಲೂ ಹೋಗ್ತೇನೆ ಹೋಗ್ತೇನೆ ಅಂತ ಹೇಳಬಾರ್ದಪ್ಪ. ಇದರಿಂದ ನನಗೆ ಎಷ್ಟು ದುಃಖ ಆಗ್ತದೆ ಗೊತ್ತಾ?
1: ಕ್ರೌಂಚ ದ್ವೀಪ ಹೇಗಿದೆ ತಾತ, ಹೇಳು ನೋಡೋಣ.
2: ಅದು ಬಹಳ ವಿಚಿತ್ರವಾದ ಸ್ಥಳ. ಅದು ಹಕ್ಕಿಗಳ ನಾಡು. ಅಲ್ಲಿ ಮನುಷ್ಯರು ಇರುವುದೇ ಇಲ್ಲ. ಮನುಷ್ಯರಂತೆ ಅವು ಮಾತನಾಡುವುದೂ ಇಲ್ಲ, ನಡೆಯುವುದೂ ಇಲ್ಲ. ಅವು ಹಾರಾಡುತ್ತವೆ, ಹಾರುತ್ತಾ ಹಾರುತ್ತಾ ಹೋಗುತ್ತವೆ.
1: ಆಹಾ, ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರವಾಗಿದೆ. ಅದು ಸಮುದ್ರದ ದಂಡೆಯಲ್ಲಿದ್ಯಾ ತಾತ?
2: ಹೌದು ಮಗು, ಅದು ಸಮುದ್ರದ ತೀರದಲ್ಲಿಯೇ ಇದೆ.
1: ಅಲ್ಲಿನ ಗುಡ್ಡಗಳು ನೀಲಿ ಬಣ್ಣದಾಗಿದೆಯಾ ತಾತ?
2: ನೀಲಿ ಬಣ್ಣದ ಗುಡ್ಡಗಳ ಮೇಲೆಯೇ ಅವುಗಳ ಗೂಡುಗಳಿವೆ ಮಗು. ಸಂಜೆಯ ಹೊತ್ತು ಆ ಬೆಟ್ಟಗಳ ಮೇಲೆ ಮುಳುಗುವ ಸೂರ್ಯನ ಹುಂಬಿಸಿಲು ಬಿದ್ದಾಗ ಆ ಹಸಿರು ಹಕ್ಕಿಗಳ ಸಾಲು ತಮ್ಮ ಗೂಡುಗಳಿಗೆ ಹಿಂದಿರುಗುತ್ತದೆ. ಆಗ ಗುಡ್ಡದ ಬಣ್ಣ, ಮುಳುಗುವ ಸೂರ್ಯನ ಶಾಂತಿ, ಹಕ್ಕಿಗಳ ಬಣ್ಣ ಇವೆಲ್ಲವೂ ಸೇರಿ ಅದೊಂದು ರೀತಿಯ ವಿಚಿತ್ರವಾದ ಸೊಬಗನ್ನು ಬೀರುತ್ತವೆ.
1: ತಾತ, ಗುಡ್ಡದ ಮೇಲೆ ತೊರೆಗಳಿದ್ಯಾ?
2: ಭಲೆ, ತೊರೆಗಳಿಲ್ಲದಿದ್ರೆ ಹೇಗಾದೀತು? ಅದರ ಕುಣಿತವಂತೂ ಅಪೂರ್ವವಾದದು. ಅದು ಕುಣಿಯುತ್ತಾ ಕುಣಿಯುತ್ತಾ ವಜ್ರದ ಚೆಂಡುಗಳನ್ನು ಕಟ್ಟಿ ಅತ್ತಿತ್ತ ಎಸೆಯುತ್ತಿದೆ ಎಂದೆನಿಸುತ್ತದೆ. ಕಲ್ಲು ಬಂಡೆಗಳ ಸಂದಿನಿಂದ ನುಸುಳಿ ಬಂದು ಕಲಕಲ ಶಬ್ದದಿಂದ ಮೆಲ್ಲ ಮೆಲ್ಲನೆ ಜಾರಿ ಕೆಳಕ್ಕೆ ಬೀಳುವ ಆ ಪುಟ್ಟ ತೊರೆ ಸಮುದ್ರವನ್ನು ಸೇರಿದೆ. ಏನಾದರೊಂದು ತಡೆಯನ್ನುಂಟು ಮಾಡಿ ಅದನ್ನು ನಿಲ್ಲಿಸುವ ಶಕ್ತಿ ಯಾವ ವೈದ್ಯನ ತಾತನಿಗೂ ಇಲ್ಲ. ನನ್ನನ್ನು ಆ ಹಕ್ಕಿಗಳು ಸರ್ವತಾ ತುಚ್ಛ ಮನುಷ್ಯನೆಂದು ಭಾವಿಸಿ ತಮ್ಮ ಜಾತಿಯಿಂದ ಹೊರಹಾಕಿದ್ದರೆ ನಾನು ಆ ತೊರೆಯ ತೀರದಲ್ಲೇ ಅದರ ಸಾವಿರಾರು ಚಿಕ್ಕ ಪುಟ್ಟ ಹಕ್ಕಿಯ ಗೂಡುಗಳ ಬಳಿಯಲ್ಲೇ ಒಂದೆಡೆ ಕುಳಿತು ಸಮುದ್ರದಲ್ಲಿ ಗಳಿಗೆ ಗಳಿಗೆಯಲ್ಲೂ ಏರಿ ಇಳಿಯುತ್ತಿದ್ದ ತೆರೆಯ ಮಾಲೆಯನ್ನು ನೋಡುತ್ತಲೇ ದಿನವನ್ನೆಲ್ಲ ಕಳೆಯುತ್ತಿದ್ದೆ.
1: ನಾನು ಹಕ್ಕಿಯಾಗಿ ಹುಟ್ಟಿದ್ದರೆ?
2: ಹಾ, ಹಾಗೆ ಕಷ್ಟವಿತ್ತು ನೋಡು. ನೀನು ಮೊಸರಿನವನೊಡನೆ ದೊಡ್ಡವನಾದ ಮೇಲೆ ಮೊಸರು ಮಾರ್ತೇನೆ ಅಂತ ಹೇಳಿದ್ದೆ ಅಂತ ಕೇಳ್ಪಟ್ಟೆ. ಹಕ್ಕಿಗಳಲ್ಲಿ ನಿನ್ನ ಮೊಸರಿನ ವ್ಯಾಪಾರ ಅಷ್ಟು ಚೆನ್ನಾಗಿ ನಡೆಯೋದಿಲ್ಲ, ಆಗ ನಿನಗೆ ಸ್ವಲ್ಪ ನಷ್ಟವೇ ಆದೀತು.
0: ಇನ್ನನ್ನಿಂದ ಸಹಿಸಕ್ಕೆ ಸಾಧ್ಯ ಇಲ್ಲ. ನೀವಿಬ್ರು ಸೇರಿ ನನ್ನನ್ನ ಹುಚ್ಚನ್ನಾಗಿ ಮಾಡ್ತೀರಿ ಅಂತ ಕಾಣ್ತದೆ. ನಾನಂತೂ ಹೊರಡ್ತೆ.
1: ಮಾವ, ನನ್ ಆ ಮೊಸರಿನವನು ಬಂದು ಹೋಗ್ಬಿಟ್ನ?
0: ಹೌದು, ಹೊರಟೋದ. ಆ ಫಕೀರನ್ ಮಾತು ಕೇಳ್ತಾ ಕ್ರೌಂಚ ದ್ವೀಪಕ್ಕೆ ಹೋದ್ರೆ ಅವನ ಹೊಟ್ಟೆ ತುಂಬುವುದಿಲ್ಲ. ಅವನು ನಿನಗಾಗಿ ಒಂದ್ ಬಟ್ಲಲ್ಲಿ ಮೊಸರನ್ನಿಟ್ಟು ಹೋಗಿದ್ದಾನೆ. ಅವನ ಹಳ್ಳಿಯಲ್ಲಿ ಅವನ ತಂಗಿ ಮಗಳಿಗೆ ಮದುವೆಯಂತೆ. ಶಹನಾಯಿ ಅವರಿಗೆ ಹೇಳಿ ಬರಬೇಕಂತೆ. ಆದ್ರಿಂದ ಅವನು ಅವಸರವಾಗಿ ಹೊರಟು ಹೋಗ್ಬಿಟ್ಟ.
1: ಅವಳನ್ನ ನನಗೆ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅವನು.
2: ಹಾಗಾದ್ರೆ ಬಹಳ ಅನರ್ಥ ಆಯ್ತು.
1: ಅವನ್ ಹೇಳಿದ್ದ ಅವಳು ಬಹಳ ಚೆಲುವೆಯಾದ ಮದುವಣಗಿತ್ತಿ ಅಂತೆ. ಅವಳ ಮೂಗಿನಲ್ಲಿ ಚಿನ್ನದ ಮೂಗುತಿ ಇದೆ. ಲಾಲ್ ಪಾಡದ ಸುಂದರವಾದ ಸೀರೆಯನ್ನುಟ್ಟಿದ್ದಾಳಂತೆ. ಮುಂಜಾವಿನಲ್ಲಿ ಅವಳು ತನ್ನ ಕೈಯಿಂದಲೇ ಕಪ್ಪು ಆಕಳನ್ನು ಕರೆಸಿ ಹೊಸದಾದ ಮಣ್ಣಿನ ಬಟ್ಟಲಲ್ಲಿ ನನಗೆ ಹಾಲು ಕುಡಿಯಲು ಕೊಡುತ್ತಾಳಂತೆ. ಸಂಜೆ ಗೋಶಾಲೆಯಲ್ಲಿ ಹಣತೆಯ ದೀಪವನ್ನಿಟ್ಟು ಬರುತ್ತಾಳಂತೆ. ಆಮೇಲೆ ನನ್ನ ಹತ್ತಿರ ಬಂದು ಕುಳಿತು ಸಂಪಿಗೆ ಮತ್ತು ಅದರ 7 ಜನ ತಮ್ಮಂದಿರ ಕಥೆಯನ್ನೂ ಹೇಳುತ್ತಾಳಂತೆ.
2: ಭೇಷ್ ಭೇಷ್, ಮಧುವಣ ಗಿತ್ತಿಯನು ಬಹಳ ಚೆನ್ನಾಗಿದ್ದಾಳೆ. ನಾನು ಬೈರಾಗಿ ಆದ್ರೆ ನನಗೂ ಸಹ ಇದನ್ನು ಕೇಳಿ ಲೋಭ ಉಂಟಾಗ್ತಾ ಇದೆ. ಮಗು, ಅವನು ಆ ಹುಡುಗಿಯ ಮದುವೆ ಮಾಡ್ಲಿ, ಅದರಿಂದ ನಿನಗೇನೂ ನಷ್ಟ ಇಲ್ಲ. ಯಾಕಂದ್ರೆ ನಿನಗೆ ಯಾವತ್ತಿಗೆ ಬೇಕಾದ್ರೂ ಆ ಮನೇಲಿ ನಿಂಗೆ ಹುಡುಗಿಯರಿಗೇನೂ ಕೊರತೆ ಇಲ್ಲ. ನೀನೇನು ಹೆದರ್ಬೇಡ.
0: ಅಯ್ಯೋ, ಬಹಳವಾಯ್ತು, ಇನ್ನು ನನ್ನ ಕೈಯಲ್ಲಿ ಸಹಿಸಲು ಸಾಧ್ಯವೇ ಇಲ್ಲ. ನಾನಂತೂ ಹೊರಟೋಗ್ತೇನೆ.
1: ತಾತ, ಮಾವ ಹೊರಟೋದ್ರು, ಈಗ್ಲಾದ್ರೂ ನನಗ್ ಮೆಲ್ಲನೆ ಹೇಳು, ಅಂಚೆ ಮನೆಯಲ್ಲಿ ನನ್ನ ಹೆಸರಿಗೆ ರಾಜನಿಂದ ಯಾವ್ದಾದ್ರೂ ಕಾಗದ ಬಂದಿದ್ಯಾ?
2: ರಾಜನಂತೂ ಅದನ್ನ ಕಳಿಸಿದ್ದಾನೆಂದು ಕೇಳ್ಪಟ್ಟೆ. ದಾರಿಯಲ್ಲಿ ಬಹುಶಃ ಬರ್ತಿರಬಹುದು.
1: ದಾರಿಯಲ್ಲೇ? ಯಾವ ದಾರಿಲಿ? ಅಲ್ಲಿ ಮಳೆ ಬಿದ್ಮೇಲೆ ಆಕಾಶವೆಲ್ಲ ಶುಭ್ರವಾದೊಡನೆ ದೂರದಲ್ಲಿ ಕಾಣಿಸ್ತಿದ್ಯಲ್ಲ, ದಟ್ಟವಾದ ಆ ಕಾಡಿನ ಕೆಂಪು ಹಾದಿಯಲ್ಲೇ.
2: ಹಾಗಾದ್ರೆ ನಿನಗೆಲ್ಲವೂ ಗೊತ್ತೇ ಇದೆ. ಹೌದು, ಆ ಹಾದಿಯಲ್ಲೇ.
1: ಹೌದು ತಾತ, ನನ್ಗೆಲ್ಲವೂ ಗೊತ್ತಿದೆ.
2: ಹೌದು, ನಿನಗೆಲ್ಲವೂ ಗೊತ್ತೇ ಇದೆ. ಹೇಗೆ ಗೊತ್ತಾಯ್ತು ಮಗು?
1: ಅದು ಮಾತ್ರ ನನಗ್ ಗೊತ್ತಿಲ್ಲ, ಆದ್ರೆ ಅದು ನನ್ನ ಕಣ್ಣ ಮುಂದೆ ಕಾಣಿಸ್ತಿದೆ. ಅದ್ ಎಷ್ಟೋ ಬಾರಿ ನೋಡಿರೋ ಹಾಗೆ ನನ್ಗನ್ಸುತ್ತೆ, ಬಹಳ ದಿನಗಳ ಹಿಂದೆ. ಆದ್ರೆ ಎಷ್ಟು ದಿನಗಳ ಹಿಂದೆ ಅಂತ ನಂಗ್ ಮಾತ್ರ ಗೊತ್ತಿಲ್ಲ, ಅದು ಮಾತ್ರ ನೆನಪು ಇಲ್ಲ. ಹೇಳ, ರಾಜನ ಅಂಚೆಯವನು ಮುಂದಿನ ಬೆಟ್ಟದಿಂದ ಇಳಿದು ಇಳಿದು ಬರ್ತಿದ್ದ. ಅವನ ಎಡಗೈಯಲ್ಲಿ ಲಾಂದ್ರವಿತ್ತು, ಬಲಗೈಯಲ್ಲಿ ಕಾಗದಗಳ ಚೀಲ. ಎಷ್ಟೋ ಹಗಲುಗಳಿಂದ, ಎಷ್ಟೋ ರಾತ್ರಿಗಳಿಂದ ಅವನು ಗುಡ್ಡದಿಂದ ಇಳಿಯುತ್ತಲೇ ಇದ್ದಾನೆ. ಗುಡ್ಡದ ಕೆಳಗೆ ತೊರೆ ದಾರಿ ಮುಗಿದ್ಮೇಲೆ ಅವನು ಬಳಸಿ ಸುತ್ತಿ ಸೊಟ್ಟು ಸೊಟ್ಟಾಗಿ ಹರಿತಿರುವ ನದಿ ದಂಡೆ ಮೇಲೆ ನಡೀತಾ ಬರ್ತಾ ಇದ್ದಾನೆ. ನದಿ ದಂಡೆ ಬಳಿ ಜೋಳದ ಹೊಲಗಳಿವೆ. ಅವನು ಆ ಜೋಳ ಸಸಿಗಳ ನಡುವೆ ತೆಳು ಹಾದಿಯೊಳಗೆ ನಡೆದು ಬರ್ತಾ ಇದ್ದಾನೆ. ಆಮೇಲೆ ಕಬ್ಬಿನ ಗದ್ದೆ, ಆ ಕಬ್ಬಿನ ಗದ್ದೆ ಅಂಚಲ್ಲಿ ಎತ್ತರವಾದ ದಿನ್ನೆ ಇದೆ ಅಲ್ವಾ, ಅವನು ಆ ದಿನ್ನೆ ಮೇಲೆ ಬರ್ತಾ ಇದ್ದಾನೆ. ಹಗಲು ರಾತ್ರಿ ಅವನು ಒಬ್ನೇ ಬರ್ತಿದ್ದಾನೆ. ಗದ್ದೆಯಲ್ಲಿ ದುಂಬಿಗಳು ಮಾತನಾಡ್ತಾ ಇದೆ, ನದಿ ದಂಡೆಯಲ್ಲಿ ಒಬ್ಬ ಮನುಷ್ಯನೂ ಇಲ್ಲ, ನಾಯಿಯೊಂದು ಮಾತ್ರ ತನ್ನ ಬಾಲವನ್ನ ಅಲ್ಲಾಡಿಸ್ಕೊಂಡು ಅತ್ತ ಇತ್ತ ತಿರುಗ್ತಾ ಇದೆ. ನನ್ಗೆಲ್ಲವೂ ಕಣ್ಮುಂದೆ ತೋರ್ತಿದ್ದೆ ತಾತ. ಅವನು ಮುಂದೆ ಮುಂದೆ ಬಂದಂತೆ ನನ್ನ ಮನಸ್ಸೆಲ್ಲ ಸಂತೋಷದಿಂದ ತುಂಬ್ತಾ ಇದೆ.
2: ನಿನ್ ಹಾಗೆ ನನಗೆ ನವೀನವಾದ ದೃಷ್ಟಿಯೇನೋ ಇಲ್ಲ, ಆದ್ರೂ ನಾನು ನೀನು ನೋಡುವುದ್ರೊಳಗೆ ಎಲ್ಲವನ್ನೂ ನೋಡ್ತಾ ಇದ್ದೇನೆ.
1: ತಾತ, ಈ ಅಂಚೆ ಮನೆ ಯಾರಿಗ್ ಸೇರಿದ್ಯೋ ಆ ರಾಜನನ್ನ ನೀನು ಬಲ್ಲೆಯಾ?
2: ಚೆನ್ನಾಗಿ ಬಲ್ಲೆ. ಅವನ ಬಳಿಗೆ ನಾನು ಪ್ರತಿದಿನ ಭಿಕ್ಷೆ ಬೇಡಲು ಹೋಗ್ತೇನೆ.
1: ಹಾಗಾದ್ರೆ ಸರಿ, ನನ್ಗೆ ಗುಣ ಆದ್ಮೇಲೆ ನಾನು ನಿನ್ನೊಡನೆ ಭಿಕ್ಷೆ ಬೇಡಲು ಬರ್ತೇನೆ. ನಾನು ಬರಬಹುದು ಅಲ್ವಾ?
2: ನೀನೇನು ಭಿಕ್ಷೆ ಬೇಡಬೇಕಾಗಿಲ್ಲ ಮಗು, ರಾಜನು ನಿನಗೆ ಕೊಡುವುದನ್ನ ತಾನಾಗೇ ಕೊಡ್ತಾನೆ.
1: ಬೇಡ ಬೇಡ, ನಾನು ಅವನ್ ಮನೆ ಬಾಗ್ಲೆದ್ರಿಗೆ ದಾರಿ ಅಂಚಲ್ಲಿ ನಿಂತು ಜಯವಾಗಲಿ ಅಂತ ಹೇಳಿ ಭಿಕ್ಷೆ ಬೇಡ್ತೀನಿ. ಖಂಜರಿಯನ್ನು ಬಾರಿಸುತ್ತಾ ನಾನು ಕುಣಿತೀನಿ, ಸರಿ ತಾನೆ?
2: ಸರಿಯೇ, ನನ್ನೊಡನೆ ನಿನ್ನನ್ನು ಕರೆದುಕೊಂಡು ಹೋದ್ರೆ ನನಗೂ ಹೊಟ್ಟೆ ತುಂಬಾ ಅನ್ನ ಸಿಗ್ತದೆ. ನೀನ್ ಏನನ್ನು ಭಿಕ್ಷೆ ಬೇಡುವೆ ಮಗು?
1: ನಾನ್ ಏನಂತ ಬೇಡ್ತೀನಿ ಅಂದ್ರೆ, ನನ್ನನ್ನ ನಿನ್ನ ಅಂಚೆಯವನನ್ನಾಗಿ ಮಾಡ್ಕೋ. ನಾನು ಅದೇ ರೀತಿ ಕೈಯಲ್ಲಿ ಲಾಂದ್ರವನ್ನು ಹಿಡಿದು ಮನೆ ಮನೆಗೂ ಕಾಗದವನ್ನ ಹಂಚ್ ಬರ್ತೀನಿ ಅಂತ ಕೇಳ್ಕೊಳ್ತೀನಿ. ನಿನಗ್ ಗೊತ್ತಾ ತಾತ, ಒಬ್ಬ ಭಿಕ್ಷುಕ ನನ್ಗೆ ಭಿಕ್ಷೆ ಬೇಡದನ್ನ ಕಲಿಸ್ತೀನಿ ಅಂತ ಹೇಳಿದಾನೆ. ಅವನೊಡನೆ ನಾನು ಮನಸ್ಸು ಬಂದಲ್ಲಿಗೆ ಭಿಕ್ಷೆ ಬೇಡಲು ಹೊರಟು ಹೋಗ್ತೀನಿ.
2: ಯಾರು ಮಗು ಆ ಮನುಷ್ಯ?
1: ಅವನ ಹೆಸರು ಚಿದಾಮ ಅಂತ.
2: ಯಾವ ಚಿದಾಮ?
1: ಅವನೇ ಇಲ್ಲಿಗೆ ಭಿಕ್ಷೆ ಬೇಡಕ್ ಬರ್ತಾನಲ್ಲ, ಅವನಿಗೆ ಕಣ್ ಕಾಣಿಸಲ್ಲ, ಕಾಲುಗಳು ಇಲ್ಲ. ಅವನೇ 2 ಚಕ್ರ ಇರೋ ಗಾಡಿ ಮೇಲೆ ಅವನ್ ಕೂತ್ಕೊಂಡಿರ್ತಾನೆ. ಅವನ್ ಹಿಂದೆ ನನ್ ಹಾಗೆ ಇರೋ ಒಬ್ಬ ಹುಡ್ಗ ಆ ಗಾಡಿನ ತೊಳ್ಕೊಂಡ್ ಹೋಗಲ್ವಾ? ನಾನು ಅವನಿಗೆ ಆಗ್ಲೇ ಹೇಳ್ಬಿಟ್ಟಿದೀನಿ, ನನಗ್ ಗುಣ ಆದ್ಮೇಲೆ ನಾನೇ ಅವನ್ ಗಾಡಿನ ತಳ್ತಾ ಅವನನ್ನ ಎಲ್ಲ ಕಡೆಗೂ ಸುತ್ತಾಡಿಸ್ತೀನಿ ಅಂತ.
2: ಹಾಗಾದ್ರೆ ಬಹಳ ಚೆನ್ನಾಗಿರತ್ತೆ.
1: ಹೇಗ್ ಭಿಕ್ಷೆ ಬೇಡ್ಬೇಕು ಅಂತಾನು ತಿಳಿಸ್ತೀನಿ ಅಂತ ಅವನು ನನ್ಗೆ ಹೇಳಿದಾನೆ. ಮಾವನೊಡನೆ ಅವರಿಗೇನಾದ್ರೂ ಭಿಕ್ಷೆ ಕೊಡಿ ಅಂತ ಹೇಳಿದ್ರೆ ಅದಕ್ಕವರು ಇವರೆಲ್ಲ ಕುರುಡ್ರು ಅಲ್ಲ ಕುಂಟ್ರು ಅಲ್ಲ ಸುಳ್ಳು ಸುಳ್ಳೆ ತಾವು ಕುರುಡ್ರು ಅಂತ ಹೇಳಿ ಭಿಕ್ಷೆ ಬೇಡ್ತಾರೆ ಅಂತ ಅವ್ರನ್ನ ಬೈತಾರೆ. ಸುಳ್ಳು ಸುಳ್ಳೆ ಆಗ್ಲಿ, ಅವರಿಗಂತೂ ಕಣ್ ಕಾಣಿಸಲ್ಲ, ಅದಂತೂ ನಿಜ ತಾನೇ.

0: ನೀನ್ ಹೇಳೋದು ಸರಿಯಾಗಿದೆ ಮಗು. ಅವರಿಗೆ ಕಣ್ಣು ಕಾಣಿಸುವುದಿಲ್ಲವೆಂಬುದಂತೂ ಖಂಡಿತ ನಿಜವಾದ ಮೇಲೆ ಅವನನ್ನು ಕುರುಡನೆಂದು ಹೇಳಿ ಅಥವಾ ಬಿಡಿ, ಅವನಿಗೆ ಭಿಕ್ಷೆ ಸಿಗುವುದಾದ್ರೆ ಅವನೇಕೆ ನಿಮ್ ಬಳಿ ಬಂದು ಕೂರ್ತಿದ್ದ?
1: ನಾನು ಅವನಿಗೆ ಎಲ್ಲೆಲ್ಲಿ ಏನೇನ್ ನಡೀತೆಂದು ಎಲ್ಲ ವಿಚಾರಗಳನ್ನ ಹೇಳ್ತೀನಿ. ಪಾಪ ಅವನಿಗೆ ಕಣ್ಣು ಕಾಣಿಸೋದಿಲ್ವಲ್ಲ. ನೀನು ನನಗ್ ಬೇರೆ ದೇಶಗಳ ಮಾತುಗಳನ್ನೆಲ್ಲ ಹೇಳ್ತೀಯಲ್ವಾ, ಅದನ್ನೆಲ್ಲ ನಾನು ಅವನಿಗೆ ಹೇಳ್ತೀನಿ. ನೀನು ಆ ದಿನ ಹಗುರವಾದ ದೇಶದ ಕಥೆಯನ್ನು ಹೇಳಲಿಲ್ವಾ? ಅಲ್ಲಿ ಯಾವ ವಸ್ತುನು ಭಾರವಾಗಿರೋದೇ ಇಲ್ಲ. ಅಲ್ಲಿ ನಾವು ಸ್ವಲ್ಪ ನೆಗೆದ್ರು ಸಹ ಗುಡ್ಡವನ್ನು ಹಾರಿ ಆಚೆಗೆ ಹೋಗ್ಬಿಡ್ಬಹುದು ಅಂತೆಲ್ಲ ನೀನ್ ಹೇಳಿದ್ದೆ ಅಲ್ವಾ? ಆ ಕಥೆನ ಅವನಿಗೆ ಹೇಳ್ದೆ, ಅವನಿಗೆ ಬಹಳ ಸಂತೋಷ ಆಯ್ತು. ಸರಿ ತಾತ, ಆ ದೇಶಕ್ಕೆ ಯಾವ ದಾರಿಲಿ ಹೋಗ್ಬೇಕು?
0: ಒಳದಾರಿ ಒಂದಿದೆ, ಆದ್ರೆ ಅದನ್ನ ಹುಡುಕುವುದು ಕಷ್ಟ.
1: ಅವನು ಪಾಪ ಕುರುಡ, ಅವನಿಗೆ ಬಹುಶಃ ಕಾಣಿಸೋದೇ ಇಲ್ಲ ಅಂತ ಅನ್ಸುತ್ತೆ. ಅವನು ಜೀವಮಾನ ಎಲ್ಲ ಭಿಕ್ಷೆನೇ ಬೇಡ್ತಿರ್ಬೇಕು, ಅದಕ್ಕಾಗೆ ಅವನ್ ಬಹಳ ಅಳ್ತಿದ್ದ. ನಾನು ಅವನಿಗೆ ಹೇಳಿದ್ದೆ, ಭಿಕ್ಷೆ ಬೇಡ್ತಾ ನೀನ್ ಎಷ್ಟು ಬೇಕಾದ್ರೂ ತಿರ್ಗಾಡಬಹುದು, ಎಲ್ರಿಗೂ ಹೀಗ್ ತಿರ್ಗಾಡೋಕ್ ಸಾಧ್ಯ ಆಗೋದೇ ಇಲ್ಲ ಅಂತ.
0: ಮನೆಯಲ್ಲೇ ಕುಳಿತಿದ್ರೂ ಸಹ ನಿನಗೆ ಎಂತಹ ದುಃಖವಿದೆಯಪ್ಪ?
1: ಇಲ್ಲ ಇಲ್ಲ, ಮೊದ್ಲು ನನ್ನನ್ನ ಈ ಮನೇಲಿ ಕೂಡ ಹಾಕಿದಾಗ ನನ್ನ ಕಾಲನೇ ಕಳಿತಿರ್ಲಿಲ್ಲ. ಆದ್ರೆ ರಾಜನ ಅಂಚೆ ಮನೆ ನೋಡಿದ್ಮೇಲೆ ನನಗ್ ಮನೇಲಿರೋಕೆ ಖುಷಿ ಅನ್ಸುತ್ತೆ. ಒಂದಿನ ನನಗೂ ರಾಜನಿಂದ ಕಾಗದ ಬರುತ್ತೆ ಅಂತ ಯೋಚಿಸಿ ನನಗ್ ಸಂತೋಷ ಆಗ್ತಿದೆ. ಆದ್ರೆ ರಾಜನ ಕಾಗದದಲ್ಲಿ ಏನ್ ಬರೆದಿರುತ್ತೆ ಅಂತ ಮಾತ್ರ ನನಗ್ ಗೊತ್ತಿಲ್ಲ.
0: ತಿಳಿಯದಿದ್ರು ನಿನಗೆ ಇದರಿಂದ ಯಾವುದೇ ತೊಂದರೆಯೂ ಇಲ್ಲ ಮಗು. ನಿನ್ನ ಹೆಸರು ಬರೆದಿರುತ್ತದೆ ಅಲ್ವೇ, ಅಷ್ಟೇ ಸಾಕು, ಅದೇ ಹೆಚ್ಚೆಂದು ತಿಳಿ.
2: ನೀವಿಬ್ರು ಸೇರಿ ಇದೆಂತ ಗಲಾಟೆ ಎಬ್ಬಿಸಿದ್ದೀರಿ?
0: ಏನಾಯ್ತು?
2: ರಾಜನು ನಿಮ್ಮಿಬ್ಬರಿಗೆ ಕಾಗದ ಬರೆಯುವುದಕ್ಕಾಗಿಯೇ ಅಂಚೆ ಮನೆಯನ್ನ ಕಟ್ಟಿಸಿದ್ದಾನೆಂದು ನೀವೆಲ್ಲರಿಗೂ ಹೇಳಿರುವಿರಂತೆ, ಇದು ನಿಜವೇನು?
0: ಹೌದು ಹೇಳಿದೆ. ಹೇಳಿದ್ರೆ ಏನಾಯ್ತು?
2: ನಮ್ಮ ಹಳ್ಳಿಯ ಪಂಚಾಯಿತಿಯ ಮುಖಂಡನಿದ್ದಾನಲ್ಲ, ಅವನು ರಾಜನಿಗೆ ಹೆಸರಿಲ್ಲದ ಒಂದು ಕಾಗದ ಬರೆದು ಅದರಲ್ಲಿ ಇದನ್ನೆಲ್ಲ ಬರೆದಿದ್ದಾನಂತೆ.
0: ರಾಜನ ಕಿವಿಗೆ ಎಲ್ಲ ಮಾತುಗಳು ಬೀಳ್ತವೆ, ಇದು ನಿಮ್ಗೆ ತಿಳಿಯದೇನು?
2: ಹಾಗಾದ್ರೆ ಎಚ್ಚರಿಕೆಯಿಂದ ಯಾಕಿರಬಾರದು? ರಾಜರ ಮಹಾರಾಜರ ಹೆಸರಿನ ಮೇಲೆ ಬಾಯಿಗೆ ಬಂದಂತಲ್ಲ ಏಕೆ ಮಾತಾಡಬೇಕು? ನೀವುಗಳು ನನ್ನನ್ನ ಆಪತ್ತಿಗೆ ನುಗ್ತಾ ಇದ್ದೀರಿ.
1: ತಾತ, ರಾಜನು ಇದರಿಂದ ಸಿಟ್ಟುಗೊಳ್ತಾನಾ?
0: ಮಾತನಾಡಿದ ಮಾತ್ರಕ್ಕೆ ಸಿಟ್ಟಾಗುತ್ತಾನೋ? ಹೇಗೆ ಸಿಟ್ಟಾಗುತ್ತಾನೆಂದು ನೋಡ್ತೇನೆ. ನನ್ನಂತಹ ಅಧಿಕಾರಿ, ನಿನ್ನಂತಹವನು ಅರಿಯದ ಮಗು ಇಬ್ಬರ ಮೇಲೂ ಸಿಟ್ಟಾಗಿ ಅವನು ತನ್ನ ಅಸುರತನವನ್ನು ತೋರೋದಾದ್ರೆ ತೋರ್ಲಿ, ನೋಡೋಣ.
1: ನೋಡು ತಾತ, ಈ ದಿನ ಬೆಳಗಿನಿಂದ ನನ್ನ ಕಣ್ಣ ಮುಂದೆ ಮಬ್ಬು ಕವಿತಾ ಇದೆ, ಎಲ್ಲದು ಕನಸು ಅಂತ ತೋರ್ತಾ ಇದೆ. ಮಾತಾಡೋಕ್ ಮನ್ಸೇ ಬರ್ತಿಲ್ಲ. ರಾಜನ ಕಾಗದ ಹಾಗಾದ್ರೆ ಬರಲ್ವಾ? ಈ ಕ್ಷಣವೇ ಈ ಮನೆಯೆಲ್ಲ ಹಾರ್ ಹೋದ್ರೆ ಈ ಕ್ಷಣವೇ
0: ಬರ್ತದೆ ಮಗು, ಬರ್ತದೆ. ಈ ದಿನವೇ ಕಾಗದ ಬರ್ತದೆ ಮಗು.
3: ಹುಡುಗ, ಈ ದಿನ ಆರೋಗ್ಯ ಹೇಗಿದೆ?
1: ವೈದ್ಯರೇ, ಈ ದಿನ ಬಹಳ ಹಾಯಿ ಅನಿಸ್ತಾ ಇದೆ. ಎಲ್ಲ ನೋವು ಮಾಯವಾದಂತೆ ಅನಿಸ್ತಾ ಇದೆ.
3: ಮಾಧವ, ಇವನ್ ನಗ್ತಾ ಇರೋದು ಯಾಕೋ ಸರಿ ಅನಿಸ್ತಾ ಇಲ್ಲ. ಈ ದಿನ ಬಹಳ ಒಳ್ಳೇದಾಗಿದೆ ಅಂತ ಹೇಳ್ತಿದ್ದಾನಲ್ಲ, ಇದೇ ಬಹಳ ಕೆಡುಕೆನಿಸ್ತದೆ. ನಮ್ ಚಕ್ರಧರ ಹೇಳಿದ್ದಾನೆ.
2: ನನ್ನಾಣೆ ವೈದ್ಯರೇ, ಆ ಚಕ್ರಧರನ್ ಮಾತೊಂದು ಬಿಟ್ಟುಬಿಡಿ. ವಿಚಾರ ಏನಂತ ಹೇಳಿ.
3: ಇವನನ್ನು ಇನ್ನೂ ಬಹುಶಃ ತಡೆಯಲಾಗುವುದಿಲ್ವಾ ಅಂತ ನಾನು ನೂರ್ ಸಾರಿ ಹೇಳಿದ್ದೆ, ಆದ್ರೆ ಇವನಿಗೆ ಹೊರಗಿನ ಗಾಳಿ ಮೈಗೆ ತಾಗಿದೆ.
2: ಇಲ್ಲ ವೈದ್ಯರೇ, ನಾನು ಅವನನ್ನ ಬಲು ಎಚ್ಚರಿಕೆಯಿಂದ ನೋಡಿಕೊಂಡಿದ್ದೆ. ಅವನಿಗೆ ಹೊರಗ್ ಹೋಗ್ಲಿಕ್ಕೆ ಸ್ವಲ್ಪವೂ ಅವಕಾಶ ಕೊಡ್ಲಿಲ್ಲ. ಬಾಗಿಲನ್ನ ಪ್ರಾಯಶಃ ಯಾವಾಗ್ಲೂ ಮುಚ್ಚಿಯೇ ಇಡ್ತಿದ್ದೆ.
3: ಈ ದಿನ ಅದೇಕೋ ಒಂದು ಬಗೆಯ ಗಾಳಿ ಬೀಸುತ್ತಿದೆ. ನಾನು ಈಗ ತಾನೇ ನೋಡಿ ಬಂದೆ. ನಿಮ್ಮ ಮನೆಯ ತಲೆ ಬಾಗಿಲಿನಿಂದ ಆ ಗಾಳಿ ಬಿರುಸಾಗಿ ಒಳಗೆ ನುಗ್ಗುತ್ತಿತ್ತು. ಈ ಗಾಳಿ ಮೈಗೆ ಒಳ್ಳೇದಲ್ಲ. ಈ ಬಾಗಿಲನ್ನು ಮುಚ್ಚಿ ಅದಕ್ಕೆ ಬೀಗ ಹಾಕಿಬಿಡಿ. ಅದೂ ಅಲ್ಲದೆ ನಾಲ್ಕಾರು ದಿನ ನಿಮ್ಮ ಮನೆಗೆ ಜನರು ಕಾಲಿಡದಿದ್ದರೆ ಒಳ್ಳೆಯದು. ಅಲ್ಲಿ ನೋಡು, ಆ ಕಿಟಕಿಯಿಂದ ಸೂರ್ಯನ ಕಿರಣ ಒಳಕ್ಕೆ ಬರುತ್ತಿದೆ. ಅದರ ಬಾಗಿಲನ್ನು ಮುಚ್ಚಿಬಿಡು, ಇಲ್ಲವಾದರೆ ಬೆಳಕಿನಿಂದ ಅವನಿಗೆ ಎಚ್ಚರವಾದೀತು.
2: ವೈದ್ಯರೇ, ಅಮಲ ಈಗ ನಿದ್ರಿಸ್ತಾ ಇದ್ದಾನೆ. ಅವನ ಮುಖ ನೋಡಿದ್ರೆ ವೈದ್ಯರೇ ನನಗಂತೂ ಬಹಳ ದುಃಖವಾಗ್ತದೆ. ಬೇರೆಯವರ ಹುಡುಗನನ್ನ ಕರೆ ತಂದೆ, ಪಾಲಿಸಿದೆ, ಲಾಲಿಸಿದೆ, ಪ್ರೀತಿಸಿದೆ, ಆದ್ರೂ ಅವನನ್ನ ಉಳಿಸಿಕೊಳ್ಳಲಾಗುವುದಿಲ್ಲ ಅಂತ ತೋರ್ತಾ ಇದೆ.
3: ಎಲ್ಲ ಇದೇನು, ನಿಮ್ಮ ಮನೆಗೆ ಮುಖಂಡನೇಕೆ ಬರುತ್ತಿದ್ದಾನೆ? ಇದೆಲ್ಲಿಯ ಗ್ರಹಚಾರ? ನಾನು ಹೋಗುತ್ತೇನೆ. ಬಾಗಿಲು ಕಿಟಕಿ ಎಲ್ಲವನ್ನು ಬೇಗ ಮುಚ್ಚಿಬಿಡು. ಮನೆಗೆ ಹೋದೊಡನೆ ಔಷಧಿಯನ್ನು ಕಳಿಸುತ್ತೇನೆ, ಅದನ್ನು ಕುಡಿಸಿ ನೋಡಿರಿ. ಬದುಕೋದಾದ್ರೆ ಅವನ್ ಅದ್ರಿಂದಲೇ ಬದುಕ್ತಾನೆ.

0: ಏನೋ ಹುಡುಗ,
1: ಗಲಾಟೆ ಮಾಡಬೇಡಿ.
2: ಇಲ್ಲ ತಾತ, ನನ್ಗೆ ನಿದ್ದೆ ಬಂದಿದೆ ಅಂತ ಅನ್ಕೊಂಡ್ರ? ನನ್ಗೆ ನಿದ್ದೆ ಬಂದಿಲ್ಲ, ನಾನ್ ಎಲ್ಲಾನು ಕೇಳಿಸ್ಕೊಂಡೆ. ನನ್ಗಂತೂ ಬಹಳ ದೂರದ ಮಾತು ಕೇಳಿಸ್ತಾ ಇದೆಯಪ್ಪ. ನನ್ನ ಅಮ್ಮ ಅಪ್ಪ ಇಬ್ಬರು ನನ್ನ ತಲೆ ಭಾಗದಲ್ಲಿ ಕುಳಿತು ಮಾತಾಡ್ತಿದಾರೇನೋ ಅಂತ ಅನಿಸ್ತಿದೆ.
1: ಮಗು,
0: ಏನಯ್ಯ ಮಾತಾಡತ್ತ? ಇತ್ತೀಚೆಗೆ ದೊಡ್ಡ ದೊಡ್ಡ ಮನುಷ್ಯರೊಡನೆ ನಿನ್ನ ಒಡನಾಟ ಅಲ್ವೇ?
1: ಇದೇನ್ ಹೇಳ್ತೀರಿ ಮುಖಂಡರೆ, ನಾವು ಏಕೆ ಹಾಸ್ಯ ಮಾಡ್ತಾ ಇದ್ದೀರಿ? ನಾನಂತೂ ಸರ್ವತಾ ಸಾಮಾನ್ಯ ಜನರು.
0: ಮತ್ತೆ ನಿನ್ನ ಹುಡುಗ ರಾಜನ ಕಾಗದವನ್ನೇ ನಿರೀಕ್ಷಿಸ್ತಾನೆ.
1: ಅವನು ಇನ್ನೂ ಹುಡುಗ, ಏನೂ ಅರಿಯದ ಮಗು.
0: ಇಲ್ಲ ಇಲ್ಲ, ಇದರಲ್ಲಿ ಆಶ್ಚರ್ಯ ಪಡ್ಲಿಕ್ಕೆ ಏನಿದೆ? ನಿನ್ನ ಮನೆ ಅಂತ ಯೋಗ್ಯವಾದ ಮನೆ ರಾಜನಿಗೆ ಎಲ್ಲಿ ದೊರಕಿತು? ಆದ್ರಿಂದಲೇ ನಿನ್ನ ಮನೆಯ ಮುಂದೆ ರಾಜನ ಹೊಸ ಅಂಚೆ ಮನೆ ತೆರೆದಿದೆ. ಏ ಹುಡುಗ, ನಿನ್ನ ಹೆಸರಿಗೆ ರಾಜನಿಂದ ಕಾಗದ ಬಂದಿದೆ.
2: ನಿಜವಾಗಿಯೂ?
0: ನಿನಗೂ ರಾಜನಿಗೂ ಬಹಳ ಸ್ನೇಹ ಅಲ್ವೇ? ಇದು ಸುಳ್ಳೇಕಾಗುತ್ತದೆ. ತಗೋ ಇಲ್ ನೋಡು, ರಾಜನ ಕಾಗದ.
2: ನನ್ನೊಡನೆ ತಮಾಷೆ ಮಾಡ್ತಾ ಇದ್ದಾರೆ ತಾತ. ತಾತ ನೀನ್ ಹೇಳು ತಾತ, ಇದ್ ನಿಜವಾಗ್ಲೂ ರಾಜನಿಂದ ಬಂದಿರೋ ಕಾಗದನಾ?
1: ಹೌದ್ ಮಗು, ನಾನೊಬ್ಬ ಬೈರಾಗಿ ನಿಜವಾಗಿ ಹೇಳುತ್ತೇನೆ, ಇದು ರಾಜನಿಂದಲೇ ಬಂದಿರೋ ಕಾಗದ.
2: ಆದ್ರೆ ನನ್ಗ ಅಕ್ಷರನೇ ತೋರ್ತಿಲ್ವಲ್ಲ, ನನ್ ದೃಷ್ಟಿಗೆ ಎಲ್ಲದೂ ಬರೀ ಬಿಳುಪಾಗೇ ತೋರ್ತಿದೆ. ಮುಖಂಡರೆ, ಈ ಕಾಗದದಲ್ಲಿ ಏನೆಂದು ಬರೆದಿದೆ ಹೇಳ್ತೀರಾ?
0: ರಾಜನು ಇನ್ನು ಒಂದೆರಡು ದಿನದೊಳಗೆ ನಿಮ್ ಮನೆಗೆ ಬರುವುದಾಗಿ ಬರೆದಿದ್ದಾರೆ. ಅವರಿಗೆ ಅಕ್ಕಿಯಲ್ಲಿಯೇ ಒಂದು ಸಿಹಿ ತಿಂಡಿ ಮಾಡಬೇಕಂತೆ. ಅರಮನೆಯಲ್ಲಿ ಅವರ ಮನಸ್ಸು ಕ್ಷಣಕಾಲವೂ ನಿಲ್ತಿಲ್ವಂತೆ.
1: ನಿಮ್ಮ ಮನೆ ಮುಖಂಡ್ರೆ, ಹೀಗೆ ಹಾಸ್ಯ ಮಾಡ್ತಾ ಇದ್ದೀರಿ? ಹಾಸ್ಯವೇ ಹಾಸ್ಯವೇ, ಹಾಸ್ಯ ಮಾಡುವ ಶಕ್ತಿ ಇವನಿಗೆಲ್ಲಿಂದ ಬಂದಿತ್ತು? ತಾತ ನಿನಗೂ ಹುಚ್ಚು ಹಿಡಿತಾ ಏನು? ಹೌದು, ನನಗೆ ಹುಚ್ಚೇ ಹಿಡಿದಿದೆ. ಆದ್ರಿಂದಲೇ ಇಂದು ನನಗೆ ಈ ಬರಿಯ ಕಾಗದದ ಮೇಲೆ ಅಕ್ಷರಗಳು ತೋರ್ತಾ ಇವೆ. ರಾಜನು ಸ್ವಯಂ ಅಮಲನನ್ನು ನೋಡಬರುವನೆಂದು ಬರೆದಿದ್ದಾನೆ. ಅವನು ರಾಜವೈದ್ಯನನ್ನು ತನ್ನೊಡನೆ ಕರೆದುಕೊಂಡು ಬರ್ತಾನಂತೆ.
2: ತಾತ ಕೇಳಿಲ್ಲಿ, ರಾಜನ ಮಂಗಳ ವಾದ್ಯ ಬಾರಿಸ್ತಾ ಇದೆ, ನಿನಗೆ ಕೇಳಿಸ್ತಿಲ್ವಾ?
0: ಈ ಫಕೀರ್ನಿಗೆ ಇನ್ನೂ ಸ್ವಲ್ಪ ಹುಚ್ಚಿಡಿದ್ರೆ ಆಗ ವಾದ್ಯವೂ ಕೇಳುತ್ತದೆ.
2: ಮುಖಂಡ್ರೆ, ನಿಮ್ಗೆ ನನ್ ಮೇಲ್ ಸಿಟ್ಟು, ಆದ್ರಿಂದಲೇ ನೀವು ನನ್ನ ಪ್ರೀತಿಸೋದಿಲ್ಲ ಅಂತ ನಾನು ಯೋಚಿಸಿದ್ದೆ. ಆದ್ರೆ ನೀವು ನಿಜವಾಗ್ಲೂ ರಾಜನ್ ಕಾಗದವನ್ನೇ ತಂದ್ಬಿಟ್ಟಿದ್ದೀರಿ. ದಯವಿಟ್ಟು ತಮ್ಮ ಪಾದ ಧೂಳಿನ ನನಗ್ ಕೊಡಿ.
0: ಇಲ್ಲ, ಈ ಹುಡುಗನಲ್ಲಿ ಶ್ರದ್ಧಾ ಭಕ್ತಿಗಳಿವೆ ಎಂದು ಒಪ್ಪಲೇಬೇಕು. ಬುದ್ಧಿ ಇಲ್ಲದಿರಬಹುದು, ಆದರೆ ಮನಸ್ಸು ಮಾತ್ರ ಬಲು ಒಳ್ಳೆಯದು.
2: ಬಹುಶಃ ಈಗ ಸಂಜೆ ಆಗಿರಬಹುದು. ಅಲ್ಲಿ ಕೇಳಿ, ಠನ್ ಠನ್ ಠನ್, ಸಂಜೆಯ ತಾರೆ ಆಕಾಶದಲ್ಲಿ ಮೂಡಿದ್ಯಾ ತಾತ? ನನಗ್ಯಾಕೆ ತೋರ್ತಾನೇ ಇಲ್ಲ.
1: ಅವರು ಕಿಟಕಿಯ ಬಾಗಿಲುಗಳನ್ನೆಲ್ಲ ಮುಚ್ಚಿಲ್ಲವೇ ಮಗು, ಆದ್ದರಿಂದಲೇ ತೋರ್ತಾ ಇಲ್ಲ. ತಾಳು, ನಾನೀಗ ಎಲ್ಲ ಬಾಗಿಲುಗಳನ್ನ ತೆರೆದು ಬಿಡ್ತೇನೆ. ಏನದು, ಯಾರಲ್ಲಿ? ಅಯ್ಯೋ, ಮತ್ಯಾವ ಉಪದ್ರವ ಬಂತಪ್ಪ.
3: ಬಾಗಿಲು ತೆಗೆ.
1: ಯಾರು ನೀವು?
3: ಬಾಗಿಲು ತೆಗೆ.
1: ಮುಖಂಡ್ರೆ, ಇವರೆಲ್ಲ ಯಾರು? ಡಾಕುಗಳಲ್ವಲ್ಲ?
0: ಯಾರ ಅಲ್ಲಿ? ನಾನ್ ಯಾರೆಂದು ತಿಳಿದಿದ್ದೀರಾ? ಪಂಚಾನನ ಮುಖಂಡ, ನಿಮಗೆ ಭಯವಾಗುದಿಲ್ವೇನೋ? ನೋಡಿದ್ಯಾ ಹೇಗೆ ಒಮ್ಮೆಲೆ ಸದ್ದು ಅಡಗಿ ಹೋಯ್ತು? ಪಂಚಾನನ ಗರ್ಜನೆ ಅಂದ್ರೆ ಎಲ್ಲರೂ ತಲ್ಲಣಿಸಿ ಹೋಗ್ತಾರೆ. ಅವನು ಎಂತ ಡಾಕು ಆಗಿದ್ರೆ ನನಗೇನು?
1: ಅಯ್ಯೋ, ಬಾಗಿಲನ್ನೇ ಮುರಿದು ಬಿಟ್ರು, ಆದ್ರಿಂದಲೇ ಕೂಗು ಕೇಳ್ತಾ ಇಲ್ಲ.
4: ನಾನು ರಾಜದೂತ, ನಿಮಗಾಗಿ ಒಂದು ಸಂದೇಶ ತಂದಿದ್ದೇನೆ. ಮಹಾರಾಜರು ಈ ದಿನ ರಾತ್ರಿ ಇಲ್ಲಿಗೆ ಚಿತ್ತೈಸುವರು.
0: ಅಯ್ಯಬ್ಬ
2: ದೂತ, ರಾತ್ರಿ ರಾಜ ಎಷ್ಟೊತ್ತಿಗೆ ಬರ್ತಾರೆ?
4: ರಾತ್ರಿ ಎರಡನೇ ಜಾವಕ್ಕೆ ಇಲ್ಲಿಗೆ ಬರುವರು.
2: ನನ್ನ ಪಹರೆ ಬಂದು ಪಟ್ಟಣದ ಸಿಂಹದ್ವಾರದಲ್ಲಿ ಗಂಟೆಯನ್ನು ಬಾರಿಸುವಾಗ ಠನ್ ಠನ್ ಠನ್ ಆಗ ಅಲ್ವಾ?
4: ಹೌದು, ಆಗ್ಲೇ ಅರಸರು ತಮ್ಮ ಬಾಲಕ ಬಂಧುವನ್ನು ನೋಡಲು ತಮ್ಮ ರಾಜ್ಯ ವೈದ್ಯರನ್ನು ಕಳಿಸಿದ್ದಾರೆ.
5: ಇದೇನು, ನಾಲ್ಕು ಕಡೆಯಲ್ಲೂ ಬಾಗಿಲು ಕಿಟಕಿಗಳೆಲ್ಲ ಮುಚ್ಚಿವೆ ಅಲ್ಲ? ತೆಗೀರಿ, ಎಲ್ಲ ಬಾಗಿಲು ಕಿಟಕಿಗಳೆಲ್ಲ ತೆಗೀರಿ. ಮಗು ಹೇಗಿದ್ಯಪ್ಪ?
2: ಬಹಳ ಹಾಯಿನಿಸ್ತಾ ಇದೆ ವೈದ್ಯರೇ. ಈಗ ನನ್ನಲ್ಲಿ ಯಾವ ಕಾಯಿಲೆನೂ ಇಲ್ಲ, ನನ್ಗೆ ಯಾವ ಕಷ್ಟನೂ ಇಲ್ಲ. ಆಹಾ, ಎಲ್ಲ ಬಾಗಿಲುಗಳು ತೆರೆದಿದೆ, ಎಲ್ಲ ಕಿಟಕಿಗಳು ತೆರೆದಿದೆ, ಎಲ್ಲ ತಾರೆಗಳು ಕಾಣಿಸ್ತಾ ಇದೆ, ಕತ್ತಲಲ್ಲಿರುವ ನಕ್ಷತ್ರಗಳು ಸಹ ಕಾಣಿಸ್ತಾ ಇದೆ ನನ್ಗೆ.
4: ಅರ್ಧರಾತ್ರಿಗೆ ಅರಸರು ಬಂದಾಗ ಹಾಸಿಗೆಯಿಂದ ಎದ್ದು ಅವ್ರ ಬಳಿ ಹೋಗ್ತೀಯ ಮಗು, ಆಗುತ್ತ ನಿನಗೆ?
2: ಓಹೋ, ಖಂಡಿತ ಹೋಗ್ಬಲ್ಲೆ. ಹಾಸಿಗೆನ್ ಬಿಟ್ಟು ಹೊರಗೆ ಹೋದ್ರೆ ಸಾಕು, ನನ್ನ ಮನಸ್ಸಿಗೆ ಶಾಂತಿ ದೊರಕುತ್ತೆ. ಆ ಶರತ್ ತಾರೆಯನ್ನು ನಾನು ಅನೇಕ ಸಾರಿ ನೋಡಿದ್ದೇನೆ, ಆದ್ರೆ ಅದು ಯಾವ್ದೆಂದು ಮಾತ್ರ ನನಗೆ ಗೊತ್ತಾಗ್ತಾ ಇಲ್ಲ.
5: ಅದನ್ನ ರಾಜರು ತಿಳಿಸ್ತಾರೆ ಮಗು. ರಾಜನ ಆಗಮನಕ್ಕೆ ಯೋಗ್ಯವಾಗುವಂತೆ ಈ ಮನೆಯನ್ನು ಹೂವಿನಿಂದ ಸಿಂಗರಿಸಿ. ಈ ಮನುಷ್ಯ ಮುಖಂಡನಿದ್ದಾನಲ್ಲ, ಇವನ್ ಮಾತ್ರ ಇಲ್ಲಿರಬಾರ್ದು.
2: ಇಲ್ಲ ಇಲ್ಲ ವೈದ್ಯರೇ, ಅವರು ನನ್ನ ಸ್ನೇಹಿತರು. ನೀವು ಬರೋಕ್ಕಿಂತ ಮುಂಚೆ ಇವರೇ ನನಗೆ ರಾಜನ ಕಾಗದನ ತಂದ್ಕೊಟ್ಟವ್ರು.
5: ಸರಿ ಹಾಗೆ ಆಗಲಿ ಮಗು, ನಿನ್ ಸ್ನೇಹಿತ ಅಂತಿದ್ಯಲ್ಲ ಅವನು ಇಲ್ಲೇ ಇರಲಿ ಬಿಡು.
1: ಮಗು, ಅರಸರು ನಿನ್ನ ಪ್ರೀತಿಸ್ತಾ ಇದ್ದಾರೆ, ಆದ್ರಿಂದಲೇ ಅವರು ತವಕದಿಂದ ಬರ್ತಾ ಇದ್ದಾರೆ. ಅವರೊಡನೆ ನೀನು ಏನ್ ಬೇಕಾದ್ರೂ ಕೇಳಿಕೋ. ನಿನ್ನ ಸ್ಥಿತಿ ಚೆನ್ನಾಗಿಲ್ಲವೆಂಬುದು ನೀನು ಬಲ್ಲೆ ಅಲ್ವಾ?
2: ಅದನ್ನ ನಾನಾಗ್ಲೇ ನಿರ್ಧಾರ ಮಾಡ್ಕೊಂಡಿದ್ದೀನಿ ಮಾವ, ನೀವೇನು ಯೋಚನೆ ಮಾಡಬೇಡಿ.
1: ಏನಂತ ನಿರ್ಧಾರ ಮಾಡಿದ್ಯಾ ಮಗು?
2: ಅವರನ್ನ ನಾನ್ ಏನಂತ ಕೇಳ್ತೀನಿ ಅಂದ್ರೆ, ದಯವಿಟ್ಟು ನನ್ನನ್ನ ನಿಮ್ಮ ಅಂಜೆಯವನನ್ನಾಗಿ ಮಾಡ್ಕೊಳ್ಳಿ ಅಂತ. ಎಲ್ಲಾ ಕಡೆನೂ ಅವ್ರ ಕಾಗದನ ಹಂಚ್ತೀನಿ.
1: ಅಯ್ಯೋ ನನ್ನ ಅದೃಷ್ಟವೇ.
2: ಮಾವಯ್ಯ, ರಾಜರಿಗೆ ಮನೆಯಲ್ಲಿ ಯಾವ ಭಕ್ಷ್ಯವನ್ನ ಮಾಡ್ತೀರಾ?
4: ಅವರಿಗೆ ಅಕ್ಕಿಯಲ್ಲೇ ಸಿಹಿ ತಿಂಡಿ ಮಾಡ್ಬೇಕಂತ ಹೇಳಿದ್ದಾರೆ.
2: ಅಕ್ಕಿಯಲ್ಲೇ? ಮುಖಂಡರೇ, ನಮಗೆ ರಾಜರ ವಿಚಾರಗಳೆಲ್ಲ ಗೊತ್ತೆಂದು ನೀವು ಆಗ ಹೇಳಿದ್ದೀರಿ, ಆದ್ರೆ ನಮ್ಗೆ ಇದೊಂದು ಗೊತ್ತೇ ಇಲ್ವಲ್ಲ.
0: ನಮ್ಮನೆಗೆ ಯಾರನ್ನಾದ್ರೂ ಕಳಿಸಿ, ನಾನು ರಾಜನಿಗೆ ಅಲ್ಲೇ.
5: ಬೇಡ ಬೇಡ, ಏನು ಅಗತ್ಯವಿಲ್ಲ. ನೀವಿನ್ನು ಸುಮ್ಮನಿರಿ, ಇವನಿಗೆ ನಿದ್ದೆ ಬರ್ತಿದೆ. ನಾನು ಬಾಲಕನ ತಲೆ ಭಾಗದಲ್ಲಿ ಕುಳಿತಿರುತ್ತೇನೆ, ಆ ದೀಪ ಆರಿಸ್ಬಿಡಿ. ಇನ್ನು ಮುಗಿದ ತಾರೆಗಳ ಬೆಳಕನ್ನು ಒಳಬರದ ಹಾಗೆ ನೋಡ್ಕೊಳ್ಳಿ.
1: ತಾತ, ನೀನ್ ಯಾಕೆ ಹೀಗೆ ಮೂರ್ತಿ ತರ ನಿಶ್ಚಲವಾಗಿ ನಿಂತ್ಕೊಂಡಿದ್ಯಾ? ನನ್ಗೇಕೋ ಒಂದ್ ರೀತಿ ಭಯವಾಗ್ತಿದೆ. ನಾನು ಇಲ್ಲಿ ನೋಡುತ್ತಿರುವುದೆಲ್ಲ ಶುಭ ಲಕ್ಷಣಗಳೇ, ಇವರೆಲ್ಲ ನನ್ನ ಮನೆಯನ್ನು ಏಕೆ ಕತ್ತಲು ಮಾಡ್ತಾ ಇದ್ದಾರೆ? ತಾರೆಗಳ ಬೆಳಕಿನಿಂದ ನನಗೇನಾದೀತು?
6: ಸುಮ್ಮನಾಗೋ ಅವಿಶ್ವಾಸಿ.
2: ಅಮಲ ಅಮಲ,
5: ಅವನಿಗೆ ನಿದ್ದೆ ಬಂದಿದೆ ಅಮ್ಮ.
2: ನಾನು ಅವನಿಗೆ ಹೂವನ್ನ ತಂದಿದ್ದೆ, ಇದನ್ನು ಕೊಡ್ಬೇಕಿತ್ತಲ್ಲ.
5: ಒಳ್ಳೇದು, ಇಲ್ಲಿ ಕೊಡಿ.
2: ಅಲ್ಲ, ಅವನಿನ್ ಯಾವಾಗ ಹೇಳ್ತಾನೆ?
5: ರಾಜರು ಬಂದು ಅವನ ಕರ್ದಾಗ.
2: ಹಾಗಾದ್ರೆ ನೀವ್ ಅವನ್ ಕಿವಿಯಲ್ಲಿ ಒಂದ್ ಮಾತನ್ನ ಹೇಳ್ತೀರಾ?
5: ಏನ್ ಹೇಳ್ಬೇಕಮ್ಮ?
2: ಈ ಸುಧಾ ನಿಮ್ಮನ್ನ ಯಾವತ್ತೂ ಮರೆತಿಲ್ಲ ಅಂತ ಹೇಳಿಬಿಡಿ.
7: ಪ್ರಿಯ ಕೇಳುಗ್ರೆ, ಇಲ್ಲಿ ಅಮಲ ಗುಪ್ತಾ ಕೇವಲ ಮಲಗಿಲ್ಲ, ರಾತ್ರಿಯ ನಕ್ಷತ್ರಗಳೊಂದಿಗೆ ಚಿರನಿದ್ರೆಗೆ ಜಾರಿದ್ದಾನೆ. ಪುಟ್ಟ ಹುಡುಗನ ಕನಸುಗಳು, ಆಸೆಗಳು ಮತ್ತು ಈ ಮುಕ್ತ ಜಗತ್ತನ್ನು ಕಾಣುವ ಹಂಬಲವು ಅವನೊಂದಿಗೆ ಅನಂತತೆಯತ್ತ ಪಯಣ ಬೆಳೆಸಿದೆ. ಅಮಲನ ಅಂತ್ಯವು ಕೇವಲ ದುಃಖದ ಕ್ಷಣವಲ್ಲ, ಅದು ನೋವು, ಅನಾರೋಗ್ಯ ಮತ್ತು ಎಲ್ಲ ಬಂಧನಗಳಿಂದ ಬಿಡುಗಡೆಯಾಗಿ ವಿಶಾಲವಾದ ಬದುಕಿನತ್ತ ಸಾಗುವ ಮುಕ್ತಿಯ ಸಂಕೇತವಾಗಿದೆ. ಜೀವನ ಪೂರ್ತಿ ಕಿಟಕಿಯಾಚೆಯ ಜಗತ್ತನ್ನ ಕಾಣಲು ಹಂಬಲಿಸಿದ್ದ ಅಮಲ ಕೊನೆಗೆ ಯಾವುದೇ ಗೋಡೆಗಳೂ ಇಲ್ಲದ, ಯಾವುದೇ ಮಿತಿಗಳೂ ಇಲ್ಲದ ಅನಂತ ಲೋಕದತ್ತ ತೆರಳಿದ್ದಾನೆ. ಅಮಲ ನಮ್ಮನ್ನು ಬಿಟ್ಟು ಹೋಗಿಲ್ಲ. ಅವನ ಕುತೂಹಲ, ನಿರ್ಮಲ ಮನಸ್ಸು, ಸರಳ ಕನಸುಗಳು ಮತ್ತು ಜೀವನವನ್ನು ಪ್ರೀತಿಸುವ ಅವನ ದೃಷ್ಟಿಕೋನ ನಮ್ಮ ಹೃದಯಗಳಲ್ಲಿ ಸದಾ ಜೀವಂತವಾಗಿರುತ್ತದೆ. ಅವನು ನಮಗೆ ಕಲಿಸುವುದು ಏನೆಂದರೆ, ಬದುಕಿನ ಮೌಲ್ಯವು ಎಷ್ಟು ದಿನ ಬದುಕಿದ್ದೇವೆ ಅನ್ನುವುದರಲ್ಲಿ ಅಲ್ಲ, ಹೇಗೆ ಬದುಕಿದ್ದೇವೆ ಎಂಬುದರಲ್ಲಿ ಅಡಗಿದೆ ಅಂತ. ಬಹುಶಃ ಕೆಲವು ಕನಸುಗಳು ಈ ಭೂಮಿಯ ಮೇಲೆ ಪೂರ್ಣಗೊಳ್ಳೋದಿಲ್ಲ. ಅವು ನಕ್ಷತ್ರಗಳ ನಡುವೆ ಅನಂತ ಆಕಾಶದ ಕೆಳಗೆ ತಮ್ಮ ಗಮ್ಯವನ್ನ ಕಂಡುಕೊಳ್ಳುತ್ತವೆ. ಅಂತ ಒಂದು ಕನಸಿನ ಹೆಸರೇ ಅಮಲ. ಅವನ ಪಯಣ ಮುಗಿದಿರಬಹುದು, ಆದ್ರೆ ಅವನ ಕನಸುಗಳ ಬೆಳಕು ಎಂದೆಂದಿಗೂ ಮಸುಕಾಗುವುದಿಲ್ಲ. ಅಂಚೆ ಮನೆ ನಾಟಕವನ್ನ ಕೇಳಿದ ತಮ್ಗೆಲ್ರಿಗೂ ಧನ್ಯವಾದಗಳು. ಇಲ್ಲಿಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
8: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿಯವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
9: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
8: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
10: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
11: ಸೂರ್ಯಘರ್.
5: ಪ್ರಿಯ
11: ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು, ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು, ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ ಅಲ್ಲಲ್ಲ ಕೇಣಿ.

ರವಿ ಬಸ್ಟೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೋ.

0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಭಂಡಾರಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಾವಿವತ್ತು ಎಲ್ಲಿದ್ದಕ್ಕೆ ಅಂದ್ರೆ ಹೊಸ ಬದುಕು, ಇದು ಸಾಲಿಗ್ರಾಮದ ಪಾರಂಪಳ್ಳಿ ಗ್ರಾಮದಲ್ಲಿರುವಂತಹ ಹೊಸ ಬದುಕು ಸೇವಾ ಟ್ರಸ್ಟ್ ನ ಆಶ್ರಮ. ಇದು ಸೇವೆ, ಹೋರಾಟ, ಜ್ಞಾನ ಅನ್ನೋದ್ರಲ್ಲಿ ಅನಾಥರಿಗಿರುವಂತಹ ಆಶ್ರಮ ಹೊಸ ಬದುಕು. ಇಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ ಉಡುಪಿಯ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ, ಅಂದ್ರೆ ನಾಡಿದ್ದು ಜೂನ್ 21ಕ್ಕೆ ಏನು ಯೋಗ ದಿನಾಚರಣೆ ಆಗ್ತಾ ಇದೆ, ಅದರ ಯೋಗ ಫಾರ್ ಹೆಲ್ದಿ ಏಜಿಂಗ್, ಅಂದ್ರೆ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅನ್ನೋ ಒಂದು ಥೀಮ್ ಅಡಿಯಲ್ಲಿ ತಾಲೂಕು ಆಯುಷ್ ಇಲಾಖೆ ಕುಂದಾಪುರ ಮತ್ತು ಲಯನ್ಸ್ ಕ್ಲಬ್ ಕುಂದಾಪುರ ಅಮೃತಧಾರ ಇವರ ಅಡಿಯಲ್ಲಿ ಈ ಕಾರ್ಯಕ್ರಮ ಆತಿಪದ. ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡುವ ಅಂತೇಳಿ ರೇಡಿಯೋ ಕುಂದಾಪುರದ ನಾವೆಲ್ಲ ಇವತ್ತ ಹೊಸ ಬದುಕಿನ ಈ ಆಶ್ರಮದಲ್ಲಿ ಸೇರಿತ. ಈ ಆಶ್ರಮದಲ್ಲಿ ಹೆಚ್ಚು ಕಮ್ಮಿ 55 ಜನ ಇದ್ರೆ ಇದನ್ನ ನಡೆಸ್ತಾ ಇರೋದು ವಿನಯ್ ಚಂದ್ರ ಸಾಸ್ತಾನ ಮತ್ತು ಅವರ ಹೆಂಡತಿ ರಾಜಶ್ರೀ ಅವರು. ಸೊ ತುಂಬಾ ಖುಷಿ ಅಂತ ಕೇಂದ್ರೆ, ಎಲ್ಲೆಲ್ಲೋ ಇವರಿಗೆ ಬದುಕನ್ನ ಕಟ್ಟಿಕೊಳ್ಳಲಾಗದೆ ಅಲ್ಲೆಲ್ಲೋ ಇದ್ದವರನ್ನ ಕರ್ಕೊಂಡು ಬಂದು ಒಂದು ಸೂರಿನ ಅಡಿಯಲ್ಲಿ ಇವರು ತುಂಬಾ ಚಂದ ಕಂಕಂತಿದ್ರೆ ಅವರಿಗೆ ಇವತ್ತು ಸಪೋರ್ಟ್ ಆಗಿ ತಮ್ಗೆ ಆದಷ್ಟು ರೀತಿಯಲ್ಲಿ ಇವರಿಗೊಂದು ಹೆಲ್ಪ್ ಮಾಡುವ ಅಂತ ಹೇಳಿ ನಮ್ಮ ಕುಂದಾಪುರದ ವಿಶಿಷ್ಟವಾಗಿರುವ ಲಯನ್ಸ್ ಕ್ಲಬ್, ಲೇಡೀಸೇ ಇರುವಂತಹ ಲಯನ್ಸ್ ಕ್ಲಬ್ ಅಮೃತ ಧಾರಾದವರು ಇಲ್ಲೆಲ್ಲ ಒಟ್ಟಾ ಇದೆ. ಸೊ ಇಲ್ಲಿ ವಿಶೇಷವಾಗಿ ಯೋಗ ಮಾಡೋದು ಹೇಳ್ಕೊಟ್ರು. ಯೋಗ ಮಾಡೋದಂದ್ರೆ ತುಂಬಾ ದೊಡ್ಡದಾಗಿ ಅಲ್ಲ, ಸಣ್ಣ ಮಟ್ಟದಲ್ಲಿ ಹೆಂಗೆ ದಿನಚರಿಯಲ್ಲಿ ಯೋಗ ಮಾಡ್ಲಕ್ಕೆಂಬುದನ್ನ ಹೇಳ್ಕೊಟ್ರು. ನಮ್ಮ ಡಾಕ್ಟರ್ ಶಿಲ್ಪಾ ಕೆ ಅವರು, ತಾಲೂಕು ಆಯುಷ್ ಆಸ್ಪತ್ರೆ ಕುಂದಾಪುರದ ವೈದ್ಯಾಧಿಕಾರಿ, ಅವರೊಟ್ಟಿಗೆ ನಮ್ಮ ಡಾಕ್ಟರ್ ವಾಣಿಶ್ರೀ ಐತಾಳ್ ಅವರು ಇದ್ರು, ತಪೋವನದ ವಾಣಿಶ್ರೀ ಐತಾಳ್ ಅವರು, ಹಾಗೆ ನಮ್ಮ ಲಯನ್ಸ್ ಕ್ಲಬ್ ಅಮೃತಧಾರೆಯ ಕಲ್ಪನಕ್ಕ ಇದ್ರು, ಜೊತೆಗೆ ಮುಂದಿನ ಪ್ರೆಸಿಡೆಂಟ್ ಆಗ್ಲಿಕ್ಕೆ ಇರುವಂತ ಚಂದ್ರಿಕಾ ಧನ್ಯ ಅವರು ಇದ್ರು. ಸೊ ಕಲ್ಪನಾ ಅವರನ್ನ ಮೇಡಮ್ ಮಂಚರು ಬನ್ನಿ. ಈ ಕಾರ್ಯಕ್ರಮ ಇವತ್ತೇನ್ ನೀವು ಆಯೋಜನೆ ಮಾಡ್ಕೊಂಡಿರಿ, ಇವತ್ತು 21 ಜೂನ್ ನ ಯೋಗ ದಿನಾಚರಣೆ ಅಂಗವಾಗಿ ಆರೋಗ್ಯಕ್ಕಾಗಿ ಯೋಗ, ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅಂತ ಏನೊಂದು ಥೀಮ್ ಇಟ್ಕೊಂಡಿರಲ್ಲ, ಈಗ ಯೋಗ ಈಗ ಹೇಳಿಕೊಟ್ಟಾಯ್ತು, ಅದ್ರ ಒಟ್ಟಿಗೆ ನೀವು ಅವರಿಗೆಲ್ಲ ತಪಾಸಣೆಯನ್ನ ನೀವು ಇಟ್ಕೊಂಡಿರಿ. ಮೇಡಮ್, ಈ ಕಾರ್ಯಕ್ರಮದ ಬಗ್ಗೆ ಒಂಚೂರು ಹೇಳಿಬಿಡಿ.
2: ನಾವು ಆರೋಗ್ಯದ ಬಗ್ಗೆ ಬಹಳ, ಅಂದ್ರೆ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ, ಹಾಗಾಗಿ ನಮ್ಮ ಕ್ಲಬ್ನ ಸದಸ್ಯರಾದಂತಹ ಡಾಕ್ಟರ್ ಶಿಲ್ಪಾ ಮತ್ತು ಡಾಕ್ಟರ್ ವಾಣಿಶ್ರೀ ಅವರ ಮುಖಾಂತರ ಇದೊಂದು ಕಾರ್ಯಕ್ರಮ ಹಮ್ಮಿಕೊಳ್ಳಿಕ್ಕೆ ನಾವು ಚರ್ಚೆ ಮಾಡಿದವಾಗ ಅವರು ತುಂಬಾ ಖುಷಿಯಿಂದ ಒಪ್ಕೊಂಡ್ರು. ಯಾಕಂತ ಹೇಳಿದ್ರೆ ಆರೋಗ್ಯ ಎಲ್ಲರಿಗೂ ಬೇಕು, ಸಣ್ಣ ಮಗುವಿನಿಂದ ಹಿಡಿದು ವೃದ್ಧಾಪ್ಯದಲ್ಲಿ ಎಲ್ಲರಿಗೂ. ಆದ್ರೆ ವೃದ್ಧಾಪ್ಯದವರು ಇರುವವರಿಗೆ ತುಂಬಾ ಜಾಸ್ತಿ ಸಮಸ್ಯೆಗಳಿರುವಂತದ್ದು. ಹಾಗಾಗಿ ಈ ಆಶ್ರಮ ನಾವು ಗಮನಿಸಿದಾಗ ಇಲ್ಲಿ ಎಲ್ಲ ತುಂಬಾ ವೃದ್ಧರೇ ಇರುವಂತದ್ದು. ಹಾಗಾಗಿ ಇಲ್ಲಿ ನಾವು ಇವತ್ತಿನ ಒಂದು ನಮ್ಮ ಕ್ಯಾಂಪ್ ಅನ್ನು ಮಾಡುವ ಅಂತೇಳಿ ಬಂದಿದ್ದು. ಯಾಕಂತೇಳಿದ್ರೆ ಅವರಿಗೊಂದು ಅನುಕೂಲ ಆಗ್ಲಿ ಅಂತೇಳಿ ಒಂದಿಷ್ಟು ಔಷಧಗಳನ್ನು ಹಾಗೆ ಎಲ್ಲ ಚೆಕ್ಅಪ್ ಮಾಡೋದಕ್ಕೆ ಬೇಕಾದಂತ ಔಷಧಗಳನ್ನೆಲ್ಲ ಕೊಡ್ಲಿಕ್ಕೆ ಒಂದು ನಾವೆಲ್ಲ ನಮ್ಮ ಇಡೀ ಕ್ಲಬ್ನವರು ಸೇರ್ಕೊಂಡು ಒಂದು ಚಿಂತನೆ ಮಾಡಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು.
1: ಒಂದು ಒಳ್ಳೆ ಕಾರ್ಯಕ್ರಮ. ಆಕ್ಚುಲಿ ಈ ಸಲದ್ದು ಯೋಗದ್ದು ಏನು ಥೀಮ್ ಇದೆ ಅದು ವೃದ್ಧಾಪ್ಯಕ್ಕೆ ಸಂಬಂಧಪಟ್ಟದ್ದು. ಅದಕ್ಕೆ ಯೋಗ ಎಷ್ಟು ಹೆಲ್ಪ್ ಆಗ್ತದೆ, ಯೋಗ ಅನ್ನೋದು ಯಾವ ಏಜ್ ಗ್ರೂಪ್ ಅವರು ಮಾಡ್ಲಕ್ಕೆ, ನಮ್ಮ ಡಾಕ್ಟರ್ ಶಿಲ್ಪಾ ಅವರು ಹೇಳುವಂಗೆ 8-10 ವರ್ಷಗಳನ್ನು ಶುರು ಮಾಡ್ಲಕ್ಕೆ ಅಲ್ಲ ಡಾಕ್ಟ್ರೆ, ಶುರು ಮಾಡಿ ನೀವು ನೆಕ್ಸ್ಟ್ ನಿಮ್ಮ ಲಾಸ್ಟ್ ಬ್ರೆತ್ ತನಕ ಯೋಗ ಮಾಡ್ಲಕ್ಕೆ, ಆಗ ಗಟ್ಟಿ ಮುಟ್ಟಾಯಿ ಇರ್ಲಕ್ ಅಂತ ಹೇಳಿ ಅಂತದೊಂದು ಥೀಮ್ ಅಲ್ಲಿ ನೀವು ಇದೊಂದು ಸ್ಥಳ ಆಯ್ಕೆ ಮಾಡ್ಕೊಂಡಿದ್ದು. ಇದ್ರ ಬಗ್ಗೆ ಹೊಸ ಬದುಕಿನ ಬಗ್ಗೆ ನೀವ್ ಎಂತ ಹೇಳ್ತೀರಿ ಅನಾಥಾಶ್ರಮದ ಬಗ್ಗೆ?
2: ಹೊಸ ಬದುಕು ಒಂದು ನಮಗೊಂದು 6 ತಿಂಗಳ ಹಿಂದೆ ಇದ್ರ ಬಗ್ಗೆ ಗೊತ್ತಾಯ್ತು ವಾಣಿಶ್ರೀ ಅವರಿಂದ. ಇಲ್ಲ ಮೊದ್ಲಿಗೆ ನಾವು ನಮ್ಮ ಕ್ಲಬ್ ಇಂದ ಒಂದು 4-5 ಜನ ಬಂದು ನೋಡ್ಕೊಂಡು ಹೋಗ್ಲಿಕ್ಕೆ ಬಂತು. ನೋಡ್ಕೊಂಡು ಹೋದಾಗ ನೋಡಕ್ ಬಂದವಾಗ ನಮ್ಗೆ ತುಂಬಾ ಫೀಲಿಂಗ್ ಆಯ್ತು. ಅಂತ ಹೇಳಿದ್ರೆ ನಮ್ಮ ಅಣ್ಣ ತಮ್ಮಂದಿರು ಈ ಪರಿಸ್ಥಿತಿಯಲ್ಲಿ ಇದ್ರೆ ಹೇಗೆ ಅಂತೇಳಿ ಅನ್ಸಿದವಾಗ ನಾವೇನಾದ್ರೂ ಮಾಡೋದಿದ್ರೆ ನಿಜವಾಗ್ಲೂ ನೀಡಿ ಇಲ್ಲಿದೆ. ಮತ್ತವರು ವಿನಯ ಚಂದ್ರ ಅವರು ಒಬ್ಬರು ಬಹಳ ಕಷ್ಟಪಟ್ಟವರು, ಗಂಡ ಹೆಂಡತಿ ಇದನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮಿಂದ ಏನ್ ಸಹಾಯ ಮಾಡ್ಲಿಕ್ಕಾಗ್ತದೆ ನಾವು ಇಲ್ಲಿಯೇ ಮಾಡುವ ಅಂತೇಳಿ ನಾವು ಒಂದು 3-4 ಕಾರ್ಯಕ್ರಮವನ್ನು ಇಲ್ಲೇ ಹಮ್ಮಿಕೊಂಡು ಇಲ್ಲೇ ಮಾಡ್ತಾ ಇದ್ದೇವೆ. ಇದನ್ನ ನಮ್ಗೆ ತೃಪ್ತಿ ಕೊಟ್ಟಿದೆ. ಯಾಕಂತ ಹೇಳಿದ್ರೆ ನಿಜವಾಗ ಅವಶ್ಯಕತೆ ಇರುವಂತದ್ದು ಅವರಿಗೆ. ನಾವು ಸುಮ್ಮನೆ ಏನೇನೋ ಒಂದು ಕಾರ್ಯಕ್ರಮ ಎಲ್ಲೆಲ್ಲೂ ಹಮ್ಮಿಕೊಳ್ಳೋಕ್ಕಿಂತ ಅವಶ್ಯಕತೆ ಇದ್ದಲ್ಲಿ ನಮ್ಮದೊಂದು ಕೊಟ್ಟವಾಗ ನಮ್ಗದು ಖುಷಿ ಕೊಡ್ತದೆ. ಹಾಗಾಗಿ ನಾವೆಲ್ಲ ಕ್ಲಬ್ನ ಸದಸ್ಯರು ಹೆಚ್ಚಿನವರು ಬಂದಿರಿ ಇವತ್ತು ಖುಷಿಯಿಂದ. ಅವರೆಲ್ಲರೂ ಸಹ ಮುಂದೆ ಅವರವರು ಪರ್ಸನಲ್ ಸಹ ಇಲ್ಲಿ ಸಹಾಯವನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ.
1: ತುಂಬಾ ಲೈಕ್ ಹೇಳ್ರಿ ಕಲ್ಪನಾ ಭಾಸ್ಕರ್ ಅವರು, ಥ್ಯಾಂಕ್ ಯು ಸೋ ಮಚ್. ಕೇಳುಗ್ರೆ, ನಾವಿಪುದೀಗ ಹೊಸ ಬದುಕು ಆಶ್ರಮ ಸೇವೆ ಹೋರಾಟ ಜ್ಞಾನ ಇದೆಲ್ಲ ಕೇಂದ್ರ ಸಾಲಿಗ್ ಗ್ರಾಮದ ಪಾರಂಪಳ್ಳಿ ಗ್ರಾಮದಲ್ಲಿ. ಒಂದ್ ಕಾಲದಲ್ಲಿ ಶಾಲೆಯಾಗಿದ್ದ ಶಾಲೆ ಮುಚ್ಚಿದ ಮೇಲೆ ಇವತ್ತು ಹೊಸ ಬದುಕನ್ನ ಕೊಡ್ಲಿಕ್ಕೆ ಒಂದು ದಾರಿಯಾಗಿರೋ ಸೂರಾಗಿದೆ. ಸೊ ಅದರಲ್ಲೇ ನಾವು ಈ ಕಾರ್ಯಕ್ರಮ ಮಾಡ್ತಾ ಇರ್ಬೋದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಉಡುಪಿ ಮತ್ತು ಜಿಲ್ಲಾ ಆಯುಷ್ ಇಲಾಖೆ ಉಡುಪಿ ಇವರ ಕಡೆಯಿಂದ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಈ ಕಾರ್ಯಕ್ರಮ ಇನ್ನಷ್ಟು ಮಾಹಿತಿ ಬತ್ತಕ್ಕೆ ತಯಾರಿ ರೇಡಿಯೋ ಕುಂದಾಪುರ 89.6 ಎಫ್ಎಂ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 ಎಫ್ಎಂ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜಿ ಜ್ಯೋತಿ ದಿಮೋಟಿಗೆ ಭಂಡಾರ್ಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಹೊಸ ಬದುಕು ಆಶ್ರಮದಲ್ಲಿ ನಾವಿತ್ತು. ಸಾಲಿಗ್ರಾಮದ ಪಾರಂಪಳ್ಳಿ ಗ್ರಾಮದಲ್ಲಿರುವಂತಹ ಹೊಸ ಬದುಕು ಈ ಆಶ್ರಮದಲ್ಲಿ ನಾವು ಇವತ್ತು ಯಾಕಿತ್ತಂದ್ರೆ, ನಮ್ಮ ಜಿಲ್ಲಾ ಪಂಚಾಯತ್, ಜಿಲ್ಲಾಡಳಿತ, ಜಿಲ್ಲಾ ಆಯುಷ್ ಇಲಾಖೆ ಉಡುಪಿ ಇವರು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ವೃದ್ಧಾಪ್ಯಕ್ಕಾಗಿ ಆರೋಗ್ಯಕರ ಇರಬೇಕು

0: ಅಂದ್ರೆ ಅದಕ್ಕಾಗಿ ಯೋಗ ಅಂತ ಒಂದು ಕಾನ್ಸೆಪ್ಟ್ ಥೀಮ್ ಅಲ್ಲಿ ಇದ್ದಾರೆ. ನಮ್ಮ ಡಾಕ್ಟರ್ ಶಿಲ್ಪಾ ಕೆ ಅವರು ನಮ್ಮೊಟ್ಟಿಗಿದ್ರೆ. ಇವರು ಆಯುಷ್ ಇಲಾಖೆ ಕುಂದಾಪುರದ, ತಾಲೂಕು ಆಯುಷ್ ಆಸ್ಪತ್ರೆ ಕುಂದಾಪುರದ ವೈದ್ಯಾಧಿಕಾರಿಗಳು. ಸೊ ಡಾಕ್ಟರ್ ಹೇಳಿ, ಈ ಕಾರ್ಯಕ್ರಮ ನೀವೆಲ್ಲೂ ಹಮ್ಮಿಕೊಂಡಿದೆ, ಆಕ್ಚುಲಿ ಒಂದು ಒಳ್ಳೆ ಒಳ್ಳೆ ಉದ್ದೇಶಕ್ಕಾಗಿ ಇದನ್ನ ಹಮ್ಮಿಕೊಂಡಿದ್ದೀರಿ. ಸೊ ಅದ್ರ ಬಗ್ಗೆ ಒಂಚೂರು ಜಾಸ್ತಿ ಎಕ್ಸ್ಪ್ಲೈನ್ ಮಾಡ್ಲಕ್ಕ?
1: ಖಂಡಿತವಾಗಿ. ಮೊದಲನೇದಾಗಿ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ನಾವು ಜೂನ್ 21ನೇ ತಾರೀಕು ಏನು ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಯೋಜನೆ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಅದರ ಥೀಮ್ ಏನಿದೆ, ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ. ಆ ಒಂದು ಕಾನ್ಸೆಪ್ಟಿನ ಅಡಿಯಲ್ಲಿ ಈ ಹೊಸ ಬದುಕು ಆಶ್ರಮದಲ್ಲಿ ಹೆಚ್ಚಾಗಿ ನಮಗೆ ಇಲ್ಲಿ 50 ವರ್ಷ ದಾಟಿದವರೇ ಇದ್ದಾರೆ. ಸೊ ಹಾಗಾಗಿ ಅವರಿಗೆ ನಾವಿಲ್ಲಿ ಇವತ್ತು ಯೋಗ ಕಾರ್ಯಕ್ರಮ ಇರುವಂತದ್ದು ಅಥವಾ ಹೆಲ್ತ್ ಕ್ಯಾಂಪ್ ಇರುವಂತದ್ದನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ ಲಯನ್ಸ್ ಕ್ಲಬ್ ಕುಂದಾಪುರ ಅಮೃತಧಾರ ಅವರ ಸಹಯೋಗದೊಂದಿಗೆ. ಸೊ ಈ ಕಾರ್ಯಕ್ರಮದಲ್ಲಿ ನಾವು ಬಹುಮುಖ್ಯವಾಗಿ ವೃದ್ಧರಿಗೆ ಅವರಿಗೆ ಮಾಡುವಂತಹ ಸರಳ ಸುಲಭ ಯೋಗಗಳ ಅಭ್ಯಾಸ ಇರಬಹುದು ಅಥವಾ ಪ್ರಾಣಾಯಾಮ ಇರಬಹುದು, ಅವರು ತಮ್ಮ ದೈನಂದಿನ ಆರೋಗ್ಯವನ್ನ ಹೇಗೆ ಸುಧಾರಿಸಿಕೊಳ್ಬಹುದು ಅದನ್ನು ನಾವಿಲ್ಲಿ ನಾವು ಸರಳವಾಗಿ ಹೇಳ್ಕೊಟ್ಟಿದ್ದೇವೆ. ಒಂದು ಇನ್ನೊಂದೇನಂದ್ರೆ ಎಲ್ಲರೂ ಕೂಡ 50 ವರ್ಷ ದಾಟಿದವರೇ ಇದ್ದಾರೆ. ಈಗ ಆರೋಗ್ಯ ಸಮಸ್ಯೆ ಅನ್ನುವಂಥದ್ದು 50 ವರ್ಷಕ್ಕೆ ಬರುವ ಕಾಯಿಲೆಗಳು ಸಾಧಾರಣ 20-25 ವರ್ಷದಿಂದನೇ ಶುರುವಾಗ್ತದೆ. ಹಾಗಾಗಿ ನಾವು ಏನು ಇತ್ತೀಚಿನ ದಿನಗಳಲ್ಲಿ ಕಾಣುವಂತಹ ಸಕ್ಕರೆ ಕಾಯಿಲೆ ಇರಬಹುದು ಅಥವಾ ಅಧಿಕ ರಕ್ತದೊತ್ತಡ ಇರಬಹುದು ಅಥವಾ ಹೆಚ್ಚಾಗಿ ಬರುವಂತಹ ಮೂಳೆ ಮಾಂಸಖಂಡಗಳ ಸಂಬಂಧಿತ ಆರ್ಥರೈಟಿಸ್ ಕಾಯಿಲೆಗಳು, ಈ ಎಲ್ಲ ಕಾಯಿಲೆಗಳನ್ನ ಈಗ ನಾವು ಲೈಫ್ ಸ್ಟೈಲ್ ಸಂಬಂಧಿತ ಕಾಯಿಲೆಗಳು ಅಂತಾನು ಹೇಳ್ತೇವೆ. ಮತ್ತೆ ವೃದ್ಧಾಪ್ಯದಲ್ಲಿಯೂ ಕೂಡ ಈ ಕಾಯಿಲೆಗಳು ಹೆಚ್ಚಾಗಿ ಕಾಣಿಸಿಕೊಳ್ತವೆ. ತತ್ಸಂಬಂಧ ನಾವು ಹೆಚ್ಚಾಗಿ ದೈನಂದಿನ ನಾವು ಆರೋಗ್ಯವನ್ನ ಕಾಪಾಡಿಕೊಳ್ಳಲಿಕ್ಕೆ ಸರಳ ಸುಲಭ ಯೋಗ ಪ್ರಾಣಾಯಾಮವನ್ನ ನಾವು ಮಾಡ್ಕೊಳ್ಬಹುದು. ಅದನ್ನೇ ಇವತ್ತು ನಾವು ತರಬೇತಿಯಾಗಿ ಇವರಿಗೆ ನೀಡಿದ್ದೇವೆ. ಇದು ಇವರಿಗೆ ಸಹಕಾರಿಯಾಗುತ್ತೆ ಅಂತ ಕೂಡ ನಾನು ಭಾವಿಸಿದ್ದೇನೆ.
0: ವೆರಿ ನೈಸ್, ತುಂಬಾ ಖುಷಿ ಆಯ್ತು. ಅಮೃತಧಾರದ ಸ್ಪೆಷಾಲಿಟಿ ಏನಂದ್ರೆ ಹೆಣ್ಮಕ್ಳು ಇರುವಂತದ್ದು ಮತ್ತು ಹೆಣ್ಮಕ್ಳು ಸೋಷಿಯಲ್ ಸರ್ವಿಸ್ ಓರಿಯೆಂಟೆಡ್ ಆಗಿರುವಂತ.
1: ಹೌದು, ಖಂಡಿತವಾಗಿ ಅದು ಕೂಡ ಈ ಲಯನ್ಸ್ ಕ್ಲಬ್ ಕುಂದಾಪುರ ಅಮೃತಧಾರದ ಒಂದು ಧ್ಯೇಯವಾಗಿದೆ. ನಮ್ಮ ಈ ಕ್ಲಬ್ನಲ್ಲಿ ಬಹುಮುಖ್ಯವಾಗಿ ಸದಸ್ಯರೆಲ್ಲರೂ ಮಹಿಳೆಯರೇ ಇರುವುದರಿಂದ ಹೆಚ್ಚಾಗಿ ನಾವು ಇಂತಹ ಒಂದು ಚಟುವಟಿಕೆಗಳನ್ನ ಸಮಾಜ ಸೇವಾ ಚಟುವಟಿಕೆಗಳನ್ನ ಮಾಡುವುದರಲ್ಲಿ ನಾವು ತೊಡಗಿಕೊಂಡಿದ್ದೇವೆ.
0: ಸೂಪರ್, ಥ್ಯಾಂಕ್ ಯು. ಸೊ ಕೇಳುಗ್ರೆ, ನಾವು ಇಷ್ಟದಲ್ಲಿ ಮಾತಾಡಿದ್ದು ಡಾಕ್ಟರ್ ಶಿಲ್ಪಾ ಕೆ, ಆಯುಷ್ ಆಸ್ಪತ್ರೆ ಕುಂದಾಪುರದ ವೈದ್ಯಾಧಿಕಾರಿಗಳೊಂದಿಗೆ. ಕೆಂತಾರಿ ರೇಡಿಯೋ ಕುಂದಾಪುರ, ಇದು ಭಂಡಾರಕರ್ ಸಾರ್ಸನ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಾಂಚಿಕಲ ಪ್ರಕೃತಿಯ ಸ್ವರ, ಭಂಡಾರಕರ್ ಸಾರ್ಸನ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮೊಟ್ಟಿಗೆ ನಾನು ಆರ್ಜೆ ಜ್ಯೋತಿ, ನಮ್ಮೊಟ್ಟಿಗಿದ್ರೆ ಡಾಕ್ಟರ್ ವಾಣಿಶ್ರೀ ಐತಾಳ್ ಅವರು, ತಪೋವನದ ಚೀಫ್ ಕನ್ಸಲ್ಟೆಂಟ್. ನಮ್ಮೊಟ್ಟಿಗೆ ಇನ್ಫರ್ಟಿಲಿಟಿ ಅವೇರ್ನೆಸ್ ವೀಕ್ ಅನ್ನ 1 ವಾರ 7 ದಿನಗಳ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಮಾಡಿಕೊಟ್ಟವರು ಇವರು. ಸೊ ಡಾಕ್ಟರ್ ವಾಣಿಶ್ರೀ ಐತಾಳ್ ಅವರೇ, ನೀವು ತುಂಬಾ ಅಮೃತಧಾರದಲ್ಲಿ ತುಂಬಾ ಆಕ್ಟಿವ್ ಮೆಂಬರ್, ನೀವು ಲಯನ್ಸ್ ಕ್ಲಬ್ ಕುಂದಾಪುರದ ಮಹಿಳೆಯರೇ ಇರುವಂತಹ ಅಮೃತಧಾರದಲ್ಲಿ. ಸೊ ಪ್ರತಿ ವರ್ಷ ಇಂಥದ್ದು ಒಂದೊಂದು ನೀವು ಇಟ್ಕೊಂಡೇ ಇಟ್ಕಂತ್ರಿ. ಯೋಗಕ್ಕೂ ಮತ್ತು ಈ ಹೊಸ ಬದುಕಿಗೂ ಏನ್ ಸಂಬಂಧ, ಯಾಕೆ ಇದನ್ನ ಕನೆಕ್ಟ್ ಮಾಡಿದ್ರಿ, ಏನ್ ಕಾರಣ ಹೇಳಕ್ಕ?
1: ಈ ಸರಿಯ ಇಂಟರ್ನ್ಯಾಷನಲ್ ಯೋಗ ಡೇ ದ ಥೀಮ್ ಹೆಲ್ದಿ ಏಜಿಂಗ್ ಅಂತ. ಅಂದ್ರೆ ಹಳೆಯವರೇ ಯೋಗ ಮಾಡ್ಕಂತಲ್ಲ, ಯೋಗ ಈಗ ವೃದ್ಧಾಪ್ಯ ಬೇಗ ಬರ್ತಾ ಇದೆ. ಈಗ 70 ವರ್ಷಕ್ಕೆ ಮೊದಲೆಲ್ಲ ಹಳೆಯವರು ಆತಿದ್ದೀರಾ, ಈಗ 50 ವರ್ಷಕ್ಕೆ ವೃದ್ಧಾಪ್ಯದ ಲಕ್ಷಣ ಎಲ್ಲ ಬರ್ತಾ ಇತ್ತು. ಇದು ಮೇನ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಲೈಫ್ ಸ್ಟೈಲ್ ಅಥವಾ ನಮ್ಮ ಜೀವನ ಶೈಲಿ ಅಲ್ಲಿ ಆಗುವಂತ ಬದಲಾವಣೆಗಳಿಂದ ಈ ತರ ಆಗ್ತಾ ಇದೆ. ಅದಕ್ಕೆ ಯೋಗ ಇಂಟರ್ನ್ಯಾಷನಲಿ ರೆಕಾಗ್ನೈಸ್ ಆಗಿದೆ, ಆದ್ರೆ ನಮ್ಮ ಇಂಡಿಯಾದಲ್ಲಿ ಅದ್ರದ್ದು ರೆಕಾಗ್ನೈಸೇಷನ್ ಸ್ವಲ್ಪ ಕಮ್ಮಿ ಇದೆ. ಸೊ ಒಂದ್ ಸಾಧಾರಣ ಒಂದು 12-15 ವರ್ಷದಿಂದ ಈ ಇಂಟರ್ನ್ಯಾಷನಲ್ ಯೋಗ ಡೇ ಅನ್ನು ಮಾಡ್ತಾ ಇದ್ದಾರೆ. ಸೊ ಇದರಿಂದ ಯೋಗದ ಮಹತ್ವ ಪ್ರತಿ ವರ್ಷ ಒಂದೊಂದು ಥೀಮ್ ಇಟ್ಕೊಂಡು ಮಾಡ್ತಾರೆ. ಯಾಕಂದ್ರೆ ಒಂದೊಂದ್ ಥೀಮ್ ಅಲ್ಲೂ ಯೋಗದ ಏನು ಪ್ರಯೋಜನಗಳಿದೆ ಅಂತ ತಿಳಿಸ್ಕೊಡ್ಲಿಕ್ಕೆ ಈ ಸರಿ ಹೆಲ್ತ್ ಫಾರ್ ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ ಹಾಕಿದ್ದಾರೆ. ಅಂದ್ರೆ ವೃದ್ಧಾಪ್ಯರಿಗಲ್ಲ ಇದು, ಎಲ್ಲರಿಗೂ ಕೂಡ. ಸೊ ಏಜಿಂಗ್ ಅನ್ನ ಹ್ಯಾಪಿಯಾಗಿ ಆರೋಗ್ಯಕ್ಕೆ, ಸೊ ಏಜ್ ಗ್ರೇಸ್ಫುಲಿ ಅಂತ ಹೇಳ್ತಾರ, ಅದಕ್ಕೆ ಸೂಟ್ ಆಗುವ ಹಾಗೆ. ನಾವ್ ಯಾಕೆ ಈ ಆಶ್ರಮ ಅಂತ ಹೇಳಿದ್ವಿ ಅಂದ್ರೆ ಆಶ್ರಮದಲ್ಲಿ ಈ ಮೆಡಿಕಲ್ ಕ್ಯಾಂಪ್ ಎಲ್ಲ ಮಾಡ್ತಾರೆ, ಬಟ್ ಯೋಗ ಹೇಳಿಕೊಡೋದ್ರಿಂದ ಕೆಲವೊಂದು ಸಮಸ್ಯೆಗಳು, ಮಲಬದ್ಧತೆ ಇರ್ಬೋದು, ಅವರಲ್ಲಿ ನಿದ್ರಾಹೀನತೆ ಇರ್ಬೋದು, ಅಥವಾ ಬಾಡಿ ಗಂಟು ನೋವು, ಬಾಡಿ ಸಿಕ್ಕಾಪಟ್ಟೆ ಸ್ಟಿಫ್ ಆಗಿರುತ್ತೆ. ಸೊ ಅದನ್ನ ನಾವು ಗುರುತಿಸಿಕೊಂಡು ಈಗ ಶಾಲೆಯಲ್ಲಿ, ಕಾಲೇಜ್ಗಳಲ್ಲಿ, ಬೇರೆ ಬೇರೆ ಕಡೆ ಎಲ್ಲ ಕಡೆ ಮಾಡ್ತಾರೆ, ಬಟ್ ಇಂಥ ಒಂದು ಆರ್ಫನೇಜ್ ಅಲ್ಲಿ ಅಥವಾ ಇಂಥ ಆಶ್ರಮಗಳಲ್ಲಿ ಸಾಧಾರಣವಾಗಿ ಯಾರು ಅಷ್ಟೊಂದು ಗಮನ ಕೊಡೋದಿಲ್ಲ. ಅದನ್ನ ನೆನ್ಪಿಟ್ಕೊಂಡು ಅದನ್ನ ಅರ್ಥ ಮಾಡಿಸೋದಕ್ಕೆ ನಮ್ಮ ಇಡೀ ಟೀಮ್, ಲೈನ್ಸ್ ಅಮೃತಧಾರ ಟೀಮ್, ನಮ್ಮ 20 ಜನರ ಒಂದು ಲೇಡೀಸ್ ಕ್ಲಬ್ ಏನಿದೆ ಅವರನ್ನೆಲ್ಲ ಒಟ್ಟುಗೂಡಿಸಿಕೊಂಡು ನಾವು ಇಲ್ಲಿ ಬಂದಿದ್ದೇವೆ. ಸೊ ಅದನ್ನ ನಾವು ಇಲ್ಲಿ ಪ್ರಚಾರ ಮಾಡುವ ಅಂತ.
0: ವೆರಿ ನೈಸ್, ಬ್ಯೂಟಿಫುಲ್, ಥ್ಯಾಂಕ್ ಯು ಡಾಕ್ಟರ್ ವಾಣಿಶ್ರೀ ಐತಾಳ್ ಅವರೇ. ನಿಮ್ಮ ಈ ಜೋಶ್ ಇತ್ತಲ್ಲ, ನಿಮ್ಮ ಹೆಣ್ಮಕ್ಳದ್ದು ಈ ಜೋಶ್, ಭಾರಿ ಖುಷಿ ಆಯ್ತು. ನಮ್ಮ ಹೊಸ ಬದುಕು ಆಶ್ರಮದಲ್ಲಿ ಒಂದು ಹೊಸದಾದ ಕರೆಂಟ್ ಪಾಸ್ ಆಯ್ತು ಈಗ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಪ್ರಿಯ ಕೇಳುಗರೆ, ನೀವು ಕೇಂತಿಪ್ಪದ ರೇಡಿಯೋ ಕುಂದಾಪುರ 89.6 FM, ಸ್ಟೇ ಟ್ಯೂನ್. ನಾನು ಆರ್ಜೆ ಜ್ಯೋತಿ. ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಚಗಳ ಪ್ರತಿ ಡಾಕ್ಟರ್ ತಿಯಸ್ವರ. ನಾನು

0: ಸಂಜೆ ಜ್ಯೋತಿ ಭಂಡಾರ್ಕ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ ಇವತ್ತು ಸ್ಟುಡಿಯೋದಲ್ಲೆಲ್ಲ ಹೊಸ ಬದುಕು ಆಶ್ರಮದಲ್ಲಿ ಸಾಲಿಗ್ರಾಮದ ಪರಂಪಳ್ಳಿಯಲ್ಲಿ ಇರುವಂತಹ ಈ ಆಶ್ರಮ ಇಲ್ಲಿ ಎಂತ ತಿಥಿ ಕೇಂದ್ರ ನಮ್ಮ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆಯುಷ್ ಇಲಾಖೆ ಉಡುಪಿ ಇವರ 12ನೇ ವರ್ಷದ ಯೋಗ ದಿನಾಚರಣೆ ಅಂಗವಾಗಿ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಹಾಗಾಗಿ ಇಲ್ಲಿ ಎಲ್ರಿಗೂ ಯೋಗ ಹೇಳ್ಕೊಡೋಣ ಅಂತ ಬಂದಿದ್ದಾರೆ. ನಮ್ಮೊಟ್ಟಿಗೆ ಅಮೃತ ಧಾರ ಲಯನ್ಸ್ ಕ್ಲಬ್ ಕುಂದಾಪುರದ ಹೆಣ್ಮಕ್ಳೆ ಇರುವಂತಹ ಸ್ಪೆಷಲ್ ಲಯನ್ಸ್ ಕ್ಲಬ್ ನ ಚಂದ್ರಿಕಾ ಧನ್ಯ ಅವರಿದ್ದಾರೆ. ಮೇಡಮ್, ಈ ಕಾರ್ಯಕ್ರಮದ ಬಗ್ಗೆ ಏನ್ ಹೇಳ್ತೀರಿ ನೀವು?
1: ಅಂದ್ರೆ ನಾವು ಈಗ ಒಂದು 5 ವರ್ಷದಿಂದ ನಾವು ಲಯನ್ಸ್ ಕ್ಲಬ್ ನ ಒಂದು ನಡೆಸ್ಕೊಂಡು ಬರ್ತಾ ಇದೀವಿ. ಹಾಗೆ ವರ್ಷಕ್ಕೂ ನಮ್ದು ಮೇನ್ ಇರೋದೇ ನಮ್ಮ ಏನಾದ್ರೂ ಒಂದು ನಮ್ಮ ಕೈಲಾಗಿದ್ದು ನಮ್ಮ ಒಂದು ಸೇವೆಯನ್ನ ಅಥವಾ ಸಮಾಜ ಸೇವೆಯನ್ನ ಮಾಡಬೇಕು ಅನ್ನೋದಕ್ಕೆ ಒಂದು ವೇದಿಕೆಯಾಗಿ ನಮಗೆ ಲಯನ್ಸ್ ಕ್ಲಬ್ ಇದೆ. ಹಾಗಾಗಿ ಈ ಒಂದು ಯೋಗ ಅಂತ ಹೇಳಿ ಇಡೀ ಇಂಟರ್ನ್ಯಾಷನಲ್ ಲೆವೆಲ್ ನಾವು ಆಚರಣೆ ಮಾಡ್ಬೇಕಾದ್ರೆ ನಾವು ಇದರಲ್ಲಿ ಆಚರಣೆ ಮಾಡುವ ಅನ್ನೋ ಉದ್ದೇಶದಿಂದಲೇ ನಾವು ಇಲ್ಲಿಗೆ ಬಂದಿದ್ದೀವಿ. ಹಾಗೆ ಇವತ್ತು ಹೊಸ ಬದುಕಿಗೆ ಬಂದಿದೀವಿ ಅಂದ್ರೆ ಯಾಕೆಂದ್ರೆ ಇಲ್ಲಿ ಬಂದ ಮುಗ್ಧ ಜೀವಿಗಳನ್ನ ನೋಡಿದ ತಕ್ಷಣ ನಾವು ಏನ್ ನಾವು ಎಲ್ಲಿದ್ದೀವಿ ಹೇಗಿದೀವಿ ನಾವು ಏನ್ ಮಾಡ್ತಾ ಇದೀವಿ ಅನ್ನೋದನ್ನ ಇಲ್ಲಿ ಬಂದು ನೋಡಿದ್ರೆ ತಿಳ್ಕೊಳ್ಬಹುದು. ಹಾಗೆ ಇದು ಸಹ ನಮ್ಗೆ ಬಹಳ ಒಂದು ಹೊಸ ವಾತಾವರಣವೂ ಹೌದು, ಮತ್ತೆ ಸಮಾಜಕ್ಕೆ ಇದು ಎಲ್ರಿಗೂ ಗೊತ್ತಾಗಬೇಕು ಈ ಒಂದು ವಿಷಯ. ಇಷ್ಟು ಒಂದು ಕೆಲಸ ಈ ಶ್ರೀ ವಿನಯ್ ಚಂದ್ರ ಅವರು ಅವ್ರ ಗಂಡ ಹೆಂಡತಿ ಸೇರಿ ಮಾಡ್ತಾ ಇರುವಾಗ ನಮ್ ಇಷ್ಟು ಆದ್ರೂ ಒಂದು ವಿಚಾರವನ್ನ ನಾವು ಒಂದು ಬಿಂದುವಿನಂತೆ ಸಮುದ್ರದಲ್ಲಿ ಒಂದು ನೀರಿನ ಬಿಂದುವಿನಂತೆ ನಾವೊಂದು ಸ್ವಲ್ಪ ಆದ್ರೂ ಸಮಾಜಕ್ಕೆ ಏನ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಇಲ್ಲಿ ಬಂದ್ ಮಾಡಿ ಇದರಿಂದ ನಿಮ್ಮಂತವ್ರನ್ನ ನಾವು ಕರೆದಿರೋದೇ ಅದಕ್ಕೆ ತುಂಬಾ ಪಬ್ಲಿಸಿಟಿ ಆಗ್ಬೇಕು, ವಿಚಾರ ತಿಳ್ಕೊಳ್ಬೇಕು, ಜೀವನ ಅಂದ್ರೆ ಏನು ಅನ್ನೋದು ಇಲ್ಲಿ ಬಂದು ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ಅನ್ನುವ ಉದ್ದೇಶದಲ್ಲಿ ಈ ಒಂದು ಜಾಗವನ್ನ ಸೆಲೆಕ್ಟ್ ಮಾಡಿದೀವಿ. ಅದರಲ್ಲೂ ನಮ್ಮ ಕ್ಲಬ್ ಅಲ್ಲಿ 3 ಜನ ಡಾಕ್ಟರ್ಸ್ ಇದ್ದಾರೆ, ನಾವ್ಯಾಕೆ ಅವ್ರನ್ನ ಉಪಯೋಗಿಸ್ಕೊಳ್ಬಾರ್ದು ಈ ಒಂದು ವಿಚಾರದಲ್ಲಿ. ಹಾಗೆ ಅವರು ಸಹ ಅದೇ ತುಡಿತದಲ್ಲೇ ಇರುವಂತಹ ಒಂದಿಷ್ಟು ಮಹಿಳೆಯ ಸಮಾನ ಆಸಕ್ತ ಮಹಿಳೆಯರಿದ್ದೇವೆ, ಹಾಗಾಗಿ ಎಲ್ಲರೂ ಸೇರಿ ಈ ಒಂದು ಕೆಲಸ ಮಾಡುವ ಅನ್ಕೊಂಡು ಇಲ್ಲಿ
0: ಆರೋಗ್ಯ ತಪಾಸಣೆ ಕೂಡ ನೀವು ಇವತ್ತು ಆಯೋಜನೆ ಮಾಡಿದ್ದೀರಿ.
1: ಹೌದು,
0: ಒಳ್ಳೆ ಕೆಲಸ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕೇಳಿದ್ರೆ ನೀವು ಕೇಂದ್ರದ ನಮ್ಮ ಚಂದ್ರಿಕಾ ಧನ್ಯರ್ ಅವರ ಮಾತನ್ನ ನಾನು ಜ್ಯೋತಿ, ನೀವು ಕೇಂತಿಪುದ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಹಾಂಗೆ ಕೇಂತಾ ಇರಿ. ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ ಇವತ್ತು ಎಲ್ಲಿ ಕೇಂದ್ರ ಸಾಲಿ ಗ್ರಾಮದ ಪಾರಂಪಳ್ಳಿಯ ಹೊಸ ಬದುಕು ಆಶ್ರಮದಲ್ಲಿ ನಮ್ಮ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆಯುಷ್ ಇಲಾಖೆ ಉಡುಪಿ ಇವರು 12ನೇ ಯೋಗ ದಿನಾಚರಣೆ ಅಂಗವಾಗಿ ಆಯ್ದುಕೊಂಡಿದ್ದಾರೆ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ. ನಮ್ಮೊಟ್ಟಿಗೆ ಬೆಸ್ಟ್ ಎಕ್ಸಾಂಪಲ್ ಆಗಿ ಆಶಕ ಇದ್ದಾರೆ. ಆಶಕ ನಮಸ್ಕಾರ.
2: ನಮಸ್ಕಾರ
0: ಆಶಕರ ಮನೆಯಲ್ಲ ಅಂಕಲಕಟ್ಟೆ ಅಮೃತ ಧಾರ ಲಯನ್ಸ್ ಕ್ಲಬ್ ಕುಂದಾಪುರದ ಕೋಶಾಧಿಕಾರಿ ಇವರ ಆಶಕ, ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ವಯಸ್ಸು ಎಷ್ಟು?
2: 65.
0: 65 ಮುಂದ್ರೆ ನಂಬಿಕೆ ಆಗ್ತಿಲ್ಲ, ಯಾಕಂದ್ರೆ 66 ನಡೀತೈತೆ, ನಡುದಲ್ಲ ಅದು ಓಡುದ. ಸೊ ಆಸಕ್ಕ ಮಾತ್ರ ಹಂಗೆ ಓಡ್ತಾನೆ ಇರ್ತಾರೆ, ಯಾಕಂದ್ರೆ ಪ್ರತಿದಿನ ನೀವು ಯೋಗ ಮಾಡ್ತೀರ ಅಲ್ದ? ಈ ಸಲದ ಯೋಗ ದಿನಾಚರಣೆ ಥೀಮ್ ಇಪ್ಪದೇ ಅದೇ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅಂತ. ನೀವು ಎಷ್ಟು ವರ್ಷದಿಂದ ಯೋಗ ಮಾಡ್ಕೊಂಡು ಬಂದಿರಿ?
2: 2008
0: 2008 ಅಂದ್ರೆ ನಮ್ದು ಆಲ್ಮೋಸ್ಟ್ 18 ವರ್ಷ.
2: ಕರೆಕ್ಟ್. ಆರ್ಟ್ ಆಫ್ ಲಿವಿಂಗ್ ಇಂದ ನಾನು ಪ್ರಿಟಿಟಿಸ್ ಕೋರ್ಸ್ ಎಲ್ಲ ಮಾಡಿದೆ. ನಾನು ತುಂಬಾ ಅಸ್ತಮಿಂದ ಆಫ್ಟರ್ ಡೆಲಿವರಿ ನಾನು ತುಂಬಾ ಅಸ್ತಮದಿಂದ ಬಳಸಿದ್ದೆ. ಆದ್ಮೇಲೆ ನಾನು ತುಂಬಾ ಯೋಗ ಕ್ಲಾಸಿಗೆ ಎಲ್ಲ ಮಾಡ್ತಾ ಇದ್ದೆ, ಬಿಡ್ತಾ ಇದ್ದೆ. ಹಂಗೆ ಆಯ್ತು. 2008 ಸುದರ್ಶನ ಕ್ರಿಯೆ ಆರ್ಟ್ ಆಫ್ ಲಿವಿಂಗ್ ಇಂದ ನಾನು ಮಾಡಿ ಅದ್ರಲ್ಲಿ ಅಡ್ವಾನ್ಸ್ ಕೋರ್ಸ್ ಮಾಡಿ ಅದ್ರಲ್ಲಿ ಪ್ರಿಟಿಟಿಸಿ ಮಾಡಿ ನಮ್ಮ ಮನೆಯಲ್ಲೂ ಕೆಲವು ಕೋರ್ಸ್ ಮಾಡಿದ್ವಿ ಹೆಡ್ ಟೀಚರ್ ಅವ್ರ ಮುಖಾಂತರ. ಅದಂದ್ರೆ ನಾನೇನ್ ಹೇಳುದಂದ್ರೆ ವೃದ್ಧಾಪ್ಯ ಅದೊಂದು ಇದಲ್ಲ ನಮ್ಗೆ. ನಾವು ನಮ್ಮನ್ನ ನಾವು ಹೇಗ ಯೋಗದಿಂದ ನಾವು ಅದನ್ನ ವೃದ್ಧಾಪ್ಯನ ಹೇಗ ಮುಚ್ಚಿಕೊಳ್ಬೇಕು ಅದು ನಮ್ಗೆ ಬೇಕು. ಯಾಕಂದ್ರೆ ನಾನೀಗ ಎಲ್ಲ 65 ವರ್ಷ ಆದ್ರೂ ನಮ್ಮ ಮನೆ ಕೆಲಸ ಎಲ್ಲ ನಾನೇ ಮಾಡುದು, ಆಯ್ತಾ? ಯಾಕಂದ್ರೆ ಯೋಗದಿಂದ ನಮ್ಗೆ ಶಕ್ತಿ ಬರುತ್ತೆ, ಮತ್ತೆ ಒಂದು ಆತ್ಮತೃಪ್ತಿ ಬರುತ್ತೆ ನಮ್ಗೆ. ಯೋಗ ನಮ್ಗೆ ಎಲ್ಲದು ಫಿಸಿಕಲಿ ಮೆಂಟಲಿ ಫೈನಾನ್ಸಿಯಲಿ ಎಲ್ಲದರಲ್ಲೂ ನಮ್ಗೆ ಇದು ಹೆಲ್ಪ್ ಆಗುತ್ತೆ. ಆದ್ರಿಂದ ಇವರಿಗೆಲ್ಲ ಇದು ಮೇನ್ ಬೇಕು. ಯಾಕಂದ್ರೆ ವಿನಯ್ ಚಂದ್ರದ ಇದು ಈ ಹೊಸ ಬದುಕು ನೋಡಿಯೇ ನಮ್ಗೆ ಒಂಥರ ಅಳುವೆ ಬರುವಷ್ಟಾಯ್ತು ನಮ್ಗೆ. ಫಸ್ಟ್ ವಾಣಿಶ್ರೀ ಅವರಿಂದ ನಮ್ಗೆ ಪರಿಚಯ ಆಯ್ತು, ಆಯ್ತಾ? ಇವರಿಗೆ ಬೇಕು, ಯಾಕಂದ್ರೆ ಈ ಏಜ್ ನಲ್ಲಿ ಅವರಿಗೆ ಕಾಲ್ ನೋವು, ಸೊಂಟ ನೋವು, ಕೈ ನೋವು, ಕುತ್ತಿಗೆ ನೋವು ಎಲ್ಲ ಮಾಮೂಲು ಅದು ಬಂದೇ ಬರುತ್ತೆ ಪ್ರಾಯದ ಬಂದಿದ್ರ ಮೇಲೆ. ಅದನ್ನ ಈ ಯೋಗದಿಂದ ನಾವು ಅದನ್ನ ಸರಿ ಮಾಡ್ಕೊಳ್ಳೋದು.
0: ನೀವು ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದು ಯೋಗ ಮಾಡ್ತೀರಿ?
2: ನಾನು 5 ಕಾಲದಿಂದ ವಾಕಿಂಗ್ ಹೋಗುತ್ತೆ. ವಾಕಿಂಗ್ ಹೋಗಿ 6:30 ಬತ್ತೆ, 6:30 ತನಕ ನಂದು ಮಾಡ್ತೇನೆ.
0: ಸೂಪರ್ ಸೂಪರ್ ಅಕ್ಕ, ನಂಗೆ ಖುಷಿ ಅದು ಎಂತ ಕೇಂದ್ರ ನೀವು ಅಷ್ಟು ಅಷ್ಟು ಜೋಶ್ಫುಲ್ಲಿ ಕಾನ್ಫಿಡೆಂಟ್ ಆಗಿ ಖುಷಿಯಲ್ಲಿ ಬದುಕನ್ನು ಲೀಡ್ ಮಾಡ್ತಾ ಇದ್ರೆ ಅದೆಲ್ಲ ಕಾರಣ ಯೋಗ ಅನ್ಸ.
2: ಯೋಗ 100% ಯೋಗ
0: ಅಲ್ಲ,
2: 100%
0: ಮತ್ತೆ ಆಗ್ತಾಳ ಶುರು ಮಾಡಿ ನೀವು ಯೋಗ ಯೋಗ ಮಾಡುವುದೇ ಒಂದು ಯೋಗ. ಥ್ಯಾಂಕ್ ಯು ಅಶೋಕ, ಥ್ಯಾಂಕ್ ಯು ಸೋ ಮಚ್. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಇವತ್ತು ನಾವು ಹೊಸ ಬದುಕು ಆಶ್ರಮದಲ್ಲಿತ್ತು. ನಮ್ಮೊಟ್ಟಿಕಾಣಿ ರಾಜಶ್ರೀ ಇದ್ದಾರೆ. ರಾಜಶ್ರೀ ಯಾರನ್ ಕೇಂದ್ರ ಈ ಹೊಸ ಬದುಕು

0: ಈಗ ಅಡ್ಡಿಲ್ಲ, ಈಗ ಮಾಡುವ ಹಾಗೆ ಅಂತೆಲ್ಲ ಹೇಳಿ.
1: ಈಗ ನೀವು ಪ್ರೆಗ್ನೆಂಟ್ ಬೇರೆ, ಆದ್ರೂ ನೀವಿಬ್ರೆ 55 ಜನ ಯಾರಿದ್ದಾರೆ ಅವ್ರನ್ನ ನೋಡ್ಕೊಂಡು ಅವ್ರಿಗೆ ಅಡುಗೆ ಅದು ಇದು ಎಲ್ಲ ನೀವೇ ಮಾಡ್ಕಂತ್ರಿ, ಬೇರೆ ಕೆಲಸಕ್ಕೆ ಯಾರು ಇಲ್ಲ, ಹ್ಯಾಂಗ್ ಮ್ಯಾನೇಜ್ ಮಾಡ್ತ್ರಿ?
0: ಆಗುತ್ತೆ, ತೊಂದ್ರೆ ದೇವ್ರ ಇಚ್ಛೆ, ದೇವ್ರ ಆರೋಗ್ಯ ಕೊಡ್ತಾರೆ.
1: ಆಗ್ತಂತ ಆ ಕಾನ್ಫಿಡೆನ್ಸ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮದೊಂದು ಇದೊಂದು ಉದ್ದೇಶ ಇದೆಯಲ್ಲ, ಸರ್ವ್ ಮಾಡ್ಬೇಕು, ಸರ್ವಿಸ್ ಮಾಡ್ಬೇಕು. ಅದ್ರಲ್ಲಿ ವಿಶೇಷ ಅಂತಂದ್ರೆ ಇವ್ರಿಲ್ಲಿ ಆಶ್ರಮ ಮಾಡ್ಕೊಂಡು ಅಲ್ಲೆಲ್ಲೋ ಇಲ್ಲ, ಈ ಆಶ್ರಮದಲ್ಲೇ ಒಂದ್ ಪರ್ದಿ ಕಟ್ಕೊಂಡು ಒಂದ್ ಚಂದ್ ಬೆಡ್ ಇಟ್ಕೊಂಡು ಅಲ್ಲೇ ಅವ್ರ ಮನೆ, ಅವ್ರ ವಾಸನೂ ಇಲ್ಲ, ಅವ್ರೇನ್ ತಿಂತಾರೆ ಅದನ್ನ ಇವರು ತಿಂತಾರ, ಇವ್ರೇನ್ ತಿಂತಾರೆ ಅದನ್ನ ಅವರು ತಿಂತಾರ.
0: ಅಡಿಗೆ ನಾವೇ ಮಾಡುದಲ್ಲ, ನಾವು ಅಡಿಗೆ ಮಾಡಿದಲ್ಲಿ ನಾವು ಅದೇ ತಿನ್ನುದು, ಅವ್ರಿಗೆ ಅದೇ ಹಾಕುದು,
1: ಅವರೊಟ್ಟಿಗೆ ಐ ಕಮ್.
0: ಹೌದು, ಅದೇ.
1: ಈಗ ಹೆರಿಗೆ ಎಲ್ಲ ನೆಕ್ಸ್ಟ್ ಇಲ್ಲೇ
0: ಇಲ್ಲ ಇಲ್ಲ ಇಲ್ಲ
1: ಮತ್ತೆ ಇಲ್ಲ
0: ಎಲ್ಲಿಲ್ಲ,
1: ಇದೇ ನಿಮ್ಮ ಮನೆ, ಇದೇ ನಿಮ್ಮ ಬದುಕು,
0: ಇದೇ ಬದುಕು, ಹೊಸ ಬದುಕು,
1: ಹೊಸ ಬದುಕು ಶುರುವಾದದ್ದು. ಶುರುವಾದದ್ದು ಬಾರಿ ಒಳ್ಳೆ ಆಯ್ತು, ಎಷ್ಟೋ ಜನಕ್ಕೆ ಇದೊಂದು ಹೊಸ ಬದುಕೆ ಆಯ್ತು ಅಲ್ದಾ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಹಿಂಗೆ ನಡೀತಾ ಇರ್ಲಿ, ಹಂಗೆ ನಮ್ಮನ್ ಕಾಂತಿಪ್ಪರ್ ನೀವ್ ಯಾರೇ ಇರಿ, ನಿಮ್ಗೆನಾದ್ರೂ ಇಲ್ಲ ನಾನು ಒಂಚೂರು ಕಾಂಟ್ರಿಬ್ಯೂಟ್ ಮಾಡಕ್ ಅಥವಾ ನಾನೊಂದ್ಸಲ ಬಂದು ಹೊಸ ಬದುಕನ್ನ ಕಾಣಕ್ ಅಂತ ಇದ್ರೆ ಡೆಫಿನೆಟ್ಲಿ ಬನ್ನಿ ಸಾಲಿಗ್ರಾಮಕ್ ಬನ್ನಿ. ಅಲ್ಲಿ ಪಾರಂಪಳ್ಳಿ ಗ್ರಾಮ ರಿಕ್ಷಾದಲ್ಲಿ ಕೂಕೊಂಡ್ರು ಸಹಕಾರಂಗ್ ಬಂದ್ರು ಅಲ್ಲಿ ಹೊಸ ಬದುಕು ಆಶ್ರಮ ಎಲ್ಲಿ ಅಂತ ಕೇಂದ್ರ ಹೇಳಿದ್ರ ಗೂಗಲ್ ಅಂಗ್
0: ಸಿಕ್ಕಿತ್ತು,
1: ಗೂಗಲ್ ಅಂಗಿತ್ತ ಡೈರೆಕ್ಷನ್ ಹಾಕೊಂಡ್ ಬನ್ನಿ ಅಕ್ಕ. ಥ್ಯಾಂಕ್ ಯು. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ. ಎಂತ ವಿಶೇಷ ಕೇಂದ್ರ ಇವತ್ತು, ಹೊಸ ಬದುಕು ಆಶ್ರಮದಲ್ಲಿದ್ವಿ ನಾವು. ಇದು ಸಾಲಿಗ್ರಾಮದ ಪಾರಂಪಳ್ಳಿ ಗ್ರಾಮದಲ್ಲಿ ಇಪ್ಪದು, ಇದೆಲ್ಲ ಹೇಳ್ತಾ ಇತ್ತಲ್ಲ. ಇದನ್ನ ಶುರು ಮಾಡಿದವ್ರು ಇವರೇ, ಕಣ್ ಎಷ್ಟು ಹೆಂಗಿದ್ದಾರೆ, ಏನ್ ಹಳತ್ತಾಯಿ. ಓಕೆ, ಮತ್ತೆ ನಾನು ಈಗ ಜಗತ್ತಿಗೆ ಏನಾದ್ರು ಕೊಡಬೇಕು ಅಂತ ಡಿಸೈಡ್ ಮಾಡದಲ್ಲ, ತುಂಬಾ ಹೆಂಗ್ ಇಪ್ಪತ್ತಿಗೆ ವಿನೇಶ್ ಅಂದ್ರೆ ನಂಗೆ ಸಾಸ್ತಾಂದಾರ ಮೊದಲೇ ಗೊತ್ತಿದ್ದಿತ್ತು. ನಮ್ಮ ಸಾಸ್ತಾನ ಅಥವಾ ನಮ್ಮ ಈ ಹೆದ್ದಾರಿ ಇದೆಯಲ್ಲ, ಹೆದ್ದಾರಿ ಇಕ್ಕೆಲೆಗಳಲ್ಲಿ ಗಿಡ ನೆಟ್ಟು ಅದನ್ನ ಮರ ಮಾಡ್ಕಂತೇಳಿ ಹೊರಟಾರ. ಬಟ್ ಎಲ್ಲಾ ಮರ ಗಿಡನ್ನೆಲ್ಲ ಕೊಡ್ದು ಕೊಡ್ದು ಹಾಕುದು ಕಂಡ ಇದಾಪದಲ್ಲ ಮರ ಮನ್ಸರ್ನಾರು ಎಂತಾರು ಮಾಡೋಕತ್ತ ಅಂತ ಈ ಹೊಸ ಬದುಕಿಗೆ ಬಂದದ ವಿನಯ್ ಅವರೇ.
2: ಹೌದು, ಕರೆಕ್ಟ್
1: ಕರೆಕ್ಟ್
2: ಕರೆಕ್ಟ್.
1: ಸೊ ಯಾಕೆ ಅಂದ್ರೆ ಧೈರ್ಯ ಬೇಕಿದಕ್ಕೆ, ನಮ್ಗೆ ಮನೆಗೆ ಒಬ್ರು ಹಳೆಯರಿದ್ರೆ ಸೊತ್ತೆ ಕೊಂಡು ಕಮ್ಕಾತಿಲ್ಲ. ಅಂತದ್ರಲ್ಲಿ ಇಲ್ಲಿ 55 ಜನನ ಹಾಕೊಂಡಿದ್ದೀರಿ ನೀವು, ಅದ್ರಲ್ಲಿ ಎಲ್ಲಾ ಕ್ಯಾಟಗರಿ ಅವರು ಇದ್ದಾರೆ ಅಂದ್ರೆ ಹೇಳಿದ ಅರ್ಥ ಇದ್ದವರು ಕೆಮಿಕ್ ಎಂದಿದ್ದು ಎಲ್ಲಾ ತರದವ್ರು ಇದ್ದಾರೆ ಇಲ್ಲಿ ಅಲ್ದಾ?
2: ಎಲ್ಲ ಇದ್ದಾರೆ,
1: ಪ್ರತಿಯೊಬ್ರು ಇದ್ದಾರೆ,
2: ಏಜ್ಡ್ ಇದ್ದಾರೆ, ಬೆಡ್ ರೀಡನ್ ಇದ್ದಾರೆ. ಒಬ್ರು ನೀವಿನ್ನು ನೋಡ್ಲಿಲ್ಲ, ಅವರದ್ದು ತುಂಬಾ ಬ್ಯಾಡ್ ಇದೆ, ಲಾಸ್ಟ್ ರೂಮ್ ಅಲ್ಲಿ ಇದ್ದಾರೆ. ಇವತ್ತಿಲ್ಲ ನಾಳೆ ಆತರ ಸಿಚುವೇಶನ್ ಇದೆ. ಅಜ್ಜರ ಕಡೆ ಹಾಕಿದ್ವಿ, ಅವ್ರು ಹೇಳಿದ್ರು ಕರ್ಕೊಂಡು ಹೋಗಿ ಅಂತೇಳಿ, ಯಾಕಂದ್ರೆ ಹೇಳಲಿಕ್ಕೆ ಆಗಲ್ಲ. ಹಾಗೆ ಇರುವಷ್ಟು ದಿನ ಈಗ ಲಿಕ್ವಿಡ್ ಐಟಮ್ ಅನ್ನ ತಗೊಳ್ತಾರೆ, ಗ್ಲೂಕೋಸ್ ಕುಡಿತಾರೆ.
1: ನಾ ಕೇಂಬದ ಇದಕ್ಕೆಲ್ಲ ತುಂಬಾ ಪೇಷನ್ಸ್ ಬೇಕು, ಇದನ್ನು ಸಾಮಾನ್ಯ ಅಲ್ಲ. ನೀವಲ್ಲಿ ಉಚಿತ ಆರೋಗ್ಯ ತಪಾಸಣೆ ಆತಿತ್ತು, ಅದಕ್ಕೆ ಹಿಡಿದಿಡ್ದು ನಿಲ್ಲಿಸಿ ಅವನ್ನ ಕರೆದು ಕೂರಿಸಿ ಅಂತ ತಾಳ್ಮೆ ಇದು ಬೇಕಪ್ಪ ಅಂತ ಅನ್ಸೋದು. ಅಂತದ್ರಲ್ಲಿ ನೀವ್ ಹೆಂಗೆ ಈ ಡಿಸಿಷನ್, ರಾಜಶ್ರೀ ಅವರು ಇವರು ಸಪೋರ್ಟ್ ಆಗಿ ಪಕ್ಕದಾಗೆ ನಿಂತ್ಕೊಂಡಿದ್ರು, ಸಪೋರ್ಟ್ ಆಗಿರೋರು ಗಂಡನಿಗೆ ಇದೆಲ್ಲ ಕೆಲಸಗಳಲ್ಲೂ, ಸೊ ಹೆಂಗ್ ಈ ಡಿಸಿಷನ್?
2: ಸಪೋರ್ಟ್ ಅಲ್ಲ, ನನ್ಕಿಂತ ಹೆಚ್ಚಳೆ ಜಾಸ್ತಿ ಕೆಲಸ ಮಾಡುದು. ನಾನೆಲ್ಲಾರು ನಿದ್ರೆ ಮಾಡಿದ್ರು ಮಧ್ಯೆ ಪಟ್ಟ 3 ಗಂಟೆಗೆ ಟೀಗ್ ಅಂತ ಹೆಪ್ಸ್ತಾ ಇರ್ತಾಳೆ. ನಾನು ಹೇಳಿ ಕೆಲವು ಸರಿ 10 ಸರಿ ಎಬ್ಸ್ಬೇಕು ಅಂದ್ರೆ ಅಷ್ಟು ಮೈಂಡ್ ಸ್ಟ್ರೆಸ್ ಅಲ್ಲಿ ಇರುತ್ತೆ, ಅಷ್ಟು ಕೆಲಸ ಇರುತ್ತೆ. ಮಧ್ಯಾಹ್ನ ಇಲ್ಲ ರಾತ್ರಿ ಒಂದ್ ಸ್ವಲ್ಪ ರೆಸ್ಟ್ಗೆ ಬಿದ್ರೆ ಅದು ಹೇಗೆ ನಿದ್ದೆ ಬರುತ್ತೆ ಹೇಳಿಕ್ ಆಗಲ್ಲ, ಯಾಕಂದ್ರೆ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10-11 ಗಂಟೆ ತನಕ ಆಗುತ್ತೆ. ಕೆಲವು ಸರಿ ಹಾಸ್ಪಿಟ್ಲಿಗೆ ಹೋದ್ರೆ ರಾತ್ರಿ ಒಂದ್ಸರಿ ವಿಸಿಟ್ ಮಾಡಿ ಬರ್ಬೇಕಾಗತ್ತೆ. ಒಂದ್ ಇಬ್ರು ಈಗ ಇದ್ದಾರೆ ಅಜ್ಜರಕಾಡಲ್ಲಿ, ತುಂಬಾ ಬ್ಯಾಡ್. ಮತ್ತೆ ಬೆಳಿಗ್ಗೆ 6 ಗಂಟೆಗೆ ಎದ್ದು ತಿಂಡಿಗೆ ರೆಡಿ ಮಾಡಬೇಕು. ಯಾರದಾದ್ರೂ ತಿಂಡಿ ಇದ್ರೆ ನಮ್ಗೆ ಬೋರ್ ಆಗುತ್ತೆ, ಯಾಕಂದ್ರೆ ತಿಂಡಿ ಮಾಡಿ ಮಾಡಿ ಅದೊಂದು ಅಭ್ಯಾಸ ಆಗಿದೆ. ಕೆಲವು ಸರಿ ಇವಳು ಕೇಳ್ತಾಳೆ ನಿಮ್ಗೆ ತಿಂಡಿ ಮಾಡಿ ಬೇಜಾರಾಗೋದಿಲ್ವಾ ಡೈಲಿ ಅಂತೇಳಿ, ಅದೊಂದು ರುಟೀನ್ ಆಗಿದೆ. ಮತ್ತೆ ಇಲ್ಲಿ ಇದುವರೆಗೂ ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಗಂಜಿ ಹಾಕಿದ್ದೇ ಇಲ್ಲ, ವೆರೈಟಿ ತಿಂಡಿ ಮಾಡ್ತೀವಿ. ಅವಲಕ್ಕಿಯಲ್ಲಿ ಒಂದು 7-8 ಬಗೆ ಮಾಡ್ತೀವಿ, ಹುಳಿ ಅವಲಕ್ಕಿ, ಗಟ್ಟಿ ಅವಲಕ್ಕಿ, ಮತ್ತೆ ಕೆಂಪು ಅವಲಕ್ಕಿ, ಯೆಲ್ಲೋ ಅವಲಕ್ಕಿ, ವೆರೈಟಿ ವೆರೈಟಿ ಮಾಡ್ತೀವಿ. ಮತ್ತೆ ತಿಂಡಿಯಲ್ಲಿ ಇಡ್ಲಿ, ಬನ್ಸು, ಪೂರಿ ಎಲ್ಲ ನಾವೇ ಮಾಡುದು, ಇಲ್ಲಿ ಕೆಲಸದವ್ರು ಯಾರಿಲ್ಲ. ಮತ್ತೆ ಪೊಂಗಲ್, ರೈಸ್ ಬಾತ್ ಅಲ್ಲಿ ಪುದೀನ ರೈಸ್, ಪಾಲಕ್ ರೈಸ್, ಟೊಮೆಟೊ ರೈಸ್, ಪಲಾವ್ ಇದೆಲ್ಲ ನಾವು ವೆರೈಟಿ ವೆರೈಟಿ ಮಾಡ್ತೀವಿ.
1: ನೀವಿಬ್ರೆ ಎಲ್ಲದು ಸರ್ವವು ಈ ಕ್ಲೀನಿಂಗ್ ಎಲ್ಲ ಮಾಡಿದ್ರು? ಮತ್ತೆ
2: ಕ್ಲೀನಿಂಗ್ ನಾವೇ ಮಾಡ್ತೀವಿ. ಮತ್ತೆ ಇಲ್ಲಿ ಟೈಮ್ ಟೇಬಲ್ ಇದೆ, ಆಶ್ರಮದವರು ಅವರ ಟೈಮ್ ಟೇಬಲ್ ಗೆ ಅವರು ಮಾಡ್ತಾರೆ. ಅವರ ತಟ್ಟೆ ತೊಳೆಯುವಂತದ್ದಿರ್ಬೋದು, ಮತ್ತೆ ಗುಡಿಸಿ ಕ್ಲೀನ್ ಮಾಡುವಂತದ್ದಿರ್ಬೋದು, ಅದೆಲ್ಲ ಮಾಡ್ತಾರೆ.
1: ಅವರ ಚಿಕಿತ್ಸೆ ಅದು ಇದು ಅದ್ರ ಖರ್ಚು ಎಲ್ಲ ಹೆಂಗ್ ನೀವು ನಿಭಾಯಿಸ್ತೀರಿ?
2: ಅದು ನಾವೇ ಇದು ಮಾಡುವಂತದ್ದು
1: ಎಲ್ಲದೂ ಇವರೇ, ಕೆಂಬುಕಾರ ಎಲ್ಲದು ಪ್ರತಿಯೊಂದು ಇವರೇ. ಹಾಂಗಾಗಿ ಖರ್ಚುನ ಹೆಂಗೆ ನೀವು ಈಗ ದುಡ್ಡು ಬೇಕಲ್ಲ ಮಾರ್ರೆ, ಎಂತ ಮಾಡ್ಕೋರ 55 ಜನ ಇದ್ದಾರೆ. ಸೊ ಅವರದ್ದು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಅದರೊಟ್ಟಿಗೆ ಉಳಿದೆಲ್ಲ ಖರ್ಚುಗಳು, ಕ್ಲೀನಿಂಗು, ಮೇಂಟೆನೆನ್ಸ್, ಎವ್ರಿಥಿಂಗ್ ಎಲ್ಲ ಇದೆಯಲ್ಲ, ಹೆಂಗ್ ಮಾಡ್ತೀರಿ?
2: ಖರ್ಚು ಅಂದ್ರೆ ಕನ್ಸ್ಟ್ರಕ್ಷನ್ ಇದು ಮಾಡ್ತೀವಿ ನಾನು,
1: ಈ ಎಡ್ಕಂಗದು ಇತ್ತ, ಮತ್ತೆ
2: ಅದು ಇತ್ತ, ಮತ್ತೆ ಮೋಷನ್ ಗ್ರಾಫಿಕ್ ಡಿಸೈನರ್ ಆಗಿ ವರ್ಕ್ ಮಾಡ್ತೆ, ಇಲ್ಲೇ ವರ್ಕ್ ಮಾಡ್ತೆ. ನಂದು ಹಳೆ ಕ್ಲೈಂಟ್ಸ್ ಮಾತ್ರ, ಹೊಸದ ಯಾವ್ದು ಕ್ಲೈಂಟ್ಸ್ ನಾನು ತಗೊಳ್ಳೋದಿಲ್ಲ, ಯಾಕಂದ್ರೆ

0: ತುಂಬಾ ಹೆವಿ ಆಗುತ್ತೆ. ಮತ್ತೆ ಯಾರಾದ್ರೂ ಡೋನರ್ ಬರ್ತಾರೆ, ನಿಮ್ಮಂತ ಡೋನರ್ ಬಂದ್ರೆ ಒಂದಿಷ್ಟು ಕೊಡ್ತಾರೆ. ಕೆಲವರು ಬೆಳಿಗ್ಗೆ ಡೋರ್ ತೆಗಿಬೇಕಾದ್ರೆ ಗ್ರೋಸರಿ ಇದೆಲ್ಲ ಇಟ್ಟೋಗ್ತಾರೆ. ನಿನ್ನೆ ನಾವೊಂದು ಗ್ರೋಸರಿ ತಗೊಂಡ್ ಬಂತು, ಸಾಧಾರಣ ಇಲ್ಲೆಲ್ಲ ಇರಬೇಕು, 14,000-15,000 ಏನೋ ಆಯ್ತು. ಬರೀ ಒಂದ್ ತಿಂಗಳಿದ್ದು ಅದು ನಮ್ಗೆ ಬೇಕಾಗಿರೋ ಐಟಮ್ ರೈಸ್ ಅದಿದೆಲ್ಲ ಬಿಟ್ಟು ಅಂದ್ರೆ ಕೆಲವೊಂದ್ ಇದಕ್ಕೆ ನಮ್ಗೆ ಕಾಸ್ಟ್ಲಿ ಆಗುತ್ತೆ. ಕೆಲವು ಸುಮಾರು ಕೆಲಸ ಇರುತ್ತೆ, ಅದಕ್ಕೆಲ್ಲ ಕೆಲವೆಲ್ಲ ನಾವು ತರಲೇಬೇಕಾಗತ್ತೆ. ಮತ್ತೆ ಮೆಡಿಸಿನ್ ಬೇಕಾಗುತ್ತೆ, ಮೆಡಿಸಿನ್ ಇದೆ, ಒಂದು 17,000 ಸಾಲ ಇದೆ. ಈಗ
1: ಸಾಲ ಕೂಡ ಇದೆ. ಓಕೆ, ಈಗ ಅಮೃತ ಧಾರೆ ಲಯನ್ಸ್ ಕ್ಲಬ್ ಕುಂದಾಪುರದವರು ಎಲ್ಲರೂ ಬಂದ್ರು, ಆಯುಷ್ ಇಲಾಖೆ ಕುಂದಾಪುರ ಇವರೆಲ್ಲ ಸೇರಿ ವಿಶ್ವ ಯೋಗ ದಿನಾಚರಣೆ ನಿಮ್ಮ ಹೊಸ ಬದುಕಲ್ಲೇ ಮಾಡ್ತಾ ಇದ್ರು. ಅವ್ರಿಗೆ ಯೋಗ ಹೇಳ್ಕೊಡುದು ಒಂದು ದಿನನಿತ್ಯಕ್ಕೆ ಆಪದು ಸಣ್ಣ ಪುಟ್ಟದ್ದು, ಯಾಕಂದ್ರೆ ಅವ್ರ ಹತ್ರ ಯೋಗ ಮಾಡಿಸೋದು ಕಷ್ಟವೇ ಇದೆ. ಇವನ್ ಕೈ ಜೋಡಿಸಿ ಅಂದ್ರೆ ಗೊತ್ತಾತಿಲ್ಲ, ಕಾಲ್ ಜೋಡಿಸಿ ಅಂದ್ರೆ ಗೊತ್ತಾತಿಲ್ಲ, ಕೈ ತಿರ್ಸಿ ಅಂದ್ರೆ ಗೊತ್ತಾತಿಲ್ಲ, ಕೆಲವರಿಗೆ ಭಾಷೆಯೂ ಗೊತ್ತಿಲ್ಲ. ಎಲ್ಲೆಲ್ಲಿಯವರೆಲ್ಲ ಇದ್ದಾರೆ?
0: ಸಾಧಾರಣ ನಾವು ಭಾರತ ಸುತ್ತಿದ್ರೆ ಭಾರತ ನೋಡಬಹುದು, ಇಲ್ಲಿ ಎಲ್ಲ ಸ್ಟೇಟ್ ಅವರು ಇದ್ದಾರೆ, ಇಲ್ಲೇ ನೋಡಬಹುದು ಭಾರತವನ್ನ.
1: ಹೊಸ ಬದುಕಲ್ಲೇ
0: ಯಾಕಂದ್ರೆ ತಮಿಳ್ ಇದ್ದಾರೆ, ಮಲಯಾಳಿ ಇದ್ದಾರೆ, ಬೆಂಗಾಲ್ ಇದ್ದಾರೆ, ಪಂಜಾಬ್ ಇದ್ದಾರೆ, ಯುಪಿ, ಮಧ್ಯಪ್ರದೇಶ, ಕೆಲವರು ಒಂದ್ ಇಬ್ಬರು ಆದಿವಾಸಿ ಇದ್ದಾರೆ.
1: ಎಲ್ಲಿ ಸಿಕ್ಕಿದ್ರು ನಿಮ್ಗೆ ಹೇಗೆ ಅಂತ
0: ಅಂದ್ರೆ, ಕೆಲವೊಂದು ಬಸ್ ಸ್ಟ್ಯಾಂಡ್ ಅಲ್ಲಿ, ಕೆಲವೊಂದು ದೇವಸ್ಥಾನದಲ್ಲಿ. ಅಂದ್ರೆ ಇದು ಹೇಳೋದ್ ಕಷ್ಟ ನನಗೆ.
1: ಅಲ್ಲ, ನೀವೇ ಹೋಗಿ ಕರ್ಕ ಬರ್ತೀಯಾ ಅಥವಾ ಅವರೇ ಯಾರು ಹುಡ್ಕೊಂಡ್ ಬಂದಿಲ್ಲಿ ಬಿಡ್ತಾರಾ ಹೆಂಗೆ?
0: ನನಗೆ ತಂದೆ ನೋಡ್ಲಿಕ್ಕೆ ಆಗಿಲ್ಲ, ಇಲ್ಲಿ ಬಿಡೋದು ಆತರ ಆಪ್ಷನ್ ಇಲ್ಲ. ಬಿಗ್ ಮಾಡ್ತಾ ಇದ್ದವರನ್ನ ಇದನ್ ಹೇಳೋದು ಕಷ್ಟ, ಯಾಕಂದ್ರೆ ನಾನು ಅದ್ ಹೇಳಲ್ಲ ಇದುವರೆಗೆ, ಆ ವರ್ಡ್ಸ್ ಅನ್ನ ಹೇಳಲ್ಲ. ಅವರನ್ನ ಪೊಲೀಸ್ ಇಲ್ಲ ಅಲ್ಲಿ ಸೋಷಿಯಲ್ ವರ್ಕರು ಇಲ್ಲ ಯಾರೋ ಹತ್ರದವರು ಈ ತರ ಇದ್ದಾರಂತ ಹೇಳ್ತಾರೆ, ವಿಡಿಯೋ ಕಳಿಸ್ತಾರೆ, ಮತ್ತೆ ನಾವು ಹೋಗಿ ರೆಸ್ಕ್ಯೂ ಮಾಡ್ತೀವಿ. ಕೆಲವು ಸಾರಿ ಪೆಟ್ ತಿಂದಿದೆ, ಅವ್ರು ಹೊಡಿತಾರೆ, ಕಲ್ಲಲ್ಲಿ ಹೊಡಿಯಕ್ ಬರ್ತಾರೆ, ನಮ್ಮ ಕಾರ್ ಇದ್ ಗ್ಲಾಸ್ ಎಲ್ಲ ಹೊಡಿಯಕ್ ಇದ್ ಮಾಡ್ತಾರೆ. ಹೇಗೋ ಇದ್ ಮಾಡ್ಕೊಂಡು ಇದ್ ನಿಭಾಯಿಸ್ತೀವಿ. ಮತ್ತೆ ವಿಶ್ವ ಯೋಗ ದಿನಕ್ಕೆ ಅಮೃತ ಧಾರತ್ ಅವರು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಹೆಲ್ತ್ ಚೆಕಪ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅಮೃತಧಾರದವರು ನಮ್ಮ ಆಶ್ರಮಕ್ಕೆ ಅವರ ಮನೋರಂಜನೆಗೆ ದೊಡ್ಡ ಟಿವಿ ಕೊಟ್ಟಿದ್ರು. ಮತ್ತೆ ನಮಗೆ ಕಮರ್ಷಿಯಲ್ ಮಿಕ್ಸಿ ಬೇಕಿತ್ತು, ಅದನ್ನ ನೋಡಿ ನಮ್ಮ ಅಮೃತಧಾರ ಅವರು ವಾಣಿಶೇಖ್ ಅವರು ದೊಡ್ಡ ಮಿಕ್ಸಿ ಕೊಟ್ಟಿದ್ರು. ಮತ್ತೆ ವಾಣಿಶೇಖ್ ಅವರು ನಮ್ಮ ಆಶ್ರಮದಲ್ಲಿ ಯಾರಿಗಾದ್ರೂ ಎಮರ್ಜೆನ್ಸಿ ಇದ್ರೆ ಕಾಲ್ ಮಾಡಿದ್ರೆ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ತಾರೆ. ಮತ್ತೆ ಡೆತ್ ಆದ್ರೆ ಇಮಿಡಿಯೇಟ್ ಬಂದು ಸರ್ಟಿಫಿಕೇಟ್ ಅನೌನ್ಸ್ ಮಾಡ್ತಾರೆ ಡೆತ್ ಆಗ್ತೇವೆ. ಮತ್ತೆ ತುಂಬಾನೇ ಅವರು ಅಮೃತಧಾರದವರು ಸಪೋರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ನನ್ನ ಪ್ರಕಾರ ಒಂದು ಆಂಬುಲೆನ್ಸ್ ಕೂಡ ಅವರು ಕೊಡಬೇಕಂತೇಳಿ ಯೋಚನೆ ಹಾಕಿದ್ದಾರೆ. ಅಮೃತದ ದಾರದವರು ಹೇಳ್ಬಾರ್ದಂತ ಹೇಳಿದ್ದಾರೆ ಅವರು. ಹಾಗೆ ಇದು ಹಾಕಿ ತೊಂದ್ರೆ ಇಲ್ಲ, ಅವರು ಮುಂದೆ ಇನ್ನೊಂದು 2-3 ತಿಂಗಳಲ್ಲಿ ಕೊಡುವ ಯೋಚನೆಯನ್ನು ಹಾಕಿದ್ದಾರೆ.
1: ಸರ್, ನಿಮ್ದು ತುಂಬಾ ರಿಕ್ವೈರ್ಮೆಂಟ್ ಇದೆ, ನಿಮ್ಗೆ ಅಡುಗೆ ಮಾಡೋ ಒಲೆ ಬೇಕು, ಆಶ್ರಮ ವಾಸಿಗಳಿಗೆ ಬಟ್ಟೆ ಬೇಕು, ಬೆಡ್ಶೀಟ್ಸ್ ಬೇಕು, ಆಂಬುಲೆನ್ಸ್ ಬೇಕು, ಸ್ವತಃ ಕಟ್ಟಡಕ್ಕಾಗಿ 1 ಎಕರೆ ಏನಾದ್ರೂ ಜಾಗ ಬೇಕು. ಸೊ ಇದೆಲ್ಲ ಇದೆ. ಸೊ ರೇಡಿಯೋ ಕುಂದಾಪುರ ಕೇಂಬರ್ ನೀವೆಲ್ಲಾದ್ರೂ ಚೂರು ಮನಸ್ಸು ಮಾಡ್ತೀರಿ ಅಂತ ಆದ್ರೆ ಅದ್ರ ಒಟ್ಟಿಗೆ ನೀವು ಹೊಸ ಬದುಕು ಆಶ್ರಮ ಒಂದ್ಸಲ ಕಾಂಬಕ್ ಬನ್ನಿ. ಎಲ್ಲಿ ಬರ್ಕ ಹೇಳಿ?
0: ಸಾಲಿಗ್ರಾಮ ಪಾರಂಪಳ್ಳಿಯಲ್ಲಿ ಇದೆ, ಗಣೇಶ್ ಗ್ರ್ಯಾಂಡ್ ಹೋಟೆಲ್ ಪಕ್ಕದ್ದು, ಇದ್ರಲ್ಲಿ
1: ಪಕ್ಕದ ರೋಡಲ್ಲಿ
0: ಬರಬೇಕು. ಹಾಗೆ ಇನ್ನೊಂದೇನಂದ್ರೆ, ನಿಮ್ಗೆ ಕೆಲವೊಂದು ಗೊತ್ತಾಗಿಲ್ಲ ಅಂದ್ರೆ, ಗೂಗಲ್ ಮ್ಯಾಪ್ ಅಲ್ಲಿ ಹೊಸ ಬದುಕು ಆಶ್ರಮ ಹಾಕಿದ್ರೆ ಬರುತ್ತೆ, ಗೂಗಲ್ ಅಲ್ಲಿ ಹಾಕಿದ್ರು ಬರುತ್ತೆ, ಮತ್ತೆ hosabaduku.com ಅಂತೇಳಿ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಹಾಗೆ ಇಲ್ಲಿ ಕೆಲವರು ಲೇಡೀಸ್ ಇದ್ದಾರೆ, ತುಂಬಾ ಬ್ಯಾಡ್ ಇದ್ದವರು. ಅವರಿಗೆ ಹೇಗಿದ್ದಾರೆ ಅಂದ್ರೆ, ನಾವು ಒಂದು ಕುಟುಂಬದವ್ರ ತರ ಇದ್ದೀವಿ, ತುಂಬಾ ಕಾಮಿಡಿ ಮಾಡ್ಕೊಂಡು ತುಂಬಾ ಎಂಜಾಯ್ ಮಾಡ್ಕೊಂಡು ಇಲ್ಲಿರ್ತೀವಿ. ಯಾಕಂದ್ರೆ ಬೆಳಗ್ಗೆಯಿಂದ ರಾತ್ರಿ ತನಕ ಕೆಲಸ ಮಾಡ್ಕೊಂಡು ಒಂದ್ 5 ನಿಮಿಷ ಅವ್ರ ಜೊತೆ ಒಂದು ಹಾಡು ಕೇಳಿದ್ರೆ ನಮ್ಮ ವರ್ಕ್ ಇದ್ದು ಪ್ರೆಷರ್ ಎಲ್ಲ ಹೋಗುತ್ತೆ. ಯಾಕಂದ್ರೆ ಒಳ್ಳೊಳ್ಳೆ ಸಿಂಗರ್ ಇದ್ದಾರೆ, ಕೊರೋಕೆ ಸಿಂಗರ್ ಇದ್ದಾರೆ, ಭಜನೆ ಹೇಳುವರು ಇದ್ದಾರೆ, ಡೈಲಿ ಭಜನೆ ಆಗತ್ತೆ. ಮತ್ತೆ ಇಲ್ಲಿ ಇಸ್ಕನ್ ಅವರು ಸತ್ಸಂಗ ಮಾಡಿದ್ರು, ಒಂದು 3-4 ಸಾರಿ ಸತ್ಸಂಗ ಮಾಡಿದ್ರು. ಲಾಸ್ಟ್ ಕೃಷ್ಣ ಬಲರಾಮ ಮೂರ್ತಿ ತಂದಾಗ ಆಶ್ರಮದವರೇ ಅದಕ್ಕೆ ಅಲಂಕಾರ ಮಾಡಿದ್ರು. ಅಂದ್ರೆ ಯೋಗ ಮಾಡಿಸ್ತಾ ಇದ್ದೆ ಮೊದಲು, ಮತ್ತೆ ನನಗೆ ಸ್ವಲ್ಪ ಟೈಮ್ ಇದಾಗ್ತಿತ್ತು, ಹಾಗೆ ಕೆಲವರು ಅವರೇ ಯೋಗ ಅದಲ್ಲ ಅವ್ರಿಗೆ ಗೊತ್ತಿರೋದ್ ಮಾಡ್ತಾರೆ. ಕೆಲವರು ಭಜನೆ ಮಾಡ್ಲಿಕ್ಕೆ ಬರಲ್ಲ, ಆ ನಾಮಸ್ಮರಣೆಯನ್ನ ಕೇಳಿದ್ರೆ ಸಾಕು, ಅದರಲ್ಲೇ ಒಂದಿಷ್ಟು ಜನ ಬದಲಾಗ್ತಾರೆ. ಯಾಕಂದ್ರೆ ಮಾತು ಬರದೇ ಇದ್ದವನು ಇಲ್ಲಿ ನನ್ನ ವೈಫಿಗೆ ಅಮ್ಮ ಅಂತ ಹಾಕಾರೆ.
1: ಸಂತೃಪ್ತಿ
0: ಹೇಳಿಕೆ ತುಂಬಾ ಇದೆ, ಯಾಕಂದ್ರೆ ಇಲ್ಲಿ ಲೋಕಲ್ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಫಸ್ಟ್ ಆಶ್ರಮ ಅಂದ್ರೆ ಜನರಿಗೆ ಬೇರೆ ತರ ಯೋಚನೆ ಇತ್ತು, ಅಂದ್ರೆ ಯಾರೋ ಸಾಯಿಯವರನ್ನ ಕರ್ಕೊಂಡು ಬಂದು ಬೇರೆ ತರ ನೋಡ್ತಾರೆ ಅಂತೇಳಿ. ಬಟ್ ಇಲ್ಲಿ ನಾವು ಹೇಗೆ ಅಂತ ಹೇಳಿದ್ರೆ, ನಾವು ನಮ್ಮ ಕೈಯಲ್ಲಾದಷ್ಟು ನಮ್ಮ ಲೆವೆಲ್ ಬೆಸ್ಟ್ ನಾವು ಅವರಿಗೆ ಸೇವೆಯನ್ನು. ಈಗ ಇಲ್ಲಿ ಬಂದ ಮೇಲೆ ಇಲ್ಲಿ ಲೋಕಲ್ ಹೇಳ್ತಾರೆ ನಮ್ಗೆ ಈ ತರ ಆಶ್ರಮ ಅಂತೇಳಿ, ನಮ್ಗೆ ಗೊತ್ತಿರಲಿಲ್ಲ. ಅವ್ರು ಬರ್ತಾರೆ ದಿನಕ್ಕೆ ಇಲ್ಲಿ ಹತ್ರದವರು ಒಂದು 1/2 ಗಂಟೆ ಎಲ್ಲ ಮಾತಾಡ್ಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾರೆ. ನಾನು ಹೇಳೋದು, ತುಂಬಾ ಕೆಲವರು ಬಡವರು ಇರ್ತಾರೆ, ನಮ್ಗೆ ಊಟ ಕೊಡಬೇಕು ಅಂತೇಳಿ ಯೋಚನೆ ಇರುತ್ತೆ, ನೀವು ಊಟ ಕೊಡಬೇಕಾಗಿಲ್ಲ, ಇಲ್ಲಿ ಬಂದು ಅವ್ರ ಜೊತೆ ಮಾತಾಡಿ ಒಂದು ಬೊಗಸೆ ಪ್ರೀತಿಯನ್ನ ಕೊಟ್ರೆ ಅದು ಊಟಕ್ಕಿಂತ ದೊಡ್ಡ ಒಂದು ಅನ್ನದಾನ ಮಾಡಿದ ಸೇವೆ ಇದಾಗತ್ತೆ. ಹಾಗೆ ಇಲ್ಲಿ ಕೆಲವರು ಲೇಡೀಸ್ ಇದ್ದಾರೆ, ಎಲ್ಲಾ ರೀತಿಯ ಒಂದು ಕೆಲವೊಂದು ಕಾಯಿಲೆ ಇದ್ದವರಿದ್ದಾರೆ, ಅವರದೆಲ್ಲ ಸೇವೆಯನ್ನ ನಾವು ಖುಷಿಯಿಂದ ಮಾಡ್ತೀವಿ. ನಮ್ಮ ಲೈಫ್ ತುಂಬಾ ಶಾರ್ಟ್ ಇರುತ್ತೆ, ಯಾಕಂದ್ರೆ ಕೆಲವೊಂದು ಅವರ ಟ್ರೀಟ್ಮೆಂಟ್ ಮಾಡುವಾಗ ಕೆಲವೊಂದು ನಮಗೂ ಬರಬಹುದು, ಹೇಳಲಿಕ್ಕಾಗಲ್ಲ. ಕೋವಿಡ್ ಸಮಯದಲ್ಲಿ ನಾನು ಕೆಲವೊಂದು ಬಾಡಿ ಇದೆಲ್ಲ ಕ್ರಿಮೇಷನ್ ಮಾಡ್ಲಿಕ್ಕೆ ಹೋಗ್ತಿದ್ದೆ, ಆಗ ನನಗೆ ಕೋವಿಡ್ 2 ಟೈಮ್ಸ್ ಅಟ್ಯಾಕ್ ಆಗಿತ್ತು. ಬೂಸ್ಟರ್ ತಗೊಂಡ್ರು ಕೋವಿಡ್ ಬಂದಿತ್ತು, ಬಟ್ ನಾನು ಈ ತರ ಸೇವೆ ಮಾಡ್ಲಿಕ್ಕೆ ಹೋಗಿ ನಾನು ಉಳಿದಿದ್ದೇನೆ. ಇವತ್ತು ಈ ತರ ನಾನು ಸೇವೆ ಮಾಡ್ಲಿಕ್ಕೆ ಅವರೇ, ನಮ್ಮ ಆಶ್ರಮದವರೇ ಸ್ಫೂರ್ತಿ ಅಂತೇಳಿ ಹೇಳಿ.
1: ವೆರಿ ನೈಸ್. ಸೊ ಈ ಹೊಸ ಬದುಕೋಟಿಗೆ ನಮ್ಮ ವಿನಯ್ ಚಂದ್ರ ಅವರು ಹೊಸ ಬದುಕಿನ ಶುರುವಾತ್ ಇತ್ತ. ಸೊ ಎಲ್ಲದಕ್ಕೂ ಆಲ್ ದ ಬೆಸ್ಟ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೆ ಇನ್ನೊಂದೇನಂದ್ರೆ, ನನ್ನ ವೈಫ್ ಆಕ್ಚುಲಿ ಈಗ 6 ಮಂತ್ ಪ್ರೆಗ್ನೆಂಟ್, ಅವಳು ನೆಕ್ಸ್ಟ್ ಮನೆಗೆ ಹೋಗಲ್ಲ ಅಂತೇಳಿ ಹೇಳ್ತಾಳೆ. ಯಾಕಂದ್ರೆ ಒಂದು 5 ನಿಮಿಷ ನಾವು ಇಲ್ಲಿ ಬಿಟ್ಟು ಹೋಗ್ಲಿಕ್ಕೆ ನಮಗೂ ಮನ್ಸಾಗಲ್ಲ, ನಾವು ಅಷ್ಟು ಖುಷಿಯಲ್ಲಿ ಇಲ್ಲಿ ಇರ್ತೀವಿ. ಯಾರಾದ್ರೂ ಮದುವೆ, ನಮ್ಮ ರಿಲೇಶನ್ ಮದುವೆ, ಮತ್ತೆ ಗೃಹ ಪ್ರವೇಶ, ನಮ್ಮ ಅಕ್ಕಂದು ಗೃಹ ಪ್ರವೇಶ ಆಯ್ತು, ಅದಕ್ಕೂ ಕೂಡ ನಮ್ಗೆ ಹೋಗ್ಲಿಲ್ಲ. ಹೋದ್ವಿ, ಊಟ ಮಾಡಿ 1 ಗಂಟೆಗೆ ಹೋಗಿ ಇಮಿಡಿಯೇಟ್ 1:30 ಇಲ್ಲಿ ಇದ್ವಿ. ಯಾಕಂದ್ರೆ ಇಲ್ಲಿರೋ ಖುಷಿ ಬೇರೆ ಎಲ್ಲೂ ಸಿಗಲ್ಲ. ಅಜ್ಜಿ ನಿಧಾನ, ಇಲ್ಲಿ ಕೆಲವರು ಅಜ್ಜಿ ಅವರಿದ್ದಾರೆ, ಅಜ್ಜಿ ನಿಧಾನ ನಿಧಾನ, ಅಜ್ಜಿಯವರಿದ್ದಾರೆ, ಶುಗರ್ ಕಾಯಿಲೆ ಅವರಿದ್ದಾರೆ, ಬಿಪಿ ಇದ್ದಾರೆ, ಕೆಲವರು ಶಿಫಿಲಿಯಸ್ ಇದ್ದವರಿದ್ದಾರೆ, ಆನೆಕಾಲ್ ಇದ್ದವರಿದ್ದಾರೆ, ಸ್ಟಾರ್ಟಿಂಗ್ ಬರಬೇಕಾದ್ರೆ ಗ್ಯಾಂಗ್ರೀನ್ ಆಗಿ ಹುಳಲಾಗಿ ಕೆಲವರು ದಷ್ಟು ರಿಕವರಿ ಮಾಡಿ ಇದ್ ಮಾಡಿ, ಕೆಲವರು ಅಂದ್ರೆ ಮೈ ಮೇಲೆ ಬಟ್ಟೆ ಇಲ್ಲದೆ ನೇಕೆಡ್ ಆಗಿದ್ದವರಿದ್ರು, ಅವರನ್ನ ಸರಿಪಡಿಸಬೇಕಾದ್ರೆ ತುಂಬಾ ಕಷ್ಟಪಟ್ಟಿದ್ದೇವೆ. ಇನ್ನು ಕೆಲವರು ಹೇಗಿದ್ದಾರೆ ಅಂದ್ರೆ, ಇನ್ನೊಂದು ಇದಿದೆ, ಉಡುಪಿ ನಮ್ಮ ಕುಂದಾಪುರದಲ್ಲೇ ಬ್ರಿಡ್ಜ್ ಮೇಲೆ ಹೊಳೆಗಾಗ್ಲಿಕ್ಕೆ ಹೋದವರು, ಅಲ್ಲಿ ಸೋಷಿಯಲ್ ವರ್ಕರ್ ಯಾರೋ ಅವರನ್ನ ಹಿಡ್ಕೊಂಡು 112 ಫೋನ್ ಮಾಡಿ ಅಲ್ಲಿಂದ ಮತ್ತೆ ನಮ್ಗೆ ಹೇಳಿ ನಾವು ಹೋಗಿ ಅವರನ್ನ ಈಗ ನಮ್ಮಲ್ಲಿ ಈಗ ಪ್ರೆಸೆಂಟ್ ಇದ್ದಾರೆ. ಅವರಿಗೆ ಹೇಗಂತ ಹೇಳಿದ್ರೆ ತುಂಬಾ ಡಿಪ್ರೆಷನ್, ಅವರ ಮಗ ಎಲ್ಲ ಡೆತ್ ಆಗಿ ಇದಾಗಿದ್ದವ್ರಿ. ಮತ್ತೆ ವಾಸು ಮಲ್ಪೆ ಅಂತೇಳಿ ತುಂಬಾ ಫೇಮಸ್ ವ್ಯಕ್ತಿ, ಯೂಟ್ಯೂಬ್ ಅಲ್ಲಿ ಹುಡುಕಿದ್ರೆ ಸಿಗುತ್ತೆ, ತುಳು ಫಿಲ್ಮ್ ಆಕ್ಟಿಂಗ್ ಮಾಡದಂತ ವ್ಯಕ್ತಿ. ಅವರಿಗೆ ಹೇಗಂತೇಳಿ ಸಾರ್ವಜನಿಕರು ಅವರನ್ನ ತುಂಬಾ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಡ್ರಿಂಕ್ಸ್ ಕೊಡುದು, ರೀಲ್ಸ್ ಮಾಡ, ಇನ್ಯಾರಿಗೋ ವ್ಯೂಸ್ ಆಗ್ತಿತ್ತು, ಆದ್ರೆ ಅವ್ರ ಬದುಕು ತುಂಬಾ ಕಷ್ಟದಲ್ಲಿತ್ತು. ಆ ವ್ಯಕ್ತಿ ಸ್ಟ್ರೋಕ್ ಆಗಿ ಅವರ ಪರಿಸ್ಥಿತಿ ಬ್ಯಾಡ್ ಇದ್ದಾಗ ಯಾರು ಕೂಡ ಅವರಿಗೆ ಸಹಕಾರ ನೀಡಲಿಲ್ಲ. ಇವತ್ತು ನಮ್ಮಲ್ಲಿದ್ದಾರೆ, ಈಗ ತುಂಬಾ ರಿಕವರಿ ಆಗಿದ್ದಾರೆ, ಇವಾಗ್ಲೂ ಮಾತಾಡ್ತಾರೆ, ಅವರು ಊಟ ಮಾಡಿಸ್ಬೇಕಾದ್ರೆ ಅಳ್ತಾರೆ, ಹತ್ಕೊಂಡು ಹೇಳ್ತಾರೆ ನನ್ನ ಮಗನೇ ಇರ್ಬೇಕು. ಇದ್ರಲ್ಲಿ ನಮಗೆ ತುಂಬಾ ಖುಷಿ ಕೊಟ್ಟಿದೆ ಅಂತ ಹೇಳ್ಬೋದು. ನಾನು ಒಂದು ಬೇರೆ ಎನ್ ಜಿ ಒದಲ್ಲಿ ಇದ್ದಿದ್ದೆ, ಅದು ಬಿಟ್ಟಾಗ ನಾನು ಜಾಬ್ ಸೇರಿದ್ದೆ, ಮತ್ತೆ ಪುನಃ ಈ ಸಂಸ್ಥೆ ಮಾಡ್ಬೇಕಂತೇಳಿ ಮಾಡಿದ್ವಿ. ನಾನು ಜಾಬ್ ಅಲ್ಲಿ ಸ್ಯಾಲ್ರಿ ತಗೋಬಹುದಿತ್ತು, ಆದ್ರೆ ಈ ಪ್ರೀತಿ ಇದು ಸಂಪಾದನೆ ಮಾಡ್ಲಿಕ್ಕೆ ಆಗ್ತಿಲ್ಲ ಇತ್ತು. ಇಷ್ಟೇ ಹೇಳೋದು, ಯಾರಾದ್ರೂ ನಿಮ್ಗೆ ಸಮಯ ಸಿಕ್ಕಾಗ ನಮ್ಮ ಆಶ್ರಮಕ್ಕೆ ಬನ್ನಿ, ಯಾಕಂದ್ರೆ ನೀವು ಕೊಡಿ ಅಂತೇಳಿ ನಾವು ಯಾರ ಹತ್ರನು ಕೇಳಲ್ಲ, ಎಲ್ಲೂ ಯಾರ ಮನೆ ಬಾಗ್ಲಿಗೆ ಹೋಗಲ್ಲ. ನೀವು ಬಂದು ಇಲ್ಲಿ ಆಶ್ರಮದವರನ್ನ ಮಾತಾಡಿಸಿ ಅವರಿಗೆ ನಮ್ಮವ್ರು ಯಾರೋ ಬಂದ್ರು ಅಂತೇಳಿ ಖುಷಿ ಆಗತ್ತೆ. ನಮ್ಮ ಕುಟುಂಬದವರು, ನನ್ನ ಮಗ, ನನ್ನ ಮೊಮ್ಮಗಳು ಯಾರೋ ಬಂದ್ರು ಅಂತೇಳಿ ಖುಷಿ ಆಗತ್ತೆ. ಆ ಭಾವನೆಯಲ್ಲಿ ಅವರನ್ನ ಖುಷಿ ಪಡಿಸಿ ಅಂತೇಳಿ ಹೇಳ್ತೀನಿ. ಬರುವಾಗ ಬೇರೆ ಏನು ತರಬೇಕಾಗಿಲ್ಲ, ತರಬೇಕಾದದ್ದು ಒಂದು ಬಗಸೆ ಪ್ರೀತಿ ಮಾತ್ರ. ಅವರಿಗೆ ಪ್ರೀತಿ ಇದೊಂದು ಅವರು ಕಳ್ಕೊಂಡಿದ್ರು, ಆ ಪ್ರೀತಿಯನ್ನು ಕೊಡ್ಲಿಕ್ಕೆ ನೀವು ಬನ್ನಿ ಅಂತೇಳಿ ಹೇಳ್ತೀನಿ. ಹಾಗೆ ಬೇರೆ ಏನು ತರಬೇಕಾಗಿಲ್ಲ, ನಾನು ಹೇಳೋದು ಒಂದೇ ಒಂದು.
1: ಮತ್ತೆ ಮತ್ತೆ ಅದನ್ನೇ ಹೇಳ್ತೇನೆ, ನೀವು ಬೇರೆ ಅಂತ ತರ್ಕತ್ತನ್ನು ಬರದೇ ಇರಬೇಡಿ, ನೀವು ತರಬೇಕಾಗಿರೋದು ಬೊಗಸೆ ಪ್ರೀತಿ ಮಾತ್ರ, ಬೊಗಸೆ ಪ್ರೀತಿ ಮಾತ್ರ ಅಂತ.
0: ಹಾಗೆ ನಮ್ಮ ಒಂದು ಸ್ಲೋಗನ್ ಅಲ್ಲಿ ನೀವು ನೋಡಬಹುದು, ಸೇವೆ ಹೋರಾಟ ಜ್ಞಾನ ಅಂತೇಳಿ. ಅದು ಯಾಕೆ ಅಂತೇಳಿ ಹೇಳಿದ್ರೆ, ಸೇವೆ ಮಾಡಬೇಕಾದ್ರೆ ಹೋರಾಟ ಮಾಡಲೇಬೇಕು. ತುಂಬಾ ಜನ ಬೇರೆ ತರ ಮಾತಾಡ್ತಾರೆ, ತುಂಬಾ ಕೆಟ್ಟದಾಗಿ ಮಾತಾಡ್ತಾರೆ, ನಾವು ಅದೇ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದ್ರೆ ನಾವು ದೇವರ ಕಾಲ್ ಬುಡಕ್ಕೆ ಇಟ್ಟು ಸೇವೆಯನ್ನು ಮಾಡ್ತಾ ಇರೋರು. ಯಾಕಂದ್ರೆ ನಾನು ಮನುಷ್ಯ, ನನ್ನ ನಾಲಿಗೆಗೂ ಕೂಡ ಎಲುಬಿಲ್ಲ, ನಾನು ಏನು ಬೇಕಾದ್ರೂ ಮಾತಾಡಬಹುದು. ಹಾಗಾಗಿ ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಲ್ಲಿ ಅದನ್ನ ಬಿಟ್ಟು ಬಿಡ್ತೀವಿ. ಹಾಗೆ ಇದು ಹೋರಾಟ. ಹೋರಾಟ ಅಂದ್ರೆ ಕಷ್ಟದವರಿಗೆ ನಾವು ಸಹಾಯ ಮಾಡುವಂತದ್ದು ಅದೊಂದು ದೊಡ್ಡ ಹೋರಾಟ, ಅದೊಂದು ಚಾಲೆಂಜಿಂಗ್. ಯಾಕಂದ್ರೆ ಎಲ್ಲಾ ರೀತಿ ಅದನ್ನ ನಾವು ಫೇಸ್ ಮಾಡಬೇಕು. ಆ ಹೋರಾಟದಲ್ಲಿ ಒಂದು ಜ್ಞಾನವನ್ನ ಪಡಿಬೇಕು. ನಾನಿನ್ನೂ ತುಂಬಾ ಚಿಕ್ಕವನು, ಜ್ಞಾನವನ್ನ ಪಡಿಬೇಕು. ಆ ಜ್ಞಾನದಿಂದ ಅಹಂಕಾರ ಬರಬಾರ್ದು, ಆ ಸೇವೆಯನ್ನ ಮಾಡ್ತಾ ಅಹಂಕಾರ ಬರಬಾರ್ದು, ಹೋರಾಟ ಮಾಡ್ತಾ ಅಹಂಕಾರ ಬರಬಾರ್ದು. ಹಾಗಾಗಿ ಇದನ್ನೆಲ್ಲ ಇಟ್ಕೊಂಡು ಅಹಂಕಾರ ಇಲ್ಲದೆ ನಾವು ಹೀಗೇನೆ ಇರಬೇಕು, ಸಿಂಪಲ್ ಆಗಿ. ನಾನು ನಿನ್ನೆ ಕೂಡ ಬರ್ಮರ ಟಿ ಶರ್ಟ್ ಅಲ್ಲಿ, ಇವತ್ತು ಕೂಡ ಅದೇ ತರ, ನಾಳೆನೂ ಕೂಡ ಅದೇ ತರನೇ ಇರುವಂತದ್ದು. ಕೆಲವರು ಹೇಳ್ತಾರೆ ಸ್ವಲ್ಪ ಚೇಂಜ್ ಆಗು, ಪ್ಯಾಂಟ್ ಹಾಕು, ಇಲ್ಲಲ್ಲ ಅಂತೇಳಿ. ಯಾಕಂದ್ರೆ ಅದ ಹಾಕಿದ್ರೆ ನಮ್ಗೆ ಸೇವ್ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ. ಕೆಲವೊಂದು ಬೆಡ್ ರೀಡನ್ ಅವರನ್ನ ಸಡನ್ ಆಗಿ ಟ್ರೀಟ್ ಮಾಡಬೇಕಾಗತ್ತೆ, ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಆಗ ನಾನು ಫಸ್ಟ್ ಏಡ್ ಮಾಡ್ಲೇಬೇಕಾಗತ್ತೆ. ಫಸ್ಟ್ ಏಡ್ ಮಾಡ್ಲಿಲ್ಲ ಅಂದ್ರೆ ಇಮಿಡಿಯೇಟ್ ಅವರು ಕೊಲಾಪ್ಸ್ ಆಗಿ ಡೆತ್ ಆಗುವಂತದಿರುತ್ತೆ. ಹಾಗೆ ಫಸ್ಟ್ ಏಡ್ ಮಾಡಿ ನಾನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ. ಕೆಲವೊಂದು ನಾನು ಇಲ್ಲೇ ಕಲ್ತಿದ್ದೇನೆ, ಕೆಲವೊಂದು ವೈದ್ಯರ ಹತ್ರ ನಾನು ಅದನ್ನ ಹೇಗೆ ಮಾಡ್ಬೇಕಂತ ಕಲ್ತ್ಕೊಂಡು. ನಾನು ಯಾವ್ದೇ ರೀತಿ MSW ಮಾಡ್ಲಿಲ್ಲ, ಯಾಕಂದ್ರೆ ಕೆಲವರು ಹೇಳ್ತಾರೆ ಸೋಷಿಯಲ್ ವರ್ಕ್ ಮಾಡ್ಬೇಕಾದ್ರೆ MSW ಆಗ್ಬೇಕಂತ ಹೇಳಿ. ಯಾವುದೇ ರೀತಿ ಡಿಗ್ರಿ ಕ್ವಾಲಿಫಿಕೇಶನ್ ಬೇಕಾಗಿಲ್ಲ, ಒಳ್ಳೆ ಮನಸ್ಸಿರಬೇಕು, ನಿಮ್ಗೆ ಮಾಡ್ಬೇಕೆನ್ನೋ ಮನಸ್ಸಿರಬೇಕು. ಹಾಗೆ ಪ್ರತಿಯೊಬ್ಬರಲ್ಲಿ ಹೇಳೋದು, ಒಂದ್ ರೂಪಾಯಿ ಸಮಾಜಕ್ಕೆ ಹಾಕಿ. ತಿಂಗಳಿಗೆ ಒಂದು 10,000 15,000 1,00,000 ದುಡಿತೀರಿ, ಒಂದ್ ರೂಪಾಯಿ ಸಮಾಜಕ್ಕೆ ಇಟ್ಕೊಳ್ಳಿ, ಅದನ್ನ ಸಮಾಜಕ್ಕೆ ಹಾಕಿ. ಆ ಸಮಾಜಕ್ಕೆ ಹಾಕಿದ್ದನ್ನ ನೀವು ಪಡಿಬಹುದು. ಏಕೆ ಅಂತ ಹೇಳಿದ್ರೆ ನಾವು ಸತ್ತಾಗ ನಮ್ಗೆ ಈ ಪುಣ್ಯದ ಒಂದು ಸೂಟ್ ಕೇಸ್ ಅನ್ನ ಮೇಲೆ ತಗೊಂಡು ಹೋಗ್ಬೇಕು. ಆ ಸೂಟ್ ಕೇಸ್ ಅಲ್ಲಿ ಏನಿರ್ಬೇಕು ಅಂತ ಹೇಳಿದ್ರೆ ಒಂದು ಪುಣ್ಯದ ಫಲದ ಒಂದು ಅದರಲ್ಲಿ ಸೂಟ್ ಕೇಸ್ ಅಲ್ಲಿ ನಾವು ಪ್ಯಾಕ್ ಮಾಡಿ ತಗೊಂಡು ಹೋಗ್ಬೇಕಂತ. ಯಾಕಂದ್ರೆ ಚಿತ್ರಗುಪ್ತ ಅಲ್ಲಿ ಒಂದು ಪ್ರೊಜೆಕ್ಟರ್ ಅಲ್ಲಿ ಹಾಕಿ ತೋರಿಸ್ತಾನೆ, ನೀನೇನು ಪಾಪ ಕರ್ಮಗಳನ್ನ ಮಾಡಿದ್ದೆ ಅಂತೇಳಿ. ಹಾಗೆ ನಾವು ನರಕ ಸ್ವರ್ಗ ಅಲ್ಲಿ ನೋಡಿದೆವೋ ಗೊತ್ತಿಲ್ಲ, ಇಲ್ಲೇ ನಾವು ಸ್ವರ್ಗ ನೋಡ್ಬೇಕು, ಇಲ್ಲೇ ಖುಷಿಯಲ್ಲಿ ನೋಡ್ಬೇಕು. ನಮ್ಮಲ್ಲಿ ಎಲ್ಲಾ ಧರ್ಮದವರು ಇದ್ದಾರೆ, ಮುಸ್ಲಿಂ ಇದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ, ಸಿಖ್ ಕೂಡ ಇದ್ದಾರೆ, ಹಿಂದೂ ಇದ್ದಾರೆ, ಎಲ್ಲರಿಗೂ ಒಂದೇ ಒಂದು ಇಲ್ಲಿ ನೋಡುವಂತ ಸಾಯಿಬಾಬಾ. ಯಾಕಂದ್ರೆ ಸಾಯಿಬಾಬಾ ಅವರು ಎಲ್ಲರೂ ಕೂಡ ಪೂಜೆ ಮಾಡುವಂತವ್ರು. ಹಾಗಾಗಿ ಇಲ್ಲಿ ಸಾಯಿಬಾಬಾನನ್ನ ಪ್ರತಿಷ್ಠೆ ಮಾಡಿದ್ದೇವೆ. ಗುರುವಾರ ಒಂದು ವಿಶೇಷವಾಗಿ ನಾವು ಪೂಜೆ ಮಾಡ್ತೀವಿ, ಯಾಕಂದ್ರೆ ಅದು ನಮ್ಗೆ ಒಂದು ಖುಷಿ ಕೊಡುತ್ತೆ. ಆ ಶಕ್ತಿಗೆ ನಮ್ಗೆ ಶಕ್ತಿ ತುಂಬುತ್ತೆ ಅಂತೇಳಿ ನಾವು ನಂಬಿಕೆಯಿಂದ ಸೇವೆಯನ್ನ ಮಾಡ್ತಾ ಇದೀವಿ. ಇದು ಒಂದು ನಂಬಿಕೆ, ಒಂದು ಮನೆ. ಯಾಕಂದ್ರೆ ಪ್ರತಿಯೊಬ್ಬರು ಇಲ್ಲಿ ಇದ್ದು ಖುಷಿ ಪಡಬೇಕಾದ್ರೆ ಒಂದು ನಂಬಿಕೆ ಮನೆ ಇದೆ ಅದು. ಹಾಗಾಗಿ ಈ ನಂಬಿಕೆ ಮನೆಗೆ ಎಲ್ರೂ ನಂಬಿಕೆಯಿಂದ ಬನ್ನಿ. ಹಾಗೆ ತುಂಬಾ ಜನ ನಮ್ಗೆ ಸಹಕಾರವನ್ನ ನೀಡ್ತಾರೆ. ಬೆಳಿಗ್ಗೆ ಬಾಗಿಲು ತೆಗಿಬೇಕಾದ್ರೆ ಒಂದಿಷ್ಟು ಜನ ಗ್ರೋಸರಿ ಅದೇ ಇಟ್ಟು ಹೋಗ್ತಾರೆ. ಕೆಲಸರಿ ಏನು ಇಲ್ಲ ನಮ್ಮ ಹತ್ರ ಕೆಲಸರಿ, ಯಾಕಂದ್ರೆ ಮಳೆಗಾಲದಲ್ಲಿ ತುಂಬಾ ಕಷ್ಟ ಇರುತ್ತೆ. ಆಗ ಗ್ರೋಸರಿ ಇಲ್ಲ ಅಂತೇಳಿ ಇದ್ ಮಾಡುವಾಗ ಯಾರೋ ಒಂದಿಷ್ಟು ಜನ ಬಂದು ಬಾಗಿಲಲ್ಲಿ ಇಟ್ಟು ಹೋಗ್ತಾರೆ. ಯಾಕಂದ್ರೆ ನಾವು ದೇವರ ನಂಬಿದ್ದೇವೆ. ಆ ದೇವರು ದೇವರ ರೂಪದಲ್ಲಿ ಯಾರನ್ನು ಕಳಿಸಿರ್ತಾರೆ. ಯಾಕಂದ್ರೆ ಒಂದು ನೈಟ್ ಗ್ರೋಸರಿ ತರ್ಲಿಕ್ಕೂ ಇರ್ಲಿಲ್ಲ. ಒಂದೊಂದು ಟೈಮ್ ನಾವು ಆಶ್ರಮದವರನ್ನ ಎಮರ್ಜೆನ್ಸಿ ಕರ್ಕೊಂಡು ಹೋಗ್ಬೇಕು. ಗಾಡಿಗೆ ಪೆಟ್ರೋಲ್ ಕೂಡ ಇರಲ್ಲ ನನ್ನ ಕಾರಲ್ಲಿ. ಆ ಟೈಮ್ ಅಲ್ಲಿ ಯಾರೋ ಬರ್ತಾರೆ ಇಮಿಡಿಯೇಟ್, ಇನ್ಯಾರೋ ಅಲ್ಲಿ ಬೋರ್ಡ್ ಅಲ್ಲಿ ನೋಡಿ ಗೂಗಲ್ ಪೇ ಮಾಡಿ ಹೋಗ್ತಾರೆ, ಅಂದ್ರೆ ಸ್ಕ್ಯಾನ್ ಮಾಡಿ ಅಕೌಂಟಿಗೆ ಬರುತ್ತೆ. ಇಮಿಡಿಯೇಟ್ ನಮ್ಗೆ ಅದು ತುಂಬಾನೇ ಸಹಕಾರ ಆಗುತ್ತೆ. ಇಷ್ಟೇ ಹೇಳೋದು, ಒಂದಿಷ್ಟು ಸಮಯ ನೀವು ಸಮಾಜಕ್ಕೆ ಕೊಡಬೇಕು. ಮತ್ತೆ ನಾವು ಮುಂದಿನ ಪೀಳಿಗೆಗೆ ನಾವು ಏನಾದ್ರೂ ಕೊಡಬೇಕಂತಿದ್ರೆ ಒಂದಿಷ್ಟು ಗಿಡಗಳನ್ನ ನೆಡಬೇಕು. ಈ ಸಾರಿ ಮಳೆ ತುಂಬಾ ಕಮ್ಮಿ ಆಗಿದೆ, ಯಾಕೆ ಅಂತ ಹೇಳಿದ್ರೆ ಅದು ಕಾರಣ ನಾವೇ. ನಾನು ಒಂದಿಷ್ಟು ಗಿಡಗಳನ್ನ ನೆಟ್ಟು ಒಂದಿಷ್ಟು ಮರಗಳನ್ನ ಕಡಿಯೋ ಹೋರಾಟ ಮಾಡಿದವನು.
1: ಕಡಿಬಾರ್ದು
0: ಅಂತೇಳಿ, ಯಾಕಂದ್ರೆ ಆ ಇದ್ರಲ್ಲಿ ತುಂಬಾನೇ ನನಗೆ ಇದಾಗಿತ್ತು. ಹಿಂದ್ಗಡೆ ಮಚ್ಚನ್ನ ಇಟ್ಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿ ಬರ್ತಿತ್ತು. ಕೆಲವೊಂದು ಇದ್ರಲ್ಲಿ ನಾನು ಬೆಳಿಗ್ಗೆ ಬದುಕ್ತೇನೋ ಇಲ್ವೋ ಗೊತ್ತಿಲ್ಲ, ಆ ತರ ಪರಿಸ್ಥಿತಿಯಲ್ಲಿ ಹೋರಾಟ ಮಾಡಿದವನು. ಆ ಬೇಜಾರಲ್ಲಿ ನಾನು ಈ ತರ ಸಂಸ್ಥೆ ಮಾಡ್ಬೇಕಂತೇಳಿ ಮಾಡಿದ್ದು. ಇನ್ನು ಪರಿಸರ ಉಳಿತದೆ ಇಲ್ವೋ ಗೊತ್ತಿಲ್ಲ, ಆ ಪರಿಸರನೇ ಉತ್ತರ ಕೊಡಬೇಕು. ಬರಗಾಲ ಬರುತ್ತೆ, ಅಲ್ಲಿ ಜನರಿಗೆ ಅರ್ಥ ಆಗುತ್ತೆ, ಅಲ್ಲಿ ತನಕ ಅರ್ಥ ಆಗಲ್ಲ. ಯಾಕಂದ್ರೆ ಒಂದಿಷ್ಟು ನಾವು ನೋಡಬಹುದು, ಇವತ್ತು ಒಬ್ಬ ಮನುಷ್ಯನಿಗೆ ಬೇಕಾಗಿರುವಂತ ಮರಗಳು ಎಷ್ಟು ಕೇಳಿದ್ರೆ 5-6 ಈ ದೇಶದಲ್ಲಿ. ಅಭಿವೃದ್ಧಿ ಆಗತ್ತೆ, ಅಭಿವೃದ್ಧಿ ಹೇಗ್ ಮಾಡ್ಬೇಕು ಅಂದ್ರೆ ರೋಡ್ ಅನ್ನ ಅಗಲ ಮಾಡಿ ಅಲ್ಲ, ಒಂದು ಬಿಲ್ಡಿಂಗ್ ಮಾಡಿ ಅಲ್ಲ, ಬಿಲ್ಡಿಂಗ್ ಅಡಿಯಲ್ಲೇ ಮರಗಳನ್ನ ಇಟ್ಕೊಂಡು, ರಸ್ತೆಗಳ ಇಕ್ಕೆಲದಲ್ಲೇ ಮರಗಳನ್ನ ಇಟ್ಕೊಂಡು ರಸ್ತೆಯನ್ನ ಮಾಡಬೇಕು. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೆ ಅಂತೇಳಿ ಹೇಳಿದ್ರೆ, ಇವತ್ತು ಪರಿಸ್ಥಿತಿ ಹೇಗಿದೆ ಅಂತೇಳಿ ನಾವು ನೋಡಬಹುದು. ಇವತ್ತು ಜೂನ್, ಎಷ್ಟು ಜೂನ್ 19 ಮಳೆ ಬರಬೇಕಿತ್ತು, ಇವತ್ತು ಮಳೆ ಇಲ್ಲ. ಮೊನ್ನೆ ಒಂದು ಭಾನುವಾರ ಮಾತ್ರ ಮಳೆಗಾಲ ತರ ಇತ್ತು, ಈಗ ಮಳೆ ಇಲ್ಲ ಅಂತೇಳಿ ನಾವು ಕೂಗ್ತೀವಿ, ಬೇಸಾಯ ಮಾಡ್ಲಿಕ್ಕೆ ಕಷ್ಟ ಅಂತ ಹೇಳ್ತೀವಿ. ಆದ್ರೆ ಕಾರಣ ನಾವೇ. ನಮ್ಮ ಮಕ್ಕಳನ್ನ ಇಂಜಿನಿಯರ್ ಇಲ್ಲ ಡಾಕ್ಟರ್ ಓಸಿ ಬೆಂಗಳೂರು ಮುಂಬೈಯೋ ಡೆಲ್ಲಿಗೋ ಕಳಿಸ್ತೀವಿ, ಆದ್ರೆ ಇಲ್ಲಿ ಬೆಳೆ ಬೆಳಿಲಿಕ್ಕೆ ಯಾರು ಕೂಡ ಇಲ್ಲ. ಹಾಗೆ ಮುಂದಿನ ದಿನದಲ್ಲಿ ನಾವು ಹಡಿಲ್ ಬಿದ್ದ ಗದ್ದೆಯನ್ನ ನಮ್ಮ ಆಶ್ರಮದವರು ಬೆಳಿಬೇಕಂತೇಳಿ ಯೋಚನೆ ಹಾಕಿದ್ದೇವೆ. ಹಾಗೆ ಈ ಸಾರಿ ಮಳೆಗಾಲಕ್ಕೆ ಒಂದು ನಾವು ಒಂದು ಯೋಜನೆ ಹಾಕಿದ್ದೇವೆ. ಒಂದು ಓಮಿನಿ ಇದೆ ನಮ್ದು, ಆ ಓಮಿನಿಯಲ್ಲಿ ಗಿಡಗಳನ್ನ ಆಶ್ರಮದವರನ್ನ ಕರ್ಕೊಂಡು ಹೋಗಿ ಗಿಡ ನೆಡಬೇಕಂತ ಯೋಚನೆ ಆಗಿದ್ದೇವೆ. ಈ ಸಾರಿ ಚೌತಿಗೆ ನಾವು ಸೀಡ್ ಗಣಪ ಮಾಡಬೇಕಂತೇಳಿ ಯೋಚನೆ ಹಾಕಿದ್ದೇವೆ. ಇದಿಷ್ಟು ಯೋಜನೆಯಲ್ಲಿ ನಿಮ್ಮ ಸಹಕಾರ ನಮ್ಗೆ ಬೇಕು. ಹಾಗೆ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಮದುವೆ ಊಟ ಆತರ ಉಳಿದ್ರೆ ನಮ್ಗೆ ಕೊಡಬಹುದು. ಯಾಕಂದ್ರೆ ಒಂದ್ 4 ಗಂಟೆ ಒಳಗೆ ಹೇಳ್ಬೇಕು, ಯಾಕಂದ್ರೆ ನಾವು ಕುಕ್ಕರ್ ಅಲ್ಲಿ ಅನ್ನ ಮಾಡುವಂತದ್ದು. ನಾವು ಒಲೆ ಇದಲ್ಲ, ಗ್ಯಾಸ್ ಅಲ್ಲಿ ದೊಡ್ಡ ಕುಕ್ಕರ್ ಇದೆ. ಹಾಗಾಗಿ ನಮ್ಗೆ ಮುಂಚಿತವಾಗಿ ನೀವು ತಿಳಿಸಿ. ಹಾಗೆ ನಿಮ್ಮ ಹುಟ್ಟುಹಬ್ಬವನ್ನ, ತಂದೆ ತಾಯಿ ಹುಟ್ಟುಹಬ್ಬವನ್ನ, ವೆಡ್ಡಿಂಗ್ ಆನಿವರ್ಸರಿಯನ್ನ, ಹಾಗೆ ನಿಮ್ಮ ತಂದೆ ತಾಯಿ ಡೆತ್ ಆನಿವರ್ಸರಿ ಇರ್ಬೋದು, ಅಜ್ಜಜ್ಜಿಯ ಡೆತ್ ಆನಿವರ್ಸರಿ, ಈ ತರ ವಿಶೇಷ ಕಾರ್ಯಕ್ರಮವನ್ನ ನಮ್ಮ ಆಶ್ರಮದಲ್ಲಿ ಆಚರಿಸಿ. ಒದಗಿಸಬಹುದು. ಊಟವನ್ನ ಕೊಡೋದ್ರ ಮೂಲಕ ಅಲ್ಲ, ಸಿಹಿಯನ್ನ ಕೊಡಬಹುದು, ಅವರಿಗೆ ಖುಷಿಯನ್ನ ಕೊಡೋದ್ರ ಮೂಲಕ ಇರಬಹುದು. ನಿಮ್ಗೆ ಹಾಡು ಹೇಳಲಿಕ್ಕೆ ಬಂದ್ರೆ ನಮ್ಮಲ್ಲಿ ಆರ್ಕೆಸ್ಟ್ರಾವನ್ನ ಮಾಡಬಹುದು. ಹಾಗೆ ಬೇಸಿಗೆ ಕ್ಯಾಂಪ್ ಅನ್ನ ಕೂಡ ಸ್ಟೂಡೆಂಟ್ ಗಳಿಲ್ಲಿ ಮಾಡಬಹುದು. ಈ ಸಾರಿ ಒಂದು ಎರಡು ಸ್ಕೂಲ್ ಅವರು ಮಾಡಿದ್ದಾರೆ, ಮಂಗಳೂರು ಮತ್ತೆ ಉಡುಪಿಯವರು. ತುಂಬಾ ಖುಷಿಯಲ್ಲಿ ನಮ್ಮ ಆಶ್ರಮದವರು ಖುಷಿ ಪಟ್ಟಿದ್ದಾರೆ. ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಯೋಜನೆಯನ್ನ ಹಾಕೊಂಡು ನಮ್ಮಲ್ಲಿ ಕಾರ್ಯಕ್ರಮಗಳನ್ನ ಮಾಡಬಹುದು. ಮೇಲೆ ದೊಡ್ಡ ಹಾಲ್ ಇದೆ, ಮತ್ತೆ ಭಜನೆಯನ್ನ ಮಾಡಬಹುದು. ನಮ್ಮ ಆಶ್ರಮದಲ್ಲಿ ಸಂಗೀತ ಕಾರ್ಯಕ್ರಮವನ್ನ ನಾವು ಪ್ರತಿ ತಿಂಗಳಿದೆ, ಹಾಗೆ ಸಂಗೀತ ಕಲಿತಾ ಇದ್ದಾರೆ ಕೆಲವರು, ಭಜನೆ ತರಬೇತಿ ಇದೆ. ತುಂಬಾ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಾವು ಇಲ್ಲಿ ನಮ್ಮ ಊರಿಗೆ ಹೊಸ ರೀತಿಯಲ್ಲಿ ಕೊಡ್ತಾ ಇದ್ದೇವೆ. ತುಂಬಾ ಜನ ಇಲ್ಲಿ ಬಂದವರು ಖುಷಿ ಆಗ್ತಾರೆ, ಯಾಕಂದ್ರೆ ನಮ್ಮವರು ಖುಷಿಯಿಂದ ಅವರ ಅದನ್ನೆಲ್ಲ ಮಾಡ್ತಾರೆ. ಹಾಗೆ ರೇಡಿಯೋ ಕುಂದಾಪುರದಿಂದ ತುಂಬಾ ಜನರು, ತುಂಬಾ ಪ್ರತಿಭೆಗಳು ಹೊರಬಂದಿದೆ. ಇನ್ನಷ್ಟು ಪ್ರತಿಭೆಗಳು ಹೊರ ಬರಬೇಕು, ಯಾಕಂದ್ರೆ ನಾನೀಗ ಮಾತಾಡಿದ್ದು ಶುದ್ಧ ಕನ್ನಡ ಇರಬಹುದು, ಕುಂದಾಪುರದಂಗೆ ನಾನು ಮಾತಾಡಕ್ಕೆ, ಯಾಕಂದ್ರೆ ಕುಂದಾಪುರ ಬದಿಯವನೇ. ಹಂಗೆ ಕುಂದಾಪುರದ ತುಂಬಾ ಪ್ರತಿಭೆಗಳು ಹೊರಬರ್ಕಂದೇಳಿ ನಾನೊಂದು ಆಶಯ ಪಡ್ತೆ. ಇನ್ನು ತುಂಬಾ ಸೋಷಿಯಲ್ ವರ್ಕ್ ಕುಂದಾಪುರದಂಗೆ ಇದ್ರ ಅವ್ರ ಹೆಸರು ಹೇಳಕ್ ಇಷ್ಟಪಡ್ತೆ, ಮೊಹಮ್ಮದ್ ಅಂತೇಳಿ, ಆಂಬುಲೆನ್ಸ್ ಇದೆ. ಮತ್ತೆ ಗೊಂಗೊಳ್ಳಿಯಲ್ಲಿ ನವೀನ್ ಅಂತಿದ್ರ, ಮತ್ತೆ ಭಟ್ಕಳದಲ್ಲಿ ಒಬ್ರು ಲೇಡಿ ಸೇವೆ ಮಾಡ್ತಾ ಇದ್ರ, ಮತ್ತೆ ತುಂಬಾ ಜನ ಫೈರಿನವರು, ಮಳೆಗಾಲದಂಗೆ ಇರಬಹುದು ಫೈರ್ ಈ ಟೈಮ್ ಅಲ್ಲಿ ತುಂಬಾ ಜೀವ ಉಳಿಸಿದಂತ ಕೆಲವರು ಇದ್ರು. ಆ ಲೀಸ್ಟ್ ಬೇಕಾದ್ರೂ ಕೊಡ್ತೆ. ಒಂದಿಷ್ಟು ಜನರನ್ನ ಕರೆದು ಸಮಾಜಕ್ಕೆ ತೋರಿಸುವ ಕೆಲಸವನ್ನ ನೀವು ಮಾಡಿ. ಹಾಗೆ ಕೋಟದಲ್ಲಿ ಒಬ್ರು ಜೀವನ್ ಮಿತ್ರ ಅಂತಿದ್ರು, ಆಂಬುಲೆನ್ಸ್ ಅವರು, ಅಂತವರನ್ನ ಕರೀರಿ. ಯಾಕಂದ್ರೆ ನಾವೇ ಬೆಳಿಬೇಕಂತೇಳಿಲ್ಲ, ಸಮಾಜದ ಎಲ್ರು ಕೂಡ ಬೆಳಿಬೇಕು. ಹಂಗ ಬೆಳೆದ್ರೆ ಈ ಸಮಾಜ ರಾಮರಾಜ್ಯ. ರಾಮರಾಜ್ಯ ಅಂದ್ರೆ ಬರೀ ನಾನು ಗಲಾಟೆ ಮಾಡ್ಕೊಂಡು ಬೆಳೆದ್ರೆ ರಾಮರಾಜ್ಯ ಆಗ್ತಿಲ್ಲ, ಸಮಾಜದಲ್ಲಿ ಮನುಷ್ಯರಾಗಿ ಬೆಳೆದ್ರೆ ನಾವು ರಾಮರಾಜ್ಯ ಆಗುವುದನ್ನ ನಾವು ಕಾಣ್ಲಕ್ಕ. ಹಾಗೆ ಈ ರೇಡಿಯೋ ಕುಂದಾಪುರ ಇವತ್ತು ನಮ್ಮ ಹೊಸು ಬದುಕು ಆಶ್ರಮಕ್ಕೆ ಬಂದು ನಮ್ಗೆ ತುಂಬಾನೇ ಸಪೋರ್ಟ್ ಮಾಡಿದಿರಿ, ಒಂದು ಪ್ರಚಾರವನ್ನ ಕೊಟ್ಟಿದ್ದೀರಿ, ನಿಮ್ಗೆ ನಾವು ಸದಾ ಚಿರಋಣಿಯಾಗಿರ್ತೀವಿ. ಹಾಗೆ ಈ ರೇಡಿಯೋ ಕುಂದಾಪುರವನ್ನ ಕಂಡು ನಮ್ಮ ಆಶ್ರಮಕ್ಕೆ ಬನ್ನಿ, ಈ ರೇಡಿಯೋ ಕುಂದಾಪುರವನ್ನ ನೋಡಿ, ಯೂಟ್ಯೂಬ್ ಚಾನಲ್ ಇದ್ರೆ ಮತ್ತೆ ಇನ್ಸ್ಟಾಗ್ರಾಮ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ನಾನು ಹೇಳ್ತೆ. ಎಲ್ರಿಗೂ ಒಳ್ಳೇದಾಗಲಿ.
1: ಥ್ಯಾಂಕ್ ಯು ವಿನಯ್ ಚಂದ್ರ ಅವರೇ, ತುಂಬಾ ಖುಷಿ ಆಯ್ತು. ಹೊಸ ಬದುಕು ಹ್ಯಾಂಗ್ ಶುರು ಆಯ್ತು ಅಂತ ಹೇಳಿದ್ ಹ್ಯಾಂಗ್ ನಡೀತಾ ಇತ್ತು, ಇನ್ನೆಷ್ಟು ಕನಸುಗಳಿದೆ ಹೊಸ ಬದುಕಲ್ಲಿ.
0: ಇನ್ನೊಂದು ಹೇಳ್ತೆ, ನನ್ನ ವೈಫ್ ಆಕ್ಚುಲಿ ಕುವೈಟ್ ಅಲ್ಲಿ ಇದ್ದಿದ್ದು, ಅವಳು ಅದು ಹೆಳ್ಳಲ್ಲಿ ಇರಬೇಕು. ಅವಳು ಸಾಧಾರಣ 8 ವರ್ಷ ಅಲ್ಲಿ ವರ್ಕ್ ಮಾಡಿದ್ದು. ನಾವಿಬ್ಬರು ಸೇರಿ ಬಡವರಿಗೆ ಮನೆ ಕಟ್ಟಿ ಕೊಡ್ತಾ ಇತ್ತು. ಆ ಮನೆ ಅನಾಥವಾಗ್ತಿತ್ತು, ಒಂದ್ 4-5 ಮನೆ. ಮತ್ತೆ ನಮ್ಗೆ ಎಣಿಸಿದ್ದು ಒಂದು ಆಶ್ರಮ ಕಟ್ಟು ಅಂತೇಳಿ ಮತ್ತೆ ಇದು ಸ್ಟಾರ್ಟ್ ಆಗಿದ್ದು. ಅದಕ್ಕಾಗಿ ಇದು ಹೊಸ ಬದುಕು ಅಂತೇಳಿ, ಇಂಗ್ಲಿಷ್ ಅಲ್ಲಿ ನ್ಯೂ ಲೈಫ್ ಅಂತೇಳಿ ಕರಿಬಹುದು. ಹೊಸ ಬದುಕು ಯಾಕೆ ಇಟ್ಟಿವಿ, ಈ ಲೋಗೋ ನೀವು ನೋಡಬಹುದು, ಇಲ್ಲಿ ಮರ ಬಿದ್ದಂತ ಮರ, ಅದು ಚಿಗುರು ಹೊಡೆದಿರುವಂತದ್ದು, ಅದು ಆಶ್ರಯ ಕೊಟ್ಟಿರುವಂತದ್ದು. ನಾವು ಗಿಡಗಳನ್ನ ಬೆಳೆಸಬೇಕು, ಅದ್ರ ಜೊತೆ ಕಷ್ಟದಲ್ಲಿ ಇದ್ದವರಿಗೆ ಸಹಾಯವನ್ನ ಮಾಡಬೇಕು, ವೀಲ್ ಚೇರ್ ಇದ್ದವರಿಗೆ ಇನ್ನೊಬ್ರು ಸಹಾಯ ಮಾಡ್ತಾ ಇರುವಂತದ್ದು. ಈ ಲೋಗೋ ಕೂಡ ರಿಜಿಸ್ಟರ್ ಆಗಿದೆ, ಯಾಕಂದ್ರೆ ಅಷ್ಟು ನಾವು ಅರ್ಥಪೂರ್ಣವನ್ನ ಇಟ್ಕೊಂಡು ಈ ಲೋಗೋವನ್ನ ನಾನೇ ಡಿಸೈನ್ ಮಾಡಿರುವಂತದ್ದು. ಇದರಲ್ಲಿ ನಾವು ನೋಡಬಹುದು, ಇದರಲ್ಲಿ ತುಂಬಾ ಅರ್ಥ ಕೊಡುತ್ತೆ. ಇದರಲ್ಲಿ ವೀಲ್ ಚೇರ್ ಇಂದ ಹಿಡಿದು ಪ್ರತಿಯೊಂದು ಕೂಡ, ಈ ವೀಲ್ ಅಂದ್ರೆ ಇದು ನಮ್ಮ ಜೀವನದ ಚಕ್ರ. ಈ ಜೀವನ ಚಕ್ರದಲ್ಲಿ ಕೂತಿರುವಂತ ವ್ಯಕ್ತಿ ಹಿರಿಯರು, ಅವರಿಗೆ ಸಹಾಯ ಮಾಡ್ತಾ ಇರುವಂತ ವ್ಯಕ್ತಿ. ವೀಲ್ ಅನ್ನೋದು ಈ ಸರ್ಕಲ್, ಈ ಪರಿಸರ, ಇದರಲ್ಲಿ ಇದು ಬಿದ್ದಂತ ಮರ, ಸತ್ತೋಗಿರೋ ಮರ, ಅದರಲ್ಲಿ
1: ಸಿಗುತ್ತಾ ಇದೆ. ಓಕೆ, ಸೊ ಮನೆ ಕಟ್ತಾ ಇರುವ ನೀವು ಈಗ ಹೊಸ ಬದುಕನ್ನೇ ಕಟ್ತಾ ಇದ್ರಿ, ಭಾರಿ ಖುಷಿ ಆಯ್ತು. ನಿಮ್ಮ ಆಶಯ, ನಿಮ್ಮ ಕನಸು ಎಲ್ಲ ನನಸಾಗಲಿ. ಹಾರೈಕೆ ರೇಡಿಯೋ ಕುಂದಾಪುರ ಕೇಂತಿಪ್ಪರೆಲ್ಲ ಒಂದ್ಸಲ ಹೊಸ ಬದುಕನ್ನು ಕಾಂಬಕ್ ಬನ್ನಿ, ಸಾಲಿಗ್ರಾಮ ಪಾರಂಪಳ್ಳಿಗೆ. ವಿನಯ್ ಚಂದ್ರ ಸಾಸ್ತಾನ ಅವರಿಗೆ ಧನ್ಯವಾದಗಳು.
0: ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಓಕೆ ಕೇಳುಗ್ರೆ, ಸರಿ, ಇವತ್ತಿನ ಕಾರ್ಯಕ್ರಮ ಇಲ್ಲಿದ್ದು ಮುಗಿಸಿ. ಜಿಲ್ಲಾಡಳಿತ, ಜಿಲ್ಲಾ ತಾಲೂಕು ಆಸ್ಪತ್ರೆ ಮತ್ತು ನಮ್ಮ ಲಯನ್ಸ್ ಕುಂದಾಪುರ ಅಂದ್ರೆ ಅಮೃತ ಧಾರ ಇವರೆಲ್ಲ ಸೇರ್ಕೊಂಡು ಮಾಡಿರುವಂತಹ ಒಳ್ಳೆ ಕಾರ್ಯಕ್ರಮ, ಯೋಗ ದಿನಾಚರಣೆ ಅಂಗವಾಗಿ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ, ಅದು ಅದ್ರ ಒಟ್ಟಿಗೆ ಈಗ ಇವರು ಎಂತ ಹೇಳ್ತಾರೆ ತಪಾಸಣೆ ಕೂಡ ಮಾಡ್ರ, ಅದೆಲ್ಲವನ್ನ ಇಲ್ಲಿ ಮುಗಿಸಿ ನಾವೀಗ ಹೊರಡ್ತಾ ಇತ್ತು. ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಪ್ರಿಯ ಕೇಳುಗ್ರೆ, ಈಗ ಕೇಳಿ ತೇಜಸ್ವಿ ವಿಘ್ನೇಶ್ ಕುಂದಾಪುರ ಇವರ ನಿರ್ದೇಶನದ ಚಿತ್ರ ಅಸುರನ ಕೈಯಲ್ಲಿ ಪಾರಿಜಾತ ಚಿತ್ರದ ಕಣ್ಣಂಚಿನಲ್ಲಿ ಹಾಡು. ಸಂಗೀತ ನಿರ್ದೇಶನ ನೀಡಿದವರು ಕ್ರಿಸ್ಟೋಫರ್ ಜೈಸನ್, ಹಾಡಿದವರು ವಿಶಾಖ ನಾಗಲಪುರ ಮತ್ತು ಸಾಹಿತ್ಯ ನೀಡಿದವರು ಗೌತಮ್ ಎಂಕೆ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸಂತ ತುಕಾರಾಮ್ ಚಿತ್ರದ ಒಂದು ಅದ್ಭುತವಾದಂತಹ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ ಬೇಡ ಕೃಷ್ಣ ರಂಗಿನಾಟ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆ. ಇದು 1963 ತೆರೆ ಕಂಡಿರುವಂತಹ ಒಂದು ವರ್ಷ. ಶ್ರೋತೃ ಬಾಂಧವರೇ, ಹಿಂದಿನ ಕಾಲದ ಒಂದು ನೃತ್ಯ ಈಗಿನ ಕಾಲದ ಒಂದು ಚಿತ್ರದಲ್ಲಿ ಈ ರೀತಿಯಾದ ಒಂದು ನೃತ್ಯ ಇರುವುದೇ ಇಲ್ಲ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಇಂತಹ ಒಂದು ಅಪರೂಪದ ಹಳೆಯ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ. ಈ ಒಂದು ಮಧುರವಾದಂತಹ ಚಿತ್ರಗೀತೆಯನ್ನ

0: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ರತ್ನ ಮಂಜರಿ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಕೇಳೋಣ. ಗಿಲಿಗಿಲಿಗಿಲಿ ಗೀಲಕ್ ಕಾಲಗೆಜ್ಜೆ ಜಣಕ್ ಎನ್ನುವಂತ ಒಂದು ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆಯನ್ನ ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಈ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.
1: ಕಾಲಿಗೆ ಜನಕ್ಕೆ

మనసిన పులుసు.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ದಶಾವತಾರ ಎನ್ನುವಂತ ಒಂದು ಚಿತ್ರದ ಗೀತೆ. ವೈದೇಹಿ ಏನಾದಳು ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಜಿ ವಿ ಅಯ್ಯರ್ ಅವರ ಒಂದು ರಚನೆಯನ್ನ ಕೇಳೋಣ, ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಲೀಲಾವತಿ ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆ. ಇದು 1960 ತೆರೆ ಕಂಡಿರುವಂತಹ ಒಂದು ವರ್ಷದ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕಲಾವತಿ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ, ಮನ್ನಾಡೆ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕುಹು ಕುಹು ಎನ್ನುವಂತಹ ಒಂದು ಗೀತೆ, ಇದು ಕುವೆಂಪು ಅವರ ಒಂದು ರಚನೆ, ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1964 ತೆರೆ ಕಂಡಿರುವಂತಹ ವರ್ಷದ ಅದ್ಭುತವಾದಂತಹ ಗೀತೆ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಓಹಿಲೇಶ್ವರ ಎನ್ನುವಂತಹ ಒಂದು ಚಿತ್ರದ ಗೀತೆ, ಓಂ ನಮ ಶಿವಾಯ ಎನ್ನುವಂತಹ ಒಂದು ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಕೂರಾಸಿ ಅವರ ಒಂದು ರಚನೆಯನ್ನ ಕೇಳೋಣ. ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು 1956 ತೆರೆ ಕಂಡ ಒಂದು ವರ್ಷದ ಅದ್ಭುತವಾದ

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕನ್ಯಾ ರತ್ನ ಎನ್ನುವಂತ ಒಂದು ಚಿತ್ರದ ಗೀತೆ, ಮೈಸೂರು ದಸರಾ ರಂಬೆ ಎನ್ನುವಂತ ಒಂದು ಗೀತೆಯನ್ನ ಟಿ ಎ ಮೋತಿ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ, ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆಯನ್ನ ಕೇಳೋಣ. ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1963 ತೆರೆ ಕಂಡಿರುವಂತಹ ವರ್ಷ.

0: ಪಾಪ ನಿನ್ನೆ ಇಂದ ಸುಂದರಿ ನಿನ್ನೆ ಇಂದ ಸುಂದರಿ
1: ನಿನ್ನ ಕಂಡು ಕಣ್ಣುರೀ

0: ಅರಂಬೆ
1: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಇದೀಗ ಮಾಂಗಲ್ಯ ಯೋಗ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಪಿ ಲೀಲಾ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ವಿಜಯ ನರಸಿಂಹ ಅವರ ಒಂದು ರಚನೆಯನ್ನ ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1958 ತೆರೆ ಕಂಡಿರುವಂತಹ ವರ್ಷದ ಅದ್ಭುತವಾದಂತಹ ಗೀತೆ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂದಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಆಶಾ ಸುಂದರಿ ಎನ್ನುವಂತ ಒಂದು ಚಿತ್ರದ ಗೀತೆ, ಗುಟ್ಟೇನಿದೆ ಗಟ್ಟಿ ಮಾತು ಎನ್ನುವಂತ ಒಂದು ಗೀತೆ. ಇದು 1960 ತೆರೆ ಕಂಡಿರುವಂತಹ ಒಂದು ವರ್ಷ. ಇದು ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆ, ಹಾಗೆ ಸೂರಾಲು ದಕ್ಷಿಣಮೂರ್ತಿ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್, ಕೃಷ್ಣಕುಮಾರಿ, ಹರಿಣಿ ಹಾಗೂ ರಾಜಶ್ರೀ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಹಾಗೆ ಶ್ರೋತೃ ಬಾಂಧವರೇ, 1950-64 ದಶಕದ ಹಾಡುಗಳನ್ನ ಕೇಳಬೇಕೆ? ಹಾಗಿದ್ದರೆ ರೇಡಿಯೋ ಕುಂದಾಪುರದಲ್ಲಿ ಬರುವಂತಹ ಸುಮಧುರವಾದಂತಹ ಅಮರ ಮಧುರ ಪ್ರೇಮ ಎನ್ನುವಂತಹ ಒಂದು ಅದ್ಭುತವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಆಲಿಸಿ ಅಂತ ಹೇಳ್ತಾ ಇದೀಗ ಒಂದು ಸುಂದರವಾಗಿರುವಂತಹ ಚಿತ್ರಗೀತೆಯನ್ನ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ವೀರ ಕೇಸರಿ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಮೆಲ್ಲುಸಿರೆ ಸವಿಗಾನ ಎನ್ನುವಂತ ಒಂದು ಗೀತೆಯನ್ನ ಘಂಟಸಾಲ ಹಾಗೂ ಪಿ ಸುಶೀಲ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಸೂರಟ್ ಅಶ್ವಥ್ ಅವರ ಒಂದು ರಚನೆಯನ್ನ ಕೇಳೋಣ. ಘಂಟಸಾಲ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1963 ತೆರೆ ಕಂಡಿರುವ ವರ್ಷದ ಒಂದು ಅದ್ಭುತವಾದ

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಇದೀಗ ವೀರ ಕೇಸರಿ ಎನ್ನುವಂತಹ ಒಂದು ಚಿತ್ರದ ಗೀತೆ ಇದೀಗ ಪ್ರಸಾರ ಮಾಡ್ತಾ ಇದ್ದೇವೆ. ತಮಗೆಲ್ಲ ಗೊತ್ತಿರಬಹುದು ವೀರ ಕೇಸರಿ ಎಂದೊಡನೆ ಗೀತೆ ಬರುವುದು ಯಾವುದೆಂದರೆ ಸ್ವಾಭಿಮಾನದನಲ್ಲೇ. ಎಂತಹ ಒಂದು ಅದ್ಭುತವಾದಂತಹ ಗೀತೆ ಶ್ರೋತೃ ಬಾಂಧವರೇ, ಅದು ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿದ್ರೆ ಹೇಗಿರುತ್ತೆ ಅನ್ನೋದನ್ನ ಇದೀಗ ನಾವೆಲ್ಲ ಸೇರಿ ಕೇಳಿ ಆನಂದಿಸೋಣ ಈ ಒಂದು ಮುದ್ದಾದ ಚಿತ್ರಗೀತೆಯನ್ನ.

ತುಂಬು ಹರೆಯದ ಹೊಸ ಹೆಣ್ಣೆ ಒಲೆಯ ಮೇಲಿನ ಹಸಿ ಬೆಣ್ಣೆ ತುಂಬು ಹರೆಯದ ಹೊಸ ಹೆಣ್ಣೆ ಒಲೆಯ ಮೇಲಿನ ಹಸಿ ಬೆಣ್ಣೆ ಕೀರ್ತಿ ತುಂಬನೆ

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ. ನೀವು ಕೇಳ್ತಾ ಇದ್ದೀರಾ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ವೀರಕೇಸರಿ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಎಲ್ಲ ನಿನಗಾಗಿ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಗಾಳಿ ಗೋಪುರ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಇದು ಘಂಟಸಾಲ ಹಾಗೂ ರೇಣುಕ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಜಿವಿ ಅಯ್ಯರ್ ಅವರ ಒಂದು ರಚನೆಯನ್ನ ಕೇಳೋಣ. ಟಿ ಜಿ ಲಿಂಗಪ್ಪ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1962 ತೆರೆ ಕಂಡಿರುವಂತಹ ವರ್ಷದ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

Hey,

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸ್ವರ್ಣ ಗೌರಿ ಎನ್ನುವಂತ ಒಂದು ಚಿತ್ರದ ಗೀತೆ, ಬಾರೇ ನೀ ಚೆಲುವೆ ಎನ್ನುವಂತ ಒಂದು ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕರೀಂ ಖಾನ್ ಅವರ ಒಂದು ರಚನೆಯನ್ನು ಕೇಳೋಣ. ವೆಂಕಟ ರಾಜು ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1962 ತೆರೆ ಕಂಡಿರುವಂತಹ ವರ್ಷದ ಅದ್ಭುತವಾದಂತಹ ಗೀತೆ.

0: ಬಂದಿ.
1: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದರಲ್ಲಿ ಇದೀಗ ಸ್ವರ್ಣ ಗೌರಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಬಾರಿ ಚಂದ್ರಮ್ಮ ಎನ್ನುವಂತಹ ಒಂದು ಕರೀಂ ಖಾನ್ ಅವರ ಒಂದು ರಚನೆಯ ಈ ಒಂದು ಗೀತೆಯನ್ನ ಇದೀಗ ಪ್ರಸಾರ ಮಾಡ್ತಾ ಇದ್ದೀವಿ. ತಾವೆಲ್ಲ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಅದ್ಭುತವಾದಂತಹ ಗೀತೆಯನ್ನ ಪ್ರಸಾರ ಮಾಡ್ತಾ ಇದೀವಿ. ವಿಜಯನಗರದ ವೀರ ಪುತ್ರ ಎನ್ನುವಂತ ಒಂದು ಚಿತ್ರದ ಗೀತೆ, ಅಪಾರ ಕೀರ್ತಿ ಪಡೆದ ಎನ್ನುವಂತ ಒಂದು ಗೀತೆಯನ್ನ ಡಾಕ್ಟರ್ ಪಿ ಪಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತ ಕಂಠಸಿರಿಯಲ್ಲಿ ಈ ಒಂದು ಗೀತೆ, ಇದು 1961 ತೆರೆ ಕಂಡಿರುವಂತ ವರ್ಷದ ಅದ್ಭುತವಾದಂತ ಗೀತೆ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

मिलन की देला।

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಆನಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ

0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ HS ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವ್ರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಇದು ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲೇ ಭಾರಿ ಖುಷಿ ಆಯ್ತು ನಂಗೆ. ಇವ್ರನ್ನ ಕಂಡ್ರೆ ಖುಷಿ ಆಗ್ತದೆ ಅಂತಕ್ಕಂತ ಕೇಳ್ರೆ, ಇವ್ರ ಮಾತು ಅಷ್ಟು ಲೈಕ್ ಆ ಅಣ್ಣನ ಹತ್ರ ಒಂದು ಮಾತಾಡ್ರದಕ್ಕೆ ಹೊತ್ತು ಮಾತು ಹಿಂದೆ ಆಡಿ ಆಯ್ತು. ನಮ್ಮ ಸೆಂಟೆನ್ಸ್ ಮುಗಿರೊಳಗೆ ಇವ್ರದ್ದು ಹೊತ್ತು ಅದು ಯಾರ ಬಾಯಿಗೆ ಬಜ್ಜಿ ಹಾಕಿದ್ದೋ ಗೊತ್ತಿಲ್ಲ. ಇದಕ್ಕಿಂತ ಮುಂಚೆ ರೇಡಿಯೋ ಕುಂದಾಪುರಕ್ಕೆ ಬಂದಾಗ ಅವ್ರು ಒಂದ್ಸಲ ಹೇಳದ್ ನೆನಪಪ್ಪ, ಅಜ್ಜಿ ಏನು ಅಂದಳೆ, ಅಜ್ಜಿಂದಲೇ ಎಲ್ಲ ಬುಳುವಳೆ ತಕೊಂಡಿರಿ, ಎಲ್ಲರೂ ಆಸ್ತಿ ಮನೆ ಗೆದ್ದಿ ಎಲ್ಲ ಕೇಳ್ರಿ. ಇವ್ರು ಹಾಗಲ್ಲ, ಅಜ್ಜಿ ಹತ್ರ ಇರೋ ಜನಪದ ಸಂಸ್ಕೃತಿಯನ್ನ ಬಳುವಳಿಯಾಗಿ ತಕೊಂಡು ನಮ್ಮ ಇಡೀ ಕುಂದಾಪುರದಲ್ಲಿ ಮನೆ ಮಾತಾಗಿರುವ ಹುಡುಗ. ಹುಡುಗ ಅಂದಳೆ ನೀವು ಕೇಳ್ರ ಅಲ್ಲ, ಕೆಲವು ಸಲ ಹೆಂಗಸರು ಆತ್ರಿ. ಇವರು ಹೆಂಗಸರ ಪಂಚಾಯತಿಯಲ್ಲಿ ಭಯಂಕರ ಫೇಮಸ್. ಇವ್ರು ಫೇಮಸ್ ಅದ್ ಮಾತ್ರ ಅಲ್ಲ, ಇಡೀ ಊರಿಗೆ ಇವ್ರ ಊರ ಹೆಸರ ಗೊತ್ತಿರ್ಲಿಲ್ಲ. ಇವ್ರ ಊರನ್ನು ತುಂಬಾ ಫೇಮಸ್ ಮಾಡಿದವರು. ವೃತ್ತಿಯಲ್ಲಿ ಸಿವಿಲ್ ಎಂಜಿನಿಯರ್, ಮನೆ ಕಟ್ಸಿ ಕೊಡ್ತಾರ. ಅವ್ರ ಮನೆನೇ ಸೂಪರ್ ಆಗಿ ಕಟ್ಟಿ ನಂಬ ನಾನು ಹೈಕಷ್ಟೇ ಕಾಣ್ಲ ಇನ್ನು. ಆದ್ರೆ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ, ನಂಬದಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಇವರದ್ದು ಕಾರ್ಯಕ್ರಮ ಇರತ್ತ. ಜೊತೆಗೆ ಅದೆಷ್ಟೋ ಸನ್ಮಾನಗಳನ್ನ ಇವರು ಪಡ್ಕೊಂಡಿರ. ಅಂತಹ ವಿಶೇಷ ವ್ಯಕ್ತಿತ್ವದ ಈ ವ್ಯಕ್ತಿ ಯಾರಪ್ಪ ಅಂತ ಕೇಳ್ರೆ, ಅವರು ಬೇರೆ ಯಾರು ಅಲ್ಲ, ಚೇತನ್ ನೈಲಾಡಿ ಅವರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಿಮಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕರೆದಕ್ಕೆ ಭಾಳ ಖುಷಿ ಆಯ್ತು. ಇದಕ್ಕೂ ಮುಂಚೆ ಒಂದು ಕಾರ್ಯಕ್ರಮಕ್ಕೆ ಬಂದಿತ್ತು, ಹಿಂಗೆ ನೀವು ಮಾತಾಡ್ತಾ ಹೋರಿ, ನಾವು ಕೆಲವೊಂದು ವಿಚಾರಗಳ ಬಗ್ಗೆ ಆ ದಿವಸ ಮಾತಾಡಿತ್ತು. ಇವತ್ತಿನ ಕಾರ್ಯಕ್ರಮದಾಗ ಏನು ಮಾತಾಡೋದು, ಎಂತ ಮಾತಾಡೋದು ಅಂದಳಿ ಇನ್ನೀಗ ಶುರು ಮಾಡುವ. ಹಾಗೆ ಕೇಂತಿಪ್ಪಾರ ಎಲ್ಲರಿಗೂ ನನ್ನ ಕಡೆಯಿಂದ ಮೊದಲ ಮುಂಚೆ ಒಂದು ನಮಸ್ಕಾರ ಹೇಳ್ಕೊಂತ ಇದ್ದೀವಿ.
2: ಸೂಪರ್ ಮಾತಾಡ್ರಿ ಕಣಿ, ಹೆಂಗೆ ಸ್ಪೀಡು ಅದು, ಎಲ್ಲಿಂದ ಸ್ಟಾರ್ಟ್ ಆತಂದ ಗೊತ್ತಿಲ್ಲ, ಎಂಡು ಮಾತ್ರ ಮತ್ತೆಲ್ಲೋ ಹೋಯ್ ಆಗಿರುತ್ತೆ. ಈಗ ಎಂತ ಗೊತ್ತಾ ಚೇತನ್, ಈಗ ಮಳೆ ಇನ್ನು ಬತ್ ಬತ್ ಬತ್ ಬತ್ ಬತ್ತು, ಒಂಚೂರು ಬಂತು, ಗುಡುಗು ಸಿಡ್ಲು ಬಂತು, ಮತ್ತೆ ಹೋಯ್ತಪ್ಪ ಬಿಸಿಲಪ್ಪ. ಎಂತಾತ್ತೋ ಈ ಸಲದ ಮಳೆಗಾಲ ಗೊತ್ತಿಲ್ಲ. ಆದ್ರೆ ಮೇ ಅಕೇರಿಗಂತೂ ನಮ್ಮಲ್ಲಿ ಗೆದ್ದಿ ಎಲ್ಲ ಹದ ಮಾಡಿ, ಯಾಕೆಂದ್ರೆ ಬೀಜ ಹಾಕಿ ರೆಡಿ ಮಾಡ್ಕ, ಇನ್ನು ನೆಟ್ಟಿ ಶುರು ಮಾಡ್ಕ. ನಮ್ಮದು ಮೇನ್ ಆಗಿರೋ ಒಂದು ಉದ್ಯೋಗ ಇದೆ ಅಲ್ದಾ, ಕೃಷಿ. ಕೃಷಿಯನ್ನು ನಂಬಿಕೊಂಡಿರೋ ನಾವು, ಇದ್ರ ಬಗ್ಗೆನೇ ನಾವು ಇವತ್ತು ಮಾತಾಡುವ. ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಹಳಿ ಹಂಬ್ಲ ಅಂತೇಳಿ ಇಂಥದ್ರ ಬಗ್ಗೆ ಎಲ್ಲ ಸುಮಾರು ಕಾರ್ಯಕ್ರಮ ಮಾಡಿದವ್ರು ನೀವು. ಇದನ್ನೆಲ್ಲ ತುಂಬ ಚಂದ ಇಷ್ಟು ಸಣ್ಣ ಏಜ್ ಅಲ್ಲೇ ಅರ್ತ್ಕೊಂಡಿರೋರು ನೀವು. ಇದ್ರ ಬಗ್ಗೆ ಹ್ಯಾಂಗ್ ಶುರು ಮಾಡತ್ ನಾವು, ಈಗ ಗೆದ್ದಿನ ರೆಡಿ ಮಾಡೋದು ಹೆಂಗೆ? ನೀವು ಕೃಷಿ ಮಾಡ್ತೀರ ಫಸ್ಟ್ ಆಫ್ ಆಲ್, ಅದನ್ನ ಒಂಚೂರು ಹೇಳಿ ನಮ್ಗೆ.
3: ನಮ್ದು ಮುಂಚಿಂದ ನಮ್ದು ಕೃಷಿ ಜೀವನವೇ, ನಮ್ಮ ಮನೆಗೆ ಗೆದ್ದಿತ್ತು, ನಾವು ಮುಂಚಿಂದ ಬೇಸಾಯ ಮಾಡ್ಕೊಂಡೆ ಬಂದಾರ. ಈಗಳು ಬೇಸಾಯ ಮಾಡ್ಕೊ ಹತ್ತು, ಹಂಗಂದಳಿ ಮುಂಚಿನ ಕಂಡಂಗೆ ಮೂರು ಬೆಳೆ ಬೆಳಕತ್ತಲೆ, ಕಾತಿ ಸುಗ್ಗಿ ಇದು ಕೊಳಕಿ ಇತ್ತಲ್ದ, ಕೊಳಕಿ ಮಾಡುವುದಿಲ್ಲ, ಸುಗ್ಗಿ ಮಾಡುವುದಿಲ್ಲ, ಒಂದು ಕಾತಿ ಒಂದು ಮಾಡುತ್ತೆ, ಅದು ಕಷ್ಟದಂಗೆ. ಮುಂಚಿನ ಕಂಡ ಮನ್ಸರ್ ಯಾರು ಸಿಕ್ಕೋರಿಲ್ಲಲ್ಲ ಕೆಲಸಕ್ಕೆ, ಹಂಗೆ ನಾವು ಎರಡು ಮಟ್ಟಿಗೆ ಎಷ್ಟೆಷ್ಟು ಆಗ್ತೋ ಅಷ್ಟು ಮಾಡ್ಕೊಂಡಿತ್ತು. ನೀವು ಹೇಳ್ರಿ ಈಗ ಮೇ ತಿಂಗಳ ಶುರುವಾತು, ಇನ್ನೀಗ ಮೇ ತಿಂಗಳ ಅಕೇರಿಗೆ ಅಂದಳಿ ಹೇಳ್ರಿ. ಅದೇ ನಮ್ಮ ಕುಂದಾಪುರ ಕನ್ನಡದಂಗೆ ಹೇಳಿದ್ರೆ ಮೇ ತಿಂಗಳ ಅಂತಿಲ್ಲ, ಇದೀಗ ಯಾವುದು ಬ್ಯಾಸಿ ತಿಂಗಳ, ಹಾ ಇದೀಗ ಬ್ಯಾಸಿ ತಿಂಗಳಂಗಿತ್ತು. ಇನ್ನು ಜೂನ್ ತಿಂಗಳ ಹಾ ಅರ್ಧ ಅಂದ್ರೆ ಸಂಕ್ರಾಂತಿ ಬಪ್ಪಲ್ ಗಂಟ ಬ್ಯಾಸಿ ತಿಂಗಳೇ, ಕಡೆಗೆ ಕಾರ್ ತಿಂಗಳು ಬರ್ತತ್ತ. ಈ ಕಾರ್ ತಿಂಗಳು ಇದೀಗ ಬ್ಯಾಸಿ ತಿಂಗಳಿಗಿಂತ ಮುಂಚೆ ಸುಗ್ಗಿದೆ, ಇದು ಹಗ್ಗಿನ ತಿಂಗಳು. ಇದೀಗ ಯಾವ್ದು ಹಗ್ಗ ಕಳೆದು ಬ್ಯಾಸಿ ಬಂತು, ಹಗ್ಗಿನ ತಿಂಗಳಂಗೆ ಒಂದು ಇದಿತ್ತು. ಯಾವ್ದು ಕೇಳದಿದ್ರೆ ನಾವು ಇದು ಮಾಡಿದ್ ಯುಗಾದಿ ಹಬ್ಬ,
2: ಹೌದು
3: ನಮ್ಮ ಯುಗಾದಿ, ಹಾ ಯುಗಾದಿ ಹಬ್ಬ ಅಂತೂ ಇಲ್ಲ ನಾವು ಕುಂದಾಪುರ ಕನ್ನಡದಾಗ, ಆರೂಢ ಹಬ್ಬ ಅಂತ ಹೇಳುದು. ನಮ್ಮ ಕೃಷಿ ಪರಂಪರೆ ಈ ವರ್ಷದ ಕೃಷಿ ಎಲ್ಲಿಂದ ಶುರುವಾತ್ ಕೇಳದಿದ್ರೆ ಆರೂಢ ಹಬ್ಬದ ಅರ್ಬಿ ಶುರುವಾಪದ್ ನಮ್ದು. ಅದು ಹ್ಯಾಂಗೆ ಅಂದಳಿ ಹೇಳೋದಿದ್ರೆ, ಆರೂಢ ಹಬ್ಬದ ದಿವಸ ಅಂದ್ರೆ ಸಂಕ್ರಾಂತಿ ಬತ್ತಿಲ್ಲ, ಸಂಕ್ರಾಂತಿ ಪಾಡಿ ತಿಂಗೋಡಮ್, ನಾವು ತಿಂಗೋಡ ದಿವಸ ಯುಗಾದಿ ಹಬ್ಬ ಬತ್ತತ್ತ ಆರೂಢ ಹಬ್ಬ. ಆ ಆರೂಢ ಹಬ್ಬದ ದಿವಸ ಬೆಳಗತ್ತ ಬೇಗ ಎದ್ದು ಆಗಲಿಕ್ಕೆಲ್ಲ ಹೋರಿ ಅಲ್ದ, ಹೋರಿ ತಕೊಂಡು ನಮ್ಮ ಸಾಗುವಳಿ ಭೂಮಿ ಏನಿತ್ತು ಅದ್ರ ಒಂದು ಗೆದ್ದಿನ ಒಂದು ಆರು ಸುತ್ತು ಹೂಡುದು, ಅದಕ್ಕೆ ಆರು ಹೂಡು, ಆರು ಸುತ್ತು ಹೂಡುವುದನ್ನ ಆರು ಹೂಡು ಹಬ್ಬ. ಅದು ಯಾಕಂದಳಿ ಕೆಲವರಿಗೆ ಗೊತ್ತಿಲ್ಲ, ಆರು ಹೂಡ ಹಬ್ಬ ಆರು ಹೂಡ ಹಬ್ಬ ಅಂತ ಆರು ಹೂಡು. ಆರು ಸುತ್ತನ್ನು ಹೂಡುವಂತದ್ದು.
2: ಸಂಕ್ರಾಂತಿ ಆದ್ದು ನೆಕ್ಸ್ಟ್
3: ತಿಂಗೋಡ್ ದಿವಸ ಇದು ಬಾಬು ಯುಗಾದಿ ಹಬ್ಬ ಬಾಪು ನಮ್ ವರ್ಷ ಶುರು ಅಂದೆ ಅಲ್ದ. ಈಗ ಚಾಂದ್ರಮಾನ ಸೌರಮಾನ ಎರಡಿತ್ತು ನಮ್ದು, ಈಗ ಸೌರಮಾನದಂಗೆ ನಾವು ಮಾಡುದು ಅದು ಆರು ಹೂಡ ಹಬ್ಬದ ದಿವಸ ಅಂದ್ರೆ ತಿಂಗೋಡ್ ದಿವಸಕ್ಕೆ ಅದು ಬತ್ತ
2: ಆರು ಸುತ್ತು ಹೂಡುದು
3: ಗದ್ದಿನ ಆರು ಸುತ್ತು ಹೂಡುದು. ಈಗ ಆಗಳಿ ಕಲೆ ಅಂತ ಒಡೆ ಒಕ್ಕಲ ಕಾಲ ಇದಿತ್ತು ಹೌದಲ್ದ. ಆ ಕಾಲದಂಗೆ ಗೇಣಿ ಮೇಲೆ ಗೆದ್ದೆ ಎಲ್ಲ ಮಾಡುವಾರ. ಆಗಳಿಕೆ ಹ್ಯಾಂಗ ಕೇಳದಿದ್ರೆ ಈ ಗೆದ್ದಿನ ಮೊದಲ ಮುಂಚೆ ಹೋಯ್ ಒಂದು ಈಗ ಒಬ್ರು ಹೂಡ್ರನ್ ಮಾಡಿ ಆರು ಸುತ್ತ ಅದು ಮತ್ತೆ ಅದಕ್ಕೊಂದು ಲಿಖಿತ ಅಂದ್ರೆ ಏನು ಲಿಖಿತ ರೂಪದಲ್ಲ ಅಲಿಖಿತದಂಗೆ ಆ ಗೆದ್ದಿ ಈ ಸಲ ನೀವೇ ಬೇಸಾಯ ಮಾಡುದಂದ್ರೆ ಕ್ರಮ. ನೀವೀಗ ನಿಮ್ಮ ಮನೆಯವ್ರು ತಕೊಂಡೋಗಿ ಗೆದ್ದಿ ಯಾರು ಸುತ್ತು ಹುಡ್ರಿ ಅಂದ್ರೆ ನಿಮಗೆ ಯಾವ ವರ್ಷ ಸಾಗುವಳಿ ಮಾಡೋಕೆ, ಬೇರೆ ಯಾರು ಮಾಡೋಕಿಲ್ಲ.
2: ಹಾ,
3: ಬೇರೆ ಯಾರು ಅದನ್ನ ಹಿಡುಕಿಲ್ಲ, ಗೇಣಿ ಹಿಡುಕಿಲ್ಲ. ಹಾಗೆ ಆರು ಸುತ್ತು ಗೆದ್ದಿಯನ್ನು ಹೂಡಿ ಈ ಹೊಟ್ಟು ಸುಡುದು ಗೆದ್ದೆ ಸರಿ ಅಲ್ಲಿ ಮಿಗ್ಲಿ ರಾಶಿ ಆಯ್ಕೆ. ಮಿಗ್ಲಿ ಅಂದ್ರೆ ಬೇಸ ಸಂಖ್ಯೆ, ಸರಿ ಮಿಗ್ಲಿ ಅಂತಿಲ್ಲ ನಾವು. ಮಿಗ್ಲಿ ಆಯ್ಕೆ, ಮಿಗ್ಲಿ ಹಂಗೆ ಐದೋ ಏಳೋ ಒಂಬತ್ತೋ ಹಿಂಡಿ ಹೊಟ್ಟು ಹಾಕುದು ಗೆದ್ದೆಗೆ ಉದ್ದಕ್ಕೂ. ಆ ಹೊಟ್ಟಿನ ಎದುರು ಒಂದು ಅಷ್ಟೇ ಹಿಂಡಿ ಗೊಬ್ಬರ ಹಾಕುದು, ಒಂದು ಏಳಾರು ಏಳು ಒಂಬತ್ತಾರು ಒಂಬತ್ತು ಹಾಗೆ. ಕಡೆಗೆ ಅದಕ್ಕೆ ಮನೆಯಿಂದ ಒಂದು ಸೂಡಿ ಹಚ್ಕೋಬ್ದು. ಈ ಹೊಟ್ಟು ಹಾಕುದಕ್ಕೂ ಒಂದು ಕ್ರಮ ಇತ್ತು, ಹೊಟ್ಟೆ ಯಾವುದು ಹೊಟ್ಟಾತಿಲ್ಲ. ಈಗ ನಾವು ಇದನ್ನು ಮಾಡೋದು ಯಾವುದು ಹಗ್ಗಿನ ತಿಂಗಳಂಗೆ ಹೌದಾ. ಹಗ್ಗಿನ ತಿಂಗಳು ಅಂತ ಹೇಳಿದ್ರೆ ಸುಗ್ಗಿ ಬೆಳಿ ಬೆಳೆದ್ದು ಹೊಟ್ಟದಕ್ಕೆ ಆತಿಲ್ಲ. ಹಿಂದಿನ ಕಾಲ ಬೆಳೆದ ಕಾತಿದೆ ಹೊಟ್ಟಾಯ್ಕ ಅದಕ್ಕೆ. ಹಾ, ಕಾತಿದೆ ಚೆಟ್ಟೋ ಹೊಟ್ಟೋ ಎಂತ ಇದ್ದಾದ್ರೂ ಕಾತಿ ಕೊಯ್ಲಿಂದ ಬೆಚ್ಕೊಂಡಿರ್ಕೋ ಒಂದ್ ಸ್ವಲ್ಪ.
2: ಹೊಟ್ಟಂದ್ರೆ
3: ಈ ದುಂಬ ಭತ್ತ ಜಪ್ದಲ್ಲ, ದುಂಬ ಚೆಟ್ಟ ಗೆದ್ದಿದೆಲ್ಲ ತಲೆ ಸಿಕ್ಕತ್ತಲ್ಲ ಈ ನಮ್ಮ ಭತ್ತ ಬಡ್ದಾಗಳಿಕೆ ಜಪ್ದಾಗಳಿಕೆ ಅದ್ರದ್ದು
2: ಅದನ್ನ ಜಾಗೃತಿ ಮಾಡಿ
3: ಇಟ್ಕೊಂಡ್ಕೊಂಡಳಿ ಕ್ರಮ ಮುಂಚೆ. ಈಗ ಹಾಂಗಿಲ್ಲ ಬಿಡಿ, ಈಗೆಲ್ಲ ಮಿಷನ್ ಬೈತೆಲ್ಲ ಪಿಂಡಿ ಕಟ್ಟಿ ಹತ್ತು ಅದೆಲ್ಲ ಕಾಲೇ ಬದಲಾಯ್ತು. ಇದು ನಾವು ಹಳೆ ಕಡ್ತ ಹೇಳುದಾರೆ, ಹೊಸ ಕಡ್ತಲ್ಲ ಇದೆಲ್ಲ ಹಳೆ ಕಡ್ತ. ಹಳೆ ಕಡ್ತದ ಕ್ರಮ ಅಂದ್ರೆ ಹಿಂಗೆ ಒಟ್ಟ ಇದ ಕಾತಿದನ್ನ ಒಂದು ಹಿಂಡಿ ಎಲ್ಲ ಹಾಕಿ ಕಡಿ ಮನಿಂದ ಒಂದು ಸೂಡಿ ಹಚ್ಕೋಬಾಪದು. ಯಾಕೆ ಅದಕ್ಕೆ ಬೆಂಕಿ ಕೊಡ್ಕಲ್ಲ, ಹೊಟ್ಟು ಸುಡ್ಕಲ್ಲ. ಆ ಹೊಟ್ಟು ಸುಡು ಸುರಿಗೆ ಬೆಂಕಿ ಹಚ್ಕೋ ಸುರಿಗೆ ಅದು ಹ್ಯಾಂಗ ಕೇಳದಿದ್ರೆ, ಈ ದೀಪಾವಳಿ ಹಬ್ಬ ಕೈಲಿ ಯಾವುದೇ ಹಬ್ಬ ಕೈಲಿ ನಾವು ಸುಡು ಸುರಿಗೆ ಸೂಡಿ ಹಚ್ಚು ಸುರಿ ಹ್ಯಾಂಗ ಮಾಡ್ಕೊಂಡಿದ್ರೆ, ಮನೆಯಂಗ್ ಮೊದಲು ಚುಮ್ಣಿ ಹಚ್ಚಕ್, ಚುಮ್ಣಿ ಹಚ್ಚಿ ಚುಮ್ಣಿಯಿಂದ ಸೂಡಿ ಹಚ್ಚಕ್, ಸೂಡಿ ಹಚ್ಚಿ ಆ ಚುಮ್ಣಿನ ವಾಪಸ್ ನಂಗ್ಸಕ್, ನಂಗ್ಸಿ ಆ ಸೂಡೆಂಗ್ ಪುನಃ ಆ ಚುಮ್ಣಿನ ಉಳ್ಸಕ್ ಹಿಡ್ಸಕ್, ಇದೊಂದು ಕ್ರಮ. ಇದು ಮಾಡಿ ಯಾರ ಮೇಲೆ ಕಡೆ ನಾವು ಆ ಬೈಲಿಗೆ ಹೋಗಿ ಆ ಹೊಟ್ಟಿತ್ತಲ್ಲ ಹೊಟ್ಟಿನ ರಾಶಿಗೆಲ್ಲ ಬೆಂಕಿ ಹಾಕಿ ಸುಟ್ಟಿಕ್ಕಿ ಆ ಸೂಡಿನಲ್ಲೇ ಬಿಸಾಡಿ ಬಾಪಕ್ಕಿಲ್ಲ ಆ ಬೆಂಕಿ ಹಾಕಿ ಬಾಪಕ್ಕಿಲ್ಲ ವಾಪಸ್ ಮನೆ ತಕ ಬರ್ಕ್. ಮನೆ ತಕ ಬಂದು ಅದನ್ನ ಅಗ್ನಿ ಹಾಕು ಉರು ಅಗ್ನಿ ಒಲಿಗೆ. ಹಾ, ಮನೆ ಒಲಿಗೆ ಅದು ಇಡೀ ಸೂಡಿ ತಕೊ ನುರಿದಿರು, ಒಂದ್ ತಡ್ಕಾರು ಅದ್ರಾಗ ಒಂಚೂರು ಎಳಿ ತೆಗೆದಾರು ಮನೆ ಒಲಿಗೆ ಹಾಕುದು ಒಂದು ಕ್ರಮ. ಇದು ಹೊಡ್ಸುಡುದು
2: ಅಲ್ಲ, ಇದ್ರ ಹಿಂದಿನ ಉದ್ದೇಶ ಎಂತ ಅಂದ್ರೆ ಚಿಮ್ಣಿ ಹಚ್ಚುದು, ಚಿಮ್ಣಿ ನೆಂಗ್ಸುದು
3: ಅಂದ್ರೆ
2: ವಾಪಸ್ ಅದ್ರಲ್ಲಿ ಹಚ್ಚುದು.
3: ಅದ್ರ ಹಚ್ಚುದಂದ್ರೆ ಅದ್ರದ್ದು ಹಿಂದಿನ ಕ್ರಮ ಗೊತ್ತಿಲ್ಲ ನನಗೆ, ಯಾಕೆ ಮಾಡ್ತೀರಿ ಅನ್ನೋದು. ಅಂದ್ರೆ ಒಂದು ಮನೆಯಿಂದ ಒಂದು ಅಗ್ನಿ ತಕೊಂಡು ಹೋಗಿ ಮತ್ತೆ ಪುನಃ ಅದನ್ನ ಇದು ಮಾಡ್ತಲ್ಲ, ಮತ್ತೆ ಪುನಃ ಉರ್ಸುದು ಮನೆಯ ಜ್ಯೋತಿಯನ್ನ ಬೆಳಗುದು
2: ಒಂದು
3: ಕ್ರಮ ಆಗಿರುತ್ತೆ. ನಂಗ್ಸುಕಾಗಂ ಒಂದು ಕ್ರಮ ಇರಬಹುದೇನೋ, ಹಂಗೇನಾದ್ರು ಒಂದು ಕ್ರಮ ಇದ್ದಿರಬಹುದು. ಹಂಗೆ ಮಾಡಿ ಆದ್ಮೇಲೆ ಕಡೆಗೆ ಅದನ್ನ ನಾವೆಲ್ಲ ಮಾಡಿ ಹೊಟ್ಟೆಲ್ಲ ಸುಟ್ಟಿ ಬಂತಲ್ಲ. ಈ ಹೊಟ್ಟು ಸುಡ್ಕಾರ ಮುಂಚೆ ಈಗ ನೀವು ಕಾತಿ ಕೊಯ್ಲು ಮಾಡ್ರಿ, ಮನೆಗೆ ಒಂಚೂರು ಹೊಟ್ಟು ಉಳಿದಿತ್ತು ಅಥವಾ ಸುಗ್ಗಿದ್ ಮಾಡ್ರಿ ಅಂತದ್ದು ಇದಿತ್ತು, ಅದನ್ನ ತಕೊಂಡು ಹೋಗಿ ಯಾವ ಗೆದ್ದೆಗೂ ಸುಡುಕಿಲ್ಲ. ಈ ಆರೂಡ ಹಬ್ಬದ ದಿವಸ ಗೆದ್ದಂಗೆ ನಾವು ಹೊಟ್ಟು ಸುಡ್ಕಿದ್ರೆ ಮುಂಚೆ ಗೆದ್ದಂಗೆ ಎಂತದ್ನು ಸುಡುಕಿಲ್ಲ, ಆ ಗೆದ್ದೆ ಬೆಂಕಿ ತಾಗಿಸುಕಿಲ್ಲ. ಹಿಂದಿನ ಕ್ರಮ ಆರೂಡ ಹಬ್ಬದ ದಿವಸ ಏಗಳಿಗೆ ನಾವು ಹೊಟ್ಟು ಸುಡ್ತೋ ಅದ್ರ ಪಾಡಿ ಮೇಲೆ ಗೆದ್ದಿ ಸುಡ್ಮಣ್ಣು ಬೆಚ್ಚುದು ಇನ್ನೊಂದು ಬೆಚ್ಚುದು ಸುಡುದು ಎಡುವುದೆಲ್ಲ ಮಾಡ್ಲಾಕ್, ಅಲ್ಲಿಯವರಿಗೂ ಗೆದ್ದಿ ಬೆಂಕಿ ಹಾಕೋಕಿಲ್ಲ. ಹಿಂದಿನ ಕ್ರಮದಾಗ ಆರೂಡ ಹಬ್ಬ ಶುರು ಆಯ್ತು. ಆರೂಡ ಹಬ್ಬದಂಗೆ ನಾವು ಇದೆಲ್ಲ ಮಾಡ್ತೀವಿ. ಈಗ ಬೀಜ ಮೂರ್ತ ಎಲ್ಲ ಮಾಡ್ತೀವಿ. ಆರು ಹುಡಿ ಬತ್ತರಲ್ಲ, ಆರು ಹುಡಿ ಬಬ್ದು ಹೋರೆಂಗೆ ಹೋರೆಂಗ ಆರು ಹುಡಿ ಬರುವಂಗೆ ಒಂದು ಹಾಡಿತ್ತು. ಅದಕ್ಕೆ ಆರು ಹುಡಿ ಬರುವಂಗೆ ಯಾರಮ್ಮ ನೀವಿಲ್ಲಿ ತಾರೆ ಬಿಂದಿಗೀಯ, ತಾರೆ ಬಿಂದಿಗೀಯ ತಕ್ಕಂಡು ನಮ್ಮ ನೀ ಕೋಣಾನ ಸಿರಿಪಾದ ತೊಳಿ ಬನ್ನಿ ಅಂದ್ರೆ ಆ ಹೋರಿಗೂ ಒಂದು ಎಷ್ಟು ಪ್ರಾಮುಖ್ಯತೆ ಕೊಡ್ತಿದ್ರು ಕಣಿ. ಹೋರಿ ಕಾಲೆಲ್ಲ ತೊಳಸುದೆಲ್ಲ ಕ್ರಮ ಇತ್ತ. ಸಿರಿಪಾದ ಅಂತ ಹೇಳ್ರೆ ನಾವು ಕೃಷಿಯನ್ನ ಅವಲಂಬಿತ ಜೀವನ ನಮ್ದು. ಕೃಷಿಗೆ ಹೋರಿ ಅವಲ್ಲ ಅಲ್ದೆ ನಾವು ಹ್ಯಾಂಗೆ ಅಂತೇಳಿ ನಾವು ಒಂದು ಹಾ ದೇವ್ರೆ ನಿಜವಾಗಿ ದೇವ್ರೆಪ್ಪ ನಾವು ಒಂದು ಹೊತ್ತಿನ ಊಟ ತಿನ್ನಕಾರು ಆ ಕೋಣ ಅಲ್ದಿರ ನಮ್ಗೆ ಏನ್ ದಿಕ್ಕಿತ್ತು. ಅದರಿಂದ ಮುಖಾಂತರವೇ ಗೆದ್ದಿಯೆಲ್ಲ ಉಳುಮೆ ಮಾಡಿ ಅಂದ್ರೆ ಅದಕ್ಕೆ ಅಷ್ಟು ಪ್ರಾಶಸ್ತ್ಯ ಕೊಟ್ಟಿರ್ ಆ ದಿವಸ ಸ್ಥಾನ ಕೊಟ್ಟಿರ್
2: ಭಾವ ಎಷ್ಟಿದೆ
3: ಎಷ್ಟಿತ್ತು ಕಾಣಿ. ನಾವು ಅವಿಂದ ನಾವು ಅಂಬದ್ನೆ ಒಂದು ಕ್ವಾಣನ ಸಿರಿಪಾದ ತೊಳಸ್ಕಾರೆ ಕಣಿ ಅದನ್ನ ಅಷ್ಟೊದಿ ನಾವು ಎಲ್ಲ ಅಹಂಕಾರವನ್ನು ಬಿಟ್ಟಿರ್ಕ. ಹಾ, ಅವಕ್ಕೆ ಮೊದಲು ನಾವು ಶರಣಾಯ್ಕೆ ಇವಿಂದ ನಾವು ಒಂದಳಿ ಅಂತ ಒಂದಿದ್ದು ಅವು ಸಿರಿಪಾದವನ್ನು ತೊಳಸಿ ಅಂದಳಿ ಹೇಳಿ ಒಂದೊಂದು ಹಾಡಂಗಿತ್ತು. ಅಂದ್ರೆ ಸಿರಿಪಾದ ತೊಳಸ್ತಿದ್ದೀರ ಅಂಬ್ರ ಮುಂಚಿನ ಕಾಲದ ಮೊದಲು ಮುಂಚಿನದಲ್ದ ಹೂಂಟಿ ಈಗ ಮಾಡುದು ಅಷ್ಟೇ ಮೊದ್ಲಲ್ಲ ಅದ ಶುರು. ಕಡೆಗೆ ಅದನ್ನೆಲ್ಲ ಮಾಡಿ ಆಯ್ತು. ಕಡೆಗೆ ಈ ಕ್ರಮ ಆದ್ಮೇಲೆ ಅದು ಆರೂಢ ಹಬ್ಬ ಹತ್ತು ದಿನಕ್ಕೆ ಹಗ್ಗಿನ ತಿಂಗಳು ಹತ್ತು ಹಬ್ಬಂಗೆ ಇದು ಬತ್ತತ್ತು ಹತ್ರವಾದಿ ಹಬ್ಬ.
2: ಹತ್ರವಾದಿ.
3: ಹಾ, ಹತ್ತರ ಅವಧಿ, ಹತ್ತ ಸರಿ ಅದನ್ನ ಹೇಳೋದ ಹಂಗೆ. ಹತ್ರವಾದಿ ಹಬ್ಬ, ಹತ್ರವಾದಿ ಹಬ್ಬ ಅಂದ್ರೆ ಪಕ್ಕನೆ ಯಾರಿಗೆ ಅಂದಾಜ್ ಆತಿಲ್ಲ. ಹತ್ರವಾದಿ ಹತ್ರವಾದಿ ಅದನ್ನ ಬಿಡಿಸಿಕೊಂಡ್ರೆ ಅದು ಹತ್ತರ ಅವಧಿ. ನಾವು ಕುಂದಾಪುರದಾರ ಪಾಸ್ಟ್ ಹೇಳಕ್ ಹೋಗಿ ಅದು ಹಂಗ ಹಬ್ಬ. ಹತ್ರವಾದಿ ಹತ್ರವಾದಿ ಹಬ್ಬಕ್ಕೆ ಏನ್ ಮಾಡ್ತಾರೆ ಕೇಳದಿದ್ರೆ, ಈ ವರ್ಷ ನಾವು ಗೆದ್ದಿ ಬೀಜ ಹಾಕಲ್ದ ಇನ್ನೀಗ ಗೆದ್ದಿ ಬೀಜ ಹಾಕು ಸುರಿಗೆ ಯಾವ್ದಾರು ಮನೇದು ನಮ್ದು ಯಾವ್ದಾರು ಒಂದು ಗೆದ್ದೆ ಅಗೇಡಿ ಮಾಡು, ಗೆದ್ದೆ ಅಗೇಡಿ ಗೆದ್ದೆ ಇರತ್ ಕಣಿ ಹೆಚ್ಚಾಗಿ ಅದ್ರಂಗೆ ಮಾಡುದು. ಅಗೇಡಿ ಗೆದ್ದಂಗೆ ಈಶ ಆಗ್ನೇಯ ಮೂಲಿ, ಈ ಆಗ್ನೇಯ ಮೂಲ್ಯಂಗೆ ಎಂತ ಮಾಡ್ತಾರೆ ಕೇಂದ್ರದಿದ್ರು, ಒಂದು ಹಾರಿ ತಕೊಂಡು ಅದು ಹಾಗೆ ಬೆಳಗಿನ ಜಾಮ ಬೇಗ ಎದ್ದ ಒಂದು ಮಿಂದ ಒಂದು ಪಾತ್ರಕ್ಕೆ ಒಂದಿಷ್ಟು ಭತ್ತ ಹಾಕೊಂಡು ಬೀಂಜದ ಭತ್ತ ಹಾಕೊಂಡು ಗೆದ್ದಿದ್ ಒಂದು ಬದಿ ಕಡ್ದು ಕೊಚ್ಚಿ ಸಾಫ್ ಮಾಡಿ ಕೊಚ್ಚಿ ಆಗ್ನೇಯ ಮೂಲ್ಯಂಗೆ ಕೊಚ್ಚಿ ಅದಕ್ಕೆ ಮೂರು ಮುಷ್ಟಿ ಭತ್ತ ಹಾಕೋದು. ಹಿಂಗೆ ತಳದು ತಳದು ಅದ್ರ ಮೇಲೆ ಪುನಃ ಮಣ್ಣನ್ನು ಹಾಕಿ ಬಿಡೋದು. ಮಣ್ಣನ್ನು ಹಾಕಿ ಅದಕ್ಕೊಂದು ನಮಸ್ಕಾರ ಎಲ್ಲ ಮಾಡ್ಕೊಂಡು ಗೈಡಿ ದೇವರಿಗೆಲ್ಲ ಹೇಳ್ಕಂ ಈ ವರ್ಷದ ಬೆಳೆ ಶುರು ಮಾಡತ್ತೆ ಒಳ್ಳೇದಾಗಲಿ ದೇವರೇ, ಏನು ತೊಂದರೆ ಆದಿದ್ದಂಗೆ ಒಳ್ಳೆ ರೀತಿ ನಡೀಲಿ ನಡೆಸಿ ಕೊಡಿ ದೇವರೇ ಅಂತ ಕೇಳ್ಕಂದು. ಕಡೆ ನಾವು ಬೆಳೆದ ಭತ್ತನು ಗೈಡಿ ಕೊಡು ಕ್ರಮ ಇತ್ತು ನಮ್ಮಲ್ಲೆಲ್ಲ, ಅದನ್ನೆಲ್ಲ ಬೇಡ್ಕಂತ ಕಡಿಕದಾದ ಮೇಲೆ ಅದು ಅದು ಹತ್ರವಾದಿ ಹಬ್ಬ. ಈ ಹತ್ರವಾದಿ ಹಬ್ಬಕ್ಕೆ ಹಿಂದಿನ ಕಾಲದಂಗೆ ಹತ್ತು ಬಗೆ ಪದಾರ್ಥ ಮಾಡ್ತಿದ್ದೀರಾ ಅವ್ರು ಕೆಲವರು ಹೇಳುದು, ಆರು ಹಬ್ಬಕ್ಕೆ ಆರು ಬಗೆ, ಹತ್ರವಾದಿ ಹಬ್ಬಕ್ಕೆ ಹತ್ತು ಬಗೆ ಎಲ್ಲ ಮಾಡ್ತಿದ್ದೀರಾ ಅಂದಲ್ಲಿ ಒಂದು ಮಾತಿನಷ್ಟಕ್ಕೆ ಹೇಳ್ತಾರೆ ಗೊತ್ತಿಲ್ಲ ನನಗೆ. ಕಡೆಗೆ ಈ ಹತ್ರವಾದಿ ಹಬ್ಬಕ್ಕೆ ಆ ಬೀಜ ಮುಹೂರ್ತ ಮಾಡ್ತಾರಲ್ಲ ಅದ್ರ ಹಿನ್ನೆಲೆ ಏನಂದ್ ಕೇಂಡಾಗಳಿಕೆ ನಾವು ಈ ವರ್ಷದ ಬೀಜವನ್ನು ತೆಗೆದಿಡತ್ತೆ ಗೆದ್ದಿಗೆ ಯಾವ್ದು ಬೀಜ ಬೇಕಂದಲ್ಲಿ ಒಂದೊಂದಕ್ಕೆ ಒಂದೊಂದು ನೆಲ್ಲು ಇತ್ತು. ಹೌದಲ್ದ ಈಗ ನಾವು ಕಾತಿಗೆ ನೆಲ್ಲು ಬೇರೆ, ಸುಗ್ಗಿ ನೆಲ್ಲು ಬೇರೆ, ಕೊಳಕಿ ನೆಲ್ಲು ಬೇರೆ, ಹಿಂಗೆಲ್ಲ ಇತ್ತು. ಒಂದಕ್ಕೆ ಎಲ್ಲದಕ್ಕೂ ಒಂದೇ ಆತಿಲ್ಲ, ಆಯಾ ಮಳೆಗಾಲಕ್ಕೆ ಬಪ್ಪ ಅಂತದ್ನ ಲಗ್ತಾಯಿ ಅದನ್ನು ಹಾಕ್ತಾರೆ. ಈಗ ಆ ಇದ್ರದ್ದು ಅದಕ್ಕೀಗ ನಾವು ಈಗ ಇದು ಮಾಡೋದು ಯಾವುದು, ಕಾತಿ. ಕಾತಿ ಮಾಡೋ ಸರಿ ಆ ಬೀಜನ ಹಾಕತ್ತಲ್ಲ ಮೊದಲು, ಹಿಂಗೆ ಹಾಕಿ ಕಾಮ್ದು ಒಂದು ಲೆಕ್ಕದಾಗ ವೈಜ್ಞಾನಿಕವಾಗಿ ಕಾಮ್ಕೊಂಡು ಸರಿ ಅದು ಬೀಜದ ಪರೀಕ್ಷೆ ಸಮೇತ ಹೋದವ್ರು. ಆ ಬೀಜ ಹುಟ್ಟುತ್ತಾ ಇಲ್ಲ ಅಂದ್ ಮುಂಚೆ ಹಾಕಿ ಪರೀಕ್ಷೆವನ್ನು ಮಾಡಿ ಕಾಮಂತ ಕ್ರಮ. ಒಂದ್ ವೇಳೆ ಅದೆಲ್ಲರೂ ಹುಟ್ಟದಿರಿ ಬೀಜ ಬದಲಾವ್ರು ಮಾಡ್ಲಕ್ಕಲ್ದ, ಅಲ್ದೆ ಇದ್ರ ಅಷ್ಟು ಬೀಜ ತಕೊಂಡು ಆಗೇಡಿ ಪೂರ ಬಿಕ್ಕಿ ಯಾರ ಮೇಲೆ ಅದು ಬೆದಿಯು ಬತ್ತಿಲ್ಲ ಇತ್ತು, ಮನೆಗೆ ಇದ್ರ ಒರ್ಲಿ ಹಾಕಿ ಕುಟ್ಟಿ ಉಣ್ಲಕ್ಕೆ ಇತ್ತು, ಉಂಡಿದ್ದಂಗು ಆಯ್ತು ಬೆದಿಯು ಬತ್ತಿಲ್ಲ ಅಲ್ದ ಹಾಳತ್ತಲ್ಲ, ಅದೊಂದು ಪರೀಕ್ಷಾ ಕ್ರಮ ಹೌದಾ ಇದ್ದಿತ್ತಂಬ್ರ. ಕಡೆಗೆ ಈ ಹತ್ರವಾದಿ ಎಲ್ಲ ಹಬ್ಬ ಆದ್ಮೇಲೆ ಹಾಂಗ ಮಳೆಗಾಲ ಎಲ್ಲ ಶುರು ಆತ್ತಲ್ಲ, ಆಗಳಿಕೆ ಎಲ್ಲ ಬದಿ ಎಲ್ಲ ಗೆದ್ದಿ ಮುಲ್ಲಿ ಗಿಲ್ಲಿ ಎಲ್ಲ ಕೊಚ್ಚಿ ಹೊದ್ದು ಮಾಡಿ ಇದು ಮಾಡಿ ಹಾಂಗ ಮಾಡಿ ಹಿಂಗೆ ಮಾಡಿ ಎಲ್ಲ ನಮ್ಮ ನಮ್ಮನೆ ಮಾಡ್ತಿದ್ದೀರಿ. ಈಗ ಟಿಲ್ಲರ್ ಟ್ಯಾಕ್ಟ್ರಿ ಅವೆಲ್ಲ ಬಪ್ಪಕ್ಕೆ ಹೋಯ್ ಅದನ್ನೆಲ್ಲ ಕೇಮಕ್ಕೆ ಇಲ್ಲ ಆ ಕ್ರಮ ಏನು ಗೊತ್ತಿಲ್ಲ. ಒಂದು ಮುಲ್ಲಿ ಅಂತ ಕಿಚ್ಚಿಡೋದು ಇಲ್ಲ ಇಪ್ಪದಿ ಹಾಂಗೆ ಒಂದೇ ಭತ್ತ ಒಂದೇ ಆಗೇಡಿ ಹುಡ್ತಾ ಒಂದೇ ಬೀಜ ಹಾಕ್ತಾ. ಮುಂಚೆ ಹಾಂಗಲ್ಲ, ಇವತ್ತು ಈ ದಿವಸದಾಗ ಹ್ಯಾಂಗೆ ಕೇಳೋದಿದ್ರ ಟಿಲ್ಲರ್ ನನಗೆ ಪುರ್ಸೋತ ಆ ದಿವಸ ಆಗಳಿಕೆಲ್ಲ ದಿನ ಗಳಗಿ ಹೊತ್ತಲ್ಲ ಕಾಂತಿದ್ದೀರ ಇಂತಿಂಥ ಮಳಿಗೊಂದು ಬೆಳೆದು ಐತಿ, ಇವತ್ತು ಅವ ಈ ಬೈಲಿಗೊಂದು ಟಿಲ್ಲರ್ ತಕ ಬಂದ ಅಂತ ಹೇಳ್ರಿ ಇವ್ನ ಕೆಲ ಇವತ್ತು ದಿನ ಒಳ್ಳೇದಿಲ್ಲ ಇವತ್ತು ಆತಿಲ್ಲ ನಾಳೆಗಂದ್ರೆ ನೀವು ಕೊಚ್ಚಿ ಆಗಿಡಿ ಹಾಯ್ಕಣಿ ನಮ್ಗೆ ಆತಿಲ್ಲ ನಂಗೆ ಬೇರೆ ಬದಿ ಹೋಯ್ಕಂತ್ರೆ. ಈಗ ಹಾಂಗೆ ಅಪ್ಕೊಯ್ ಒಂದೇ ಅರ್ಕಲ್ ಕೀಳುದು ಒಂದೇ ಆಗೇಡಿ ಹೂಡುದು ಅಂದೇ ಬೀಜ ಚೊಲ್ಲುದು ಹಾಂಗೆ
2: ಮಾಡ್ತಾರೆ.
3: ಅರ್ಕಲ್ ಕೀಳುದು ಅಂತ ಹೇಳ್ರಿ ಈಗ ಮುಂದೆ ಹೇಳ್ತೀನಿ ನಾ ಮಾತಾಡ್ತೀನಿ ಗೆದ್ದಿಗೆ ಜಡ್ಡಿ ಇರತ್ ಕಣಿ ಅದನ್ನ ತೆಗೋದು. ಈ ಆಗಳಿಕೆ ಅಂತ ಮಾಡ್ತಿದ್ರು ಕೇಳದಿದ್ರೆ ಈ ಮೊದಲಿಗೆ ಅಗೇಡಿ ಮಾಡುವ ಹಿಂದಿನ ಕಾಲದಾಗಂಬ್ರು ಬಹಳ ಹಿಂದೆ ಒಂದ್ ಅಗೇಡಿ ಮಾಡ್ಕರ 14 ಸಲ ಹುಂಟಿ ಮಾಡ್ತಿದ್ದೀರ ಆಲೋಚನೆ ಮಾಡಿ. ಹಾ, ಈಗ ಇಡೀ ಅಷ್ಟು ಗೆದ್ದಿನ 14 ಸಲ ಹೂಡ ಹದಿನಾಲ್ಕು ಗೆದ್ದಿ ಯಾರು ಮಾಡುವಾರ ಇಲ್ಲಿ ಏನು ಒಂದು ಅಗೇಡಿ ಮಾಡುವ ಗೆದ್ದಿನೇ 14 ಸಲ ಹುಡ್ತಿದ್ರು. ಅಗೇಡಿ ಅಂದ್ರೆ ಅಷ್ಟು ಜಾಗೃತಿ ಮಾಡ್ತಾರೆ ಯಾಕೆ ಗೊತ್ತಾ, ಅಗೇಡಿ ನಾವು ಜಾಗೃತಿ ಮಾಡೋದು ಯಾಕೆ ಕೇಳದಿದ್ರು ಅದ್ರಂಗೆ ನಾವು ಇದು ಹಾಕೊಂಡ್ಕೆ ಅಂತಂದು ಹೇಳ್ರೆ ಸಾಗುವಳಿ ಮಾಡೋ ಸರಿಗೆ ಇದು ಹಾಕತ್ತೆ ಬೀಜ ಹಾಕತ್ತೆ. ಆ ಬೀಜ ವಕ್ಸಸಿ ಲಾಯ್ಕಾರ ಮಾತ್ರ ಅಲ್ಲದೆ ನಾವು ನಟ್ಟದ್ ಲಾಯ್ಕ ಆಗ್ತದೆ, ಅದಕ್ಕೋಸ್ಕರ ಅದು ಒಳ್ಳೆ ಪೌಷ್ಟಿಕಾಂಶ ಇರ್ಕದಕ್ಕೆ ಗಿಡಕ್ಕೆ ಯಾವ್ದು ಕಾಳಿ ಗಿಳಿ ಬಪ್ಪಕ್ಕಾಗಂದೇಳಿ ಮಣ್ಣನ್ನು ಅಷ್ಟು ಕೊಳಸಿ ಹದ ಮಾಡಿ ಅಷ್ಟು ಸಾಫ್ ಮಾಡಿ ಹಾಕಂತಿದ್ದೀರ.
2: ತುಂಬಾ ಜಾಸ್ತಿ ಕೇರ್ ಅಲ್ಲ,
3: ಜಾಸ್ತಿ ಕೇರ್ ಮಾಡ್ತಿದ್ದೀರ. ಆಗಳಿಕೆ ಹಾಗೆಲ್ಲ ಮಾಡ್ಕೊಂಡು 14 ಸುತ್ತಲ್ಲ ಹೂಡಿ ಮಾಡ್ತಾ ಇದ್ದೀರಾ ಆಗಳಿಕೆ. ಅದಕ್ಕೂ ಮುಂಚೆ ಆಗಳಿಕೆಲ್ಲ ಹಳ್ಳಿ ರಾಗಿ ಅಂದಾಳಿ ಎಲ್ಲ ಮಾಡ್ತಿದ್ದೀರಾ. ಈ ಹಳ್ಳಿ ರಾಗಿ ಅಂದಾಳಿ ಹೇಳದಿದ್ರೆ ಈ ಸಮಯ ಇದೀಗ ಯಾವ್ದು ಈ ಬ್ಯಾಸಿ ತಿಂಗಳು ಹಗ್ಗಿನ ತಿಂಗಳು ಇಲ್ಲ ಇದೆ ಹಗ್ಗಿನ ತಿಂಗಳು ಗಳಿತಲ್ಲ ಈ ಹಗ್ಗಿನ ತಿಂಗಳು ಅಕೇರಿಗೆ ಬ್ಯಾಸಿ ತಿಂಗಳು ಮೊದಲಿಗೆಲ್ಲ ಈ ಹೊಳೆಗಿದ್ದದ್ ನೀರಿಲ್ಲ ಆಗಲಿ ಮೋಟರ್ ಗೀಟ್ರಲ್ಲ ಇಲ್ಲ ಹೊಳೆಗಿದ್ದದ್ ನೀರಿಗೆ ಎಲ್ಲ ಕಟ್ಟ ಹಾಕಂತಿದ್ದೀರಲ್ಲ ಆ ನೀರನ್ನು ಮಗ್ದ ಗೆದ್ದಂಗೆ ನೀರು ತುಂಬಿಸಿ ಜಡ್ ಅರ್ಕಲ್ ಕೀಳು ಅರ್ಕಲ್ ಅಂತ ಹೇಳ್ರಿ ನೀವು ಎಂತ ಕೇಳ್ರಿ. ಈ ಗೆದ್ದಂಗೆ ಈಗ ಸಾಗುವಳಿ ಆದ್ಮೇಲೆ ಈ ಪಸಿಗೆಲ್ಲ ಜಡ್ ಹುಲ್ಲೆಲ್ಲ ಬೆಳಕಿರತ್ ಕಣಿ ಆ ಹುಲ್ಲನ್ನೆಲ್ಲ ಹೊಡಿ ಹೂಡ್ಕಲ್ದ ಅದಕ್ಕೆ ಅರ್ಕಲ್ ಕೀಳುದು ಅಂತ ಹೇಳುದು. ಆ ಮೇಲಿದ್ ಮಣ್ಣನ್ನು ಒಂದ್ ಸಲ ಹದ ಮಾಡ್ತಾರೆ ಕಣಿ ಅದನ್ನೆಲ್ಲ ಕೌಂಚ್ ಬೀಳುವಾಗ ಮಾಡುದಿಲ್ಲಿ ಆ ಮೇಲಿಂದ ಕೊಚ್ಚಿ ಅದು ಕೌಂಚ್ ಬೀಳೋದಕ್ಕೆ ಅದಕ್ಕೆ ಅರ್ಕಲ್ ಕೀಳುದು ಫಸ್ಟ್ ಸಾಲ ಅಂತ ಹೇಳ್ತಾರೆ. ಆ ಅರ್ಕಲ್ ಕೀಳುವಂಗ ಆಗಳಿಕ್ಕಿಂತ ಹಳ್ಳಿರಾಗಿ ಮಾಡುವಾರ ಗೆದ್ದಂಗೆ ನೀರು ನಿಲ್ಸ್ಕೊಂಡೆ ಅರ್ಕಲ್ ಕೀಳುದು ಅಂಬ್ರ ಅದು ನೀರು ನಿಲ್ಸ್ಕೊಂಡು ಕಡೆಗೆ ಅದನ್ನೆಲ್ಲ ಸಾಫ್ ಮಾಡಿ ಹೂಡಿ ಜಡ್ಡೆಲ್ಲ ಕೊಳಸಿ ಬೇರೆ ಬೇರೆ ಸಲ 3-4 ಸಲ ಎಲ್ಲ ಹಿಂಗೆ ಹಿಂಗೆ ಹೂಡಿ ಕಡೆಗೆ ಅದು ಕೊಳತೆ ಆದ್ಮೇಲೆ ಅದಕ್ಕೆ ಅಂತ ಮಾಡ್ತಾರೆ ಬೀಜ ಹಾಕುದು. ಬೀಜ ಹಾಕುದು ಅಂದ್ರೆ ಹಳ್ಳಿ ರಾಗಿ ಎಲ್ಲ ನೀರಾಗಿಯೇ ಮಾಡುದು, ಹೊಡಿಯಾಗಿ ಅಲ್ಲ ಅದು, ನೀರಾಗಿ ಬೇರೆ ಹೊಡಿಯಾಗಿ ಬೇರೆ.
2: ನೀರಾಗಿ ಅಂದ್ರೆ ಎಂತ
3: ನೀರಾಗಿ ಅಂದಾಳಿ ಹೇಳದಿದ್ರೆ ಈ ಬೀಜನ ಇವತ್ ನಾವೀಗ ಒಂದು ಯಾವ ಬೀಜ ಅಂತ ತೆಗೀತೀಗ ಗೆದ್ದಿಗೆ ಹಾಕೋಕೆ ಆ ಬೀಜನ ಹಿಂದ ಚೀಲದಂಗ್ ಕಟ್ಟಿ ನೀರ ನೆನ್ಸುದು
2: ಗೋಣಿ ಚೀಲದಾಗ.
3: ಹಾ,
2: ಅಲ್ಲೇ ಬೆದಿ ಬತ್ತ
3: ಹೊಳಿಗೆ ಹಾಕುದ, ಹೊಳಿಗೆ ಹಾಕಿ 24 ಗಂಟೆ ಆಯ್ತು ಅದಕ್ಕೆ.
2: ಇವತ್ತು ಹೊಳಿ ಅಂದ್ರೆ ಅದು ಸಿಹಿ ನೀರಿದ್ದು ಹೊಳಿ.
3: ಹೌದೌದು, ನಮ್ಮದೆಲ್ಲ ಸಿಹಿ ನೀರಲ್ಲ, ಉಪ್ಪು ನೀರು ಯಾಕ್ರೂ ಹಾಕಿ ತಕೊಂಡ್ಕೊಳಿತಿಲ್ಲ.
2: ನಮ್ಮದೇ ಉಪ್ಪು ನೀರು, ನೀವು ಹೊಳಿ ಅಂದ್ಕೊಳ್ಳೆ ನಮ್ ಗೋಣಿಚೀಲ.
3: ನಿಮ್ ಬದಿಗೆಲ್ಲ ಗುಮ್ಯೋ ಗಿಮ್ಯೋ,
2: ನಮ್ಮಲ್ಲೆಲ್ಲ ಇದು ಪಂಪ್ಸೆಟ್ ಟ್ಯಾಂಕ್ ಇತ್ತಲ್ಲ,
3: ಅದಕ್ಕೆ
2: ಹಾಕಿಬಿಡು.
3: ಹಾಗೆಲ್ಲ ಮಾಡ್ತೀರಿ? ನಮ್ಮ ಬದಿಗೆಲ್ಲ ಚಪ್ ನೀರು ಹೊಳಿ ಅಲ್ದ, ನಾವು ಹೊಳಿಯೋ ತೋಡೋ.
2: ಅಲ್ಲ ಮಾರೆ, ಹೊಳಿಗೆ ಹಾಕುದು ಯಾವ್ದು ಇರದೆ, ಬೊಳಕ ಗಿಳಕ
3: ಹೊಳಕೋತ್ಲ ಅದಕ್ಕೊಂದ್ ಬಳ್ಳಿ ಹಾಕಿ ಕೊಡ್ತಾರೆ. ಹೊಳಿಗೆ ಹಾಕಿ ಬಂದ್ರೆ ಯಾರ ಮನೆಗೆ ಹೋಗ ಕಡಿಕ ಚೀಲೆಯಲ್ಲಿ ಇರುತ್ತೋ ಇಲ್ಲಿ, ನಾವು ಇಲ್ಲಿ ಕಡ್ಲಿಗೆ ಬಂತ ಕಣ್ ಕಡಿಕೆ. ಹಂಗೆ ಅದನ್ನೇ ನೀರಂಗೆ ನೆನ್ಸಿ ಕಡಿಗೆ 24 ಗಂಟೆ ಆಯ್ದು. ಅದೇ ಇವತ್ತು ಹಾಕದ ಹೊತ್ತಿಗೆ ನಾಳೆ ಬೆಟ್ಟ ಹಾಕಿ, ಬೆಟ್ಟ ಹಾಕಿ ಮನೆ ತಕ್ಕ ಬಂದ
2: ಒಂದಿನ 24 hours.
3: ಹೌದು ಹೌದು, ಅದನ್ನ ಸಾಫ್ ಮಾಡಿ ಅಡಿ ಒಂದು ಕಲ್ಲು ಬೆಚ್ಚಿ ನುಕ್ಕಿ ಸೊಪ್ಪ ಅಂದ್ ಅತ್ತು ಗೊತ್ತಿತ್ತಲ್ಲ,
2: ನೆಲ ಓಡಿಸೋಕಲ್ಲ ಅದನ್ನ,
3: ನೆಲ ಓಡಿಸೋಕೆ ದರ್ಶನ್ ಮಾಡೋರು,
2: ದರ್ಶನ್ ಮಾಡೋರು ಕರೆಕ್ಟ್. ಅದು ಹೆಣ್ಣು ಪಾತ್ರಿಗಳು.
3: ಹೌದು ಹೌದು ಹೌದು, ಅವ್ರಕ ಹೆಂಗಿರತ್ತ ಅದಕ್ಕೆ ದೇವ್ರ ಒಲ್ಮಿ ಜಾಸ್ತಿ. ದೇವ್ರ ಕೂಡಲೆ ಬತ್ತ
2: ಸ್ಮೆಲ್ ಒಂಥರ ಲಾಯ್ಕ್
3: ಇರುತ್ತೆ.
2: ಈ ಅವಡಿ ಕಾಳು ಒಣಸುವತ್ತಿಗೆ ಒಣಸಿ ಡಬ್ಬಿಗೆಲ್ಲ ಹಾಕಿಡುವತ್ತಿಗೆ ಅದು ಕುಟ್ಟಿ ಗಿಟ್ಟಿ ಅಂತ ಬರ್ತಲ್ಲ,
3: ನಮ್ಮನೆ ಅದ್ ಬಿರ್ಸದ್.
2: ಬಿರ್ಸ್ ಅಂದ್ರೆ
3: ಬಿರ್ಸ್ ಅಂದ್ರೆ ಹೇಳ್ರಿ ಹ್ಯಾಂಗ ಅಂತ ಕೇಳ್ರಿ.
2: ಸ್ಟ್ರಾಂಗ್ ಸ್ಟ್ರಾಂಗ್ ಸ್ಮೆಲ್,
3: ಹೀಟ್ ಅದ, ಗರ್ಮಿ
2: ಗರ್ಮಿ
3: ಅದೊಂಥರ ಹೀಟ್, ಶಕಿಗಳು ಜಾಸ್ತಿ ಅದ್ರಾಗೆ. ಅದಕ್ಕೆ ಎಂತ ಮಾಡ್ತೀರಿ, ಈ ಭತ್ತನೆಲ್ಲ ಇದು ಮಾಡಿ ಅದು ನೀರಿನ ತೆಗೆದು ಅಡಿಯೆಲ್ಲ ಕಲ್ಲೆಲ್ಲ ಬೆಚ್ಚಿ ಗೋಣಿ ಚೀಲಕ್ಕೆ ಹಾಕಿ ಆ ಗೋಣಿ ಚೀಲಕ್ಕೆಲ್ಲ ಸಾಫ್ ಮಾಡಿ ನುಕ್ಕಿ ಸೊಪ್ಪನ್ನು ಮುಚ್ಚಿ ಅದ್ರ ಮೇಲೆ ಮತ್ತೊಂದಿಷ್ಟು ಚೀಲ ಎಲ್ಲ ಹಾಕಿ ಆ ಚೀಲದ ಮೇಲೆ ಕಲ್ಲು ಹರಿ ಬೆಚ್ಚುದು. ಅದು ಶಕಿಗೆ ಭತ್ತ ಬೇಗ ಮುಕ್ಕಿ ಅತ್ತಂದಾಳೆ. ಕಡಿಕ ಅಂದ ಹಾಕಿ ಯಾರು ಬೆಳಗತ್ತ ಹಾಂಗ ತಂದ್ ಮಾಡಿ ಯಾರ ಮೇಲೆ ಭಯಪ್ಪ ಮತ್ತ ಅದಕ್ಕೆ ನೀರ್ ಹಿಡುಕಿತ್ತು. ದಿನಾ ಎರಡೆರಡು ಸಲ ನೀರ್ ಹಿಡಿಕ್ ಹದಾ ಬೆಚ್ಚಗಿ ನೀರ್ ಇತ್ ಕಣಿ, ಉಗುರ್ ಚಪ್ಪಿ ನೀರ್. ಆ ಉಗುರ್ ಚಪ್ಪಿ ನೀರನ್ನ ತಕ ಬಂದು ಅದಕ್ಕೊಂಚೂರು ಬಾಯಿ ಬಿಡಿಸಿ ಅದ್ರೊಳಗೆಲ್ಲ ನೀರ್ ಹಾಕುದು. ಅಲ್ಲಿರ್ ಗೋಣಿ ಚೀಲದ ಮೇಲೆ ಆ ಬಿಸಿ ನೀರನ್ನ ಹಿಡುದು, ಹಿಡಿದು ಮತ್ ಪುನಃ ಹಂಗೆ ಮುಚ್ಚಿ ಬೆಚ್ಚೋದು. ಹಂಗೆ ಮುಚ್ಚಿ ಬೆಚ್ಚರ್ ಗತಿಗೆ ಬೆದಿ ಬಂದು ಕಣ್ಕಂತರು. ಒಂದೊಂದ್ಸಲ ಒಂದ್ ದಿವಸದಾಗೆಲ್ಲ ಲಾಯ್ಕ್ ಬತ್ತು, ಒಂದೊಂದ್ಸಲ ಒಂದ್ ಚೂರೆಲ್ಲ ಹಜಿ ಹೆಚ್ಚು ಕಮ್ಮಿ ಆದಿದ್ರೆ ಒಂದ್ 8 ದಿವಸ ಆತ್ ಆಗಲಿಕ್ಕೆಲ್ಲ ಅದು ಸಾಪ್ ಮುಖ್ಯ ಆದ್ ಕಂಡು ಅದನ್ನ ತಕೊಂಡು ಹೋಗಿ ಗದ್ದಿಗೆ ಹಾಗೆ ಗದ್ದೆ ಚೊಲ್ಲು, ನೀರ್ ಇದ್ದ ಗದ್ದಿಗೆ ಚೊಲ್ಲು, ನೀರ್ ನಿಲ್ಸ್ಕೇರ್ತಾರೆ ಕಣಿ. ಆ ಗದ್ದಿಗೆ ಚೊಲ್ಲಿ ಆಗ ಅದು ನೀರಳಗೆ ಇಪ್ಪಂತದ ಆಗಿ ನೀರಂಗೆ ಇಪ್ಪದ ಮೇಲ್ ಬಪ್ಪಲರಿಗೂ ನೀರಂಗೆ ಇರೋದು
2: ನೀರಾಗಿ.
3: ಹಾ ನೀರಾಗಿ ಅದು ಕಂಡು ಕೊಳಿತಿಲ್ಲ, ಅದೇ
2: ಕೊಳಿತಿಲ್ಲ
3: ಕಣ್ ಕೊಳಿತಿಲ್ಲ. ಬೆದಿ ಬಂದಾಯ್ತು ಕಣೀಗ, ಅದು ಹಾಂಗೆ ಅಲ್ಲೇ ಕಾಲ್ ಕೊಟ್ಟು ಬೇರೆ ಕಾಲ್ ಕೊಟ್ಟು ಕಡಿಗೆ ಅದು ಎಂತ ಅಂತಂದು ಹೇಳ್ರು, ಒಂದು 8 ದಿವಸ ಆರ್ಗತಿಗೆ ಫಸ್ಟ್ ನೀರು ಹಾಕ್ದಲ್ಲಿ ಒಣಸುದಿಲ್ಲ. ಹಾಂಗೆ ಒಂಚೂರು ಚೂರು ಮುಖ್ಯ ಹತ್ತಲ್ಲ ಇನ್ನು ಮೇಲ್ ಮೇಲೆ ಬಪ್ಸರಿಗೆ ಹಾ ಗೆದ್ದಿನ ಒಂಚೂರು ಬಾಡ್ ಹಾಕ್ತಾರೆ. ಅದಕ್ಕೆ ಬಾಡ್ ಹಾಕುದಂದ್ ಹೇಳ್ರಿ ಗೆದ್ದಂಗೆ ಇದ್ ನೀರು ಒಣಸುದು ಅಷ್ಟೊತ್ತಿಗೆ ಒಂಚೂರು, ಯಾಕಂದ್ ಹೇಳ್ರಿ ಅದು ಕಾಲ್ ಕೊಡ್ಲಿ ಅಂದಾಳೆ. ಅದು ಕಾಲ್ ಕಿತ್ತ ಮೇಲೆ ಬಳಿತಾ ಇರತ್ತೆ ಆಗಿಲ್ಲ, ಅದು ಸಾಪ್ ಮಣ್ಣಿಗೆ ಕಾಲ್ ಕೊಡ್ಲಿ ಅಂದಾಳೆ ಹೇಳಿ ಗೆದ್ದಿ ಬಾಡ್ ಹಾಕ್ತಾರೆ. ಗೆದ್ದಿ ಬಾಡ್ ಹಾಕದಲ್ಲ ಒಂಚೂರು ಹಕ್ಕಿ ಕಾಯ್ಕತ್ತ ಕೊಕ್ಕನಕ್ಕೆರು ಬಂದ್ ಮೆಟ್ಟಿ ಹಾಳು ಮಾಡ್ತಾವ್. ಈ ಪಾರೇಳಕ್ಕಿ, ನಮ್ಮ ಗುಬ್ಬಿ ಹಕ್ಕಿ, ಗ್ಯಾರಿ ಹಕ್ಕಿ, ನೈಲಕ್ಕಿ ಇವೆಲ್ಲ ಬಂದ್ರೆ ತಿಂತು ಅಲ್ದ ಆಗಲಿ ಹಕ್ಕಿ ಎಪ್ತೀತ, ಆ ಹಕ್ಕಿ ಎಪ್ಪು ಸುರಿ ಲಾಯ್ಕಿ ಈತ ಆಗಲಿ ಕೊಯ್ಯಂಗೆ ಏಡ್ಗೆ ಆಯ್ತಪ್ಪ ಅಂತದ. ನಾವೊಂದು ಹಾಡು ಹೇಳುದಪ್ಪ, ಹಕ್ಕಿ ಕಣ್ಣು ಹಾವೆ ತಿನ್ಲಿ, ಹಾವಿನ ಕಣ್ಣು ಹದ್ದೆ ತಿನ್ಲಿ, ನಾವು ಬೆಳದ್ ನಾವೇ ತಿನ್ಲಿ, ಹಾತ್ ಹಾತ್ ಹಾತಂ.
2: ಹೌದೌದು,
3: ಆಗಲಿಕ್ಕೆ ಡಬ್ಬಿ ಇರಲ್ಲ, ಎರಡು ಗ್ಯಾರಿಟಿ ಹಿಡ್ಕೊಂಡು ಹಿಂಗೆ ಬಡುದು ನಾವೆಲ್ಲ ಹೊಕ್ಕಿ ಹಬ್ಬದು. ಹಾ ಇದು ನೀರಾಗಿದ್ದು ಹಿಂಗಾರೆ ಇನ್ನು ಹೊಡಿಯಾಗಿ ಅಂತ ಹೇಳಿದ್ರೆ ಗೆದ್ದಿ ಇತ್ಕಣಿ. ಆ ಗೆದ್ದಿನ ಹಾಂಗೆ ಈಗ ಜಡ್ಡರ್ ಅರ್ಕಲ್ ಕೀಳುದಂತಲ್ಲ, ಅರ್ಕಲೆಲ್ಲ ಕಿತ್ತು ಹೊಡಿಯೆಲ್ಲ ಮಾಡಿ ಯಾರ ಮೇಲೆ ಗೆದ್ದಿದ್ದು ಗೆದ್ದಿನ ಬಾಡ್ ಹಾಕಂತಾರೆ. ಬಾಡ ಅಂದ್ರೆ ನೀರು ಇಪ್ಪುದಿಲ್ಲ, ನೀರು ಇದ್ದಿದ್ದಾಳಿಗೆ ಆಗಲಿಕ್ಕೆ ಆ ಭತ್ತಕ್ಕೆ ಆ ನಮ್ಮನೆಯಲ್ಲ ಇಲ್ಲ ನೀರನ್ನ ನೆನ್ಸುದು ಗಿನ್ಸುದೆ ಅಂತೆಲ್ಲ ಬೀಂಜದ ಭತ್ತ ಯಾವ್ದು ಇತ್ಕಣಿ ಅದನ್ನ ಹಾಂಗೆ ತಂದು ಗೆದ್ದಿಗೆ ಬಿಕ್ಕುದು. ಬಿಕ್ಕಿ ಯಾರ ಮೇಲೆ ಅದ್ರ ಮೇಲೆ ಗೋರಿ ಹಾಕುದು, ಗೋರಿದು
2: ಗೋರಿ
3: ಗೋರಿ ಕಟ್ಟುದು. ಹಾ ಅದ್ ಯಾಕೆ ಗೋರಿ ಕಟ್ಟದ್ರ ಗೆಂಡದಿದ್ರು ಹಕ್ಕಿ ಹೆಕ್ಕ ಹತ್ತು ಅಲ್ಲ ಭತ್ತು ಪೂರ.
2: ಇದು ನಾವು ಒಂದ್ ಕಟ್ಟಿ ಹಂಗೆ ನೀರಿಗೆ ಹಾಕ,
3: ನೀರು ಹೊಡಿಯಾಗಿ
2: ಹೊಡಿಯಾಗಿ
3: ಹೊಡಿಯಾಗಿ
2: ಅಂದ್ರೆ ಬೀಜ
3: ಬೀಜ ಖಾಲಿ ಭತ್ತ ನೀರಿಗೆ ಹಾಕಿ ಬೆದಿ ಬರ್ಸದೆ ಮಾಡುದು, ಇದನ್ನ
2: ಚೆಲ್ಲಿ ಬಿಡುದು,
3: ಚೆಲ್ಲಿ ಬಿಡು ಚೆಲ್ಲಿ ಚೊಲ್ಲಿ.
2: ಆದ್ರೆ ಅದಕ್ಕಿಂತ ಮುಂಚೆ ಗೆದ್ದಿಗೆ ನೀರೆಲ್ಲ ಚೆಲ್ಕಂತ್ರಲ್ಲ, ನೀರು ನಿಲ್ಸದೆ ಇದ್ರು
3: ಹುಡುಸೂರಿಗೆಲ್ಲ ಮಾಡ್ಕಂತಾರೆ. ಹುಡುಸೂರಿಗೆಲ್ಲ ನೀರಿನ ಪಸಿ ಎಲ್ಲ ಇರುತ್ತೆ, ಮತ್ತೆ ಈ ಸಮಯ ನೀರಿನ ಪಸಿ ಎಲ್ಲ ಮಳಿ ಬತ್ತಲ್ಲ,
2: ಮಳಿ ಬಂದ್ರೆ
3: ಹಾ ಬಂದ್ರೆ ಆಗಳಿಗೆಲ್ಲ ಬತ್ತಿದೀತ ಈಗಳಿನ ಕಣಗಾಲ, ಆದ್ರೂ ವಾಯ್ದ್ಯಾರ ಗತಿ ಆಯಾ ಮಳೆ ಬತ್ತಿದೀತ ಅದೆಲ್ಲ ಮಾಡಿ ಯಾರ ಗತಿಗೆ.
2: ಔಷಧಿ ಬಾಪ ಮಳಿಗೆ ಹೆಸರು ಎಂತ?
3: ಫಸ್ಟ್ ಬಾಪದ ಮೊದಲಿಗೆ ಕೃತಿಕ, ಕೃತಿಕ ಮಳಿ ಕಡಿಗೆ ಹೇಳುವ ಇದ್ರಂಗೆ ಮುಂದೆ ಕೃತಿಕ ಕಾಯ್ಕಂಬ್ರ ಹಂಗೆಲ್ಲ ಇತ್ತು. ಅದು ಇದನ್ನ ಆರ್ಮೇಲೆ ಕಡಿಕೆ ಹೊಡಿಯಾಗಿ ಮಾಡ್ರೆ, ಹೊಡಿಯಾಗಿ ಹಂಗೆ ಒಂಚೂರು ಹಕ್ಕಿ ಹಪ್ತಾ ಕಣಕ್ಕೆ ಲಾಯ್ಕ್ ಆತ. ಈ ಹೊಡಿಯಾಗಿ ಅಂತ ಅದ್ಕೇಂಡ್ರೆ ಅದು ಕೆಲವು ಒಯ್ಯುಕ್ ಲಾಯ್ಕ್ ಬತ್ತಿಲ್ಲ ಹರಿತ್ ಅದ್ರೊಳ ಮೇಲ್ ಮಣ್ಣು ಬೀಳತ್ತಲ್ದ ಈಗ ಗೋರಿ ಹಾಕ್ದಾಗಳಿಗೆ ಮಣ್ಣ ಹೋಗ್ದಾತ
2: ಇರ್ತು
3: ಮೇಲಿಗೆ ಇರ್ತು ಲಾಯ್ಕ್ ಆತ ಒಯ್ಯುಕ್ಕೆ. ಮತ್ತೆ ಹೊಡಿಯಾಗಿ ಹಂಗೆ ಈ ನಳಿಯ ಇದು ಕಳಿ ಕುರುಬುಲ ಮಾಂಟ್ಕೀಲ್ ಅವೆಲ್ಲ ಬೆಳೀತು. ಈ ಇದ್ರಂಗಾರೆ ನೀರಾಗಿಂಗಾರ ಹಂಗಾತ್ಲ ನೀರ್ ನಿತ್ಕೇಪ್ ಸುರುಗ ಎಲ್ಲ ಕೊಳತಿರತ್ತ ಅದ್ರ ಈ ಭತ್ತ ಮಾತ್ರ ಮೇಲ್ ಬತ್ತತ್ತ ನಳಿಯ ಗಿಳಿಯ ಮತ್ತೆ ಕುರುಬುಲ್ ಅವೆಲ್ಲ ಅಂಚು ಕಮ್ಮಿ ಆತ್ತ ಇದ್ರಂಗ ಇವು ಎಲ್ಲ ಜಾಸ್ತಿ ಇರ್ತೋ ಹಂಗ ಹೆಂಗ ಒಂದ್ ಅವ್ರವ್ರ ಅನುಕೂಲದ ಗೆದ್ದ ಮೇಲೆ ಅನುಕೂಲ ಕಂಡು ಆಗಿ ಎಲ್ಲ ಹೋಯ್ತಾ ಇದೆ ಆಗಿ ಮಾಡ್ತಾ ಇದ್ದಾರೆ ಆಗಿ ಎಲ್ಲ ಮಾಡ್ರಿ ಈಗ ಅದು ಆಗಿ ಅಡಿದು ಸುದ್ದಿ ಆಯ್ತು ನೀರಾಗಿ ಹೊಡಿಯಾಗಿ ಇದೆರಡ್ ಕ್ರಮ ಹಿಂಗೆ ಕಡಿಕೆ ಹಂಗೆ ನಟಿ ಶುರುವಾತ್ ನಟಿ ಶುರುವಾಪ್ ಸುರಿಗೆ ನೀವು ಹೇಳ್ರಿ ಮಳಿದು ಮಳಿ ಯಾವ ಯಾವ ಮಳಿ ಅವಲಂಬಿತ ಇರುತ್ತೆ ಎಲ್ಲ ಖಾತಿ ಎಲ್ಲ ಮಳೆ ಅವಲಂಬಿತ್ವಿ ಅಲ್ಲ ನಟಿ ಅಲ್ಲ ಪೂರ ಸಾಗೋಳಿ ಅದು ಅದ್ರಾಗ ಮೊದ್ಲಿಗೆ ಕೃತಿಕ ಮಳಿ ಬತ್ತಲ್ಲ ನಕ್ಷತ್ರ ಎಲ್ಲ ನಕ್ಷತ್ರ ಅಲ್ಲ ಆ ಕೃತಿಕ ಹೇಳಿದ್ರೆ ಹೆಚ್ಚಾಗಿ ನಮ್ಮ ಆಡಭಾಷೆಗೆ ಕೃತಿಕ ಕಾಯ್ಕಂಬ್ರ ಕೃತಿಕ ಕಾದ್ರೆ ಭೂಮಿ ಅಂದ್ರೆ ಭೂಮಿ ಸುಡ್ಕ ಅಂದಾಳೆ ಕೃತಿಕ ಮಳಿ ಭೂಮಿ ಮೇಲೆ ಬೀಳುಕಾಗ ಅಂದಾಳೆ ಹೇಳುದು ಹಂಗ ಒಪ್ಪಿ ತಪ್ಪಿ ಒಂದೊಂದ್ಸಲ ಬತ್ತಿ ಈಗ ಯಾವ ಮಳಿ ಅಂತಂದಿಲ್ಲ ಬಿಡಿ ಈಗ ಮನ್ಸಾದಾಗೆ ಬೇಕಂದ್ರೆ ಬತ್ತತ್ತ ಈಗ ಬರ್ಸತ್ರ ಮನ್ಸರ್ ಬಪ್ಪದ್ಕಿಂತ ಬರ್ಸ್ತ್ರಿ ಯಾವ ಹೊತ್ತಿ ಬೇಕು ಆ ಹೊತ್ತಿ ಬರ್ಸ್ತ್ರಿ ಈಗ ಹೆಚ್ಚಾಯ್ತು ಕಾಲ್ ಮೇಲೆ ಆಯ್ತು ಗಾಳಿ ಬತ್ತು ಮನೆಗೆ ಹೋಯ್ಕಂತ್ರ ಕಣಿ ಹಾಗೆ ಮನ್ಸರ್ ಕಲ್ತದಕ್ಕೆ ಕಣ್ಣಿಲ್ಲ ಈಗ ಹಾಂಗಾಯ್ ಆಗಳಿಕೆಲ್ಲ ಪ್ರಕೃತಿಯಿಂದವೇ ಸಹಜವಾಗಿ ಬತ್ತಿದ್ಪ ಅಂತ ಮಳಿ ಅದು ಕೃತಿಕ ಆರ ಮೇಲೆ ರೋಹಿಣಿ ಮಳಿ ಬತ್ತತ್ತ ರೋಹಿಣಿ ಮಳಿ ದೋಣಿ ಹಾಕತ್ತಮ್ಮ ರೋಹಿಣಿ ಬಂದ್ರೆ ಓಣಿ ಎಲ್ಲ ನೀರು ಅಂದಳಿ ಹೇಳುದು ಈ ಮತ್ತೆ ಮಳೆಗಾಲ ಶುರುವಾಕಿರ ಮುಂಚೆ ಈ ವರ್ಷದ ಮಳೆಗಾಲ ಹ್ಯಾಂಗ ಅಂದಳಿ ಹಿಂದಿನ ತಿಳ್ಕಂತಿದ್ರು ಕಂಡಾಪಟ್ಟಿ ನಿಮಗೆ ಮಾಯನಣ್ಣ ನಾಯಿ ಬಿತ್ತ ಸಮ ಮಾಯನಣ್ಣ ಮಸ್ತ್ ಆಯ್ತಂದ್ರೆ ಆ ಕಲ್ಲ ಆಯ್ಕೆ ಮಳಿ ಅಂಬ್ರ
4: ಹಂಗಾರೆ ಈ ಸಲ ಒಳ್ಳೆ ಮಳಿ ಬರ್ಕ
3: ಯಾಕೆ
4: ಈ ಸಲ ಸ್ವಲ್ಪ
3: ಮಾಯನ ಹಣ್ಣ ಇಲ್ಲ ಹೂವಾಯಿ ಪುರಾ ಕೈಟಿ ಹೋಯ್ತು ಅಲ್ಲ ಕಸಿ ಮರದ ಅಲ್ಲ ಆಗಳಿಕೆಲ್ಲ ಕಾಟಲ್ದ
4: ಕಾಟಿದೆ ಈಗಳು ಸ್ವಲ್ಪ ಅಲ್ಲ ತಿಮ್ಮರ್ ಇಲ್ಲ
3: ತಿಮ್ಮರ್ ಇಲ್ಲ ಅಂತ ಹೇಳ್ರಿ ಈಗ ಎಂತ ಇದ್ ಹೋಯ್ತಾ ಮನಿ ಬುಡ್ದಲ್ಲಿ ಬಿದ್ದ ಮಾಯನಣ್ಣ ಹೆಕ್ಕು ಸಸಾರ ಅದೇ ಮಾಯನಹಣ್ಣು ಅಂಗಡಿಗೆ ದುಡ್ಡು ಕೊಡ್ತಾ ಬಾರಿ ಹೂನ್ ಚಂದ ಮನ್ಸಲ್ಲಿ ಹಾಕ್ದಾಗ ಹಾಗೆ
4: ನಿಮ್ಮದಿ ಗೊತ್ತಿಲ್ಲ ನಮ್ಮದೆಲ್ಲೂ ಒಳ್ಳೆ ಮಾಯನಹಣ್ಣ ಆಯ್ತಾ
3: ವೈರೋಡಿ ಅಂದ್ರ್ಯಾ
4: ಹೌದು
3: ಜಾಗೃತಿ ಮಾಡ್ಕೊಂಡಿ ಮಳೆ ಹೆಚ್ಚಾಯ್ತು ನಿಮ್ಮದಿಗೆ
4: ಅದಕ್ಕೆ ನಮ್ ಪ್ರಕಾರ ಮಳೆ ಜಾಸ್ತಿ
3: ಈ ಕಾಲ ಮಳೆ ಕಮ್ಮಿ ಅಂಬರ್ ಮತ್ತ ಅಲ್ದ್ರ ಯುಗಾದಿ ಪಲ್ಲ ಬತ್ತಲ್ಲ ಮನೆ ಯುಗಾದಿ ಪಲ್ಲ ಓದ್ಲಿ ಯುಗಾದಿ ಪಲ್ದಾಗೆಲ್ಲ ಓತ್ರಲ್ಲಿ ಎಷ್ಟು ಕೊಳಗ ಮಳಿ ಜೋಗಿ ಎದ್ದು ಅಪದಿ ಹಂಗೆ ಅದು ಇದೆಲ್ಲ ಮಸ್ತಲ್ಲ ಬತ್ತದ್ರಾಗೆ ಯುಗಾದಿ ಪಲ್ಲ ನಾನು ಕೇಳಲೇ
4: ಯುಗಾದಿ ಫಲ ಎಂತಾಯ್ತು ಮಳೆ ಕಮ್ಮಿ ಅಂತ
3: ಕೇಳಲೇ ಇಲ್ಲ ಈಗ ನಾನು ಈ ವರ್ಷ ಯುಗಾದಿ ಪಲ್ಲ
4: ಏನಾಯ್ತು
3: ಅಲ್ಲಿ ಕೇಳಿದಕ್ಕೆ ಮಳೆ ಕಮ್ಮಿ ಅಲ್ಲ ಬಪ್ಪದ ಬತ್ತ ಈ ವರ್ಷ ಮಳೆ ಕಮ್ಮಿ ಅಂತ ಹೇಳಿರಪ್ಪ
4: ನಾನು ಸಹ ಓದಿದೆ
3: ಗುಡ್ಗೆ ಅದು ಯುಗಾದಿ ಪಲ್ದಾಗ ಇರ್ತಲ್ಲ ಗುಡ್ಗೆ ಹೆಚ್ಚು ಬತ್ತ ಗಾಳಿ ಹೆಚ್ಚು ಬತ್ತ ಮಳೆ ಹೆಚ್ಚು ಬತ್ತ ಅಂದೆಲ್ಲ ಇರತ್ತೆ
4: ಹಿರಿಯರೆಲ್ಲ ಹೆಂಗೆ ಮಳಿದು
3: ನಿಶಾನಿ ಅಂದ್ರೆ ಹಿಂಗೆ ಒಂದ್ ಜೋರ್ ಮಸ್ತ್ ಮಾಯನಣ್ಣಾರೆ ಮಳಿ ಬತ್ತಂಬ್ರ ಕಡಿಕೆ ಈ ಸಳ್ಳಿ ಹಣ್ಣು ಬತ್ತಲೆ
4: ಸಳ್ಳಿ ಹಣ್ಣು ಅಂದ್ರೆ
3: ಸಳ್ಳಿ ಹಣ್ಣು ಅಂದ್ರೆ ಸಳ್ಳಿ ಹಣ್ಣು ಇದು ಮಾಯನಹಣ್ಣಿಗಂದ್ರೆ ಅಂತಂದ್ ಕೇಳ್ದಾಗ ಸಳ್ಳಿ ಹಣ್ಣು ಅಂದ್ರೆ ಹಾಡಿ ಬದಿಗೆ ಹತ್ಕಣಿ ಅರ್ಶಿನ ಬಣ್ಣದ ಒಂದ್ ನಮ್ಮನೆ ಮೇಲೆ ಸುಪ್ಪಿ ಕಣಗೆ ಇರುತ್ತೆ ಅದು ಹಿಂಗ್ ಒಚ್ಚಿ ಹಿಂಗ್ ಬೀಜ ಅರ್ಶಿನ ಬೀಜ ಎರಡು ಹಿಂಗಿರತ್ ಮೇಲೆ ನೋಡೆಲ್ಲ ಒಚ್ಚಿ ಹತ್ತ ಸಳ್ಳಿ ಹಣ್ಣು ಹಾಡಿಗೆಲ್ಲ ಹಾಪದ್ ಲಾಯ್ಕ್ ಅದು
4: ಮುರಿನ ಹಣ್ಣು ಅಲ್ಲ
3: ಹುಳಿ ಹುಳಿ ಇಲ್ಲ ಮುರಿನ ಹಣ್ಣು ಬೇರೆ ಸಳ್ಳಿ ಹಣ್ಣು ಚಂದ ಚಂದ ನಾವು ಗರ್ಚಿನ ಹಣ್ಣು ಅಲ್ಲೇ
4: ನೆಕ್ಸ್ಟ್ ಟೈಮ್ ತಂದು ಕೊಡಿ
3: ಹಾ ಸಳ್ಳಿ ಹಣ್ಣು ಅದಲ್ಲ ತಂದು ಕೊಡಿ ಈಗ ಕಾಲ ಸಳ್ಳಿ ಹಣ್ಣು ಇಲ್ಲ ಅದೇ ಮಳೆ ಕಮ್ಮಿ ಯಾಕಂತ
4: ಸಳ್ಳಿ
3: ಹಣ್ಣು ಇಲ್ಲ ಸಳ್ಳಿ ಹಣ್ಣು ಆರೆ ಮಾಯನಹಣ್ಣ ಆರೆ ನೇರಳೆ ಹಣ್ಣು ಆರೆ ಬನ್ನೇರಳೆ ಅಲ್ಲ ಈ ನೇರಳೆ ಹಣ್ಣು ಹಾ ಆ ನೇರಳೆ ಹಣ್ಣೆಲ್ಲ ಆರೆ ಒಳ್ಳೆ ಮಳಿ ಅಂದ್ರೆ ಕಂಡಪಟ್ಟಿ ಆಯ್ಕೆ ಹಣ್ಣು ನಾಲ್ಕು ನಾಲ್ಕಲ್ಲ ಮಸ್ತ್ ಹಣ್ಣು ಹಿಡಿದ್ರೆ ಲಾಯ್ಕ್ ಮಳಿ ಬತ್ತಂದಳಿ ಇತ್ತು ಈ ವರ್ಷದಲ್ಲ ಒಂಚೂರು ಕಮ್ಮಿ ಕಮ್ಮಿ ಇತ್ತಪ್ಪ ಗೊತ್ತಿಲ್ಲ ನಂಗೆ ಕಡಿಗೆ ಇವ್ದೆಲ್ಲ ಒಂದು ಮಳಿ ನಿಶಾನಿ ಕಡಿಗೆ ಮಳೆ ಹಿಂಗೂ ಇನ್ನು ಬೇರೆ ಇತ್ತು ಈ ಸ್ವಲ್ಪ ಒಂಚೂರು ಮಳೆಗಾಲ ಆದ್ಮೇಲೆ ಈಗ ಒಂದು ಯಾವ್ದೊಂದು ಮಳಿ ಬರಲ್ಲ ಅನ್ ಮಾಡುವ ಮಳೆಗಾಲ ಹಿಡ್ದು ಆಗಳಿಗೆ ಈ ಹಳಿ ಬದಂಗಲ್ಲ ಮಾರ್ಬೀಳು ಹೂವು ಹತ್ತು ಅದ್ರ ಆ ಮಾರ್ಬೇಳು ಹೂವು ಅಂತ ಹೇಳುವ ನಮ್ಮ ನೀ ತರ
4: ಬಿಳಿ
3: ಇಲ್ಲ ಪಿಂಕ್ ಒಂಥರ ನೀಲಿ ಪಿಂಕ್ ಇರತ್ತಂತಾರ ನೀಲಿ ಕಲರ್ ಬತ್ತತ್ತ
4: ನಮ್ಮನೆ ಹೊಳಿ ಬದಿಗಳು ಇಲ್ಲ ಕಂತ ಈ ತರ
3: ಉಪ್ಪು ನೀರು ಹೊಳಿ ಯಾರು ಇರತ್ತಪ್ಪ ಮಾರ್ಬೇಳು ಹೂವು ಇರತ್ತ ಅದ್ರಾಗ ಏಡ್ ಜಾತಿ ಇತ್ತು ಒಂದು ಕೊಳ್ಳು ಕೊಳ್ಳು ಹೂಗು ಒಂದು ಬಳ್ಳು
4: ಹೂಗು
3: ಕೊಳ್ಳು ಇದೆಲ್ಲ ನೀವು ಹೇಳದ ಸ್ವಾಣಿ ತಿಂಗಳ ಹೊಸ್ಲಿ ಬೆಚ್ಚು ಕೊಳ್ಳು ಹೂಗಲ್ಲ
4: ಮತ್ತೆ
3: ಮಾರ್ಬೇಳು ಹೂಗಾಗೆ ಕೊಳ್ಳು ಹೂಗ ಬಳ್ಳು ಹೋಗ ಅಂದ್ರೆ ಕೊಳ್ಳು ಹೂಗ ಅಂತ ಹೇಳಿದ್ರೆ ಅಲ್ಲೇ ಕೊಳತು ಹಾಪದ ಗಿಡದಾಗಾಯ ಅಲ್ಲೇ ಕೊಳಿತ್ತಂದಾಳೆ ಇನ್ನೊಂದ್ ಬಳ್ಳು ಹೋಗಂದಾಳೆ ಹೇಳದಿದ್ರೆ ಕಡ್ಲು ಗಂಗಮ್ಮನ ಬೈಕಿಗೆ ಹಾಪದಂಬರವ್ ಬೈಕಿ ಮದಿಗೆ ಗಂಗಮ್ಮನಿಗೆ ಬೈಕಿ ಮದಿ ಮಳಗಲ್ಲ ಅಪ್ಪ ಬಪ್ಪದ
4: ಎಂತ ಇಮ್ಯಾಜಿನೇಷನ್
3: ಹೌದೌದು ಅವಳಿಗೆ ಆಸಿ ಅಂಬ್ರದ ಆ ಬಳ್ಳು ಗಮ್ದಿ ಮಾರ್ಬೇಳು ಖಂಡಪಟ್ಟಿ ಆಯ್ತಂತಾರೆ ಆಗಳಿ ಮಳಿ ಬತ್ತಂದ್ ಗ್ಯಾರಂಟಿ ಮಸ್ತ್ ಹೂಗಾದಿದ್ರೆ ಮಳಿ ಬತ್ ಮಳಿ ಬಂದ್ರೆ ಆ ಹೂ ಗುದ್ರತ್ ಆ ಹೂ ಗುದ್ರಿ ಕಡ್ಲಿಗೆ ಹೊತ್ತಲ್ದ ಗಂಗಮ್ಮನ ಬೈಕಿಗೆ ಬಳ್ಳು ಇದು ಆಯ್ತು ಅಂದಾಳಿ ಅದೇ ಮಾರ್ಬೇಳು ಹೂಗಾಗಿ ಇದೆಲ್ಲ ಮಳಿ ನಿಶಾನಿಯು ಅಲ್ಲ ತೋರಿಸುವಂತದ್ದು ಈಗಳು ಹತ್ತು ಕೊಳ್ಳುಗ ಬಳ್ಳುಗಲ್ಲ ಹತ್ತು ನಮ್ಮ ಬದಿಗೆ ಹತ್ತು ಈಗಳು ಹೇಳ್ತಾರೆ ಅದಾದ ಮತ್ತೆ ಆಕಾಶ ಕೆಂಪ್ ಎತ್ಕಣಿ ಆಕಾಶದಂಗ ಒಂದು ಬದಿ ಕೆಂಪಾದಿದ್ರೆ ಈ ಪೊಡೆಯಲ್ಲ ಕಡ್ಲಂಗ್ ಚಂದೇ ಶಾಡಿ ಮೀನ್ ಬತ್ತತ್ತ ಅಂತ ಹೇಳ್ತಾರೆ ಇದೆಲ್ಲ ಅವ್ರದ್ದೊಂದು ಕುರು ಒಂದು ನಿಶಾನಿ ಹಿಂಗಿಂದೆಲ್ಲ ಆತ ಇರತ್ತೆ ಕಡಿಕೆ ಕೃತಿಕ ನಾ ಹೇಳಲ್ಲ ಕೃತಿಕ ರೋಹಿಣಿ ಕಡಿಕೆ ಮೃಗಶಿರಮಾಳಿ, ಮೃಗಶಿರಮಾಳಿ ಎಲ್ಲ ಕಂಡಪಟ್ಟಿ ಬಪ್ಪದ. ಈ ರೋಹಿಣಿ ಮಾಳಿಗೆ ಅಷ್ಟೊತ್ತಿಗೆಲ್ಲ ಆ ಹಿಂದಿನ ಕಾಲದಲ್ಲಿ ನೋಡಕ್ ಶುರು ಮಾಡ್ತಿದ್ರು ರಾಕೇರಿಗೆ ಗೊತ್ತಿಲ್ಲ. ಕಡಿಗೆ ಮೃಗಶಿರ ಮಾಳಿಗೂ ಇತ್ಕಾಣಿ, ಮೃಗಶಿರ ಮಾಳಿ ಅಂತ ಹೇಳಿದ್ರೆ ಮೃಗ ಸಮೇತ ಗೂಡು ಕಟ್ಟ ತಮ್ದು ಅದಕ್ಕೆ ಅಷ್ಟು ಮಳೆ ಕಂಡಪಟ್ಟಿ. ಈ ಹೊಂದಿ ಗಿಂದಿ ಎಲ್ಲ ಇದ್ವಲ್ಲ ಅವು ಗೂಡು ಕಟ್ಟಿ ಯಾಕಂತಂದ್ರೆ ಹೊಂದಿ ಚರ್ಮ ಅಷ್ಟೇ ಅಲ್ಲ ಸುಂಟ್ಕಾಂಬ್ದು ಹೊಂದಿ ಚರ್ಮಕ್ಕೆ ಅವೇ ಅಷ್ಟು ಬಿರ್ಸಿದ್ರು ಮೈ ಅವಕ್ಕೆ ಚಳಿ ತಳ್ಳುಕಾತಿಲ್ಲ. ಮೃಗಶಿರ ಮಾಳಿ ಅಂದ್ರೆ ಆ ನಮ್ಮನೆ ಬತ್ತಂದಾಳೆ. ಕೃತಿಕಾ, ಭರಣಿ, ರೋಹಿಣಿ, ಕಡಿಕೆ ಮೃಗಶಿರ, ಕಡಿಗೆ ಆದ್ರಿ ಮಾಳಿ. ಆದ್ರಿ ಮಾಳಿ ಅಷ್ಟು ಹೋಗಿದ್ದಂದು ಹೇಳಕಾಯ್ ಬತ್ತಲ್ಲ, ಅದೊಂದು ಬಂದ್ರೆ ಬಂತ ಬಾರ್ದಿರಲಿಲ್ಲ. ಆದ್ರಿ ಮಾಳಿ ಆರ್ ಆದತ್ತೆ ಹಾರ ಹಾದತ್ತೆ ಅಂತಾರ, ಇನ್ನಲ್ದಿರ ಹೊಡಿ ಆದ್ರಿ ಅಂತಾರ, ಇನ್ನೆಲ್ಲಾರು ಕೆಲವ್ರು ಹೇಳ್ತಾರ ಆದ್ರಿ ಮಾಳಿಗೆ ನಟ್ರ ಆದಷ್ಟು ಬೆಳಿತಮ್ರ. ಹಿಂಗಿಂದೆಲ್ಲ ಮಸ್ಟ್
4: ಆದ್ರಿ ಮಾಳಿ ಯಾವ ತಿಂಗಳ ಬಪ್ಪದ
3: ಆದ್ರಿ ಮಾಳಿ ತಿಂಗಳಾಗ್ದ ನನಗ ಅದಾಂಗ. ಈಗ ಇದು ಯಾವ್ದು ಇದು ಯಾವ ಮಾಳಿ ಅಂತ ಗೊತ್ತಾದ್ರೆ ಸಾಧಾರಣ ಮುಂದಿದ್ ಗೊತ್ತಾತ್ತ.
4: ಇದು ಕೃತಿಕ ಅಲ್ಲ,
3: ಇದು ಕೃತಿಕವಾ. ಈಗ ರೋಹಿಣಿ ಅಲ್ದ ಬಪ್ಪದ, ಇನ್ನು ಈಗ ರೋಹಿಣಿ ಅನ್ಕಂಡ್ ಗೊತ್ತಿಲ್ಲ. ಕಡಿಕೆ ಮೃಗಶಿರ, ಮೃಗಶಿರ ಆದ್ಮೇಲೆ ಆದ್ರಿ ಮಾಳಿ, ಆದ್ರಿ ಮಾಳಿ ಬಂದ್ರೆ ಆರ್ ನಕ್ಷತ್ರದ ಮಳಿ ಒತ್ತಂಬರ್.
4: ಬಟ್ ಇದು ಹದಿನೈದು ದಿನಕ್ಕೆ
3: ಹದಿನೈದು ದಿನಕ್ಕೆ ವಾಯ್ದಿ ಅವಕ್ಕೆ. ಆದ್ರಿ ಮಾಳಿ, ಆದ್ರಿ ಮಾಳಿ ಹಾಗೆ ಆದ್ರಿ ಮಾಳಿಗೆ ಒಂದ್ ಸ್ವಲ್ಪ ಗಾಳಿ ಹೆಚ್ಚು ಬಪ್ಪದ.
4: ಹಾ,
3: ವರ್ಷಕ್ಕೆ
4: ಹತ್ರ ಆಸಾಡಿ ಬರ್ತಕ್ಕಂತ,
3: ಆಸಾಡಿಕ್ಕಿಂತ ಮುಂಚೆ ಬತ್ತ. ಆಸಾಡಿ ಅಂದ್ರೆ ಆದ್ರಿ ಮಾಳಿ ಅಪ್ಸುರಿಗೆ ಎಲ್ಲ ನಟ್ಟಿ ಆತ. ಆಸಾಡಿ ಬಪ್ಸುರಿಗೆ ನಿಮ್ಗೆ ಪುನರ್ವಸ ಚಳಿ ಹಿಡ್ಸುದಲ್ದ. ಹಾ, ಅದ ಆಗಲಿ ಕಾಳಿ ಹೆಕ್ಕು ಸಮೀಗ ಅದ್ ಬತ್ತ. ಈಗ ನಟ್ಟಿ ಆಯ್ತು, ಆದ್ರಿ ಮಾಳಿ ಬೆಳೆದ್ರೆ ಆದಷ್ಟು ಹತ್ತಂತ್ರ ಆದ್ರಿ ಆದ್ಮೇಲೆ ಕಡಿಕೆ ಪುನರ್ವಸ. ಪುನರ್ವಸ ಅಂದ್ರೆ ಪುನರ್ವಸ ರಸ ಹಿಂಡತ್ ಅಂತ ಹೇಳುದು. ಅದ್ರ ಅಷ್ಟು ಮಳಿ ಚಂದೇ ಮಳಿ ಬತ್ತಂದಳಿ ಹೇಳಿ ಕಡಿ ಪುನರ್ವಸ ಆದ್ಮೇಲೆ ಪುಷ್ಯ ಅಣ್ಣ ತಮ್ಮ ಮಳಿ ಅಂತ ಹೇಳ್ತಾರ. ಅಣ್ಣ ಮನಿ ಮಾಡ್ಕಿ ಮನಿ ಕಿತ್ರ ತಮ್ಮ ಹೊಟ್ಟೆ ಕೀಳ್ತಾಂದಳಿ ಹೇಳುದು. ಹಾ, ಆಗಳಿಕೆ
4: ಅಷ್ಟು ಬಿರುಸಾಗಿ ಮಳೆ, ಗಾಳಿ ಮಳೆ ಎಲ್ಲ.
3: ಹಾ, ಪುನರ್ವಸ ಮಾಳಿ ಕಂಡಾಪಟ್ಟಿ ಬಂತಂತಾರ. ಮನಿ ಒಳಗ ಬಂದು ಮನಿ ಒಳಗೆ ಒಲಿ ಬೂದಿ ತಕೋ ಹತ್ತಮ್ರದ. ಹಾ, ಅಷ್ಟು ಅಂದ್ರೆ ಒಲ್ಲೆರಿಗೂ ಬತ್ತ ನೀರು ಅಮ್ಲೆಕ್ಕ. ಈ ಪುಷ್ಯ ಇದ್ಕಂಡು ಇದು ಹೊಟ್ಟೆ ಕೇಳತ್ತ, ಹೊಟ್ಟೆ ಕೆಡಿತ್ತಂದ ಆಗಲಿಕ್ಕೆಲ್ಲ ಮಣ್ಣಿನ ಮನೆಯಲ್ಲ ಹಿಂಗ ಆರ್ ಎಸ್ ಎಸ್ ಸ್ಲ್ಯಾಬ್ ಇದೆ, ಆರ್ ಸಿ ಸಿ ಎಲ್ಲ ಆರ್ ಸಿ ಸಿದೆಲ್ಲ ಮನೆ ಮಾಡ್ತಿರ್ಲ ಇದ್ದಿತ್ತು. ಇಷ್ಟು ಗಟ್ಟಿಯಲ್ಲಿ ಇರ್ತಿರ್ಲ ಇದ್ದಿತ್ತು. ಆರು ಮನೇಲಿ ಆಯ್ಕೆ ಮನೆ ಮಾಡ್ತಿದ್ದೀರ ಮಣ್ಣಲ್ಲ, ಮಣ್ಣಿಂದ ಆಪಕೋಯಿ ಎಲ್ಲ ಕಂಡಾಪಟ್ಟಿ ಮಾಳಿ ಬಂದು ಹಿವರ್ ಹೊಡೆದು ಹಿಸ್ತು ಬೀಳುದು ಹಂಗಿಂದೆಲ್ಲ ಆತ್ತಂದಳಿ. ಕಡಿಕೆ ಅಸ್ಲಿ ಮಳಿ ಪುನರ್ ಪುಷ್ಯ ಆಯ್ತಲ್ಲ, ಪುಸ್ಲಿ ಪುಷ್ಯ ಆದ್ಮೇಲೆ ಅಸ್ಲಿ ಮಳಿ ಬತ್ತ. ಅಸ್ಲಿ ಮಳಿಕ್ಕಿಂತ ಬಿಸಿಲೆಲ್ಲ ಸಮರ್. ಹಾ, ಯಾಕಂದ್ರೆ ಹೇಳ್ರ ಆ ನಮ್ಮನಿ ಬತ್ತಂದಳಿ ಆ ಮಳಿ. ಅದೆಲ್ಲ ಅವರೆಲ್ಲ ಹಿಂದಿನ ಕಾಲದಂಗ ಒಂದು ರೂಢಿ ಮಾತು ಕಂಡದ್ದು ಕೇಂದ್ರದ್ದು ಇತ್ಕಾಣಿ ಅದ ಅಸ್ಲಿ ಮಳಿಕ್ಕಿಂತ ಬಿಸಿಲೆಸ್ ಅಂತ. ಪುಷ್ಯ ಪುನರ್ವಸ, ಪುನರ್ವಸ ಪುಷ್ಯ ಅಸ್ಲಿ, ಅಸ್ಲಿ ಆದ್ಮೇಲೆ ಉತ್ರಿ ಯಾಕಂತ. ಉತ್ರಿ ಉತ್ರಿ ಮಳಿ ಉತ್ರಿ ಮಳಿ
4: ಉತ್ತರಿಯ ಉತ್ತರಿಯ
3: ಉತ್ತರೆ
4: ಉತ್ತರೆ
3: ಹಾ ಉತ್ರಿ ಉತ್ರಿ ಅಮ್ಮ ನಾವು ಉತ್ರಿ ಚಿತ್ರಿ
4: ಚಿತ್ರಿ
3: ಚಿತ್ತ ಹಸ್ತ ಚಿತ್ತ ಸ್ವಾತಿ ಅವಲ್ಲ ಇಲ್ಲ ಹಂಗೆ. ಅದಕ್ಕೆ ಈ ಮಳಿಗೆ ಎಲ್ಲ ಒಂದೊಂದು ಹೆಸರು ನಮ್ಮ ಬದಂಗೆ ಹಿಂಗೆ ಶಾರ್ಟ್ ಆಗಿ ಹೇಳುದು.
4: ಆಯಾ ಶಾರ್ಟ್ ಅಲ್ಲ, ಇದು ಉದ್ದುದ ಚಿತ್ತ ಇರೋ ಚಿತ್ರಿ
3: ಸಣ್ಣ ಕಾಯ್ತಲ್ಲ ಉತ್ರಿ ಉತ್ರಿ ಉತ್ತರ ಇದು ಉತ್ರಿ ಉತ್ರಿ ಬಂದ್ರು ಕುತ್ರಿ ಎಲ್ಲ ಕೂಳಂದ. ಹುಬ್ಬಿ ಮಗಿ ಹುಬ್ಬಿ ಮಳೆ ಹುಬ್ಬಿ ಮಳೆ ಇತ್ಕಾಣಿ ಮಗಿ ಮಳೆ ಇದಾರ ಮೇಲೆ ಯಾವ್ದಂದ್ರೆ ಅಸ್ಲಿ ಯಾರ ಮೇಲೆ ಮಗಿ ಮಗಿ ಯಾರ ಮೇಲೆ ಹುಬ್ಬಿ ಮಗಿ ಮಳೆ ಇತ್ಕಾಣಿ ಮಗಿ ಮಳೆ ಮಗ್ದು ಮಗ್ದು ಬಾಪದ ಅಮ್ರ ದಡ್ ದಡ್ ಹನಿ ಅಂದ ದಡ್ ದಡ್ ದಡ್ ದಡ್ ದಡ್ ಅಂತ ಗೊತ್ತಿರುತ್ತೆ. ದಡ್ ದಡ್ ದಡ್ ದಡ್ ದಡ್ ದಡ್ ಅಂತ
4: ದಡ್ ದಡ್ ಬಂದ ಚೊಂಡಿ
3: ಹಿ ಮತ್ ಹಾಗೆ ಹೋಯ ಒಂದೇ ಸಲಕ್ಕ ಸ್ವಯಂ ಬಂದ್ ಸ್ವಯಂ ಹಾರ್ಕ ಹೋಯ್ ಆಯ್ತ. ಅದ ಇದು ಮಗಿ ಮಳಿ ಮಗಿ ಮಳಿ ಆರ್ ಮೇಲೆ ಹುಬ್ಬಿ ಮಳಿ ಹುಬ್ಬಿ ಮಳಿ ಮಳಿ ಅಂತ ಹೇಳಿದ್ರೆ ಅಬ್ಬಿ ಅದಿ ಹಾಲು ಕುಡ್ದಂಗಮ್ರ ನಿಧಾನ ಮಕ್ಕಳ ಹಾಲು ಕುಡ್ದಿಲ್ಲ ಹಂಗೆ ನಿಧಾನ ಆ ಮಳಿ ಹಂಗೆ ಬರ್ಕೆ. ಯಾಕಂದ್ ಹೇಳ್ರೆ ಆಗಳಿಕೆ ಗೆದ್ದಂಗಿ ಕೊನೆಯೆಲ್ಲ ಹಾಲು ನುಂಗು ಹೊತ್ತ ಹಾಲು ನುಂಗು ಹೊತ್ತಿಗೆ ಎಲ್ಲಾರು ದಡ ದಡ ದಡ್ ಮಳಿ ಬಂದಿದ್ರೆ ಅದ್ ಪೂರ ಉದ್ರಿ ಹೊತ್ತ
4: ಹಾಲು
3: ಪೂರ ಚಟ್ ಆತ. ಅದೇ ಹುಬ್ಬಿ ಮಳಿ ಕಂಡಾಗೆ ನಿಧಾನ ಬತ್ತಿದ್ರೆ ಫಸಲ್ ಆಯ್ಕಾತ್ ಅಂದಳಿ ಹೇಳಿ ಹಂಗೆ. ಅದು ಇದೆಲ್ಲ ಒಂದೊಂದು ಕ್ರಮ ಕಡಿಕೆ ಹಿಂಗೆ ಇರುತ್ತೆ. ಕಡಿ ಮುಂದ್ ಮುಂದೆ ಹುಬ್ಬಿ ಮಗಿ ಹುಬ್ಬಿ ಉತ್ರಿ ಚಿತ್ರಿ ಹಿಂಗೆ ಒಂದೊಂದೇ ಒಂದೊಂದೇ ಮಳೆ ಬತ್ತತ್ತು. ಲಾಸ್ಟಿಗೆ ಬಪ್ಪದ ಯಾವ್ದು ವಿಶಾಖಿ ಮಳೆ ಬತ್ತತ್ತು. ಈ ದೀಪಾಳಿ ಹಬ್ಬದ ವಿಶಾಖಿ ಮಳೆ ಬಪ್ಪ ಆಗಮ್ರು ವಿಶಾಖಿ ಮಳೆ ಭೂಮಿ ಮೇಲೆ ಬಂತ ಬಿತ್ತಂದ್ರೆ ವಿಷ ಜಂತುಗಳು ಜಾಸ್ತಿ ಅಮ್ರು. ಹಾ, ಮಳೆ ಹಿಂಗೆ ವಿಶಾಖಿ ಮಳೆ ಬಪ್ಪ ಆಗ ಅಂತ ಹೇಳ್ತಾರೆ. ಒಂದು ವೇಳೆ ವಿಶಾಖಿ ಮಳೆ ಬಂದದಿದ್ರೆ ಮಳೆಗಳ ರಾಜ ಯಾವುದು ಅನುರಾಧ ಯಾವುದಕ್ಕೂ ಹೇಳ್ತಾರೆ. ಅನುರಾಧ ಮಳೆ ಭೂಮಿ ಮೇಲೆ ವಿಶಾಖಿ ಮಳೆ ಎಷ್ಟೇ ಬಂದ್ರು ಅಡ್ಡಿಲ್ಲ ಅಂದ್ರೆ ಅನುರಾಧ ಮಳೆ ಭೂಮಿ ಮೇಲೆ ಒಂದು ಹನಿಯಾರು ಬೀಳ್ಕೆ ಅಂಬ್ರ ಆ ವಿಷ ಜಂತುಗಳೆಲ್ಲ ತಗ್ಗತ್ ಅಂತ ಹೇಳೋದಕ್ಕೆ. ವಿಶಾಖಿ ಬಂದ್ರು ಅಡ್ಡಿಲ್ಲ ಅನುರಾಧ ಬರ್ಕ ಅಂದಳಿ ಹಾಗೆ.
4: ಸ್ವಾತಿ ಮುತ್ತಿನ ಮಳೆ
3: ಸ್ವಾತಿ ಮಳೆಗೆಲ್ಲ ಇದೇ ಮಾಡ್ತಾರೆ ಗೊತ್ತಾ ನಿಮ್ಗೆ. ಸೀರಿಯಲ್ ಬಿಸಿಲಿ ಹಾಕ್ತಾರೆ
4: ಸ್ವಾತಿ ಬಿಸಿಲಿ ಅಂದ್ರೆ
3: ಸ್ವಾತಿ ಬಿಸಿಲಿ ಸ್ವಾತಿ ಬಿಸಿಲಿಗೆ ಅದನ್ನ ಹಾಕ್ತಾರೆ ಬೀಜ ಹಾಕ್ತಾರೆ ಇದೆಲ್ಲ ಹಾಕ್ತಾರೆ ಸ್ವಾತಿ ಬಿಸಿಲು ಬೀಳ್ಕ ಅಂದಳಿ ಹೇಳಿ. ಹಾ, ಅವೆಲ್ಲ
4: ಮತ್ತ ಇವ ಮತ್ತೊಂದು ಹೇಳ್ತಾರೆ ಅಂತಂದ್ರೆ ಸ್ವಾತಿ ಮಳಿ ಬಪ್ಪತ್ತಿಗೆ ಅದನ್ನ ಹಿಡಿದು ನೀವು ಮಡಕೆಯಲ್ಲಿ ಇಟ್ರೆ ಆ ನೀರು ಅಷ್ಟು ಒಳ್ಳೇದಮ್ರ ಅಂತ ಹೇಳಿ ಆ ನೀರನ್ನ ಹಿಡ್ದಿಡಿನಿ ಅಂತೆಲ್ಲ ಹೇಳಿ.
3: ಹೌದು ಹೌದು, ಅದನ್ನ ಹೇಳ್ತಾರೆ. ಬೇಡೂರು ದೇವಸ್ಥಾನ ಮಾಗಿ ಮಳಿ ಇದೆ, ಅದು ನೀರು ಹಿಡ್ದಿರ್ತಾರೆ ಅವ್ರಿಗೆ. ಈ ವರ್ಷ ಇಟ್ಟದ್ ಬರು ವರ್ಷಕ್ಕೆಲ್ಲ ಬೇಕು ಅಂದಾಗ ಹೌದು ಮಾಗಿ ಮಳಿದ ನೀರ ಅದೆಲ್ಲ ಕ್ರಮ ಇತ್ತು, ಸುಮಾರು ಇತ್ತು. ಹೀಗೆ ಇದು ನಮ್ಮ ನಟ್ಟಿಗೆ ಸಂಬಂಧಪಟ್ಟಂಗೆ ಗೆದ್ದಿ ಹದ ಮಾಡಿ ಒಂದು ಈ ರೀತಿಯಂಗೆ ಹಿಂದಿನ ಕ್ರಮದಂಗೆ ಮಾಡ್ತಾ ಇದ್ದೀರಾ. ಇವತ್ತಿನ ದಿವಸಕ್ಕೆ ಕಾಲಮಾನಕ್ಕೆ ಎಲ್ಲವೂ ಬದಲಾಯ್ತು, ಒಂದೇ ಒಂದು ಸ್ವಲ್ಪ ಇದಿಲ್ಲ. ಕಡೆಗೆ ಆಗಿ ಹೋಯ್ದ್ರೆ ನಿಮ್ಗೆ ಅದ್ರ ಬಗ್ಗೆ ಹೇಳ ಕಣಿ, ಮಾತಾಡ್ತಾ ಮಸ್ತ್ ಬಂತಲ್ಲ ನಾವು ಆಗಿ ಅಂತ ಹೇಳ್ತಾ. ಆಗಿಯಂಗು ಈಗ ಒಂದಾಳಾಗಿ ಅಂದ್ರೆ ಹಂಗೆ, ಒಂದಾಳಾಗಿ ಅಂತ ಹೇಳಿದ್ರೆ 30 ಹಿಡಿ ಅಂದ್ರೆ 60 ಸೂಡಿ. ಒಂದ ಸೂಡಿಗೆ ಆಗಿ ಆಯ್ಕರೆ 2 ತಳ, ಕೈಯಂಗೆ 2 ತಳ ಇರುತ್ತೆ ಕಣಿ. 2 ತಳ ಹಿಡ್ಕೊಂಡ್ರೆ 1 ಸೂಡಿ ಆಗಿ ಅದನ್ನ ಬಿಗ್ದು ಕಟ್ಟದಾಗಲಿಕ್ಕೆ 1 ಸೂಡಿ ಆತ. ಹಂಗಿಂದ 30 ಹಿಡಿ ಮಾಡ್ರೆ 60 ಸೂಡಿ ಮಾಡ್ರೆ 1 ಆಳಾಗಿ. ಒಡೆಯ ಒಕ್ಕಲ್ ಕಾಲದಂಗೆ ಒಡೆಯರ್ ಮನೆದು ಹೋಯ್ಸುರಿ ಮಾತ್ರ, ಬೇರೆ ಎಲ್ಲರಿ 30 ಹಿಡಿ ಆರ, ಒಡೆಯರ್ ಮನೆ 35 ಹಿಡಿ ಆಗಿ ಒಯ್ಕಿದ್ ತಮ್ರಾಗಳಿಗೆ 5 ಹಿಡಿ ಜಾಸ್ತಿ. 10 ಸೂಡಿ,
4: 7 ಸೂಡಿ.
3: ಈಗ ಹುಲ್ಲು ಲೆಕ್ಕ ಮಾಡತ್ ಕಣಿ, 1 ಸಾಲ್ಗಿ 7 ಸಾಲ್ಗಿ ಅಂತ ಹೇಳ್ರ ಹಾಗೆ. ಆ ಲೆಕ್ಕದಂಗೆ ಇದನ್ನ ಆಗಿ ಲೆಕ್ಕ ಹಿಂಗೆ ಹಿಂದಿನ ಕಾಲದ. ಕಡೆಗೆ ಅದಾದ್ಮೇಲೆ ಇತ್ತೀಚೆಗೆ ಬಂತು ಸಾಲ್ನಟ್ಟಿ ಅಂತ ಬಂತು. ಸಾಲ್ನಟ್ಟಿ ಅಂತ ಹೇಳಿದ್ರೆ ಅದಕ್ಕೆ ಮುಂಚೆಲ್ಲ ತಿಂಗಳಾಗಿ ಎಲ್ಲ ನಡ್ತಿದ್ದೀರ, 27 ದಿವಸದ್ದು ಒಂದ್ ತಿಂಗಳಾಗಿ.
4: ಎಷ್ಟು ದಿನ ಬಿಟ್ಟು ಆಗಿನ ನಾವು ಗೆದ್ದಿಗೆ ನೋಡುದು ಹೇಳಿ.
3: ನೀರಾಗಿ ಹೊಡಿಯಾಗಿ ಎಲ್ಲ ಮಾಡತ್ ಕಾಣಿ, ಅವು ಹೆಚ್ಚು ಕಮ್ಮಿ ಒಂದು 26-27 ಒಂದ್ ತಿಂಗಳು ಹಿಂಗೆ. ಹೆಚ್ಚು ಕಮ್ಮಿ ಒಂದ್ ತಿಂಗಳು ವಾಯ್ದಿ. ಕಡೆಗೆ ಹೋದಾರ ಮೇಲೆ ಈ ಸಾಲ್ ನಟ್ಟಿ ಅಂತ ಮಾಡ್ತಾ ಬಂದ್ರು ಕಣಿ. ಒಂದ್ ಸಮಯ ಎಲ್ಲ ಹಿಡಿದು ಪುರಾ ಜನ ಗೆದೆ ಬಳ್ಳಿ ಹಿಡ್ಕೊಂಡ್ ಸಾಲ್ ನಟ್ಟಿ ಮಾಡೋ ಶುರು ಮಾಡ್ರ. ಸಾಲ್ ನಟ್ಟಿ ಮಾಡ್ರೆ ಲಾಯ್ಕ ಆಗಂಗಿಲ್ಲ.
4: ಮಿಷನ್ ಓಡಿಸೋದು
3: ಅದ್ರಂಗೆ ಈ ಸಾಲ್ ನಟ್ಟಿ ಮಾಡೋ ಶುರುಗೆ ಅಂತ ಮಾಡ್ರಿ ಕೇಂದ್ರ. ಅದಕ್ಕೆ ಆಗಿ ಹೆಚ್ಚು ಬೇಡಲ್ಲ, ಆಗಿ ಕಮ್ಮಿ ಹೋಗ್ತಲ್ಲ. ಆಗಳಿಕೆ ಒಂದ್ ಆಳಾಗಿ ಅಂದ್ರೆ 15 ಹಿಡಿಗೆ ಬಂತು ಕೂಡ್ಲೆ. ಅದು ಮತ್ತೆ ಮರಿಯಾಗಿ ಅದಕ್ಕೆ ಅದೊಂದು 18-17-20 ದಿವಸ ಆದಾಗಿನ ಒಯ್ದು ನೋಡ್ತಾ ಇದ್ದೀರ ಅದಕ್ಕೆ ಸಾಲ್ ನಟ್ಟಿಗೆಲ್ಲ. ಕಡೆಗೆ ಈಗ ಮಿಷನ್ ಮ್ಯಾಟ್ ಆಗಿ ಬಂತಲ್ಲ, ಈಗ ದಿನ ಗೊತ್ತಿಲ್ಲ, ಆಗಿ ಗೊತ್ತಿಲ್ಲ, ಆಗಿ ಗೊತ್ತಿಲ್ಲ ಅಂತ ಎಲ್ಲ ಮಿಷನ್
4: ಬೇಡ ಅಷ್ಟು ಎಲ್ಲರಿಗೆ. ಮ್ಯಾಟ್ ಆಗಿ ಇಟ್ಕೊಂಡು ಅಲ್ಲಿ ಮೆಷಿನ್ ಹತ್ರ ಹಾಪಲ್ಲ ರೀ.
3: ಹಾ, ಮ್ಯಾಟ್ ಆಗಿ ಇಟ್ಕೊಂಡು ಮನೆಯವ್ರು ಹತ್ತಿಲ್ಲ, ಅವ್ರಿಗೆ ವಹಿಸಿ ಕೊಟ್ಟರು, ಅವ್ರಿಗೆ ನಟಿಕೆ ಹತ್ರಲ್ಲ ಈಗ. ಹಾ, ಇವ್ರು ಒಂದು ಮ್ಯಾಟ್ ಇಷ್ಟು ಮ್ಯಾಟ್ ಹಾಕಿತ್ತಂದ್ರೆ ಹೇಳ್ತಾರೆ. ಆ ಮ್ಯಾಟ್ ಇಲ್ಲ ಆಗ್ತಾ ದುಡ್ಡು ಕೊಟ್ರೆ ಸರ್ 120-130 ಎಷ್ಟೋಪ್ಪ ಮ್ಯಾಟಿಗೆ ಹಂಗಿಂದಲ್ಲ ದರ. ಅವ್ರು ಎಷ್ಟು ಕಂಡ್ರು ಅಷ್ಟು ನಟಿಕೆ ಹಾತೆ ಕಣ್ರಿ, ನಮ್ದು ಎಷ್ಟು ಗೆದ್ದ ಇತ್ತು ಅಂತ ಹೇಳ್ರ ಸೈ.
4: ಅದೇ ನನಗೀಗ ನೀವ್ ಇಷ್ಟು ಹೇಳೋತಿಗಿತ್ತಲ್ಲ, ನೀವ್ ಅಗಿ ಒಯ್ಯುದು ಅಂತೇಳೆಲ್ಲ ಹೇಳ್ರಲ್ಲ, ನಾವ್ ಶಣಕಿಂದ ಕಣ್ಕೊಂಡು ಬಂದದ್ದ ಆ ಗೆದ್ದಿ ಆ ಕೆಸರು
3: ಆ ಗೆದ್ದೆ ಸಿಕ್ಕುದು ಜಾಕ್ಟಿ ಆ ಹೆಂಗಸರಲ್ಲಿ ಅದನ್ನ ದಡ್ಡ ದಡ್ಡ ಜಾಕ್ಟಿ ಎಲ್ಲ ಇದ್ರೆ ಹೆಕ್ಕಿ ಮಟ್ಟಿಗೆ ಹೇಕಂದು ಅದನ್ನ ತಂದ ಮನೆ ಪದಾರ್ಥ ಮಾಡುದ. ಅದು ಈ ಮೂಲವ್ಯಾಧಿಗೆ ಮತ್ತೆ ಕರುಳು ಸಂಬಂಧ ಕಾಯಿಲೆಗಳಿಗೆಲ್ಲ ಒಳ್ಳೆ ಮದ್ದಂಬ್ರ ಜಾಕ್ಟಿ. ಈಗ ಅಂತ ಆಯ್ತು, ಜಾಕ್ಟಿ ವಂಶವೇ ಚಿಟುಲ್ ಎದ್ದು ಹೋಯ್ತು.
4: ಎಷ್ಟು
3: ಯಾಕೆಂದ್ರೆ ಈಗ ಗೆದ್ದಿ ತುಂಬಾ ಟಿಲ್ಲರ್ ಇಳಿತ, ಟಿಲ್ಲರ್ ಬ್ಲೇಡ್ ಹಿಂಗ್ ಕೊಚಿತ ಕೊಚಿತ ಕೊಚಿತ ಹೊತ್ತಲ್ದ ಜಾಕ್ಟಿ ವಂಶ ಅವು ಸಂತಾನವೇ ಹೊಯ್ಯ ಬಿಡ್ತಾತ ಈಗ. ಆಗಳಿಕಾರೆ ನೇಲ ಹೂಡು ಸುರಿಗೆ ಅಂತ ಆತಿತ್ತು ಹೋಳಿ ಮಣ್ಣು, ಆಚಿಗು ಒಂದ್ಸಲ ಈಚಿಗೆ ಒಂದ್ಸಲ, ಅದ್ರಾಗ ಈಚಿಗಿದ್ದಿದ್ರೆ ಮಗಚಿ ಆಚಿ ಬೀಳ್ತಿದ್ದು, ಆಚಿಗಿದ್ರೆ ಮಗಚಿ ಈಚಿ ಬೀಳ್ತಿದ್ದು. ಆಗಳಿಕೆ ಅವಕ್ಕೆಲ್ಲ ಪೆಟ್ಟಿರಲ್ಲ. ಈಗ ಗೆದ್ದಗಿದ ನೆಕ್ಕುಳ ಗೆದ್ದಗಿದ್ದ ಜಾಕ್ಟಿ ಪೂರ ಸತ್ತು ಸಾರಿ ಹೋದು,
4: ಚೂರ್ ಚೂರ
3: ಎಲ್ಲ ಹಾಳಾಗಿ ಹೋದು. ಈಗ ಮುಂಚಾರ ಹಾಂಗಿರ್ತಿರ್ಲ ಇದ್ದಿತ್ತು, ಹೋರಿ ಹುಂಟೆಗೆ ಅಷ್ಟು ಲಾಯ್ಕ್ ಆತಿತ್ತು. ಮತ್ತೆ ಈ ಹೋರಿ ಹುಂಟಿವು ಕಾಣಿ ಈ ನಟ್ಟೆಂಗು ಹಾಗೆ ಮಾತಾಡ್ತಾ ಮಾತಾಡ್ತಾ ಕೆಲವು ಹೇಳು ಸುರಿ ನೆನಪತ್ತು. ಕಡೆಗೆ ಹಂಬಲಾತ್ತ ನಟ್ಟಿ ಮಾಡು ಸುರಿಗೂ ಮೊದ್ಲಿಗೆ ಇದಿತ್ತು ಅಂತ ಕೇಳ ಗಣತಿ ನಟ್ಟಿ ಅಂತ ಅಳಿತ್ತಲ್ಲ, ಗಣತಿ ನಟ್ಟಿ ನಟ್ಟಿ ಮಾಡು ಸುರಿ ಒಟ್ಟಲ್ಲ. ನಮ್ಮ ಕ್ರಮ ಎಲ್ಲ ದೇವ್ರಿಲಾಗ್ತಾಯಿ, ನಾವು ಮಾಡ್ಕೊಂಡು ದೇವರನ್ನ ನಂಬ್ಕೊಂಡ್ ಬಂತಲ್ಲ. ಜನಪದದ ಆಚರಣೆ ಎಲ್ಲದ್ರಗೂ ದೇವರೇ ನಮ್ಗೆ ಮುಖ್ಯ ಆಗಿರುತ್ತೆ. ಹಾಗಾಗಿ ಮೊದಲು ನಟ್ಟಿ, ಮೊದಲು ನಾವು ಯಾವುದೇ ಕಾರ್ಯಕ್ರಮ ಎಂತ ಶುರು ಮಾಡಿದ್ರು ಗಣಪತಿ ಆರಾಧನೆ ಹೌದಲ್ದ, ಜನಪದರು ಅದನ್ನೇ ಮಾಡ್ಕೊ ಬಂದಿರ್ ಕಣಿ. ಆಗಳಿಗೆ ಮೊದಲನೇ ನಟ್ಟಿಯೇ ಗಣಪತಿ ನಟ್ಟಿ. ಗಣಪತಿ ನಟ್ಟಿ ಕೆಲವ್ರು ಗಣಪತಿಗೆ ಪಂಚ ಕೆಜಿ ಹೇಳ್ಕೊಂಬಿತ್ತು, ಮುಡಿ ಅಕ್ಕಿ ಕಡುಬು ಹೇಳ್ಕೊಂಬಿತ್ತು, ಹಾಗೆಲ್ಲ ಮಾಡ್ತಾರೆ. ಹಂಗೆ ಮನೆಗೆ ನಟ್ಟಿಗೆ ಅಂತ ಕೇಳದಿದ್ರೆ ಈ ಕಬ್ಬೆಸ್ರ ಕಡಿಕೆ ಅಲ್ದ್ರೆ ಔಡಿ ಬೇಸುದು ಇದೆಲ್ಲ ಗಣಪತಿ ನಟ್ಟಿಗೆ ಮಾಡಿ ಕೊಡುವಂತ ತಿಂಡಿ.
4: ಕಬ್ಬ ಹೆಸರು ಅಂದ್ರೆ ಕಪ್ಪ ಹೆಸರು.
3: ಹಾ, ಕಪ್ಪ ಹೆಸರು ದಡ್ಡ ಹೆಸರು ಬತ್ಕಂಡಿ, ಅದು ಕಬ್ಬ ಹೆಸರು ಅಂಬುದು ನಂಬದೇಗೆ. ಆಗ ಕಬ್ಬ ಹೆಸರು ಕಡಿಕೆ ಔಡಿ ಇದನ್ನೆಲ್ಲ ಬೇಯಿಸಿ ಹೆಂಗಸರಿಗೆ ಕೊಡುವಂತದ್ದ ಇದು ಮೊದಲಿನ ನಟ್ಟಿಗೆ. ಕಡಿಕೆ ಈ ಲಾಸ್ಟ್ ನಟ್ಟಿ ಏನಿತ್ಕಂಡಿ ಅದಕ್ಕೆ ಹದ್ನ ಅಂತ ಹೇಳುದು. ಹದ್ನ ಅಂತಾರ ಮುಗೀತು ಇವತ್ತಿದ ಅಂದಳಿ, ಈ ವರ್ಷದ ಮುಗೀತು,
4: ಈ ವರ್ಷದ ನೆಟ್ಟಿ ಮುಗೀತು
3: ಮುಗೀತು. ಕಡಿಗೆ ಈ ವರ್ಷದ ಲಾಸ್ಟ್ ನಟ್ಟಿ ದಿವಸ ಕಣಿ, ಆ ಹೋರಿಗೂ ಕಣಿ ಎಷ್ಟು ಇದು ಮಾಡ್ತಿರ್ಕಂಡ್ರೆ ಈ ಗೆದ್ದೆಗೆಲ್ಲ ನಟ್ಟಿ ಯಾರ ಮೇಲೆ ಲಾಸ್ಟಿಗೆ ಒಂದು ಆಗಿ ಒಂದು ಹಿಡಿಯೋ ಒಂದು ತಳ ಆಗಿ ತಕೊಂಡ ಹುಡದ್ ಗಣಸರಿದ್ರು ಕಣಿ, ಅದನ್ನ ಆಗಿನ ಒಂದು ತಳ ತಕೊಂಡು ಅದ್ರಾಗ 8 ಪಾಲ್ ಮಾಡುದು. ಏಟ್ ಪಾಲ್ ಮಾಡಿ ಕೈನ ಹಿಂಗ್ ಕತ್ರಿ ಕೈ ಮಾಡಿ ಹಿಡ್ಕಂಡ ಈಚೆ ಎಡದ ಬದಿಗೆ ಕೈಗಿದ್ದದ್ದು ಬಲ್ದ ಇದ್ದದ್ದು ಹೋರಿ ಕೊಡುದು, ಬಲ್ದ ಕೈಯಂಗಿದ್ದದಾಗಿನ ಎಡದ ಕೈ ಎಡದ ಬದಿಗಿದ್ದು ಹೋರಿ ಕೊಡು ತಿಂಬುಕ್ಕೆ. ಅವು ತಿಂತವಲ್ಲ, ಅವು ತಿಂದ ಆರು ಗತಿಗೆ ಅವು ಬುಡ ಉಳಿತಲ್ಲ, ತಲೆ ಮಾತ್ರ ಹೋಗಿ ತಿಂಬು ಕೊಡುದು. ಆ ಬುಡ ಉಳದನ್ನ ಅದೇ ಗೆದ್ದಂಗೆ ನೊಟ್ಟಿ ಮಾಡ್ತಿದ್ದೀರಿ. ಹಾ, ಗೆದ್ದಿ ನೊಟ್ಟಿ ಮಾಡಿಸ್ರಿಗೆ ಇನ್ನೊಂದಿತ್ತು, ಯಾರು ಫಸ್ಟ್ ಹೇಳ್ತಾರೆ ನಮ್ಮ ಬದಿಗೆಲ್ಲ, ಬೆನ್ನವ್ ಇದ್ದಾರೆ ಗೆದ್ದಿ ನೊಟ್ಟಿ ಹಿಡಿಬೇಡಿ ಅಂತ ಹೇಳ್ತಾರೆ. ಬೆನ್ನವ್ ಇದ್ದಾರೆ ಗೆದ್ದಿ ನೊಟ್ಟಿ ಹಿಡಿದ್ರೆ ನೊಟ್ಟಿ ಸಾಗುದಿಲ್ಲ ಅಂದ್ರೆ, ಅದಕ್ಕೆ ಬೆನ್ನವ್ ಇದ್ದಾರೆ ಗೆದ್ದಿ ನೊಟ್ಟಿ ಹಿಡುವುದಿಲ್ಲ. ಹಾಗೆ ಮತ್ತೆ ಲಾಸ್ಟಿಗೆ ಅಂತ ಹಿಂಗ್ ಕಟ್ಟುತ್ತ ಬತ್ರ, ಸೆರ್ಗ್ ಕಟ್ಟುತ್ತ ಬತ್ರ ಪೂರ್ತಿ ಆತ್ಕಣೆ. ಮೊದ್ದೆ ಎಲ್ಲ ಉಳಿದಿದ್ರೆ ಯಾರ್ದಾರು ಒಂಚೂರು ಓಜಲ್ಲ ಆಗಳಿಕಲ್ಲ, ಎಲ್ಲರ ಗೆದ್ದಿ ಎಷ್ಟು ಇತ್ಕೊಂಡು ಓಜ್ ಹಾಕಿ ಕೊಡುದು. ಓಜ್ ಅಂದ್ರೆ ಅಳಿಯುದ ಅಂತ ಅಳಿಯ ಅಂದ್ರೆ, ಅದ್ರ ಕನ್ನಡ ಮಾಪನವೇ ಓಜ್ ಅಂತ ಹೇಳಿ. ಆದ್ರೆ ಓಜ್ ಹಾಕಂತ ಬಂದಾಗಳಿಗೆ ಇಂತಿಷ್ಟು ಅಂತ ಬತ್ತೆ. ಈಗ ನಿಮ್ಮ ಓಜಂಗ್ ನೀವು ಯಾರೋ ಈಗ ಹಿಂದಿದ್ರಿ ಅಂತ ಮಾಡುವ, ಕಡೆ ಉಳಿದಾರೆಲ್ಲ ಮುಂದ್ ಬಂದ್ರೆ ಲಾಸ್ಟಿಗೆ ಅಡಿಗೆ ಅವ್ರಿಗೆ ನಟ್ಟು ಕೊಡ್ತಾರೆ. ಮತ್ತೆ ಪೂರ್ತಿ ಸುತ್ತ ಕಟ್ಟು ಸುರಿಗೆ ಒಳಗಿರ್ತಾರಲ್ಲ, ಈಗ ಯಾರಾದ್ರೂ ಉಳಿದ್ರ ಮಧ್ಯಗಿ ಉಳಿದಿದ್ದಿದ್ರೆ ಒಂದ್ಸಲ ಅವ್ರನ್ನ ಕಣ್ಕತ್ರ ಬಸ್ರಿ ಹೆಂಗ್ಸ್ರಿ ಯಾರ್ಯಾರು ಇದ್ದಿದ್ರೆ ಸುತ್ತ ಕಟ್ಟುವುದಿಲ್ಲ. ಅವರು ಈಚೆ ಬಂದು ಆರ ಮೇಲೆ ಈ ಗೆದ್ದಿದ್ದು ಸುತ್ತ ಕಟ್ಟುವಂಥ ಕ್ರಮ ಇತ್ತು. ಮತ್ತು ಈ ಅಗೇಡಿ ಮಾಡೋದು ಗೆದ್ದಿ ಇತ್ಕಣಿ, ಅಗೇಡಿ ಮಾಡೋದು ಗೆದ್ದಿ ನಡುಸುರಿ ಸೀದಾ ಹಾಗೆ ನೋಡುವುದಿಲ್ಲ ಬೇರೆ ಗೆದ್ದಿ ನಟ್ಟಾಗೆ, ಅದು ಬಾಣಂತಿ ಗೆದ್ದಿ ಅಂದಾಳಿ. ಯಾಕಂದ್ರೆ ಅದು ಒಡ್ಲು ಹಸಿ ಇತ್ತಂದಾಳಿ, ಅಂದರೆ ಈಗ ಆಗಿ ಹೋಯ್ದು ಅಷ್ಟೇ ಅಲ್ದ. ಆ ಗೆದ್ದಿಗೆ ಒಂದು ಕ್ರಮ ಎಷ್ಟು ಚಂದ ಮಾಡಿ ಮಾಡ್ತಿದ್ರು ಕೇಳ್ರೆ, ಆ ಗೆದ್ದಿಗೆ ಒಂಚೂರು ಎಣ್ಣೆ ಬಿಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಹಾಕಿ ಎಣ್ಣೆ ಬಿಟ್ಟು ಅದಕ್ಕೆ ಒಂಚೂರು ಕಾಡಿಗೆ ಹಾಕಿ ಕಡಿ ಬೂದಿ ಚೊಲ್ಲಿ ಕಡಿಗೆ ಅದನ್ನ ನಟ್ಟಿ ಮಾಡುದು. ಯಾಕಂದ ಹೇಳ್ರೆ ಅದು ಬಾಣಂತಿ,
4: ಎಷ್ಟು ಕಾಳಜಿ,
3: ಎಷ್ಟು ಕಾಳಜಿ, ಎಷ್ಟು ಕೇರ್, ಹೆಂಗ್ ಮಾಡ್ತಿದ್ರು ಕಣಿ ಹಿಂದಿನ. ಈಗ ಅದನ್ನೆಲ್ಲ ಎಣಿಸ್ಕೊಂಡಾಗಲಿ ಬೇಜಾರತ್ತೆ. ಅಂಥದ್ದು ಒಂದು ಸಣ್ಣದೇ ನಮ್ಮಲ್ಲಿ ಉಳಿಸ್ಕೊಂಡು ಕಾಯ್ದೆ ಹೋಯ್ತಲ್ಲ, ಇಷ್ಟು ಕ್ರಮ ಎಲ್ಲ ನಾವು ಹಾಳು ಮಾಡ್ಕೊಂಡು ಬಿಡ್ತಲ್ಲ ಅಂದಾಳಿ. ಎಲ್ಲ ಪೂರ ಅಂದ್ರೆ ಪೂರ ಹೋಯ್ತು. ಇದೀಗ ನಮಗೂ ಚೂರ್ಚೂರಾರು ಕಾಂಬಕ್ಕೆ ಸಿಕ್ಕಿತ್ತು. ಇನ್ನು ಮುಂದಿನ ತಲೆಮಾರಿನಲ್ಲಿ ಕೇಂಬಕ್ಕೆ ಕಂಡದಕ್ಕಿಂತ ಕೇಂಬುದ್ರಿಗೆ ಎಷ್ಟು ಖುಷಿ ಸಿಕ್ಕತ್ತೆ ಹೇಳಿ ಗೊತ್ತಾಗ್ತಿಲ್ಲ. ನಾವೇನಂದಳಿ ಈಗ ಕಣ್ಣಾರೆ ಕಾಣ್ದಿದ್ನಿ ಹಾಂಗಂದ ಆಲೋಚನೆ ಮಾಡ್ಕೊಂಡ್ಲಕ್ಕ.
4: ಅದೇ ನಂಗಾಗ ನೀವು ಹೇಳೋತ್ತೀಗ ಆಗಿಂದ್ಲು ಆ ಗೆದ್ದಿ ಅಗೇಡಿ ಅಥವಾ ನಮ್ದು ನೆಟ್ಟಿ ಮಾಡೋ ಗೆದ್ದಿ ಹೂಡ್ದಾಗ ಅಲ್ಲೆಲ್ಲ ಹೆಂಗ್ಸರ ನೆಡ್ತಾ ಇಪ್ಪತ್ತಿಗೆ ಅಥವಾ ಅಗಿ ಹೋಯ್ತಾ ಇಪ್ಪತ್ತಿಗೆ ಅದೊಂದು ಮಣ್ಣಿನ ಸ್ಮೆಲ್ ಬತ್ತ, ಕೆಸರು ಸ್ಮೆಲ್, ಆ ಪರಿಮಳ ನನ್ಗೆ ಹೊಡಿತಿತ್ತು. ಅದೆಷ್ಟು ಲೈಕ್ ಐತಲ್ಲ. ಮತ್ತೆ ಅದೆಂತ ಹೇಳ್ತಾರ, ಮೇಲಾಳ ಹಾ ಗಂಡಸ್ರ ಅವ್ರ ಆಗಿ ಇಲ್ಲಿ ಒಯ್ದು ಹಾಕದನ್ನ ಅವ್ರ ಕಣ್ಣ ಅಡಿಗೆಗೆ ಹೊತ್ಕೊಂಡೋದ್ ಎಷ್ಟೆಷ್ಟೋ ದೂರದ
3: ಹಬ್ಬಕ್ಕೆ ಆಗಳಿಕೆ ಒಬ್ರಿಗೊಬ್ರು ಹಿಡುಕಿಲ್ಲ ಅಂತ ಹೇಳ್ರಿ. ಈಗ ಮೂರ್ ಜನ ಇದ್ರನ್ ಮಾಡೋದು, ಊರಿನ ಗೆದ್ದಿ ಹೋಯ್ಕರ್ ಮಾತಿ ಹೊರದು ಅಲ್ದೇ ಇದ್ರೆ ಒಂದು ಅಕೇರಿ ಹೊರ್ತಾರಿಗೆ ಒಂದ್ ಮರದ್ ಮೂರ್ ಕಾಲ್ ಅಂದಳಿ ಬತ್ತತ್ತು. ಮೂರ್ ಕಾಲ್ ಮೇಲೆ ಹಡ್ಗಿ ಬೆಚ್ಕಂದ್ ಹಡ್ಗಿ ಬೆಚ್ಕೊಂಡು ಕಾಡಿಗೆ ಒಂದ್ ನೆಗು ಕೆರ ಜನ ಬೇಡ, ಅದ್ ಮೇಲೆ ಬೆಚ್ಕಂಡೆ ಅದು ತುಂಬುದು ಅಲ್ದೇ ಇದ್ರೆ ಈಗ ಫಸ್ಟ್ ಇದ್ದಾನ ಒಬ್ರಿಗೆ ಕೆಳಗೆ ತುಂಬಿ ಅದನ್ನ ಮೇಲೆ ಬೆಚ್ಕಂದ್ ಇವ್ರಿಬ್ರಿಗೆ ಹಿಡ್ದಾರ ಮೇಲೆ ಲಾಸ್ಟ್ ನಾನು ಹೊತ್ಕೋಯ್ಕಲ್ಲ. ಅವ್ ಮೂರ್ ಕಾಲ್ ಆಗಿದ್ದಕ್ಕೆ ಹಿಂಗ್ ಮಂಡಿ ಕೊಟ್ಟು ಹೊತ್ಕೊಂಡು ಹಾಕೋದು ಆಗಳಿಕೆ. ಆ ಮೂರ್ ಕಾಲ ಅಂದಳಿ ಎಲ್ಲರ ಮನೆಗೆ ಎತ್ತಿತ್ತು. ಈಗ ಮೂರ್ ಕಾಲು ಇಲ್ಲ, ಅಂತ ಕಾಲು ಇಲ್ಲ, ಈಗ ಮಾಡುವರೆ ಇಲ್ಲ ಅಲ್ದ. ಅಗಿಯಲ್ಲಿತ್ತ ಕಡಿಕೆ ಅದೇ ನೀವು ಹೇಳ್ರಿ. ಆಗಳಿಕೆ ಆ ನಟ್ಟಿ ಮಾಡಿಸ್ರಿಗೆ ಆ ಮೇಲಾಳು ಒಬ್ಬರಲ್ಲಿ ನಿತ್ಕ ಇದ್ದಾಗಳಿಕೆ ಆ ಮೇಲಾಳಿ ಬೊಯ್ದು ಆ ಗೆದ್ದೆಗಾಪು ಸಂಭಾಷಣೆ ಎಲ್ಲ ಎಷ್ಟು ಲಾಯ್ಕ್. ಒಬ್ಬರೊಬ್ಬರ ಮನೆ ಕಷ್ಟ ಸುಖಗಳೆಲ್ಲ ಅದ್ರ ವಿಚಾರಗಳೆಲ್ಲವೂ ಬತ್ತಿದ್ದು. ಬರೇ ಒಂದ್ ಯಾರನ್ನ ದೂರ್ಕಂತ ಇರ್ಲೇದಿತ್ತು, ಖುಷಿ ಬೇಜಾರು ಎಲ್ಲವನ್ನ ಅಲ್ಲಿ
4: ಹಂಚ್ಕೊಂಡ್ಕೊಂಡು. ಆ ಹೆಂಗಸದ್ ಒಂದ್ ತಂಡ ಇರತ್ ಕಣಿ, ಬೆಟ್ಟ ಬೆಟ್ಟಿಗೆ ಒಂದೊಂದ್ ತಂಡ, ಅದ್ರೊಟ್ಟಿಗೆ ಅವ್ರದ್ದು ಮಾತುಕತೆ ಬೆಳಗ್ಗೆ ಮುಚ್ಚ ಬೇಗ ಎತ್ಕೊಂಡು ಓ ಚಿಕ್ಕ ಅಕ್ಕ ಓ ಅಕ್ಕ ಅಕ್ಕ ಬಾರ ಹಾಪನ ಚಾಯಿಲೇ ಚಾಯಿಲೇ ನಿಂದಿನೂ ನಿಂದೊಂದ್ ಎಷ್ಟೊತ್ತಿಗೆ ನಾನು ಹೇಳ್ಕೊಂಡು ಬೈಕೊಂಡು ಎಲ್ಲ ಟೀಮ್ ತಂಡ ಮಾಡ್ಕೊಂಡು ಅದೊಂದು ಗೊರ್ಬು
3: ಹೆಂಗ್ಸ್ರಿ ಗೋರ್ಬ ಗಣಸ್ರಿ ಕಂಬಳಿ
4: ಕಂಬಳಿ
3: ಎಂತ ಇಲ್ಲಿ. ಈಗ ಎಲ್ಲ ಒಬ್ರೊಬ್ರು ಬತ್ತರ ರೈನ್ಕೋಟ್ ಹಾಕೊಂಡೆ ಬಾಪದೀಗ ಅಲ್ಲಿ ಯಾರಿಗೆ ಬಂದಿತ್ತು ಕಡಿಕೆ. ಇನ್ನೊಂದು ನೀವು ಹೇಳ್ದಾಗೆ ಈ ಮೇಲಾಳಿದ್ರು ಕಣಿ, ಅವ್ರ ಈ ಬದಿಯೆಲ್ಲ ಒಂಚು ಕೊಚ್ಚಿ ಕೊಡ್ಕಿ ನೇಲ್ ಹೊತ್ತಿಲ್ಲ ಈ ಮುಲ್ಲಿ ಮುರ್ಕಣಿಗೆಲ್ಲ ನೇಲ್ ಹೊತ್ತಿಲ್ಲ ಅಲ್ಲಿ ಒಂಚು ಕೊಚ್ಚಿ ಕೊಡ್ಕ. ಕೊಚ್ಚಿ ಕೊಡ್ದಾಗ ಅಲ್ಲಿ ಸಮಯ ಇಲ್ದಿರ ಹೆಂಗಸ್ರು ಬೊಯ್ದು ಕಾಣ್ಕ ಎಂತದ ಕೊಚ್ಚ ಸಮಯ ಇಲ್ಲ ಮೇಲಾಳಿ ಸಂಬಳ ಕೊಡುದಿಲ್ಲ ಅವ ಧರ್ಮಕ್ಕೆ ಬಂದ್ ಮಾಡ್ತಾ ಇಲ್ಲ ಹಾಗೆ ಹಿಂಗೆ ಅಂದಳಿ. ಅವನಿಗೊಂದು ಬೈಗುಳ ಕಡಿಗೆ ಅವರೊಂದು ಅದನ್ನ ಮತ್ತೂ ಒಂಚು ಕೊಚ್ಚಿ ಕೊಡುದ. ಮತ್ತೆ ಹೊಯಂಗಿ ಗೆದ್ದ್ಯಾರ ಬೇರೆ ಗೋಸರ್ ಗೆದ್ದ್ಯಾರ ಹಿಂದಿನ ದಿವಸ ಹುಡಿ ಹಾಕ್ಲಕ್ಕ ಹೊಯಂಗಿ ಗೆದ್ದಿ ಅದೇ ದಿವಸ ಹುಡಿ ಅದೇ ದಿವಸ ನೋಡ್ಕ ಹೊಯಂಗಿ ಗಿರಿತ್ ಹೊಯಂಗಿ ಗೆದ್ರೆ ನೋಡುಕಾಯ್ತಿಲ್ಲ ಕೈ ಹರಿತಿಲ್ಲ ಕೈ ಹರಿದ್ರೆ ಇಲ್ಲೆಲ್ಲ ಈ ಬೇರೆ ಕಣ್ಣಲ್ಲ ನೋವು ಶುರು ಮತ್ತೆ ಗೋಸರ್ ಪರ್ಮಾಳ.

0: ಎಂಟಿ
1: ಕರಿಮೆ ಹಾ ಕರಿಮಲ್ಲಿಗೆ ಜ್ಯೋತಿ ನಿಮ್ ಹೆಸರಿದ್ದ ಲಾಯಕ್ ನೆನ್ಪಿತ್ತು ನಿಮ್ಗೆ ಜ್ಯೋತಿ
0: ಗೌರಿ
1: ಗೌರಿ ಇವೆಲ್ಲ ಮಸ್ತ್ ಭತ್ತದ ನೆಲ ಶಣಕಿ ಇವೆಲ್ಲ ಇದ್ದಿದ್ದು ಮಸ್ತ್. ಈಗ ಎಲ್ಲಿತ್ತು ಅದೇ ಅದೇ ಅದೇ ಎಂ ಫೋರ್ ಅಂತ ಹೇಳಿ ಹೇಳತ್ ಕಣಿ ನಾವು ಎಂ ಫೋರ್ ಅದು ಒಂದೇ ಉಳಿಸ್ಕೊಂಡದ್ ಬಿಟ್ಟದ್ ಇದ್ರೆ ಮತ್ತೆ ಯಾವ್ದಿಲ್ಲ. ಆಗಳಿಕಂದ್ರೆ ಈ ಮನೆಗೆ ಮಾಡಿ ಹೊಯಸುಕಲ್ಲ ಉದ್ದುದ್ದ ಹುಲ್ ಬೇಕಿತ್ತಲ್ಲ ಅದಕ್ಕೆಲ್ಲ ಯಾವ್ದು
0: ಗೌರಿ
1: ಗೌರಿ ಉದ್ದ ಮ್ಯಾಲೆ ಸತ್ತು ಜೇನು ಇದ್ ಮಾಡ್ತಾರೆ ಕರಿಮಲ್ಲಿಗೆ ಅಂತ ಬತ್ತವೆಲ್ಲ ಈ ಬಡಸುರಿಗೆ ಹೊಡಿ ಮಜ್ಜಿಗೆ ಜಪ್ಪಿದ್ರೆ ಸೈ ಅದು ಅಲ್ಲ ಹಿಂಗ್ ಕುತ್ತಿಗೆ ಸಮೇತ ಸುತ್ತ ಉದ್ದ ಹೆಚ್ಚ ಹಿಂಗ್ ಬೀಸಿ ಬಡಿತ್ತೆ
0: ಕರೆಕ್ಟ್ ಅದು ಉದ್ದ ಅಷ್ಟು ಮೊನ್ಕೊಂಡು ಗೆದ್ದಂಗೆಲ್ಲ ಮೊನ್ಕೊಂಡಿರ್ತಾವ
1: ಅಡ್ಬಿಡ್ತು ಗಾಳಿ ಬಂದ್ರೆ ಸೈ ಅಡ್ಬಿಡ್ತು
0: ಹೌದು.
1: ಈಗ ಅದೆಲ್ಲ ಅಂತ ಇಲ್ಲ ಬಿಡಿ
0: ಕಡಿಕೊಂದು ಫೇಮಸ್ ಇದು ಪಲ್ಗುಣಿ
1: ಪಲ್ಗುಣಿ ಪಲ್ಗುಣಿ ಅವೆಲ್ಲ ಒಳ್ಳೆ ನೆಲ್ ಹಾ. ಈಗ ಈಗ ಈಗ ಯಾವ್ದಂದ್ರೆ ಗೊತ್ತಿಲ್ಲ ಅವ್ರು ಮ್ಯಾಟ್ರಿನರ್ ತಂದು ಹಾಕುದಲ್ಲ ಎಂ4 ಅಂದ್ರೆ
0: ಅದೇ
1: ಅದೇ ಹಾಕುದು
0: ಮತ್ತೆ ಅದೆಲ್ಲ ಹೊಸದು ಬಂದಿತ್ತಂಬ್ರಿ ಈಗ ಕೃಷಿ ವಿಜ್ಞಾನ ಕೇಂದ್ರದವ್ರು ಬೇರೆ ಬೇರೆ
1: ಬೇರೆ ಎಲ್ಲ
0: ಕಂಡಿಡ್ತಾ
1: ಇದ್ರ ಇದು ಮುಂಚೆ ಕಂಡು ಹಿಡ್ದಲ್ಲ ಹಾದು ಬದಿ ಇವೆಲ್ಲ ಬಂದ್ವೆ ಇಲ್ಲ ಅವೆಲ್ಲ ಕಟಾರಿ ಕಿತ್ತ ನಮ್ಗೆ ಇವು ಎಡ್ಕಿನ ಆಯಿಲ್
0: ಉದ್ದುದ್ದು ಬತ್ತ ಕೆಲವು ಕೆಲವು ಸಣ್ಣ ಸಣ್ಣದ
1: ಸಣ್ಣ ಬತ್ತ
0: ಟೇಸ್ಟ್ ಲಾಯ್ಕ್
1: ಲಾಯ್ಕ್ ಲಾಯ್ಕ್ ಇರತ್ತೆ ಇದೆಲ್ಲ ಇದು ಕಡಿಕೆ ಹಾಂಗಾರ ಗತಿಗೆ ಇವೆಲ್ಲ ಶುರು ಆದ್ರೆ ಕಡಿಕೆ ಕೊಯ್ಲು ಬತ್ತ ಕೊಯ್ಲ ಈ ಗದ್ದಿಗದೆ ನಟ್ಟಿ ಮಾಡೋ ಸುರಿಗೆ ನಾವು ಆಗಲಿಕ್ಕೆ ಜನಪದ ಹಾಡಂಗೆ ನಿಮ್ಗೆ ಹೇಳಿದ್ದಕ್ಕೆ ದೀರ್ಘಾವಧಿ ಹಾಡುಗಳೆಲ್ಲ ಎಷ್ಟು ಇದಿದ್ದು ನಮ್ಮ ನಟ್ಟೆಂಗೆ ಒಂದೊಂದು ಸಾಧನ ಅರ್ಧರ್ಧ ಗಂಟಿದು 20 ನಿಮಿಷದ್ದು ಎಷ್ಟು ಹಾಡಿದ್ದು. ಈಗ ಎಲ್ಲ ಮಿಷನ್ ಬಂದಾದ್ಮೇಲೆ ಆ ನಟ್ಟಿ ಹಾಡಂಬುದು ಕೇಂಬಿಕೆ ಇಲ್ಲ
0: ಮನ್ಸರೇ ಇಲ್ಲ
1: ಮನ್ಸರೇ ಇಲ್ಲ ಇದ್ದರೂ ಈಗ ಯಾರು ಹೇಳುದಿಲ್ಲ ನಟ್ಟಿ ಹಾತಿದ್ರು ಅದನ್ನ ಹೇಳುದಿಲ್ಲ ನಟ್ಟಿ ಆಪದೆ ಕಮ್ಮಿ ಅನ್ ಮಾಡಿ ಯಾರು ಮಾಡುದು. ಆದ್ರೂ ಆ ಹಾಡುಗಳೆಲ್ಲ ಹೋಯ್ತು ಎಷ್ಟೆಷ್ಟು ಚಂದದ ಹಾಡುಗಳು ಎಂತ ಮಲಗೆದ್ಯೋ ಮತ ಗೆದ್ಯೋ ಶಿವಲಾಲಿ ದೇವೂರ ಹೊಸ ಗೆದ್ಯೋ ಶಿವಲಾಲಿ ಅಂದಳಿ ಇದು ಅಂದ ಕಣಿಕೆ ಹೊಸ ಕ್ಯಾರಿಯೋ ಹೊಸ ಬಾಮಿಯೋ ಶಿವಲಾಲಿ ಹೊಸ ಕ್ಯಾರಿಯೋ ಹೊಸ ಬಾಮಿಯೋ ಶಿವಲಾಲಿ ನೀರಾರು ಹರಿಲಿಲ್ಲ ಶಿವಲಾಲಿ ನೀರೆದ್ದು ಹರಿಲಿಲ್ಲ ಶಿವಲಾಲಿ ತಾಯಮ್ಮ ನಂಬೋಳೆ ಶಿವಲಾಲಿ ಮಗನಾರು ಕರೆದಾಳೆ ಶಿವಲಾಲಿ ಹೊಸ ಕ್ಯಾರಿಯೋ ಹೊಸ ಬಾಮಿಯೋ ಶಿವಲಾಲಿ ನೀರಾರು ಹರಿಲಿಲ್ಲ ಶಿವಲಾಲಿ ಹಿಂಗಿಂದೆಲ್ಲ ಹಾಡು ದೀರ್ಘಾವಧಿ. ಇದೊಂಥರ ಕತ್ತಿ ಕಂಡಾಗ ಹೊಸ ಕೆರೆ ಹೊಸ ಬಾಮಿ ತೋಡಿರ ಅದಕ್ಕೆ ನೀರು ಬತ್ತಿಲ್ಲ ಅಂದ ಇದು ನೀರು ಬತ್ತಿಲ್ಲ ಅಂದ ಮಗನ ಕರೆದು ಕೇಂಡಾಗಳಿಕೆ ಮಗ ಜೋಯಿಸ್ರ ಮನೆಗೆ ಹೋಗಿ ಕೇಂದ್ರ ಜೋಯಿಸ್ರ ಮನೆಗೆ ಹೋಗಿ ಕೇಂದ್ರತಿ ಜೋಯಿಸ್ರ ಹೇಳ್ತಾರೆ ಬಲಿ ಕೊಡ್ಕಂದಳಿ ಹೇಳಿ ಕುರಿ ಬಲಿಯ ಕೋಳಿ ಬಲಿಯ ಅಂತಂದು ಕೇಂದ್ರಗತಿಗೆ ಅದು ಯಾವುದು ಆತಿಲ್ಲ ನರಬಲಿ ಕೊಡ್ಕಂದಳಿ ಹೇಳ್ತಾರೆ ಅವ್ರ ನರಬಲಿ ಯಾರನ್ನು ಕೊಡೋದು ಕೇಂಡಾಗಳಿಕೆ ಮಧ್ಯದ ಮಗನ ಹೆಂಡ್ತಿನ ನರಬಲಿ ಕೊಡ್ಕಂದು ಹೇಳ್ತಾರೆ. ಆ ನರಬಲಿ ಕೊಡು ಹೊತ್ತಿಗೆ ಅದು ಮನೆಗೆ ಬಂದು ಅವನು ಹೇಳ್ತ ಹಿಂಗೆ ಅಂದಳಿ ಆ ಮನೆಗೆ ಇಡ ಉಳಿದು ಸಸ್ಯರಿಗೆಲ್ಲ ಗೊತ್ತಾಗ್ತವ್ರು 4 ಜನ ಏನು ಸಸ್ಯ 5 ಜನ ಎಷ್ಟು ಸಸ್ಯ ಇರ್ತಾರೆ ಅವ್ರಿಗೆ ಗೊತ್ತಾರ್ಗತಿ ಅವರೆಲ್ಲ ಒಟ್ಟು ಸೊಪ್ಪಿಗೆ ಹೋಪದ ಸೊಪ್ಪಿಗೆ ಹೋರ್ಗತಿಗೆ ಅವ್ರವರೇ ಮಾತಾಡ್ಕಂ ನಾವು 20 ಜನ ಇಷ್ಟೊತ್ತಿಗೆ 5 ಜನ ಇತ್ತು ನಾಳೆ ಇಷ್ಟೊತ್ತಿಗೆ 5 ಜನ ಇಪ್ಪುದಿಲ್ಲ ಇದ್ರಾಗೆ ಅಂತ ಹೇಳುದು ಆ ಸಸಿಗೆ ಹೇಳುದಲ್ಲ. ಅವರು ಅವಳತ್ರಿ ಇವ್ರ ಮುಂಚೆ ಒಂದು ಸೂಕ್ಷ್ಮನ ಕೊಟ್ಟಿಪ್ಪದು ನೀ ಮನೆಗೆ ಹೋಗ ಅಂದಳಿ ಹೇಳಿಪ್ಪದ ಅವಳಲ್ಲಿ ಮನೆಗೆ ಹೋಯ್ಕಂದು ಹೇಳುದು ಇಲ್ಲಿ ಗಂಡ ಬಿಡುವುದಲ್ಲ ಮನೆಗೆ ಜೋರು ಮಾಡುದ ಗಂಡಂಗೂ ವಿಷಯ ಗೊತ್ತಿದ್ದಿಲ್ಲ ಅವಳು ಬಲಿ ಕೊಡ್ಕಂದ ಕಡೆಗೆ ಹಾಗೆಲ್ಲ ಮಾಡಿ ಅಂತೆಲ್ಲ ಅವಳು ಮನೆಗೆ ಹೋಗಿ ವಾಪಸ್ ಇಲ್ಲಿ ಬತ್ತಾಳು ಬಂದಾದ ಮೇಲೆ ಒಂದು ಬಲಿ ಕೊಡುವಂಥದ್ದು ಒಂದು ಕ್ರಮ ಆ ಕೆರಿಗೋಸ್ಕರ ಅವಳನ್ನು ಬಲಿ ಕೊಡುವುದು. ಬಲಿ ಕೊಟ್ಟ 6 ಗತಿಗೆ ಎಂತತ್ತು ಅವಳೊಂದು ತಾವರೆ ಹೂವಾಯಿ ಹುಟ್ಟಾಳೆ ಅದ್ರಾಗೆ ತಾವರೆ ಹೂವಾಯಿ ಹುಟ್ಟ್ರ ಗತಿಗೆ ಈ ಮಾಯಿ ಹೋಯ್ಕಾರದು ಮಾಯಿ ತುಂಬ ಜೋರು ಇರ್ತಾಳೆ. ಈಗ 4 ಕರೆದ್ರೆ ಬತ್ತಾಳು ಅವಳಂದಳಿ ಹೇಳಿ ನೀನು ನನ್ನ ಸೊಸಿಯಾರೆ ನೀ ಹೌದಾದಿದ್ರೆ ನೀ ನನ್ನ ಸೆರ್ಗಿಗೆ ಬರ್ಕಂದಳಿ ಅವಳು ಸೆರ್ಗಾಸೋದು ಬತ್ತಿಲ್ಲ ಕಡೆ ಲಾಸ್ಟಿಗೆ ಗಂಡ ಕರೀತ ಗಂಡ ಕರೆದ್ರ ಗತಿಗೆ ಅವಳು ಪುನಃ ಅವಳನ್ನು ಸೆರ್ಗಿ ಬತ್ತಾಳೆ ಸೆರ್ಗಿ ಬಂದಾರ ಗತಿ ಪುನಃ ಅವಳು ಹುಟ್ಟಿ ಬತ್ತಾಳೆ. ಇದು ಒಂದು ಜಾನಪದ ಕತಿ ಹಾ ಇದು ಸುಮಾರು ದೊಡ್ಡ ಕತಿ ಹಾಗಿಂದ ಬೇರೆ ಬೇರೆ ಬೇರೆ ಇತ್ತು ಅವ್ರು ಹಾಡಂಗೆ ಹೇಳ್ಕೊಂಡು ಹೋಗಂತ ದೀರ್ಘಾವಧಿ ಹಾಡುಗಳಿವಲ್ಲ ಒಂದು 1/2 ಗಂಟೆ
0: ಅಲ್ಲ ದೀರ್ಘಾವಧಿ ಬೇಕೆ ಯಾಕೆಂದ್ರೆ ನೆಟ್ಟಿ ಯೂಶುವಲಿ ಒಂದು ಗದ್ದಿಗೆ ಪೂರೈಸುವುದಿಲ್ಲ
1: ಅವರು
0: ಎಂತ ಯೋಚನೆ ಇಲ್ಲ ಅವ್ರಿಗೆ ಅಂದ್ರೆ
1: ಕೆಲಸ ಕೆಲಸ ಮಧ್ಯೆ ಎಲ್ಲ ಒಂದ್ಸಲ ಏನೋ ಒಂದು ಚಾತಿ ತಿಂದ್ರು ಆಯ್ತು ಅವ್ರಿಗೆ ಕೆಲಸ ಸಾಗುದು ಒಂದೇ ಆಗಲಿ ಕೆಲಸ
0: ಒಂದೂವರೆ ತಿಂಗಳು ಈ ಗೆದ್ದಿ ಬ್ಯಾಸಾಯ ಮಾಡ್ಕೊಂಡು ಇಪ್ಪ ಹೆಂಗಸರು ಅಥವಾ ಗಂಡಸರಿದ್ರಲ್ಲ ಅವ್ರ ಊಟ ತಿಂಡಿ ಬಗ್ಗೆ ಗಮನವೇ ಕೊಡುದಿಲ್ಲ
1: ಅವ್ರಿಗೆ ಕೆಲಸ
0: ಹೌದು
1: ಅವ್ರ ಮತ್ತೆ ಅವ್ರ ಊಟದ ಬಗ್ಗೆ ಗಮನ ಕೊಟ್ಟದಿದ್ರೆ ಮನೆ ಮಕ್ಕಳು ಹೊಟ್ಟಿ ತುಂಬಿಸುದು ಯಾರು ಪಾಪ ಅವ್ರಿಗೆ ಅಷ್ಟು ಕಷ್ಟ ಇದ್ದಿತ್ತು ಅವರು ಒಂದು ದಿನ ಇಡೀ ದುಡಿದ್ರಾಗಳಿಕೆಲ್ಲ ಎಷ್ಟು 1 ಸೇರೋ 2 ಸೇರೋ ಅಕ್ಕಿ ಅಂಬ್ರ ಫಸ್ಟ್ ಮೊದಲ ಮುಂಚಲ ಕಡಿ ಕಡಿ ಜಾಸ್ತಿ ಆತವಂತ ಅದ್ರಾಗ ಅವ್ರು ಇಡೀ ಸಂಸಾರನ ಕಣ್ಕಾಣ್ಕಲ್ಲ ಎಲ್ಲರಿಗೂ ಗೆದ್ದಿ ಇಪ್ಪುದಿಲ್ಲ ಆಗಳಿಕೆ ಅದು ಗೇಣಿಗೆ ಮಾಡುದು ಗೇಣಿ ಎಷ್ಟೆಷ್ಟೋ ಗೇಣಿ ಸಾಗೋಳಿ ಲಾಯ್ಕಾರ ಆಯ್ತು ಲಾಯ್ಕಾಯ್ದಿರಿ ಅಂತ ಮಾಡುದು ಇವ್ರಿಗೆ ತಿಂಬುಕಿಲ್ಲ ಇವ್ರ ಕೈಯಿಂದ ಹಾಕಿ ಗೇಣಿ ಕೊಡುವಂಥ ಪರಿಸ್ಥಿತಿ ಎಲ್ಲ ಇದೀತಾಗಳಿಕೆ ಅದೆಲ್ಲ ಹೋಯ್ತು ಏನೋ ಕಾಲಕ್ರಮೇಣ ಅವೆಲ್ಲ ಹೋಯ್ತು ಕಡೆಗೆ ಮನಸ್ಸು ಒಂದು ಒಳ್ಳೆ ರೀತಿ ಊಟ ತಿಂಬುಕ್ಕೆ ಎಲ್ಲರಿಗೂ ಬೇಕಪ್ಪ ಇದು ಸಿಕ್ತ ಕಡೆಗೆ ಹೂಟಿ ಎಲ್ಲ ನಟ್ಟಿ ಎಲ್ಲ ಆರ್ಮೇಲೆ ಬೋರಿಗೆ ಅರ್ಥ ಕೊಡೋದು ಮಾಡ್ತಿದ್ರು, ಅದು ಎಷ್ಟು ಲೈಕ್ ಕಣಿ.

0: ಅಂಕದ ಹೋರಿ ಆರೋದಕ್ಕೆ ಎಷ್ಟು ಕೃತಜ್ಞತೆ ಭಾವನೆ. ಆ ಹೋರಿಗೆ ಎರ್ತ ಕೊಡು ಸುರಿಗೆ ಬೆಳಗ್ಗೆ ಎರ್ತ ಕೊಡುವಂದಿನ ಬೆಳಗ್ಗೆ ಬೇಗ ಎದ್ದ ಹೋರಿನ ಸಾಪ್ ಮಾಡಿ ಮೀಸಿ ಅವು ಮೈಗೆಲ್ಲ ಎಣ್ಣೆ ತಿಕ್ಕಿ ಏನೋ ಪಳಗುಟ್ಟುದು ಕಾಣ್ಕೋ ಮೈ ಅಂದ್ರೆ ಆಗಲಿ ಕಷ್ಟ ಚಂದ ಸೊಡ್ಡು ತೋರತ್ ನಂದು ಅಷ್ಟು ಪಳಗುಟ್ಟತ್ತ ಆ ಎಣ್ಣೆ ಎಲ್ಲ ಉದ್ರೋತಿ ಅಷ್ಟು ಹೊಳಪು ಆ ಕೋಡ್ ಕೀಸುದು ಸಳಕಿ ಹಾಕುದಂದ ಅಳಿಯಲ್ಲಿ ಬತ್ತಿತ್ತು ಮುಂಚೆ ಹೋರಿ ಅವು ಈ ಜೆಡ್ ಎಲ್ಲ ಗುತ್ತು ಅಲ್ದ ಹೋಯ್ ಜೆಡ್ ಎಲ್ಲ ಕುದ್ರಗತಿ ಆ ಕೋಡಿನ ಎಡ್ಕಿನ ಮಣ್ಣು ತುಂಬ ಮಣ್ಣು ತುಂಬ್ರು ಅಲ್ಲೇ ಹುಳಾತು ಆಗಲಿ ಕಳ್ಕೊಂಡು ಸಳಕಿ ಹಾಕುದಂದ್ ಬತ್ತಿ ಒಂದು ಬೀಳ್ ಇರತ್ ಕಾಣಿ ಈ ಹೊಳಿ ಬದಿಗಲ್ಲಿ ಒಂದು ಬೀಳ್ ಹರ್ಕೊಂಡು ಅದಕ್ಕೆ ಹೀ ಮಾಡಿ ಕೀಸಿ ತೆಗ್ದು ಚೊಕ್ಕ ಮಾಡಿ ಅದನ್ನೆಲ್ಲ ಹೋರಿಗೆ ನಿಜವಾಗಿ ಉಂಟಿ ಮಾಡಿಸ್ರಿ ಹೊಡಿತ್ರ ಅದ್ರ 10 ಪಟ್ಟು 100 ಪಟ್ಟು ಪ್ರೀತಿ ಕಡೆಗೆ ತೋರ್ತ್ರ ಆ ಹೋರಿ ಸಾವುಕಾರ ಯಜಮಾರ ಅವಕ್ಕೆ ಏನು ಅಕ್ಕಚ್ ಮಾಡಿ ಹಾಕುದೇನು ಅವಕ್ಕೆ ಹುಲ್ ಕೊಯ್ಕ ಬಂದು ಹಾಕುದೇನು
1: ಹುರುಳಿ
0: ಹಾ ಹೊರಳಿ ಕೈಕಲ್ ಗಟ್ಟಿ ಅಪ್ಕೆ ಮೆದ್ಗಲ್ ಆಗಿರತ್ತಲ್ದ ಈ ಗೆದ್ದೆಗೆಲ್ಲ ಹೂಂಟಿ ಮಾಡಿ ಮಾಡಿ ಮಾಡಿ ನಿತ್ಯ ತಿರುಗಿ ಮೆದ್ಗಲ್ ಆಗಿರತ್ತ ಅವು ಕಾಲೆಲ್ಲ ಗಟ್ಟಿ ಅಪ್ಪ ಹೊರಳಿ ಹಾಕುದ ಕಡೆಗೆ ಅದು ಎರ್ತ ಕೊಡು ಸುರಿಗೂ ಹಾಗೆ ಬೆಳಗಮಚ್ಚಿ ಬೇಗ ಎದ್ದು ಅವನ್ನೆಲ್ಲ ಮೀಸಿ ಎಣ್ಣೆ ಎಲ್ಲ ಉದ್ದಿ ಕಡೆಗೆ ಈ ಕೊಚ್ಚಕ್ಕಿ ಇತ್ತು ಕಣಿ ಕೊಚ್ಚಕ್ಕಿ ಬೇಸು ಸುರಿಗೆ ಅದಕ್ಕೆ ಈ ಮೆತ್ತಿ ಎಲ್ಲ ಹಾಕುದು ಮೆತ್ತಿ ಹಾಕಿ ಕಾಯಿ ಹರಿದು ಹಾಕಿ ಬೇಸು ಸುರಿ ಪೊರ್ಮಾಳೆ ಅಂದ್ರೆ ಹೋರಿ ಎಲ್ಲ ನಾವೇ ತಿಂತೀವಿ ಮಗ ಅಬ್ದದ ಅಷ್ಟು ಲೈಕ್ ಆತ ಕಡೆಗೆ ಅದ್ರ ಸಾಂಗ್ತ ಈ ಹೆಬ್ಬೆಲ್ಸ ಆಯ್ಲಿ ಚಾರ್ ಕೆತ್ತಿ ಆಯ್ಲಿ ಕಡೆಗೆ ಅವನ್ನೆಲ್ಲ ಒಂಚೂರು ಕೆತ್ತಿನ ಯಾವ್ದಾರ ಒಂದು ಕೆತ್ತಿ ಬಂದು ಕೆತ್ಕ ಬಂದು ಅದನ್ನು ಸಾಫ್ ಮಾಡಿ ಗುದ್ದಿ ಅದನ್ನು ಕೊಯಿಸಿ ಅದ್ರ ನೀರು ತೆಗೆದ ಆ ನೀರಂಗೆ ಇದನ್ನು ಬೇಸುದು ಅಂದ್ರೆ ಹೋರಿಗೆ ಒಡ್ಲಿಗೆಲ್ಲ ಒಳ್ಳೇದಾಗಲಿ ತಂಪಾಯ್ಲಿ ಅಂತ ಹೇಳಿ ಹಿಂಗೆಲ್ಲ ಮಾಡುದು ಮತ್ತೆ ಎರ್ತ ಕೊಟ್ಟಾರ್ಮೆ ಹೋರಿದು ಹೂಡ್ ಕಟ್ಟುಕ್ಕೆ ಇಲ್ಲ ಆ ವರ್ಷ ಮತ್ತೆ ಕಟ್ಟುಕ್ಕೆ ಇಲ್ಲ ಹೂಡ್ ಎರ್ತ ಕೊಟ್ಟದ್ದೇ ಲಾಸ್ಟ್ ಅದ್ರ ಮೇಲೆ ಮತ್ತೆ ಮಾಡೋಕಿಲ್ಲ ಹಾಗಿನ ಕ್ರಮ ಇತ್ತು ಕಡೆಗೆಲ್ಲ ನಿತ್ಯ ಹೋರಿನ ಬಿಡುದು ಮೇಯಸುದು ಇದನ್ನೆಲ್ಲ ಮಾಡ್ಕಂತ ಇದ್ದೀರಾ
1: ಹೋರಿ ಅಂದಾಗ ಇನ್ನೊಂದು ನೆನಪಾಯ್ತು ಕಣೆ ಈಗ ಆ ಹೋರಿ ಆಗಡಿಕ್ ಎಲ್ಲರ ಮನೆಗೆ ಇರ್ತಾ ಇರ್ಲಿಲ್ಲ ಯಾರ್ದು ದೊಡ್ಡ ಬ್ಯಾಸ ಇದ್ ಮನೆ ಎರಡು ಜೋಡ ಹಂಗಲ್ಲ ಅಣ್ಣ ಹತ್ರ ಹೋಗಿ ತಮ್ಮ ಇದ್ದಾಕ ಈ ಸಣ್ಣ ಸಣ್ಣ ಹಿಡುವಳಿ ಅಣ್ಣ ಇದು ಒಂದು ನಾಡ್ದಿ ಪತ್ರ ಹೆಂಗಸರು ಒಪ್ಪಿರು ಒಂದು ಉಂಟಿ ಮಾಡಿ ಕೊಡೆ ಒಂದು ಆಗ ಅವ್ರ
0: ರಾಜರು ಒಂದು ಹುಡಿ ಕೊಡ್ತಿದ್ ಮತ್ತ ಆ ಹುಡುವಂಗ ಆಗಲಿ ಕಾಣಕ ಆ ಒಳಲ್ ಉಂಟಿ ಒಳಲ್ ಹಾಕುದು ಎಷ್ಟು ಚಂದ ಅಂದ್ರು ಅಷ್ಟು ಲಾಯ್ಕ್ ಅದನ್ನ ಕೇಂದ್ರ ಕಣ್ಕಂಬಾಗ ಅಪ್ಪದು ಈಗಲ್ಲ ಎಲ್ಲಿತ್ತು ಆ ಒಳಲಿಲ್ಲ
1: ಒಳಲೆಲ್ಲ ಮರ್ತು ಹೋಯ್ತು ಅವ್ರಿಗೆ ನೆನಪೋಯ್ತು ನಾ ಮೊನ್ನೆ ಒಂದಿಬ್ರು ಬಂದಾಗ ಕೇಂದ್ರ ಸುಮಾರು ಸಮಯ ಆಯ್ತು ಮಗ ಈಗ ನಮ್ ನೆನಪಿಲ್ಲ
0: ಮತ್ತೆ ಈ ಒಳಲಾಯ್ಲಿ ನೀವು ಬತ್ತೋಳು ಹಾಡಾಯ್ಲಿ ಅವ್ರಿಗೆ ಹಾಗೆ ಕೂತ್ರೆ ಅವ್ರು ಹೇಳುದಿಲ್ಲ ಅವ್ರಿಗೆ ಅದ್ರ ಮಾಡ್ತಾ ಇರಕ ಆ ಕೆಲಸದಾಗ ಮತ್ತೆ ಆ ಹೇಳ್ರಿ ಹಾಗೆ ಹೇಳ್ರಿ ನಿಮ್ಗೆ ಆ ದಾಟಿ ಬತ್ತು ಇಲ್ಲ ಅದು ಅವ್ರ ಲಾಯ್ಕ್ ಆಗಲಿ ನಮ್ಮ ಅಜ್ಜನೇ ಹೇಳ್ತಿದ್ರು ಲಾಯ್ಕ್ ಹುಮ್ಮ ಬಲ್ದ ಬಲ್ದ ಓ ಅಂದವ್ರು ಎಷ್ಟು ಚಂದದಂಗೆ ಹೇಳ್ತಿದ್ರು ಗೊತ್ತಾ ಹಾ ಎಂತ ಯತಿ

ಬಲ್ದಾ ಬಲ್ದಾ ಓಮ್ದವ್ರು ಎಷ್ಟು ಚಂದ ಅಂದ್ರೆ ಆ ದಾಟಿ ಇತ್ತು ಕಾಣಿ, ಅದು ಅವರೇ ಹೇಳ್ಕೊ ಅಷ್ಟು ಲೈಕ್ ಮಾಡಿ ಹೇಳ್ತಿದ್ರು. ಮತ್ತೆ ಅದ್ರಾಗೂ ಇನ್ನೊಂದು ಇತ್ತು ಅಂತ ಕಂಬಾಳಾಗಿ ಕಂಬ

0: ಮಾ ಬಲ್ದಾ ಬಲ್ದಾ ಹೀಗೆ ಎಷ್ಟು ಚಂದದಂಗೆ ಹೇಳ್ತಿದ್ರು ಗೊತ್ತಾ. ಈಗ ನಮ್ಗೆ ಅನ್ಸತ್ತೆ ಶೇ ಇದನ್ನೆಲ್ಲ ನಾವು ಕಳ್ಕಂಬ ಆಗೈದಿತ್ತು, ಇದು ಇನ್ನೂ ಬೇಕಿದ್ದಿತ್ತು, ಇನ್ನೂ ಬೇಕಿದ್ದಿತ್ತು ಅನ್ಸತ್ತೆ ಅನ್ಸತ್ತಷ್ಟೇ
1: ನಂಗೆ. ಇವತ್ತಿಗೆ ಇದನ್ನೆಲ್ಲ ಒಳಲ್ ಹೇಳಿ ಹಾಕೋತಿಗೆ ನಂಗೆ ಆ ತುಂಡು ಬಟ್ಟೆ ಒಂದು ಪಾಣಿ ಪಂಚೆ ಅದಕ್ಕೆ ಕರಿ ಮಸಿ ಅದು ಕೇಸರಿ ಗೀಸರ ಆದ ಪಾಣಿ ಪಂಚೆ ಮಂಡಿಗೆ ಒಂದು ಹಾಳಿ ಹಾಕೊಂಡ್ರೆ ಹಾಕೊಂಡ್ರೆ ಇಲ್ದಿರಲಿಲ್ಲ
0: ಚಳಿ.
1: ಒಂದು ಗೊರ್ಬ ಜರಿ ಕೊಟ್ಟೆ ಕಟ್ಕೊಂಡು ಇಡೀ ದಿನ ಒಂದು ಬೆಳಿಗ್ಗೆಯಿಂದ ಸಾಯಂಕಾಲ
0: ಪಾಪ ಹೇಳುತ್ತ ನಾವು ಒಂದು ಗಂಟೆ ಇವತ್ತು ತಿರುಗೋಕೆ ಆಗ್ತಿಲ್ಲ ಬಿಡಿ, ಒಂದು ಅರ್ಧ ಗಂಟೆ ನಮ್ಗೆ ನಡೆದ್ರೆ ಹ್ಯಾಂಗತ್ತ ಅಂಥದ್ದು. ಆ ಕೆಸರು ಗೆದ್ದಂಗೆ ಯಾರ್ದೇ ಅಲ್ಲಿ ಕಾಲು ಬತ್ತತ್ತು, ಒಂದು ಚೂರು ಆಯಾಸವನ್ನು ತೋರಿಸ್ಕೊಂಡೆ. ನನ್ನವರು ತನ್ನವರು ಅಂದೇಳಿ ದುಡಿತಿದ್ರು ಕಣಿ, ನನ್ನ ಮಕ್ಕಳು ಲಾಯ್ಕಿ ಇರ್ಕಂದಳಿ ಹೇಳಿ ಅದ್ರ ಪ್ರತಿಫಲವೇ ಇವತ್ತು ನಾವು ಬದುಕುತ್ತಾ ಇತ್ತು. ಬಟ್ ಅವ್ರನ್ನೆಲ್ಲ ನಾವು ಮರಿತಾ ಇತ್ತು ಅಷ್ಟೇ. ಇಷ್ಟೆಲ್ಲ ಮಾಡಿಕೊಟ್ಟಿರು ನಮ್ಗೆ ಇವತ್ತಿನ ನಾವು ಈ ಮಟ್ಟಕ್ಕೆ, ಅವರೇ ಕಾರಣ ಅಂದಿತ್ತಲ್ಲ. ನಾವು ಎಲ್ಲೋ ಎಲ್ಲ ಬದೇ ಪೂರ ಮರ್ತಿತ್ತು. ಅದೇ ಇದು ಒಂದೊಂದು ಸಲ ಅನ್ಸುತ್ತೆ ನಾವು ಎಷ್ಟೇ ಮಾಡದಿದ್ರು ನಾವು ಅಭಿವೃದ್ಧಿ ಅದು ಹೆಚ್ಚಾಯ್ತು,
1: ತುಂಬಾ ಆಯ್ತು
0: ಇದಿಷ್ಟ ಆಪ್ಗೆ ಆಗಿದ್ದಿತ್ತು ಅನ್ಸತ್ತು ಒಂದೊಂದ್ಸಲ. ಯಾಕಂದ್ರೆ ನಮ್ಗೆ ಅದನ್ನ ಯಾವ್ದನ್ನೂ ನಾವು ಮುಂದುವರು ಬರದಂಗೆ ಹಿಂದಿದ್ನೆಲ್ಲ ಪೂರ ಬಿಟ್ಟೇ ಬಿಡ್ತು. ಇಷ್ಟು ಚಂದ ಇಷ್ಟು ನಮ್ಮ ಆಚರಣೆಗಳೆಲ್ಲ ಈಗ ಕೂಕೊಂಡು ಆಲೋಚನೆ ಮಾಡ್ಕಷ್ಟೇ. ನಾವು ಯಾವುದೋ ಒಂದು ದಿವಸ ಆ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕೆ ನೆನ್ಪು ಮಾಡ್ಕಂತ ಬಿಟ್ರೆ ದಿನನಿತ್ಯದ ಬದುಕಂಗಿಲ್ಲ ಅಲ್ಲ. ಈಗ
1: ನಿಜ ಗೋರಿ ಮೇಲೆ ಮಕ್ಕಳೆಲ್ಲ ಕೂಕೊಂಡು
0: ನೇತಾಡುದು
1: ಆಡುದು
0: ಮಕ್ಕಳನ್ನ ಎಳ್ಕೊಂಡು ಹಾಪದ
1: ಹೋಗಿ
0: ಒಬ್ರು ನಂಗೆ ಇದು ಬೇಕು ನಾನು ಕೂಕಂತ. ಈಗ ಇನ್ನು ಅದ್ರಾಗು ಹೇಳುದು ಎರಡು ಸಾಲಿಗೆ ಒಬ್ರು ಇನ್ನೊಂದ್ ಸಾಲಿಗೆ ಒಬ್ರು ಹಾಗೆಲ್ಲ. ಆದ್ರೆ ಒಂದ್ಸಲ ಹಿಂದೆ ತಿರುಗಿ ದೀಡ್ ಬೀಳುದು ಅದೆಲ್ಲ ಆತಿದ್ದಿತ್ತು. ಆಗಳಿಕ ಈಗ ಕಣಿ ಮೋಟರ್ ಗೀಟರ್ ಎಲ್ಲ ಇದ್ರು ಕೃಷಿ ಮಾಡುದಿಲ್ಲ. ಆಗಲಿಕ್ಕೆ ಅಷ್ಟು ಗೆದ್ದಿವಿ ನೀರು ಮಗ್ದೇ ಮಾಡ್ತಿದ್ರಲ್ಲ ಅಷ್ಟಪ್ಪ ಅಷ್ಟಪ್ಪ. ನಮ್ಮ ಮನೆಗೆ ನಾವು ಕಂಡಿತ್ತು ನಾವೆಲ್ಲ ಕಂಡಾರೆ ಅದನ್ನೆಲ್ಲ ಇದು ಮಾಡಿದ್ದಾರೆ ಅವರೆಲ್ಲ. ಆಗಲಿಕ್ಕೆ ಅದನ್ನು ಮಗು ಸುರಿಗೂ ಸಮೇತ ಯಾವುದೇ ಕೆಲಸದ ಆಯಾಸ ದೂರಕ್ಕೋಸ್ಕರ ಹಾಡುಗಳನ್ನೆಲ್ಲ ಕಟ್ಟಿದ್ರು. ಆ ಲೇಲಾವೇ ಒಂದೋ ಲೇಲಾವೇ ಎರಡೋ ಆ ಮೂರೇ ಲೇಲಾವೇ ಅಂದಳಿ ಅಂದರೆ ಆ ಮಗಿತ್ರ ಕಣಿ ಸಂಬಳಿಗೆ ಲೆಕ್ಕ ಹಿಂಗೆ ಎರಡಕ್ಕೆ ಎರಡ ಮೂರಕ್ಕೆ ಮೂರ ಅದೊಂದು ಹಾಡಂಗೆ ಅದನ್ನ ಲಾಯ್ಕ್ ಮಾಡಿ ಹಾಡಂಗೆ ಹಾಂಗೆ ಒಂದು ದೇನಂಗೆ ಹೇಳ್ತಾ ಹತ್ತಿದ್ದೀರ. ಇಷ್ಟು ಚಂದ ಅಲ್ಲ ಇದ್ದಿತ್ತು. ಕಡೆಗೆ ನಟ್ಟಿದ್ ನಾವು ಹೇಳ್ತು ನಟ್ಟಿ ಎಲ್ಲ ಆದ್ಮೇಲೆ ಕಡೆಗೆ ಕೊಯ್ಲು ಬಂತು. ಕೊಯ್ಲಂಗೂ ಹಾಗೆ ಅಲ್ಲ ಫಸ್ಟ್ ಇದು ಕೊಯ್ಲೆಲ್ಲ ತಕೊಬಂದು ಗೆದ್ದೆಗು ಹೊರಿ ಬಿಗುಸುರಿಗೆ ಒಂದು ಮದ್ಮಗಳ ಅರಿ ಅಂದಳಿ ಮುರಿದಿತ್ತು. ಹಾ ಮದ್ಮಗಳ ಅರಿ ಮುರಿದಾದ್ಮೇಲೆ ಕಡೆಗೆ ಒಂದೊಂದು ಆಚೆಗೆ ಈಚೆಗೆಲ್ಲ ಬೆಚ್ಚರ ಮನೆಗೆ ಹೊಲ್ಸಲ್ ಹಾಕುದಿತ್ತು ಬೂದೆಂಗೆ
1: ಹರಿ
0: ಬಾಬ್ ಸರಿ ಹೊಲ್ಸಲ್ ಹಾಕಿ ಹೌದೌದೌದು ಆ ಹೊಲ್ಸಲ್ ಮೆಟ್ಕಂಡೆ ಒಳಗೆ ಹೋಯ್ಕ ಕಡಿಕಲ್ಲ ಅದು ಬಳಿ ಕೇಯಿ ಬಳಿ ಹಾಕಂತ ಒಬ್ದು ಅದೆಲ್ಲ ಗೊತ್ತಿದ್ದಾರೆ ಮಾಡ್ಕೊ ಒಟ್ರಾಸಿ ಯಾರೋ ಹೋಗಿ ಮಾಡ್ತೀವಿ ಅಂದ್ರೆ ಆತಿಲ್ಲ.
1: ಮತ್ತೆ ಹಡಿಮಂಚ ಹತ್ತಲ್ಲ ಆನಿ ಬತ್ತಲ್ಲ
0: ಆನಿ ಹೊರದು
1: ಆನಿ ಹೊರದು ಅಷ್ಟೊತ್ತಿಗೆ
0: ಕಾಯಿ ಹೊಡುದು ಆನಿ ಹೊತ್ತಲ್ಲ ಒಂದು ಕಾಯಿ ಹೊಡಿತಿರೋದು ಅದ್ರ ಖುಷಿ ಸಂಭ್ರಮವೇ ಬೇರೆ. ಕಡಿಕೆ ಮತ್ತೆ ಆ ಕಾಯಿ ಹೊಡೆದಲ್ಲೆಲ್ಲ ತಿನ್ಕಂಬ್ದಾಯ್ತು. ಹುಲ್ ಕುತ್ರಿ ಮಾಡುದು ಹುಲ್ ಕುತ್ರಿ ಹಂಗೆ ಒಟ್ರಾಸಿ ಯಾರು ಮಾಡ್ಕೊತಿಲ್ಲ ತಿಳಿದವ್ರು ಹಿರಿಯರು ಮಾಡುದು ಹೆಚ್ಚಾಯ್. ಯಾಕಂದ್ರೆ ಹುಲ್ ಕುತ್ರಿ ಹಂಗೆ ಅದ ಒಂಚೂರು ನೀರು ಹೋಗ್ತಂದ್ರೆ ಇಡೀ ಹುಲ್ ಕುತ್ರಿ ಪೂರಾ ಹಾಳಾಗಿರುತ್ತಲ್ಲ ಅದಕ್ಕೆ ಚಂದ ಮಾಡಿ ಹುಲ್ ಕುತ್ರಿ ಮಾಡೋರೊಬ್ಬರ. ಈಗ ಕಡೆಗೆ ಆ ಪುನಃ ಹುಲ್ಲು ಜಪ್ಪುದು ಇನ್ನು ಸ್ವಲ್ಪ ಸಮಯ ಅವ್ರಗತಿಗೆ ಯಾವ್ದು ಈ ಕೊಡಿ ತಿಂಗಳಿಗೆ ಹೊಂಚೇಸಿ ತಿಂಗಳಿಗೆಲ್ಲ ಹುಲ್ ಜಪ್ಪುದು. ಹುಲ್ ಜಪ್ಪಿ ಮತ್ತೆ ಪುನಃ ಅದನ್ನು ಸೂಡಿ ಬಿಚ್ಚಿ ಬಡ್ದು ತೊಳುವಲ್ಲ ತೆಗೆದು ಕಾಲಮ್ ಇಟ್ಟು ಅದನ್ನ ಸಾಫ್ ಮಾಡಿ ಮತ್ತೆ ಪುನಃ ಇದು ಮಾಡುದು.
1: ಮತ್ತೆ ಆ ಹುಲ್ ಬತ್ತದ ಅನ್ನ
0: ಹಾ ಹುಲ್ ಬತ್ತಂಗ ಅನ್ನ
1: ಟೇಸ್ಟ್
0: ಅದೇ ಒಂದ್ ನಮ್ಮನಿ ಅದೇ ಒಂಥರ ಒಂಥರ ಜಂಪ್ ಕಣಗೆ ಜಂಪ್ ಕಣಗಾರು ಒಂಥರ ಲೈಕ್
1: ಲೈಕ್ ಇರುತ್ತೆ. ಇಷ್ಟ ಆಯ್ತಾ ನಾನು ಇನ್ನೂ ಮಿಸ್ ಮಾಡ್ತೀನಿ ಆ ಹುಲ್ ಬತ್ತದ ಅಕ್ಕಿ ಅನ್ನ ಇತ್ತಲ್ಲ ಅದ್ ಲಾಯ್ಕಿ.
0: ಇದೆಲ್ಲ ಹಿಂದಿನ ಕ್ರಮ. ಮತ್ತೆ ಕೆ ಜಪ್ಪು ಸರಿ ಹೇಳ್ತಾರಲ್ಲ ಹೋಲಿ ಕರುದ ಹಾ ಹೊಲಿಯೋ ಹೆಚ್ಚಿ ಬಾಬ್
1: ಅದು ಅದು ಬ್ರೆತ್ ಕಂಟ್ರೋಲ್
0: ಉಸಿರು ಇಟ್ಕೊಂಡ್. ಯಾಕಂದ್ರೆ ಆ ಸೂಡಿ ಬಡ್ದಾಪಲಾರಿಗೂ ಮುಗ್ಸುಕಿಲ್ಲ ಅದ್ನ ಸೂಡಿ ಪೂರ ಬಡವಲ್ಲರಿಗೂ ಅದ್ರಾಗ ಭತ್ತ ಉದ್ರಿ ಅಪ್ಪಲಾರಿಗೂ ಅದನ್ನ ಹೇಳ್ತಾ ಇರ್ಕ. ಕೆಲವ್ರು ಮಧ್ಯೆ ಒಂದ್ಸಲ ಹೋಲಿ ಕರ್ಕಂತ್ರ ಕಡೆಗೆ ಲಾಸ್ಟಿಗೆ ಎಲ್ಲ ಹೋಲಿ ಕರ್ದ ಸರಿ ಕರಿ ಕೊಟ್ಟದ್ ಅಂದ್ ಮಾಡ್ತಾರ. ಸುತ್ತ ಹೆಂಗ್ಸರ್ ಹಿ ಓಡ್ ಬಂದ್ ಆ ಹೋಲಿ ಕರ್ದ ಆಪ್ರೊಳಗ ಅದನ್ನ ಅವ್ರು ಮಾಡಿ ಮುಗಿಸಿರ್ಕಿ ಸುತ್ತ ಕರಿ ಕೊಟ್ಟದ. ಅದೆಲ್ಲ ಕ್ರಮ ಇತ್ತು. ಮತ್ತೆ ಹೊಡಿ ಮಂಚ ಬಿಡ್ಸು ಸುರಿಗೂ ಹಂಗೆ ಅದನ್ನೆಲ್ಲ ಹಿಡಿ ಕಟ್ಟಲ್ಲ ಯಾರು ಹಿಡ್ಕೊಂಡು ಇಪ್ಕಿಲ್ಲ ಕೈಂಗೆ ಬಳ್ಳಿ ಮೇಟಿ ಕಂಬಿ ಕಟ್ಟಿರತ್ ಕಣಿ. ಆ ಮೇಟಿ ಕಂಬಿ ಬಿಡಿಸ್ಕರ್ ಮುಂಚೆ ಎಲ್ಲರೂ ಹಿಡಿ ಸುಡಿನೆಲ್ಲ ಬದಿಗೆ ಹಾಕಿ ಇರ್ಕ. ಕಡೆ ಹುಲ್ ಚಾಂಡಿ ತಮ್ಮ ಮೇಟಿ ಹಡಿ ಮಂಚದ ಮೇಲೆ ಹಿಡಿ ಕಟ್ಟಗಲ್ಲ ಓಡುಕಿಲ್ಲ ಹುಲ್ ಚಾಂಡಿಗೆ ಭತ್ತ ಉದುರ್ಸ್ಕಣ್ಕ. ಕಡೆಗೆ ಅದನ್ನ ಮುಟ್ಟಿ ಹೊರಾಡ್ಕಂಡ ತಂದ್ ಬೆಚ್ಚಕ್ಕೆ ಬೆಚ್ಚರ್ಗತ್ತೀಗ ಅದ್ರ ಮೇಲೆ ಕೂಕಂಕಿಲ್ಲ. ಬಿಸಿ ಇರತ್ತಂದಳಿ. ಕಡೆಗೆ ನಾವು ಭತ್ತ ಬಡುಸುರಿ ಸಮೇತ ಜಪ್ಪುಸುರಿ ಸಮೇತ ಈಗ ಎಲ್ಲರೂ ನೀರು ಒಟ್ಟೆಗೆ ನೀರು ಕುಡುಕು ಹಾಕಿಲ್ಲ. ಬಿಟ್ಟಿಗೆ ಹೊಡಿ ಮಂಚ ಆಳ್ಸತ್ತ ಅಂತ ಹೇಳಿದ್ರು. ಅದ್ರ ಮೇಲೆ ಆಟಿಗೆ ಎಲ್ಲರೂ ಒಟ್ಟಿಗೆ ಹೊಯ್ಕಂತ ಆದಿದ್ರು. ಈಗ ತಿಂಡಿಗಿನ ತಿಮ್ಮಗೆ ಎಡಂತ ಹೋದ್ರಂತಾರು, ಅದ್ರ ಮೇಲೆ ಹುಲ್ ಸುಡಿ ಬೆಚ್ಚಿಕ್ಕಿ ಹೊಯ್ಕ, ಮಧ್ಯಾಹ್ನದ ಬಿಸಿಲಿಗೆ ಹೊಡಿ ಮಂಚ, ಬಿಸಿಲಾಗಿ ಇಪ್ಪಕ್ಕಿಲ್ಲ, ತಂಪ್ಲಿ ಬೆಚ್ಚಕ್ಕ. ಆ ಮೇಟಿ ಕಂಬು ಹಂಗೆ, ಮೇಟಿ ಕಂಬು ಹಂಗೆ ಹೊಸ್ತು ಹಾಕುದು ಕ್ರಮ, ಮೇಟಿ ಹೊರಿ ಹಾಕುದು ಕ್ರಮ ಅದೆಲ್ಲ ಬೇರೆ ಇತ್ತು ಬಿಡಿ. ಇವತ್ತಿನ ದಿವಸದ ಮೇಟಿ ಕಂಬು ಯಾರ ಮನೆಗೂ ಇಲ್ಲ, ಯಾರೂ ಉಳಿಸ್ಕೊಂಡಿಲ್ಲ, ಬೇಕೇ ಇಲ್ಲ ಅಂತೇಳಿ ಹೇಳಿ. ಅದು ನಮ್ಮನೆಗೆ ನಾವು ಒಂದು ಖುಷಿಯಿಂದ ಹೇಳುತ್ತೆ, ನಮ್ಮನೆಗೆ ಈಗಲೂ ಮೇಟಿ ಕಂಬು ಇತ್ತು. ನಾವು ಪ್ರತಿ ವರ್ಷವೂ ಮೇಟಿಗೆ ಹೊರಿ ಹಾಕತ್ತು, ಮನೆಗೆ ಹೊದಾಳ್ ಮಾಡಿ, ಹಾ ಮನೆಗೆ ಹೊದಾಳ್ ಮಾಡಿ ಹೊರಿ ಹಾಕತ್ತು, ಅದಕ್ಕೆ ಪೂಜೆ ಮಾಡತ್ತೆ, ಅದಕ್ಕೆ ಏನು ಕ್ರಮ ಮಾಡಕ್ಕೆ ಅದನ್ನ ಈಗಲೂ ನಾವು ಮಾಡತ್ತೆ.
1: ನಮ್ಮ ಹಡಿ ಮಂಚ ಇತ್ತ,
0: ಹಡಿ ಮಂಚು ಇತ್ತು, ಮೇಟಿ ಕಂಬ ಇತ್ತು. ಮೇಟಿ ಕಂಬ ಈಗ ಹೇಳ್ರಿ ಯಾರು ನಂಬುದಿಲ್ಲ, ನಾವು ಈ ವರ್ಷ ಅಲ್ಲ ಹೋದ ವರ್ಷ ಹೊಸ ಮೇಟಿ ಕಂಬ ಹಾಕದ, ಹಳೇದು ಹೋಯ್ತು. ಅದಕ್ಕೆ ಬಾಗಳ ಮರ, ಕವಲ್ ಮರ ಅಂತ ಮರ ಐಕ. ಮೇಟಿ ಕಂಬಿಗೂ ಒಂದು ಎಷ್ಟು ಕ್ರಮ ಇತ್ತು ಅಂತ ಹೇಳ್ರಿ, ನೀವು ಯಾವುದೋ ಸತ್ತು ಮರ ತಂದು ಹಾಕೋಕ್ಕಿಲ್ಲ ಮೇಟಿ ಕಂಬಿಗೆ. ಮೇಟಿ ಕಂಬಿ ಜೀವಂತ ಇದ್ದ ಮರನ ಕಡು ತಂದು ಹಾಕಕ್ಕೆ, ಅದು ಮರ ಕಡು ಸುರಿಗೆ ಮರ ಕೆಳ ನೆಲಕ್ಕೆ ಬೀಳುಕಿಲ್ಲ, ಉದ್ದ ಬೀಳುಕಿಲ್ಲ, ಅದನ್ನು ಹಿಡ್ಕಾಣಿಕೆ ನೆಲಕ್ಕೆ ಎಲ್ಲೂ ಮೇಟಿ ಕಂಬ ಮಾಡುವಂತ ಮರ ಟಚ್ ಆಗ್ಕಿಲ್ಲ. ಕಡೆ ನೀವು ಅದನ್ನ ತಕ್ಕ ಬಂದು ಅದನ್ನ ಕೆತ್ತತ್ರ ಕಣಿ, ತಲೆಗೊಂದು ಹೀಗೆ ಉಂಡಿಗೆ ಮುಂಡಿಗೆ ಕಣ ಮಾಡ್ತೀರಿ, ಹೀಗೆ ಮಾಡಿ ಆ ಮುಂಡಿಗೆ ಮಾಡು ಸುರಿ ಸಮೇತ ನೀವು ನೆಲದ ಮೇಲೆ ಉದ್ದಕ್ಕೂ ಬಿಡಿಸ್ಕೊಂಡು ಮೇಟಿ ಕಂಬ ಕೆತ್ತುಕಿಲ್ಲ, ಎಂಥವ್ರು ಮೇಲೆ ಇಟ್ಕೊಂಡು ಅದ್ರ ಮೇಲಿಂದ ಹಿಂಗೆ ಕೆತ್ತಿ ಕೆತ್ತಿ ಕೆತ್ತಿ ಅದನ್ನ ತೆಗೆದು ಹಂಗೆ ಇದು ಮಾಡಕ್ಕೆ. ಕಡೆಗೆ ಅದನ್ನು ಮೇಟಿ ಕಂಬ ಒಂದ್ಸಲ ಹುಗ್ದಾರಿ ಅದಕ್ಕೆ ಈಗ ಹೊರಿ ಹಾಕ್ತಂದು ಹೇಳ್ರೆ, ಇನ್ನು ಬರುವ ವರ್ಷ ಹೊರಿ ಈ ಕಾತಿ ನಟ್ಟಿ ಆಪ್ರೊಳಗೆ ಅದನ್ನು ಮತ್ತೆ ಕೀಳುಕಿಲ್ಲ, ಕಾತಿ ಕೊಯ್ಲಾಪ್ರೊಳಗೆ ಕಾತಿ ಕೊಯ್ಲಿನಕಿಂತ ಮುಂಚೆ ಆ ಮೇಟಿ ಕಂಬ ತೆಗೋಕಿಲ್ಲ ಅಂತ ಹಾಳಾದಿದ್ರು, ಅದನ್ನ ಹಾಗೆ ಇಟ್ಕೊಂಡ್ಕ. ಕಡೆ ಆ ಮೇಟಿ ಕಂಬಿಗೆ ಎಂತಾರು ಒಂದು ಸಮಯದಾಗ ನಾವೀಗ ಕೀಳಕೆ ಆಯ್ತು ಅಂತ ಮಾಡುವಾಗ, ಗೆದ್ದಿಗೆ ಕಣ್ಣಂಗೆ ಎಂತಾರು ಒಂದು ಫಂಕ್ಷನ್ ಇತ್ತು ಅಂತ ಒಂದು ದೇವ್ರ ಕೆಲಸ ಇತ್ತು ಅಂತ ಇತ್ತಂದು ಕಿತ್ತಂದು ಮಾಡ್ರು, ಆ ಮೇಟಿ ಕಂಬನ ಅಡ್ಡ ಹಾಕೋಕಿಲ್ಲ, ಯಾವ್ದಾದ್ರು ಮರಕ್ಕೆ ಬೆಚ್ಚಿ ಕಟ್ಟಕ್ಕೆ ಅದನ್ನು ಸರ್ತ ಇಪ್ಪಂಗೆ ಮಾಡ್ತು. ಕಡೆಗೆ ಅದನ್ನು ಮತ್ತೆ ಪುನಃ ಅದೇ ಜಾಗಕ್ಕೆ ಇಟ್ಕ, ಇಟ್ಟಾರ್ಮೇಲೆ ಪುನಃ ಕಿತ್ತ ಅದು ಪುನಃ ಮಾಡಿದ್ರೆ ಪುನಃ ಮತ್ತೆ ಅದಕ್ಕೆ ಪೂಜೆ ಮಾಡ್ಕ. ಇದನ್ನು ಮಾಯಿನ ತುಂಡಿ ಹೆಲ್ಸಿನ ತುಂಡಿ ಎಲ್ಲ ಕಟ್ಟಿ ಅದಕ್ಕೆ ದೀಪ ಧೂಪ ಎಲ್ಲ ಮಾಡಿ ಕಾಯಿ ಹೊಡೆದು ಪುನಃ ಹಾಗೆ ಮಾಡ್ಕ. ಎಲ್ಲ ಮಸ್ತ್ ಕ್ರಮ ಇತ್ತು. ಒಂದು ಮೇಟಿ ಕಂಬಿಗಾರು ಕಾಂಬಸರಿಗೆ ಯಾರೋ ಮನಸ್ಸಿಗೆ ಒಂದು ಇದೊಂದು ಹಾ ಇದೆ ಅಂದ್ಯ ಅಂತ ಕಾರಣಾಗ ಒಂದು ಕಂಬ ಅನ್ಸತ್ತೆ, ಅದರ ಭಕ್ತಿ ಅದರ ಭಾವನೆಗಳೇ ಬೇರೆ ಇತ್ತು, ತುಂಬ ಆಳಕ್ಕಿಳಿದಂಥ ಭಾವನೆಗಳು ಅವೆಲ್ಲ. ಕಡೆ ಹಾಗೆ ಮೇಟಿ ಕಂಬೆ ಅಂತಂದು ಯಾರದಾರು ಮನೆ ಕಣ್ಣಗೊಂದು ಮೇಟಿ ಕಂಬೆ ಇತ್ತು ಅಂತ ಹೇಳಿದ್ರೆ ಅವರೊಂದು ಕೃಷಿಕ ಅಂತೇಳಿ ಹೆಗ್ಗುರು ತಮ್ಮ. ಮೇಟಿ ಅಂದರೆ ಪ್ರಧಾನ, ಮನೆಗೊಂದು ಮೇಟಿ ಕಂಬೆ ಇತ್ತು ಅಂತ ಹೇಳಿದ್ರೆ ಅದೊಂದು ಬಲಿಷ್ಠ ಆದ ಮನೆ, ಒಳ್ಳೆ ಮನೆ ಅಂತ, ಮನೆ ಮನೆತನ ಆಗಳಿಕೆಲ್ಲ
1: ಹೌದು.
0: ವ್ಯಾಸಾಯ ಕಂಡು ಅಂತ ಹೇಳಿದ್ರೆ ಕಣ್ಣಾಗಿದ್ದು ಹುಲ್ಕುತ್ರಿ ಕಂಡು ಕೊಡ್ತೀವಿ, ಹುಲ್ಕುತ್ರಿ ಎಷ್ಟಾಡ್ದಿತ್ತು ಅಂದ್ಕೊಂಡು ಹೆಣ್ಣಿನ ಕೊಡ್ತಾ ಇದ್ದೀರಾ ಅಮ್ರ ಅಂತ ಕಾಲ ಅಲ್ಲ ಇದ್ದೀತಿ. ಈಗ ಹುಲ್ಕುತ್ರಿ ಇದ್ರೆ ಹೆಣ್ಣೆ ಕೊಡುದಿಲ್ಲ, ಸಾಕೊಂಡು ಮಾಡ್ಕೊಂಡು ಯಾರು ಇರ್ತಾರ ನಡಿ ಹೇಳಿ ಗ್ಯಾರಂಟಿ ಎಲ್ಲರಿ ಬಂದ್ ನಿಂತಿತ್ತು. ಇಂಥದ್ದನ್ನ ನಮ್ಮ ಕೃಷಿ ಪರಂಪರೆ ನಾವೀಗ ಇದು ಹೇಳ್ತಾ ಹೇಳ್ತಾ ಎಷ್ಟು ವಿಚಾರಗಳು ಬಿಟ್ಟಿತ್ತು. ಇದು ಇದಿಷ್ಟೇ ಅಲ್ಲ, ಇದೀಗ ನಾವು ಸಹ ನಮ್ಗೆ ಗೊತ್ತಿಲ್ಲ, ನಮಗೆ ಗೊತ್ತಿದ್ದ ಮಟ್ಟಿಗೆ ಹೇಳಿತ್ತು, ಇನ್ನು ಗೊತ್ತಿಲ್ಲದ ವಿಚಾರಗಳು ಅದೆಷ್ಟೋ ಇದ್ದು ಯಾವ ನಮ್ಮನ್ನು ಇದು ವಿಚಾರಗಳಿತ್ತು ಅದು ನಮ್ಗೆ ತಿಳಿಯಿಲ್ಲ. ನಮ್ಮ ಅಂದಾಜಿ ಬಂದದ್ದು ಇಷ್ಟು ವಿಚಾರಗಳನ್ನು ನಟ್ಟಿ ಬಗ್ಗೆ ಆಗಿ ಖಾಲಿ ಹೇಳಿತ್ತು. ನಟ್ಟಿ ಬಗ್ಗೆ ಅಂದರೆ ಸ್ವಲ್ಪ ಕೊಯ್ಲಿದ್ದು ಅದನ್ನೆಲ್ಲ ಸೇರಿಸಿ ಹೇಳಿತ್ತು. ಇನ್ನು ಮುಂದೆ ಅದ್ರಂಗೆ ನಾವು ಆಗಲೇ ಹೇಳ್ತಕಣಿ ನಿಮಗೆ ಕಳಿ ಬಗ್ಗೆ ಹೇಳುತ್ತೆ, ಅದರದೆಲ್ಲ ಒಂಚೂರು ಹೆಸರು ತಿಳಿಸಿದ್ದಾರೆ ಕಳಿ ಹೆಂಗ ಹಾಗೆ ಕುರ್ಬುಲ ಕಡಿಕೆ ನಳಿಯ ಇವೆಲ್ಲ ಕಡಿಕೆ ನೀರ್ ಕೆಸ ಇವೆಲ್ಲ ಗೆದ್ದೆಂಬಪ್ಪ ಅಂತ ನಳಿಯ ಕಳಿ ಕಳಿ ಇತ್ಕಣಿ ಅದ್ರಂಗು ಕಳೆಂಗು ಎಲ್ಲ ಕಳಿಕ್ಕಿಂತ ಬಹಳ ಇದು ಹೊಪ್ಪ ಅಂತ ಹೇಳಿದ್ರೆ ನಳಿಯ. ಅಯ್ಯೋ ನಳಿನ ಬೀಜ ಇತ್ತು ಅಂತ ಹೇಳ್ರು ಅದೆಲ್ಲ ಗೆದ್ದಿಗೂ ಹಂಚಿ ಸುಸರ್ಬತಿ ಕಣಗೆ ನಳಿಯ ಅಂತದ್ದು ಒಂದು ಹೇಳತ್ತ ಮಾತಿನಷ್ಟಕ್ಕೆ ಎಂತ ನಳಿ ಹೇಳದಿದ್ರೆ ನಮ್ಮ ಹಿಂಗೆ ಜನಪದರು ಹೇಳುದ ಅಗಿಕೆಯಲ್ಲಿ ಹೇಳುದಂಬ್ರ ತ್ಯಾಗಿ ತ್ಯಾಗಿ ನಿನ್ನ ಚಿನ್ನದ ಕಾಲ ಊರ್ಕಂತಿ ನನ್ನ ಬೆಳ್ಳಿ ಕಾಲ ಅಂದಮ್ರ ಅಟ್ಟೊತ್ತಿಗೆ ಅಗಿ ಹೇಳುದಮ್ರ ತಡಿ ತಡಿ ಊರ್ಕಂಡ್ಲಕ್ಕ ನಿನ್ ಬೆಳ್ಳಿ ಕಾಲ ನನ್ನ ಕಡ್ಗದ ಕೈ ಅಕ್ಕ ಬಂದೀಗ ನಿನ್ನ ತ್ಯಾಗ್ದು ಬೇಲಿಗೆ ಹಣಿತಾಳ ಅಂದಮ್ರ ಅಷ್ಟೊತ್ತಿಗೆ ಆ ನಳಿಯ ಪುನಃ ಹೇಳೋದಮ್ರ ಬೇಲಿಗೆ ಹಣದ್ರೆ ಏನಾಯ್ತು ದ್ವರಿ ಮಗನ ಕಣ ಬೆಳ್ಕಂತಿ ನಾನು ಅಂದ್ ಹೇಳ್ದಮ್ರ ಅಂದ್ರೆ ಅದು ಎಲ್ಲಿ ಬಿದ್ರು ಹೇಗಿದ್ರು ಅದು ಹುಟ್ಕಾಡ್ತ ನಳಿ ಮತ್ತೆ ಈ ಕಳಿ ಹಾಕುದ್ರಂಗೆ ಅದೆಲ್ಲ ಗೊತ್ತಿದ್ದಾರೆ ಆಯ್ತು ನಳಿಯ ಅಂತ ಹೇಳ್ರೆ ಅಗಿ ಮತ್ತೆ ನಳಿಯ ಇಡು ಒಂದೇ ನಮ್ಮನೆ ಇರ್ತವೆ
1: ಡಿಫ್ರೆನ್ಸ್ ಮಾಡ್ಕಲ್ಲ ವ್ಯತ್ಯಾಸ
0: ಗೊತ್ತಾಗ್ತಿಲ್ಲ ಗೊತ್ತಾಗ್ತಿಲ್ಲ ಅದು ಏನು ಈ ಕೃಷಿ ಮಾಡ್ಕ ಬಂದಿರ್ ಕಾಣಿ ಅವ್ರಿಗಷ್ಟೇ ಗೊತ್ತಾಗ್ ಬಿಟ್ಟಿದ್ರೆ ಹೊಸ ಯಾರೋ ಒಬ್ಬರಿಗೆ ನಾನು ಇವ್ರೇ ಕಳಿ ಹಾಕ್ತಾರಲ್ಲ ಅಂತ ಹೇಳಿ ಹೆಕ್ಕು ಕಾದಿದ್ರೆ ನಳಿಯ ಅಲ್ಲ ಇವ್ರ ಅಗಿ ಬುಡಪುರ ಕಿತ್ತಿಕ್ಕಿ ಬತ್ತ ಅಂತದ ಹಂಗಿತ್ತು ಇದ್ರಾಗೆಲ್ಲ ಅದೇ ಸುಮಾರು ಸುಮಾರು
1: ನೀವು ಇಷ್ಟೆಲ್ಲ ಹೇಳುತ್ತೀನಿ ನಂಗೆ ಸತ್ಯ ನೀವು ಆ ಕಳಿದ ಹೆಸರೆಲ್ಲ ಹೇಳಲ್ಲ ಕುರ್ಬುಲ್ ವಾಂಟ್ಕೀಲ್ ನಳಿಯ ಹಾ ನನ್ನ ಅಮ್ಮಂದೆಲ್ಲ ನೆನಪಾತಿತ್ತು ಮಾರ್ರೆ ಆವತ್ತಿನ ದಿನದಲ್ಲಿ ಅವರೆಲ್ಲ ಗೆದ್ದೆಯಲ್ಲಿ ಕೀಳುದು ಅದರಲ್ಲೂ ಈ ನೆಟ್ಟಿ ಟೈಮೇ ನಂಗೆ ಖುಷಿ ಆಗುತ್ತೆ. ಯಾಕಂದ್ರೆ ಮಳೆಗಾಲ ಅಲ್ಲ, ಬಿಸಿಲು ಇರ್ತದಿಲ್ಲ. ಕೊಯ್ಲು ಬಂತಂದ್ರೆ ಬಾ ಬಿಸಿಲು ಬಿಸಿಲು, ನಮ್ಮನ್ನೆಲ್ಲ ಎಬ್ತಿದ್ರು ಗೆದ್ದಿಗೆ
0: ಅರಿ ಬೆಚ್ಚಕ್ಕೆ ಹಾಪದು. ಆ ಬಿಸಿಲಾಗೆ ಅರಿ ಬೆಚ್ಚಿ ಅದ ಮನೆ ತಂದು
1: ಕುದುರೆ ಹೆಕ್ಕುದು. ಸಣ್ಣ ಮಕ್ಕಳಿಗೆ ಕುದುರೆ ಹೆಕ್ಕಿ ಅಂತ,
0: ಕುದುರೆ ಕುದ ಪಟಾಕಿ ಎಲ್ಲ ತಕಂತೀವಿ ನಾವು ಗಾಗಳಿಕೆ. ಕುದುರೆ ಹೆಕ್ಕಿ ಆ ಕುದುರೆ ಹೆಕ್ಕು ಚಂದ, ಅದೆಲ್ಲ ಎಷ್ಟು ಲಾಯ್ಕ್ ಇದ್ದಿತ್ತು ಅಂತ ಹೇಳ್ರೆ. ಅದು ಇವತ್ತಿನ ಹೇಳ್ರೆ ಇದ್ದಿತ್ತೇನು ಹಿಂಗಂದ್ ಇಮ್ಯಾಜಿನ್ ಮಾಡ್ಕೊಂಡ್ಲಿಕ್ಕೆ ಬಿಟ್ಟದಿದ್ರೆ
1: ಫೀಲ್ ಮಾಡೋಕಾತಿಲ್ಲ.
0: ಅದು ನಾವೇ ಅದೊಂದು ತಲೆಮಾರ ಅಂತ ಹೇಳ್ರೆ, ನಾವು ಸಿಕ್ಕಿದ್ದು ನಮ್ ಪುಣ್ಯಾತ್ಪುರ ಅಂತ ಹೇಳಕ್ ನಾವು. ಅದು ಸಿಕ್ಕಿತ್ತು, ಇದು ಕಂಡಿತ್ತು, ಎಲ್ಲವೂ ಕಂಡಿತ್ತು. ಎರಡಕ್ಕೂ ಕಂಪೇರ್ ಮಾಡೋಕಾತ್ ಇವತ್ತಿನವ್ರಿಗೆ, ಇವತ್ತಿದ್ ಮಾತ್ರ ಅಷ್ಟೇ ಗೊತ್ತಿತ್ತಲ್ಲ, ಹಿಂದಿನ ಗೊತ್ತಿಲ್ಲ ಅಲ್ದಾ. ಹಂಗೆ ನಾವಲ್ಲಿ ಈಗಳಕ್ಕೆ ನಾವು ಎಣಿಸ್ಕಂತ ಸಾಧಾರಣ ಒಂದು ಎಸ್ ಎಲ್ ಸಿಗೋ ಡಿಗ್ರಿ ಹಾಪ್ ಮಕ್ಕಳನ್ನೆಲ್ಲ ಕಣ್ಕೊಂಡು ಮನೆಗೆ ಹೇಳ್ತಾರೆ, ಸಣ್ಣವಲ್ಲೇ ಎಂತ ಕೆಲಸ ಮಾಡ್ತೀವಿ ಎಂತ ಕೆಲಸ ಮಾಡ್ತೀವಿ ಅಂತ. ಸತ್ಯ ವಿಚಾರ ಹೇಳ್ಕೊಂಡು ಹೇಳದಿದ್ರೆ ನಿಜ ಹೇಳತ್ತ, ನಾನು ನನ್ನ ಅಕ್ಕಲ್ಲ ಎತ್ಕಣಿ ಎರಡನೇ ಕ್ಲಾಸಿಗೆ ಹಾಪ್ಸೂರಿಗೆ ನಾವು ಗೆದ್ದಂಗೆ ಕೇಯರಿ ಮಾಡ್ತಿದ್ದಿತ್ತು. ಮನೆಗೆ ಕೇಯರಿ ಮಾಡಿ ಆದ್ಮೇಲೆ ಮನೆಗೆ ತಂದು ಬಳಿ ಹಾಕ್ತಾರೆ ಕಣಿ, ತೆಗು ಸುರಿಗೆ ಒಂದ್ರ ಮೇಲೆ ಒಂದು ಬಳಿ ಹಾಕಂದ್ ಮೇಲಿನ ನಮ್ಮ ನೀಕುದಿಲ್ಲ, ತೆಗು ಕಾತಿಲ್ಲ. ನಾವು ಕೆಳಗಿನ ಮತ್ತೆ ಮೇಲಿಂದ ಯಾರು ಸ್ವಲ್ಪ ತೆಗ್ ಕೊಡು, ತೆಗ್ ಕೊಟ್ಟ ಆದ್ಮೇಲೆ ನಾವು ಮತ್ತೆ ಪುನಃ ಕೆಳಗಿಂದ ಅದನ್ನ ತಕೊಂಡು ಇದು ಮಾಡ್ತಿದ್ದಿತ್ತು. ನಾನು ನನ್ನ ಅಕ್ಕ ಸಾಧಾರಣ ನಾನೊಂದು ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಹೆಪ್ಸೂರಿಗೆ ನಾನು ನನ್ನ ಅಕ್ಕ ಇಬ್ಬರೇ ನಾವು ಹುಲ್ ಜಪ್ತಿದ್ದಿತ್ತು. ಕೇ ಜಪ್ಪುದಲ್ಲ, ಹುಲ್
1: ಜಪ್ಪು.
0: ಹುಲ್ ಜಪ್ಪುದು ಎಷ್ಟೊತ್ತಿಗೆ ಅಂತ ಹೇಳದಿದ್ರೆ ಬೆಳಿಗ್ಗೆ ನಾವು ಒಂದು 4 ಗಂಟೆ ಶುರು ಮಾಡ್ತಿತ್ತು, 4 ಗಂಟೆಯಿಂದ ಒಂದು 6:30 to 7 ಗಂಟೆವರೆಗೆ ಹುಲ್ ಜಪ್ತಿತ್ತು.
1: ಕಡೆ
0: ಹಾ ಮಿನ್ಕಂಡು ಶಾಲೆಗೆ ಹೋಗಿ ಕಡೆ ಸಾಯಂಕಾಲ 5 ಗಂಟೆಯಿಂದ ಮತ್ತೆ ಹುಲ್ ಜಪ್ತಿತ್ತು ನಾವು ಒಂದು 7 ಗಂಟೆವರೆ. ಇಷ್ಟೆಲ್ಲ ನಾವು ಮಾಡಿತ್ತು ಆಗಳಿಕೆ. ಈಗಲೇ ನಮ್ಮ ಹತ್ರ ಮಾಡಿ ಅಂದ್ರೆ ಈಗ ಪುನಃ ನಮ್ಮ ಹತ್ರ ಮಾಡೋಕಾಗ್ತಿಲ್ಲ, ನಮ್ಗೆ ಕಷ್ಟ ಆಯ್ತು. ಹಾಗಿಂದು
1: ಕೃಷಿ ಪ್ರೀತಿ ಹುಟ್ಟೋ ಕಾರಣ, ಯಾರು ಗೆದ್ದು ಇಳಿದಿರ, ಯಾರು ಇದ್ರೆಲ್ಲ ಭಾಗವಹಿಸಿರ, ಇದನ್ನ ಕಣ್ಣಾರೆ ಕಂಡಿರ, ಅದ್ರದೊಂದು ಭಾಗ ಇರ, ಅವ್ರಿಗೆ ಮಾತ್ರ ಆ ಫೀಲ್ ಅರ್ಥ.
0: ನಿಜವಾ ಈಗಳು ನಮ್ಮ ಮನೆಗೆಲ್ಲ ಒಂದು ಗೆದ್ದಿ ನಾವು ಹೊಡುವಾಕತ್ತಂದ್ರೆ ಈಗ ಸುಗ್ಗಿ ಮತ್ತೆ ನಾವು ಕೊಳಕೆ ಮಾಡುದಿಲ್ಲ, ಈ ಕಾತಿದ್ ಒಂದು ಹೊಡುವಾಕತ್ತಂದ್ರೆ ಮನಸ್ಸಿಗೆ ಮಸ್ತು ಬೇಜಾರ. ಅದು ಹೊಡುವಾಕದ್ ಗೆದ್ದಿ ಕಾಮ್ ಕಾತಿಲ್ಲ,
1: ಸತ್ಯ. ನಮ್ಮನೆ ಗೆದ್ದಿ ಅಂತಲ್ಲ, ಅದು ಯಾವ
0: ಗೆದ್ದಿ ಆಗಿದ್ರು ಹೊಡುವಾಕದ್ ಗೆದ್ದಿ ಕಂಡ್ರೆ ತುಂಬಾ ಬೇಜಾರತ್ತೆ. ಹೊಡುವಾಕ ಆಗೈದಿತ್ತು ಇದನ್ ಮಾಡ್ಕಿದಿತ್ತು ಅನ್ಸತ್ತೆ. ಅಂದ್ರೆ ನಾವೆಲ್ಲ ಸಾಗುವಳಿ ಮಾಡ್ಕೊಂಡ ಇಪ್ಪಕ್ಕೋಯಿ ಮತ್ತೆ ಈಗ ಸಾಗುವಳಿ ಮಾಡಿದ್ರೆ ಮನೆಗೆಲ್ಲ ಒಂದ್ ಗಂಟೆ ಇರತ್ತೆ, ಖಾಲಿ ಹಟ್ಟಿ ಕಂಡ್ರೆ ಇತ್ತಲ್ಲ, ಅದ್ರಷ್ಟು ನೋವು ಇನ್ನೊಂದೇ. ಮನೆಗೆ ದನ ಬೇಕೇ ಬೇಕೆ ಅಂತದೇ ಹೇಳಿ ಅದೊಂದು ಮನೆದು ಮೆಂಬರ್ ಕಂಡ, ಅದೊಂದು ಸದಸ್ಯ, ಅದಿಲ್ಲ ಶೋಭೆ. ಮನೆಗೆ ಯಾರು ಸಾಗುವಳಿ ಮಾಡ್ಕೊಂಡಿದ್ರು ಮುಂಚಿಂದ ಯಾರು ಗಂಟಿ ಸಾಕೊಂಡಿದ್ರು ಅವ್ರ ಮನೆ ಗಂಟಿ ಇಲ್ಲ ಅಂತ ಹೇಳಿದ್ರೆ ಅವ್ರ ಮಂಡಿ ಎಲ್ಲ 12 ಅಣಿ ಹತ್ತು. ಇದು ಯಾರು ಅಷ್ಟೇ
1: ಈಗ ಗಂಟಿ ಹೋಗಿ ನಾಯಿ ಸಾಕು ಶುರು ಮಾಡಿದ್ರು. ಎನಿವೇಸ್ ಚೇತನ್, ಎಷ್ಟು ಮಾರೆ ವಿಷಯಗಳನ್ನ ಇಟ್ಕೊಂಡಿದ್ದು. ಬಹುಶಃ ಗೆದ್ದು ಇಳಿದಕ್ಕೆ ಇವತ್ತು ಇಷ್ಟೊಂದು ಜನಪದ ಹಾಡು, ಜನಪದ ಸಂಸ್ಕೃತಿ, ನಮ್ಮ ಅವರು ನಮ್ಮ ಹಿರಿಯರು ಬದುಕಿದ ರೀತಿಯೆಲ್ಲ ಚೇತನ್ ಮಂಡಿ ಒಳಗೆ ಇದ್ದು ನಾಲ್ಗೆ ತುದಿಯಲ್ಲಿ ಇರ್ಬೋದು. ತುಂಬಾ ಖುಷಿ ಆಯ್ತು ಚೇತನ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು,
0: ನಿಮ್ಗೂ ಧನ್ಯವಾದಗಳು. ಇಲ್ಲಿ ಒಂದು ಕರೆಸಿ ಒಂದು ಮಾತಾಡೋಕೊಂದು ಅವಕಾಶ ಮಾಡಿಕೊಟ್ರಿ. ನಮ್ಮಲ್ಲಿ ಇಪ್ಪಂತ ಕೆಲವು ವಿಚಾರಗಳನ್ನ ನಾವು ಹೇಳ್ತಮ್ಕಿಂತ ನಾವು ಇಲ್ಲಿ ಬಂದಲ್ಲಿ ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಂಡ್ಲಕ್ಕ. ಹಂಗ ಇದನ್ನೇನು ಹೇಳ್ದಿ ಅದು ಮಾಡ್ದಿ ಅಂದಳಿಯಲ್ಲ, ಇದ್ರೆ ನಾವು ಹೇಳಿದ್ರೆ ಸರಿ ಇರ್ಬೋದು ತಪ್ಪು ಇರ್ಬೋದು. ನಾವು ನಂಬದಿಯ ಕ್ರಮವನ್ನು ನಂಬದೇ ಹ್ಯಾಂಗ್ ಮಾಡ್ತಾರೆ ಆ ಕ್ರಮವನ್ನು ಜನಪದವನ್ನು ನಾವು ಹೇಳಿತ್ತ ಬೇರೆ ಬೇರೆ ಬದಂಗೆ ಬೇರೆ ಬೇರೆ ರೀತಿಯಾದ ಆಚರಣೆಗಳನ್ನು ಮಾಡೋಕ್ಕೂ ಸಾಕು. ಎಂಥದೇ ಇಲ್ಲಿ ಇದನ್ನೆಲ್ಲ ಒಂದು ಹಂಚ್ಕೊಂಬಕ್ಕೆ ಒಂದು ಅವಕಾಶ ಮಾಡಿಕೊಟ್ರಿ. ಹಾಗೆ ನಮ್ಮ ರೇಡಿಯೋ ಕುಂದಾಪುರದ ಬಗ್ಗೆ ಹೇಳ್ಕೊಂಡಳಿ ಹೇಳಿದ್ರೆ ಅದು ನಿಮ್ಮ ಬಗ್ಗೆ ಅಂತೂ ಹೇಳಿಕೆ ಇಲ್ಲ ಮೇಡಮ್. ನೀವು ಆಗಲೇ ಹೇಳ್ರಿ ಇವ್ರು ಎಷ್ಟು ಮಾತಾಡ್ತಾರಪ್ಪ, ನಾವು ಒಂದು ಮಾತಾಡೋರೊಳಗೆ ಇವ್ರು 10 ಮಾತಾಡ್ತಾರೆ ಅಂತ ಹೇಳ್ರಿ. ಇದು ತದ್ವಿರುದ್ಧ, ನಾವು ಒಂದು ಮಾತಾಡೋರೊಳಗೆ ನೀವು ಒಂದು 20 ಮಾತಾಡ್ತೀರಿ. ನಿಮ್ಮ ಮಾತಿನ ವೇಗದ ಮುಂದೆ ನಮ್ದು ಏನೂ ಇಲ್ಲ. ಈ ಹೊರಲು ನೋಡ್ದಂಗಂತರ ಕಾಣಿ ಹಾಗೆ ಅಷ್ಟು ಫಾಸ್ಟ್ ಅಷ್ಟು ಚುರುಕಿನಾಗ ನೀವು ಮಾತಾಡ್ತೀರಿ ಈ ಕುಂದವಾಣಿಯ ಮೂಲಕ. ಅದು ಎಷ್ಟು ಕುಂದ ರೇಡಿಯೋ ಕುಂದಾಪುರದ ಮುಖಾಂತರ ಅದೆಷ್ಟೋ ಕುಂದಾಪುರ ಕನ್ನಡದ ಬಗ್ಗೆ ಅದೆಷ್ಟೋ ಕಾರ್ಯಕ್ರಮಗಳನ್ನು ಮಾಡಿರಿ, ಎಲ್ಲವೂ ಇಷ್ಟು ಚಂದ ಮಾಡಿ ನಡೆಸಿ ಕೊಡ್ತಾ ಇದ್ರಿ ಮೇಡಮ್. ನಿಮಗೆ ಹಾಗೆ ಬಂಡಕರ್ಸ್ ಕಾಲೇಜಿಗೆ ನನ್ನ ಕಡೆಯಿಂದ ಹಾಗೆ ನಮ್ಮ ಇಡೀ ಕಲಾಚಿಗುರು ತಂಡದ ಕಡೆಯಿಂದ ನಾವು ನಿಮ್ಗೆ ಎಂತ ಮತ್ತು ಒಂದು ಎಂತ ಹೇಳುದು ಅದಕ್ಕೆ ಧನ್ಯವಾದ ಹೇಳುದ ಇನ್ನೊಂದು ಹೇಳುದ ಮತ್ತೊಂದು ಹೇಳುದು ಒಂದು ಒಳ್ಳೆ ಪ್ರಶಂಸೆಯನ್ನು ಕೊಡ್ತಿತ್ತು ಅಂತ ಹೇಳಕ್ಕಷ್ಟೇ. ಈ ಕಾರ್ಯಕ್ರಮ ಇನ್ನೂ ಮತ್ತೆ ಹಿಂಗೆ ನಡೀಲಿ ಮೇಡಮ್. ಇದ್ರಂಗೆ ಸುಮಾರು ಜಾನಪದ ಬೇರೆ ಬೇರೆ ಎಲ್ಲ ವಿಚಾರಗಳ ಬಗ್ಗೆಯೂ ತಿಳಿಸಿರಿ, ಅದನ್ನೆಲ್ಲ ನಾವು ಕೇಳಿತ್ತು. ಹಾಗೆ ನಮ್ಮನ್ನು ಕರೆದಕ್ಕೂ ನಾವು ಸದಾ ಆಭಾರಿಗಳು, ನಿಮಗೆ ಅನಂತ ವಂದನೆಗಳು.
1: ಥ್ಯಾಂಕ್ ಯು ಚೇತನ್, ಭಾರಿ ಖುಷಿ. ಯಾಕಂದ್ರೆ ಈ ಸಲ ಕುಂದಾಪುರ ಕನ್ನಡ ಸಾಹಿತ್ಯ ಆರನೆಯ ಕಾಂಬ ಆರನೆಯ ಸಾಹಿತ್ಯ ಸಮ್ಮೇಳನದ ಸಮ್ಮೇಳನ ಅಧ್ಯಕ್ಷರು ನಮ್ಮ ಚೇತನ್ ನೈಲಾಡಿ ಅವರು. ನೈಲಾಡಿಗೆ ಒಂದು ಹೆಸರು ತಂದು ಕೊಟ್ಟಾರ,
0: ನೈಲಾಡಿಯಿಂದ ಹೆಸರು ಬಂದ್ ಮೇಡಮ್ ನಂಗೆ
1: ಅಂತ ನೀವು ಹೇಳ್ತೀರಿ, ಬಟ್ ನಮ್ಗೆಲ್ಲ ನೈಲಾಡಿ ಗೊತ್ತೇ ಇರಲಿಲ್ಲ, ಚೇತನ್ ಇಂದ ಗೊತ್ತಾದದ್ದು. ಎಂಥದೇ ಇರಲಿ, ತುಂಬಾ ಖುಷಿ ಆಯ್ತು. ಒಳ್ಳೆ ಒಳ್ಳೆ ಒಳ್ಳೆ ವಿಷಯ ಮಾಹಿತಿ, ಗೆದ್ದು ಇಳಿದವರಿಗೆಲ್ಲ ಈ ಕಾರ್ಯಕ್ರಮ ತುಂಬಾ ಖುಷಿ ಆಗಿರೋದು ಖಂಡಿತವಾಗ್ಲು. ಸರಿ, ನಾವ್ ಹಂಗಾರೆ ಹೋಯ್ಬಪ್ಪ, ಟೈಮ್ ಆಯ್ತಾ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ ಸಿಕ್ವಕ್ಕ.

0: ನಮಸ್ಕಾರ, ನೀವು ಕೇಳ್ತಾ ಇದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಇವತ್ತಿನ ಯಕ್ಷ ಸಮಾಗಮ ಕಾರ್ಯಕ್ರಮದಲ್ಲಿ ನಾ ನಿಮ್ ಅನುಪುರಾಳ. ಬಡಗುತಿಟ್ಟಿನ ಯಕ್ಷಗಾನದ ಪ್ರಸಿದ್ಧ ಸ್ತ್ರೀವೇಷಧಾರಿಗಳಾದ ಪ್ರಸ್ತುತ ಅಮೃತೇಶ್ವರಿ ಮೇಳದಲ್ಲೇ ಪ್ರಧಾನ ಸ್ತ್ರೀವೇಷಾಯಿ ಕೆಲಸ ಮಾಡ್ತಿಪ್ಪು ಅಂತ ಮಾಧವ ನಾಗೂರ್ ಅವರು, ಇವರ ಇಂಟರ್ವ್ಯೂ ನಾ ಇವತ್ತು ಮಾಡ್ಕೊಂಡಿದ್ದೆ. ಅವ್ರು ನಮ್ಮೊಂದಿಗಿದ್ರ, ಅವ್ರನ್ನ ಈಗ ಸ್ವಾಗತಿಸುವ.
1: ನಮಸ್ತೆ
0: ನಾಗೂರ್ರೆ, ನೀವೀಗ ನಮ್ಗೆ ರೇಡಿಯೋ ಕುಂದಾಪುರದಂಗ್ ಬಂದಿರಿ. ಈ ಯಕ್ಷ ಸಮಾಗಮ ಕಾರ್ಯಕ್ರಮದಲ್ಲಿ ನಾನೀಗ ನಿಮ್ ಮೊದ್ಲು ಕೇಳ್ಕೊಂಬಿಪ್ಪು ಪ್ರಶ್ನೆ
1: ಹೇಳಿ.
0: ನಿಮ್ಮ ಬಾಲ್ಯ ಜೀವನ ಅಂದ್ರೆ ನಿಮ್ಮ ತಂದೆಯವರ ಬಗ್ಗೆ, ನಿಮ್ಮ ಕುಟುಂಬದವರು, ನಿಮ್ಮ ಸಹೋದರ ಸಹೋದರಿಯರು, ಇವರ ಬಗ್ಗೆ ಎಲ್ಲ ನೀವು ಹೇಳುವುದಾದ್ರೆ ಹೇಗೆ?
1: ಬಾಲ್ಯ ಜೀವನ ಅಂತ ಹೇಳಿದ್ರೆ, ನನ್ನ ತಂದೆ ಪ್ರಸಿದ್ಧ ಸ್ತ್ರೀವೇಷಧಾರಿಗಳು ದಯಾನಂದ ನಾಗೂರ್ ಅಂತ. ಈ ಹೊಸ ಯುವಕರಿಗೆ ಗೊತ್ತಿಲ್ಲ, ಹೆಚ್ಚಿನ ಹಳೆಯ ಯಕ್ಷಾಭಿಮಾನಿಗಳಿಗೆ ತಂದೆಯ ಪರಿಚಯ ಇದೆ. ಯಾಕಂದ್ರೆ ಸಾಲಿಗ್ರಾಮ ಆಮೇಲೆ ಇಡುಗುಂಜಿ ಮೇಳಗಳಲ್ಲಿ ಹೆಸರು ಮಾಡಿದ ಕಲಾವಿದರವರು. ಅವರಿಗೆ ನಾಲ್ಕು ಮಂದಿ ಮಕ್ಕಳು. ನಾಲ್ಕು ಮಂದಿ ಮಕ್ಕಳಲ್ಲಿ ನಾನು ಮೂರನೇವ, ಇನ್ನೊಬ್ಬಳು ತಂಗಿ. ಎಲ್ಲರಿಗೂ ಯಕ್ಷಗಾನ ಅಭಿರುಚಿ ಇದ್ದಿತ್ತು, ಆದರೆ ಯಾರು ವೃತ್ತಿ ಕಲಾವಿದರಾಗಿ ಮುಂದುವರಿಲಿಲ್ಲ. ಅವರೆಲ್ಲ ಸಂಘದಲ್ಲಿ ಎಲ್ಲ ವೇಷ ಮಾಡಿದರು, ವೃತ್ತಿ ಕಲಾವಿದನಾಗಿ ಮಾತ್ರ ನಾನೇ ಮುಂದುವರೆದದ್ದು. ಆಮೇಲೆ ನನ್ನ ತಾಯಿ ಲಲಿತಾ ಅಂತ.
0: ಈಗ ನೀವು ಹೇಳಿದ್ರಿ ಅಣ್ಣ ಯಾರು ಯಕ್ಷಗಾನ ಕ್ಷೇತ್ರಕ್ಕೆ ಬರಲ್ಲ ಅಂದೇಳಿ, ಆದ್ರೆ ನೀವೀಗ ಯಕ್ಷಗಾನ ವೃತ್ತಿ ಐ ತಕೊಂಡಿರಿ ಅಲ್ಲ, ನೀವು ಈ ಯಕ್ಷಗಾನದತ್ತ ಆಕರ್ಷಿತಲಾಗಲು ಕಾರಣ ಯಾವ್ದು ಹೇಳಿಕಂಬ?
1: ಕಾರಣ ಅಂತ ಹೇಳಿದ್ರೆ, ಒಟ್ಟಿನಲ್ಲಿ ಮನೆ ವಾತಾವರಣವೂ ಹೌದು. ತಂದೆ ಪ್ರಸಿದ್ಧ ಕಲಾವಿದರಾಗಿದ್ರು,
0: ಹೌದು,
1: ಜೊತೆಯಲ್ಲಿ ನಮ್ಮ ಊರಿನ ವಾತಾವರಣವು ಒಂದು ರೀತಿ ಯಕ್ಷಗಾನದ ವಾತಾವರಣವೇ. ಮಾರುಕಟ್ಟೆ ಮೇಳದ ಆಟ ನಮ್ಮ ಮನೆ ಅಕ್ಕಪಕ್ಕ ಆಗುವುದು. ಒಟ್ಟಿನಲ್ಲಿ ನಮ್ಮ ಊರಿನಲ್ಲಿ ಒಂದು ರೀತಿ ಯಕ್ಷಗಾನದ ವಾತಾವರಣ. ಪ್ರಸಿದ್ಧ ಕಲಾವಿದರಿದ್ದರು, ಗೋಪಾಲ ಗಾಣಿಗರು, ಹೇರಂಜಾಲು ವೆಂಕಟರಮಣ ಗಾಣಿಗರು, ಹೇರಂಜಾಲು ಸುಬ್ಬಣ್ಣ ಗಾಣಿಗರು, ಇಂಥ ಕಲಾವಿದರೆಲ್ಲ ನಮ್ಮ ಮನೆಯ ಆಸುಪಾಸಿದ್ರು. ಆಮೇಲೆ ನನ್ನ ತಂದೆ, ಒಟ್ಟಿನಲ್ಲಿ ಈ ಒಂದು ಯಕ್ಷಗಾನದ ಒಂದು ವಾತಾವರಣವೇ ಅಲ್ಲಿದ್ದಿತ್ತು. ಹಾಗಾಗಿ ಅದು ಮೇಳಕ್ಕೆ ಬರುವುದಕ್ಕೆ ಒಂದು ರೀತಿ ಪೂರಕ ಆಯಿತು ನನಗೆ.
0: ನಿಮ್ಮ ಬಾಲ್ಯ ಜೀವನದ ಸುತ್ತಮುತ್ತ ಪೂರ್ತಿ ಇರುವುದು ಪೂರ್ತಿ ಯಕ್ಷಗಾನವೇ.
1: ಯಕ್ಷಗಾನವೇ,
0: ಯಕ್ಷಗಾನದಲ್ಲೇ ನೀವು ಹುಟ್ಟಿ ಬೆಳೆದ ಅಂತೇಳಿ ಹೇಳಕ್ಕೆ.
1: ಹೌದು.
0: ನೀವೀಗ ಯಕ್ಷಗಾನ ಕಲ್ತದ ಎಲ್ಲೇ, ನೀವು ಆ ಕಲ್ತದನ್ನೆಲ್ಲ ಈಗ ನೆನಪಿಸ್ಕೊಂಬಾರೆ?
1: ಯಕ್ಷಗಾನ ಅಂತ ಹೇಳಿದ್ರೆ, ನಾನು ಬಹಳ ಹೆಚ್ಚು ಕಡಿಮೆ ಒಂದು 6-8 ವರ್ಷ ಇರಬಹುದು. ಆಗ ನಮ್ಮ ಸಿದ್ಧಿವಿನಾಯಕ ಕಲಾ ಸಂಘ ಗೆಂಡದ ಹೈಗುಳಿ, ಅಲ್ಲಿ ನಮ್ಮ ಮನೆ ಹತ್ತಿರ ಅದು, ಅಲ್ಲಿ ಒಂದು ಸಂಘ ಪ್ರಾರಂಭ ಮಾಡಿದರು. ಹೇರಂಜಾಲು ವೆಂಕಟರಮಣ ಗಾಣಿಗ ಹಾಗೂ ನನ್ನ ತಂದೆ ದಯಾನಂದ ನಾಗೂರು ಸೇರಿ ಅಲ್ಲಿ ಒಂದು ಯಕ್ಷಗಾನ ಕಾರ್ಯಕ್ರಮ ಪ್ರಾರಂಭ ಮಾಡಿದರು. ಇದು ಹೆಜ್ಜೆ ಕ್ಲಾಸ್. ಹಾಗೆ ಹೆಚ್ಚು ಕಡಿಮೆ ಒಂದು 25 ಮಂದಿ ಒಟ್ಟಿಗೆ ನಾನು ಕಲ್ತಿದ್ದಲ್ಲಿ. ನನ್ನ ಪ್ರಾಥಮಿಕ ಯಕ್ಷಗಾನ ಹೆಜ್ಜೆಗಾರಿಕೆ ಅಭ್ಯಾಸ ಅಲ್ಲಿ ಆದದ್ದು.
0: ನೀವು ಆ ಕಲಿಯುತ್ತಿರುವ ಸಂದರ್ಭದಲ್ಲಿ ನಿಮ್ಮ ಸಹಪಾಠಿಗಳಿದ್ರಲ್ಲ, ಅವ್ರು ಯಾರು ನಿಮ್ಮೊಟ್ಟಿಗೆ ರಂಗಕ್ಕೆ ಬಂದದ್ದು ನೆನಪಿತ್ತ?
1: ಇಲ್ಲ, ಅವ್ರು ಯಾರೂ ಇಲ್ಲ.
0: ಯಾರು
1: ಎಲ್ಲ ಸಂಘದಲ್ಲೇ ಕಲಾವಿದರಾಗಿದ್ರು.
0: ನೀವೊಬ್ಬರೇ ಮೇಳಕ್ಕೆ
1: ಬಂದ್ರೆ? ನಾನೊಬ್ಬನೇ.
0: ನೀವು ಯಕ್ಷಗಾನವನ್ನು ವೃತ್ತಿ ಆಯ್ತು ತಕೊಂಡ್ರಲ್ಲ, ಮೇಳಕ್ಕೆ ಬಂದ್ರಲ್ಲ, ಅದಕ್ಕೆ ಕಾರಣ ಎಂತ? ಅನಿವಾರ್ಯತೆ ಅಥವಾ ನೀವು ಇಷ್ಟಪಟ್ಟು ಬಂದದ ಹೇಗೆ?
1: ಇಷ್ಟಪಟ್ಟು ಅಂತ ಹೇಳಿದ್ರೆ, ನಮ್ಮ ಅಪ್ಪಯ್ಯ ನಮಗೆ ಯಕ್ಷಗಾನ ಬರುವುದು ಅವರಿಗೆ ಇಷ್ಟ ಇರಲಿಲ್ಲ. ಹಾಗಂತ ಯಕ್ಷಗಾನ ನಮಗೆ ನಮ್ಮ ಬದುಕಿಗೆ ಏನು ಕೊರತೆ ಮಾಡಲಿಲ್ಲ. ನನಗಾಗಲಿ ನನ್ನ ಅಪ್ಪಯ್ಯನಿಗಾಗಲಿ ಯಾವ ಕೊರತೆಯನ್ನು ಮಾಡಲಿಲ್ಲ. ಎಲ್ಲವೂ ಕೊಟ್ಟಿದೆ ಯಕ್ಷಗಾನ. ಗೌರವ ಕೊಟ್ಟಿದೆ, ಸ್ಥಾನ ಕೊಟ್ಟಿದೆ, ಸ್ವಲ್ಪ ಮಟ್ಟಿಗೆ ಬದುಕಿಗಾಗಿ ಹಣವೂ ಸಹ ಕೊಟ್ಟಿದೆ. ನಾವು ಬಹಳ ದುಂದುವೆಚ್ಚ ಮಾಡಿ ಬದುಕುವುದಕ್ಕಾಗಿ ಯಕ್ಷಗಾನಕ್ಕೆ ಬರುವುದಲ್ಲ. ದುಂದುವೆಚ್ಚ ಅತಿ ಆದರೆ ಯಕ್ಷಗಾನಕ್ಕೆ ಬರುವ ಸಾಧ್ಯವೇ ಇಲ್ಲ. ಒಂದು ಮಿತ ವ್ಯಯದಲ್ಲಿ ಬದುಕುವುದಕ್ಕೆ ಯಕ್ಷಗಾನದಲ್ಲಿ ಸಾಧ್ಯ. ಹಾಗೆ ನಾವು ಬದುಕ್ತಾ ಇದ್ದೇವೆ, ಯಾವುದೇ ಇದಿಲ್ಲ. ಹಾಗೆ ನಮ್ಮ ಅಪ್ಪಯ್ಯ ಮಾರುಕಟ್ಟೆ ಮೇಳದಲ್ಲಿದ್ದರು. ಆಗ ನಾನು SLC ಪೂರೈಸಿ ಮನೆಯಲ್ಲಿದ್ದೆ ಒಂದು ವರ್ಷ. ಏನು ಮಾಡೋದು ಮುಂದೆ ಉದ್ಯೋಗ ಏನು? ಮೇಳದ ಬಗ್ಗೆ ಅಭಿರುಚಿ ಇದ್ದಿತ್ತು. ಸಂಘದಲ್ಲೆಲ್ಲ ತುಂಬ ವೇಷ ಮಾಡಿದೆ. ಆಮೇಲೆ ಮತ್ತೆ ಬೇರೆ ಉದ್ಯೋಗ ಅರಿಸಿ ಇನ್ನು ಬೆಂಗಳೂರಿಗೆ ಅಥವಾ ಬೇರೆ ಊರಿಗೆ ಹೋಗಬೇಕು, ಅದಕ್ಕೆ ಆಲೋಚನೆ ಮಾಡಿದೆ. ನನ್ನಲ್ಲಿ ಒಂದಿನ ಕೇಳಿದರು, ಮಾನಕಟ್ಟೆ ಮೇಳದಲ್ಲಿದ್ದಾಗ ಮೇಳಕ್ಕೆ ಬರ್ತೀಯ ಕೇಳಿದರು. ಅಡ್ಡಿಲ್ಲ ಅಂದೆ. ಆಯ್ತಂದ್ರೆ ಅದೇ ಒಪ್ಪಿಗೆಯಲ್ಲಿ ಮೇಳಕ್ಕೆ ಸೇರಿದ. ಅಪ್ಪನ ಒಂದು ಮಾತಿನ ಮೇಲೆ ಮೇಳಕ್ಕೆ ಸೇರಿದ.
0: ನೀವು ಮೇಳಕ್ಕೆ ಸೇರಿದ್ರಿ, ಆದ್ರೆ ಆ ಮೇಳಕ್ಕೆ ಸೇರಿದ ಪ್ರಾರಂಭದ ದಿವಸ ಇರುತ್ತಲ್ಲ, ಹೆಚ್ಚಿನವರಿಗೆಲ್ಲ ಕಷ್ಟವೇ ಆಗಿರುತ್ತೆ. ನಿಮ್ಗೆ ಹೇಗೆ ಅನುಭವ ಆಗಿತ್ತು ಮೇಳದಲ್ಲಿ? ಫಸ್ಟ್ ನೀವು ಹೋಗಿದ್ದು ಮಾನಕಟ್ಟೆ ಮೇಳಕ್ಕೆ.
1: ಹೌದು.
0: ಆಗ ಯಜಮಾನರು ಹೇಗಿದ್ರು? ಹಿಮ್ಮೇಳ ನೀವು ಯಾವ ಸ್ಥಾನಕ್ಕೆ ಹೋದ್ದು?
1: ನಾನು ಮೇಳಕ್ಕೆ ಬರ್ತೆ ಅಂದಾಗ ಇಲ್ಲೇ ಹತ್ತಿರದಲ್ಲಿ ಕುಂದಾಪುರದಲ್ಲಿ MM ಹೆಗ್ಡೆ ಅವರ ಮೂಲಕ ಅವರ ಮನೆಯಲ್ಲಿ ಅಗ್ರಿಮೆಂಟ್ ಆಗಿ ನಾನು ಮಾನಕಟ್ಟೆ ಮೇಳಕ್ಕೆ ಆಯ್ಕೆ ಆದದ್ದು. ಆಮೇಲೆ ಮತ್ತೊಬ್ಬರು ಯಜಮಾನರಿದ್ದರು, ಮಂಜೇಶ್ ಶೆಟ್ಟರು, ಅವ್ರ ಮೂಲಕ ಮಾನಕಟ್ಟೆ ಮೇಳಕ್ಕೆ ಪಾದಾರ್ಪಣೆ. ಮೇಳ ಅಂದರೆ ಸಂಘದಲ್ಲಿ ನಾವು ಎಲ್ಲ ಕಟ್ಟಿಬಿಡುವುದು, ಅವರೇ ಬಣ್ಣ ಹಚ್ಚಿ ಬಿಡ್ತಿದ್ರು, ನಾವು ಹೋಗಿ ವೇಷ ಮಾಡ್ತಿತ್ತು. ವೇಷ ಮಾಡುವಲ್ಲಿ ನಮ್ಮದು ಗುರುಗಳ ಅಧ್ಯಯನ, ಅವ್ರು ಏನು ಹೇಳಬೇಕು ಎಷ್ಟು ಕುಣಿಬೇಕು ಅಷ್ಟೇ ಹೇಳಿ ಮಾಡ್ತಾ ಇತ್ತು. ಮೇಳದಲ್ಲಿ ಹಾಗಾಗುವುದಿಲ್ಲ, ನಮ್ಮ ಎಲ್ಲ ನಮ್ಮ ಸ್ವಂತಿಗೆ ಬೇಕು. ಆವಾಗ ನಾನು ಮೇಳಕ್ಕೆ ಹೋಗುವಾಗ ಈ ಥರ್ಮಕೋಲಿನ ಇದಲ್ಲ, ಕ್ಯಾದಿಗೆ ಮುಂದೆ ಅಲ್ಲ, ಅದು ಅಟ್ಟೆ ಕಟ್ಟಬೇಕು, ಅಟ್ಟೆ ಕಟ್ಟಬೇಕು, ಅದಕ್ಕೆ ಹಗ್ಗ ಹಾಕಬೇಕು, ಆಮೇಲೆ ಅದಕ್ಕೆ ಹುಲ್ಲು ಜಾಡಿ ಕಟ್ಟಬೇಕು, ಆಮೇಲೆ ಪೇಟ ಮುಚ್ಚಬೇಕು, ಜರಿಗೋಟು ಹಳದಿ ಕೆಂಪು ಅದನ್ನೆಲ್ಲ ಸುತ್ತಬೇಕು, ನಾವೇ ಕಟ್ಟಿಕೊಳ್ಬೇಕು, ಪುನಃ ಅದನ್ನು ಇಳಿಸುವಾಗ ನಾವೇ ಬಿಚ್ಚಬೇಕು, ಅಷ್ಟು ಕಷ್ಟ. ಅಂದರೆ ತುಂಬ ಟೈಮ್ ಬೇಕಾಗತ್ತೆ ಅದಕ್ಕೆ. ಈಗ ಎಲ್ಲ ಒಂದು ಭಾರಿ ವೇಗದಲ್ಲಿ ಅದನ್ನು ಕಟ್ಕೊಂಡು ಸೀದಾ ಹೋಗ್ಬೋದು, ಆಗ ಭಾರಿ ಕಷ್ಟ. ಒಂದು ಮೇಳಕ್ಕೆ ಆಯ್ಕೆ ಆದೆ ಪ್ರಥಮ ದಿನ, ಭಾರಿ ಕಷ್ಟ ಆಯಿತು. ಯಾರೋ ನಮ್ಮ ಪಕ್ಕದಲ್ಲಿದ್ದವ್ರು ಕಟ್ಟಿಬಿಟ್ಟಿದ್ರು. ಹಾಗೆ ಹೋದೆ, ವೇಷ ಮಾಡಿದೆ, ಒಂದು ಎರಡು ಮೂರು ದಿನ ಹಾಗೆ ಹೋದೆ ವೇಷ ಮಾಡಿ.
0: ನಿತ್ವೇಷ?
1: ನಿತ್ವೇಷ ಒಡ್ಡೋಲ್ಗ, ಒಡ್ಡೋಲ್ಗಕ್ಕೆ ಹೋದದ್ದು ನಾನು, ಅನಿವಾರ್ಯ ಆದ್ರೆ ಮಾತ್ರ ನಿತ್ವೇಷ ಮಾಡ್ತಾ ಇದ್ದೆ.
0: ಹಾಗೆ
1: ಆಮೇಲೆ ಮೂರು ದಿನ ಹೋದೆ. ಮೂರು ದಿನ ಹೋದ ಮೇಲೆ ಈ ಯಕ್ಷಗಾನ ನಮಗೆ ಆಗಿ ಬರುವುದಿಲ್ಲ ಇದು ಅಂದೆ. ಇದು ಕಟ್ಕೊಳ್ಳಿಕ್ಕೆ ಬರುವುದಿಲ್ಲ, ಈಗ ಹುಲ್ಲು ಜಾಡಿ ಹಿಡಿದ್ರೆ ಹಗ್ಗ ಹಾಕಿದ್ರೆ ಕೆಳಗೆ ಜಾರುತ್ತದೆ ಅಂತ ಸ್ಥಿತಿ. ಇದು ನಮ್ಗೆ ಆಗುದಿಲ್ಲ ಅಂತ ಹೇಳಿ ಎರಡು ದಿನ ಬಂದು ಮನೇಲಿದ್ದೆ, ನನಗೆಲ್ಲ ಮೇಳಕ್ಕೆ ಬರುವುದಿಲ್ಲ ಅಂತ ಅಪ್ಪನ ಕೈಲಿ ಹೇಳಿ. ಆಮೇಲೆ ಒಂದು ಎರಡು ದಿನ ಕಳೆದ ಮೇಲೆ ಯಾಕಾಗುದಿಲ್ಲ, ಅವರೆಲ್ಲ ಮೇಳದಲ್ಲಿ ಕಟ್ತಾ ಇದ್ರು, ಅವರೆಲ್ಲ ವೇಷ ಮಾಡಿ, ನಮಗೆ ಯಾಕಾಗುದಿಲ್ಲ. ಪುನಃ ಅದೇ ಅಲ್ಲಿಂದ ಕಂಟಿನ್ಯೂ ಮೂರ್ನಾಲ್ಕು ವರ್ಷ ಮಾನಕಟ್ಟಿ ಮೇಳದಲ್ಲೇ ಇದ್ದೆ.
0: ಒಂದು ಮೂರ್ನಾಲ್ಕು ವರ್ಷ ಪೂರ್ತಿ ಮಾನಕಟ್ಟಿ ಮೇಳದಲ್ಲಿ?
1: ಹೌದೌದು, ಕಟ್ವೇಷ, ನಿತ್ವೇಷ, ಒಡ್ಡೋಲ್ಗ, ಈಟಿಗೆ ಶ್ರೀವೇಷ, ಹಾಸ್ಯ, ಅನಿವಾರ್ಯವಾದ ಕುಶಲವ, ಹೀಗಿಂದ ಮೂರನೇ ವೇಷ, ಎಲ್ಲ ವೇಷಗಳನ್ನು ಮಾಡ್ತಾ ಇದ್ದೆ.
0: ಯಾವತ್ತು ಯಾವ ಕಲಾವಿದರ ರಜೆ ಇಲ್ಲ ಅವತ್ತಿಗೆ ನೀವಿದ್ರೆ
1: ಸಣ್ಣ ಸಣ್ಣ ಸಣ್ಣ ಪುಟ್ಟ ವೇಷಗಳಿಗೆಲ್ಲ ಮಾಡ್ತಾ ಇದ್ದೆ.
0: ನೀವು ಯಾವ್ದೆಲ್ಲ ಮೇಳದಲ್ಲಿ ಕೆಲಸ ಮಾಡಿರಿ?
1: ನಾನು ಸ್ಟಾರ್ಟಿಂಗು ಮಾರನಕಟ್ಟೆ ಮೇಳ, ಆಮೇಲೆ ಕಮಲಶಿಲೆ ಮೇಳ, ನಂತರ ಮಂದರ್ತಿ ಮೇಳ, ಈಗ ಪ್ರಸ್ತುತ ಅಮೃತೇಶ್ವರಿ ಮೇಳದಿಂದ ಕಂಟಿನ್ಯೂ ಬರುವ ವರ್ಷ ಒಂದು 15 ವರ್ಷ
0: ಕಂಟಿನ್ಯೂ. ಸತತ 15 ವರ್ಷ ಅಮೃತೇಶ್ವರಿ ಮೇಳದಲ್ಲೇ ಇದ್ರಿ. ನೀವು ಈಗ ಮಾರನಕಟ್ಟೆ ಮೇಳದಲ್ಲಿ ಇದ್ದವರು ಕಮಲಶಿಲೆ ಮೇಳಕ್ಕೆ ಬಂದ್ರಿ ಅಂದೇಳಿ ಹೇಳ್ರಿ, ಅದು ಬಪ್ಪುದಕ್ಕೆ ಹ್ಯಾಂಗ ಕಾರಣ ಅಥವಾ ಎಂತ ಕಾರಣ ಇತ್ತದಕ್ಕೋಸ್ಕರ?
1: ಖಂಡಿತ ಕಾರಣ ಇತ್ತದು. ಅದು ನಾನು ಮಾನಕಟ್ಟೆ ಮೇಳದಲ್ಲಿದ್ದೆ. ಮಾನಕಟ್ಟೆ ಮೇಳದಲ್ಲಿದ್ದಾಗ ಪೆರಡೂರು ಮೇಳಕ್ಕೆ ನನ್ನ ಕರೆ ಆಯ್ತು. ಅವಾಗ ನಾನು ಕಟ್ಟುವೇಷ ಮಾಡ್ತಾ ಇದ್ದೆ, ಸ್ತ್ರೀವೇಷಕ್ಕೆ ನಾನಲ್ಲಿ ಪೆರಡೂರು ಮೇಳಕ್ಕೆ ಆಯ್ಕೆ ಆದೆ. ಆಯ್ಕೆ ಆದಾಗ ಒಂದು ಒಳ್ಳೆಯ ಗೌರವಯುತವಾಗಿ ನಮ್ಮ ಅಪ್ಪ ಯಾವ ವರ್ಷ ಮಾನಕಟ್ಟೆ ಬಿಟ್ಟರು ಮನೆಯಲ್ಲೇ ಇದ್ರೆ ನಾನು ಪೆರಡೂರು ಮೇಳಕ್ಕೆ ಆಯ್ಕೆ ಆದೆ. ಪೆರಡೂರು ಮೇಳದಲ್ಲಿ ಅಂದರೆ ಎಲ್ಲ ಹೊಸ ಪ್ರಸಂಗಗಳು, ಆವಾಗ ಸಿಕ್ಕಾಪಟ್ಟೆ ಹೊಸ ಪ್ರಸಂಗಗಳು, ದಾಮಿನಿ ಬಾಮಿನಿ ಶಿವಾನಿ ಭವಾನಿ ಆಕಾರದ. ಆಗ ಮಳೆಗಾಲ ಆಟ, ಬೆಂಗಳೂರು ಬೊಂಬಾಯಿ ಎರಡೇ ಟ್ರಿಪ್ ಆವಾಗ ಪೆರಡೂರು ಮೇಳ. ಹಾಗೆ ಹೋಯ್ತು ಮಳೆಗಾಲ ಟ್ರಿಪ್ಪಲ್ಲಿ. ಸಣ್ಣ ಸಣ್ಣ ಸಣ್ಣ ಸಂಬಳ ಬಿಡಿ, ಅದು ಸಂಬಳ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಈಗ ಆಗ್ಲಿಕ್ಕೆ ಅಷ್ಟೇ ಸಾಕಾಗ್ತಿತ್ತು
0: ಆವಾಗ, ಅದೇ ದೊಡ್ಡ
1: ಅದೇ ದೊಡ್ಡ ಸಂಬಳ. ಹಾಗೆ ಹೋದೆ. ಹೋದಾಗ ಅಲ್ಲಿ ದಿಗ್ಗಜ ಕಲಾವಿದರ ದಂಡು, ಎಂತೆಂಥ ಕಲಾವಿದರು, ಚೆನ್ನಪ್ಪ ಶೆಟ್ರು, ಆರ್ಗೋಡ್ ಮೋಹನ್ ದಾಸ್ ಶಣಿಯವರು, ಎಂತೆಂಥ ಕಣ್ಣಿಮನಿಯವರು, ತುಂಬರಿ ಭಾಸ್ಕರಣ್ಣ, ಆಮೇಲೆ ಹುಡುಗೋಡ್ ಚಂದ್ರಾಸಣ್ಣ, ದೊಡ್ಡ ದೊಡ್ಡ ಕಲಾವಿದರ ಸಮಾಗಮ, ರಮೇಶ್ ಭಂಡಾರರು, ಧಾರೇಶ್ವರರು, ಸುರೇಶ್ ಶೆಟ್ರು, ಎಂತ ದೊಡ್ಡ ದೊಡ್ಡ ಕಲಾವಿದರು. ನಮ್ಗೆ ಅವ್ರನ್ನೆಲ್ಲ ಕಂಡು ಒಂಥರ ದಿಗ್ರಮೆ ಆಗಿಬಿಡ್ತು. ಆಮೇಲೆ ಮಳೆಗಾಲ ಬೆಂಗಳೂರು ಬೊಂಬೈ ತಿರುಗಾಟದಲ್ಲಿ ಶ್ರೀವೇಷ, ಹಿಂಗೆ ಕಟ್ಟುವೇಷ, ಹಿಂಗಿಂದ ಅದಿದೆಲ್ಲ ಮಾಡ್ಕೊಂಡಿದ್ದಿದ್ದೆ.
0: ಮಳೆಗಾಲದ ಆಟ ಪೂರ್ತಿ ಪೂರೈಸಿರಿ? ಹಂಗೆ
1: ಮಳೆಗಾಲ ಆಟ ಪೂರ್ತಿ ಪೂರೈಸಿದೆ, ಬಹುಶಃ ಸರಿಯಾಗಿ ನೆನಪಿಲ್ಲ, ಪೂರೈಸಿದೆ. ಆಮೇಲೆ ಅಲ್ಲಿಂದ ಕಮಲಶಿಲೆ ಮೇಳಕ್ಕೆ ಬರುವ ಹಾಗೆ ಆಯಿತು ನನಗೆ. ಕಾರಣ ಅಂತ ಹೇಳಿದರೆ, ಬೆಂಗಳೂರಲ್ಲಿ ಒಂದಿನ ನಮ್ಮ ಯಜಮಾನರು, ನೇರವಾಗಿ ಹೇಳ್ತೇನೆ, ಅದೇನು ನನಗೇನು ಭಯ ಇಲ್ಲ, ಕರುಣಾಕರ ಶೆಟ್ಟರು ಕರೆದು ಸುಧಾ ಲಾಡ್ಜಲ್ಲಿ, ಮಾಧವ ನಿನಗೆ ಸರಿಯಾಗಿ ವೇಷ ಮಾಡ್ಲಿಕ್ಕೆ ಬರುವುದಿಲ್ಲ, ಕುಣಿಲಿಕ್ಕೆ ಬರುವುದಿಲ್ಲ, ಆಮೇಲೆ ನೀನು ಕಟ್ಟುವೇಷ ಸ್ತ್ರೀವೇಷ ಮಾತಾಡ್ಲಿಕ್ಕೆ ಬರುವುದಿಲ್ಲ, ಈಗ ಯಕ್ಷಗಾನದಲ್ಲಿ ಕುಣಿಲಿಕ್ಕೆ ಬರುವುದಿಲ್ಲ, ವೇಷ ಮಾಡ್ಲಿಕ್ಕೆ ಬರುವುದಿಲ್ಲ, ಮಾತಾಡ್ಲಿಕ್ಕೆ ಬರುವುದಿಲ್ಲ ಅಂತ ಹೇಳಿದ್ರೆ ನಾವು ಮತ್ತೆ ಯಕ್ಷಗಾನಕ್ಕೆ ಯಾಕೆ?
0: ಹೌದು,
1: ಈಗ ಪ್ರಶ್ನೆ ಬರ್ತದೆ. ಆಯ್ತಾ, ಆಯ್ತು, ನೀನು ಕಟ್ಟುವೇಷ ಶ್ರೀವೇಷ ಸಣ್ಣ ಪುಟ್ಟ ವೇಷ ಮಾಡ್ಕೊಂಡಿದ್ದಾರೆ ಇರುವುದಾದ್ರೆ ಇರು ಮೇಳದಲ್ಲಿ ಅಂದರು. ಆವಾಗ ಭಾರಿ ಬೇಜಾರಾಯ್ತು ನನಗೆ, ಒಬ್ಬ ಪ್ರಸಿದ್ಧ ಯಕ್ಷಗಾನ ಕಲಾವಿದನ ಮಗನಾಗಿ ನನ್ನ ಸ್ಥಿತಿ ಇಂಥ ಪರಿಸ್ಥಿತಿ ಇಂಥ ಹೇಳಿಸ್ಕೊಂಬುದಾಯ್ತಲ್ಲ ಯಕ್ಷಗಾನಕ್ಕೆ ಬಂದು. ಅದಕ್ಕೆ ಅಂದ್ರೆ ನಮ್ದು ಮೂಲ ಬಂಡವಾಳ ಅಂದ್ರೆ ಎಲ್ಲರೂ ಒಟ್ಟಿಗೆ ಕಲ್ತದ್ದೇ ಅದೇ ಪ್ರಾಬ್ಲಮ್. ನಾವು ಸಪರೇಟ್ ಆಗಿ ಕೇಂದ್ರಕ್ಕೆ ಹೋಗಿ ಕಲ್ತು ಪರ್ಫೆಕ್ಟ್ ಆಗಿದ್ದಿದ್ರೆ ನಮಗೊಂದು ವ್ಯವಸ್ಥೆ ಆದಿತ್ತು. ಆಮೇಲೆ ಇದು ಮೇಳ ಬೇಡ ಅಂತ ತೀರ್ಮಾನಕ್ಕೆ ಬಂದೆ. ಆಮೇಲೆ ನಮ್ಮ ಅಲ್ಲಿಗೆ ನಮ್ಮ ಬದುಕಿನ ಯಕ್ಷಗಾನದ ಗುರುಗಳು, ನಮ್ಮ ಬದುಕಿನ ಯಕ್ಷಗಾನ ತಿರುವಿಗೆ ಕಾರಣ ಅವರು ಮೋಹನ್ ದಾಸ್ ಶಾನಿಯರ್ ಆರ್ಗೋಡ್ ಅವರು. ಅವರು ಕಮಲಶಿಲೆ ಮೇಳಕ್ಕೆ ನನ್ನನ್ನು ಆಯ್ಕೆ ಮಾಡಿದರು. ಆ ವರ್ಷ ಕಮಲಶಿಲೆ ಮೇಳಕ್ಕೆ ನೀರ್ಕೋರ್ ಶಂಕರ ಹೆಗ್ಡೆ ಹೋಗಬೇಕಾಗಿತ್ತು. ಅವರ ಬದಲಿಗೆ ನಾನು, ಉಳ್ಳೂರು ಶಂಕರಣ್ಣ ಅಥವಾ ವಿಜಯ್ ಬೀಜಮಕ್ಕಿ, ಮೂರು ಜನದಲ್ಲಿ ಒಬ್ಬರು ಹೋಗಬೇಕಾಗಿತ್ತು. ಶಾನಿಯರ್ ನನ್ನನ್ನು ಆಯ್ಕೆ ಮಾಡಿದರು. ಅಲ್ಲಿಂದ ನಾನು ಒಡ್ಡೋಲ್ಗ ಮಾಡ್ತಿದ್ದವನು ನೇರ ಎರಡನೇ ಶ್ರೀವೇಶಕ್ಕೆ, ಸಖಿ ಶ್ರೀವೇಶಕ್ಕೆ, ಅಲ್ಲಿಗೆ ಅಲ್ಲಿಗೆ ಡೈರೆಕ್ಟ್ ಮೇಲೆ ಹುದ್ದೆ. ಸಣ್ಣ ಪುಟ್ಟ ವೇಷ ಮಾಡಲೇ ಇಲ್ಲ. ಅಲ್ಲಿಂದ
0: ಹೋಗುವಾಗ ಹೇಗಿತ್ತು, ಭಯ ಆಗ್ತಿತ್ತ?
1: ಭಯ ಅಂತ ಹೇಳಿದ್ರೆ ಹೋಗುವಾಗ ಈ ಒಡ್ಡೋರ್ಗ ಮಾಡ್ತಿದ್ದೆ, ಶ್ರೀವೇಶವೇ ಭಾರಿ ಕಡಿಮೆ ನಂದು. ಯಾಕಂದ್ರೆ ಸಖಿ ಶ್ರೀವೇಶ ಮಾಡುವವನೊಬ್ಬ ಸಮರ್ಥ ಮುಖ್ಯ ಶ್ರೀವೇಶಧಾರಿಯೇ ಆಗಿರ್ಬೇಕವ. ಎಲ್ಲಾ ವೇಷಗಳು ಮುಖ್ಯ ಶ್ರೀವೇಶ ಮಾಡುವ ಸಾಮರ್ಥ್ಯ ಇರಬೇಕು. ಯಾಕಂತ ಹೇಳಿದ್ರೆ ಒಬ್ಬ ಮುಖ್ಯ ಶ್ರೀವೇಶಧಾರಿ ಒಂದಿನ ಆರೋಗ್ಯ ಸಮಸ್ಯೆ ರಜೆ ಮಾಡ್ತಾರೆ ಅವರು. ಆ ಸಂದರ್ಭ ಸಖಿ ಶ್ರೀವೇಶ ಆ ದಿನದ ಕೆಲಸವನ್ನು ನಿಭಾಯಿಸಬೇಕು ವೇಷವನ್ನು. ಹಾಗೆ ಹೋದೆ. ಒಂದು ತಿಂಗಳು ಭಾರಿ ಕಷ್ಟ ಆಯ್ತು ನನಗೆ. ಒಂದು ತಿಂಗಳು ಅಂತ ಹೇಳಿದ್ರೆ ಅಂಥ ಅಪ್ಪನಿಗೆ ಇಂಥ ಮಗನ ಹೀಗೆಲ್ಲ ಒಂದು ಹೇಳುವಂಗ ಬಂತು. ಆಮೇಲೆ ಯಕ್ಷಲೋಕ ವಿಜಯ ಅಂತ ಒಂದು ಪ್ರಸಂಗ ಬಂತು. ಅದರಲ್ಲಿ ನನ್ನದೊಂದು ಆ ಯಕ್ಷಲೋಕದ ಕನ್ಯೆ ಪಾತ್ರ, ಇದು ಹೆಸರು ನೆನಪಾಗುವುದಿಲ್ಲ ಈಗ. ಅದು ಮಾತ್ರ ಆ ಪಾತ್ರ ಯಾವತ್ತು ನಾನು ಮಾಡಿದ್ನೋ ಅಲ್ಲಿಂದ ಮತ್ತೆ ಕಮಲಶಿಲೆ ಮೇಳದಲ್ಲಿ ಹಿಂತಿರುಗಿ ಕಾಣಲಿಲ್ಲ. ಅಲ್ಲಿಂದ ಶನಿಯರು ಸಿಕ್ಕಿದ್ರು, ದಿವಸ ಅಧ್ಯಯನ, ರಾತ್ರಿ ಹಗಲು ಬರೆದು ಬರೆದು ಬರೆದು ಅಧ್ಯಯನ ಮಾಡಿ ಅಲ್ಲಿಂದ ಒಂದು ಕಮಲಶಿಲೆ ಮೇಳದಲ್ಲಿ ತುಂಬಾ ಒಂದು ಐದಾರು ವರ್ಷ ಒಳ್ಳೆ ರೀತಿಯಲ್ಲಿ ಕಳೆದ್ಬಿಟ್ಟೆ.
0: ಸತತ ಐದಾರು ವರ್ಷ ಕಮಲಶಿಲೆ ಮೇಳದಲ್ಲೇ ಇದ್ದೀರಿ. ಈಗ ಸದ್ಯಕ್ಕೆ ಬಡಗುತಿಟ್ಟಲ್ಲೇ ನಿಮ್ಮಂತಹ ಸಮರ್ಥವಾಗಿ ಸ್ತ್ರೀವೇಷ ಮಾಡುವರು ಯಾರಿಲ್ಲ. ಅದು ಎಲ್ಲಿಯವರ ಕೇಳಿದ್ರೆ ಸತ್ಯವಾನ ಸಾವಿತ್ರಿ, ಆ ದುಃಖ ಸನ್ನಿವೇಶದ ಸಾವಿತ್ರಿಯಿಂದ ಹಿಡಿದ ಜ್ವಾಲಾ ಪ್ರತಾಪದ ರೋಷ ತುಂಬಿದಂತಹ ಜ್ವಾಲೆ ಮಾಡುವಲ್ಲಿವರೆಗೂ ಬಡಗುತಿಟ್ಟಲ್ಲಿ ಟೆಂಟ್ ಮೇಳದಲ್ಲ ಇಲ್ಲಿ. ಈಗ ನೀವು ಟೆಂಟ್ ಮೇಳದ ಕಲಾವಿದರಿಗೆ ಈಗ ಸಮ ಇದ್ರಿ, ಈಗ ಆಗುವುದಕ್ಕೆ ಕಾರಣ ಏನಿರ್ಬೋದು?
1: ಕಾರಣ ಅಂತ ಹೇಳಿದ್ರೆ ಅದು ನೋಡಿ ಆದದ್ದು. ನಾನು ವೇಷ ಮಾಡಿ ಹಾಗೆ ಮಲಗುವುದಿಲ್ಲ ಮತ್ತೊಬ್ಬರು ವೇಷ. ಯಾಕಂದ್ರೆ ಉದಾಹರಣೆಗೆ ನಾವು ಕಮಲಶಿಲೆ ಮೇಳದ ಇರುವತ್ತಿಗೆ ನಾನು ವೇಷ ಮಾಡಿ ಅಂದ್ರೆ ಸಂಜು ಅಣ್ಣ ಏನು ಮಾಡ್ತಾರೆ, ಅವ್ರು ಶಶಿಪ್ರಭೆ ಹೇಗೆ ಮಾಡ್ತಾರೆ, ನಾನು ತುಂಬಾ ಯಾವ್ದು ಭ್ರಮರ ಕುಂತಲೆ ಮಾಡಿ ನಿಂತಲ್ಲೂ ಅವ್ರು ಹೇಗೆ ಮಾತಾಡ್ತಾರೆ, ಹೇಗೆ ಎಲ್ಲಿ ನಿಲ್ತಾರೆ, ಇದೆಲ್ಲ ಗಮನಿಸ್ತಾ ಇರ್ತೆ. ಆಮೇಲೆ ತುಂಬಾ ಇದು ಇವರೊಟ್ಟಿಗೆ ತುಂಬಾ ವೇಷ ಮಾಡಲಿಲ್ಲ, ಎಮ್ಮನೆಯಕರೊಟ್ಟಿಗೆ ಒಂದೆರಡು ವೇಷ ಮಾಡಿದ್ದೆ. ಆದ್ರೆ ಅವ್ರದ್ದು ಬಗ್ಗೆ ಕೇಳಿದೆ ನಾನು ತುಂಬಾ, ಹೀಗೀಗೆ ಪಾತ್ರಗಳು ಮಾಡ್ತಿದ್ರೆ ಹಿರಿಯರಿಂದ ಎಲ್ಲ ಕೇಳ್ತಾ ಇದ್ದೆ. ಆಮೇಲೆ ನಮ್ಮ ಶಶಿಕಾಂತ್ ಶೆಟ್ಟರು ಅವರು ಎಮ್ಮನೆಯಕರಿಂದ ಭಾರಿ ಪ್ರಭಾವಿತರಾಗಿದ್ದರು. ಅವರನ್ನು ಸ್ವಲ್ಪ ನಾವು ಮಾತಿನ ವಿಷಯದಲ್ಲಿ ದಾರಿ ವಿಷಯದಲ್ಲಿ ಎಲ್ಲ ಅನುಕರಣೆ ಮಾಡಿದ್ದೆವು. ಅದು ಒಳ್ಳೇದನ್ನು ನಾವು ಯಾವತ್ತೂ ಅನುಸರಣೆ ಮಾಡಬೇಕಂತ. ಹಾಗೆ ತುಂಬಾ ಹಿರಿಯ ಕಲಾವಿದರದ್ದೆಲ್ಲ. ಆಮೇಲೆ ಅರಾಟೆ ಅವರ ಜೊತೆ ಮೂರು ವರ್ಷ ಇದ್ದೆ ಮಳೆಗಾಲದಲ್ಲಿ, ಅದು ನಮಗೆ ಒಳ್ಳೆಯ ಅನುಭವ. ಹೀಗೆ ಹಾರಾಡಿ ರಮೇಶ್ ಕಾಣಿಗರು ಅವರು ಎಮ್ಮನಾಯಕರೊಟ್ಟಿಗಿದ್ದವರು, ಅದು ಅವರೊಟ್ಟಿಗೆ ಇದ್ದೆ. ಅದು ದೊಡ್ಡ ಅನುಭವ ಆಯ್ತು ನಮಗೆ.
0: ನೀವೀಗ ಹೇಳಿದ್ರಿ ನಿಮ್ಗೆ ಆರ್ಗೋಡ್ ಮೋಹನ್ ದಾಸ್ ಶಾಣಿಯವರು ನಿಮ್ಮ ಯಕ್ಷಗಾನ ಬದುಕು ತಿರುಗುವ ಕಾರಣವೇ ಅವರು ಅಂದೇಳಿ ಹೇಳ್ರಿ, ಅವ್ರ ಕುರಿತ ಹೇಳುದಾರ ನಿಮ್ಗೆ?
1: ಆರ್ಗೋಡ್ ಮೋಹನ್ ದಾಸ್ ಶಾಣಿಯವರು ಅಂತ ಹೇಳಿದ್ರೆ ನಾವ್ ಎಂತ ಹೇಳುದು. ನನಗೆ ಎಷ್ಟು ಸಲ ಬೈದಿರೇನು, ನಾನೊಬ್ಬ ಕಲಾವಿದ ಮಗನಾಗಿದ್ದರು ಕಮಲಶಿಲೆ ಮೇಳಕ್ಕೆ ಹೋದಾಗ ಅವರೇ ಬಾಯಿ ಬಿಟ್ಟು ಹೇಳಿದರು, ನಿನಗೆ ಎಂಥದ್ದು ಗೊತ್ತಿಲ್ಲ, ನೀನು ಎಲ್ಲರೂ ಯಕ್ಷಗಾನ ಬಿಡ, ಎಲ್ಲರೂ ಗೊಬ್ಬರು ಹೊರಕ್ಕೆ ಹೋಗಂದಿರು. ಆಮೇಲೆ ತುಂಬ ಬೈದಿರು, ಅದನ್ನೆಲ್ಲ ಎಲ್ಲ ಹೇಳೋಕಾತಿಲ್ಲ. ಯಾಕಂದ್ರೆ ಅದು ಗುರು. ಆಮೇಲೆ ಅವರು ಸಣ್ಣ ಪುಟ್ಟ ದೊಡ್ಡ ಸೇವೆ ಅಲ್ಲ, ಸಣ್ಣ ಪುಟ್ಟ ಅವರು ಸೇವೆ ಮಾಡಿದೆ ನಾನು. ಆ ಸೇವೆ ಮಾಡಿದ ಫಲರೂಪವೇನು, ಒಂದು ದಿನವೂ ನಾನು ಅವರು ಎಷ್ಟೇ ಬೈಲಿ ಅಂತದೇ ಹೇಳಿ ಒಂದು ದಿನವೂ ಅವ್ರ ಮೇಲೆ ಗುರು ಭಕ್ತಿ ಬಿಟ್ಟರೆ ಮತ್ತು ಅನ್ಯ ಅವ್ರ ಮೇಲೆ ಎಂಥದ್ದು ಹೇಳುವುದು ಆ ದ್ವೇಷ ಅದು ಯಾವುದೂ ಇಲ್ಲ. ಅದು ನನಗೆ ಒಂದು ಒಳ್ಳೆ ಫಲ ಕೊಟ್ಟಿತ್ತು.
0: ನೀವು ಸತತ ಐದಾರು ವರ್ಷ ಇಪ್ಪತ್ತಿಗೂ ಅವರು ನಿಮ್ಮೊಟ್ಟಿಗೆ ಕಮಲಶಿಲೆ ಮೇಳದಲ್ಲಿ ಇದ್ದಾರೆ.
1: ಕಮಲಶಿಲೆ ಮೇಳ, ಆಮೇಲೆ ಅಮೃತೇಶ್ವರಿ ಮೇಳದಲ್ಲೂ ಒಂದೆರಡು ವರ್ಷ ಇದ್ರು ಅವರು.
0: ಅಲ್ಲೂ ನಿಮ್ಗೆ ತುಂಬಾ
1: ಖಂಡಿತ ಅಲ್ಲಿ ಅಂದ್ರೆ ರಾಮಾಂಜನೇಯ ಸೀತೆ ನಾನು ಅಲ್ಲೂ ಮಾಡ್ಲಿಲ್ಲ ಕಮಲಚಲಿ ಮೇಳದಲ್ಲಿ, ಇಲ್ಲಿ ಬಂದೇ ಮಾಡಿದ್ದೆ ಅಲ್ಲಿ
0: ಅಮೃತೇಶ್ವರಿ
1: ಮೇಳದಲ್ಲಿ.
0: ಆಗ ಅವರದ್ದು ರಾಮ,
1: ಅವರದ್ದು ರಾಮ, ನಂದೇ ಸೀತೆ ತುಂಬಾ ಆಯ್ತು ಅದು.
0: ನೀವೀಗ ಸತತ 6-7 ವರ್ಷ ಕಮಲಚಲಿ ಮೇಳದಲ್ಲಿ ತಿರುಗಾಟ ಮಾಡ್ರಿ, ಅದಾದ್ಮೇಲೆ ಮತ್ತೆ ಯಾವ ಮೇಳಕ್ಕೆ ಹೋದ್ರಿ?
1: ಅದರಿಂದ ಮಂದರ್ತಿ ಮೇಳಕ್ಕೆ ಹೋದೆ. ಮಂದರ್ತಿ ಮೇಳಕ್ಕೆ ಹೋಗ ಕಾರಣ ಅಂತ ಕೇಳ್ರೆ, ನನಗೆ ಒಂದು ಸ್ವಲ್ಪ ಪದ್ಯ ಎತ್ತುವ ಚಾಟ ಇತ್ತು. ನೇರ ಹೇಳ್ತೀವಿ, ಪದ್ಯ ಎತ್ತುವ ಚಾಟ
0: ಹೆಚ್ಚಾಗಿ ಎಲ್ಲ ಕಲಾವಿದರಿಗೆ ಇರ್ತದೆ. ಪದ್ಯ ಎತ್ತರ ಅದೊಂದು
1: ಪದ್ಯ
0: ಖುಷಿ ಆಗ್ತಾ ಹೇಳಿ,
1: ಪದ್ಯ ಎತ್ತಬೇಕು, ಶ್ರುತಿಬದ್ಧವಾಗಿ ಮಾತಾಡಬೇಕು, ಇದೆಲ್ಲ ಸ್ವಲ್ಪ ಆಸೆ ಇದ್ದಿತ್ತು. ಆಗ ಆಲೋಚನೆ ಮಾಡಿದ್ರೆ ಪ್ರಸಿದ್ಧ ಭಾಗವತರು ಗೋಪಾಲ್ ಗಾಣಿಗರು ಮಂದರ್ತಿ ಮೇಳದಲ್ಲಿದ್ದರು. ನಾನು ಅವರಿಗೆ ನನ್ನ ಅಗ್ರಿಮೆಂಟ್ ಆಗುವಾಗ ನಾನು ನೇರ ಹೇಳಿದ್ದು, ನನ್ನ ನೀವು ಸಂಬಳ ಎಷ್ಟು ಕೊಡ್ತೀರೋ ನನಗೆ ಗೊತ್ತಿಲ್ಲ, ಗೋಪಾಲ್ ಗಾಣಿಗರಿದ್ದು ಸಟ್ಟಿ ನನ್ನನ್ನು ಹಾಕಿ ಅಂತ. ಆಮೇಲೆ ಆ ವರ್ಷ ಒಳ್ಳೆ ಸೊಟ್ಟು ಗೋಪಾಲ್ ಗಾಣಿಗರು, ಸುನೀಲ್ ಭಂಡಾರರು, ಮಂದರ್ತಿ ರಘುವಣ್ಣ, ಹಾರಾಡಿ ರಮೇಶಣ್ಣ, ಒಳ್ಳೆ ಪೂವಪ್ಪಣ್ಣ ಹಾಸಿಗಾರರು, ಒಳ್ಳೆ ಹಳೆಯ ಕಲಾವಿದರು, ಅನುಭವಿ ಕಲಾವಿದರು, ಕಣ್ಣಿಮನೆಯವರು ಅನುಭವಿ ಕಲಾವಿದರೊಟ್ಟಿಗೆ ತಿರುಗಾಟ ಮಾಡಿದ್ದದ್ದು ಒಂದು 3-4 ವರ್ಷ. ಒಂದು ಒಳ್ಳೆ ಅನುಭವ ಅದು, ಭಾರಿ ಹಳೆ ಸಾಂಪ್ರದಾಯಿಕ ಬಗ್ಗೆ ಎಲ್ಲ ತಿಳಿದವರು ಅವರು. ಮತ್ತೆ ನಮ್ಮ ಗೋಪಾಲಣ್ಣು ಹಾಗೆ ಪದ್ಯ ಎತ್ತುವುದಕ್ಕೆ ಇವನಿಗೆ ಒಳ್ಳೆ ಶ್ರುತಿ ಇತ್ತು, ಒಳ್ಳೆ ಸ್ವರ ಇತ್ತು, ಶ್ರುತಿಬದ್ಧವಾಗಿ ಎತ್ತ ಅಂತ ಹೇಳಿದ್ರೆ ಅದನ್ನು ಬಿಡ್ತಾ ಇದ್ರು ಅವರು. ಅದು ನಮಗೆ ಅನುಕೂಲ ಆಯ್ತು.
0: ಮಂದರ್ತಿ ಮೇಳದಲ್ಲಿ ನಿಮ್ಗೆ ತುಂಬಾ ಅನುಭವ ಆಯ್ತಂತ, ಅಲ್ಲೂ ನೀವು ಹೋದ ಸಖಿಸ್ತ್ರೀ ವೇಷಕ್ಕೆಯ?
1: ಸಖಿಸ್ತ್ರೀ ವೇಷಕ್ಕೆ ನಾನು ಇಲ್ಲಿಯೂ ಸಖಿಸ್ತ್ರೀ ವೇಷ 5-6 ವರ್ಷ ಮಾಡಿ, ಮಂದರ್ತಿ ಮೇಳದಲ್ಲಿ 4 ವರ್ಷ ಸಖಿಸ್ತ್ರೀ ವೇಷ ಮಾಡಿದ್ದು,
0: ಅಲ್ಲೂ ತುಂಬಾ ಅನುಭವ ಸಿಕ್ತು ನಿಮಗೆ.
1: ಹೌದು ಹೌದು.
0: ಮಂದರ್ತಿ ಮೇಳದಲ್ಲೂ ನೀವು 2-3 ವರ್ಷ ತಿರುಗಾಟ ಆದ್ಮೇಲೆ ಮತ್ತೆ ಯಾವ ಮೇಳಕ್ಕೆ ಹೋದ?
1: ಅಲ್ಲಿಂದ ನೇರ ತಾಯಿ ಅಮೃತೇಶ್ವರಿ ಮೇಳಕ್ಕೆ.
0: ಈಗ 20 ಮೇಳ.
1: ಹೌದು.
0: ಆಗ ನೀವು ಬಪ್ಪುವಾಗ ಯಾವ್ದೆಲ್ಲ ಸೆಟ್ ಇದ್ದಿತ್ತು, ಅಥವಾ ಯಾವ್ದೆಲ್ಲ ಕಲಾವಿದ್ರಿದ್ದೀರ, ನೀವು ನಿಮ್ಮೊಟ್ಟಿಗೆ ಯಾವ್ದೆಲ್ಲ ಮತ್ತೆ ಕಲಾವಿದ್ರೆ ಯಾರೆಲ್ಲ ಬಂದಿದ್ರು ಅಂದೇಳಿ?
1: ನಾವು ಬರುವ ಪೂರ್ವದಲ್ಲ ಅವರು ಹೊಸಾಳ್ ಭಾಗವತರಿದ್ದೀರ, ಕಡಿಕೆ, ಆಮೇಲೆ ಆವರ್ಷ ದಿವಕರಣ, ಅವರು ತುಂಬಾ ಜನ ಇದ್ದಾರೆ. ನಾವು ಕಮಲಶಲೆ ಇದ, ನಾನು ಮಂದರ್ತಿ ಮೇಳದಿಂದ, ಆಮೇಲೆ ಇವರು ನಮ್ಮ ಸುರೇಶ್ ಅಣ್ಣ, ಕೋಟ ಸುರೇಶ್ ಅಣ್ಣ ಸೌಕರ್ ಮೇಳದಿಂದ ಎಲ್ಲ ಒಟ್ಟೊಟ್ಟೆ ಮಂದರ್ತಿಯಿಂದ ಒಂದು 5 ಜನ ಬಂದಿತ್ತು. 5 ಜನ ಅಲ್ಲಿಗೆ ಒಟ್ಟೆ ಅಮೃತೇಶ್ವರಿ ಮೇಳಕ್ಕೆ.
0: ಯಾರಲ್ಲ?
1: ಗೋಪಾಲ್ ಗಾಣಿಗರು, ನಾನು, ಕಿರಾಡಿ ವಿಶ್ವನಾಥ, ಬಾರಾಳಿ ಸಂತೋಷ, ಚಂಡೆ ನಮ್ಮ ಹೇರೂರ ಪ್ರಭಾಕರ, ಇಷ್ಟು ಜನ ಒಟ್ಟು ಏಕಕಾಲದಲ್ಲಿ ಬಂದಿದ್ದು ಇಲ್ಲಿಗೆ ಅಮೃತೇಶ್ವರಿ ಮೇಳಕ್ಕೆ. ಅಲ್ಲಿ ತುಂಬಾ ಜನ ಇದ್ದಿದ್ರು. ಒಂದು ವರ್ಷ ಸಖೀಶ್ರೀ ವೇಷ ನಾನು ಮಾಡಿದ್ದೆ, ಎದುರೇ ಕೂತ್ಕೊಂಡಿದ್ದೆ. ಆ ವರ್ಷ ದಿವಕರಣ ಮುಖ್ಯಶ್ರೀ ವೇಷದಾರಿ ಆಗಿದ್ರು, ಸಖೀಶ್ರೀ ವೇಷ ಆಗಿದ್ದೆ. ಸಖೀಶ್ರೀ ವೇಷ ಮಾಡಿ ನಾನು ಮುಖ್ಯಶ್ರೀ ವೇಷದ ಹೆಚ್ಚು ಕಡಿಮೆ ಎಲ್ಲ ವೇಷಗಳು ಮಾಡ್ತಿದ್ದೆ ಆ ಸಂದರ್ಭ. ಅಲ್ಲಿಂದ ಕಂಟಿನ್ಯೂ ಆಯ್ತು ಅಮೃತೇಶ್ವರಿ ಮೇಳ.
0: ಅಮೃತೇಶ್ವರಿ ಮೇಳದಲ್ಲಿ ನಿಮ್ಗೆ ಅದ ಅನುಭವ ಎಂತಲ್ಲ, ಎಷ್ಟು ಒಳ್ಳೆ ಅನುಭವ ಆಯ್ತು, ಬೆಳವಣಿಗೆಗೆ ಪೂರಕ ಹೆಂಗಾಯ್ತು?
1: ಖಂಡಿತ. ಅಮೃತೇಶ್ವರಿ ಮೇಳಕ್ಕೆ ನಾನು ಪ್ರಾರಂಭದಲ್ಲಿ ಹೋದಾಗ ನಮ್ಮ ಯಜಮಾನರ ಒಂದು ಆಶೀರ್ವಾದ ಅನುಗ್ರಹದೊಂದಿಗೆ, ಆಮೇಲೆ ಕ್ವಾಟ ಸುರೇಶನ ಕರೆದ್ರು, ಮತ್ತೆ ಅಲ್ಲಿ ಇದ್ದವರೆಲ್ಲರೂ ಯಾವ್ದು ಏನು ಕ್ವಾಟಕ್ಕೆ ಸಂಬಂಧಪಟ್ಟ ಏನು ಅಭಿಮಾನಿಗಳು ಎಲ್ಲ ಇದ್ದರು, ಅವರೆಲ್ಲರ ಒಂದು ಕರೆಯೊಂದಿಗೆ ನಾನು ಮೇಳಕ್ಕೆ ಆಯ್ಕೆಯಾದೆ. ಅಲ್ಲಿಂದ ನಮ್ದು ಯಕ್ಷಗಾನ ಜೀವನವೇ ಬದಲು, ಒಂದು ಒಳ್ಳೆಯ ವಾತಾವರಣ. ಈಗ ಮಂದರ್ತಿ ಮೇಳದಲ್ಲಿದ್ದಾಗ 5 ಮೇಳ ಗುರುತಿಸುವ ಸಂಖ್ಯೆ ಸ್ವಲ್ಪ ಕಡಿಮೆ ಇದ್ದಿತ್ತು. ಮಂದರ್ತಿ ಮೇಳ ದೊಡ್ಡ ಮೇಳ, ಅದೊಂದು ಸಾಮ್ರಾಜ್ಯ ಅದು. ಆದ್ರೆ ಎಂತ ಕೇಳಿದ್ರೆ 5 ಮೇಳ ಇರತ್ತಾ, ಒಬ್ಬೊಬ್ಬನ ಗುರುತಿಸೋ ಕಷ್ಟ.
0: ಕಲಾವಿದರು ತುಂಬಾ ಜನ,
1: ತುಂಬಾ ಜನ ಇರ್ತಾರೆ. ಇದು ಹಾಗಲ್ಲ, ಒಂದೇ ಮೇಳ ಇರುವುದಾ, ಮಾಧವನಾಗೂರ ಅಮೃತೇಶ್ವರಿ ಮೇಳ, ಪ್ರಧಾನ ಶ್ರೀ ಹೀಗೆಲ್ಲ ಒಂದು ಗುರುತಿಸುವ ಸಂಖ್ಯೆ ಇರುತ್ತೆ. ಹಾಗೆ ಆಯ್ಕೆ ಅದೇ ಗೋಪಾಲ್ ಗಾಣಿಗರು ಇದ್ದರು, ಮಯ್ಯ ಭಾಗವತರು ಬಂದರು, ನಂತರ ಪ್ರಸಿದ್ಧ ನಮ್ಮ ನಡುತಿಟ್ಟಿನ ವೇಷಧಾರಿಗಳು ಸುರೇಶ್ ಅಣ್ಣ ಸಿಕ್ಕಿದ್ರು. ನನಗೊಂದು ರೀತಿ ಒಂದು ಒಳ್ಳೆ ಅನುಕೂಲ ಆಯ್ತು. ಅದು ಒಂದು ವರ್ಷ ನಾಗೇಂದ್ರ ಉಪ್ಪನಾಗಿದ್ರಣ್ಣ, ಆರ್ಗೋಡ್ ಅವರು ಎಲ್ಲ ಇದ್ದಿದ್ರು, ಒಂದು ಒಳ್ಳೆ ಅನುಕೂಲ ಆಯ್ತು ಅದು.
0: ನೀವು ಅಮೃತೇಶ್ವರ ಮೇಳಕ್ಕೆ ಒಂದು ಪ್ರಾರಂಭದಲ್ಲಿ ಹೆಂಗೀತು ಅನುಭವ, ಹೇಗೀತು ಹೊಸ ಮೇಳ?
1: ಹೊಸ ಮೇಳ ಅಂತ ಹೇಳಿದ್ರೆ ನಾನು ಬಂದಾಗ ಅಲ್ಲಿ ನನಗೆ ಅಂತ ಸಮಸ್ಯೆ ಅಂತ ಆಗ್ಲಿಲ್ಲ. ಸಮಸ್ಯೆ ಅಂತ ಹೇಳಿದ್ರೆ ನನಗೆ ಪೌರಾಣಿಕ ವಾತಾವರಣದಲ್ಲಿ ಇದ್ದಾನ, ಮಾನಕಟ್ಟೆ, ಕಮಲಶಲೆ, ಮಂದರ್ತಿ ಎಲ್ಲ ಒಂದು ರೀತಿ ಪೌರಾಣಿಕ ವಾತಾವರಣ. ಆಮೇಲೆ ಅಲ್ಲಿ ನನಗೆ ಭಾರಿ ಒಂದು ವಿಶೇಷತೆ ಅಂತ ಇರಲಿಲ್ಲ. ನಂತರ ನನಗೆ ಒಂದು ಆಸೆ ಇದ್ದಿತ್ತು, ನಮ್ಮ ಅಪ್ಪಯ್ಯ ಒಂದು ಮುಖ್ಯ ಶ್ರೀವೇಶಧಾರಿ ಆಗಿದ್ದರು ಒಂದು ಮೇಳದಲ್ಲಿ, ನನಗೊಂದು ಆಗಬೇಕಂತ ಮನಸ್ಸಾಗ ಆಸೆ ಇದ್ದಿತ್ತು. ಅದು ಆ ತಾಯಿ ಅಮೃತೇಶ್ವರಿ ಈಡೇರಿಸಿಬಿಟ್ಲು. ಅಲ್ಲಿಯೇ ನಾನು ಪ್ರಧಾನ ಸ್ತ್ರೀವೇಷಧಾರಿ,
0: ಒಂದು ಒಂದು ವರ್ಷಕ್ಕೆ ಪ್ರಧಾನ ಸ್ತ್ರೀವೇಷ.
1: ನಿಮ್ಗನ್ಸುವ
0: ಹಂಗೆ ಸ್ತ್ರೀವೇಷಧಾರಿ ಆದವರ ಈ ಯಕ್ಷಗಾನ ರಂಗದಲ್ಲೇ ಮಾಡಲೇಬೇಕಾದಂತಹ ಕೆಲಸ ಯಾವ್ದಲ್ಲ ಇರ್ಬೋದು, ಅಂದ್ರೆ ಪಾತ್ರ ನಿರ್ವಹಣೆ ಹ್ಯಾಂಗ್ ಮಾಡಕ ಸ್ತ್ರೀವೇಷಧಾರಿಗಳ?
1: ಸ್ತ್ರೀವೇಷ ಅಂತ ಹೇಳಿದ್ರೆ ಬಹಳ ಜಾಗ್ರತೆ ಇರಬೇಕು. ಬಹಳ ಜಾಗ್ರತೆ ಅಂದ್ರೆ ಬಹಳ ಜಾಗ್ರತೆ, ಮೃದು ಧೋರಣೆ ಇರಬೇಕು. ಆಮೇಲೆ ವೀರರಸಕ್ಕೆಲ್ಲ ಬಿಡಿ, ಅದು ಪಾತ್ರಕ್ಕೆ ಅನುಗುಣವಾಗಿ ಬರ್ತದೆ. ವೇಷಗಳನ್ನು ಅಷ್ಟು ಅಚ್ಚುಕಟ್ಟಾಗಿ ಅಚ್ಚುಕಟ್ಟಾಗಿ ನಮ್ಮದ್ದು ಅಂತ ಹೇಳಿದ್ರೆ ನಾವು ಈಗಿನ ಇದಕ್ಕೆ ಮಾರು ಹೋಗಲಿಲ್ಲ. ಸಾಂಪ್ರದಾಯಬದ್ಧವಾಗಿ ಏನು ಮಾಡಬೇಕು ಅದನ್ನೇ ಮಾಡ್ತಾ ಇತ್ತು. ಆಮೇಲೆ ರಂಗದ ಹಿಂದೆ ಬೇಗ ವೇಷ ಮಾಡಿಕೊಂಡು, ನಮ್ಮ ಈಗೆಲ್ಲ ಸ್ವಲ್ಪ ತಡ ಆಗ್ತಿತ್ತು, ಮೊದಲೆಲ್ಲ ಹಾಗೆ ವೇಷ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ನಿಂತುಕೊಂಡು ರಂಗದಲ್ಲಿ ಏನು ಮಾಡಬೇಕು ಏನು ಹೇಳಬೇಕು ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಆಲೋಚನೆ ಮಾಡಬೇಕು, ರಂಗದ ಶಿಸ್ತನ್ನು ಯಾವತ್ತೂ ಕಾಪಾಡಬೇಕಂತ.
0: ನೀವೀಗ ಅಮೃತೇಶ್ವರಿ ಮೇಳಕ್ಕೆ ಬಂದದ್ದು ಪ್ರಧಾನ ಸ್ತ್ರೀವೇಷ, ಈಗ ಬಂದ ಎರಡನೇ ವರ್ಷದಿಂದ ಇವತ್ತಿನವರೆಗೂ ಪ್ರಧಾನ ಸ್ತ್ರೀವೇಷವೇ?
1: ಹೌದು.
0: ನಾ ಕೇಳ್ಪಟ್ಟಾಗಿ ಅಮೃತೇಶ್ವರಿ ಮೇಳದಲ್ಲೇ ಅಮೃತಕ್ಕಿಂತ ಬಡಗುತಿಟ್ಟಿನ ಬಯಲಾಟ ಮೇಳಗಳಲ್ಲಿ ಎಲ್ಲದರಲ್ಲೂ ದೇವಿ ಪಾತ್ರಕ್ಕೆ ನೀವು ಹೆಚ್ಚಾಗಿ ಫೇಮಸ್ ಆದವರು, ಅದ್ರ ಕುರಿತ ಹೇಳುದಾರಂತ.
1: ದೇವಿ ಪಾತ್ರ ಅಂತ ಹೇಳಿದ್ರೆ ಅದೇ ದೇವರದ್ದೇ ಅನುಗ್ರಹ, ನಾನೆಂತ ಹೇಳೋಕ್ ಆತಿಲ್ಲ. ನಾನು ಕಮಲಶಿಲೆ ಮೇಳ, ಮಂದರ್ತಿ ಮೇಳ ಇದ್ರೆಲ್ಲ ಮಾಲಿನಿ ಮಾಡ್ತಾ ಇದ್ದೆ. ದೇವಿ ಪಾತ್ರ ಮುಂದೊಂದು ದಿನ ನನಗೆ ಬದತ್ತು ಅಂದ್ರೆ ನಮ್ಮ ಆಲೋಚನೆ ಇಲ್ಲ. ಅದು ನೋಡ್ತಾ ಇದ್ದೆ, ಹೀಗೆ ಹೀಗೆ ಮಾಡ್ತಾ ಇದ್ರೆ ಅವರನ್ನ ನಂದು ಗಮನ ಇತ್ತು, ನಮ್ಗೆ ಬರ್ತದ ಇಲ್ಲಿಯಾ, ನಾನು ಮುಖ್ಯ ಸ್ರೀವೇಶ ಆಗ್ತೇನೋ ಇಲ್ವೋ ಅಂದ್ರೆ ಆ ರೀತಿ ಒಂದು ನಿಟ್ಟಿನಲ್ಲಿ. ಅಮೃತೇಶ್ವರಿ ಮೇಳಕ್ಕೆ ಬಂದ ಮೇಲೆ ಅದು ಎಲ್ಲ ವಾತಾವರಣ ಚಿತ್ರಣವೇ ಬದಲಾಯಿತು. ದೇವಿ ಒಲುಮೆ ಏನು ಒಂದು, ಮತ್ತೆ ನಮಗೆ ಪೂರಕನಾಗಿ ಒಂದು ಒಳ್ಳೆ ಮಹಿಷಾಸುರ ಸಿಕ್ಕದ, ರಾಘವೇಂದ್ರ ಪೇತ್ರಿ, ಅದೆಲ್ಲವೂ ಅನುಕೂಲ ಆಯ್ತು. ನಾನು ಹೆಚ್ಚು ಕಡಿಮೆ ರಾಘವೇಂದ್ರ ಪೇತ್ರಿಯಿಂದ ಹಿಡಿದು ಬಡಗಿನ ಎಲ್ಲಾ ಮಹಿಷಾಸುರ ಮಾಡುವರು ಯಾರ್ಯಾರಿದ್ರು, ಕೋಡಿಯರ್, ಆಮೇಲೆ ಆಜರಿ ಗೋಪಾಲಗಾಣಿಗರು ಹಳೆ ಕಲಾವಿದರು, ಅವ್ರ ಎಲ್ಲ ಮಹಿಷಾಸುರನಿಗೂ ನಾನು ದೇವಿ ಮಾಡಿದ್ವಿ.
0: ಈಗ ಯಕ್ಷಗಾನ ಅಂದ್ರೆ ಈಗ ಆರು ತಿಂಗಳು ಆಗುದು ಮಳೆಗಾಲದವರೆಗೆ, ಮತ್ತೆ ಮಳೆಗಾಲದಿಂದ ಮತ್ತೆ ಆರು ತಿಂಗಳು ಈಗ ಯಕ್ಷಗಾನ ಮೇಳ ವೃತ್ತಿಪರ ಮೇಳಗಳಿಗೆಲ್ಲ ರಜೆ ಇರುತ್ತೆ, ಕಲಾವಿದರಿಗೂ ಎಂತ ಇಪ್ಪುದಿಲ್ಲ. ನೀವು ಈಗ ಮಳೆಗಾಲದಲ್ಲಿ ನೀವು ಹ್ಯಾಂಗ ಈಗ ತಿರುಗಾಟ ಆತಿತ್ತು, ಬೇರೆ ಎಂತ ಕೆಲಸ ಮಾಡ್ತಿದ್ರಿ, ಅಥವಾ ಈಗ ನೀವು ಒಂದು ಸ್ಥಾನಕ್ಕೆ ಬಪ್ಪುದ್ರಕ್ಕಿಂತ ಮುಂಚೆ ಮಂದಾರ್ತಿ ಕಮಲಶಿಲೆ ಮಾನಕಟ್ಟೆ ಮೇಳದಲ್ಲಿ ಬತ್ತ, ಆಗ ಹ್ಯಾಂಗ ಇತ್ತು, ಈಗ ಮತ್ ನೀವು ಹ್ಯಾಂಗಿತ್ತು? ಈಗ
1: ಮಾನಕಟ್ಟೆ ಮೇಳದಲ್ಲಿ ಇದ್ದಲ್ಲ, ನಾನು ಮಳೆಗಾಲ ತಿರುಗಾಟದಲ್ಲಿ ಎಂಥದ್ದು ಇಲ್ಲ, ಉದ್ಯೋಗ ಮನೆಯಲ್ಲೇ ಇರಕು, ಕೃಷಿ ಅಂತವ್ರು ಎಂತವ್ರು ಮಾಡ್ಕೊಂಡಿರ್ಕಲ್ಲ. ಕಡೆಗೆ ನಮ್ಮ ಮಾವ ಒಬ್ಬರು ಬೆಂಗಳೂರಿಗೆ ಅಡುಗೆ ಕೆಲಸ ಮಾಡ್ತಾರೆ, ಅವರು ಕಾಂಟ್ರಾಕ್ಟ್ ವಹಿಸ್ಕೊಂತಾರೆ. ಈಗ ನಮ್ಮ ಮೊದಲು ಮದುವೆ ಇಲ್ಲ, ಹೆಂಡತಿ ಅಪ್ಪಯ್ಯ ಅವರು, ಅವರೊಟ್ಟಿಗೆ ಅಡುಗೆ ಕೆಲಸಕ್ಕೆ ಹೋಗ್ತಿದ್ದೆ. ಮಳೆಗಾಲ ಅಂದ್ರೆ ಅಡುಗೆ ಕೆಲಸ, ಅಡುಗೆ ಕೆಲಸಕ್ಕೆ ಅಲ್ಲಿ ಒಂದು ನಾಲ್ಕು ತಿಂಗಳು ಇತ್ತಿದ್ದೆ, ಒಂದು ಎರಡು ತಿಂಗಳು ರೆಸ್ಟ್ ಮನೆಯಲ್ಲಿ. ಆಮೇಲೆ ನಂತರ ಹೋಟ್ಲಲ್ಲಿ ಕ್ಯಾಶರ್, ಹೋಟ್ಲಲ್ಲಿ ಕೆಲಸ ಮಾಡಿದೆ. ಹೋಟ್ಲಲ್ಲಿ ಮಾನಕಟ್ಟೆಗಿದ್ದಲ್ಲೇ ಕಮಲಶಾಲೆಗಿದ್ದಲ್ಲೇ ಹೋಟ್ಲಲ್ಲಿ ಮಳೆಗಾಲದಿಡ್ಡಿ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದೆ. ಅಡುಗೆ ಕೆಲಸಕ್ಕೋಯಿದೆ, ಊರಲ್ಲಿ ಅಡುಗೆ ಕೆಲಸಕ್ಕೋಯಿದೆ, ಬೇರೆ ಬೇರೆ ಈಗ ಮನೇಲಿ ಯಾವುದು ಮಳೆಗಾಲದಲ್ಲಿ ಬಂದು
0: ಸುಮ್ಮನೆ
1: ಇಲ್ಲ ಇಲ್ಲ ಎಂತ ಕೆಲಸ ಮಾಡ್ತಾನೆ ಇರ್ತದೆ. ಹೌದು, ಇಲ್ಲಿರುವ ವ್ಯವಸಾಯ
0: ಈಗ ಹೆಂಗಿತ್ತು?
1: ಆಮೇಲೆ ಒಂದು ಹಂತಕ್ಕೆ ಒಂದು ಕಮಲಶಾಲೆ ಮೇಳದಿಂದ ಒಂದು ಹಂತಕ್ಕೆ ಹಗೂರ ಮುಂದೆ ಬಂದ್ರ ಮೇಲೆ ಮಳೆಗಾಲ ಸಟ್ಟಿನ ಆಟ ಸಿಕ್ತು, ಆರಾಟೆ ಅವರದ್ದು. ಆಮೇಲೆ ಮಹಮ್ಮದ್ ಗೌಸಂದು ಅವರದ್ದು, ಮಹಮ್ಮದ್ ಗೌಸರು ತುಂಬಾ ಆಟ ಮಾಡ್ತಿದ್ರು ಅವಾಗ. ನಂತರ ನಮ್ಮ ಮೈಯರು ಕೋಡಿಯರು ಸೇರಿದ ಸಟ್ಟು, ಆ ಸಟ್ಟಲ್ಲಿ ಕಂಟಿನ್ಯೂ ಮಳೆಗಾಲ ಆಟ ಸಿಕ್ತಿತ್ತು.
0: ನಾಗೋರ್ರೆ, ನಾನ್ ಕಂಡಂಗೆ ನೀವೀಗ ಸಂಪ್ರದಾಯ ಸ್ತ್ರೀ ವೇಷಕ್ಕೆ ಅಥವಾ ಸಂಪ್ರದಾಯ ಬದ್ಧ ಎಲ್ಲ ವೇಷಗಳಿಗೂ ನೀವು ಹೆಸರುವಾಸಿ ಆದರು. ಮೊದಲು ನಡುದಿಟ್ಟಿನ ವೇಷ ಮಾಡ್ತಿದ್ದೀರಿ, ಕಟ್ಟುವೇಷ ಎಲ್ಲ ಮಾಡ್ತಿದ್ದೀರಿ, ಈಗ ನೀವು ಸ್ತ್ರೀ ವೇಷಕ್ಕೆ ಬಂದ ಮೇಲೂ ಈಗ ಬೇಡಿಕೆ ಮೇರೆಗೆ ನೀವೀಗ ಎಲ್ಲ ವೇಷ ಮಾಡ್ತೀರಿ, ಕಟ್ಟುವೇಷ ಇರ್ಬೋದು ಕೃಷ್ಣನಂತ ವೇಷ ಇರ್ಬೋದು, ಆದ್ರೆ ಅದೆಲ್ಲ ಸಂಪ್ರದಾಯವೇ ನಾನ್ ಕಂಡಾಗ ಹೆಚ್ಚಾಗಿ ನೀವು ಸಂಪ್ರದಾಯ ಬದ್ಧ ವೇಷವೇ ಮಾಡಿದ್ರಿ, ಅದ್ರ ಬಗ್ಗೆ ನೀವು ಹೇಳುದಾರೆ, ಈ ಸಂಪ್ರದಾಯದ ಬಗ್ಗೆ ಹೇಳುದಾದ್ರೆ?
1: ಸಂಪ್ರದಾಯ ಅಂತ ಹೇಳಿದ್ರೆ ಅದು ಹೊಸ ಪ್ರಸಂಗಕ್ಕೆ ಬಹಳ ಸಲ್ಲುವುದಿಲ್ಲ. ನಮ್ಮ ನಡು ತಿಟ್ಟಲ್ಲಿ ಒಂದು ಪ್ರಮಾಣ ಇತ್ತು, ಹೀಗೆ ಇರಬೇಕು, ಹೀಗೆ ಕುಣಿಬೇಕು, ಇಷ್ಟೇ ಕುಣಿಬೇಕು, ಇಲ್ಲಿಯೇ ನಿಲ್ಲಬೇಕು, ಇದೇ ಗೊತ್ತಿರಬೇಕು, ಹೀಗೆಲ್ಲ ಇತ್ತು, ಆ ಪ್ರಮಾಣದಲ್ಲೇ ಇತ್ತು. ಒಂದು ಹಂತದಲ್ಲಿ ಅದು ಚಂದ, ಅದು ನಡು ತಿಟ್ಟಿನಿತ್ತಲ್ಲ ಒಂದು ಆಕಾರ ಇದೆಲ್ಲ ಚಂದ. ನಾವು ನಡು ತಿಟ್ಟಲ್ಲಿರುವುದರಿಂದ, ಯಾಕಂದ್ರೆ ವೀರಭದ್ರ ನಾಯಕರಲ್ಲಿ ಕಲಿತವರು ಹೇರಂಜಾಲು ವೆಂಕಟರಮಣ ಗಾಣಿಗರು, ಹೇರಂಜಾಲು ವೆಂಕಟರಮಣ ಗಾಣಿಗರಲ್ಲಿ ಅಭ್ಯಾಸ ಮಾಡಿದವರು ನಮ್ಮ ಪಯ ದಯಾನಂದ ನಾಗೂರ್. ಈಗ ನಾವು ಅವ್ರ ಕೇಳಿ ಕಲ್ತಿದ್ದು, ವೆಂಕಟರಮಣ ಗಾಣಿಗರು ನಮಗೆ ಪರಮ ಗುರುಗಳು ಹೌದು. ಆ ನೆಲೆಯಲ್ಲಿ ನಮ್ದು ಒಂದು ರೀತಿ ಯಾವ್ದು ಮಠಪಾಡಿ ಮನತನ, ಮಠಪಾಡಿ ಹೆಜ್ಜೆಗಾರಿಕೆ ಬರ್ತದೆ. ಈಗ ಆ ಮಠಪಾಡಿ ಹೆಜ್ಜೆಗಾರಿಕೆ ಅಂದ್ರೆ ಕಿರು ಹೆಜ್ಜೆ ಅದು. ಅದೆಂತಾಯ್ತು, ನಾನು ಎಂತ ಮಾಡಿದೆ, ಅದನ್ನು ಸ್ವಲ್ಪ ತಕ್ಕಂಡೆ. ತಕ್ಕಂಡದಂದ್ರೆ ಯಾವ್ದು ಕುಣದ ಅಭ್ಯಾಸ ಮಾಡಿದೆ, ನೋಡಿಯೇ ಕಲ್ತದ್ದು ಅದು
0: ಶೈಲಿ ಅಲ್ಲ.
1: ಹಾ, ಶೈಲಿ ಮಠಪಾಡಿ ಕಿರು ಹೆಜ್ಜೆ ತಕ್ಕಂಡದ್ದು. ಆಮೇಲೆ ಭುಜ ಹಾರಿಸುವುದು, ಗತ್ತಲ್ಲಿ ನಿಲ್ಲುವುದು, ಅದೆಲ್ಲ ಇತ್ತಲ್ಲ ಹಾರಾಡಿ ಮನೆತನದ್ದು. ಅದು ಒಂದು ಹಾರಾಡಿಯವರು ಕರ್ಣನು ಅದೆಲ್ಲ ನಾವು ನೋಡ್ಲಿಲ್ಲ, ಕೇಳಿ ಅಪ್ಪಯ್ಯ ಹೇಳ ಹೀಗೆ ಹೀಗೆ ಇತ್ತು ಹೀಗೆ ಇತ್ತಲ್ಲ ಹೇಳಿ, ಅದನ್ನು ಒಂದು ಸ್ವಲ್ಪ ತಕ್ಕಂಡೆ. ಯಾಕಂದ್ರೆ ನಡುತಿಟ್ಟು ಎಲ್ಲ ನಡುತಿಟ್ಟಾಗಿರುತ್ತಲ್ಲ. ಹೆಚ್ಚು ಕಡಿಮೆ ನಮ್ದೀಗ ನಾಗೂರ್ ಅಂತ ಹೇಳಿದ್ರೆ ಸಿರೂರು ವಾತಾವರಣದಿಂದ ಈ ನಮ್ದು ಇದಕ್ಕೆ ಬಂತು, ಉಡುಪಿ ವಲಯಕ್ಕೆ ಬಂತದ್ದು ನಡುತಿಟ್ಟಂತ. ಅದನ್ನು ಒಂದು ಸ್ವಲ್ಪ ಮೈಗೂಡಿಸ್ಕೊಂಡೆ ಕಡೆಗೆ. ಮತ್ತೆ ಅದಕ್ಕೆ ಪೂರಕವಾಗಿ ಈ ಉಡುಪಿಯಿಂದ ಕೆಲವು ಮಂದಿ ನನಗೆ ಹೇಳಿದ್ರು, ಅಪ್ಪಯ್ಯನ ಪರಂಪರೆ ನಡುತಿಟ್ಟು ಪರಂಪರೆ ಅದನ್ನ ಬಿಡಬೇಡ ಬಿಡಬೇಡ ಬಿಡಬೇಡ ಅಂತ ನಮಗೆ ಒಂದು ಮನಸ್ಸು ತುಂಬಿ ಹೋಯ್ತದ. ಹಾಗಾಗಿ ಈ ನಡುತಿನ ಪರಂಪರೆಯಲ್ಲಿ ಒಂದು ಒಂದು ರೀತಿ ಒಂದು ಚೌಕಟ್ಟಲ್ಲೇ ವೇಷ ಮಾಡು, ಇದು ಯಕ್ಷಗಾನದಲ್ಲಿ ಇದ್ದಷ್ಟು ವರ್ಷ ಮಾಡ್ಬೇಕಂತ ಒಂದು ಆಸೆ ಅಷ್ಟೇ.
0: ನೀವು ಸ್ತ್ರೀವೇಷ ಬಿಟ್ಟು ಪುರುಷ ವೇಷ ಸುಮಾರು ಮಾಡಿದ್ರಲ್ಲ, ಆ ವೇಷಗಳ ಬಗ್ಗೆ ಅದ್ರ ತಯಾರಿ ಮಾಡೋದು ಹೆಂಗೆ?
1: ಅದ್ರ ಬಗ್ಗೆ ಮನೆ ಕನ್ನಡಿಯಲ್ಲಿ ಕುಳಿತ ಕನ್ನಡಿಯಲ್ಲಿ ನಿಂತ ಅಭಿನಯ ಹೀಗೆ ಉಂಟು ಹೀಗುಂಟು ಅದೆಲ್ಲ ಅಭಿನಯ ಮಾಡಿ ಮಾಡಿದ್ದದ್ದು.
0: ಯಾವುದೆಲ್ಲ ಪುರುಷ ವೇಷಗಳನ್ನೆಲ್ಲ ಮಾಡಿರಿ ನೀವು?
1: ಗದಾಯುದ್ಧದಲ್ಲಿ ಕೌರವ ಒಂದು ಎರಡು ಸಲ ಮಾಡಿದೆ. ಇಲ್ಲೇ ಕುಂದಾಪುರದಲ್ಲಿ ಶಶಿಕಾಂತ್ ಶೆಟ್ಟರ್ ಭೀಮ, ನನ್ನೊಂದು ಕೌರವ, ಉಳ್ಳು ಶಂಕರನೊಂದು ಕೃಷ್ಣ ಆಯ್ತು. ಆಮೇಲೆ ಕ್ವಾಟದಲ್ಲಿ ಮೇಳದಲ್ಲಿ ಒಂದು ಕಡೆಗೆ ನಮ್ಮ ಹರೀಸುರಾಳ್ರು ಅವರದ್ದು ಇದರಲ್ಲೂ ಒಂದು ಗದ ಇದ್ದ ಕೌರವ ಮಾಡಿದೆ. ಒಟ್ಟು ಒಂದು ಮೂರು ಕೌರವ ಆಯ್ತು ಅವ್ರ ಆ ಕಾರ್ಯಕ್ರಮದಲ್ಲಿ ಒಂದು ಕೌರವ ಮಾಡಿದೆ.
0: ಮತ್ತೆ ಕೃಷ್ಣ ವೇಷ ಎಲ್ಲ ನೀವು ಜಾಸ್ತಿ ಮಾಡ್ತಾ ಇರ್ತೀರಿ?
1: ಕೃಷ್ಣ ವೇಷ ಎಲ್ಲ ಪ್ರಸಂಗದಲ್ಲೂ ಮಾಡಿದೆ. ಎಲ್ಲಿವರೆಗೆ ಕಂಸವದೇ ಕೃಷ್ಣ, ತಾಮ್ರಧ್ವಜದ ಕೃಷ್ಣ, ಕರ್ಣಾರ್ಜುನ ಕೃಷ್ಣ, ಕೃಷ್ಣಾರ್ಜುನದ ಕೃಷ್ಣ, ಅಷ್ಟು ಕೃಷ್ಣಗಳು. ಬಾಲಕೃಷ್ಣದಿಂದ ಸ್ಟಾರ್ಟ್ ನನ್ನ ಯಕ್ಷಗಾನ ಜೀವನ ಪ್ರಾರಂಭ ಆದದ್ದು ಬಾಲಕೃಷ್ಣ. ನಿಂತು ಮಾತಾಡುವುದು, ವಸುದೇವ ದೇವಕೇರಿ ನೀವು ಹೆದರಬೇಡಿ ಅಂದ್ರೆ ಅಲ್ಲಿ ಅಲ್ಲಿಂದ ನನ್ನ ಸ್ಟಾರ್ಟ್ ಯಕ್ಷಗಾನ ಜೀವನ.
0: ಯಕ್ಷಗಾನ ಫಸ್ಟ್ ವೇಷ ಮಾಡೋದು
1: ಅದೇ ಅದೇ ಬಾಲಕೃಷ್ಣ.
0: ಬಾಲಕೃಷ್ಣ
1: ಅವಾಗ ನನಗೊಂದು 7-8 ವರ್ಷ ಆಗಿರ್ಬೋದು ಅಷ್ಟೇ.
0: ಈಗ ನಾವು ಕೇಳುದಾರೆ, ನೀವೀಗ ಒಬ್ಬ ಗಂಡು, ನೀವು ಗಂಡಾಗಿ ಸ್ತ್ರೀವೇಷ ಮಾಡುವಾಗ ಎದುರಿಸಿದಂತ ಸವಾಲುಗಳು, ಈಗ ಸಮಾಜದಲ್ಲಿ ಸವಾಲುಗಳಿರುತ್ತೆ ಅಥವಾ ಮೇಳದಲ್ಲಿ ಎಲ್ಲ ಕೆಲವರೆಲ್ಲ ಟೀಕಿಸುವವರು ಎಲ್ಲ ಇರ್ತರು, ಅದು ನಿಮ್ಗೆ ಹೇಗೆ ಪರಿಣಾಮ ಬೀರುತ್ತೆ?
1: ಅದು ಎಂತ ಕಂಡ್ರೆ, ನಾನು ಕಟುವೇಷ ಮಾಡ್ತಾ ಇದ್ದ, ಕಟುವೇಷ ಮಾಡ್ತಾ ಇರುವತ್ತಿಗೆ ನಮ್ಮ ಮಾನಕಟ್ಟೆ ಮಂಜಯ್ ಶೆಟ್ಟರು ಮಾನಕಟ್ಟೆ ಮಾಡದಲ್ಲಿದ್ದಲ್ಲ, ಒಂದಿನ ಅವನು ಶ್ರೀವೇಷ ನೋಡ್ಬೇಕು ಮಾಡು, ಒಂದು ಅಪ್ಪಯ್ಯ ಶ್ರೀವೇಷಧಾರಿಗಳಲ್ಲ ಒಂದು ಶ್ರೀವೇಷ ಮಾಡಲಿ ಅಂದ. ಆಮೇಲೆ ನಮ್ಮ ಮೊಳಳಿ ಕೃಷ್ಣಣ್ಣ ಅಂತ ನಾವು ಪ್ರೀತಿಯಿಂದ ಮೊಳಳಿ ತಮ್ಮಣ್ಣ ಅಂತ ಕರೆಯೋದು, ಅವರದ್ದೇ ವೇಷ ಸಾಮಾನೆಲ್ಲ ಹಾಕಿ ನನಗೊಂದು ವೇಷ ಮಾಡಿ ಕಳಿಸ್ರು. ಮಾನಕಟ್ಟೆ ಕ್ಷೇತ್ರ ಮಾತ್ಮೇಲೆ ಕೊಲ್ಲಾಂಬಿಕೆ ಅಂತ ಪಾತ್ರ ಮಾಡ್ತಾರೆ, ಅದನ್ನ ಹಾಕಿ ಕಳಿಸ್ರು. ಅದು ಆ ದಿನ ಒಂದು ಒಳ್ಳೇದಂದ ಅಲ್ಲ, ಒಂದು ಸಾಧಾರಣ ಮಟ್ಟಿ ಮಾಡಿದೆ ಅದು. ಆಮೇಲೆ ಮಾನಕಟ್ಟಿ ಮಾಡೋದೆಲ್ಲ ಆದಿಮಾಯಿ ಆದಿಮಾಯಿ ಬಂದಿದ್ದು ಅವರಿಗೆ, ಅವರು ಒಂದು ವೇಷ ಅಲ್ಲ ಅದು ನನಗೂ ಅನುಕೂಲ ಆಯ್ತು. ಅದು ನಮ್ಮ ತಮ್ಮಣ್ಣ ನನಗೆ ಹೇಳ್ರೆ, ನಾನು ಅದನ್ನು ಆ ದಿನ ಅದೇ ದಿನ ಪಾಸ್ ಮಾಡಿದೆ ಆದಿಮಾಯಿ. ಆಮೇಲೆ ಮಾನಕಟ್ಟೆ ಕ್ಷೇತ್ರ ಮತ್ತು ಒಂದು ತ್ರಿಶಕ್ತಿಗಳು ಬರ್ತ ಅದರಲ್ಲಿ ಒಂದು ವೇಷ ಮಾಡಿದೆ. ಹೀಗೆ ಕಂಟಿನ್ಯೂ ಶ್ರೀವೇಷಗಳನ್ನ ಮಾಡ್ತಾನೆ ಇದ್ದ, ಅದು ನಮ್ಗೆ ಅನುಕೂಲ ಆಯ್ತಂತ. ಒಂದು ಸಾವಲಂತಿಲ್ಲ ಕಡೆಗೆ, ಕಡುಗೆ ನನಗೂ ಹೌದು ಅನಿಸ್ತು. ಈ ಕಟ್ಟುವೇಷ ಮಾಡಿ ಅವಾಗ ಕಷ್ಟ ಅಲ್ಲ ಇದು, ಈ ಅಟ್ಟಿ
0: ಕಟ್ಟುಕೊಂಡು ಕಷ್ಟ,
1: ಇದು ಎರಡು ಮುಂಗುಳ ಹಾಕೊಂಡು ಅವ್ದು ಭಾರಿ ಅನುಕೂಲ. ಹಾಗೆ ಮತ್ತೆ ಅಪ್ಪಯ್ಯನ ಶ್ರೀವೇಷ ಅಲ್ಲ, ಹಾಗೆ ಅನುಕೂಲ ಮುಂದುವರಿತದೆ.
0: ಇನ್ನು ಯಕ್ಷಗಾನ ಕ್ಷೇತ್ರದಲ್ಲೇ ನೀವು ಇಷ್ಟು ವರ್ಷ ಯಕ್ಷಗಾನದಲ್ಲೇ ವೃತ್ತಿಯಾಗಿ ತಕೊಂಡು ದುಡಿದಿದ್ರಿ ಅಲ್ಲ, ಇದರಲ್ಲಿ ನಿಮ್ಮೊಂದು ಸಾರ್ಥಕ ಕ್ಷಣ ಮರು ಕಾಯ್ದೆಪ್ಪು ಅಂತದ್ದು ಅತ್ಯಂತ ಖುಷಿಯಾದ ಕ್ಷಣ ಅಲ್ಲ ಯಾವ್ದಾರು ಇದ್ರೆ ಹೇಳಿ.
1: ಖುಷಿಯಾದ ಕ್ಷಣ ಅಂತ ಹೇಳಿದ್ರೆ ನೇರ ಹೇಳು ಒಂದೇ ಹೇಳುವುದಾದ್ರೆ, ನನ್ನ 25ನೇ ವರ್ಷದ ಬೆಳ್ಳಿ ಹಬ್ಬದ ಸಂಭ್ರಮ. ನಾನು ನಿರೀಕ್ಷೆ ಮಾಡಲಿಲ್ಲ, ಅಷ್ಟು ಒಳ್ಳೆ ಆಯ್ತು ನಿರೀಕ್ಷೆ ಮಾಡಲಿಲ್ಲ. ನಮ್ಮ ಯಜಮಾನರು ನಮ್ಮ ಪಾಲನೆ ದೇವರು ಆನಂದ್ ಕುಂದರಲ್ಲಿ ಹೇಳಿದೆ, 25 ವರ್ಷ ಆಯ್ತು ಯಕ್ಷಗಾನಕ್ಕೆ ಒಂದು ಕಾರ್ಯಕ್ರಮ ಮಾಡಬೇಕಿತ್ತು ಮನಸ್ಸಿತ್ತು ಅಂತೇಳಿ ಹೇಳಿದೆ. ನಾನು ನೇರ ಹೇಳಿದೆ ನನಗೆ 25 ವರ್ಷ ಆಯ್ತು ಅಂದ್ರೆ ಅವ್ರಿಗೆ ಗೊತ್ತಿತ್ತಾ?
0: ಹೌದು,
1: ನಾವು ಹೇಳಕಲ್ಲ,
0: ನೀವೇ ಹೇಳಕ
1: ಆಯ್ತಾ? ಕಡೆಗೆ ಹೇಳಿದೆ, ಆಯ್ತು ಮರೆ ಒಳ್ಳೆ ಕಾರ್ಯಕ್ರಮ ಮಾಡುವ, ಎಲ್ಲಿ ಮಾಡ್ತೇಕ ನಾಗೂರ ಮಾಡ್ತೇಕಂಡ್ರೆ, ನಾಗೂರಲ್ಲಿ ನಾನು ಇದ್ದದ್ದು ಬಿಟ್ಟರೆ ಅಭಿಮಾನಿಗಳು ನಮ್ ಪೂರ ಹೊರಗೆ ನಾಗೂರಲ್ಲಿ ಇಲ್ಲ ಅಂತಲ್ಲ. ಈಗ ನಾಡದೊಂದು ವೇಷ ಇತ್ತಲ್ಲಿ ಏನಂದ ಚಂದ್ರವಳಿ ಕೃಷ್ಣ
0: ಊರಲ್ಲಿ
1: ಇಲ್ಲ ಅಂತಲ್ಲ, ಆದ್ರ ಅಭಿಮಾನಿಗಳು ನಮ್ಮನ್ನು ಗುರುತಿಸುವ ಸಂಖ್ಯೆ ಹೊರಗೆ ಅಂತ.
0: ಹೌದು, ಯಾಕಂದ್ರೆ ಉಡುಪಿ ಕುಂದಾಪುರ ಎಲ್ಲ ಕಡೆಯಲ್ಲೂ ಆಟ ಆಗ್ತಿರುತ್ತೆ,
1: ಹಂಗೆ ಕ್ವಾಟದಲ್ಲಿ ಮಾಡುವಂತ ಆಯ್ತು. ಅದಕ್ಕೆ ಭಾರಿ ಬೆಂಬಲ ಅಂದ್ರೆ ಎಲ್ಲರೂ ಭಾರಿ ಸಪೋರ್ಟ್ ಕೊಟ್ಟಿರು. ಕಿರು ಅವಧಿಯಲ್ಲಿ ಎಲ್ಲರೂ, ನಮ್ಮ ಅಮೃತೇಶ್ವರಿ ದೇವಸ್ಥಾನದ ಕಮಿಟಿಯವರು, ನಮ್ಮ ಯಜಮಾನರು, ನಮ್ಮ ಮೇಳದವರು, ಆಮೇಲೆ ರಾಘವೇಂದ್ರ ಬಾರವಾಳಿ ಅಂತ, ರಾಘವ್ ಬಾರವಾಳಿ ಅಂತ ಅವ್ರ ಮನೆಯವರು, ತುಂಬಾ ಮಂದಿ ಅಂದ್ರೆ ತುಂಬಾ ಮಂದಿ. ಅದು ಕೆಲವರ ಹೆಸರು ಹೇಳಲಿಕ್ಕೆ ನೆನಪಾಗುದಿಲ್ಲ. ಜಿ ಶಂಕರ್ ಅವರು, ನಮ್ಮ ಮಾನಕಟ್ಟೆ ಮಂಜರು ಅವರು, ಎಲ್ಲರೂ ಒಟ್ಟಿನಲ್ಲಿ ಒಟ್ಟಂದದಲ್ಲಿ ಕಾರ್ಯಕ್ರಮ ವಿಜೃಂಭಣೆಯಿಂದ ಮಾಡಿದರು. ಮತ್ತು ಅದ್ರ ಜೊತೆಯಲ್ಲಿ ಇನ್ನೂ ನೆನಪಿಸಬೇಕಾದಂಥ ಒಂದು ಅಂಶ ಅಂತ ಹೇಳಿದರೆ, ಆ ಸಂದರ್ಭ ಕಾರ್ಯಕ್ರಮ ಮಾಡುವಾಗ ನನ್ನ ಜೊತೆಗಿದ್ದು ಮುನ್ನಡೆಸಿದವರು ನಮ್ಮ ಪಡುಕೆರೆ ಮಾಸ್ಟರ್ ಸಂತೋಷ್ ಮಾಸ್ಟರ್ ಅಂತ, ಪ್ರಭಣ್ಣ ಅಂತ. ಕಡೆಗೆ ನಿಲ್ಲಿಬಿಟ್ಟು ಗಣೇಶ್ ಅವರು ಹಾಗೆ ಅವರೇ ನನ್ನನ್ನು ಕರ್ಕ ತಿರುಗಿದ್ರು. ನಮ್ಮ ಚಂದ್ರಾಚಾರ್ಯರು ತುಂಬಾ ಮಂದಿ ಎಲ್ಲ ಹೆಲ್ಪ್ ಮಾಡಿದರು.
0: 25 ವರ್ಷದ ಬೆಳ್ಳಿ ಹಬ್ಬದ ಕಾರ್ಯಕ್ರಮ ನಿಮ್ಮ ಜೀವನದಲ್ಲಿ ಅತ್ಯಂತ ಮರೆಯಬೇಕಾದ ಕ್ಷಣ.
1: ಇದ್ರ ಮೂಲಕವೂ ಹೇಳುತ್ತೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ಆ ಕಾರ್ಯಕ್ರಮಕ್ಕೆ ಒಂದು ಸಹಕಾರ ಕೊಟ್ಟಂತಹ ಎಲ್ಲರಿಗೂ ತುಂಬಾ ಹೃದಯ ಧನ್ಯವಾದಗಳು.
0: ಆಗ್ಲಿ, ಈಗ ಯಕ್ಷಗಾನವನ್ನು ಬಿಟ್ಟು ನಿಮ್ಮ ವೈಯಕ್ತಿಕ ಜೀವನದ ಕುರಿತ ಹೇಳಿದ್ದಾರೆ.
1: ವೈಯಕ್ತಿಕ ಜೀವನ ಅಂತ ಹೇಳಿದ್ರೆ ಹೆಂಡತಿ ಶಬರಿ, ಆಮೇಲೆ ಏಕಮಾತ್ರ ಸುಪುತ್ರ ಅಶ್ವಿನ್ ಅಂತ, ಅವ 8ನೇ ಕ್ಲಾಸ್ ಶಾಲೆಗೆ ಹೋಗ್ತಾ ಇದ್ದ. ಇದು ನಮ್ದು ವೈಯಕ್ತಿಕ. ಆಮೇಲೆ ಅಪ್ಪಯ್ಯ ಅಮ್ಮಯ್ಯ ನಮ್ಮೊಟ್ಟಿಗೆ ಇದ್ರು. ನಂತರ ಇಬ್ಬರು ಅಣ್ಣಂದಿರು, ಒಬ್ಬ ಅಣ್ಣ ತೀರ್ಕೊಂಡ್ರು, ಮತ್ತೆ ಒಬ್ಳು ಮುದ್ದಿನ ತಂಗಿ.
0: ಮಗನ ವೇಷ ಮಾಡ್ತಾನ ಈಗ?
1: ಮಗ ಅಪರೂಪಕ್ಕೆ ಹೆಜ್ಜೆ ಕಲಿಸ್ಲಿಲ್ಲ, ಹೆಜ್ಜೆ ಕಲಸ ನಾವು ಊರಿಡುವುದಿಲ್ಲ.
0: ಮೇಳಕ್ ಬತ್ತ
1: ಅದೇ ಹೆದರಿಕೆ. ಅದು ಸಮಸ್ಯೆ ಅಂದ್ರೆ ಮೇಳ ನಮ್ಗೇನು ಹಾಳು ಮಾಡ್ಲಿಲ್ಲ, ಆದ್ರೆ ಈಗ ಎಜುಕೇಶನ್ ಬೇಕು, ಈಗಿನ ಕಾಲಕ್ಕೆ ಎಜುಕೇಶನ್ ಬೇಕು. ಅದಕ್ಕೆ ಅವನಿಗೆ ಒಂದು ಒಳ್ಳೆ ಒಂದು ಎಜುಕೇಶನ್ ಕೊಡುವಂತ ಒಂದು ಆಸೆ, ಏನೋ ದೇವ್ರ ಇಚ್ಛೆ ನಾವು ಎಂತ ಹೇಳಲಿಕ್ಕೆ ಆಗ್ತಿಲ್ಲ.
0: ನಿಮ್ಮ ಈ ಸುದೀರ್ಘ ಈಗ ಯಕ್ಷಗಾನದ ಬದುಕಲ್ಲೇ ವಿದೇಶದಕ್ಕೆ ಯಾವ್ದಕ್ಕಾದ್ರೂ ಹೋಗಿ ನೀವು ಯಕ್ಷಗಾನ ಮಾಡಿರಿಯಾ? ಪ್ರಯಾಣದ ಬಗ್ಗೆ ಹೇಳಿದಾರೆ.
1: ಅದೊಂದು ನನಗೆ ಬಹಳ ಒಂದು ಮನಸ್ಸಿ ನೋವಿದಿತ್ತು. ಅಪ್ಪಯ್ಯ ಎಲ್ಲಾರು ಸಿಟ್ಟು ಮಾಡ್ಕೊಂಡು ಹೇಳುದಿರತ್ತೆ, ಸಿಟ್ಟು ಮಾಡ್ಕೊಂಡು ಹೇಳುದು. ನಾನು ಅವರು ಅಲ್ಲ ಹೋಗಿದ್ರು, ಅವರು ಆ ಕಾಲುವೆ ಆಗಿತ್ತು ಅದು, ಯಾಕಂದ್ರೆ ಅವ್ರು ಕಾರಂತ ರೊಟ್ಟಿಗೆ, ಆಮೇಲೆ ಬಿ ವಿ ಆಚಾರ ರೊಟ್ಟಿಗೆ, ಮಾರ್ತಾ ಅಷ್ಟೇನ್ ಅಂದೇಳಿ ಹೇಳಿ ಅವರೊಟ್ಟಿಗೆ ಜಪಾನ್, ಹಾಂಗ್ಕಾಂಗ್, ಇಟಲಿ, ರಷ್ಯಾ, ಇಂಗ್ಲೆಂಡ್, ತುಂಬ ದೇಶಕ್ಕೆ ಹೋಗಿರೋರು. ನನಗೊಂದು ಯಕ್ಷಗಾನಕ್ಕೆ ಬಂದಾಯ್ತು, ಒಂದು ಹಂತಕ್ಕೆ ಬಂದಾಯ್ತು. ಒಂದು ವಿದೇಶದ ಪ್ರಯಾಣ ಇದ್ದಿದ್ರೆ ನಮ್ಮ ಜೀವನ ಸಾರ್ಥಕ ಆಗ್ತಿತ್ತು ಅಂದೇಳಿ ಒಂದು ಮನ್ಸಾಗಂತದ್ದು. ಈಗ ಅವ್ರು ಹೇಳ್ತಿದ್ರಲ್ಲ, ಇವೆಲ್ಲಿಗೂ ಹೈಲಂ ಭಾವನೆ ಇತ್ತು ಅಂದಲ್ಲಿ ಹೇಳಿ
0: ಅವರಿಗೂ ತೋರಿಸ್ಲಕ್ಕೆ, ನಾ ಇಲ್ಲಿಗೆ ಹೋಗಿದ್ದೇನೆ ಹೇಳಕ್ಕೆ. ನಾಳೆ
1: ಆ ದೇವ್ರು ತಾನಾಗಿ ಒಂದು ಕೊಟ್ಟ ಅದು ಆ ವಾರ. ಮೈಯರ್ ನಾನು ಮೈಯರ್ ಟೀಮಲ್ಲೇ ಇದ್ದೆ ಆ ಟೈಮ್. ಇವರ ಪಟ್ಲ ಫೌಂಡೇಶನ್ ಇಂದ ಒಂದು ಓಮನ್ ಪ್ರವೇಶಕ್ಕೆ ಬಂತು, ಕುವೈಟ್. ಓಮನ್ ಪ್ರವೇಶ ಬಂದಲ್ಲಿ ಬಡಗುತಿಟ್ಟಿನಲ್ಲಿ ತುಂಬಾ ಒಳ್ಳೊಳ್ಳೆ ಕಲಾವಿದರೆಲ್ಲ ಇದ್ರು. ಆ ಪುಣ್ಯಾತ್ಮ ನನ್ನನ್ನೇ ಆಯ್ಕೆ ಮಾಡಿದ್ರು. ಹಾಗೆ ಒಂದು ಓಮನ್ ವಿದೇಶ ಪ್ರವೇಶ, ಅದು ಒಂದಾಯ್ತು ನನ್ನ ಜೀವನದಲ್ಲಿ. ಮತ್ತೆ ಈ ದೇಶದಲ್ಲಿ ಅಂತ ಹೇಳಿದ್ರೆ ಎಲ್ಲ ಮಧ್ಯಪ್ರದೇಶ, ಕೇರಳ, ತಮಿಳ್ನಾಡು, ಹೈದರಾಬಾದ್, ಜೈಪುರ ಅಂತ ಹೇಳಿದ್ರೆ ಯಾವ್ದು ಬಂತದ್ದು,
0: ರಾಜಸ್ಥಾನ,
1: ಮುಂಬೈ, ಎಲ್ಲ ಕಡೆ, ಕೋಲ್ಕತ್ತಾ, ಎಲ್ಲ ಕಡೆ ದೇಶದ ಉದ್ದಗಲಕ್ಕೂ ತಿರುಗಾಟ ಮಾಡಿದ್ದು ಯಕ್ಷಗಾನದಲ್ಲಿ. ನಾವು ಹಿಂಗೆ ಯಾವ್ದು ದುಡ್ಡು ಕೊಟ್ಟು ಹೋಯ್ತು ಅಂದ್ರೆ ಎಲ್ಲಿಗೆ ಒಪ್ಕಾತಿಲ್ಲ. ಯಕ್ಷಗಾನದಿಂದ ಎಲ್ಲ
0: ಹೊರ ರಾಜ್ಯಕ್ಕೆಲ್ಲ ಹೋಯ್ತು ಯಕ್ಷಗಾನದಿಂದ.
1: ಖಂಡಿತ.
0: ಈಗ ನೀವು ಒಂದು ಮಟ್ಟಕ್ಕೆ ಯಕ್ಷಗಾನದಲ್ಲಿ ಬಂದು ನಿಂತವರು, ಹಿರಿಯರೇ ಅಂತೇಳಿ ಹೇಳಕ್ಕೆ, ಯಾಕಂದ್ರೆ ನೀವು ತುಂಬಾ ವರ್ಷ ಆಯ್ತು ಯಕ್ಷಗಾನಕ್ಕೆ ಬಂದ. ಯುವ ಕಲಾವಿದರಿಗೆ ಈಗ ಯಕ್ಷಗಾನಕ್ಕೆ ಬಪ್ಪುವರ ಮತ್ತೆ ಈಗ ಬಂದವರೆಲ್ಲ ಹೇಳಿದ್ರಿ, ಈಗ ಹೊಸಬರ ಹೆಚ್ಚಿನವರೆಲ್ಲ, ಅವರಿಗೆ ನೀವು ಯಕ್ಷಗಾನದ ಬಗ್ಗೆ ಹೇಳುದಾರ ಅಂತ ಹೇಳ್ತೀರಿ?
1: ಯಕ್ಷಗಾನಕ್ಕೆ ಬರುವವರು ಯಕ್ಷಗಾನಕ್ಕೆ ಬರಬೇಕು, ಯಾಕಂತ ಹೇಳಿದ್ರೆ ಈಗ ಯಕ್ಷಗಾನದ ಬಗ್ಗೆ ಮತ್ತು ಅಭಿರುಚಿ ಹೆಚ್ಚಾಗ್ತಾ ಇದೆ ಯುವ ಜನಾಂಗದಲ್ಲಿ. ಹಾಗಾಗಿ ಯಕ್ಷಗಾನ ಯಾವತ್ತೂ ನಾಶ ಹೊಂದುವುದಿಲ್ಲ, ಅದು ಇನ್ನೂ ಉನ್ನತಿಯನ್ನೇ ಇರ್ತದೆ. ಹಾಗಾಗಿ ಯಕ್ಷಗಾನಕ್ಕೆ ಬನ್ನಿ, ವೇಷಗಳನ್ನ ಮಾಡಿ. ವೇಷಗಳನ್ನ ಮಾಡುವ ಪೂರ್ವದಲ್ಲಿ ಯಕ್ಷಗಾನ ಹೇಗುಂಟು ಅಂದು ಒಂದೊಂದೇ ಹಂತ ಒಂದೊಂದೇ ಹಂತ ಕಲಿತ ಬನ್ನಿ. ನೇರವಾಗಿ ಬಂದು ನನಗೆ ಭೀಮ ಬೇಕು, ಕೌರವ ಬೇಕು, ನನಗೆ ದಾಕ್ಷಾಯಿಣಿ ಬೇಕಂತ ಹೇಳಬೇಡಿ. ಸಣ್ಣ ಪುಟ್ಟ ವೇಷಗಳನ್ನ ಮಾಡಿ, ಆ ವೇಷಗಳಿಂದ ನಿಧಾನ ಅಧ್ಯಯನ ಮಾಡುತ್ತಾ ಅಧ್ಯಯನ ಮಾಡ್ತಾ ದೊಡ್ಡ ದೊಡ್ಡ ವೇಷಗಳನ್ನ ಮಾಡಿ, ನಾವೆಲ್ಲ ಮಾಡಿದ ಹಾಗೆ ಸಣ್ಣ ಸಣ್ಣ ವೇಷಗಳನ್ನ ಮಾಡಿ, ಯಾಕಂತ ಹೇಳಿದ್ರೆ ದಾಕ್ಷಾಯಿಣಿಯಲ್ಲಿ ಬ್ರಾಹ್ಮಣತಿ ಮಾಡಿ ಆದ್ಮೇಲೆ ನಾನು ದಾಕ್ಷಾಯಿಣಿ ಮಾಡಿದ್ದು. ಈಗ ದಾಕ್ಷಾಯಿಣಿ ಮಾಡಿದ್ದು ಚಂದ್ರಮತಿ ಮಾಡ್ಬೇಕಿದ್ರೆ ಪೂರ್ವದಲ್ಲೇ ಮಾತಂಗ ಕನ್ಯರು ಮಾಡ್ಬೇಕು, ಅದರಲ್ಲಿ ಒಂದು ಬ್ರಾಹ್ಮಣರ ಹೆಂಡತಿ ಬರುತ್ತೆ ಅದನ್ನ ಮಾಡ್ಬೇಕು ಆಯ್ತು, ಅದನ್ನೆಲ್ಲ ಮಾಡಿ ಆದ್ಮೇಲೆ ಚಂದ್ರಮತಿ ಮಾಡುವುದು. ಹಾಗೆ ಸಣ್ಣ ಪುಟ್ಟ ವೇಷಗಳನ್ನ ಮಾಡ್ತಾ ಹೀಗೆ ಮೇಲೆ ಏರ್ತಾ ಬನ್ನಿ, ಹಿರಿಯರಿಂದ ಅಭಿಪ್ರಾಯವನ್ನು ಕೇಳಿ. ನೇರ ವೇಷ ಅಂತ ಹೇಳಿದ್ರೆ ಯೂಟ್ಯೂಬ್ ಅದನ್ನೆಲ್ಲ ಹುಡುಕ್ಬೇಡಿ. ಯೂಟ್ಯೂಬಲ್ಲಿ ಎಷ್ಟಿರುತ್ತೋ ಎದುರು ಕಲಾವಿದ್ರೆ ಯೂಟ್ಯೂಬ್ ಕಲಾವಿದ್ರಲ್ಲ.

0: ಹಿಮ್ಮೇಳ ಈ ಚಂಡೆ ಮದ್ದಲೆ ಭಾಗವತರ ಇವರೆಲ್ಲ ರಂಗದಲ್ಲಿ ಹೇಗಿರ್ಕ ಚೌಕಿಯಲ್ಲೂ ಹೇಗಿರ್ಕ ಅವರ ಬಾಂಧವ್ಯದ ಬಗ್ಗೆ ಹೇಳುತ್ತಾರೆ.
1: ಅದು ಒಂದಕ್ಕೊಂದು ಪೂರಕವಾಗಿರ್ಬೇಕು, ಎಲ್ಲಿಯೂ ಮನಸ್ತಾಪ ಇರಬಾರದು. ಎಲ್ಲಿಯೂ ಮನಸ್ತಾಪ ಸ್ವಲ್ಪ ಮನಸ್ತಾಪ ಇದ್ರು ರಂಗದ ವ್ಯವಸ್ಥೆ ಕೆಟ್ಟೋಗ್ತದೆ, ಚೌಕಿಯಲ್ಲೂ ಹಾಗೆ ಆಮೇಲೆ ರಂಗಸ್ಥಳದಲ್ಲೂ ಹಾಗೆ. ಒಂದಕ್ಕೊಂದು ಭಾಗವತರು ಹೀಗೆ ಹೇಳ್ತಾರೆ, ಕಲಾವಿದರು ಅದಕ್ಕೆ ಸ್ಪಂದಿಸಬೇಕು. ಕಲಾವಿದರು ಎಲ್ಲಾದರೂ ಒಂದು ದಾರಿಯಲ್ಲಿ ಹೋಗ್ತಾ ಇದ್ರೆ ಭಾಗವತರು ಅಥವಾ ಹಿಮ್ಮೇಳದರು ಅದಕ್ಕೊಂದು ಚೂರು ಸ್ಪಂದಿಸಬೇಕು. ಹಾಗಿದ್ರೆ ಆಟ ಒಳ್ಳೇದಾಗ್ತದೆ. ಇಲ್ಲದೆ ಇದ್ರೆ ಕಲಾವಿದರು ಅವ್ರ ದಾರಿಗೆ ಅವರು ಇವ್ರದ್ದು ಯಾವ್ದು ಭಾಗವತರಾದವರು ನಂದೇ ಸರಿ ಅಂದೇಳಿ ನಂದೇ ದಾರಿಗೆ ಅಂತ ಹೇಳ್ರೆ ಕಲಾವಿದರು ಒಂದು ಮೂಡಲ್ಲಿರ್ತಾರೆ ಹೀಗೆ ಅಂತದ್ದು, ಅದು ಆಟ ಹಾಳಾಗತ್ತೆ. ಹಾಗೆ ಕಲಾವಿದರು ಭಾಗವತರಿ ಪೂರಕರಾಗಿರ್ಬೇಕು. ಹಾಗೆ ಹಿಮ್ಮೇಳ ಚಂಡೆಯವರಾಗಲಿ ಮದ್ಯವರಾಗಲಿ ಎಲ್ಲರಿಗೂ ಒಂದು ಕಲಾವಿದರ ಸಂಬಂಧ ಅಂತ ಹೇಳಿದ್ರೆ ಚೌಕಿಯಲ್ಲಿ ಆಗಿರಬೇಕು, ರಂಗಸ್ಥಳದಲ್ಲೂ ಅಷ್ಟು ಪೂರಕ ಆಗಿರಬೇಕು ಅಂತ.
0: ಈಗ ನೀವು ಪ್ರಸ್ತುತ ಈಗ ಅಮೃತೇಶ್ವರ ಮೇಳದಲ್ಲಿದ್ದೀರಿ ಸುದೀರ್ಘ, ಈ ವರ್ಷ ಬರುವ ವರ್ಷ 15ನೇ ವರ್ಷ ಆಗುತ್ತೆ ಅಂತ ಹೇಳ್ರಿ. ಈ 15 ವರ್ಷದಲ್ಲಿ ನಿಮ್ಗೆ ಸಿಕ್ಕುವಂತ ಹಿಮ್ಮೇಳದ ಕಲಾವಿದರು ಯಾರಲ್ಲ, ಅವರಿಂದ ಹೇಗೆಲ್ಲ ಕಲ್ತ್ರಿ?
1: ನಾನು ಸ್ಟಾರ್ಟಿಂಗ್ ಮಾನುಕಟ್ಟೆಯಲ್ಲಿ ಇದ್ದಾವಾಗ ರಾಘವಾಚಾರ್ಯರು ಸಂಗೀತ ಮಾಡಿ ಒತ್ತು ಭಾಗವತರ ಹಂತಕ್ಕೆ ಬರ್ತಾ ಇದ್ರು ಅಷ್ಟೇ ಅವಾಗ. ಆಮೇಲೆ ಸುಬ್ರಹ್ಮಣ್ಯ ನಾವಡರಿದ್ದಿದ್ರು, ಮರಿಯಪ್ಪಾಚಾರ್ಯ ಇದ್ದಿದ್ರು, ನಂತರ ಕಮಲಶಿಲೆ ಮೇಳದಲ್ಲಿ ಒತ್ತು ಭಾಗವತರಾಗಿ ನಮ್ಮ ಅಣ್ಣಪ್ಪ ಶೆಟ್ಟರು ನಗರ, ಆಮೇಲೆ ಕಿಗ್ಗೆ ಹಿರಣ್ಯಾಚಾರ್ಯರು, ನಂತರ ಮಂದಾರ್ತಿ ಮೇಳದಲ್ಲಿ ಗೋಪಾಲ್ ಗಾಣಿಗರು, ನಮ್ಮ ಹಿಲ್ಲೂರು
0: ರಾಮಕೃಷ್ಣ
1: ಭಾಗವತರು, ನಂತರ ಬೆಳ್ವೆ ಗಣೇಶ್ ಶೆಟ್ರು, ಆಮೇಲೆ ನಮ್ಮ ಅಮೃತೇಶ್ವರಿ ಮೇಳಕ್ಕೆ ಬಂದಾಗ ನಮ್ಮ ಮೆಚ್ಚಿನ ಭಾಗವತರು ರಾಘವೇಂದ್ರ ಮೈರು, ಆಮೇಲೆ ನೆಲ್ಲಿಕಟ್ಟೆ ಗಣೇಶ ಒಳ್ಳೆ ಭಾಗವತ ಅವರು
0: ಅಮೃತೇಶ್ವರಿ ಮೇಳ.
1: ಹೌದೌದೌದು. ಈಗ ಮತ್ತೆ ಮಳೆಗಾಲದಲ್ಲಿ ತುಂಬಾ ಭಾಗವತರು ಸಿಕ್ಕಿದ್ರು, ಅದು ಹೇಳಲಿಕ್ಕಾಗುದಿಲ್ಲ. ಒಟ್ಟಿನಲ್ಲಿ ನೇರ ಹೇಳುವುದಾದ್ರೆ ಕಾಳಿಂಗ್ನವ್ರು ಆಮೇಲೆ ಅವರದ್ದು ನನಗೆ ಗೊತ್ತಿಲ್ಲ, ಯಾಕಂದ್ರೆ ಮೊದಲು ಕೇಳಿದ್ದೆ ಅಪ್ಪನೊಟ್ಟಿಗೆ ಹೋಗಿದ್ದೆ ಅಲ್ಲಿ ಬಿಟ್ಟರೆ ಹೆಚ್ಚು ಕಡಿಮೆ ಧಾರೇಶ್ವರ ಒಬ್ಬರು ತೀರ್ಕೊಂಡಿದ್ರು, ಮತ್ತೆ ಈಗ ಇದ್ದವರು ಯಾರು ಭಾಗವತರಿದ್ರು ಅವರೆಲ್ಲ ಭಾಗವತರ ಪದ್ಯಕ್ಕೂ ನಾನು ಒಳ್ಳೆ ವೇಷ ಮಾಡಿ ಕುಣಿದಿದ್ದೆ, ಅದೊಂದು ಮನಸ್ಸಿಗೆ ನೆಮ್ಮದಿ. ಅದು
0: ನೀವೀಗ ಹೇಳಿದ್ರಿ ನಾವರೊಟ್ಟಿಗೆ ಅಪ್ಪನೊಟ್ಟಿಗೆ ಹೋಗಿದ್ರೆ ನಲ್ಲಿ, ನಾವುಡ್ರ ಕುರಿತ ನೀವು ಹೇಳುದಾದ್ರೆ?
1: ನೋಡ್ರ ಕುರಿತು ನಾವು ಹೇಳೋದಕ್ಕಿಂತ ಎಲ್ಲರೂ ಪ್ರಪಂಚ ತಿಳ್ಕೊಂಡಿದೆ, ಅದು ನಾವು ಒಂದು ಹೇಳ್ಬೋದು. ಯಾಕಂದ್ರೆ ಭಾಳ ಸಣ್ಣ ಇದ್ದೆ ನಾನು, ಹೆಚ್ಚು ಕಡಿಮೆ ಅವರು ಮಗ ನನಗಿಂತ ಸಣ್ಣವ ಆಗ್ನೇಯ ನೋಡ್ರ. ನನಗೊಂದು 5-6-7 ವರ್ಷ ಆಗಿರ್ಬೋದು, ಮುಂಬೈ ತಿರುಗಾಟಕ್ಕೆ ಹೋಗಿದ್ದೆ
0: ಅಪ್ಪನೊಟ್ಟಿಗೆ.
1: ಅಪ್ಪನೊಟ್ಟಿಗೆ ಹೋಗಿದ್ದೆ ಆಗ ಒಂದು 30-40 ದಿನ ಬೊಂಬೈಯಲ್ಲಿ. ಆಗ ಇವ್ರು ನನಗೆ ದಿವಸ ಒಂದೊಂದು ಸ್ಟೀಲ್ ಪೌನಿ 4 ಕಣಿ ಸ್ಟೀಲ್ ಪೌಲಿ ಇತ್ತು, ಆಗ ಒಂದು 20 ಪೈಸಾ 10 ಪೈಸಾ 5 ಪೈಸಾ ಎಲ್ಲ ಕಾಲ ಅದು. ಅದು ಅಲ್ಯೂಮಿನಿಯಮ್ದು 5 ಪೈಸಾ, ಆಮೇಲೆ ಅಲ್ಯೂಮಿನಿಯಮ್ 20 ಪೈಸಾ ಅದೆಲ್ಲ ಇದ್ದಿತ್ತ. ಸ್ಟೀಲ್ ಪೌಲಿ ಬಂದಿತ್ತ ಆ ಟೈಮ್ ನಾನು ಅದಲ್ಲಿ ದಿನ ಒಂದೊಂದು 4 ಕಣಿ ಪೌಲಿ 32 ದಿನ 32 ಪೌಲಿ ಕೊಟ್ಟಿದ್ರು ಅವ್ರು.
0: ನೋಡ್ರಿ
1: ಅದು ಮಾತ್ರ ಭಾರಿ ನೆನಪು ನನಗೆ, ನೌಡ್ರ ಹಿಂಗೆ ಪ್ರತ್ಯಕ್ಷ ಕಂಡದ ಭಾರಿ ನೆನಪು, ನೌಡ್ರ ಕಂಡ ನೆನಪು ಅದೇ.
0: ಈಗ ನೌಡ್ರನ್ನೇ ಸ್ಫೂರ್ತಿಯಾದ ಕಂಡು ಬಂದವರು ಧಾರೇಶ್ವರ, ಅವರೊಟ್ಟಿಗೂ ನೀವು ಕೆಲಸ ಮಾಡಿದ್ರೆ, ಅವರು ನಿಮಗೆ ಹೇಗಿದ್ರು ನಿಮ್ಮೊಟ್ಟಿಗೆ?
1: ಧಾರೇಶ್ವರ ಅಂದ್ರೆ ಪೆರಡೂರು ಮೇಳದಲ್ಲಿ ಇದ್ದವಾಗ ನನ್ನ ಸಣ್ಣ ಪುಟ್ಟ ವೇಷ ಮಾಡ್ತಿದ್ನ ಅಷ್ಟೇ, ನಮ್ಗೆ ಇದಿರಲ್ಲ ಅವ್ರಿಗೆ. ಆಮೇಲೆ ಅವರು ಮೇಳ ಬಿಟ್ಟ ಮೇಲೆ ತುಂಬ ವೇಷಕ್ಕೆ ನನ್ನನ್ನು ಕರ್ಕೊಂಡು ಹೋದ್ರು. ಒಂದು ಗೋಕರ್ಣದಲ್ಲಿ ಒಂದು ಭ್ರಮರ ಕುಂತಲೆ ವೇಷಕ್ಕೆ ನನ್ನನ್ನು ಕರ್ಕೊಂಡು ಹೋದ್ರು, ಶಶಿಪ್ರಭೆ ಮಗ್ಗುವ ಗಣೇಶ್ ನಾಯಕರದ್ದು. ನಂದದ್ದು ಇದು ಭ್ರಮರ ಕುಂತಲೆ. ನಡುತಿಟ್ಟಿನ ಪರಂಪರೆ ಕುಣಿಯುವವರೇ ಇಲ್ಲ ಈಗ, ಎಲ್ಲ ಮರೆ ಆಯ್ತು ಅಂದೇಳಿ ಅನ್ಸ್ಕೊಂಡಿರು. ನಾನು ಆ ದಿನ ಒಂದು ಒಳ್ಳೆ ಜೆಲ್ ಕೋಲ್ ಹಿಡ್ಕೊಂಡ ನಡುತಿಟ್ಟಿನ ಪರಂಪರೆ ಅದನ್ನೆಲ್ಲ ಕೊಂಡದ್ನ, ಭಾರಿ ಖುಷಿ ಆಯ್ತು. ಖುಷಿ ಆಯ್ತು ಅಂತ ಹೇಳಿದ್ರೆ ಸಂಬಳ ಕಡಿ ಕೊಡ್ತೆ ಮಾಧವ, ಹಿಂದ ನನ್ನ ವೇಷ ಮಾಡಿದಲ್ಲೇ ಹಿಂದೆ ಕರದ್ದು ಕಡಿ ಕೊಡ್ತೆ ಮಾಧವ, ಕಿಸಿನ ತೆಗೆದು 500 ರೂಪಾಯಿ, ಇದು ನಿನ್ನ ಕುಣಿತಕ್ಕೆ ನಾನು ಕೊಡುವ ಬಹುಮಾನ, ಇದು ನಂಗೆ ಖುಷಿ ಆಯ್ತು, ಹಿಂದಿನ ನೆನಪಾಯ್ತು ಮರೆ ಅಂದ್ರೆ.
0: ಅವ್ರಿಗೆ ಅಷ್ಟು ಖುಷಿ ಆಯ್ತು ನೀವು ಆ ವೇಷ ಸಂಪ್ರದಾಯದಲ್ಲಿ ಕುಣದ.
1: ಅವ್ರು ಹೇಳ್ರಲ್ಲ ನಾವು ಅದನ್ನೇ ಅನುಸರಿಸುವಂದ್ರೆ ಒಂದು ಉತ್ತೇಜನ, ಅದು ಅದನ್ನೇ ಮಾಡುವ, ಅದನ್ನ ಉತ್ತೇ ಮಾಕ್ ಯಾರು ಮಾಡುವುದಿಲ್ಲ, ನಾವು ಅದನ್ನೇ ಮಾಡುವ, ಅದನ್ನೇ ತೋರಿಸುವ

0: ಯಕ್ಷಗಾನದಲ್ಲಿ ಇದ್ದಷ್ಟು ಕಾಲ ಅಂತ.
1: ಈಗ ಹೆಚ್ಚಿನ ಭಾಗವತರ ಬಗ್ಗೆ ಎಲ್ಲ ಹೇಳಿದ್ರಿ, ಈ ಮೊದ್ಲೇ ಚಂಡೆ ಅವರು, ಚಂಡೆ ಅವರಾದ್ರೂ ಸ್ತ್ರೀ ವೇಷದವರಿಗೆ ಅಷ್ಟು ಇದಾಗುವುದಿಲ್ಲ, ಮೊದ್ಲೇ ಅವರು ಸ್ತ್ರೀ ವೇಷದವರಿಗೆ ಅತಿ ಮುಖ್ಯ.
0: ನಾನು ಸ್ಟಾರ್ಟಿಂಗ್ ಸ್ತ್ರೀ ವೇಷಕ್ಕೆ ಸರಿಯಾಗಿ ಒಗ್ಗುವಾಗ ನನಗೆ ಮೊದ್ಲೇಗಾರರಾಗಿ ಸಿಕ್ಕಿದ್ದು ಮೊದಲು ಎನ್ ಜೆ ಹೆಗಡೆ ಅವರು.
1: ಎನ್ ಜೆ ಹೆಗಡೆ ಅಲ್ಲ,
0: ಎನ್ ಜೆ ಹೆಗಡೆ ಅವರು. ಎನ್ ಜೆ ಹೆಗಡೆ ಅವರು ಕಮಲಶಿಲೆ ಮೇಳದಲ್ಲಿ ಇದ್ದಿದ್ರು. ಅಲ್ಲೇ ಅವರು ಸ್ಟಾರ್ಟಿಂಗ್ ಬಂದಲ್ಲಿ ಅವರೇ ಅವರದ್ದೇ ಹೆಜ್ಜೆಗಾರಿಕೆ. ನನ್ನ ಸ್ತ್ರೀ ವೇಷಕ್ಕೆ ಗಟ್ಟಿನ ಒಂದು ಸ್ತ್ರೀ ವೇಷ ಗಟ್ಟಿ ಕೊಣುವತಿಗೆ ಎನ್ ಜೆ ಹೆಗಡೆ ಅವರು ಇದ್ದಿದ್ರು. ಎನ್ ಜೆ ಹೆಗಡೆ ಅವ್ರ ನಂತರ ಮಂದರ್ತಿಗೆ ಹೋದೆ. ನನಗೆ ಸಿಕ್ಕದ ಮೊದ್ಲೇಗಾರ ನೋಡಿ ಹೇಳ್ತೇನೆ ನೋಡಿ, ಮಂದರ್ತಿಗೆ ಹೋದೆ. ಮಂದರ್ತಿಯಲ್ಲಿ ಸುನೀಲ್ ಭಂಡಾರ್
1: ಕಡತೋಕ,
0: ಇಲ್ಲಿ ಎನ್ ಜೆ ಹೆಗಡೆ ಅವರು, ಮಂದರ್ತಿಯಲ್ಲಿ ಸುನೀಲ್ ಭಂಡಾರ್. ಅಮೃತೇಶ್ವರಿ ಬಂದೆ. ಅಮೃತೇಶ್ವರಿಯಲ್ಲಿ ನಮ್ಮ ಪ್ರೀತಿಯ ಮೊದ್ಲೇಗಾರರು ರಾಘವೇಂದ್ರ ಹೆಗಡೆ ಯಲ್ಲಾಪುರ, ಎಂತೆಂಥ ಮೊದ್ಲೇಗಾರ ನಮ್ಗೆ. ಅದು ಅದು ಇಂದು ಯೋಗ. ಅದು ಭಾಗವತರ ಹೇಗೆ ಒಬ್ರು ಕಲಾವಿದರಿಗೆ ಸಿಗ್ತಾರೋ ಮತ್ತೆ ಮೊದ್ಲೇಗಾರರು ಹಾಗೆ ಸಿಗಬೇಕು. ಒಬ್ಬ ಕಲಾವಿದನಿಂದ ಎಂಥದ್ದು ಯಕ್ಷಗಾನದಲ್ಲಿ ತೋರಿಸ್ಲಿಕ್ಕೆ ಆಗುದಿಲ್ಲ,
1: ಸಮಷ್ಟಿಯಿಂದ
0: ಅದಕ್ಕೆಲ್ಲ ಎಲ್ಲ ಪೂರಕರಾಗಿದ್ರು ಮಾತ್ರ. ಇದುವರೆಗೆ ರಾಘವೇಂದ್ರ ಹೆಗಡೆ ಅವರು, ನಾವು ದಿವಸಕ್ಕೆ ಒಂದೊಂದು ಕೊಣಿತ್ತು, ಅದು ಎಂತ ಕೊಣಿದ್ರು ಅವ್ರು ಬಾರಿಸ್ತ, ನಾವೆಂತ ಕೊಣಿತ್ತು ನಮ್ಗೆ ಗೊತ್ತಿರೋದಿಲ್ಲ. ಕಲುದಿನ ಅವರು ಹೊಂದಾಣಿಕೆ ಮಾಡ್ಕೊಂಡು ಬಾರಿಸ್ಕೊಂಡು ಹೋಗ್ತಾರೆ ಅವರು.
1: ಇದಿಷ್ಟು ಈಗ ಹಿಮ್ಮೇಳದವರಾಯ್ತಲ್ಲ. ಈಗ ಆಧುನಿಕತೆ ಎಲ್ಲ ಬದೀಗ ಮೊಬೈಲ್ ಎಲ್ಲ ಹೆಚ್ಚಾಯ್ತು, ಯಕ್ಷಗಾನದ ಈಗ ಎಲ್ಲ ಹೆಚ್ಚು ಯಕ್ಷಗಾನದ ವಿಡಿಯೋಗಳನ್ನ ಚಿತ್ರೀಕರಣ ಮಾಡಿ ಯೂಟ್ಯೂಬಿಗೆಲ್ಲ ಹಾಕ್ತಾರೆ. ಈಗ ಅದರ ಕುರಿತ ನೀವು ಹೇಳುದಾದ್ರೆ, ಈಗ ಒಬ್ಬ ಕಲಾವಿದನ ವಿಡಿಯೋ ಯೂಟ್ಯೂಬ್ನಲ್ಲಿ ಹಾಕಿರ್ತಾರೆ, ಆಗ ಅದು ಕಲಾವಿದನಿಗೆ ಹೇಗೆ ಪೂರಕ ಅಥವಾ ಅದಕ್ಕೆ ಹೆಂಗ ಮಾರಕ, ಅವೆರಡರಲ್ಲ ನಿಮ್ಮ ಅಭಿಪ್ರಾಯ ಅಂತ.
0: ಅದು ನಿಜವಾಗಿ ಈಗ ಎಂತ ಹೇಳಲಿಕ್ಕೆ ಆಗುದಿಲ್ಲ. ಈಗ
1: ನಿಮ್ಮ ಅನಿಸಿಕೆ
0: ಕಲಾವಿದರಿಗೆ ಒಂದ್ ರೀತಿ ಮಾರಕ್ಕೆ, ಈ ಹೊಸ ಪ್ರಸಂಗಗಳಿಗೆ ಡೇರೆ ಮೇಳಗೆ ಡೇರೆ ಮೇಳಕ್ಕೆ ಅದು ಭಾರಿ ಪೆಟ್ಟು. ಅದು ಒಂದೆರಡು ಪ್ರದರ್ಶನ ಆಗಿರುತ್ತ, ಅದನ್ನ ಏನ್ ಮಾಡ್ತಾರೆ ಇವರು, ಅದು ಟಿಕೆಟ್ ಪ್ರದರ್ಶನ, ಅದು ಅದನ್ನೆಲ್ಲ ಹಾಕಿ ಬಿಡ್ತಾರೆ. ಮನೆಯಲ್ಲೇ ಬದತ್ತ ಮತ್ತೆ ಅಂತ ಕಾಟಕಾಬೋದಂದಲ್ಲಿ ಹೇಳಿ ಮನೆಯಲ್ಲೇ ಕಾಣ್ತಾರೆ. ಅದು ಅದು ದೊಡ್ಡ ಡೇರೆ ಮೇಳಕ್ಕೆ ಭಾರಿ ಪ್ರಾಬ್ಲಮ್. ನಮ್ದು ಈಗ ಬಯಲಾಟ ಮೇಳಿಗೆ ಹರಕೆ ಮೇಳಕ್ಕೆ ಅಂತ ಸಮಸ್ಯೆಗಳಂತ ಇಲ್ಲ. ಈಗ ಹಿಂಗೆ ವಿಡಿಯೋ ಮಾಡಿ ಎಲ್ಲ ಹಾಕ್ರೆ ಅವ್ನು ಪ್ರಚಾರ ಬರುವತ್ತ, ಅದು ಒಳ್ಳೇದದು. ಈಗ ಉದಾಹರಣೆಗೆ ಈಗ ನಾನೊಂದು ಪಾತ್ರ ಮಾಡಿ ಒಂದು ಒಳ್ಳೆ ಕೊಣದ ಅಂತ ಹೇಳಿ, ಉದಾಹರಣೆ ನೀವೇ ಅದನ್ನು ಒಂದು ವಿಡಿಯೋ ಮಾಡ್ರಿ, ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ರಿ, ಅದರಿಂದ ನನಗೆ ಹೆಸರು ಬತ್ತಂತ ಜನರಲ್ಲ ಅದನ್ನು ಗುರುತಿಸ್ತಾರಂತ. ಹಾಗೆ ಹಾಗೆ
1: ಕಲಾವಿದನಿಗೆ ಈಗ ನೀವು ವೃತ್ತಿಯಲ್ಲಿರುವಾಗ ಹೌದು ಹೆಸರು ಬರ್ತದೆ, ಅದು ನಿಮ್ಗೆ ನಿವೃತ್ತಿ ಆದ್ಮೇಲೂ ಅದು ನಿಮ್ಗೆ ಉಪಯೋಗ
0: ಆಗುವೇ ಆಗ್ತದೆ. ನಿಜವಾಗಿ ನಾವು ನಿವೃತ್ತಿ ಆದ್ಮೇಲೆ ಯಕ್ಷಗಾನದಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಸಂಪಾದನೆ ಮಾಡಿದವರು ಅವರೆಲ್ಲ ಬೇಕಾದಷ್ಟು ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ. ಒಂದು ಹಂತದ ಸಂಪಾದನೆ ಮಾಡ್ಕೊಂಡು ಮನೆಯಲ್ಲಿದ್ದಾಗ ಯಕ್ಷಗಾನದಲ್ಲಿ ಹಣ ಸಂಪಾದನೆ ಮಾಡೋದಕ್ಕೆ ಆಗದಿದ್ರು ಮೊಬೈಲ್ ಇಟ್ಕೊಂಡು ಹೀಗಿನೊಂದು ವೇಷ ಮಾಡಿದೆ ಮೊದಲು ಅದನ್ನು ನೋಡಿ ಖುಷಿ ಪಡ್ಬೇಕಂತ.
1: ಎಂತದು ಯಡಿದೇಪ ಕಾಲದ ಕುಕಂಡ ನಾವು ಆಗಳಿಕ್ಕೆ ಇಷ್ಟೆಲ್ಲ ಮಾಡ್ತಿತ್ತು ಹಿಂಗೆಲ್ಲ ಅಂಕಮ್ಕು ಅರ್ಥ. ನಾಗವರ್ರೆ, ನೀವೀಗ ಪ್ರಧಾನ ಸ್ತ್ರೀ ವೇಷದಲ್ಲಿ ಇದ್ದವರು, ನಿಮ್ಗೆ ಇಷ್ಟವಾದ ಪಾತ್ರ ಯಾವುದಿಲ್ಲ ಸ್ತ್ರೀ ವೇಷದಲ್ಲಿ ಅಥವಾ ಪುರುಷ ವೇಷದಲ್ಲಿ? ಎಲ್ಲದು
0: ನನಗೆ ಇಷ್ಟವಾದ್ದಂತ ಹೇಳಿದ್ರೆ ಕಟ್ಟುವೇಷದಲ್ಲಿ ಎಲ್ಲ ಪ್ರಸಂಗದ ಕೃಷ್ಣ, ಆಮೇಲೆ ಶ್ರೀವೇಷ ದಾಕ್ಷಾಯಿಣಿ ಅಂಬೆ ಶಶಿಪ್ರಭೆ ಮದನಾಕ್ಷಿ ಭ್ರಮರಕುಂತಳೆ ಹೀಗೆಲ್ಲ ಪಾತ್ರಗಳು ಚಂದ್ರಮತಿ ಹೀಗೆಲ್ಲ ಪಾತ್ರಗಳು ಇಷ್ಟ. ಮೀನಾಕ್ಷಿ,
1: ನೀವೀಗ ಚಂದ್ರಮತಿ ಸತ್ಯವನ್ ಸಾವಿತ್ರಿ ಸಾವಿತ್ರಿ ಎಲ್ಲ ಮಾಡ್ತಿದ್ರಿ, ಅದು ಮಾಡುವುದಕ್ಕೆ ನೀವು ಹೇಗೆ ತಯಾರಿ ಮಾಡಿದ್ರಿ? ನೀವು ಪ್ರಾರಂಭದಲ್ಲಿ ಮಾಡುದಾದ್ರೆ ಈಗ ಆದ್ರೂ ಕೇಳಿ ಕೇಳಿ ಅಭ್ಯಾಸ ಆಗುತ್ತೆ, ಪ್ರಾರಂಭದಲ್ಲಿ ಮಾಡುದು ಬಹಳ ಕಷ್ಟ. ನೀವು ಪ್ರಧಾನ ಸ್ತ್ರೀ ವೇಷ ಬಂದಾಗ ನಿಮ್ಗೆ ಅದೆಲ್ಲ ಹೇಗೆ ಸಿದ್ಧಿ ಆಯ್ತು?
0: ಅದನ್ನ ನೇರವಾಗಿ ಹೇಳುದಾದ್ರೆ ಅದಕ್ಕೆ ಕಾರಣ ಕೊಂಡದ್ಕೊಳ್ಳಿ ಅವ್ರೆ. ಅವರು ಮುಂಬೈ ತಿರುಗಾಟದಲ್ಲಿ ಒಂದು ಕಾರ್ಯಕ್ರಮ ಇದ್ದಿತ್ತು, ಅನಿವಾರ್ಯವಾಗಿ ನಾನು ಚಂದ್ರಮತಿ ಮಾಡಬೇಕಾಯ್ತು. ನಾನು ಚಂದ್ರಮತಿ ಮಾಡುವುದಿಲ್ಲ, ಕೊಂಡದ್ಕೊಳ್ಳಿಯರಿದ್ರೆ ನಾನು ಚಂದ್ರಮತಿ, ನಾನು ಸಣ್ಣ ಪುಟ್ಟ ವೇಷ ಮಾಡ್ಕೊಂಡಿದ್ದೆ ಚಂದ್ರಮತಿ ಮಾಡ್ಬೇಕಂತ. ನಾ ಮಾಡುವುದಿಲ್ಲ ಅಂದೆ. ಗುಟ್ಟಾಗ ರಾತ್ರಿಗೆ ಇದು ಈಗ ನಾಳೆಗೆ ಆಟ, ಅದು ಈ ಫಸ್ಟಿನ ದಿನ ವೇಷ ಮುಗಿಸ್ಕೊಂಡು ಹೋಗಿ ರೈಲು ಟಿಕೆಟ್ ಮಾಡ್ಕೊಂಡು ಎಲ್ಲ ಪಟ್ಲಿ ಕಟ್ಟಿ ಇಟ್ಟಿದ್ದೆ ಬೆಳಿಗ್ಗೆ ಹಾಪದೊಂದು ಲೆಕ್ಕ ನಮ್ಮ
1: ಅವ್ರಿಗೆ ಹೆದರ್ಕೊಂಡು ಅಂದ್ರೆ ಅವ್ರ ಎದುರು ವೇಷ
0: ಮಾಡೋಕ್ಕಿಲ್ಲ ಅದು. ಅದು ಯಾಕಂದ್ರೆ ಅವ್ರದ್ದು ಸತೀಶ್ ಚಂದ್ರ ಅಂತ ಹೇಳಿದ್ರೆ ಅದು
1: ಮೇರು ಕಲಾವಿದ್ರು.
0: ಹೌದೌದು. ಆಮೇಲೆ ಇವರು ಹೀ ಕಾಣ್ತಾ ಇದ್ರು, ನಾನು ಇದು ಬ್ಯಾಗ್ ಎಲ್ಲ ರೆಡಿ ಮಾಡಿದ್ದು ಮೊಹಮ್ಮದ್ ಗೌಸರ್ಕಲ್ಲ ಅವನಿಲ್ಲಿ ಕರೆಸಿ ಇಲ್ಲಿ ಬನ್ನಿ ಬಾ ತಪ್ಪು ಕೇಳಿ ಅಂದ್ರೆ ಎಲ್ಲಿಗೆ ಹೋಗ್ತೀಯ? ನಮ್ಮನೆಗೆ ಹೋಗ್ತೀಯ, ನಾ ಮಾಡೋದಿಲ್ಲ ಅಂದ್ರೆ. ಮರೇ ಅಪ್ಪ ಎಷ್ಟಾರು ಕಾಲವಿದೆ ನೀ ಮಾಡೋದಿಲ್ಲ ಅಂತೀಯ, ಕೂತಿಲ್ಲ ಹೇಳ್ತಿ ಅಂದ್ರೆ ಎಲ್ಲ ಹೇಳಿಕೊಟ್ರು. ಅದು ಹೇಳಿಕೊಟ್ಟದಂದ್ರೆ ಅಷ್ಟು ಹೊಚ್ಚು ಹೊಚ್ಚ ಹಾಗೆ ಈಗಲೂ ನಮ್ಮ ತಲೆಯಲ್ಲಿತ್ತು ಅದೇ ಶಬ್ದ. ಅವ್ರು ಏನು ಹೇಳ್ತಾರೋ ಅದೇ ಶಬ್ದಗಳು ನಂಗೆ ಸ್ಥಳದಾಗ ಅಷ್ಟು ಕರೆಕ್ಟ್, ಅದು ಅಷ್ಟು ಪರ್ಫೆಕ್ಟ್. ಅಲ್ಲಿಂದ ಕಂಟಿನ್ಯೂ ಕೊಂಡದ್ಕೊಳ್ಳೆ ರೊಟ್ಟಿಗೆ ಒಂದು 5-6 ಚಂದ್ರಮತಿ ಮಾಡಿದೆ. ಆಮೇಲೆ ಒಂದಿನ ಸಾವಿತ್ರಿ ಮಾಡುವ ನೀವರ ಹಂಗೆ ಸಾವಿತ್ರಿ ಮಾಡಿದೆ
1: ಬೆಂಗಳೂರು ಪ್ರದೇಶಗಳಲ್ಲಿ,
0: ಬೊಂಬೈದಲ್ಲಿ,
1: ಬೊಂಬೈಯಲ್ಲಿ
0: ಹೌದು, ಕಡೆ ದಾಕ್ಷಾಯಿಣಿ ಎಲ್ಲ ಅವರೊಟ್ಟಿಗೆ ಮಾಡಿ ಸ್ಟಾರ್ಟಿಂಗ್ ಮಾಡಿದ್ ಪೂರ ಅವರೊಟ್ಟಿಗೆ.
1: ಈ ಹೆಚ್ಚಿನ ಹಿರಿಯ ಪ್ರಧಾನ ವಿಚಾರಣೆ ಮಾಡಿದ್ದು ಕೊಂಡದ್ಕೊಳ್ಳೆಯವರ ಹತ್ರವೇ.
0: ಮತ್ತೆ ಅಂಬೆ ಶಶಣ್ಣ ಅನುಪಸ್ಥಿತಿಯಲ್ಲಿ ನಮ್ಮ ಯಾಜೆ ರೊಟ್ಟಿಗೂ ತುಂಬಾ ಮಾಡಿದೆ, ಸಾಮೂಗ್ ರೊಟ್ಟಿಗೆ ಮಾಡಿದೆ ಅಂಬೆ, 2 ಮಾಡಿದೆ.
1: ಅಬ್ಬಾ ಯಕ್ಷಗಾನದ ಒಂದು ದಂತಕಥೆ ಅಂದ್ರೆ
0: ಸಾಮೂಗ್ ರೊಟ್ಟಿ.
1: ಪದ್ಮಸು ಚಿಟ್ಟಾಣಿ ಅವರನ್ನು ಬಿಟ್ರೆ ಇನ್ನೊಂದು ದಂತಕಥೆ ಸಾಮಗ್ರಿನಲ್ಲಿ ಹೇಳಕ್ ಯಕ್ಷಗಾನಕ್ಕೆ ತುಂಬಾ ಹೊಸ್ತಲ ತಂದು ಕೊಟ್ಟಿದ್ರು. ಅವರೊಟ್ಟಿಗೂ ನೀವು ವೇಷವನ್ನ ಮಾಡಿದ್ರೆ
0: ತುಂಬಾ ವೇಷ ಮಾಡಿದ್ರು ಸಾಮೂಗ್ ರೊಟ್ಟಿ ತುಂಬಾ ವೇಷ.
1: ಅವರೊಟ್ಟಿಗೆ ಅನುಭವ ಅವ್ರು ಹ್ಯಾಂಗ ಹೇಳಿಕೊಡ್ತಿದ್ದೀರ?
0: ಅವ್ರು ಚಂದ ಹೇಳಿಕೊಡ್ತಾರೆ ಚಂದ. ಅವ್ರು ಸೋತ್ ರೋಡಿಲ್ಲ ರಂಗಸ್ಥಳದ, ನಮ್ಮನ್ ಮೇಲೆ ಹಾಕ್ತಿದ್ರು. ಆ ರೀತಿ ಅದು.
1: ಈಗ ಭಾವನಾತ್ಮಕ ಪಾತ್ರಗಳಂತ ಇರ್ತದೆ, ಸಾವಿತ್ರಿ, ಅಂಬೆ, ರೋಷ ಹಾಗೂ ಭಾವನೆ ಎರಡು ಒಟ್ಟಾಗಿರುವಂತಹ ಪಾತ್ರ. ಆ ಪಾತ್ರವನ್ನೆಲ್ಲ ಮಾಡುವಾಗ ನಿಮ್ಮ ತಯಾರಿ ಹೇಗಿರುತ್ತೆ?
0: ದಮಯಂತಿ, ಚಂದ್ರಮತಿ, ದಾಕ್ಷಾಯಿಣಿ ಆದ್ರೂ ಆ ಟೈಪ್ ಅಲ್ಲ, ಒಂದ್ ಹಂತ ಅಲ್ಲ. ದಮಯಂತಿ ಮತ್ತೆ ಈಗಿನ ಸಾವಿತ್ರಿ ಇಂಥ ವೇಷಗಳು ಮಾಡುವಾಗ ಚೌಕಿಯಿಂದಲೇ ನಾವು ಒಂದ್ ರೀತಿ ಆ ವೇಷಗಳಿಗೆ ಒಪ್ಕೊಳ್ತಾ ಇರ್ಬೇಕು, ಇಲ್ದಿರ ಕಷ್ಟ. ನಾವು ದಮಯಂತಿ ಮಾಡಿಕೊಂಡು ಅಥವಾ ಚಂದ್ರಮತಿ ಮಾಡ್ಕೊಂಡು ಸಾವಿತ್ರಿ ಮಾಡಿಕೊಂಡು ಚೌಕಿಯಿಂದಲೇ ಅವರು ಮಾತಾಡ್ತೀನಿ, ಗಮ್ಮತ್ ಮಾಡ್ತಾ ಹಡಿ ಮಾಡ್ತಾ ಇತ್ತಾ ಇದ್ರೆ ನಾವು ಚೌಕಿ ಅಂತ ಹೇಳಿದ್ರೆ ಒಂದು ವಾತಾವರಣ ಎಂತಾದ್ರು ಮಾತಾಡ್ತಾ ಇರತ್ತೆ,
1: ಮನೆ ವಾತಾವರಣ
0: ಮಾತಾಡ್ತಾ ಇದ್ರೆ ಹಾಳತ್ತು ವೇಷ, ಹಾಳಾಗತ್ತೆ ರಂಗಸ್ಥಳದಲ್ಲಿ. ಚೌಕಿಯಿಂದಲೇ ಆ ವೇಷಕ್ಕೆ ಒಗ್ಕಂತ ಒಗ್ಕಂತ ಹೀಗೆ ಹೇಳಕ್ ಹೀಗೆ ಮಾಡಕ್ ಹೀಗೆ ದಾರಿಯಲ್ಲಿ ಇದೇ ದಾರಿಯಲ್ಲಿ ಹೋಗ್ತಾ ಇದ್ರೆ ಆ ವೇಷಗಳು ಮಾಡೋಕೆ ಸಾಧ್ಯ ರಂಗಸ್ಥಳದಲ್ಲಿ.
1: ರಂಗದಲ್ಲಿ ಭಾವನೆ
0: ಇಲ್ಲಿ ವೀರ ವೇಷಗಳಿಗೆ ಏನು ತೊಂದರೆ ಇಲ್ಲ, ಅಲ್ಲಿ ಹೋಗಿಕೊಂಡು ಏನಾದ್ರು ಮಾಡ್ಬೋದು, ಶೃಂಗಾರ ವೇಷಗಳಿಗೆ ಏನು ಮಾಡ್ಬೋದು. ಅಂತ ಭಾವನೆ ವೇಷಕ್ಕೆ ಚೌಕಿಯಿಂದಲೇ ನಾವು ಒಗ್ಗಬೇಕು, ಮಾನಸಿಕ ಸ್ಥಿತಿ ಹಾಗೇ ಇರಬೇಕು ಅಂದ್ರೆ ಒಳ್ಳೆ ಪಾತ್ರ ಮಾಡ್ಲಿಕ್ಕಾಗ್ತದೆ.
1: ಚೌಕಿಯಿಂದಲೇ ನಾವು ಆ ವೇಷಕ್ಕೆ ಸಿದ್ಧತೆ ಮಾಡ್ಕೊಂಡು ಮನಸ್ಥಿತಿಯಲ್ಲಿ
0: ಅದೇ ಮನಸ್ಥಿತಿಯಲ್ಲಿ ಇರಬೇಕು. ಒಂದು ಉದಾಹರಣೆಗೆ ಅದು ಅದಲ್ಲ ಯಾವ್ದು ನಮ್ದು ಈ ಹೊಸ ಪ್ರಸಂಗದಲ್ಲಿ ಒಳ್ಳೆ ವೇಷ ಪಾಪಣ್ಣ ಗುಣಸುಂದರಿ,
1: ಗುಣಸುಂದರಿ
0: ಒಳ್ಳೆ ವೇಷ, ಅದಕ್ಕೂ ಹಾಗೆ ಚೌಕಿಯಿಂದಲೇ ಸ್ಟಡಿ ಮಾಡ್ತಾ ಹೋಗ್ಬೇಕದು, ಅದ್ರಲ್ಲಿ ಎಲ್ಲೂ ಇತ್ತದು ಗುಣಸುಂದರಿಯಲ್ಲಿ.
1: ಈಗ ನೀವು ಪೌರಾಣಿಕ ಹಾಗೂ ಸಾಮಾಜಿಕ ಈ ಎಲ್ಲಾ ಪ್ರಸಂಗದಲ್ಲೂ ನೀವು ವೇಷ ಮಾಡಿದ್ರಿ.
0: ಹೌದು,
1: ಅಮೃತೇಶ್ವರ ಮೇಳದಲ್ಲೂ ಸಾಮಾಜಿಕ ಪ್ರಸಂಗಗಳು ಹಲವು ಆಗ್ತವೆ. ಹೊಸಪ್ರಸರು ಬರೆದು ಕೊಡ್ತಾರೆ, ಅದು ಸಾಲಿಗ್ರಾಮ ಮೇಳದಿಂದ ಈಗ ತಕೊಂಡು ಆಡಿಸ್ತಾ ಇದ್ರು. ಪೌರಾಣಿಕ ಹಾಗೂ ಸಾಮಾಜಿಕ ಇವೆರಡರ ಬಗ್ಗೆ ಇರುವ ವ್ಯತ್ಯಾಸ ಎಂತ?
0: ಪೌರಾಣಿಕ ಅಂತ ಹೇಳಿದ್ರೆ ಒಂದು ಹಂತದಲ್ಲಿ ಸಾಲಿಗ್ರಾಮ ಮೇಳದಲ್ಲಿ ಇರುವ ಪ್ರಸಂಗ ಯಾವುದು, ಚೆಲುವೆ ಚಿತ್ರಾವತಿ, ಆಮೇಲೆ ಬನಶಂಕರಿ, ಇದೆಲ್ಲ ಎಂತ ಪ್ರಸಂಗಗಳಿದೆ
1: ಆ ಕಾಲದ ಸಾಮಾಜಿಕ.
0: ಅಲ್ಲ ಸಾಮಾಜಿಕ ಪ್ರಸಂಗ ಆದರೂ ಒಂದ್ ರೀತಿ ಒಂದು ಪೌರಾಣಿಕದ ನೆಲಗಟ್ಟಲ್ಲೇ ಇತ್ತದು, ಅದ್ರಲ್ಲಿ ಪಾತ್ರ ಮಾಡೋಕೆ ಖುಷಿ ಅದು. ಆಮೇಲೆ ಡಾಕ್ಟರ್ ಬರೆದದ್ದು ಧರ್ಮ ಸಂಕ್ರಾಂತಿ, ಕಡೆಗೆ ರಂಗನಾಯಕಿ, ಇದು ಇದ್ರ ಕಡೆ ಹೆಚ್ಚು ಕಡಿಮೆ ಎಲ್ಲ ವೇಷ ಎಲ್ಲ ಮಾಡಿದೆ. ಆಮೇಲೆ ಅವರು ಪುರುಷೋತ್ತಮ ಪುಂಜರ್ ಬರೆದದ್ದು ಮೇಘಮಯೂರಿ, ನಮ್ಮಪ್ಪಯ್ಯ ಫೇವ್ರೇಟ್ ಮೂವಿ ಆಗಲಿಗೆ, ಅದು ನನ್ಗೆ ಮಾಡುವ ಅವಕಾಶ ಬಂತು ಮುಂದೆ. ಹಾಗೆ ಹೊಸ ಪ್ರಸಂಗದ ಅಂತ ಪ್ರಸಂಗಗಳೆಲ್ಲ ಒಂದು ರೀತಿ ಪೌರಾಣಿಕ ನೆಲಗಟ್ಟಲ್ಲೇ ಇತ್ತದು. ಅದರಲ್ಲಿಯೂ ನಾವು ಇರುವತ್ತಿಗೆ ಯಾವುದೇ ಹಳೆ ಹೊಸ ಪ್ರಸಂಗ ಇರಲಿ, ಅದು ಒಂದು ಆ ವಾತಾವರಣವೇ ಒಂಥರದ ಒಂದು ಸಾಂಪ್ರದಾಯದ ವಾತಾವರಣವೇ ಹಳೆ ಪ್ರಸಂಗದ ವಾತಾವರಣವೇ ಇರತ್ತೆ. ಒಂದು ಬಿಂದು ಮುಂದೆ ಬಂತ ಅದು ಸ್ವಲ್ಪ ವಿಭಿನ್ನತೆ, ಈಗಿನ ಜನರಿಗೆ ಬೇಗ ಪಕ್ಕ ಮಾಡ್ರೆ ಅದು ಭಿನ್ನತೆ ಬರ್ತಾ ಬಂತು.
1: ಸನ್ನಾವಡದ ಪ್ರಸಂಗ ನಾಗಶ್ರೀ,
0: ನಾಗಶ್ರೀ ಎಂತ ಪ್ರಸಂಗ.
1: ನೀವು ಅದರಲ್ಲಿ ಈಗ ದಾರಿಕೆ ಮಾಡುವರ?
0: ದಾರಿಕೆ, ನಾಗಶ್ರೀ, ಸಖಿ ಎಲ್ಲ ವೇಷಗಳು ಮಾಡಿದೆ, ಶೈಥಿಲ್ಯ ಮಾಡಿದೆ.
1: ಶೈಥಿಲ್ಯ?
0: ಹೌದು,
1: ಮಾಣಕಟ್ಟ ಮೇಳದಲ್ಲಿ ಇರುವಾಗ.
0: ಅಲ್ಲಲ್ಲ ಬೇರೆ, ಅದಕ್ಕಿಂತ ಮೊದಲು
1: ಹೊರಗಡೆ ಆಟ. ಈ ಯಕ್ಷಗಾನ ವೇಷ ಮಾಡ್ತಾ ಇದ್ರಿ, ಈಗ ಪ್ರಸ್ತುತ ಅಮೃತೇಶ್ವರಿ ಮೇಳದಲ್ಲಿ ಪ್ರಧಾನ ವೇಷಗಳನ್ನು ಮಾಡ್ತಾ ಇದ್ರಿ. ಈಗ ಅಮೃತೇಶ್ವರಿ ಮೇಳದಲ್ಲಿರುವಂತ ಕಲಾವಿದರೆಲ್ಲ ಹೇಗಿದ್ರು ನಿಮ್ಮೊಟ್ಟಿಗೆ, ಅವರೊಟ್ಟಿಗಿರೋ ಬಾಂಧವ್ಯ?
0: ಅಮೃತೇಶ್ವರಿ ಮೇಳದಲ್ಲಿ ಒಂದು ರೀತಿ ಒಳ್ಳೆ ರೀತಿಯ ತಂಡ, ಒಳ್ಳೆ ತಂಡ ಅಂತಂದ್ರೆ ಒಳ್ಳೆ ತಂಡ, ಮನೆ ವಾತಾವರಣ. ಯಾಕಂದ್ರೆ ಮನೆ ಯಜಮಾನರೊಬ್ರು ಒಂದು ರೀತಿ ಸರಿಯಾಗಿದ್ರೆ, ಮನೆ ನಡೆಸುವವರಿದ್ರೆ ಒಂದು ಆ ವಾತಾವರಣ, ಮನೆ ವಾತಾವರಣವೂ ಸರಿ ಇರ್ತದೆ, ಮನೆ ಸದಸ್ಯರೆಲ್ಲರೂ ಸರಿ ಇರ್ತದೆ. ನಮ್ಮ ಯಜಮಾನರು ಹಾಗೆ ಇದ್ದಾರೆ, ಅನಂತ್ ಕುಂದಾರ್ ಅವರು. ಅವ್ರದೊಂದು ನೇತೃತ್ವದಲ್ಲಿ ಅದು ಮುಜರಾಲಯಕ್ಕೆ ಸಂಬಂಧಪಟ್ಟದಾದ್ರೂ ನಾವು ಆ ಯಜಮಾನರದ ನೇತೃತ್ವದಲ್ಲೇ ಇರುವುದದು. ಹಾಗೆ ನಮ್ಮ ದೇವಸ್ಥಾನದ ಕಮಿಟಿಯವರು ಒಟ್ಟಿನಲ್ಲಿ ಕಲಾವಿದರು ಹಾಗೆ ಒಬ್ರಿಗೊಬ್ರು ಒಂದು ಒಳ್ಳೆಯ ಮನಸ್ಥಿತಿಯಿಂದ ಎಲ್ಲ ದುಡಿತಾ ಇದ್ದಾರೆ, ಒಂದು ಪೂರಕರಾಗಿದ್ದಾರೆ, ಒಳ್ಳೆಯ ತಂಡ ಖುಷಿ. ಹಾಗಾಗಿ ಮೇಳ ಬಿಡೋಕೆ ಮನ್ಸು ಬರ್ತಿಲ್ಲ.
1: ನಿಮಗೀಗ ಈಗ ಅಮೃತೇಶ್ವರ ಮೇಳದಲ್ಲಿದ್ರಿ, ನಿಮಗೆ ನೀವು ಮಾಡುವಂತಹ ವೇಷವನ್ನು ನೋಡಿಕೊಂಡು ಡೇರೆ ಮೇಳದಿಂದೆಲ್ಲ ಕರೆ ಬಂದಿತ್ತ?
0: ತುಂಬಾ ಬಂದಿತ್ತು. ಎರಡೂರು ಮೇಳದಿಂದ ಮೂರು ಬಾರಿ ಕರೆ ಬಂದಿತ್ತು ಆವಾಗ. ಆಮೇಲೆ ಇವರು ಸಾಲಿಗ್ರಾಮ್ ಮೇಳದಿಂದ ಇವರು ಇದ್ದಲ್ಲಿ ಅವರು ನಮ್ಮ ಶಶಣ್ಣ ಇದ್ದಲ್ಲೂ ಕರೆ ಬಂದಿತ್ತು, ಶಶಣ್ಣ ಇಲ್ಲಿದ್ದಲ್ಲೂ ಕರೆ ಬಂದಿತ್ತು. ಹೋಗುವ ಮನಸ್ಥಿತಿಯೂ ನನಗಿರ್ಲಿಲ್ಲ, ಅದು ಹೋಗಕ್ಕೆ ಅನುಕೂಲವೂ ಆಗ್ಲಿಲ್ಲ.
1: ಇಲ್ಲಿ
0: ಬಯಲಾಟದಲ್ಲೇ ಇದ್ದೆ,
1: ಬಯಲಾಟದಲ್ಲೇ ಇದ್ರಿ.
0: ನಂಗೇನು ಇಲ್ಲಿ ಕೊರತೆ ಆಗ್ಲಿಲ್ಲ. ಹಂಗಾಗಿ
1: ಹೌದು, ಈಗ ಯಾವ್ದಾದ್ರು ಬಿಡ್ಬೇಕಂದ್ರೆ ಯಾವ್ದಾರ ಒಂದು ಕೊರತೆಯೋ ಅಥವಾ ಅನಿವಾರ್ಯತೆಯೋ ಎಂತ
0: ಹಂಗಿಂತ ಸಮಸ್ಯೆ ಇಲ್ಲ.
1: ಅನಿವಾರ್ಯತೆಯೂ ಸೃಷ್ಟಿ ಆಗ್ಲಿಲ್ಲ, ಕೊರತೆಯೂ ಆಗ್ಲಿಲ್ಲ,
0: ಎಂತ ಇಲ್ಲ.
1: ಇದಿಷ್ಟು ನಿಮ್ಮ ಸುದೀರ್ಘ ಯಕ್ಷಗಾನ ಜೀವನದ ಬದುಕಾದ್ರೆ, ಇನ್ನು ನೀವು ಈಗ ಯಕ್ಷಗಾನ ಸ್ತ್ರೀವೇಷ ಅಥವಾ ಯಕ್ಷಗಾನ ವೇಷಧಾರಿಗಳೊಂದು ನಿಯಮಿತ ವರ್ಷದವರೆಗೆ ವೇಷ ಮಾಡ್ಲಕ್ಕೆ, ಅದಾದ್ಮೇಲೆ ದೇಹವು ಸ್ಪಂದಿಸುವುದಿಲ್ಲ. ಹಾಗಾಗುವಂತಹ ಟೈಮಲ್ಲೇ ನೀವು ಭವಿಷ್ಯದ ಆಲೋಚನೆಗಳೇನು?
0: ಭವಿಷ್ಯ ಅಂತ ಹೇಳಿದ್ರೆ ನನಗೀಗ ಒಂದು 45 ವರ್ಷ, 45 ವರ್ಷ. ನೀವು ಈಗ ಏನು ಸಂದರ್ಶನ ಮಾಡ್ತಿದ್ರಿ ಇವತ್ತಿ, ನನಗೆ ನನ್ನ ಹುಟ್ಟಹಬ್ಬದ ದಿನ ಇದು.
1: ಜನ್ಮದಿನದ ಶುಭಾಶಯಗಳು.
0: ಧನ್ಯವಾದಗಳು, ಅದೊಂದು ಒಳ್ಳೇದೇ ಆಯ್ತು. ಇನ್ನೊಂದು 5 ವರ್ಷ ನನ್ನ ಯಕ್ಷಗಾನದಲ್ಲಿ ವೇಷ ಅಂದ್ರೆ ವೃತ್ತಿ ಮೇಳದಲ್ಲಿ ತಿರುಗಾಟ ಮಾಡುದು ಅಂತ. ಆಮೇಲೆ ಎಲ್ಲಿ ನಮ್ಮನ್ನು ಕರೀತರು,
1: ಪ್ರವೃತ್ತಿಯಿಂದ
0: ಕರೀತರು, ಪ್ರವೃತ್ತಿಯಾಗಿ ಸ್ವೀಕರಿಸೋದು ಕರೀತರು. ಆಮೇಲೆ ಒಂದು ಎಲ್ಲರೂ ಹೇಳಿಕೊಡುವುದಿದ್ರೆ, 10-6 ಜನರು ಹೇಳಿಕೊಡುವುದಿದ್ರೆ ಅಲ್ಲಿ ಗುರು ಒಂದು ಗುರುವಾಗಿ ಸೇವೆ ಮಾಡುತ್ತೆ. ಜೊತೆಯಲ್ಲಿ ಒಂದು ಬದುಕಿಗಾಗಿ ಒಂದು ಸಣ್ಣ ಅಂಗಡಿ ಮಾಡ್ಕೊಂಡಿದ್ದೆ, ಒಂದು ಸೈಡ್ ಬಳೆ ಅಂಗಡಿ, ಒಂದು ಸೈಡ್ ಪಾತ್ರದ ಅಂಗಡಿ, ಅದನ್ನೊಂದು ಮಾಡ್ಕೊಂಡು ಬದುಕಿ ಮುಂದೆ ಹೇಳಲಿಕ್ಕಾಗ್ತಿಲ್ಲಲ್ಲ, ಹಾಗಾಗಿ ಜೀವನೋಪಾಯ ಒಂದು ಮುಂದಿನ ಒಂದು ಮಾಡ್ಕೊಂಡಿದ್ದೆ ಭವಿಷ್ಯತ್ತಿಗ.
1: ಹೌದು, ಮಾಡ್ಕೊಳ್ಬೇಕು. ಈ ಕೊರೋನಾ ಬಂದ ಸಂದರ್ಭದಲ್ಲಿ ಯಕ್ಷಗಾನ ಇಲ್ಲ.
0: ಹೌದೌದು,
1: ಆ ಸಂದರ್ಭದಲ್ಲ
0: ಅದನ್ನೊಂದು ಮಾಡ್ಕೊಂಡಿದ್ದೆ. ಸಣ್ಣ ಪುಟ್ಟ ಕೃಷಿ ಇತ್ತು ಅಂದ್ರೆ ಜೀವನ.
1: ನಿಮಗೆ ಇಷ್ಟು ಈ ಸುದೀರ್ಘವಾದ ಯಕ್ಷಗಾನದ ಬದುಕಲ್ಲೇ ಸಿಕ್ಕದಂತ ಪ್ರಶಸ್ತಿ ಸನ್ಮಾನಗಳು ಅದ್ರ ಬಗ್ಗೆ ಹೇಳಿದ್ದಾರೆ?
0: ಅದು ತುಂಬಾ ಸಿಕ್ಕಿತ್ತು. ಅದು ಕ್ವಾಟದಲ್ಲಿ ತುಂಬಾ ಗೌರವ ಕೊಟ್ಟರು. ಹೋದ ವರ್ಷ ಇದೇ ತಿರುಗಾಟದಲ್ಲಿ, ಹೋದ ವರ್ಷ ತಿರುಗಾಟದಲ್ಲಿ ಒಂದು 2-3 ಸನ್ಮಾನ ಒಳ್ಳೆ ರೀತಿಯಲ್ಲಿ ಗೌರವಯುತವಾಗಿ ಆಯ್ತು. ಆಮೇಲೆ ಮುಂಬೈ ಮಹಾಜನರದೆಲ್ಲ ಸೇರಿ ಅಲ್ಲಿ ಒಂದು ಒಳ್ಳೆ ಸನ್ಮಾನ ಮಾಡಿದ್ರು. ಹೈದರಾಬಾದ್ ಅಲ್ಲಿ ಮಂಜರು ಒಂದು ಒಳ್ಳೆ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡಿದ್ರು. ಜೊತೆಯಲ್ಲಿ ನಮ್ಮ ಊರಿನಲ್ಲಿ
1: ಹುಟ್ಟೂರು
0: ಯಕ್ಷ ಭೈರವಿ ಅಂತ ಹೇಳಿ ಒಂದು ಗೌರವ ಕೊಟ್ಟು, ಒಂದು ಒಳ್ಳೆ ರೀತಿಯ ಗೌರವ ಕೊಟ್ಟರು. ಆಮೇಲೆ ಅಚಲಾಡಿ ತುಂಬಾ ಕಡೆ ಎಲ್ಲ ಕೋಟಾಯಿ ಬೌಂಡ್ರಿ ಹೊಳ್ಳದವರು, ಅಚಲಾಡಿ ಮನೆತನದವರು ತುಂಬಾ ಮದಿ, ತುಂಬಾ ಸನ್ಮಾನ ಆಯ್ತು ತುಂಬಾ ಕಡೆ.
1: ನಾಗೂರ್ರೆ, ಇದೀಗ ನೀವು ಈಗ ಯಕ್ಷಗಾನ ವೃತ್ತಿ ಮೇಳದಲ್ಲಿದ್ದೀರಲ್ಲ, ಈಗ ಯಕ್ಷಗಾನ ಕಲಾವಿದನಿಗೆ ಹಿಮ್ಮೇಳ ಮುಮ್ಮೇಳಗಳು ಎಷ್ಟು ಮುಖ್ಯವೋ ಅಷ್ಟೇ ಎದುರಿರುವಂತಹ ಪ್ರೇಕ್ಷಕನು ಅಷ್ಟೇ ಮುಖ್ಯ, ಪ್ರಜ್ಞಾವಂತ ಪ್ರೇಕ್ಷಕನು ಅಷ್ಟೇ ಮುಖ್ಯ.
0: ಹೌದು,
1: ಹಾಗಾಗಿ ಈಗ ನೀವು ಪ್ರೇಕ್ಷಕರ ಕುರಿತಾಗಿ ಹೇಳುವುದಾದ್ರೆ,
0: ನಿಜವಾಗಿ ಪ್ರೇಕ್ಷಕರಿಲ್ಲದೆ ಕಲಾವಿದರಿಲ್ಲ. ಪ್ರೇಕ್ಷಕರು ಬಂದ್ರೆ ಮಾತ್ರ ಕಲಾವಿದರು, ಇಲ್ಲಿದ್ರೆ ಯಾರಿಗಾಗಿ ಯಕ್ಷಗಾನ ಮಾಡುವುದು? ಹಾಗಾಗಿ ಪ್ರೇಕ್ಷಕರ ಅಭಿರುಚಿಗೆ ತಕ್ಕ ಹಾಗೆ ಕಲಾವಿದರು ಇರಬೇಕು. ಇಲ್ಲಿ ಪ್ರೇಕ್ಷಕರ ಸ್ಪಂದನೆ ಇಲ್ಲದಿದ್ರೆ ಯಕ್ಷಗಾನವೇ ಇಲ್ಲ.
1: ಇಲ್ಲ,
0: ನಾವು ಏನು ಮಾಡ್ತೇವೆ ಅದಕ್ಕೆ ಪ್ರೇಕ್ಷಕ ನಗಾಡಬೇಕು, ಒಂದು ಚಪ್ಪಾಳೆ ತಟ್ಟಬೇಕು, ಒಂದು ಸೀಟಿ ಹಾಕಬೇಕು. ಇಲ್ದಿದ್ರೆ ಪ್ರೇಕ್ಷಕ ಗೊತ್ತಾಗುದಿಲ್ಲ, ಅವರು ನಿರ್ಲಿಪ್ತರಾಗಿ ಹೇಗೆ ನೋಡ್ತಾ ಇರ್ತಾರೆ, ಏನು ನಾವು ಯಾರಿಗೆ ಮಾಡೋದು ಯಕ್ಷ.
1: ಹೌದು,
0: ಒಳ್ಳೇದು, ಗೌರವಯುತವಾಗಿ ಅವರಿಗೆ ಒಂದು ಅಭಿಪ್ರಾಯ, ಚಪ್ಪಾಳೆಯೋ ಸಿಲ್ಲೆ ಹೊಡೆದು
1: ಪ್ರತಿಕ್ರಿಯೆ ಬೇಕು. ಆದ್ರೆ ಅದು
0: ಪ್ರತಿಕ್ರಿಯೆ ಬೇಕು,
1: ಅತಿರೇಕ. ಮಾಧವ ನಾಗೂರ್ರೆ, ಈಗ ನೋಡಿ ನಿಮ್ಮನ್ನು ಕರೆಯುವಾಗಲೂ ಮಾಧವ ನಾಗೂರ್ ಅಂತಾನೆ ಕರೆಯುದು. ಈ ನಾಗೂರು ಪ್ರದೇಶ ಎಲ್ಲಿ ಬಂತು? ನೀವು ಇರುವುದು ನಾಗೂರಲ್ಲೇ ಹೇಗೆ?
0: ದಯಾನಂದ ನಾಗೂರು, ಮಾಧವ ನಾಗೂರು, ಅದು ಹೇಗೆ ನಾಗೂರು ಎನ್ನುವಂತ ಹೆಸರು ಬಂತು ಬಿಟ್ರೆ ಬಂತು ಅಂತ ಹೇಳಿದ್ರೆ, ಮೊದಲು ದಯಾನಂದ ಬಳೆಗಾರ, ನಮ್ಮದು ಜಾತಿಯಲ್ಲಿ ಎರಡು, ಒಂದು ದಯಾನಂದ ಬಳೆಗಾರ ಅಂತುಂಟು, ಆಮೇಲೆ ದಯಾನಂದ ಜೋಗಿ ಅಂತುಂಟು, ಮಾಧವ ಜೋಗಿ, ಮಾಧವ ಬಳೆಗಾರ, ಹೀಗೆ ಹೀಗೆ ಹೇಳುದು. ಈ ನಾಗೂರ್ ಎನ್ನುವಂಥ ಶಬ್ದ ಹೇಗೆ ಬಂತು? ನಾಗೂರ್ ನಮ್ಮ ಮನೆಯ, ಹೀಗೆಲ್ಲ ಸ್ವಲ್ಪ ಪ್ರಶ್ನೆ ಬರ್ತದೆ. ಅದಂತ ಹೇಳಿದರೆ, ಆ್ಯಕ್ಚುಲಿ ನಮ್ಮ ಮನೆ ಕಂಬದಕೋಣೆ ಗ್ರಾಮದ ಹಳೆಗೇರಿಯ ಕಡೆ ಮನೆ. ಅದು ನಾಗೂರ್ ಹೇಗೆ ಬಂತು ಕೇಳಿದರೆ, ನಮ್ಮವೆಲ್ಲ ವ್ಯವಹಾರಗಳು ನಾಗೂರಲ್ಲಿ. ನಾವು ಬ್ಯಾಂಕಿನ ವ್ಯವಹಾರ ಆಗಲಿ, ಉಳಿದ ವ್ಯವಹಾರ ಆಗಲಿ, ಬಸ್ ಹತ್ತುವುದಾಗಲಿ, ಎಲ್ಲ ನಾಗೂರಲ್ಲಿ. ನಮ್ಮ ಅಪ್ಪಯ್ಯನ ಮೇಳಕ್ಕೆ ಕರೆದುಕೊಂಡು ಹೋದದ್ದು ಹೇರಂಜಾಲ ವೆಂಕಟರಮಣ ಗಾಣಿಗರು. ಎಡುಗುಂಜಿ ಮೇಳಕ್ಕೆ ಕರ್ಕೊಂಡು ಹೋಗುವಾಗ ಆವಾಗ ಅವರು ಜೋಗಿ ಬಳಗಾರ ಎಂಬ ಶಬ್ದ ಬಿಟ್ಟು ದಯಾನಂದ ನಾಗೂರ್ ಅಂತ ಸೇರಿಸಿದ್ರು ಹೆಸರು. ಅದು ಯಕ್ಷಗಾನದಲ್ಲಿ ಮುಂದೆ ಪ್ರಚಾರ ಆಯಿತು. ನಾನು ಹೆಸರು ಕೊಡ್ಲಿಕ್ಕೆ ಹೋಗಲಿಲ್ಲ, ಮಾಧವ್ ಅಂತ ಮಾತ್ರ ಹೆಸರು ಕೊಟ್ಟಿದ್ದೆ ಯಕ್ಷಗಾನಕ್ಕೆ. ಅದೇ ಅಂತಾಯ್ತು, ತಂದೆ ಆ ನಾಗೂರಮ್ ನೇಮ್ ಇತ್ತಲ್ಲ ಅದೇ ಮುಂದೆ ಹೋಯ್ತು.
1: ಪಿತ್ರಾರ್ಜಿತವಾಗಿ ಬಂದೆ.
0: ಹೌದೌದು, ದಯಾನಂದ ನಾಗೂರ್, ಮಾಧವ ನಾಗೂರ್, ಅದೇ ಮುಂದೆ ಹೋಯ್ತು. ಅದಕ್ಕೆ ಯಾರೂ ಬೇಸರ ಮಾಡಿಕೊಳ್ಳುವ ಹಾಗಿಲ್ಲ, ಯಾಕಂತ ಹೇಳಿದ್ರೆ ನಾಗೂರು ನಮ್ಮದೇ, ಕಂಬದ ಕೋಣೆಯು ನಮ್ಮದೇ, ಅದೆಲ್ಲವೂ ನಮ್ಮದೇ,
1: ಎಲ್ಲ ಕಡೆಯಲ್ಲೂ ನಾವು ವಾಸ ಮಾಡಿದ್ರೆ.
0: ಹೌದೌದು, ಒಟ್ಟಿನಲ್ಲಿ ಒಂದು ಎರಡು ಎರಡು ಊರಿನಲ್ಲಿ ಒಂದು ಸೇರಿ ನಮ್ದು ಕಲಾವಿದರಾದದ್ದು.
1: ಈ ರೇಡಿಯೋ ಕುಂದಾಪುರದ ಬಗ್ಗೆ ನೀವು ಹೇಳೋದಾದ್ರೆ, ಯಕ್ಷ ಸಮಾಗಮ ಈ ಕಾರ್ಯಕ್ರಮದ ಬಗ್ಗೆ ನೀವು ಹೇಳೋದಾದ್ರೆ.
0: ರೇಡಿಯೋ ಕುಂದಾಪುರ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಿಜವಾಗಿ ನಾವು ಬಾಲ್ಯದಲ್ಲಿರುವಾಗ ರೇಡಿಯೋನ ಕೇಂದ್ರ ಇದ್ದವರು. ಅವಾಗ ದೂರದರ್ಶನ ಇಲ್ಲ, ಕಂಪ್ಯೂಟರ್ ಇಲ್ಲ, ಯಾವುದೂ ಇಲ್ಲ, ಒಂದು ರೇಡಿಯೋ. ರೇಡಿಯೋಲ್ಲಿ ಎಲ್ಲವನ್ನ, ಯಾವುದು ಯಕ್ಷಗಾನ ಆಗಲಿ, ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ, ಎಲ್ಲವನ್ನ ಅದರಲ್ಲೇ ಕೇಳಿದವರು. ಇದೊಂದು ನೀವು ಕಾರ್ಯಕ್ರಮ ಮಾಡ್ತೀರಿ, ನನಗೊಂದು ಕಾಲ್ ಮಾಡಿದಾಗ ಬಹಳ ಸಂತೋಷ ಆಯಿತು ನನಗೆ. ಈ ಕಲಾವಿದರನ್ನ ಪರಿಚಯಿಸುವುದು, ಈ ಸಾಂಸ್ಕೃತಿಕವಾಗಿ ಈ ಎಲ್ಲ ವಿಚಾರವನ್ನ ಈ ಮುಖೇನವಾಗಿ ನೀವು ಬಿಂಬಿಸುವುದು, ಪ್ರಚಾರ ಮಾಡುವುದು, ಅದು ಬಹಳ ಸಂತೋಷದ ವಿಚಾರ. ಹಾಗೆ ಇದು ಹೀಗೆ ಮುಂದುವರಿಯಲಿ, ನಿಮ್ಮ ಕಾರ್ಯಕ್ರಮ ಎನ್ನುವುದು ಬಾನೆತ್ತರಕ್ಕೆ ಬೆಳೆಯಲಿ, ಇನ್ನೂ ಅನೇಕ ಕಲಾವಿದರನ್ನು ಗುರುತಿಸುವಂತಾಗಲಿ, ಆ ತಾಯಿ ಅಮೃತೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಕೇಳಿಕೊಳ್ತೇನೆ.
1: ಧನ್ಯವಾದಗಳು ಮಾಧವ ನಾಗೂರ್ರೆ, ಇಷ್ಟು ಹೊತ್ತು ನಿಮ್ಮ ಸಮಯನ್ನ ನಮಗೋಸ್ಕರ ಮುಡುಪಾಯಿಟ್ಟು ಇಲ್ಲಿವರೆಗೆ ಬಂದ ನಾವು ಕೇಳಿದ ಎಲ್ಲ ಪ್ರಶ್ನೆಗೂ ನೀವು ಸರಿಯಾದ ಉತ್ತರ ಕೊಟ್ಟಿದ್ರಿ. ಅಂದ್ರೆ ಜನರಿಗೆ ಅರ್ಥ ಆಗುವಂತಹ ಮನಮುಟ್ಟುವಂತಹ ಉತ್ತರವನ್ನು ಕೊಟ್ಟಿದ್ರಿ. ನಿಮ್ಮ ಜೀವನದಲ್ಲಿ ಎಂತೆಲ್ಲ ಆಯ್ತು, ಯಕ್ಷಗಾನ ಬದುಕಿನಲ್ಲಿ ಎಂತೆಲ್ಲ ಆಯ್ತು, ಅದೆಲ್ಲದನ್ನು ಹೇಳಿರಿ. ಪ್ರಿಯ ಕೇಳುಗರೆ, ಇಷ್ಟು ಹೊತ್ತು ನಾವು ಅಮೃತೇಶ್ವರ ಮೇಳದ ಪ್ರಧಾನ ಸ್ತ್ರೀವೇಷಧಾರಿಗಳು ಮಾಧವ ನಾಗೂರು ಇವರ ಇಂಟರ್ವ್ಯೂ ಮಾಡಿದ್ದೇವೆ. ಇನ್ನು ಮುಂದೆ ಇನ್ನೂ ಹೆಚ್ಚಿನ ಯಕ್ಷಗಾನ ಕಾರ್ಯಕ್ರಮದೊಟ್ಟಿಗೆ ನಾನು ನಿಮ್ಮ ಮುಂದೆ ಬತ್ತೆ. ಅಲ್ಲಿವರೆಗೂ ಕೇಂತಾಯರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಅನುಪುರಾಳ.

ಯಕ್ಷ ಸಮಾಗಮ ಭಾಗವತಿಕೆಯಲ್ಲಿ ಯಕ್ಷಗುರು ಕಿಶೋರ್ ಕುಮಾರ್ ಆರೂರು, ಪದ್ಯ ರಚನೆಯಲ್ಲಿ ಶಾಂತಾ ವಾಸುದೇವ ಪೂಜಾರಿ ಆನ್ಗಳ್ಳಿ, ಮದ್ದಳೆಯಲ್ಲಿ ಅನಂತಕೃಷ್ಣ ನಾವುಡ ಮತ್ತು ಚಂಡೆಯಲ್ಲಿ ಸಾತ್ಯಕಿ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.